ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಕಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026 ಇಸವಿಯ ಆಗಸ್ಟ್ ತಿಂಗಳ 18 ತಾರೀಕು ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬ ಬೆಳಗ್ಗೆ, 7:05 ಪ್ರಾದೇಶಿಕ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ.

9:20ಕ್ಕೆ ಸಂಗೀತ ಹರಿಕತೆ, 10:20ಕ್ಕೆ ಸಾಮಾಜಿಕ ಸವಲತ್ತು, 11:00ಗೆ ಭಾವಸಿಂಚನ ಕಾರ್ಯಕ್ರಮ, 11:30ಕ್ಕೆ ಹಾಡುವಸೆ, 11:40ಕ್ಕೆ ಈ ದಿನದ ವಿಶೇಷ ಕಾರ್ಯಕ್ರಮ, 11:55ಕ್ಕೆ ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇತ್ತೀಚೆಗೆ ನಾನು ಉತ್ತರ ಕರ್ನಾಟಕದ ಒಂದು ಹಳ್ಳಿಗೆ ಹೋದಾಗ ಅಲ್ಲೊಬ್ಬರು ಹಿರಿಯರು ಭೇಟಿಯಾಯಿತು. ಖ್ಯಾತ ವಿದ್ವಾಂಸರು, ಶಾಸ್ತ್ರಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿದಂಥವ್ರು, ವಾಕ್ಯಾರ್ಥದಲ್ಲಿ ಸಿದ್ಧಹಸ್ತರವರು. ನಾನು ಅವರನ್ನು ಕಂಡಾಗ ಅವರ ಮುಖದಲ್ಲಿ ದೈನ್ಯ ಮನೆ ಮಾಡಿತ್ತು. ನೋಡಪ್ಪ, ನನ್ನ ಮಗನಿಗೆಲ್ಲಾದರೂ ಒಂದು ಮಾಸ್ತರ್ ಕೆಲಸ ಕೊಡಿಸ್ತೀಯಾ ಅಂತ ಕೇಳಿದರು. ನಾನು, ಸ್ವಾಮಿ ನೀವು ದೊಡ್ಡ ವಿದ್ವಾಂಸರು, ನಿಮ್ಮ ಮಗನಿಗೂ ಕಲಿಸಿರ್ಬೋದು, ನಮ್ಮ ಆಧ್ಯಾತ್ಮಿಕ ಪರಂಪರೆ ಬದುಕಿದ್ದ ನಿಮ್ಮಂಥ ವಿಜ್ಞಾನಿಗಳಿಂದ, ಅವನು ಅದನ್ನು ಮುಂದುವರಿಸಿದ್ರೆ ಒಳ್ಳೇದಲ್ವೇ ಅಂದೆ. ತಕ್ಷಣವಾದ ಆಳವಾದ ಕಣ್ಣುಗಳು ಗುಳಿ ಬಿದ್ದಂಗಾಗಿದೆ, ನೀರು ಕಂಡಿತು. ಸಾಕಪ್ಪ, ಈ ಶಾಸ್ತ್ರ, ಆಧ್ಯಾತ್ಮಿಕ ಧ್ಯಾನ, ತರ್ಕ, ಮೀಮಾಂಸ ನನ್ನ ತಲೆಮಾರಿಗೆ ಮುಗಿದು ಹೋಗ್ಲಿ, ಇದು ಬೇಡ ಇನ್ನು, ಇದನ್ನೇ ಜೀವನ ಅಂತ ನಂಬಿ ಎರಡೊತ್ತು ಊಟಕ್ಕೂ ದಿಕ್ಕಿಲ್ದಂಗಾಗಿದ್ದೀನಲ್ಲಪ್ಪ ನಾನು. ನನ್ನ ಮಗನಿಗೆ ಬವಣೆ ಬರೋದು ಬೇಡ, ಅವನಿಗಾದರೂ ಮರುದಿನದ ಊಟದ ಚಿಂತೆ ಇಲ್ಲದೆ ಬದುಕುವಂಥ ಸೌಭಾಗ್ಯ ಬರಲಿ, ಒಂದು ಮಾಸ್ತರ್ ಕೆಲಸ ಕೊಡಿಸ್ಬಿಡು ಹೇಗಾದರೂ ಅಂತ ಕಣ್ವರ್ಸ್ಕೊಂಡ್ರು. ಇದು ನನಗೆ ಬಹಳ ಆತಂಕ ತಂದಂಥ ವಿಷಯ. ಇದನ್ನು ನೋಡಿದಾಗ ನನಗೆ ಡಿ ವಿ ಜಿ ಜೀವನದಲ್ಲಿ ನಡೆದಂಥ ಘಟನೆ ಸ್ಮರಣೆಗೆ ಬಂತು. ಡಿ ವಿ ಜಿ ಭಾಳ ಚೆಂದ ಬರೆದಿದ್ದಾರೆ ಇದ್ರ ಬಗ್ಗೆ. ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳು ಒಂದು ತರ್ಕಶಾಸ್ತ್ರ ಪಂಡಿತರು. ಅವ್ರ ಮನೆಯಲ್ಲಿ ತುಂಬ ಕಷ್ಟ ಅಂತ ತಿಳಿದು ಅರಮನೆಗೊಂದು ಪತ್ರ ಬರೆದಾಗ ತಿಂಗಳಿಗೆ 5 ರೂಪಾಯಿ ಗೌರವಧನ ಮಂಜೂರಾಯ್ತಂತೆ. ನೆನೆಸ್ಕೊಳ್ಳಿ ಸ್ನೇಹಿತರೆ, ಡಿ ವಿ ಜಿ ಪತ್ರ ಬರೆದರು ಮಹಾರಾಜರಿಗೆ, ಶಾಸ್ತ್ರಿಗಳು ಏನಾದರೂ ಮಾಡಿ ಅಂತ. ತಿಂಗಳಿಗೆ 5 ರೂಪಾಯಿ ಗೌರವಧನ ಮಂಜೂರಾಯ್ತಂತೆ. ಒಂದು ದಿವಸ ಶಾಸ್ತ್ರಿಗಳು ಗುಂಡಪ್ಪನವ್ರ ಮನೆಗೆ ಬಂದರು. ಬಂದು, ಸ್ವಾಮಿ ನೀವು ನನಗಿಂತ ವಯಸ್ಸಲ್ಲಿ ಬಹಳ ಚಿಕ್ಕವರು, ಆದರೂ ನಿಮಗೆ ನಮಸ್ಕಾರ ಮಾಡಬೇಕು ಅಂತ ಬಂದಿದ್ದೇನೆ ಅಂದ್ರಂತೆ. ಯಾಕೆ ಸ್ವಾಮಿ, ಸಣ್ಣವ ನಮಸ್ಕಾರ ಮಾಡಿದ ನನ್ನ ಆಯುಷ್ಯ ಕಮ್ಮಿ ಮಾಡ್ತೀರಿ, ಯಾಕೆ ಅಷ್ಟು ಕೃತಜ್ಞತೆ ಅಂತ. ಸ್ವಾಮಿ ನಿಮ್ಮ ಪತ್ರಕ್ಕೆ ನಮಗೆ 5 ರೂಪಾಯಿ ಗೌರವಧನ ಬಂತು ಅಂತ. ಯಾಕೆ ಸ್ವಾಮಿ, ಅರಮನೆ ಅಂದರು 5 ರೂಪಾಯಿಗೆ ಇಷ್ಟೊಂದು ಕೃತಜ್ಞತೆ ತೋರಿಸ್ತೀರಿ ಅಂತ ಡಿ ವಿ ಜಿ ಕೇಳಿದ್ರಂತೆ. ಆಗ ಪಂಡಿತರು ಹೇಳಿದ ಮಾತು ಹೃದಯ ಕಲಕ್ಬಿಡುತ್ತೆ ಸ್ವಾಮಿ. ಅವ್ರು ಹೇಳಿದಂತೆ, ಸ್ವಾಮಿ ನಿಮಗಿನ್ನೂ ಚಿಕ್ಕ ವಯಸ್ಸು, ನಮ್ಮಂಥ ವಿದ್ವಾಂಸರುಗಳ ಪರಿಸ್ಥಿತಿ ಎಷ್ಟು ಏನಾಗಿದೆ ಅಂತ ತಮ್ಮಂಥವ್ರಿಗೆ ಗೊತ್ತಾಗಬೇಕು. ಒಂದು ಬಾರಿ ನಾನು ನನ್ನ ವಿದ್ಯಾಗುರುಗಳು ಅಖಂಡ ವಿದ್ವಾಂಸರಾದ ಸಾಗ್ಯರೆ ನಾರಾಯಣ ಶಾಸ್ತ್ರಿಗಳ ಮನೆಗೆ ಹೋಗಿದ್ದೆ. ಅವರು ತಲೆಯಲ್ಲಿ ಕೈ ಇಟ್ಕೊಂಡು ಕೂತಿದ್ರು. ಯಾಕೆ ಗುರುಗಳು ತಲೆನೋವೆ ಅಂತ ಕೇಳಿದೆ. ಅವ್ರ ತಲೆ ಎತ್ತಿ ನಾನು ನೋಡಿ, ಬಾಪ ನನ್ನ ತಲೆನೋವು ಇವತ್ತು ನನಗೆ ಬಂದಿದೆ, ನಾಳೆ ನಿನಗೆ ಬರ್ತದೆ. ನಾನು ವಿದ್ಯಾನಿಧಿ ವಾಸುದೇವ ಶಾಸ್ತ್ರಿಗಳಲ್ಲಿ 12 ವರ್ಷ ತರ್ಕಶಾಸ್ತ್ರ ಅಭ್ಯಾಸ ಮಾಡಿದೆ, ಅದರ ಫಲನಪ್ಪ ಈ ತಲೆನೋವು. ನಾಳೆ ನನ್ನ ತಂದೆಯವರ ಶ್ರಾದ್ದ, ಮನೆಯಲ್ಲಿ ಯಾವ ಸಾಮಗ್ರಿನೂ ಇಲ್ಲ. ಈ ತರ್ಕದ ಬದಲು ನಾನು ಎಲ್ಲಾದರೂ ಗುಮಾಸ್ತನೋ ಸ್ಕೂಲ್ ಮೇಸ್ಟ್ರೋ ಆಗಿದ್ದರೆ ಈ ಗತಿ ಬರ್ತಿರಲಿಲ್ಲ. ಈ ತರ್ಕಶಾಸ್ತ್ರದ ಪ್ರಯೋಜನ ಇಷ್ಟೇ, ಮಗು

ಹೊಯ್ತು, ಆದ ತೊಟ್ಟಲು ಬಟ್ಟೆ ವಾಸನೆ ಉಳಿತು, ಶಾಸ್ತ್ರಾಧ್ಯಯನ ಮುಗಿತು, ತಲೆನೋವು ಬಿಡಲಿಲ್ಲ ಅಂದ್ರು. ಆಗಿ ಶಾಸ್ತ್ರ ಹೇಳಿದ್ರಂತೆ, ನೀವು ಅರಮನೆಯಿಂದ ಕೊಡಿಸಿರೋ 5 ರೂಪಾಯಿ ಇದೆಯಲ್ಲ, ಅದರಿಂದ ದಿನ ಬಿಟ್ಟು ದಿನವಾದರೂ 1 ಹೊತ್ತು ಗಂಜಿ ಖಚಿತ ಆಯಿತು ನನಗೆ ಅಂತ. ಇದು ನನಗೆ ಬಹಳ ಸಂಕಟವಾಗುವಂಥ ವಿಷಯ ಸ್ನೇಹಿತರೆ. ನಮ್ಮ ಭಾರತೀಯ ಜ್ಞಾನದ ಸ್ತೋತ್ರಗಳು, ಮೂಲಗಳು, ಆ ಶಾಸ್ತ್ರಗಳನ್ನು ಉಳಿಸಿ ಬೆಳೆಸುವಂಥವರು ಕೆಲವೇ ಮಂದಿ ಉಳಿದಿದ್ದಾರೆ. ನಮಗೆ ಇಂಥ ಒಂದು ಪರಂಪರೆ ಇತ್ತು ಅನ್ನೋದು ಕೂಡ ಮುಂದಿನ ತಲೆಮಾರಿಗೆ ತಿಳಿಲಾರದೆ ಹೋಗುವಂಥ ಆತಂಕ ಇದೆ. ನಮ್ಮಲ್ಲಿದ್ದ ಜ್ಞಾನವನ್ನು ಕಳ್ಕೊಂಡು ನಮ್ಮ ಸಂಸ್ಕೃತಿಗೆ ನಾವೇ ಪರಕೀಯರಾಗುವಂಥ ವಿಷಮಯವಾದ ಗಳಿಗೆ ನಮ್ಮ ಎದುರು ನಿಂತಿದೆ ಈಗ. ಅಂಥ ಜ್ಞಾನ ನಿಧಿಗಳನ್ನು ಕಾಪಾಡುವಂಥ, ಬೆಳೆಸುವಂಥ ಜವಾಬ್ದಾರಿ ಸಮಾಜದಲ್ಲವೇ. ಹೇಳೋಕೆ ಭಾಳ ಚೆಂದ, ಶಾಸ್ತ್ರ ಓದ್ರಿ, ತರ್ಕ ಓದ್ರಿ, ಮೀಮಾಂಸ ಓದ್ರಿ ಅಂತ. ಅದು ಬದುಕಿಗೆ ದಾರಿ ಮಾಡಿಕೊಡ್ತದೆಯಾ? ಬದುಕಿಗೆ ದಾರಿ ಮಾಡಿಕೊಟ್ಟಾಗ ನಮ್ಮ ಸಂಸ್ಕೃತಿಯ ಚಿಗುರುಗಳು ಫಲವತ್ತಾಗಿ ಬೆಳೀತವೆ. ಇವತ್ತಿಲ್ಲ, ಇನ್ನು 50 ವರ್ಷದ ಮೇಲೆ ಯಾವುದೋ ಮಗು ನಿಂತು ನಮ್ಮ ಶಾಸ್ತ್ರ ಅಂದ್ರೆ ಏನು, ತರ್ಕ ಅಂದ್ರೆ ಏನು, ಮೀಮಾಂಸ ಅಂದ್ರೆ ಏನು ಅಂತ ಹೇಳಿದಾಗ ಹೇಳೋಕಾದ್ರೂ ಒಬ್ಬರು ಬೇಕಲ್ಲ ಸ್ವಾಮಿ. ಹೀಗಾಗಿ ಆ ಜ್ಞಾನದ ಸ್ರೋತಗಳನ್ನು ಕಾಪಾಡುವಂತಹ ಜವಾಬ್ದಾರಿ ನಮ್ದಾಗ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಎಚ್ ಕೆ ರವಿರವರೊಂದಿಗೆ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಬರಲು ಕಾರಣಗಳು, ತಡೆಗಟ್ಟುವ ವಿಧಾನ ಮತ್ತು ನಿರ್ವಹಣೆ, ಬೆಳೆ ವಿಮೆ ಹಾಗೂ ಬರ ನಿರ್ವಹಣೆ ಮತ್ತು ಇನ್ನಿತರ ಕೃಷಿ ಸೌಲಭ್ಯಗಳ ಕುರಿತು ಜಂಟಿ ನಿರ್ದೇಶಕರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮುಳರಕ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯನಾ ರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಪಾಶ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968 66

ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವಿಸ್ತರಿತ ಸಮೀಕ್ಷೆ ಅಂತ್ಯ. 24ನೇ ತಾರೀಕು ಆಯೋಗದಿಂದ ಕರಡು ಪ್ರಕಟ. ಈಗ ವಾರ್ತೆಗಳ ವಿವರ. ಸಾಮಾಜಿಕ ಆರೋಗ್ಯ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಗುಟಿಕಾ ಹಾಗೂ ತಂಬಾಕು ಲೇಪಿತ ಉತ್ಪನ್ನಗಳನ್ನು ನಿಷೇಧಿಸಲಾಗಿದ್ದು ಅಡಕೆ ಬೆಳೆಗಾರರಿಗೆ ಈ ನಿರ್ಧಾರದಿಂದ ಯಾವುದೇ ಹಾನಿ ಇಲ್ಲ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ನಿಷೇಧ ನಿರ್ಧಾರ ಹಿಂಪಡೆಯುವುದಿಲ್ಲ ಎಂದರು. ವಿಶೇಷವಾಗಿ ಪಾನ್ ಮಸಾಲ ಗುಟಿಕಾ ಉತ್ಪನ್ನಗಳ ಜಾಹೀರಾತು ಅಥವಾ ಬಳಕೆಗೆ ಸಂಬಂಧಿಸಿ ಸೂಚನೆಗಿಂತ ಸ್ವಯಂ ಶಿಸ್ತು ಮತ್ತು ಆರೋಗ್ಯ ಹಾನಿಯ ಅರಿವು ಬಳಕೆದಾರರಲ್ಲಿ ಇರಬೇಕು ಎಂದರು. ಪದಕಗಳನ್ನು ಗೆಲ್ಲುವ ಕ್ರೀಡಾಪಟುಗಳನ್ನು ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಿಗೆ ನೇರವಾಗಿ ನೇಮಕಾತಿ ಮಾಡಿಕೊಂಡು ರಾಜ್ಯದ ಕ್ರೀಡಾ ಸಾಧಕರಿಗೆ ಗೌರವ ಹಾಗೂ ಉದ್ಯೋಗ ಭದ್ರತೆ ಖಾತ್ರಿಪಡಿಸಲಾಗುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾಪಟುಗಳ ನೇಮಕಾತಿಗೆ ಮೀಸಲಾತಿ ಕೋಟಾವನ್ನು 3% ಹೆಚ್ಚಿಸಲಾಗಿದೆ ಎಂದಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಹೊಸದಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ಪರಿಷತ್ತಿನ ಶಾಸಕ ಬಸನಗೌಡ ಬಾದರ್ಲಿ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಸಿಂಧನೂರು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವ್ಯಾಸಂಗಕ್ಕಾಗಿ ದೂರದ ನಗರಗಳಿಗೆ ಪ್ರಯಾಣಿಸುತ್ತಿದ್ದಾರೆ. ಈ ಮಧ್ಯೆ ಕಳೆದ 2025-26 ಸಾಲಿನಲ್ಲಿ ಸರ್ಕಾರಿ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 28,985 ಸೀಟುಗಳು ಭರ್ತಿಯಾಗದೆ ಉಳಿದಿವೆ ಎಂದು ಮಾಹಿತಿ ನೀಡಿದರು. 17 ಸರ್ಕಾರಿ ಹಾಗೂ 205 ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದು ರಾಜ್ಯದಲ್ಲಿ ಒಟ್ಟು 87,881 ವಿದ್ಯಾರ್ಥಿಗಳು ಅಭಿಯಾಂತ್ರಿಕ ಕೋರ್ಸ್ ಅಭ್ಯಸಿಸುತ್ತಿದ್ದಾರೆ.

0: ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವ ಮೊಟ್ಟೆ ಖರೀದಿಗೆ ದರ ನಿಗದಿ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ ರಾಮೋಜಿಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ನಿತ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಮೊಟ್ಟೆ ವಿತರಿಸಲು ಸರ್ಕಾರ 6 ರೂಪಾಯಿ ಘಟಕ ವೆಚ್ಚ ನಿಗದಿಪಡಿಸಿದೆ ಎಂದರು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಲಭ್ಯತೆಗೆ ಅನುಗುಣವಾಗಿ ದರದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಪೋಷಕರ ಅಭಿಪ್ರಾಯ ಆಧರಿಸಿ ಮೊಟ್ಟೆ ಸೇವಿಸದ ಮಕ್ಕಳಿಗೆ ಬಾಳೆಹಣ್ಣು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮಂಕಾಳ ವೈದ್ಯ ಅವರ ಹೆಸರು ಸೂಚಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಮೇಲ್ಮನೆ ಶಾಸಕಿ ಉಮಾಶ್ರೀ ಅವರ ಹೆಸರನ್ನು ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಸಚಿವಾಲಯದ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಭಾರತ ಸರ್ಕಾರದ ವಾರ್ತಾ ಶಾಖೆ ಮಾಧ್ಯಮ ಪ್ರತಿನಿಧಿಗಳಿಗೆ ಆಯೋಜಿಸಿದ ವಾರ್ತಾಲಾಪ ಎಂಬ ಮಾಹಿತಿ ಕಾರ್ಯಾಗಾರ ಇಂದು ಬೆಳಗ್ಗೆ 10:30 ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಲಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಾರ್ತಾಲಾಪ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ವಾರ್ತಾ ಶಾಖೆಯ ಅಪರ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವಿಸ್ತರಿತ ಸಮೀಕ್ಷೆ ನಿನ್ನೆ ಸೋಮವಾರ ಪೂರ್ಣಗೊಂಡಿತು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,55,00,000 ಮತದಾರರಿದ್ದಾರೆ. ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 19.54% ಅನುಮಾನಾಸ್ಪದ ಸ್ಥಳಾಂತರಿತ ಮೃತ ಹಾಗೂ ದ್ವಿಪ್ರತಿ ಮತದಾರರನ್ನು ಬೂತ್ ಮಟ್ಟದ ಅಧಿಕಾರಿಗಳು ಗುರುತಿಸಿದ್ದಾರೆ. ಇದೇ 24ನೇ ತಾರೀಕು ಮತದಾರರ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಲಿದೆ. ರಾಷ್ಟ್ರೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ನಿರ್ದೇಶನಾಲಯದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಇಂದು ಬೆಳಗ್ಗೆ 10:00 ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಗುಲಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿ ಎಸ್ಎಸ್ ಉಡಿಕೇರಿ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಎಂ ಹನುಮಂತಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನ 6 ಧ್ಯೇಯಗಳಲ್ಲಿ ನಡೆಯಲಿದ್ದು 29 ಸಂಶೋಧಕರು ಹಾಗೂ 160 ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶಗಳನ್ನು ತಜ್ಞರ ಮುಂದೆ ಮಂಡಿಸಲಿದ್ದಾರೆ. ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂಬ ವಿಷಯ ಕುರಿತು ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪತ್ರಕರ್ತ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ 10:30 ಜರುಗಲಿದೆ. ನಶೆಮುಕ್ತ ಭಾರತ ಹಾಗೂ ಕರ್ನಾಟಕ ಆಪರೇಷನ್ ರೈಸ್ ಮತ್ತು ಬೇಡ ಪ್ರೋ ಅಭಿಯಾನಗಳ ಅಂಗವಾಗಿ ಧಾರವಾಡದ ಮನೋ ಆರೋಗ್ಯ ಹಾಗೂ ನರ ವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋವೈದ್ಯಕೀಯ ವಿಭಾಗದ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಪಾಟೀಲ್ ಉಪನ್ಯಾಸ ನೀಡಲಿದ್ದಾರೆ. ಮಹಾವಿದ್ಯಾಲಯದ ಪ್ರಾಚಾರ್ಯ ರಮೇಶ್ ರಟಗೇರಿ ಅಧ್ಯಕ್ಷತೆ ವಹಿಸುವರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಿಡಕಲ್ನಲ್ಲಿ ಕೃಷ್ಣಾ ನದಿ ಪಾತ್ರದ ಘಟಪ್ರಭಾ ನದಿಗೆ ನಿರ್ಮಿಸಲಾದ ರಾಜ ಲಖಮಗೌಡ ಅಣೆಕಟ್ಟೆ ಭರ್ತಿಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಘಟಪ್ರಭಾ ನದಿಗೆ 5,000 ಕ್ಯೂಸೆಕ್ನಷ್ಟು ನೀರು ಹರಿಬಿಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ಹೊರವಲಯದ ನದಿ ಪಾತ್ರದ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಹಿಡಕಲ್ ಅಣೆಕಟ್ಟೆ

0: ಸೇರಿದಂತೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಭೀಮಸೇನ್ ಬಿರಾದಾರ್ ಕೋರಿದ್ದಾರೆ. ನದಿ ನೀರಿನ ಹರಿವು ಹೆಚ್ಚಾಗುವ ಸಾಧ್ಯತೆ ಇದ್ದು ಗಂಭೀರವಾಗಿ ಪರಿಗಣಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆ ಅರಕೇರ ತಾಲೂಕು ಕೊತ್ತದೊಡ್ಡಿ ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಎಸ್ ಭೂವಿತಾ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಶಿಕ್ಷಕರೊಂದಿಗೆ ಸಭೆ ನಡೆಸಿ ಶಾಲೆಯ ಅಭಿವೃದ್ಧಿ ಕುರಿತು ಚರ್ಚಿಸಿದರು. ವಸತಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚಿಸಿದರು. ಭಾರತದ ಪ್ರತಿಭಾವಂತ ಶಟ್ಲರ್ ಕರ್ನಾಟಕದ ಯುವ ತಾರೆ ಆಯುಷ್ ಶೆಟ್ಟಿ ಈಗ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲೂ ಮಿಂಚು ಹರಿಸಿದ್ದಾರೆ. ಅವರು ವಿಶ್ವ ನಂಬರ್ ಒನ್ ಆಟಗಾರ ಹಾಲಿ ಚಾಂಪಿಯನ್ ಶಿ ಯುಕಿ ವಿರುದ್ಧ ಗೆಲುವು ಸಾಧಿಸಿದ್ದು ಟೂರ್ನಿಯಲ್ಲಿ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. 1965 ಬಳಿಕ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ ಫೈನಲ್ಗೇರಿದ ಮೊದಲಿಗ ಎನಿಸಿಕೊಂಡಿದ್ದ ಆಯುಷ್ ಈ ಬಾರಿ ಟೂರ್ನಿಯ ಪುರುಷರ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಸೋಮವಾರ ಚೀನಾದ ಶಿ ವಿರುದ್ಧ 21-14, 13-21, 21-19 ಗೇಮ್ಗಳಲ್ಲಿ ರೋಚಕ ಗೆಲುವು ಸಾಧಿಸಿದರು. ಈ ಮೂಲಕ ತಮ್ಮ ವೃತ್ತಿ ಬದುಕಿನ ಶ್ರೇಷ್ಠ ಜಯ ದಾಖಲಿಸಿದರು. ಇದೇ ವೇಳೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು ಅವರು ಮಹಿಳಾ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ಧ 21-7, 21-11 ಸುಲಭ ಜಯ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕುಟಿಕ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ. 24 ಆಯೋಗದಿಂದ ಕರಡು ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ನಿಲಯ
2: ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ
1: ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
6: ಮೌನದೊಳೋ ಮಾತಿನೊಳೋ,
7: ಮೌನದೊಳೋ ಮಾತಿನೊಳೋ,
6: ಹಾಸ್ಯದೊಳೋ ಹಾಡಿನೊಳೋ,
7: ಹಾಸ್ಯದೊಳೋ ಹಾಡಿನೊಳೋ,
6: ಮಾನವಂ ಪ್ರಣಯದೊಳೋ,
7: ಮಾನವಂ ಪ್ರಣಯದೊಳೋ,
6: ವೀರ ವಿಜಯದೊಳೋ,
7: ವೀರ ವಿಜಯದೊಳೋ,
6: ಏನೋ ಎಂತೋ,
7: ಏನೋ ಎಂತೋ,
6: ಸಮಾಧಾನಗಳನ್ ಅರಸುತಿಹನು,
7: ಸಮಾಧಾನಗಳನ್ ಅರಸುತಿಹನು,
6: ಆನಂದವಾತ್ಮಗುಣ ಮಂಕುತಿಮ್ಮ,
7: ಆನಂದವಾತ್ಮಗುಣ ಮಂಕುತಿಮ್ಮ.
5: ಈಗ ಇರುವಿಕೆಯ ಬಗ್ಗೆ ನಾವು, ಅದು ನಿರಂತರವಾದ ಪ್ರವಾಹ ಅಂತ ನಾವು ನೋಡಿದ್ವಿ. ಇರುವಿಕೆ ಅನ್ನುವಂಥದ್ದು ಕೇವಲ ಸ್ಥಾಯಿ ಭಾವವಲ್ಲ, ಆದರೆ ಸದಾ ಮಿಸುಕಾಡ್ತಾ ಇರುವಂತಹ ಜೀವಂತವಾದಂತಹ ಒಂದು ಚೈತನ್ಯದ ಸ್ಫುರಣೆ. ಸೊ ಸತ್ ಅನ್ನೋಂಥ ಇರುವಿಕೆಗೆ ಚಿತ್ ಅನ್ನೋಂಥ ಚೈತನ್ಯ ಸೇರಿದೆ ಅನ್ನೋದನ್ನು ನಾವು ಇದುವರೆಗೂ ನೋಡಿದ್ವಿ. ಇರುವಿಕೆಗೆ ಈ ಚೈತನ್ಯ ಯಾಕೆ ಬೇಕು ಅನ್ನೋದು ಈಗ ಮುಂದಿನ ಪ್ರಶ್ನೆ. ಯಾವುದೇ ಒಂದು ವಿಚಾರವನ್ನು ನಾವು ತಗೊಂಡು

ಕೂಡ ಇದು ಯಾಕೆ ಬೇಕು ಅನ್ನೋದನ್ನು ನಾವು ಕೇಳ್ತೀವಿ. ನಾವು ಹಿಂದಿನ ಚರ್ಚೆಯಲ್ಲೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಈಗ ಸೈಕಲ್ ಯಾಕೆ ಬೇಕು, ಮೋಟರ್ ಬೈಕ್ ಯಾಕೆ ಬೇಕು, ಪಾಠ ಯಾಕೆ ಓದಬೇಕು. ಸೊ ಇದು ನಿತ್ಯದಲ್ಲಿ ಬರುವಂಥ ನಮಗೆ ಒಂದು ಎದುರಾಗುವಂಥ ಒಂದು ಪ್ರಶ್ನೆ. ನಾವೆಲ್ಲ ಕೇಳ್ತಾನೆ ಇರ್ತೀವಲ್ವ, ಈಗ ಯಾಕಪ್ಪ ಓದಬೇಕು, ಸ್ಕೂಲ್ಗೆ ಯಾಕೆ ಹೋಗ್ಬೇಕು, ಬಿಟ್ಬಿಡೋಣ, ಕೆಲಸಕ್ಕೆ ಯಾಕೆ ಹೋಗಬೇಕು. ಸೊ ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಪ್ರಶ್ನೆ ನಮಗೆ ಉತ್ತರ ನಮಗೆ ಎದುರಾಗ್ತಾನೆ ಇರುತ್ತೆ. ಆ ಹಂತಕ್ಕೆ ತಕ್ಕನಾದಂತಹ ಉತ್ತರವನ್ನು ನಾವು ಕಂಡುಕೊಳ್ತಾ ಹೋಗ್ತೀವಿ. ಈಗ ಶಾಲೆಗೆ ಹೋಗ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿ, ಅವನಿಗೆ ಮೇಷ್ಟ್ರು ಹೇಳ್ತಾರೆ ನೀನು ಚೆನ್ನಾಗಿ ಓದಬೇಕಪ್ಪ, ಓದು, ಪಾಠ ಓದು ಅಂತ. ಅವನು ಕೇಳ್ತಾನೆ ಯಾಕೆ ಓದಬೇಕು ಅಂತ. ಪಾಠ ನೀನು ಚೆನ್ನಾಗಿ ಓದಿದ್ರೆ ನಿನಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ, ನೀನು ಫಸ್ಟ್ ರ್ಯಾಂಕ್ ಬರ್ತೀಯಾ. ಸೊ ಫಸ್ಟ್ ರ್ಯಾಂಕ್ ಬರ್ತೀಯಾ ಅಂತ ಅಂದಾಗ ಆ ಮನಸ್ಸಿನಲ್ಲಿ, ಆ ಹುಡುಗನ ಮನಸ್ಸಿನಲ್ಲಿ ಏನು ಬರುತ್ತೆ, ಓ ನಾ ಫಸ್ಟ್ ರ್ಯಾಂಕ್ ಬಂದರೆ ನನಗೆ ಖುಷಿಯಾಗುತ್ತೆ ಅಂತ. ಸೊ ಯಾವ ಒಂದು ಪರಿಸ್ಥಿತಿಯಿಂದ ನನಗೆ ಸಂತೋಷವಾಗುತ್ತೋ ಆ ಪರಿಸ್ಥಿತಿಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಅಂದರೆ ನನ್ನ ಸತ್ ಇರುವಿಕೆಯನ್ನು, ಅದರ ಜೊತೆ ಇರುವಂಥ ಚಿತ್ ಚೈತನ್ಯವನ್ನು ಯಾವುದಕ್ಕೋಸ್ಕರ ಬಳಸ್ಕೊಂಡೆ, ನನಗೆ ಸಂತೋಷವನ್ನು ಕೊಡುವಂಥ ಯಾವುದೋ ಒಂದು ಪರಿಸ್ಥಿತಿಯನ್ನು ನಾನು ಹುಡುಕ್ತಾ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದೇ ರೀತಿಯಲ್ಲೇ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ತಗೊಳ್ತಾ ಬರ್ಬೋದು. ಕಾಲೇಜಿಗೆ ಹೋಗಪ್ಪ ಅಂತಾರೆ, ಯಾಕೆ ಕಾಲೇಜ್ಗೆ ಹೋಗಬೇಕು ನೋಡು, ಕಾಲೇಜ್ಗೆ ಹೋದರೆ ನಿನಗೇನೋ ಒಂದು ಡಿಗ್ರಿ ಸಿಕ್ಕತ್ತೆ, ನಿನಗೆ ಯಾವುದೋ ಒಂದು ಕೆಲಸ ಸಿಕ್ಕತ್ತೆ. ಕೆಲಸ ಸಿಕ್ಕೋದ್ರಿಂದ ಏನು ಪ್ರಯೋಜನ, ಕೆಲಸ ಸಿಕ್ಕಿದ್ಮೇಲೆ ನನಗೆ ಸಂಬಳ ಸಿಕ್ಕತ್ತೆ, ಸಂಬಳ ಸಿಕ್ಕಿದ್ಮೇಲೆ ಏನು ಪ್ರಯೋಜನ. ಸೊ ಹೀಗೆ ಇದನ್ನು ಈ ಕೊಂಡಿಗಳನ್ನು ಒಂದಕ್ಕೊಂದು ಹಾಕ್ತಾ ಹೋಗ್ಬೋದು. ಕಡೆಯಲ್ಲಿ ಒಂದು ಪ್ರಶ್ನೆ ಬರ್ತೆ, ನಿಂಗೆ ದುಡ್ಡೆಲ್ಲ ಸಿಕ್ತು ಅನ್ಕೋ, ಅದರಿಂದ ಏನು, ಮನೆ ಕಟ್ತೀನಿ, ಮನೆಯೆಲ್ಲ ಕಟ್ತೀಯ, ಅದರಿಂದ ಏನು. ಸೊ ಅಲ್ಲಿ ಆ ಮನೆಯಲ್ಲಿ ನಾನು ವಾಸವಾಗಿರಬೇಕು, ಆ ವಾಸದಲ್ಲಿ ನನಗೆ ಒಂದು ರೀತಿಯ ನೆಮ್ಮದಿ ಇರಬೇಕು, ಆ ನೆಮ್ಮದಿಗೋಸ್ಕರ ನಾನು ಇವತ್ತು ಸ್ಕೂಲ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಮಾರ್ಕ್ಸ್ ತೊಗೋಬೇಕು, ಯಾವುದೋ ಕೆಲಸ ಮಾಡಬೇಕು, ಸಂಬಳ ತೊಗೋಬೇಕು. ಸೊ ಹೀಗೆ ಒಂದೊಂದು ಹಂತದಲ್ಲೂ ಕೂಡ ಈ ಪ್ರಶ್ನೆ ಎದುರಾದಾಗೆಲ್ಲ ನಾವು ನಮ್ಮ ಗಮ್ಯಸ್ಥಾನ, ನಾವು ಯಾವುದನ್ನು ಮುಟ್ಟಬೇಕು ಅಂತ ಅಂದ್ಕೊಳ್ತೀವೋ ಆ ಸ್ಥಾನದ ವರ್ಣನೆಯನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಯಾವಾಗಲೂ ಕೂಡ ಅದು ಹೊರಬರುವಂಥ ಒಂದು ವಿಚಾರ ಅಂತಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರಬೇಕು. ಸಾಮಾಜಿಕವಾದಂಥ ಯಾವುದೇ ಚಟುವಟಿಕೆ ನಾವು ನೋಡೋಣ, ಯಾಕೆ ಅದರಲ್ಲಿ ನಾವು ಭಾಗವಹಿಸಬೇಕು, ಸ್ನೇಹಿತರ ಜೊತೆ ನಾವು ಯಾಕೆ ಹೋಗ್ತೀವಿ, ಯಾಕೆ ಅಂತಂದರೆ ಆ ಒಡನಾಟದಿಂದ ನನಗೆ ಯಾವುದೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇದೆ. ಯಾರ ಜೊತೆನೋ ನಾನು ಜಗಳ ಆಡ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ, ಅವಾಗ ಅಯ್ಯೋ ಸುಮ್ಮನೆ ಕೂತ್ಕೊಂಬಿಡೋಣಪ್ಪ ಅನ್ಸುತ್ತೆ, ತುಂಬ ಟೆನ್ಷನ್ ಆಗಿದೆ ಅಂತ ಅನ್ಕೊಳ್ಳೋಣ, ಅವಾಗ ನಾನು ಸುಮ್ಮನೆ ಕೂತ್ಕೊಂಬಿಡೋಣಪ್ಪ ಅಂತ ಅನ್ಸುತ್ತೆ. ಯಾಕೆ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅನ್ಸುತ್ತೆ, ಸುಮ್ಮನೆ ಕೂತ್ಕೊಂಡ್ರೆ ಆ ಕ್ಷಣಕ್ಕೆ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕತ್ತೆ. ಸೊ ಹಾಗೆ ಯಾರ ಜೊತೆನೋ ಮಾತಾಡಿದಾಗ ನನಗೆ ನೆಮ್ಮದಿ ಸಿಕ್ಬೋದು, ಅವಾಗ ನಾನು ಮಾತಾಡ್ತೀನಿ, ಇನ್ನು ಮಾತು ಸಾಕಪ್ಪ ನಾನು ಸುಮ್ಮನೆ ಕೂತ್ಕೋತೀನಿ ಅಂತ ಅಂದ್ಕೊಂಡಾಗಲೂ ಕೂಡ ನಾನು ಯಾತಕ್ಕೋಸ್ಕರ ಸುಮ್ಮನೆ ಕೂತ್ಕೋತಾ ಇದ್ದೀನಿ, ಆ ನೆಮ್ಮದಿಯನ್ನು ಹುಡುಕ್ತಾ ನಾನು ಸುಮ್ಮನೆ ಕೂತ್ಕೋತಾ ಇದ್ದೀನಿ. ಸೊ ಹೀಗೆ ಹಾಸ್ಯದಲ್ಲಿ ನಮ್ಮೆಲ್ಲರಿಗೂ ಅದು ಹಾಸ್ಯ ಬಹಳ ಪ್ರಿಯ ಅಲ್ವಾ, ನಗ್ತಾ ನಗ್ತಾ ಇರಬೇಕು. ಯಾರೋ ಜೋಕ್ ಮಾಡಿದ್ರು ಅಂತಂದರೆ ಬಹಳ ಗಂಭೀರವಾದಂಥ, ಬಹಳ ಸೀರಿಯಸ್ ಆದಂಥ ಒಂದು ಸನ್ನಿವೇಶದಲ್ಲಿ ತಿಳಿಯಾದಂಥ ಹಾಸ್ಯ ನಾವು ಮಾಡಿದಾಗ ಇಡೀ ವಾತಾವರಣನೇ ಬದಲಾಗ್ಬಿಡುತ್ತೆ. ಅವಾಗೇನಾಯಿತು, ಅಲ್ಲಿದ್ದವ್ರಿಗೆಲ್ರಿಗೂ ನೆಮ್ಮದಿ, ಅಲ್ಲಿ ಎದ್ದವ್ರಿಗೆಲ್ರಿಗೂ ಒಂದು ರೀತಿಯ ಸಮಾಧಾನ. ಅದೇ ರೀತಿಯ ಒಂದು ನೆಮ್ಮದಿಯನ್ನು ನಾವು ಹಾಡಿನಿಂದ ಕೇಳೋದಕ್ಕೆ ಸಾಧ್ಯ. ಸಂಗೀತ ನಮ್ಮನ್ನು ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮ ಮನಸ್ಸಿಗೆ ದುಗುಡದಿಂದ ತುಂಬಿದಂಥ ನಮ್ಮ ಮನಸ್ಸಿಗೆ ಎಷ್ಟೋ ಸರ್ತಿ ಶಾಂತಿಯನ್ನು ತಂದುಕೊಡುತ್ತೆ. ಅದೇ ರೀತಿಯಲ್ಲೇ ಚಿತ್ ಅನ್ನುವಂಥ ಚೈತನ್ಯ ಬೇರೆ ರೂಪದಲ್ಲಿ ಪ್ರಕಟವಾಗಬಹುದು, ಪ್ರಣಯದಲ್ಲಿ ಪ್ರಕಟವಾಗಬಹುದು. ಆ ಪ್ರಣಯದಿಂದ, ಪ್ರೀತಿ ಪ್ರೇಮಗಳಿಂದ ನನಗೆ ತಿರ್ಗಾ ಏನು ಸಿಕ್ಕಬೇಕು, ಮನಸ್ಸಿಗೊಂದು ರೀತಿಯ ನೆಮ್ಮದಿ ಸಿಕ್ಕಬೇಕು. ಕೆಲವು ಸರ್ತಿ ಅದು ಇನ್ನೊಂದು, ಇದರ ಮೇಲೆ ನಾನು ವಿಜಯವನ್ನು ಸಾಧಿಸಿದಾಗ ನನಗೆ ಸಂತೋಷ ಸಿಕ್ಕಬಹುದು. ರಾಜ ಮಹಾರಾಜರು ಇರ್ತಿದ್ರು, ಬೇರೆ ರಾಜ್ಯಗಳನ್ನೆಲ್ಲ ಅವರು ಆಕ್ರಮಣ ಮಾಡಿ ಅವರು ತಮ್ಮ ರಾಜ್ಯಕ್ಕೆ ಸೇರಿಸ್ಕೊಂಡಾಗ ಅವ್ರಿಗೊಂದು ರೀತಿಯ ಸಂತೋಷ ಸಿಗ್ತಾ ಇತ್ತು. ಸೊ ಹೀಗೆ ಯಾವ ರೀತಿಯಲ್ಲಿ ನಾವು ನಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡ್ರೂ ಕೂಡ ಸದ್ಯದ ಅಂದರೆ ತಕ್ಷಣದ ಉದ್ದೇಶ ಒಂದಿರುತ್ತೆ. ಉದಾಹರಣೆಗೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರಬೇಕು, ಪಾಸ್ ಆಗಬೇಕು ಅನ್ನೋದು ಅದು ತಕ್ಷಣದ ಉದ್ದೇಶ. ಆದರೆ ಅದಕ್ಕಿಂತ ಮೇಲಿನ ಸ್ತರದ ಉದ್ದೇಶ ಏನಪ್ಪ ಅಂತ ನೋಡಿದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಹುಡುಕಾಡ್ತಾ ಇರೋವಂಥದ್ದು ನಮ್ಮ ಮನಸ್ಸಿಗೆ ಸಿಕ್ಕಬೇಕಾದಂಥ ಒಂದು ರೀತಿಯ ನೆಮ್ಮದಿ.
ಆ ನೆಮ್ಮದಿ

0: ಅನ್ನೋದು ಕೂಡ ನಮ್ಮ ಆತ್ಮದ ಒಂದು ಮೂಲಭೂತವಾದಂತಹ ತತ್ವ ಅಂತ ನಮ್ಮ ನಂಬಿಕೆ. ಆ ಆನಂದ ಆತ್ಮಗುಣ ಮಂಕುತಿಮ್ಮ ಅಂತ ಹೇಳ್ತಾರೆ. ಸೊ ಈ ಆನಂದ ಅನ್ನುವಂಥದ್ದು ಕೇವಲ ಮನುಷ್ಯ ಮಾತ್ರರಿಗೆ ಅಂತ ಕೂಡ ನಾವು ಅನ್ಕೋಬೇಕಾಗಿಲ್ಲ. ಯಾವುದೇ ಜೀವಿಯನ್ನು ನಾವು ನೋಡಿದರೂ ಕೂಡ, ಯಾವುದೇ ಪ್ರಾಣಿಯನ್ನು ನೋಡಿದರೂ ಕೂಡ, ಇವಾಗ ಒಂದು ಹುಲಿಯನ್ನೋ ಸಿಂಹವನ್ನೋ ನಾವು ಕಲ್ಪನೆ ಮಾಡಿಕೊಳ್ಳೋಣ, ಹಸಿವಾದಾಗ ಅದು ಅತ್ಯಂತ ಕ್ರೂರವಾದಂತಹ ಪ್ರಾಣಿ, ಬೇಟೆಯಾಡುತ್ತೆ. ಆ ಬೇಟೆಯಾಡಿ ಪ್ರಾಣಿಗಳನ್ನು ಸಾಯಿಸಿ ತನಗೆ ಹೊಟ್ಟೆ ತುಂಬ ಅದು ತಿನ್ನುತ್ತೆ. ತಿಂದ ನಂತರವೂ ಅದು ಕ್ರೂರಿಯಾ ಅಂತಂದರೆ ಏನಲ್ಲ, ಅದು ಯಾಕೆ ತಿಂತಾ ಇದೆ, ಅದಕ್ಕೆ ಅದು ಆಹಾರ ಬೇಕು, ಅದಕ್ಕೆ ತಿಂತು, ತಿಂದು ಆ ಆಹಾರದ ಹಸಿವನ್ನು ಅದು ತೀರಿಸ್ಕೊಳ್ತು ಅಂತಂದರೆ ಅದು ನೆಮ್ಮದಿಯಿಂದ ಮಲಗತ್ತೆ. ಸೊ ಹೀಗೆ ಎಲ್ಲ ಜೀವಿಗಳಲ್ಲೂ ಕೂಡ ಚಿತ್ ಚೈತನ್ಯ ಕೆಲವು ಕೆಲಸಗಳನ್ನು ಮಾಡಿಸ್ತದಲ್ಲ, ಆ ಕೆಲಸಗಳನ್ನು ಮಾಡಿಸುವಂಥದ್ದು ಮೂಲಭೂತವಾದಂತಹ ಒಂದು ಜೀವದ ಅಂದರೆ ಆತ್ಮದ ಅಂಶದ ಬೆದಕಾಟಕ್ಕಾಗಿ. ಆ ಯಾವ ಅಂಶಕ್ಕೆ ಅದು ಹುಡುಕ್ತಾ ಇದೆಯೋ ಆ ಅಂಶವನ್ನೇ ನಾವು ಆನಂದ ಅಂತ ಕರೆದಿದ್ದೀವಿ. ಮಧ್ಯ ಮಧ್ಯದಲ್ಲಿ ನಮಗೆ ಬೇರೆ ಬೇರೆ ಏನೇನೋ ಸಿಗ್ತಾ ಇರುತ್ತೆ. ಈಗ ಉದಾಹರಣೆಗೆ ನಾನು ಮೈಸೂರಿನಿಂದ ಬೆಂಗಳೂರುವರೆಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ. ನಾನು ಟಿಕೆಟ್ ತೊಗೊಂಡಿರೋದು ಎಲ್ಲಿಗೆ, ಬೆಂಗಳೂರಿಗೆ. ಆದರೆ ನಾನು ಮೈಸೂರಿನಲ್ಲಿ ಟ್ರೈನ್ ಹತ್ತಿ ಒಂದು ಸ್ವಲ್ಪ ದೂರಕ್ಕೆಲ್ಲ ಬೇರೆ ಯಾವುದೋ ಸ್ಟೇಷನ್ ಬಂತು, ಉದಾಹರಣೆಗೆ ಶ್ರೀರಂಗಪಟ್ಟಣ ಬಂತು, ಟ್ರೈನಲ್ಲಿ ನಿಲ್ತು, ನಾನು ನನ್ನ ಯಾವುದೋ ಒಂದು ಭ್ರಮೆಯಿಂದ, ಯಾವುದೋ ಒಂದು ತಪ್ಪು ಕಲ್ಪನೆಯಿಂದ ಅಕಸ್ಮಾತ್ ಶ್ರೀರಂಗಪಟ್ಟಣದಲ್ಲೇ ಇಳಿದ್ಬಿಟ್ಟೆ ಅಂತ ಅಂದ್ಕೊಳ್ಳೋಣ. ಆಗ ನನ್ನ ಗಮ್ಯವಾದಂಥ ಬೆಂಗಳೂರಿಗೆ ನಾನು ತಲುಪ್ದಂಗಾಯ್ತಾ? ಇಲ್ಲ, ಆಗಲಿಲ್ಲ. ಸೊ ತಕ್ಷಣ ನಾನು ಏನು ಮಾಡಬೇಕು, ಮತ್ತೆ ಅದೇ ಬಸ್ಸು ಅದೇ ಟ್ರೈನು ಹೊರಡೋಕ್ಕೆ ಮುಂಚೆ ತಿರ್ಗಾ ಟ್ರೈನ್ ಒಳಗಡೆಗೆ ಹತ್ಕೋಬೇಕು, ನನ್ನ ಪ್ರಯಾಣವನ್ನು ಮುಂದುವರಿಸ್ಬೇಕು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಗಮ್ಯಸ್ಥಾನ ಅನ್ನೋದು ಅದು ಆನಂದದ ಸ್ಥಿತಿ. ಆದರೆ ಆನಂದವನ್ನು ಪಡ್ಕೊಳ್ಳೋದಕ್ಕೆ ಈ ರೈಲ್ವೆ ಸ್ಟೇಷನ್ಗಳು ಬೇರೆ ಬೇರೆ ಇದ್ದಂಗೆ ನಮಗೆ ಬೇರೆ ಬೇರೆ ಘಟ್ಟಗಳಲ್ಲಿ ಬೇರೆ ಬೇರೆ ಸ್ಟೇಷನ್ಸ್ ಬರ್ತಾ ಇರ್ತವೆ. ಹೆಚ್ಚಿನ ಜನ ನಾವು ಮಾಡೋದು ನಮ್ಮ ಸ್ಟೇಷನ್ ಬರೋಕ್ಕೆ ಮುಂಚೆ ನಾವು ಇಳಿದ್ಬಿಡ್ತೀವಿ. ಅದಕ್ಕೆ ಈ ಜೀವನದ ಜಂಜಾಟಗಳು ಅನ್ನೋಂಥ ಈ ಸಂಸಾರದ ಏರುಪೇರುಗಳು ಅನ್ನೋಂಥ ಗೋಜಿನಲ್ಲಿ ನಾವು ಸಿಕ್ಕಾಕ್ಕೊಂಡು ಬಿಡ್ತೀವಿ. ಆದರೆ ನಿಜವಾಗಿಯೂ ಆತ್ಮದ ಮೂಲಭೂತವಾದಂತಹ ತತ್ವ ಏನಪ್ಪ ಅಂತಂದರೆ, ಗುಣ ಏನಪ್ಪ ಅಂತಂದರೆ ಅದು ಆನಂದ ಅನ್ನೋವಂಥದ್ದು. ಹಾಗಾಗಿ ಇರುವಿಕೆ ಚೈತನ್ಯದ ಜೊತೆ ಸೇರಿದಾಗ ಅದು ಅರಿಸ್ತಾ ಇರುವಂಥದ್ದು ಆನಂದದ ಸ್ಥಿತಿಯನ್ನು. ಸೊ ಆ ಆನಂದ ಅನ್ನುವಂಥದ್ದು ನಮ್ಮ ಆತ್ಮದ ನಿಜವಾದ ಸ್ವರೂಪ ಅಂತ ನಾವು ತಿಳ್ಕೊಳ್ಬೇಕು.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 110 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಕ್ಷರದ ಅರಿವು ಮನಸ್ಸಿಗೆ ನೆರವು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಅಕ್ಷರದ ಹರಿವು ಮನಸ್ಸಿಗೆ ನೆರವು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಬದುಕಿನ ಹಾದಿಯಲ್ಲಿನ ಹಲವು ನೋವು ನಿರಾಸೆ ತವಕ ತಲ್ಲಣಗಳಿಗೆ ನಾವೇ ಕಾರಣರಾಗಿರುತ್ತೇವೆ. ದೈನಂದಿನ ಬದುಕಿನಲ್ಲಿ ನಮಗೆ ಅನಿವಾರ್ಯವಾಗಿ ಎದುರಾಗುವ ಸಂಕಟಗಳನ್ನು, ನಮಗೆ ಇಷ್ಟವೆನಿಸಿದ ಘಟನೆಗಳನ್ನು ಒಪ್ಪಿಕೊಳ್ಳಲು ನಮ್ಮ ಮನಸ್ಸು ಸುತಾರಂ ಸಿದ್ಧಗೊಳ್ಳುವುದೇ ಇಲ್ಲ. ಅಸಹಾಯಕತೆಯನ್ನು ಅನುಭವಿಸಲು, ಬದುಕಿನ ತುಂಬ ಅದರ ಜೊತೆಯಾಗಿಯೇ ಸಾಗಲು ಒಪ್ಪಿಕೊಂಡು ಬಿಡುತ್ತೇವೆ. ಇದು ನಮ್ಮ ನೋವುಗಳ ಪರಿಣಾಮವನ್ನು ಇನ್ನಷ್ಟು ಹೆಚ್ಚಿಸುತ್ತಲೇ ಹೋಗುತ್ತವೆ. ಬದುಕಿನ ಪ್ರತಿ ಹೆಜ್ಜೆಯನ್ನು ನೋವಿಗೀಡು ಮಾಡುತ್ತದೆ. ಅಮೆರಿಕದ ಖ್ಯಾತ ಬರಹಗಾರ್ತಿ

ಉಪನ್ಯಾಸಕಿ ಸಾಮಾಜಿಕ ಕಾರ್ಯಕರ್ತೆ ಎಲೆನ್ ಕೆಲ್ಲರ್ಗೆ ಕಿವಿ ಕೇಳಿಸುತ್ತಿರಲಿಲ್ಲ, ಕಣ್ಣು ಕಾಣಿಸುತ್ತಿರಲಿಲ್ಲ. ಅನಾರೋಗ್ಯದ ಕಾರಣದಿಂದ ಅವಳು ಇವೆರಡು ದೌರ್ಬಲ್ಯಗಳನ್ನು ಹೊಂದಿದ್ದಳು. ಈ ದೌರ್ಬಲ್ಯಗಳನ್ನು ಕುರಿತು ಅವಳು ಎಂದಿಗೂ ಚಿಂತಿಸಲಿಲ್ಲ, ಅವುಗಳನ್ನು ನಿರಾಕರಿಸಲಿಲ್ಲ, ಮನಸಾರಿ ಒಪ್ಪಿಕೊಂಡಳು. ಅವರ ಶಿಕ್ಷಕಿ ಆನ್ ಸುಲ್ಲಿವಾನ್ ಅವರ ಸಹಾಯದಿಂದ ಭಾಷೆ ಓದು ಬರಹ ಕಲಿತಳು, ಉನ್ನತ ಶಿಕ್ಷಣ ಪಡೆದಳು. ಅವಳು ರಾಡ್ಕ್ಲಿಪ್ ಕಾಲೇಜಿನಿಂದ ಪದವಿ ಪಡೆದ ಮೊದಲ ವಿಕಲಚೇತನ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರಳಾದಳು. ಮಾನವ ಹಕ್ಕುಗಳು ಮತ್ತು ಅಂಗವಿಕಲರ ಹಕ್ಕುಗಳಿಗಾಗಿ ಬದುಕಿನ ತುಂಬ ಹೋರಾಡಿದಳು. ಅಂಧರ ಕಲ್ಯಾಣ, ಮಹಿಳೆಯರ ಮತದಾನದ ಹಕ್ಕು, ಕಾರ್ಮಿಕರ ಹಕ್ಕುಗಳ ಕುರಿತಾಗಿ ವಿಶ್ವಶಾಂತಿಯ ಪರವಾಗಿ ದನಿ ಎತ್ತಿದಳು. ತನ್ನ ದೌರ್ಬಲ್ಯಗಳನ್ನೇ ಪ್ರಗತಿಯ ಮೂಲ ಸಾಮಗ್ರಿಯನ್ನಾಗಿ ಪರಿವರ್ತಿಸಿಕೊಂಡಿದ್ದಳು. ವಿಧಿ ಹೊಟ್ಟಿದ್ದ ನಿರ್ಬಂಧಗಳನ್ನೇ ಬೆಳವಣಿಗೆಯ ಸಾಧನಗಳನ್ನಾಗಿಸಿಕೊಂಡಿದ್ದಳು. ಅಡೆತಡೆಗಳ ಸೀಮರೇಖೆಯ ಸೀಮೋಲ್ಲಂಘನ ಮಾಡಿ ಯಶಸ್ಸಿನ ಶಿಖರವೇರಿದ್ದಳು. ಕೆಲವು ಬಾರಿ ನಮಗೆ ಇಷ್ಟವಿಲ್ಲದ ಸಂಗತಿಗಳು ಸಂಭವಿಸಿದಾಗ ಅವುಗಳನ್ನು ನಾವು ವಿಧಿ ಇಲ್ಲದೆ ಒಪ್ಪಿಕೊಳ್ಳುವುದು ಜಾಣತನ. ಕ್ಲಿಂಟೆಸ್ ಎಂಬ ದಾರ್ಶನಿಕ ಯಾರು ವಿಧಿಯನ್ನು ಸ್ವೀಕರಿಸುತ್ತಾರೋ ಅವರಿಗೆ ವಿಧಿಯೇ ಮಾರ್ಗದರ್ಶನ ಮಾಡುತ್ತದೆ. ಯಾರು ಅದನ್ನು ಧಿಕ್ಕರಿಸುತ್ತಾರೋ ಅವರಿಗೆ ಅದು ತಡೆಯನ್ನೊಡ್ಡುತ್ತದೆ ಎಂದಿದ್ದ. ಸಾಕಷ್ಟು ಒತ್ತಡದ ಮಧ್ಯೆ ಇಂದು ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ. ಬದುಕು ಯಂತ್ರದಂತೆ ವೇಗವಾಗಿ ಓಡುತ್ತಿದೆ. ಬಿಟ್ಟು ಬಿಡದೆ, ಹಗಲು ರಾತ್ರಿ ಎನ್ನದೆ ಕೆಲಸದ ಒತ್ತಡದಲ್ಲಿ ನೆಮ್ಮದಿಯಿಲ್ಲದ ಬದುಕು ಏಕೆ ಅನಿಸಿಬಿಡುತ್ತದೆ? ಮನಸ್ಸು ಭಾರವಾಗಿ ದಣಿದು ತನ್ನ ಸ್ಥಿಮಿತ ಕಳೆದುಕೊಂಡು ದೇಹವನ್ನು ಹೈರಾಣ ಮಾಡುತ್ತದೆ. ಮನಸ್ಸಿನ ಗಾಯಕ್ಕೆ ಔಷಧ ಎಲ್ಲಿದೆ? ಈ ಪ್ರಶ್ನೆಗೆ ಉತ್ತರ ನಮ್ಮ ಸಂಸ್ಕೃತಿ ತೋರಿಸುತ್ತದೆ. ಅದೇ ಸಾಹಿತ್ಯ. ಒತ್ತಡಕ್ಕೆ ಅತ್ಯಂತ ಪರಿಣಾಮಕಾರಿ ಮುಲಾಮು ಎಂದರೆ ಸಾಹಿತ್ಯ ಕೃಷಿ. ಸಾಹಿತ್ಯ ಕೇವಲ ಅಕ್ಷರಗಳ ಜೋಡಣೆಯಲ್ಲ, ಪದಗಳ ಸಮ್ಮಿಲನಲ್ಲ, ಬದುಕಿನ ಅನುಭವಗಳ ಸಾರ, ಭಾವನೆಗಳ ಅಭಿವ್ಯಕ್ತಿ ಮತ್ತು ಮಾನವೀಯತೆಯ ಸಾಕ್ಷಾತ್ಕಾರ. ಓದುವ ಪ್ರತಿ ಕವಿತೆ, ಕತೆ, ಕಾದಂಬರಿ ಅಥವಾ ಲೇಖನ ನಮ್ಮ ಮನಸ್ಸಿನ ಆಳದಲ್ಲಿ ಹೊಸ ಚೈತನ್ಯ ಮೂಡಿಸುತ್ತದೆ. ಬರೆಯುವ ಪ್ರತಿಯೊಂದು ಸಾಲು ನಮ್ಮೊಳಗಿನ ನೋವು, ಆತಂಕ ಮತ್ತು ಗೊಂದಲವನ್ನು ಕ್ಷಣದಲ್ಲೇ ಕರಗಿಸುವ ಅಪಾರ ಶಕ್ತಿಯೊಂದಿದೆ. ಅದಕ್ಕಾಗಿ ಬರವಣಿಗೆಯನ್ನು ಮನೋವಿಜ್ಞಾನಿಗಳು ಒಂದು ರೀತಿಯ ಚಿಕಿತ್ಸೆಯಾಗಿ ಪರಿಗಣಿಸುತ್ತಾರೆ. ಮಾನವನ ಮನಸ್ಸು ಭಾವನೆಗಳ ಮಹಾಸಾಗರ. ಸಂತೋಷ, ದುಃಖ, ನಿರಾಸೆ, ಕೋಪ, ನಿರೀಕ್ಷೆ, ಪ್ರೀತಿ, ಕರುಣೆ ಇವೆಲ್ಲವೂ ಮನಸ್ಸಿನೊಳಗೆ ನಿರಂತರ ಅಲೆಗಳಾಗಿ ಏರುತ್ತಿರುತ್ತವೆ. ಅವುಗಳನ್ನು ಒಳಗೆ ತಿಕ್ಕಿದಾಗ ಒತ್ತಡ ಹೆಚ್ಚಾಗುತ್ತದೆ. ಅದೇ ಭಾವನೆಗಳು ಕವಿತೆಯಾಗಿ, ಕಥೆಯಾಗಿ, ಲೇಖನವಾಗಿ ಹೊರಬಂದಾಗ ಮನಸ್ಸು ಹಗುರವಾಗುತ್ತದೆ. ಬರವಣಿಗೆ ಮನಸ್ಸಿನೊಂದಿಗೆ ನಡೆಯುವ ಸಂಭಾಷಣೆ. ಸಾಹಿತ್ಯ ಕೃಷಿ ವ್ಯಕ್ತಿಯನ್ನು ಉತ್ತಮ ಬರಹಗಾರನಾಗಿ ಮಾತ್ರವಲ್ಲ, ಪ್ರಬುದ್ಧ ಮನುಷ್ಯನಾಗಿಯೂ ರೂಪಿಸುತ್ತದೆ. ಸಾಹಿತ್ಯ ಕೃಷಿ ಮನಸ್ಸನ್ನು ಉಳುಮೆ ಮಾಡುವ ಪ್ರಕ್ರಿಯೆ. ರೈತ ನೆಲವನ್ನು ಹದಗೊಳಿಸಿ ಬೀಜ ಬಿತ್ತಿದಂತೆ ಬರಹಗಾರ ತನ್ನ ಅನುಭವಗಳನ್ನು ಪದಗಳಲ್ಲಿ ಬಿತ್ತುತ್ತಾನೆ. ಆ ಪದಗಳು ಓದುಗರ ಮನದಲ್ಲಿ ಚಿಂತನೆಯ ಮೊಳಕೆಗಳಾಗಿ ಹರಡುತ್ತವೆ. ಒಬ್ಬನ ನೋವಿನಿಂದ ಹುಟ್ಟಿದ ಕವಿತೆ ಸಾವಿರ ಮಂದಿಗೆ ನೆಮ್ಮದಿಯ ನೆರಳಾಗಬಹುದು. ಒಬ್ಬನ ಅನುಭವದಿಂದ ಹುಟ್ಟಿದ ಲೇಖನ ಅನೇಕರ ಬದುಕಿಗೆ ದಾರಿ ದೀಪವಾಗಬಹುದು. ಒಬ್ಬ ರೈತನಿದ್ದ, ವರ್ಷಪೂರ್ತಿ ಕಷ್ಟಪಟ್ಟು ಬೀಜ ಬಿತ್ತಿದ, ಆದರೆ ಮಳೆ ಕೈಕೊಟ್ಟಿತು, ಸಾಲದ ಹೊರೆ ಹೆಚ್ಚಾಯಿತು, ಹೇಗೆ ಬದುಕಲಿ ಎಂಬ ಭಯ ಅವನನ್ನು ಮಾನಸಿಕವಾಗಿ ಕುಗ್ಗಿಸಲು ಆರಂಭಿಸಿತು. ಒಂದು ದಿನ ಹಳ್ಳಿಯ ಗ್ರಂಥಾಲಯದಲ್ಲಿ ಅವನ ಕೈಗೆ ಕುವೆಂಪು ಅವರ ಕವನ ಸಂಕಲನ ಸಿಕ್ಕಿತು. ನಿರಾಸೆ ಜೀವನದ ಅಂತ್ಯವಲ್ಲ, ಹೊಸ ಆರಂಭದ ಮೆಟ್ಟಿಲು ಎಂಬ ಆಶಯದ ಸಾಲುಗಳು ಅವನ ಮನದಲ್ಲಿ ಹೊಸ ಚೈತನ್ಯ ತುಂಬಿದವು. ಮರುದಿನ ಮತ್ತೆ ಹೊಲದ ಕಾರ್ಯದಲ್ಲಿ ತೊಡಗಿ ಪುನಃ ಬೀಜ ಬಿತ್ತನೆ ಮಾಡಿದ. ಮಳೆ ತಡವಾಗಿ ಬಂತು, ಬೆಳೆ ಹಸಿರಿನಿಂದ ನಳನಳಿಸಿತು. ನನ್ನ ಹೊಲಕ್ಕೆ ಮಳೆ ಜೀವ ಕೊಟ್ಟಿತು, ನನ್ನ ಮನಸ್ಸಿಗೆ ಸಾಹಿತ್ಯ ಜೀವ ಕೊಟ್ಟಿತು ಎಂದು ಅವನು ನುಡಿದ. ಇಂದಿನ ಯುಗದಲ್ಲಿ ಮಕ್ಕಳಿಂದ ಹಿರಿಯರವರೆಗೆ ಒತ್ತಡ ಸಾಮಾನ್ಯ ಸಮಸ್ಯೆಯಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆಯ ಒತ್ತಡದಲ್ಲಿ, ಯುವಕರು ಉದ್ಯೋಗದ ಅನಿಶ್ಚಿತತೆಯಲ್ಲಿ, ಉದ್ಯೋಗಸ್ಥರು ಗುರಿಗಳ ಬೆನ್ನಟ್ಟುವ

ಹೋರಾಟದಲ್ಲಿ ಮತ್ತು ಹಿರಿಯರು ಏಕಾಂತದ ನೋವಿನಲ್ಲಿ ಬದುಕುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರತಿದಿನ ಕೆಲವೇ ನಿಮಿಷಗಳನ್ನು ಸಾಹಿತ್ಯದೊಂದಿಗೆ ಕಳೆಯುವುದು ಮನಸ್ಸಿಗೆ ಹೊಸ ಚೈತನ್ಯ ತುಂಬುತ್ತದೆ. ಒಂದು ಒಳ್ಳೆಯ ಕವಿತೆ ಬದುಕಿನ ಮೇಲೆ ನಂಬಿಕೆಯನ್ನು ಮೂಡಿಸಬಹುದು. ಒಂದು ಉತ್ತಮ ಕತೆ ಹೊಸ ದೃಷ್ಟಿಕೋನದತ್ತ ಮನಸ್ಸನ್ನು ವಾಲಿಸಬಹುದು. ಒಂದು ಅರ್ಥಪೂರ್ಣ ಲೇಖನ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ಒಳ್ಳೆಯ ಪುಸ್ತಕದೊಂದಿಗೆ ಕಳೆದ ಒಂದು ಗಂಟೆ ಮನಸ್ಸನ್ನು ಪುನರುಜ್ಜೀವನಗೊಳಿಸುತ್ತದೆ. ಸಾಹಿತ್ಯ ವ್ಯಕ್ತಿಯನ್ನು ಸಮಾಜದೊಂದಿಗೆ ಬೆಸೆಯುತ್ತದೆ. ಪ್ರಿಯ ಕೇಳುಗರೆ, ಕೇಳಿದಲ್ಲಷ್ಟೊತ್ತು ಅಕ್ಷರದ ಹರಿವು ಮನಸ್ಸಿಗೆ ನೆರವು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಕ್ಷರದ ಅರಿವು ಮನಸ್ಸಿಗೆ ನೆರವು ಎಂಬುದರ ಕುರಿತು ಶ್ರೀಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಎಚ್ ಕೆ ರವಿರವರೊಂದಿಗೆ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಬರಲು
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆ ಗಮನಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ ಶೇಕಡ 5.1 ಇಳಿಕೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶೂ ಯು ಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ವಾರ್ತೆಗಳ ವಿವರ. ಜಾರ್ಖಂಡ್ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಯ ಫಲವಾಗಿ 2024 JSSC CGL ಸ್ಪರ್ಧಾತ್ಮಕ ಪರೀಕ್ಷೆ ಸೇರಿದಂತೆ TDPL ಏಜೆನ್ಸಿ ಮುಖಾಂತರ ನಡೆಸಿದ ಎಲ್ಲಾ ಪರೀಕ್ಷೆಗಳು ಹಾಗೂ ಅವುಗಳ ಫಲಿತಾಂಶಗಳನ್ನು ಜಾರ್ಖಂಡ್ ಸರ್ಕಾರ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ 2014 JPSC JSSC ನಡೆಸಿರುವ ಎಲ್ಲಾ ನೇಮಕಾತಿ ಪರೀಕ್ಷೆಗಳ ಅಕ್ರಮಗಳ ಕುರಿತು ಸಿಐಡಿ ಮೂಲಕ ಸಮಗ್ರ ತನಿಖೆ ನಡೆಸಲು ಸರ್ಕಾರ ಆದೇಶಿಸಿದೆ. ಆದರೂ ಈ ರದ್ದತಿಯ ನಿರ್ಧಾರ ಪ್ರತಿಭಟನಾಕಾರರ ಮೊದಲ ಹಂತದ ಜಯವಷ್ಟೇ ಎಂದು ವಿದ್ಯಾರ್ಥಿ ಮುಖಂಡ ಪಿಯೂಷ್ ಕುಮಾರ್ ತಿಳಿಸಿದ್ದಾರೆ. 11-13 JPSC ಪರೀಕ್ಷೆಗಳ ಅಕ್ರಮಗಳು ಹಾಗೂ ಈ ಎಲ್ಲ ಪರೀಕ್ಷಾ ಹಗರಣಗಳ ಕುರಿತು CBI ತನಿಖೆಗೆ ಆಗ್ರಹಿಸಿರುವ ತಮ್ಮ ಪ್ರಮುಖ ಬೇಡಿಕೆಗಳು ಇನ್ನೂ ಈಡೇರಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಹಂತದ ಹೋರಾಟ ಮತ್ತು ಕಾರ್ಯತಂತ್ರಗಳ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆಯನ್ನು ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ 2 ದಿನಗಳ ಕಾಲ ಆಯೋಜಿಸಲಿದೆ. ಈ ಯುವ ಶೃಂಗಸಭೆಯು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ಯುವ ನಾಯಕರು, ಸಂಶೋಧಕರು, ಉದ್ಯಮಿಗಳು ಹಾಗೂ ಬದಲಾವಣೆಯ ಹರಿಕಾರರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಲಿದೆ. ವೈವಿಧ್ಯಮಯ ವಿಷಯಾಧಾರಿತ ಚರ್ಚೆಗಳು ಮತ್ತು ಸಂವಾದಗಳ ಮೂಲಕ ಯುವಜನರು ತಮ್ಮ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಹಾಗೂ ಬ್ರಿಕ್ಸ್ ಚೌಕಟ್ಟಿನಲ್ಲಿ ಪರಿಗಣಿಸಬಹುದಾದ ಪರಿಹಾರಗಳನ್ನು ಪ್ರಸ್ತುತಪಡಿಸಲು ಇದು ಉತ್ತಮ ವೇದಿಕೆ ಕಲ್ಪಿಸಲಿದೆ. ಇದರ ಮುಂದುವರಿದ ಭಾಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ 22ರಂದು ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಯುವ ವ್ಯವಹಾರಗಳ

0: ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಭಾಗವಹಿಸುವ ಈ ಸಭೆಯಲ್ಲಿ ಯುವಜನರ ಅಭಿವೃದ್ಧಿಯ ಪ್ರಮುಖ ಆದ್ಯತೆಗಳ ಕುರಿತು ಚರ್ಚಿಸಲಾಗುವುದು. ಜೊತೆಗೆ ಯುವ ಶೃಂಗಸಭೆಯ ಫಲಿತಾಂಶಗಳನ್ನು ಪರಾಮರ್ಶಿಸಿ ಯುವ ಸಹಕಾರ ಕುರಿತ ಜಂಟಿ ಸಚಿವರ ಪ್ರಕಟಣೆಯನ್ನು ಅಂಗೀಕರಿಸಲಾಗುವುದು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200ಕ್ಕೂ ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವಿಚ್ಛಿದ್ರಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ಧ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ ಪಾಕಿಸ್ತಾನ ಶಸ್ತ್ರಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿಟಿವಿ ಕ್ಯಾಮೆರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಹಿಂದಿ ಜೀವನ ಚರಿತ್ರೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಹಾಗೂ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ನಿನ್ನೆ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ಮಾಜಿ ರಾಜ್ಯಸಭಾ ಸದಸ್ಯ ವೈ ಲಕ್ಷ್ಮೀ ಪ್ರಸಾದ್ ರಚಿಸಿರುವ ಈ ಕೃತಿ ವೆಂಕಯ್ಯ ನಾಯ್ಡು ಅವರ ಸಾರ್ವಜನಿಕ ಜೀವನ, ಹೋರಾಟ, ರಾಷ್ಟ್ರ ಸೇವೆ ಹಾಗೂ ಕೊಡುಗೆಗಳನ್ನು ಪರಿಚಯಿಸುತ್ತದೆ. ಈ ಜೀವನ ಚರಿತ್ರೆ ಓದುಗರಿಗೆ ಸ್ಫೂರ್ತಿ ನೀಡಲಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಅಧಿವೇಶನ COP17ರಲ್ಲಿ ಭಾರತ ಹುಲ್ಲುಗಾವಲುಗಳು ಮತ್ತು ಇತರ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಕುರಿತು ತನ್ನ ಮೊದಲ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ಅರಣ್ಯಗಳ ಜೊತೆಗೆ ಹುಲ್ಲುಗಾವಲುಗಳು ಮತ್ತು ಇತರ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ವೈಜ್ಞಾನಿಕ ಸಂರಕ್ಷಣೆ ಅಗತ್ಯ ಎಂದು ಹೇಳಿದರು. ಜೀವ ವೈವಿಧ್ಯತೆ, ಜೀವನೋಪಾಯ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವಕ್ಕೆ ಆರೋಗ್ಯಕರ ಹುಲ್ಲುಗಾವಲುಗಳು ಅತ್ಯಂತ ಮಹತ್ವದ್ದಾಗಿವೆ ಎಂದು ಅವರು ತಿಳಿಸಿದರು. ಭಾರತದ ಪ್ರಮುಖ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಪರಿಸರ ಗುಣಲಕ್ಷಣಗಳು, ಜೀವ ವೈವಿಧ್ಯತೆ ಹಾಗೂ ಅವುಗಳೊಂದಿಗೆ ಸಂಬಂಧ ಹೊಂದಿರುವ ಸಮುದಾಯಗಳ ಕುರಿತು ಮಾರ್ಗದರ್ಶಿಯಲ್ಲಿ ಮಾಹಿತಿ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 15 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರ ನಿರುದ್ಯೋಗ ಪ್ರಮಾಣ ಜುಲೈನಲ್ಲಿ 5.1% ಕೇಳಿದಿದೆ. ಜೂನ್ನಲ್ಲಿ ಇದು 5.5% ಎಂದು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಮಾಸಿಕ ಕಾರ್ಮಿಕ ಬಲ ಹಾಗೂ ನಿರುದ್ಯೋಗ ದತ್ತಾಂಶ ತಿಳಿಸಿದೆ. ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಪ್ರಮಾಣ ಜೂನ್ನ 5%ರಿಂದ ಜುಲೈನಲ್ಲಿ 4.5% ಇಳಿದಿದೆ. ನಗರ ಪ್ರದೇಶದಲ್ಲಿ ಮಾತ್ರ ನಿರುದ್ಯೋಗ ಪ್ರಮಾಣ 6.6%ರಿಂದ 6.7%ಕ್ಕೆ ಕೊಂಚ ಏರಿಕೆಯಾಗಿದೆ. ಮಹಿಳೆಯರ ಒಟ್ಟಾರೆ ನಿರುದ್ಯೋಗ ಪ್ರಮಾಣ 5.4%ಕ್ಕೆ ಇಳಿದಿದ್ದು ಪುರುಷರ ನಿರುದ್ಯೋಗ ಪ್ರಮಾಣ 5%ಕ್ಕೆ ಇಳಿಕೆಯಾಗಿದೆ. ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ಎದುರಿಸುತ್ತಿರುವ ವಿದೇಶಿ ಪ್ರಜೆಗಳಿಗೆ ಜಾಮೀನು ನೀಡುವಾಗ ಕಠಿಣ ಷರತ್ತುಗಳನ್ನು ವಿಧಿಸುವಂತೆ ಸುಪ್ರೀಂಕೋರ್ಟ್ ನಿರ್ದೇಶಿಸಿದೆ. ಜಾಮೀನು ಪಡೆಯುವವರು ಪಾಸ್ಪೋರ್ಟ್ಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ಪೂರ್ವಾನುಮತಿ ಇಲ್ಲದೆ ದೇಶ ತೊರೆಯುವಂತಿಲ್ಲ ಎಂದು ತಿಳಿಸಿದೆ. ಬಿಡುಗಡೆಯಾದ ಒಂದು ವಾರದೊಳಗೆ FRRO ನೋಂದಾಯಿಸಿಕೊಳ್ಳಬೇಕು ಹಾಗೂ ಇಬ್ಬರು ಖಾತರಿದಾರರನ್ನು ಒದಗಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ನಕಲಿ ಖಾತೆದಾರರನ್ನು ಪತ್ತೆ ಹಚ್ಚಲು ಕೇಂದ್ರೀಯ ದತ್ತಾಂಶ ವ್ಯವಸ್ಥೆ ರೂಪಿಸುವಂತೆಯೂ ನಿರ್ದೇಶನ ನೀಡಿದೆ. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ಆರಂಭವಾಗಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಮೊದಲ ದಿನದ ಪಂದ್ಯಗಳಲ್ಲಿ ಭಾರತೀಯ ಆಟಗಾರರು ಶುಭಾರಂಭ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಆಯುಷ್ ಶೆಟ್ಟಿ ಹಾಲಿ ವಿಶ್ವ ಚಾಂಪಿಯನ್ ಹಾಗೂ ವಿಶ್ವದ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾದ ಶಿ ಯುಕಿ ಅವರನ್ನು 21-14, 13-21, 21-19 ಸೆಟ್ಗಳಿಂದ ಮಣಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ಧ 21-7, 21-11 ಅಂತರದಿಂದ ಜಯ ಸಾಧಿಸಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಸ್ ಹಾಗೂ ಲೂಸಿಯಾ ರೋಡ್ರಿಗಸ್ ಜೋಡಿಯನ್ನು 21-9, 21-13 ಸೋಲಿಸಿದ್ದರೆ ಕವಿಪ್ರಿಯಾ ಸೆಲೋಮ್ ಮತ್ತು ಸಿಮ್ರನ್ ಸಿಂಗಿ ಜೋಡಿ 22-20

0: 2021-2024 ಸ್ಪೇನ್ನ ನಿಕೋಲ್ ಕರುಲ್ಲಾ ಹಾಗೂ ಕಾರ್ಮೆನ್ ಸಿ ಜಿಮಿನೆಸ್ ಜೋಡಿಯನ್ನು ಮಣಿಸಿದೆ. ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ತಮ್ಮ ಪಂದ್ಯದಲ್ಲಿ ಮುನ್ನಡೆಯಲಿದ್ದಾಗ ಎದುರಾಳಿ ಐರ್ಲೆಂಡ್ ಜೋಡಿ ಗಾಯದಿಂದ ಪಂದ್ಯದಿಂದ ಹೊರನಡೆದ ಹಿನ್ನೆಲೆ ಭಾರತೀಯ ಜೋಡಿ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದಿದೆ. ಇಂದು ನಡೆಯಲಿರುವ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್ ಹಾಗೂ ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕಣಕ್ಕಿಳಿಯಲಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೂರನೇ ದಿನದ ಆಟದ ಅಂತ್ಯಕ್ಕೆ ಭಾರತ 178 ರನ್ಗಳ ಬೃಹತ್ ಮುನ್ನಡೆ ಸಾಧಿಸಿದ್ದು ಪಂದ್ಯದ ಮೇಲಿನ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿದ್ದ ಭಾರತದ ಮೊತ್ತಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ನಡೆಸಿದ ಶ್ರೀಲಂಕಾ ಪಡೆ 284 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಸ್ಪಿನ್ನರ್ ಮಾನವ್ ಸುತಾರ್ 4 ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ 3 ವಿಕೆಟ್ ಕಬಳಿಸಿದರು. ಶ್ರೀಲಂಕಾ ಪರ ಸೋನಾಲ್ ದಿನಿಶಾ ಚೊಚ್ಚಲ ಟೆಸ್ಟ್ ಶತಕ ಗಳಿಸಿದರೆ ನಿರೋಶನ್ ಡೆಕ್ವೆಲಾ 80 ರನ್ ಗಳಿಸಿದರು. ನಾಲ್ಕನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸಿ ಎದುರಾಳಿ ತಂಡಕ್ಕೆ ಸವಾಲಿನ ಗುರಿ ನೀಡಲು ಪ್ರಯತ್ನಿಸಲಿದೆ. ಸರಣಿಯ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯವು ಇದೇ 23ರಿಂದ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ ಶೇಕಡ 5.1 ಇಳಿಕೆ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶಿಯುಕಿ ವಿರುದ್ಧ ಭಾರತದ ಆಯುಷ್ಯಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನು ಆಲಿಸಿದಿರಿ.
1: ಎಲ್ಲರಿಗೂ ನಮಸ್ಕಾರ.
0: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
0: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
0: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.

0: ಹೆಚ್ಚಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
2: ಅವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
5: ಯಾಕ್ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರ್ಸತ್ತಾನೆ
6: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
5: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
6: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ 2 ಕಟ್ ಬೀಡಿ ಸೇತಾನೆ ಇರ್ತಾನೆ.
5: ಏನ್ ಸಿದ್ದಣ್ಣ, ಜಿನಿಕ್ಕೆ 2 ಕಟ್ ಬೀಡಿ ಬೇಕ ನಿಂಗೆ?
6: ಬರೀ 2 ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
4: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
5: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
5: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದರೂ ನಿನ್ನ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
6: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
4: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
5: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
6: ಇದು ಕಲಾಕುಮಾರ ಮಾತು ಅಂದ್ರೆ,
7: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಈ ಸಮಯ ಆನಂದಮಯ, ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಎಸ್ ವಿ ವೈ ಎಂನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್, ಗುರುಪಾದ ಯಲ್ಲಪ್ಪರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯುಸ್ಸು, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು

ರೋಗ ಮತ್ತು ಬರ ನಿರ್ವಹಣೆ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಎಚ್ ಕೆ ರವಿರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮುಸುಕಿನ ಜೋಳದಲ್ಲಿ ಬಿಳಿ ಸುಳಿ ರೋಗ ಬರಲು ಕಾರಣಗಳು, ತಡೆಗಟ್ಟುವ ವಿಧಾನ ಮತ್ತು ನಿರ್ವಹಣೆ, ಬೆಳೆ ವಿಮೆ ಹಾಗೂ ಬರ ನಿರ್ವಹಣೆ ಮತ್ತು ಇನ್ನಿತರ ಕೃಷಿ ಸೌಲಭ್ಯಗಳ ಕುರಿತು ಜಂಟಿ ನಿರ್ದೇಶಕರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮುಳರಕ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ರವರು ತೂತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನಾ ರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೆ ನರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮುಂದಿದೆ ಸೋಡಿಯಂ ಬ್ಯಾಟರಿಗಳ ಕಾಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವಿದ್ಯುತ್ ಕಾರನ್ನ ಕೊಳ್ಳಬೇಕೆಂದಿದ್ದೀರಾ ಅಥವಾ ಲೋಡಿಂಗ್ ಶೆಡ್ಡಿಂಗ್ಗೆ ಬೇಸದ್ದು ಮನೆಯಲ್ಲೇ ಸ್ವಂತವಾಗಿ ವಿದ್ಯುತ್ ಉತ್ಪಾದಿಸಲು ಸೌರ ವಿದ್ಯುತ್ ಫಲಕಗಳನ್ನು ಬಳಸುವ ಯೋಚನೆ ಇದೆಯಾ? ಹಾಗಾದರೆ ಈ ಸುದ್ದಿ ನಿಮಗೆ ಉಪಯೋಗ. ಈ ಸಾಧನಗಳಲ್ಲಿ ಅತ್ಯಗತ್ಯವಾದ ಬ್ಯಾಟರಿ ಬದಲಾಗಿದೆ. ಲಿಥಿಯಂ ಬ್ಯಾಟರಿಯ ಬದಲಾಗಿ ಸೋಡಿಯಂ ಲೋಹದ ಬ್ಯಾಟರಿಗಳು ಬರಲಿವೆ. ಇನ್ನೊಂದು ವರ್ಷದೊಳಗೆ ಇಂತಹ ಸೋಡಿಯಂ ಬ್ಯಾಟರಿ ತಯಾರಿಕೆ ಭಾರತದಲ್ಲಿ ನಡೆಯಲಿದೆ. ಪೆಟ್ರೋಲ್ನ ಆತಂಕ ಎದುರಾದ ಮೇಲಂತೂ ಕಾರುಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸಿ ಜನರು ಪ್ರಶ್ನೆ ಕೇಳುತ್ತಿದ್ದಾರೆ. ಅವರ ಕುತೂಹಲಕ್ಕೆ ಕಾರಿನ ಬ್ಯಾಟರಿಯೇ ಕಾರಣ. ಪೂರ್ತಿ ಚಾರ್ಜ್ ಮಾಡಲು ಎಷ್ಟು ಗಂಟೆ ಬೇಕು? ಬ್ಯಾಟರಿಯ ತೂಕ ಎಷ್ಟು? ಒಮ್ಮೆ ಚಾರ್ಜ್ ಮಾಡಿದರೆ ಎಷ್ಟು ಕಾಲ ಬಳಸಬಹುದು? ಎಷ್ಟು ದೂರ ಓಡಿಸಬಹುದು? ಎಷ್ಟು ಕಿಲೋವ್ಯಾಟ್ ಶಕ್ತಿಯನ್ನು ಗ್ರಹಿಸಿ ಸಂಗ್ರಹಿಸಿ ಇಡಬಹುದು? ಈ ಎಲ್ಲ ಆತಂಕಗಳಿಗೂ ಹೊಸ ಉತ್ತರವನ್ನು ಸೋಡಿಯಂ ಬ್ಯಾಟರಿಗಳು ನೀಡಲಿವೆ. ಬ್ಯಾಟರಿಗಳು ಎಂದರೆ ಇನ್ನೇನಲ್ಲ, ವಿದ್ಯುತ್ತಿನ ಭಂಡಾರ. ಉಷ್ಣ ಸ್ಥಾವರದಲ್ಲಿಯೂ, ಜಲವಿದ್ಯುತ್ ಸ್ಥಾವರದಲ್ಲಿಯೂ, ಪರಮಾಣು ರಿಯಾಕ್ಟರ್ಗಳಿಂದಲೂ ಉತ್ಪಾದಿಸಿದ ವಿದ್ಯುತ್ತನ್ನು ಆಗಿಂದಾಗೆ ಬಳಸಿಬಿಡಬೇಕು. ಇದನ್ನು ಕೂಡಿಕೊಡುವ ಪ್ರಶ್ನೆಯೇ ಇಲ್ಲ. ಬಳಕೆಗಿಂತ ಹೆಚ್ಚು ಉತ್ಪಾದನೆ, ಆದರೂ ಲೋಡಿಂಗ್ ಶೆಡ್ಡಿಂಗ್ ಕಡಿಮೆ, ಆದರೂ ಲೋಡಿಂಗ್ ಶೆಡ್ಡಿಂಗ್ ಅನಿವಾರ್ಯ. ಅಧಿಕವಾಗಿ ಉತ್ಪಾದಿಸಿ ಶೇಖರಿಸಿ ಇಡುವ ತಂತ್ರವೇ ಬ್ಯಾಟರಿಯಾಗಿದೆ. ವಿದ್ಯುಜ್ಜನಕ ಬ್ಯಾಟರಿಗಳು ಇವೆ. ಹಿಂದೆ ಬಳಸುತ್ತಿದ್ದ ಸೀಸದ ಬ್ಯಾಟರಿಗಳಲ್ಲಿ ರಾಸಾಯನಿಕ ಕ್ರಿಯೆಯಿಂದಾಗಿ ವಿದ್ಯುತ್ ಹುಟ್ಟುತ್ತಿತ್ತು. ಆದರೆ ಈಗ ಇರುವ ಚಾರ್ಜಬಲ್ ಬ್ಯಾಟರಿಗಳು ವಿದ್ಯುತ್ತನ್ನು ರಾಸಾಯನಿಕ ರೂಪದಲ್ಲಿ ಸಂಗ್ರಹಿಸಿ ಇಡುತ್ತವೆ. ಹೀಗಾಗಿ ಇವು ರೀಚಾರ್ಜಬಲ್, ಅಂದರೆ ಮರುಬಳಕೆಗೆ ಒದಗಿಸುವ ವಿದ್ಯುತ್ ಸಂಗ್ರಹವಾಗಿದೆ. ರೀಚಾರ್ಜಬಲ್ ಬ್ಯಾಟರಿಗಳಲ್ಲಿ ಬಳಸುವ ರಾಸಾಯನಿಕಗಳಿಗೆ ಲಿಥಿಯಂ ಎನ್ನುವ ಲೋಹ ಬಲು ಮುಖ್ಯವಾಗಿದೆ. ಇದು ಜಗತ್ತಿನಲ್ಲಿಯೇ ಅತಿ ಹಗುರವಾದ ಲೋಹ. ಇದು ಪರಮಾಣುವಿನ ಹೊರ ಹೊದಿಕೆಯಲ್ಲಿ ಇರುವ ಎಲೆಕ್ಟ್ರಾನ್ಗಳಲ್ಲಿ ಒಂದು, ಬಹಳ ಸಡಿಲವಾಗಿ ಇರುವುದರಿಂದ ತಟಕನಿ ಅದನ್ನು

ಬಿಟ್ಟುಕೊಡಬಲ್ಲದು. ಹೀಗೆ ಎಲೆಕ್ಟ್ರಾನ್ಗಳನ್ನು ಬಿಡಿಸಿ ಪ್ರವಾಹದಂತೆ ಒಂದೆಡೆಗೆ ಸಾಗಿಸಿದರೆ ವಿದ್ಯುತ್ ಉತ್ಪಾದಿಸಿದವು ಎಂದರ್ಥ. ಬ್ಯಾಟರಿಗಳಲ್ಲಿ ಇರುವ ಪಾಸಿಟಿವ್ ಹಾಗೂ ನೆಗೆಟಿವ್ ಧ್ರುವಗಳನ್ನು ಜೋಡಿಸಿದಾಗ ಎಲೆಕ್ಟ್ರಾನ್ಗಳು ಹರಿಯುತ್ತವೆ, ಕರೆಂಟು ಹುಟ್ಟುತ್ತದೆ. ಲಿಥಿಯಂ ಬ್ಯಾಟರಿಗಳ ನೆಗೆಟಿವ್ ಅಂದರೆ ಋಣ ತುದಿಯಲ್ಲಿ ಲಿಥಿಯಂ ಲೋಹದ ಲವಣಗಳಿರುತ್ತವೆ. ಇನ್ನೊಂದು ತುದಿಯಲ್ಲಿ ಅಂದರೆ ಪಾಸಿಟಿವ್ ಅಂದರೆ ಧನ ತುದಿಯಲ್ಲಿ ಹರಿದು ಬಂದ ಎಲೆಕ್ಟ್ರಾನ್ಗಳು ಕೂಡಿಟ್ಟುಕೊಳ್ಳಬಲ್ಲ ಲವಣಗಳಿರುತ್ತವೆ. ಇವೆರಡರ ನಡುವೆ ಎಲೆಕ್ಟ್ರಾನ್ಗಳ ಹರಿವನ್ನು ತಡೆಯುವ ಕಾಗದದ ಪೊರೆಯೊಂದು ಇರತೊಡಗುತ್ತದೆ. ಈ ಮೂರು ಅಂಗಗಳ ರಚನೆಗಳೇ ಬ್ಯಾಟರಿಯಲ್ಲಿ ಸಂಗ್ರಹವಾಗಬಲ್ಲ ವಿದ್ಯುತ್ತಿನ ಪ್ರಮಾಣ. ಬ್ಯಾಟರಿ ಖಾಲಿಯಾಗುವುದಕ್ಕೆ ಬೇಕಾದ ಸಮಯ ಹಾಗೂ ಬ್ಯಾಟರಿಯನ್ನು ಚಾರ್ಜ್ ಮಾಡುವುದಕ್ಕೆ ಬೇಕಾದ ಸಮಯವನ್ನು ನಿರ್ಧರಿಸುತ್ತವೆ. ಬ್ಯಾಟರಿ ಧನರೂಪದಲ್ಲಿರುವ ಲಿಥಿಯಂ ಲೋಹವನ್ನು ಅದರ ಅಕೈಡಿನ ರೂಪದಲ್ಲಿ ಪರದೆಗಳಲ್ಲಿ ಸೇರಿಸಿಟ್ಟಿರುತ್ತಾರೆ. ಎಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟ ಪದರಗಳು ನೀರಾಗದಂತೆ ಕಾಯ್ದುಕೊಳ್ಳುವುದು ಬಹುಮುಖ್ಯವಾಗಿದೆ. ಇದಕ್ಕಾಗಿ ಈ ಹಿಂದೆ ಕಾರ್ಬನ್ ಹಾಗೂ ತಾಮ್ರದ ಲವಣಗಳ ಹರಳಿನೊಳಗೆ ಲಿಥಿಯಂ ಹರಳುಗಳನ್ನು ಇಟ್ಟಿದ್ದರು. ಈಗ ಇದಕ್ಕಾಗಿ ನಿಕ್ಕಲ್, ಮ್ಯಾಂಗನೀಸ್ ಮತ್ತು ಕೋಬಾಲ್ಟಿನಂತಹ ಲೋಹಗಳ ಲವಣಗಳನ್ನು ಬಳಸುತ್ತಿದ್ದಾರೆ. ಇದರಿಂದಾಗಿ ಲಿಥಿಯಂ ಹರಳುಗಳನ್ನು ಬಹಳ ಒತ್ತೊತ್ತಾಗಿ ಕೂಡಿಸಬಹುದಾಗಿದೆ. ಸೋಡಿಯಂ ಬ್ಯಾಟರಿಗಳ ಋಣ ದ್ರವದಲ್ಲಿ ಲಿಥಿಯಂನ ಲವಣಗಳ ಬದಲಿಗೆ ಸೋಡಿಯಂನ ಲವಣಗಳನ್ನು ಒದಗಿಸುತ್ತಾರೆ. ಸೋಡಿಯಂ ಪರಮಾಣುಗಳು ಲಿಥಿಯಂಗಿಂತ ಭಾರಿ ಆದುದರಿಂದ ತೂಕಕ್ಕೆ ತೂಕದಲ್ಲಿ ಕೂಡಿಡಬಹುದಾದ ಶಕ್ತಿಯ ಪ್ರಮಾಣ ಲಿಥಿಯಂ ಬ್ಯಾಟರಿಗಳಿಗಿಂತಲೂ ಕಡಿಮೆಯೇ. ಲಿಥಿಯಂನ ಒಂದು ಕಿಲೋ ಬ್ಯಾಟರಿಯಲ್ಲಿ ಗರಿಷ್ಠ 300 ವ್ಯಾಟ್ಗಳಷ್ಟು ವಿದ್ಯುತ್ತನ್ನು ಕೂಡಿ ಇಡಬಹುದು. ಸೋಡಿಯಂ ಬ್ಯಾಟರಿಗಳಲ್ಲಿ ಇದು ಕೇವಲ 125 ವ್ಯಾಟ್ಗಳಷ್ಟು ಅಷ್ಟೇ. ಅಂದರೆ 50-100 ಕಿಲೋಮೀಟರ್ ರೇಂಜ್ ಇರುವ ಸ್ಕೂಟರ್ಗಳ ಒಟ್ಟಾರೆ ತೂಕದಲ್ಲಿ 10 ಕಿಲೋ ಕೇವಲ ಈ ಬ್ಯಾಟರಿಯದ್ದೇ ಆಗಿರುತ್ತದೆ. ಇನ್ನು 100 ಕಿಲೋಮೀಟರ್ಗಳ ರೇಂಜ್ ಬೇಕಾದ ಕಾರುಗಳು ಇನ್ನು ಸ್ಥೂಲ ಬ್ಯಾಟರಿ ಕಾಯಗಳಾಗಿರಬೇಕು. ಹಾಗಿದ್ದು ಸೋಡಿಯಂ ಬ್ಯಾಟರಿಗಳಿಂದ ಹಲವು ಲಾಭಗಳಿವೆ. ಉದಾಹರಣೆಗೆ ಸೋಡಿಯಂ ಬಹಳ ಸುಲಭವಾಗಿ ದೊರೆಯುವ ಲೋಹ. ಭಾರತದಲ್ಲಿಯೂ ಇದರ ನಿಕ್ಷೇಪಗಳು ಬಹಳಷ್ಟಿವೆ. ಅಡಿಗೆ ಉಪ್ಪಿನ ಅರ್ಧ ಭಾಗ ಸೋಡಿಯಂ ಆಗಿದೆ. ಜೊತೆಗೆ ಲಿಥಿಯಂ ಬ್ಯಾಟರಿಯು ಪಾಸಿಟಿವ್ ಧ್ರುವದಲ್ಲಿ ಬಳಸುವ ನಿಕ್ಕಲ್, ಕ್ಯಾಡ್ಮಿನಿಯಂ ಹಾಗೂ ಲಿಥಿಯಂ ಎಲ್ಲೆಡೆ ದೊರೆಯುವುದಿಲ್ಲ. ಜೊತೆಗೆ ಇವು ವಿಷಕಾರಿ ಕೂಡ. ಆದ್ದರಿಂದ ಹಳೆಯ ಬ್ಯಾಟರಿಗಳ ವಿಲೇವಾರಿ ಕೂಡ ಕಷ್ಟ. ಸೋಡಿಯಂ ಬ್ಯಾಟರಿಗಳಲ್ಲಿ ಈ ಲೋಹಗಳ ಬದಲಿಗೆ ಸೋಡಿಯಂ, ನೈಟ್ರೋಜನ್, ಕಬ್ಬಿಣ ಹಾಗೂ ಕಾರ್ಬನ್ನಂತಹ ಸುಲಭವಾಗಿ ದೊರೆಯುವ ವಸ್ತುಗಳನ್ನೇ ಬಳಸಬಹುದು. ಹೀಗಾಗಿ ಈ ಬ್ಯಾಟರಿಗಳು ಆಗವು ಸುಲಭವಾಗಿಯೂ ಬಿಸಾಡಬಹುದಾದದ್ದು ಆಗಬಹುದು. ಸೋಡಿಯಂ ಬ್ಯಾಟರಿಗಳ ಕಲ್ಪನೆ 50 ಹಳೆಯದಾಗಿದ್ದರೂ ಲಿಥಿಯಂ ಬ್ಯಾಟರಿಗಳು ಬಂದಾಗ ಆ ಬಗ್ಗೆ ಗಮನ ಕಡಿಮೆಯಾಗಿತ್ತು. ಜೊತೆಗೆ ದಟ್ಟವಾಗಿ ಸೋಡಿಯಂ ಲವಣಗಳನ್ನು ಕೂಡಿಸುವ ಉಪಾಯ ಉಳಿದಿರಲಿಲ್ಲ. ಇದೀಗ ಈ ತಂತ್ರಗಳು ಕೈಗೆಟುಕುತ್ತಿವೆ. ಪ್ರಪಂಚದ ಅತಿ ದೊಡ್ಡ ಬ್ಯಾಟರಿ ತಯಾರಕ ಹಾಗೂ ಸರಬರಾಜು ಕಂಪನಿ CATL ಈ ವರ್ಷದಿಂದ ಸೋಡಿಯಂ ಬ್ಯಾಟರಿಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದೆ. ಈ ಬ್ಯಾಟರಿಗಳಲ್ಲಿ ಸೋಡಿಯಂನ ಜೊತೆಗೆ ನೀಲಿ ಬಣ್ಣದ ವಸ್ತುವೊಂದನ್ನು ಹೋಲುವ ನೈಟ್ರೋಜನ್, ಕಾರ್ಬನ್ ಹಾಗೂ ಕಬ್ಬಿಣ ಇರುವ ಪ್ರಶಿಯನ್ ವೈಟ್ ಎನ್ನುವ ಪುಡಿಯನ್ನು ಪಾಸಿಟಿವ್ ಧ್ರುವದಲ್ಲಿ ಬಳಸಿದ. ನೆಗೆಟಿವ್ ಧ್ರುವದಲ್ಲಿ ತಾಮ್ರದ ಬದಲಿಗೆ ಅಲ್ಯೂಮಿನಿಯಂ ಬಳಸಿ ಸೋಡಿಯಂ ಹರಳುಗಳ ಪದರವನ್ನು ಪೇರಿಸಿದ ಬ್ಯಾಟರಿಗಳನ್ನು ವಾಹನಗಳು ಹಾಗೂ ಇತರೆ ಬಳಕೆಗಾಗಿ ಸದ್ಯದಲ್ಲಿ ಬೃಹತ್ ಪ್ರಮಾಣದಲ್ಲಿ ಬಿಡುಗಡೆ ಮಾಡಲಿದೆ. ಭಾರತವು ಈ ನಿಟ್ಟಿನಲ್ಲಿ ಹಿಂದೆ ಬಿದ್ದಿಲ್ಲ. ಬಿಹಾರ, ತಮಿಳುನಾಡು ಹಾಗೂ ಪುಣೆಯಲ್ಲಿ ಈ ಬಗ್ಗೆ ತಯಾರಿ ನಡೆದಿದೆ. ಪುಣೆಯ ಔಷಧ ಹಾಗೂ ಬಣ್ಣಗಳನ್ನು ತಯಾರಿಸುವ ಮ್ಯಾಕ್ಸಿನ್ ಕಂಪನಿ ಪ್ರೀಶಿಯನ್ ವೈಟ್ ತಯಾರಿಸಿದೆ. ಹಾಗೆಯೇ ಕೊಯಂಬತ್ತೂರಿನಲ್ಲಿರುವ ನ್ಯಾಕ್ಸಿನ್ ಭಾರತೀಯ ತಂತ್ರಜ್ಞಾನವನ್ನೇ ಬಳಸಿಕೊಂಡು ಬ್ಯಾಟರಿಯನ್ನು ತಯಾರಿಸಲು ಹೊರಟಿದೆ. ಈ ವರ್ಷದ ಕೊನೆಗೆ ಉತ್ಪನ್ನಗಳನ್ನು ಮಾರಾಟಕ್ಕೆ ಇಳಿಸುವ ಯೋಜನೆ ಇವುಗಳಿಗೆ ಇದೆ. ಅತ್ತ ಮುಂಬೈ, ಚೆನ್ನೈನಲ್ಲಿರುವ ಐಟಿಗಳು ಹಾಗೂ ಬೆಂಗಳೂರಿನ JNCSR ಸಂಸ್ಥೆಯ ವಿಜ್ಞಾನಿಗಳು ಪರ್ಯಾಯ ವಸ್ತುಗಳನ್ನು ಬಳಸಿಕೊಂಡು ಸೋಡಿಯಂ ಬ್ಯಾಟರಿಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ಸಂಶೋಧನೆ ಮುಂದುವರೆಸಿದ್ದಾರೆ. JNCSRನ ವಿಜ್ಞಾನಿಗಳು ಇತ್ತೀಚೆಗೆ ಕೇವಲ 6 ನಿಮಿಷದಲ್ಲಿ ಶೇಕಡ 80% ರೀಚಾರ್ಜ್ ಆಗಬಲ್ಲ ಸೋಡಿಯಂ ಬ್ಯಾಟರಿಯ ಮಾದರಿಯನ್ನು ಬಿಡುಗಡೆ ಮಾಡಿದರು. ಈ ಬ್ಯಾಟರಿಯಲ್ಲಿ ರಂಜಕದ ಲವಣಗಳು ಕಾರ್ಬನ್, ವೆನೇಡಿಯಂ, ಸೋಡಿಯಂ ಜೊತೆಗೆ ಬಳಸಲಾಗಿದೆ. ಸೋಡಿಯಂ ಬ್ಯಾಟರಿಗಳು ಬಳಸುವ ವಸ್ತುಗಳು ಸುಲಭವಾಗಿ ದೊರೆಯುವುದರಿಂದ ಆಮದು ಮಾಡಲೇಬೇಕಾದ ಲಿಥಿಯಂನ

0: ಅವಲಂಬನೆ ಕಡಿಮೆಯಾಗಬಹುದು. ಆದರೆ ಈ ವಸ್ತುಗಳು ಅಗ್ಗವು ಆದ್ದರಿಂದ ಬ್ಯಾಟರಿಗಳನ್ನು ಬಿಸಾಡಿದ ಮೇಲೆ ಅವನ್ನು ಮರುಬಳಸುವ ಸಾಧ್ಯತೆಗಳು ಕಡಿಮೆ ಎನ್ನುವ ಆತಂಕ ಇದೆ. ಹೀಗಾಗಿ ಬಳಸಿ ಬಿಸಾಡುವ ಬ್ಯಾಟರಿಗಳ ಬದಲಿಗೆ ಸೌರ ವಿದ್ಯುತ್ ಸ್ಥಾವರಗಳು, ಡೇಟಾ ಸೆಂಟರ್ಗಳಿಗೆ ಬೇಕಾದ ದೊಡ್ಡ ದೊಡ್ಡ ಬ್ಯಾಟರಿಗಳಲ್ಲಿ ಈ ತಂತ್ರಜ್ಞಾನ ಉಪಯುಕ್ತ. ಉಳಿದಂತೆ ಎಲ್ಲವೂ ಬಳಕೆದಾರರ ಇಚ್ಛೆಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮುಂದಿದೆ ಸೋಡಿಯಂ ಬ್ಯಾಟರಿಗಳ ಕಾಲ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೆ ನರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗ

ಜಗತ್ತಿನಲ್ಲಿ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷಗಳೆಂಬ ಎರಡು ಗತಿಗಳು ಶಾಶ್ವತವಾಗಿವೆ ಎಂದು ಹೇಳಿದೆ. ಇದರಲ್ಲಿ ಒಂದರಲ್ಲಿ ಹೋದರೆ ಹಿಂತಿರುಗುವುದಿಲ್ಲ, ಮತ್ತೊಂದರಲ್ಲಿ ಹೋದರೆ ಅವನು ಹಿಂದಿರುಗುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಬಹಳ ಹಿಂದಿನಿಂದಲೂ ಎರಡು ಮಾರ್ಗಗಳಿವೆ. ಒಬ್ಬನು ಮುಕ್ತನಾಗಿ, ಒಂದೇ ಸಲ ಮುಕ್ತವಾಗಿ ಈ ಸಂಸಾರದ ಒಂದು ಜಂಜಾಟಗಳಿಂದ ಸಿಡಿದು ಹೋದ ಬೀಜದಂತೆ ನೆಗೆದು ಹೊರಟೋಗ್ಬಿಡ್ತಾನೆ. ಅವರು ಹಿಂತಿರುಗಿ ಬರುವಂಥದ್ದಲ್ಲ, ಹಿಂತಿರುಗಿ ಬರುವ ಟಿಕೆಟ್ ಇಲ್ಲದೆ ಹೋಗುವಂಥವನು. ಮತ್ತೊಬ್ಬ ಈ ಪ್ರಪಂಚವನ್ನು ಬಿಡುವಾಗಲೇ ಮರಳಿ ಬರುವ ಟಿಕೆಟನ್ನು ತೆಗೆದುಕೊಂಡು ಹೋಗಿರ್ತಾನೆ. ತನ್ನ ಕರ್ಮಾನುಸಾರ ಯಾರದೋ ಮನೆಯಲ್ಲಿ ಹುಟ್ಟಿ ಇನ್ನೂ ಅವನು ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವನ್ನು ಅನುಭವಿಸಬೇಕಾಗಿದೆ. ಈ ಜೀವದ ಕಾಯಿ ಮಾಗುವುದಕ್ಕೆ ಸಂಸಾರದ ಗುಡಾಣದಲ್ಲಿ ಅವನು ಇನ್ನೂ ಬರಬೇಕಾಗಿದೆ. ಹಾಗಾಗಿ ಇಲ್ಲಿ ಎರಡು ರೀತಿಯ ಮಾರ್ಗಗಳನ್ನು ಕೃಷ್ಣ ವಿವರಿಸ್ತಾ ಇದ್ದಾನೆ. ಒಂದು ಶುಕ್ಲಪಕ್ಷ, ಅದೇ ಮತ್ತೊಂದು ಕೃಷ್ಣ ಪಕ್ಷ. ಶುಕ್ಲಪಕ್ಷ ಅಂತಂದರೆ ಶುಕ್ಲ ಮಾರ್ಗ, ಇದನ್ನು ದೇವಯಾನ ಅಂತಲೂ ಕೂಡ ಕರೀತಾರೆ. ಅದೇ ಕೃಷ್ಣ ಪಕ್ಷ ಅಥವಾ ಕೃಷ್ಣ ಮಾರ್ಗ, ಇದನ್ನು ಪಿತೃಯಾನ ಅಂತಲೂ ಕೂಡ ಕರೀತಾರೆ. ಒಂದು ಮಾರ್ಗವು ಜೀವವನ್ನು ವಿಕಾಸದ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಮತ್ತು ಇನ್ನೊಂದು ಜೀವವನ್ನು ಪುನಃ ಹಿಂದಕ್ಕೆ ತರುವಂಥದ್ದು ಅಥವಾ

ಮರಳಿ ತರುವಂಥದ್ದು. ಸಂಕ್ಷೇಪವಾಗಿ ನಾವು ಹೇಳಬೇಕು ಅಂತಂದರೆ, ಒಂದು ಮಾರ್ಗ ಮೋಕ್ಷಕ್ಕೆ, ಮತ್ತೊಂದು ಮಾರ್ಗ ಸಂಸಾರಕ್ಕೆ ಅಂತೇಳಿ ಹೇಳಬಹುದು. ಪ್ರಪಂಚದಲ್ಲಿ ಮನುಷ್ಯನ ಜೀವನ ರೀತಿಯನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಅವು ಯಾವುವೆಂದರೆ, ಒಂದು ಪ್ರೇಯೋ ಮಾರ್ಗ, ಇನ್ನೊಂದು ಶ್ರೇಯಸ್ಸಿನ ಮಾರ್ಗ. ಜೀವನದಲ್ಲಿ ಇಂದ್ರಿಯ ಸುಖಗಳನ್ನೇ ಬಯಸುತ್ತಾ ಅದಕ್ಕಾಗಿ ಜೀವನ ಸವೆಸುವವರು ಪ್ರೇಯೋಭಿಲಾಷಿಗಳು. ಇಂದ್ರಿಯ ಸುಖಗಳು ಆತ್ಯಂತಿಕ ಸುಖವನ್ನು ಕೊಡುವುದಿಲ್ಲ ಅಂಥೇಳಿ ತಿಳಿದು ಅವುಗಳಿಗೆ ಬಲಿಯಾಗದೆ ಆತ್ಮ ಸುಖವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಸಂಯಮದ ಬದುಕನ್ನು ಬಾಳುವವರು ಶ್ರೇಯೋಭಿಲಾಷಿಗಳು. ಈ ಎರಡು ರೀತಿಯ ಜೀವನ ಕ್ರಮಗಳು ಮತ್ತು ಅದೇ ರೀತಿ ಎರಡು ರೀತಿಯ ಗತಿಗಳು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಬಂದಿರುವಂಥದ್ದಾಗಿದೆ. ಒಬ್ಬ ಸಾಧಕನ ವೈಯಕ್ತಿಕ ಬಾಳಿಗೆ ಇದನ್ನು ಅಳವಡಿಸಿ ಹೇಳೋದಾದರೆ, ಈ ಎರಡು ರೀತಿಯ ಜೀವನ ಕ್ರಮ ಅವನ ಮನಸ್ಸಿನಲ್ಲಿಯೇ ಇರುತ್ತವೆ. ಶ್ರೇಯೋ ಮಾರ್ಗವನ್ನು ತುಳಿಯುತ್ತಿರುವಂಥ ಯೋಗಿಯು ಎಷ್ಟೋ ಬಾರಿ ಪ್ರಪಂಚದ ಪ್ರಲೋಭನೆಗಳಿಗೆ ಸಿಕ್ಕಿಬಿದ್ದು ಪ್ರೇಯೋದಾರಿಗೆ ಬೀಳುವಂಥ ಸಂಭವವೂ ಕೂಡ ಇರುತ್ತದೆ. ಮತ್ತೆ ಅವನು ತನ್ನ ಹುಚ್ಚುತನವನ್ನು ತಿಳಿದುಕೊಂಡು ಶ್ರೇಯಸ್ಸಿನ ದಾರಿಗೆ ಬರಬಹುದು. ಆದರೆ ಇದು ಸಾಮಾನ್ಯವಾಗಿ ಎಲ್ಲ ಸಾಧಕರ ಜೀವನದಲ್ಲಿ ಕಂಡುಬರುವಂಥದ್ದು ಅಂಥೇಳಿ ಪರಮಾತ್ಮನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಶುಕ್ಲ ಮತ್ತು ಕೃಷ್ಣ ಈ ಎರಡು ಮಾರ್ಗಗಳಲ್ಲಿಯೂ ಕೂಡ ಪ್ರಪಂಚ ನಡೀತಾನೇ ಇದೆ. ಶುಕ್ಲ ಪಕ್ಷದಲ್ಲಿ ಒಮ್ಮೆ ಹೋದರೆ ನಾವು ಮರಳಿ ಬರೋಲ್ಲ. ಅಂದರೆ ಎಲ್ಲ ಸಂಸಾರದ ಜಂಜಾಟಗಳನ್ನೆಲ್ಲ ನೀಗಿ ಸರ್ವರೀತಿಯಲ್ಲೂ ಸಮರ್ಪಣಾ ಭಾವದಿಂದ ನಾವು ಮುಂದುವರೆದು ನಮ್ಮನ್ನೇ ನಾವು ಸಮರ್ಪಿಸಿಕೊಂಡಿರ್ತೇವೆ ಆ ಭಗವಂತನಿಗೆ. ಅದು ಪ್ರೇಯೋ ಮಾರ್ಗ. ಇನ್ನೊಂದು ಮಾರ್ಗದಲ್ಲಿ ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಇಂಥ ಗುರಿಯನ್ನು ಸಾಧಿಸಬೇಕು, ನಾನು ಇಂಥ ಗುರಿಯನ್ನು ಮುಟ್ಟಿ ಯಶಸ್ಸನ್ನು ದೊರಕಿಸ್ಕೊಳ್ಬೇಕು ಅನ್ನುವಂಥ ಒಂದು ರಾಜಮಾರ್ಗ ಏನಿದೆ ಅದು ಒಂದು ಪ್ರೇಯೋ ಮಾರ್ಗ. ಅದರಲ್ಲಿ ಪುಣ್ಯಪ್ರಾಪ್ತಿಯೂ ಆಗಬಹುದು, ಪಾಪಪ್ರಾಪ್ತಿಯೂ ಆಗಬಹುದು. ಯಾವ ಮಾರ್ಗವನ್ನು ನಾವು ಹೆಜ್ಜೆಯನ್ನು ಇಡ್ತೀವೋ ಆ ಮಾರ್ಗದಂತೆ ನಾವು ಇಲ್ಲಿಂದ ಮರಣವನ್ನು ಹೊಂದುತ್ತೇವೆ ಅಥವಾ ಸಾಯುಜ್ಯವನ್ನು ಪಡೀತೇವೆ. ಸದಾಕಾಲ ಭಕ್ತಿ ಮಾರ್ಗದಲ್ಲಿಯೇ ಇದ್ದರೆ ಆ ಮುಕ್ತಿ ಮಾರ್ಗವೂ ನಮಗೆ ಸುಲಭವಾಗಿ ದೊರಕಿಬಿಡುತ್ತೆ. ಬದಲಿಗೆ ನಾವು ಮರಳಿ ಬರ್ತೇವೆ, ನಮ್ಮೆಲ್ಲ ಕರ್ಮಗಳನ್ನು ಮತ್ತೆ ಮತ್ತೆ ನಾವು ಅನುಭವಿಸ್ತೇವೆ ಅಂತೇಳಂದರೆ ಅದು ಪಿತೃಯಾನವಾಗುತ್ತೆ. ಹೋಗಿ ಹೋಗೋವಾಗಲೇ ಮತ್ತೊಂದು ಸಲ ಇಲ್ಲಿಗೆ ಬರೋದಕ್ಕೆ ಟಿಕೆಟನ್ನು ಪಡ್ಕೊಂಡೇ ಇಲ್ಲಿಗೆ ಬರುವಂಥದ್ದು ಅದೇ ಪುನರ್ಜನ್ಮ ಅಂತ. ಹಾಗಾಗಿ ನಾವು ಜೀವನವನ್ನು ಹೇಗೆ ನಡೆಸ್ತೀವಿ ಅನ್ನೋದ್ರ ಮೇಲೆ ನಮಗೆ ಇಲ್ಲಿ ಪ್ರೇಯೋ ಮಾರ್ಗವೋ ಅಥವಾ ಶ್ರೇಯಸ್ಸಿನ ಮಾರ್ಗವೋ ಅನ್ನೋದ್ರ ಮೂಲಕ ನಾವು ಈ ಸಾಯುಜ್ಯದ ನಂತರದ ವಿಧಿಯನ್ನು, ನಂತರದ ಸ್ಥಾನವನ್ನು, ವಿಧಿವಿಧಾನಗಳನ್ನು ಇಲ್ಲಿ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಮರಣದ ನಂತರವೂ ಕೂಡ ಹೇಗಿರುತ್ತೆ ಈ ಬದುಕು ಅಥವಾ ನಮ್ಮ ಆತ್ಮ ಅನಾತ್ಮನಾಗುವಂಥದ್ದು ರೀತಿ, ಅದರ ನೀತಿ, ಅದರ ವೈವಿಧ್ಯತೆ, ವಿಭಿನ್ನತೆ, ಇವುಗಳೆಲ್ಲವನ್ನು ಕೂಡ ನಾವು ಈ ಶರೀರ ಅವಸ್ಥೆಯಲ್ಲಿ ಇರುವಾಗಲೇ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಅಲ್ಲಿಗೆ ಶರೀರದ ಅವಸ್ಥೆಯಲ್ಲಿದ್ದಾಗಲೇ ಇದರ ಜ್ಞಾನವನ್ನು ನಾವು ಪಡೆದುಕೊಂಡ್ರೆ ಶರೀರವನ್ನು ಬಿಟ್ಟು ಹೊರಗೆ ಹೋದಾಗಲೂ ಕೂಡ ಆ ಒಂದು ಅಂತರಾತ್ಮದಲ್ಲಿ ನಾವು ಹೇಗಿರಬೇಕು ಅನ್ನುವಂಥ ಅಂಶ ನಮಗೆ ತಿಳಿಯುತ್ತೆ. ಹಾಗಾಗಿ ಆ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ಳೋದ್ರಲ್ಲಿ ಈ ಭಗವದ್ಗೀತೆಯ ಈ ಶ್ಲೋಕ ಅತ್ಯಂತ ಅರ್ಥಪೂರ್ಣ. ಇಂಥ ಅರ್ಥಪೂರ್ಣವಾದ ಶ್ಲೋಕವನ್ನು ನಾವು ಸರಿಯಾಗಿ ಮನನ ಮಾಡಿ ಗಮನಿಸಿ ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸಿಕೊಂಡಾಗ ಮಾತ್ರ ಈ ಬದುಕನ್ನು ನಾವು ಹೇಗೆ ಬದುಕಬೇಕು ಅನ್ನೋದು ತಿಳಿಯುತ್ತೆ. ಅದು ಸಂಯಮದ ಬದುಕು, ಅದು ತ್ಯಾಗದ ಬದುಕು.

ನಿನಗೆ ಲಭಿಸದ ಗೆಲುವು ಅವನದಾಯಿತು ಎಂತು ಎಂದು ನೀ ಗೊಣಗದಿರು ಶಪಿಸದಿರು ವಿಧಿಯ ನೀ ಚತುರನಿರಬಹುದು ವಿಧಿ ಬೆಪ್ಪನೇನಲ್ಲ ನೀ ಚತುರನಿರಬಹುದು.

ನನಗೆ ಗೆಲುವು ಸಿಗಲಿಲ್ಲ, ಆದರೆ ಅವನ ಗೆಲುವು ಕಂಡ್ಕೊಬಿಟ್ನಲ್ಲ ಅಂತ ಹೇಳಿ ದ್ವೇಷ ಮಾಡಿಕೊಂಡು ಅಸೂಯೆ ಪಟ್ಕೊಂಡು ಗೊಣಗ್ತಾ ಕೂತ್ರೆ, ವಿಧಿಯನ್ನು ಶಪಿಸ್ತಾ ಕೂತ್ರೆ, ವಿಧಿ ಬೆಪ್ಪ ಏನಲ್ಲ, ಅವನು ಚತುರ ಇರಬಹುದು, ಆದರೆ ಗೆದ್ದಿರೋನು ಚತುರ ಇರಬಹುದು, ಆದರೆ ವಿಧಿ ಬೆಪ್ಪ ಅಲ್ಲ, ಮೂರ್ಖ ಅಲ್ಲ. ಹಾಗಾಗಿ ಈ ಒಂದು ಭೂಮಿ, ಈ ಜಗತ್ತು, ಈ ಪ್ರಪಂಚ, ಈ ವಿಶ್ವ ಎಲ್ಲರನ್ನೂ ಮತ್ತು ಎಲ್ಲವನ್ನೂ ಸರಿಯಾಗಿ ಗಮನಿಸ್ಕೊಳ್ತಾ ಇದೆ. ಆದರೆ ಆ ಗಮನಿಸುವಿಕೆಯಲ್ಲಿ ನಾವು ಸರಿಯಾದ ಹೆಜ್ಜೆಯನ್ನು ಇಟ್ಟರೆ ಇನ್ನು ಮಿಕ್ಕಿದ್ದೆಲ್ಲವನ್ನು ಆ ವಿಶ್ವವೇ ನೋಡಿಕೊಳ್ಳುತ್ತೆ. ಹಾಗಾಗಿ ಸಮತೂಕದ ವಿಶ್ವಕ್ಕೆ ನಾವು ಸಮರ್ಪಿತರಾಗುವಂಥದ್ದು ಒಂದೇ ನಮ್ಮ ಬದುಕಿನ ಹಾದಿಯಲ್ಲಿ ಇರಬೇಕಾದ ಒಂದು ದೃಷ್ಟಿಕೋನ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದಿ ಫಾರೆಸ್ಟ್ ಪರಿಚಯ ಭಾಗ 2 ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಆತ್ಮೀಯ ವಿದ್ಯಾರ್ಥಿಗಳಿಗೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್ ಪ್ರೋಗ್ರಾಂ. ನಾವು ಕಳೆದ ತರಗತಿಯಲ್ಲಿ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಪಾಠ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಈ ಪಾಠದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ವಂದನಾ ಶಿವ ಅವರು ಈ ಪಾಠವನ್ನು ಬರೆದಿದ್ದಾರೆ. ಈ ಪಾಠ ಒಂದು ಪ್ರಬಂಧ. ವಂದನಾ ಶಿವ ಜೀವ ವೈವಿಧ್ಯವನ್ನು ಹಾಗೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಸಾವಯವ ಕೃಷಿ ಪದ್ಧತಿಯನ್ನು ನಮ್ಮ ದೇಶದಲ್ಲಿ ಪ್ರಚಾರ ಮಾಡುವಂತಹ ಮತ್ತು ಅದನ್ನು ಅನುಸರಿಸುವಂತೆ ರೈತರನ್ನು ಪ್ರೇರೇಪಿಸುವಂತಹ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ರಾಸಾಯನಿಕಗಳನ್ನು ಬಳಸೋದ್ರಿಂದ ಕೃಷಿಯ ಒಟ್ಟಾರೆ ವ್ಯವಸ್ಥೆಯ ಮೇಲೆ ಏನೆಲ್ಲ ಪರಿಣಾಮಗಳು ಆಗುತ್ತೆ ಅನ್ನೋದನ್ನು ಕೂಡ ವಂದನಾ ಶಿವ ತಮ್ಮ ಸಂಶೋಧನೆಗಳ ಮೂಲಕ ಮತ್ತು ತಮ್ಮ ಚಟುವಟಿಕೆಗಳ ಮೂಲಕ ರೈತರಿಗೆ ಅರ್ಥ ಮಾಡಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಈಗ ನಾವು ಮೊದಲ ತರಗತಿಯಲ್ಲಿ ಹಿಂದಿನ ತರಗತಿಯಲ್ಲಿ ಕೋ ಚಳುವಳಿಯ ಬಗ್ಗೆ ಅರ್ಥ ಮಾಡಿಕೊಂಡ್ವಿ. ಹೇಗೆ ಹಿಮಾಲಯ

ಶಿವ ಈ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್. ನಾನು ಏನೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಅದೆಲ್ಲವನ್ನು ನಾನು ಕಾಡಿನಿಂದಲೇ ಕಲಿತೆ ಅಂತ ಹೇಳಿ ಈ ಶೀರ್ಷಿಕೆಯನ್ನು ಕನ್ನಡಕ್ಕೆ ತಗೊಳ್ಬಹುದು. ಬಿಯಾಂಡ್ ಮಾನೋಕಲ್ಚರ್ಸ್ ಅನ್ನುವಂಥ ಒಂದು ಭಾಗ ಈ ಪಾಠದಲ್ಲಿ ಬರುತ್ತೆ. ಮಾನೋಕಲ್ಚರ್ ಅಂತ ಹೇಳಿದ್ರೆ ಏಕ ಸಂಸ್ಕೃತಿ, ಏಕ ವಿಧಾನ, ಮಾನೋ ಒಂದು. ಸೊ ಈ ಮಾನೋಕಲ್ಚರ್ ಅಂತ ಹೇಳಿದಾಗ ಅವ್ರೇನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಐ ಲರ್ನ್ಡ್ ಅಬೌಟ್ ಬಯೋಡೈವರ್ಸಿಟಿ ಅಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಇಕಾನಮೀಸ್. ದ ಪ್ರೊಟೆಕ್ಷನ್ ಆಫ್ ಬೋತ್ ಹ್ಯಾಸ್ ಬಿಕಮ್ ಮೈ ಲೈಫ್ಸ್ ಮಿಷನ್ ಅಂತ ಹೇಳ್ತಾರೆ. ಬಯೋಡೈವರ್ಸಿಟಿ ಮತ್ತು ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಇಕಾನಮೀಸ್, ಜೀವಂತವಾಗಿರುವಂತಹ ಅರ್ಥ ವ್ಯವಸ್ಥೆ, ಜೀವ ವೈವಿಧ್ಯ, ಈ ಜೀವ ವೈವಿಧ್ಯವನ್ನ ರಕ್ಷಿಸುವಂತಹ ಒಂದು ಗುರಿಯನ್ನ, ನನ್ನ ಜೀವನದ ಗುರಿ ಅಂತ ಹೇಳಿ ನಾನು ಅಂದ್ಕೊಂಡ್ಬಿಟ್ಟಿದ್ದೇನೆ, ಲೈಫ್ಸ್ ಮಿಷನ್ ಅಂತ ಹೇಳಿ ಹೇಳ್ತಾರೆ. ಮತ್ತೆ ಅವರು ಒಂದು ಪುಸ್ತಕನ ಬರೆದಿದ್ದಾರೆ, ಮಾನೋಕಲ್ಚರ್ಸ್ ಆಫ್ ದ ಮೈಂಡ್. ಮಾನೋಕಲ್ಚರ್ಸ್ ಆಫ್ ದ ಮೈಂಡ್ ಅನ್ನುವ ಪುಸ್ತಕದಲ್ಲಿ ನಾನು ಇದರ ಬಗ್ಗೆ ಚರ್ಚೆ ಮಾಡಿದ್ದೇನೆ, ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಫಂಕ್ಷನ್ಸ್ ಈಸ್ ಅಟ್ ದ ರೂಟ್ ಆಫ್ ದಿ ಇಂಪಾವರಿಶ್ಮೆಂಟ್ ಆಫ್ ನೇಚರ್ ಅಂಡ್ ಕಲ್ಚರ್ ಅಂತ ಹೇಳಿ ಹೇಳ್ತಾರೆ. ಈ ಇಂಪಾವರಿಶ್ಮೆಂಟ್ ಈ ಪದ ಬಹಳ ಮುಖ್ಯ ಆಗತ್ತೆ. ಇಂಪಾವರಿಶ್ಮೆಂಟ್ ಆಫ್ ನೇಚರ್ ಅಂಡ್ ಕಲ್ಚರ್. ಇಂಪಾವರಿಶ್ಮೆಂಟ್ ಅಂದ್ರೆ ನಿಮಗೆ ಬೇಕಾಗಿರುವಂತಹ ಸಂಪನ್ಮೂಲ ಇರುತ್ತೆ, ಆದರೆ ಅದನ್ನ ಸರಿಯಾಗಿ ಬಳಸ್ಕೊಳ್ಳದೆ ನಾವು ಸೊರಗುವಂಥದ್ದು, ಬಡಕಲಾಗುವಂಥದ್ದು. ಈ ಸೊರಗುವ ಅಥವಾ ಬಡಕಲಾಗುವ ವ್ಯವಸ್ಥೆ ಏನಿದೆಯಲ್ಲ ಅದಕ್ಕೆ ಇಂಪಾವರಿಶ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಬಹಳ ಮುಖ್ಯ ಏನಂತ ಹೇಳಿದ್ರೆ, ನಾವು ಪ್ರಕೃತಿಯನ್ನು ಸೊರಗಿಸಿದ್ದೇವೆ, ಹಾಗೆ ಸಂಸ್ಕೃತಿಯನ್ನು ಕೂಡ ನಾವೇನ್ ಮಾಡಿದ್ದೇವೆ, ಸೊರಗುವಂತೆ ಮಾಡಿದ್ದೇವೆ. ಮುಂದೆ ಅವರು ಹೇಳ್ತಾರೆ, ನಾನು ಈ ಹಿಮಾಲಯದ ಕಾಡುಗಳಲ್ಲಿ ನೋಡಿದ, ಕಲ್ತ್ಕೊಂಡಂತ ಜೀವ ವೈವಿಧ್ಯ ಏನಿತ್ತು ಅದನ್ನ ಕೃಷಿಗೂ ನಾನು ವಿಸ್ತರಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. ಹಾಗಾಗಿ ಆ ಕೃಷಿಗೆ ವಿಸ್ತರಿಸಬೇಕು ಅನ್ನುವ ಯೋಚನೆ ಬಂದಾಗ ಅದನ್ನ ಪ್ರಯೋಗಿಸಿ ತೋರಿಸಬೇಕು ಅನ್ನುವಂತಹ ಯೋಚನೆ ಬಂತು. ಹಾಗಾಗಿ ನಾನು ನವಧಾನ್ಯ ಫಾರ್ಮ್ ಅನ್ನ ಆರಂಭಿಸಿದೆ ಅಂತ ಹೇಳ್ತಾರೆ ಪಾಠದಲ್ಲಿ. ಐ ರಿಯಲೈಸ್ಡ್ ವಿ ನೀಡೆಡ್

The conservation of biodiversity is therefore also the answer to the food and nutrition crisis. ಫುಡ್ ಅಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಏನು ಇತ್ತೀಚಿನ ಸಂಶೋಧನೆಗಳ ಮೂಲಕ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯ ಮೊದಲಿಗಿಂತಲೂ ಹೆಚ್ಚಿನ ಆಹಾರವನ್ನ ಸ್ವೀಕರಿಸ್ತಾ ಇದ್ದಾನೆ, ಹೆಚ್ಚು ಊಟ ಮಾಡ್ತಾ ಇದ್ದಾನೆ, ಹೆಚ್ಚು ತಿಂತಾ ಇದ್ದಾನೆ. ಆದ್ರೆ ಆತ ಅನಿಮಿಕ್ ಆಗ್ತಾನೆ, ಅಂದ್ರೆ ಪೌಷ್ಟಿಕಾಂಶಗಳ ಕೊರತೆಯಿಂದ ಮನುಷ್ಯ ನರಳ್ತಾ ಇದ್ದಾನೆ ಈಗ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದೊಂದು ವಿಚಿತ್ರವಾದಂತಹ ಪರಿಸ್ಥಿತಿ. ಮೊದಲಿಗಿಂತಲೂ ನಾವು ಆಹಾರ ಸೇವಿಸುವ ಪ್ರಮಾಣ ಹೆಚ್ಚಾಗಿದೆ, ಆದ್ರೆ ಶರೀರ ಅನೇಕ ಕೊರತೆಗಳಿಂದ ನರಳ್ತಾ ಇದೆ. ಅದರ ಅರ್ಥ ಏನು? ಆಹಾರದ ಪ್ರಮಾಣ ಹೆಚ್ಚಾಗಿದೆ, ಆದ್ರೆ ಆಹಾರದ ಗುಣಮಟ್ಟ ಹೆಚ್ಚಾಗಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ವೈವಿಧ್ಯಮಯ ಆಹಾರವನ್ನು ಸ್ವೀಕರಿಸ್ತಾ ಇಲ್ಲ. ಯಾವುದೋ ಒಂದೆರಡು ಮೂರು ಆಹಾರದ ಏನು ತಿನಿಸುಗಳೇನಿರುತ್ತವೆ ಅವನ್ನು ಮಾತ್ರ ತಿಂತಾ ಇದ್ದೀವಿ. ಇದರಿಂದ ಶರೀರಕ್ಕೆ ಅಗತ್ಯವಿರುವಂತಹ ಪೌಷ್ಟಿಕಾಂಶಗಳ ಕೊರತೆ ಆಗ್ತಾ ಇದೆ. ಅದನ್ನ ಅವರು ಫುಡ್ ಅಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಅಂತ ಹೇಳಿ ಹೇಳ್ತಾರೆ. ಈ ನವಧಾನ್ಯ ಫಾರ್ಮ್ ಅನ್ನ ಶುರು ಮಾಡಕ್ ಮೊದಲು ಅವರು ನವಧಾನ್ಯ ಚಳುವಳಿಯನ್ನ ಆರಂಭಿಸಿದ್ರು, ನವಧಾನ್ಯ ಮೂವ್ಮೆಂಟ್. ಈ ನವಧಾನ್ಯ ಮೂವ್ಮೆಂಟ್ ಅಲ್ಲಿ ಚಳುವಳಿಯಲ್ಲಿ ಅವರೇನಪ್ಪ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಬೀಜ ಬ್ಯಾಂಕುಗಳನ್ನ ಸೀಡ್ ಬ್ಯಾಂಕುಗಳನ್ನ ಸ್ಥಾಪನೆ ಮಾಡಿದ್ರು. ಇದು 1987 ನಿಂದ ನಡೀತಾ ಇರುವಂತ ಒಂದು ಕಾರ್ಯಕ್ರಮ. ಈ ಭಾಗದಲ್ಲಿ ಎರಡು ಇಸ್ವಿಗಳು ಬರುತ್ತವೆ, ಒಂದು 1994, ಇನ್ನೊಂದು 1987. 1994 ನವಧಾನ್ಯ ಫಾರ್ಮ್, 1987 ನವಧಾನ್ಯ ಮೂವ್ಮೆಂಟ್, ಇವುಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈ ನವಧಾನ್ಯ ಮೂವ್ಮೆಂಟ್ ಅಲ್ಲಿ ಸೀಡ್ ಬ್ಯಾಂಕ್ಗಳನ್ನ ಕ್ರಾಸ್ ಇಂಡಿಯಾ ಭಾರತದ ಉದ್ದಗಲಕ್ಕೂ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂಡ್ ವಿ ಹ್ಯಾವ್ ಸೇವ್ಡ್ 3000 ರೈಸ್ ವೆರೈಟೀಸ್ ಅಂತ ಹೇಳ್ತಾರೆ. 3000 ರೈಸ್ ವೆರೈಟೀಸ್. ಮತ್ತೆ ವಿ ಹ್ಯಾವ್ ಹೆಲ್ಪ್ಡ್ ಫಾರ್ಮರ್ಸ್ ಮೇಕ್ ಅ ಟ್ರಾನ್ಸಿಷನ್ ಫ್ರಮ್ ಫಾಸಿಲ್ ಫ್ಯೂಯಲ್ ಅಂಡ್ ಕೆಮಿಕಲ್ ಬೇಸ್ಡ್ ಮೊನೋಕಲ್ಚರ್ಸ್ ಟು ಬಯೋಡೈವರ್ಸ್ ಇಕೊಲಾಜಿಕಲ್ ಸಿಸ್ಟಮ್ಸ್ ನರಿಶ್ಡ್ ಬೈ ದ ಸನ್ ಅಂಡ್ ದ ಸಾಯಿಲ್ ಅಂತ ಹೇಳ್ತಾರೆ. ಕೆಮಿಕಲ್ ಬೇಸ್ಡ್ ಮೊನೋಕಲ್ಚರ್ಸ್, ರಾಸಾಯನಿಕ ಆಧಾರಿತ ಏಕ ಕೃಷಿ ಪದ್ಧತಿ ಏನಿತ್ತು ಅದರಿಂದ ನಾವು ಬಯೋಡೈವರ್ಸ್ ಇಕೊಲಾಜಿಕಲ್ ಸಿಸ್ಟಮ್ಸ್ಗಳಿಗೆ, ಜೀವ ವೈವಿಧ್ಯವನ್ನು ಹೊಂದಿರುವಂತಹ ವ್ಯವಸ್ಥೆಯ ಕಡೆಗೆ ರೈತರು ಬರೋ ಹಾಗೆ ಸೂರ್ಯನ ಮತ್ತು ಮಣ್ಣಿನ ಸಹಾಯವನ್ನು ಪಡ್ಕೊಂಡು ವ್ಯವಸಾಯವನ್ನು ಕೃಷಿಯನ್ನು ಮಾಡೋ ಹಾಗೆ ಮಾಡಲಿಕ್ಕೆ ನಾವು ನವಧಾನ್ಯ ಮೂವ್ಮೆಂಟಿನ ಮೂಲಕ ಸಹಾಯ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನಂತರ ಆ ಭಾಗದಲ್ಲಿ ಒಂದು ಸಾಲಿದೆ, ಕೊನೆಯ ಸಾಲು. ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬಂಡೆನ್ಸ್, ಫ್ರೀಡಮ್ ಆಫ್ ಕೋಆಪರೇಷನ್ ಅಂಡ್ ಮ್ಯೂಚುವಲ್ ಗಿವಿಂಗ್ ಅಂತ ಹೇಳ್ತಾರೆ. ಜೀವ ವೈವಿಧ್ಯ ನನಗೆ ಏನು ಪಾಠವನ್ನ ಹೇಳ್ಕೊಟ್ಟಿದೆಯಪ್ಪ ಅಂತ ಹೇಳಿದ್ರೆ, ಜೀವ ವೈವಿಧ್ಯ ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ನಮಗೆ ಎಲ್ಲವೂ ಲಭ್ಯ ಇದೆ, ಮತ್ತು ಅದನ್ನು ಆರಿಸಿಕೊಳ್ಳುವಂತಹ ಸ್ವಾತಂತ್ರ್ಯ ನಮಗಿದೆ. ಮತ್ತೆ ಸಹಕಾರ ಇರಬೇಕು, ಮ್ಯೂಚುವಲ್ ಗಿವಿಂಗ್ ಇರಬೇಕು, ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ಇರಬೇಕು ಅನ್ನುವಂಥ ಪಾಠವನ್ನು ನನಗೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯ ನನಗೆ ಹೇಳ್ಕೊಟ್ಟಿದೆ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ನಂತರ ರೈಟ್ಸ್ ಆಫ್ ನೇಚರ್ ಆನ್ ದ ಗ್ಲೋಬಲ್ ಸ್ಟೇಜ್ ಅನ್ನುವಂಥ ಭಾಗ ಬರುತ್ತೆ. ಜಾಗತಿಕ ಹಂತದಲ್ಲಿ ಪ್ರಕೃತಿಯ ಹಕ್ಕುಗಳು ಅಂತ ಹೇಳಿ, ನೀವೆಲ್ಲರೂ ವಿದ್ಯಾರ್ಥಿಗಳಾಗಿರೋದ್ರಿಂದ ಒಂದಲ್ಲ ಒಂದು ಹಂತದಲ್ಲಿ ಮಕ್ಕಳ ಹಕ್ಕು, ಚೈಲ್ಡ್ ರೈಟ್ಸ್ ಬಗ್ಗೆ ನೀವು ಕೇಳಿರ್ತೀರಿ. ನಮ್ಮ ಸಂವಿಧಾನದಲ್ಲಿ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಇದಾವೆ, ಹಾಗೆ ಮೂಲಭೂತ ಕರ್ತವ್ಯಗಳು ಇದಾವೆ ಅನ್ನೋದನ್ನ ನೀವು ಓದಿದ್ರಿ. ಫಂಡಮೆಂಟಲ್ ರೈಟ್ಸ್. ಈ ಏನು ರೈಟ್ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ದೇಶದ ಪ್ರಜೆಗೆ ಕೆಲವು ಹಕ್ಕುಗಳು, ಅಂದ್ರೆ ಯಾರೂ ಆತನಿಂದ ಅದನ್ನ ತೆಗೆದುಕೊಳ್ಳಿಕ್ಕೆ ಕಿತ್ಕೊಳ್ಳಿಕ್ಕೆ ಬರೋದಿಲ್ಲ. ಈಗ ಬದುಕುವ ಹಕ್ಕು, ನಮ್ಗೆಲ್ರಿಗೂ ಭಾರತದಲ್ಲಿ ಜನಿಸಿದಂತ ಯಾವುದೇ ಪ್ರಜೆ, ಯಾವುದೇ ವ್ಯಕ್ತಿ ಬದುಕುವ ಹಕ್ಕನ್ನ ಹೊಂದಿದಾನೆ, ಹೊಂದಿದಾಳೆ. ಸೊ ಫಂಡಮೆಂಟಲ್ ರೈಟ್, ತಾನು ಬೇಕಾದಂತಹ ಭಾಷೆಯನ್ನ ಕಲಿಯುವ, ಮಾತನಾಡುವ ಹಕ್ಕನ್ನ ವ್ಯಕ್ತಿ ಹೊಂದಿದ್ದಾನೆ. ಇನ್ನೊಬ್ರು ಇದನ್ನ ಮಾಡಬಾರ್ದು ಅಂತ ಹೇಳೋ ಹಾಗೆ ಇಲ್ಲ.

ಇದನ್ನ ಹಕ್ಕು ಅಂತ ಹೇಳ್ತೀವಿ. ಇನ್ನು ಕೃತಿಯ ನಾಶ ಹೆಚ್ಚಾಗ್ತಾ ಹೋದ ಹಾಗೆ ಕೆಲವು ಜನ, ಕೆಲವು ತಜ್ಞರು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ನಾವು ಹೇಗೆ ಫಂಡಮೆಂಟಲ್ ರೈಟ್ಸ್, ಹ್ಯೂಮನ್ ರೈಟ್ಸ್, ಮನುಷ್ಯನಾಗಿ ಜನಿಸಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವು ನಿರ್ದಿಷ್ಟವಾದ ಹಕ್ಕುಗಳು ಇದಾವೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಅದೇ ರೀತಿ ಪ್ರಕೃತಿಗೂ ಹಕ್ಕುಗಳು ಇದಾವೆ, ನೇಚರ್ ಆಲ್ಸೋ ಹ್ಯಾಸ್ ರೈಟ್ಸ್ ಅಂತ ಯೋಚನೆ ಮಾಡಬೇಕು ಅನ್ನೋದನ್ನ ಜನಗಳ ಮುಂದೆ ಚರ್ಚಿಸ್ತಾ ಬಂದರು. ಇದರ ಪರಿಣಾಮವಾಗಿ ಒಂದು ದೇಶ, ಈಕ್ವೆಡಾರ್ ಅನ್ನುವಂಥ ಒಂದು ದೇಶ, ರೈಟ್ಸ್ ಆಫ್ ನೇಚರ್, ಪ್ರಕೃತಿಯ ಹಕ್ಕುಗಳು ಅನ್ನೋದನ್ನು ತನ್ನ ಸಂವಿಧಾನದಲ್ಲಿ ಒಳಪಡಿಸ್ತು. ತನ್ನ ಸಂವಿಧಾನದಲ್ಲಿ, ಸಂವಿಧಾನ ಕಾನ್ಸ್ಟಿಟ್ಯೂಷನ್ನಲ್ಲಿ ಈಕ್ವೆಡಾರ್ ದೇಶ ರೈಟ್ಸ್ ಆಫ್ ನೇಚರ್, ನಮ್ಮ ಸಂವಿಧಾನದಲ್ಲಿ ಹೇಗೆ ಫಂಡಮೆಂಟಲ್ ರೈಟ್ಸ್ ಇದೆಯೋ ಹಾಗೆ ರೈಟ್ಸ್ ಆಫ್ ನೇಚರ್, ಪ್ರಕೃತಿಯ ಹಕ್ಕುಗಳು ಅನ್ನುವಂಥ ಒಂದು ಅಂಶವನ್ನ, ಭಾಗವನ್ನ ಈಕ್ವೆಡಾರ್ ದೇಶ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಳ್ತು. ಇದರಿಂದ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ನ ಸಾಮಾನ್ಯ ಸಭೆ ಪ್ರೇರಣೆಯನ್ನು ಪಡ್ಕೊಂಡು 2011 ಅದೊಂದು ಯೂನಿವರ್ಸಲ್ ಅರ್ತ್ ಡೇ ಸೆಲೆಬ್ರೇಷನ್ಸ್ ಅಂತ ಹೇಳ್ತೀವಿ, ಆ ಅರ್ತ್ ಡೇ ಸೆಲೆಬ್ರೇಷನ್ಸ್ನ ದಿನ ಅವರು ಒಂದು ಚರ್ಚೆಯನ್ನು ಇಟ್ಕೊಂಡ್ರು, ಒಂದು ಚರ್ಚಾಗೋಷ್ಠಿಯನ್ನ ಏರ್ಪಡಿಸ್ತಾರೆ. ಇಲ್ಲಿ ವಿವಿಧ ಅಂಶಗಳನ್ನು ಚರ್ಚೆಗೆ ತರ್ತಾರೆ. ಈ ಚರ್ಚೆಯ ಹಿಂದೆ ಒಂದು ಈಕ್ವೆಡಾರ್ ದೇಶದ ಸಂವಿಧಾನದಲ್ಲಿ ಸೇರಿಸಿಕೊಂಡಂತಹ ಕೃತಿಯ ಹಕ್ಕು ಅನ್ನೋದು ಮುಖ್ಯ. ಆದರೆ ಇನ್ನೊಂದು, ಬೊಲಿವಿಯಾ ಅನ್ನೋ ದೇಶ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮದರ್ ಅರ್ತ್ ಅನ್ನುವಂಥ ಒಂದು ಘೋಷಣೆಯನ್ನ ಕೊಟ್ಟಿರುತ್ತೆ. ಏನು ಭೂಮಿ ತಾಯಿ ಇದೆ, ಈ ಭೂಮಿ ತಾಯಿಗೆ ಹಕ್ಕುಗಳು ಇದ್ದಾವೆ ಅನ್ನೋದನ್ನ ಸಾರ್ವತ್ರಿಕವಾಗಿ ವಿಶ್ವದಾದ್ಯಂತ ಎಲ್ಲರೂ ಗುರುತಿಸಬೇಕು ಅನ್ನುವಂಥ ಒಂದು ಘೋಷಣೆಯನ್ನ ಬೊಲಿವಿಯಾ ದೇಶ ಹೊರಡಿಸಿರುತ್ತೆ. ಒಂದು ಕಡೆ ಈಕ್ವೆಡಾರ್ ತನ್ನ ಸಂವಿಧಾನದಲ್ಲಿ ಪ್ರಕೃತಿಯ ಹಕ್ಕುಗಳನ್ನ ಸೇರಿಸುತ್ತೆ, ಇನ್ನೊಂದು ಕಡೆ ಬೊಲಿವಿಯಾ ದೇಶ ಈ ತರದ ಒಂದು ಘೋಷಣೆಯನ್ನ ಕೊಡುತ್ತೆ. ಎಂತ ಘೋಷಣೆ? ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮದರ್ ಅರ್ತ್, ಭೂಮಿ ತಾಯಿಗೆ ಹಕ್ಕುಗಳು ಇದಾವೆ ಅನ್ನೋದನ್ನ ಜಗತ್ತಿನ ಎಲ್ಲರೂ ಸ್ವೀಕರಿಸಬೇಕು ಅನ್ನುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ಹೀಗೆ ಈ ಕೆಲಸದ, ಈ ಒಂದು ಎರಡು ದೇಶಗಳ ಕೆಲಸದ ಪ್ರೇರಣೆಯನ್ನ ಪಡ್ಕೊಂಡು ವಿಶ್ವಸಂಸ್ಥೆ ತನ್ನ ಭೂಮಿ ದಿನ, ನೀವು ಯಾವತ್ತು ವಿಶ್ವ ಭೂಮಿ ದಿನವನ್ನ ಆಚರಿಸ್ತಾರೆ ಅನ್ನುವಂಥದ್ದನ್ನ ನೀವೇ ನೋಡಿ ಆ ಮಾಹಿತಿಯನ್ನ ಪಡ್ಕೊಳ್ಬೇಕು. ಈ ಅರ್ತ್ ಸೆಲೆಬ್ರೇಷನ್ನ ದಿನ ಅವರು ಹಾರ್ಮನಿ ವಿತ್ ನೇಚರ್ ಅನ್ನುವಂಥ ಒಂದು ವಿಚಾರ ಸಂಕಿರಣವನ್ನ ಏರ್ಪಡಿಸ್ತಾರೆ. ಹಾರ್ಮನಿ ವಿತ್ ನೇಚರ್, ಆ ಹಾರ್ಮನಿ ವಿತ್ ನೇಚರ್ನ ಕಾನ್ಫರೆನ್ಸ್ನಲ್ಲಿ ಅವರು ಈ ಒಂದು ಚರ್ಚೆಯನ್ನ ಇಟ್ಕೊಳ್ತಾರೆ. ಆ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ, ಟ್ರಾನ್ಸ್ಫಾರ್ಮ್ ಸಿಸ್ಟಮ್ಸ್ ಬೇಸ್ಡ್ ಆನ್ ಡಾಮಿನೇಷನ್ ಆಫ್ ಪೀಪಲ್ ಓವರ್ ನೇಚರ್, ಮೆನ್ ಓವರ್ ವಿಮೆನ್ ಅಂಡ್ ರಿಚ್ ಓವರ್ ಪುವರ್, ಇಂಟು ನ್ಯೂ ಸಿಸ್ಟಮ್ಸ್ ಬೇಸ್ಡ್ ಆನ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ. ಈಗ ಇರುವಂತ ವ್ಯವಸ್ಥೆ, ಜನ ಕೃತಿಯನ್ನ ಶೋಷಿಸ್ತಾರೆ, ಪುರುಷರು ಮಹಿಳೆಯರನ್ನ ಶೋಷಿಸ್ತಾರೆ, ಶ್ರೀಮಂತರು ಬಡವರನ್ನ ಶೋಷಣೆ ಮಾಡ್ತಾರೆ. ಈ ಶೋಷಣೆಗಳಿಂದ ಇರುವಂತಹ ಸಂಬಂಧವನ್ನ ಬಿಟ್ಟು ಸಮಾನವಾದಂತ ಕೊಡು ತೆಗೆದುಕೊಳ್ಳುವಿಕೆ, ಪಾರ್ಟ್ನರ್ಶಿಪ್, ಕೊಡು ತೆಗೆದುಕೊಳ್ಳುವಿಕೆ, ಪಾರ್ಟ್ನರ್ಶಿಪ್, ಈ ಪಾರ್ಟ್ನರ್ಶಿಪ್ ಅನ್ನ ಹೊಂದಿರುವಂತಹ ಹೊಸ ವ್ಯವಸ್ಥೆಯನ್ನ ಹೇಗೆ ನಾವು ರಚಿಸಬಹುದು ಮಾನವನ ಸಮಾಜದಲ್ಲಿ ಅನ್ನುವಂತ ವಿಷಯದ ಕುರಿತು ಈ ವಿಶ್ವಸಂಸ್ಥೆಯ ಹಾರ್ಮನಿ ವಿತ್ ನೇಚರ್ ಅನ್ನುವಂತಹ ಸಮ್ಮೇಳನದಲ್ಲಿ ಚರ್ಚೆಗೆ ಇಟ್ಕೊಳ್ತಾರೆ 2011. ನಂತರ ಈ ಹಾರ್ಮನಿ ವಿತ್ ನೇಚರ್ ಅನ್ನುವ ವಿಚಾರ ಸಂಕಿರಣ ಕಾನ್ಫರೆನ್ಸ್ ಏನ್ ನಡೀತು ಅದರಲ್ಲಿ ಆದಂತ ಎಲ್ಲ ಚರ್ಚೆಗಳನ್ನ ಒಂದು ವರದಿಯ ರೂಪದಲ್ಲಿ ಕೊಡ್ತಾರೆ. UN ಸೆಕ್ರೆಟರಿ ಜನರಲ್, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರು ತಮ್ಮ ವರದಿಯಲ್ಲಿ ಹೀಗೆ ಹೇಳ್ತಾರೆ, ಅಲ್ಟಿಮೇಟ್ಲಿ ಎನ್ವೈರನ್ಮೆಂಟಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಈಸ್ ದ ರಿಸಲ್ಟ್ ಆಫ್ ಎ ಫೇಲ್ಯೂರ್ ಟು ರೆಕಗ್ನೈಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆನ್ ಇನ್ಸಪರಬಲ್ ಪಾರ್ಟ್ ಆಫ್ ನೇಚರ್ ಅಂಡ್ ದಟ್ ವಿ ಕೆನಾಟ್ ಡ್ಯಾಮೇಜ್ ಇಟ್ ವಿಥೌಟ್ ಸಿವಿಯರ್ಲಿ ಡ್ಯಾಮೇಜಿಂಗ್ ಅವರ್ ಸೆಲ್ಫ್ಸ್. ಎನ್ವೈರನ್ಮೆಂಟಲಿ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಈಸ್ ದ ರಿಸಲ್ಟ್ ಆಫ್ ಎ ಫೇಲ್ಯೂರ್ ಟು ರೆಕಗ್ನೈಸ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಇನ್ಸಪರಬಲ್ ಪಾರ್ಟ್ ಆಫ್ ನೇಚರ್. ನಾವು ಕಾಡಿನ ನಾಶ ಮಾಡ್ತೇವೆ, ನದಿಯಲ್ಲಿ ಮರಳನ್ನ ತೆಗಿತೇವೆ, ಮತ್ತೊಂದು ಕಲ್ಲನ್ನ ಎತ್ಕೊಂಡು ಬರ್ತೇವೆ ಅನ್ನೋದು ಸರಿ,

ಆದ್ರೆ ಅಲ್ಲಿ ನಾವೇನು ಡ್ಯಾಮೇಜ್ ಮಾಡ್ತಾ ಇದ್ದೀವಿ, ಅಲ್ಲಿ ಏನು ತೊಂದರೆ ಮಾಡ್ತಾ ಇದ್ದೀವಿ, ಆ ತೊಂದರೆಗೆ ನಾವು ಕೂಡ ಬಲಿಯಾಗ್ತೀವಿ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಅನ್ಕೊಂಡಿದ್ದೀವಿ ಕಾಡೇ ಬೇರೆ ಮನುಷ್ಯರೇ ಬೇರೆ, ನದಿನೇ ಬೇರೆ ಮನುಷ್ಯರೇ ಬೇರೆ. ಇಲ್ಲ, ಮನುಷ್ಯ ಸಹ ಈ ಕಾಡಿನ ಭಾಗ, ಮನುಷ್ಯ ಈ ನದಿಯ ಭಾಗ, ಮನುಷ್ಯ ಈ ಬೆಟ್ಟ ಗುಡ್ಡಗಳ ಭಾಗ. ಇನ್ಸೆಪರಬಲ್, ಬೇರ್ಪಡಿಸಲಾಗದ ಸಂಬಂಧವನ್ನ ಮನುಷ್ಯ ಭೂಮಿಯ ಜೊತೆ ಪ್ರಕೃತಿಯ ಜೊತೆ ಹೊಂದಿದ್ದಾನೆ, ಹೊಂದಿದ್ದಾಳೆ. ಹಾಗಾಗಿ ಪ್ರಕೃತಿಗೆ ಧಕ್ಕೆ ತರ್ತೇವೆ, ಪ್ರಕೃತಿಗೆ ಅಪಾಯವನ್ನ ತರ್ತೇವೆ ಅಂತ ಹೇಳಿದ್ರೆ ನಮಗೂ ಅಪಾಯವನ್ನ ತಂದ್ಕೊಳ್ತೇವೆ ಅಂತ. ಹಾಗಾಗಿ ಕಾಡನ್ನು ಉಳಿಸಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ, ಮನುಷ್ಯರನ್ನು ಉಳಿಸಿ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಹೇಳಿ ನಮ್ಗೆ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕಾಡನ್ನು ಉಳಿಸಿ ಅನ್ನೋ ಯೋಚನೆ ಮಾಡಿದಾಗ ಏನಾಗತ್ತೆ, ಓ ಮನುಷ್ಯರು ಕಾಡನ್ನ ಉಳಿಸಬೇಕು ಅನ್ನೋ ಯೋಚನೆ ಬರುತ್ತೆ. ಮಕ್ಕಳೇ, ಅದು ಹಾಗಲ್ಲ. ವಂದನಾ ಶಿವ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಮನುಷ್ಯರನ್ನು ಉಳಿಸಿ. ಯಾಕಂದ್ರೆ ಕಾಡನ್ನು ಉಳಿಸೋದು ಅಂತ ಹೇಳಿದ್ರೆ ಮನುಷ್ಯರನ್ನು ಉಳಿಸೋದು, ಮನುಷ್ಯರನ್ನು ಉಳಿಸೋದು ಅಂತ ಹೇಳಿದ್ರೆ ಕಾಡನ್ನು ಉಳಿಸೋದು. ಯಾಕಂದ್ರೆ ಇನ್ಸಪರಬಲ್ ಪಾರ್ಟ್ ಆಫ್ ನೇಚರ್, ನಾವು ಪ್ರಕೃತಿಯ ಜೊತೆ ಬೇರ್ಪಡಿಸಲಾಗದ ಸಂಬಂಧವನ್ನ ಹೊಂದಿದ್ದೇವೆ. ಅದಕ್ಕೆ ಅವರು ಹೇಳ್ತಾರೆ, ಸಪರೇಟಿಸಮ್ ಈಸ್ ಇನ್ ಡೀಡ್ ಅಟ್ ದ ರೂಟ್ ಆಫ್ ಡಿಸ್ಹಾರ್ಮೋನಿ ವಿತ್ ನೇಚರ್ ಅಂಡ್ ವಯಲೆನ್ಸ್ ಅಗೇನ್ಸ್ಟ್ ನೇಚರ್ ಅಂಡ್ ಪೀಪಲ್. ನಾವೇ ಬೇರೆ, ಕಾಡೇ ಬೇರೆ, ನಾವು ಕಾಡಿಗಿಂತ ಶ್ರೇಷ್ಠ ಅಂತ ನಾವು ಯೋಚನೆ ಮಾಡ್ತಾ ಇರೋದ್ರಿಂದ ನಮ್ಮ ನಡುವೆ ಸಾಮರಸ್ಯ ಇಲ್ಲ. ಹಾರ್ಮೋನಿ ಅಂತ ಹೇಳಿದ್ರೆ ಸಾಮರಸ್ಯ, ಸಾಮರಸ್ಯ ರಹಿತ ಜೀವನವನ್ನ ಮಾಡ್ತಾ ಇದ್ದೇವೆ. ಸಪರೇಟಿಸಮ್, ಬೇರೆ ಬೇರೆ ಮಾಡಿ ನೋಡುವಂಥದ್ದು, ವಿಂಗಡಿಸಿ ನೋಡುವಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ದಕ್ಷಿಣ ಆಫ್ರಿಕಾದಲ್ಲಿ ವರ್ಣ ಭೇದ ನೀತಿಯನ್ನ ಅನುಸರಿಸ್ತಾ ಇದ್ರು. ನಿಮ್ಮ ಚರ್ಮದ ಬಣ್ಣದ ಮೇಲೆ ನಾಗರಿಕರಿದ್ರು, ಪ್ರಜೆಗಳಿದ್ರು. ಅವರಿಗೆ ಬಿಳಿಯ ಚರ್ಮವನ್ನ ಹೊಂದಿರೋರು ಶ್ರೇಷ್ಠ ಪ್ರಜೆಗಳು, ಬಿಳಿಯ ಚರ್ಮವನ್ನ ಹೊಂದಿಲ್ದೇ ಇರುವಂತಹ ಕಂದು ಬಣ್ಣದ ಚರ್ಮ, ಕಪ್ಪು ಬಣ್ಣದ ಚರ್ಮವನ್ನ ಹೊಂದಿರುವಂತವರು ಅವರ ಸೇವೆಯನ್ನ ಮಾಡಬೇಕು, ಬಿಳಿಯ ಚರ್ಮದವರ ಸೇವೆಯನ್ನ ಮಾಡಬೇಕು, ಅವರು ಶ್ರೇಷ್ಠ, ನೀವು ಶ್ರೇಷ್ಠ ಅಲ್ಲ ಅನ್ನುವಂತ ಒಂದು ನೀತಿಯನ್ನ ಅವರು ಬಳಸ್ತಾ ಇದ್ರು. ಅದಕ್ಕೆ ಅಪಥೈಟ್ ಅಂತ ಹೇಳ್ತಾರೆ, ಅಪಾರಿತಿಡ್ ಅನ್ನೋ ಉಚ್ಚಾರಣೆ ಕೂಡ ಇದೆ. APARTHIEID ಅಪಥೈಟ್ ಅಂತ ಹೇಳಬೇಕು ಕನ್ನಡದಲ್ಲಿ, ವರ್ಣಭೇದ ನೀತಿ. ದಕ್ಷಿಣ ಆಫ್ರಿಕಾ ದೇಶ ವರ್ಣಭೇದ ನೀತಿಯನ್ನ ಅನುಸರಿಸ್ತಾ ಇದ್ದದನ್ನ ವಿರೋಧಿಸಿ ಆ ದೇಶದ ಒಳಗೆ ಒಬ್ರು ಚಳುವಳಿಯನ್ನ ಮಾಡ್ತಾರೆ. ಅವರ ಹೆಸರು ನೆಲ್ಸನ್ ಮಂಡೇಲಾ. ನೆಲ್ಸನ್ ಮಂಡೇಲಾ ಬಗ್ಗೆ ತಾವು ಸಾಕಷ್ಟು ಮಕ್ಕಳು ಕೇಳಿರ್ತೀರಿ, ವಿದ್ಯಾರ್ಥಿಗಳು ಕೇಳಿರ್ತೀರಿ. ಅವರು 27 ವರ್ಷಗಳ ಕಾಲ ಜೈಲ್ನಲ್ಲಿ ಇರಬೇಕಾಗಿ ಬಂತು, ವರ್ಣಭೇದ ನೀತಿಯನ್ನ ಅವರು ವಿರೋಧಿಸಿದ ಕಾರಣ. ಈ ಸಂದರ್ಭದಲ್ಲಿ ವಿಶ್ವದ ಬೇರೆ ದೇಶಗಳು ಸಹ ದಕ್ಷಿಣ ಆಫ್ರಿಕಾದ ಈ ನೀತಿಯನ್ನ ವಿರೋಧಿಸಿ ತಮ್ಮ ಪ್ರತಿಭಟನೆಯನ್ನ ತೋರಿಸ್ತು. ಒಂದು ಹಂತದಲ್ಲಿ ದಕ್ಷಿಣ ಆಫ್ರಿಕಾದ ಜೊತೆ ವಿಶ್ವದ ಯಾವುದೇ ದೇಶ ವ್ಯಾಪಾರ ಮತ್ತು ವಹಿವಾಟನ ಮಾಡ್ತಿರ್ಲಿಲ್ಲ, ಆ ದೇಶಕ್ಕೆ ಜನರನ್ನು ಕಳಿಸ್ತಿರ್ಲಿಲ್ಲ, ದಕ್ಷಿಣ ಆಫ್ರಿಕಾದಿಂದ ಜನರನ್ನ ಹೊರಗಡೆ ಬರಲಿಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಸೊ ಯಾವಾಗ ವಿಶ್ವದ ಎಲ್ಲ ದೇಶಗಳು ದಕ್ಷಿಣ ಆಫ್ರಿಕಾದ ಮೇಲೆ ತಮ್ಮ ಪ್ರತಿಭಟನೆಯನ್ನ ಸೂಚಿಸ್ಲಿಕ್ಕೆ ಶುರು ಮಾಡಿದ್ರು, ವಿರೋಧಿಸೋದಕ್ಕೆ ಶುರು ಮಾಡಿದ್ರು, ಅವಾಗ ದಕ್ಷಿಣ ಆಫ್ರಿಕಾ ನೆಲ್ಸನ್ ಮಂಡೇಲಾ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡ್ತು, ವರ್ಣಭೇದ ನೀತಿಯನ್ನ ವಾಪಸ್ ತಗೊಳ್ಳಿ. ಅದರ ಪರಿಣಾಮ ನೆಲ್ಸನ್ ಮಂಡೇಲಾ ಚುನಾವಣೆಯಲ್ಲಿ ಗೆದ್ದು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರು ಆದರು. ಸೊ ಹೀಗೆ ಕ್ರೊಮ್ಯಾಕಲಿನನ್ ಅನ್ನುವಂತಹ ಪ್ರಕೃತಿ ಶಾಸ್ತ್ರ ತಜ್ಞ ಎನ್ವೈರನ್ಮೆಂಟಲಿಸ್ಟ್ ಹೇಳ್ತಾರೆ, ಈ ವರ್ಣಭೇದ ನೀತಿಯನ್ನ ನಾವು ಹೇಗೆ ವಿರೋಧಿಸಿದ್ವೋ ಹಾಗೆ ಇವತ್ತು ಇರುವಂತಹ ಪ್ರಕೃತಿ ವರ್ಣಭೇದ ನೀತಿ, ಈಕೋ ಅಪಥೈಟ್, ಅವತ್ತು ಜನರನ್ನ ಬೇರ್ಪಡಿಸುವ ಒಂದು ಕೆಲಸ ನೀತಿ ಜಾರಿಯಲ್ಲಿತ್ತು, ಇವತ್ತು ಪ್ರಕೃತಿನೇ ಬೇರೆ ಮನುಷ್ಯರೇ ಬೇರೆ ಅಂತ ಬೇರ್ಪಡಿಸುವ, ಭೇದವನ್ನ ಎಣಿಸುವ ನೀತಿ ಇದೆ. ಅವತ್ತು ಹೇಗೆ ಜನರನ್ನ ಬೇರ್ಪಡಿಸುವುದರ ವಿರುದ್ಧ ವಿಶ್ವದ ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟವನ್ನ ಮಾಡಿ ಗೆದ್ರು, ಹಾಗೆ ಇವತ್ತು ಈ ಈಕೋ ಅಪಥೈಟ್ ಅನ್ನ ವಿರೋಧಿಸಿ ವಿಶ್ವದ ಎಲ್ಲರೂ ನಾವೆಲ್ಲರೂ ಹೋರಾಟವನ್ನ ಮಾಡಿದ್ರೆ ಅಂತಿಮವಾಗಿ ನಾವೆಲ್ಲರೂ ಗೆಲ್ತೇವೆ, ನಾವೆಲ್ಲರೂ ಪ್ರಕೃತಿಯ ಜೊತೆ ಇರ್ತೇವೆ, ಇರುವಂತ ಒಂದು ಸ್ಥಿತಿ ಆಗತ್ತೆ, ನಿರ್ಮಾಣ ಆಗತ್ತೆ ಅಂತ ಹೇಳಿ ಹೇಳ್ತಾರೆ.

ಅವ್ರು ಹೇಳ್ತಾರೆ ಈ ಈಕೋ ಅಪಥೈಟ್, ಪ್ರಕೃತಿ ವರ್ಣ ಭೇದ ನೀತಿ ಇದೆಯಲ್ಲ ಈಕೋ ಅಪಥೈಟ್, ಇದು ಯಾವುದರ ಆಧಾರದ ಮೇಲೆ ಇದೆಯಪ್ಪ ಅಂತ ಹೇಳಿದ್ರೆ, ದ ಇಲ್ಯೂಷನ್ ಆಫ್ ಸೆಪರೇಟ್ನೆಸ್ ಆಫ್ ಹ್ಯೂಮನ್ಸ್ ಫ್ರಮ್ ನೇಚರ್ ಇನ್ ಅವರ್ ಮೈಂಡ್ಸ್ ಅಂಡ್ ಲೈಫ್ಸ್. ಮನುಷ್ಯನೇ ಬದುಕು ಪ್ರಕೃತಿಗಿಂತ ಭಿನ್ನವಾಗಿದೆ, ಪ್ರಕೃತಿಗೂ ಮನುಷ್ಯನ ಬದುಕಿಗೂ ಸಂಬಂಧವೇ ಇಲ್ಲ ಅನ್ನುವಂತಹ ಭ್ರಮೆ, ಇಲ್ಯೂಷನ್, ಭ್ರಮೆಯನ್ನು ನಾವು ಹೊಂದಿದ್ದೇವೆ. ಆ ಭ್ರಮೆಯನ್ನು ಬಿಟ್ಟರೆ ನಾವು ಈ ಈಕೋ ಅಪಥೈಟ್ನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಕ್ರೊಮ್ಯಾಕ್ಕಲಿನನ್ ಹೇಳ್ತಾರೆ ಅನ್ನೋದನ್ನ ವಂದನಾ ಶಿವ ಈ ಪಾಠದಲ್ಲಿ ಬರೀತಾರೆ. ಇವತ್ತಿನ ತರಗತಿಯನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನ ತರಗತಿಯಲ್ಲಿ ಈ ಪಾಠದ ಉಳಿದ ಭಾಗವನ್ನ ತಗೊಳ್ಳೋಣ. ಇದು ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಟೆಕ್ಸ್ಟ್ ಬುಕ್ಕಿನ ಪಾಠ ಆಗಿದ್ರೂ ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಇದರಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಕಷ್ಟಿದೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ, ಹವಾಮಾನ ವೈಪರೀತ್ಯ ಅಂತ ಹೇಳ್ತೇವೆ, ಅದರ ಪರಿಣಾಮವನ್ನ ನೀವೆಲ್ಲರೂ ಇವತ್ತು ಅನುಭವಿಸ್ತಾ ಇದ್ದೀರಿ. ಈ ವರ್ಷ ಮಳೆ ಇಲ್ಲ ಅನ್ನೋದರ ಜೊತೆಗೆ ತಾಪಮಾನ ಕೂಡ ಹೆಚ್ಚಾಗ್ತಾ ಇದೆ. ಹಾಗೆ ನೀವು ನ್ಯೂಸ್ ಪೇಪರ್ಸ್ ಅನ್ನ ಓದ್ತಾ ಇದ್ರೆ, ನ್ಯೂಸ್ ಅನ್ನ ಕೇಳ್ತಾ ಇದ್ರೆ, ಯಾವಾಗಲೂ ಚಳಿ ಇರ್ತಾ ಇದ್ದಂತಹ ಯುರೋಪಿನ ಖಂಡದಲ್ಲಿ ಇವತ್ತು 40 ಡಿಗ್ರಿ 43 ಡಿಗ್ರಿ ತಾಪಮಾನ ಇದೆ. ಅಲ್ಲಿನ ಕಾಡುಗಳು ಹತ್ತಿ ಉರಿತಾ ಇದ್ದಾವೆ. ಸದಾಕಾಲ ಚಳಿ ಮಂಜು ಇದ್ದಂತ ಪ್ರದೇಶ ಯುರೋಪಿನ ಬಹುತೇಕ ಪ್ರದೇಶಗಳು ಇವತ್ತು ನಮ್ಮ ದೇಶಕ್ಕಿಂತಲೂ ನಮ್ಮ ಊರಿಗಿಂತಲೂ ಹೆಚ್ಚಿನ ತಾಪಮಾನವನ್ನ ಪಡ್ಕೊಂಡಿದ್ದಾವೆ. ಹಾಗಾಗಿ ಜಾಗತಿಕ ತಾಪಮಾನ, ಈ ಕ್ಲೈಮೇಟ್, ಜಾಗತಿಕ ಹವಾಮಾನ ವೈಪರೀತ್ಯ ಅನ್ನೋದು ಏನಾಗಿದೆ, ಇವತ್ತು ನಾವು ಮತ್ತೆ ನೀವು ಫೇಸ್ ಮಾಡ್ತಾ ಇರುವಂತಹ ದಿನನಿತ್ಯದ ಸತ್ಯ ಸಮಸ್ಯೆ ಆಗಿದೆ. ಹಾಗಾಗಿ ವಂದನಾ ಶಿವ ಹೇಳ್ತಾ ಇರುವಂತ ಈ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳೋದು ಪರೀಕ್ಷೆಗೆ ಅಷ್ಟೇ ಮುಖ್ಯ ಅಲ್ಲ, ನಾವು ಮತ್ತೆ ನೀವು ಮುಂದೆ ಬದುಕಿ ಜೀವಂತವಾಗಿ ಉಳಿಬೇಕು ಅಂತ ಆದ್ರೆ ಇದನ್ನ ಅರ್ಥ ಮಾಡಿಕೊಳ್ಳುವಂತ ಅನಿವಾರ್ಯತೆ ಇದೆ. ಹಾಗಾಗಿ ಇದರ ಕುರಿತು ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದಿ ಫಾರೆಸ್ಟ್ ಪರಿಚಯ ಭಾಗ ಎರಡರ ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಿದೆ.

0: ಮಾಡಲಾಗುತ್ತಿದೆ. ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013111. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013111.
0: ಇಮೇಲ್ ವಿಳಾಸ COORD.GENNEXT@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಎಚ್ ಕೆ ರವಿರವರೊಂದಿಗೆ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಬರಲು ಕಾರಣಗಳು, ತಡೆಗಟ್ಟುವ ವಿಧಾನ ಮತ್ತು ನಿರ್ವಹಣೆ, ಬೆಳೆ ವಿಮೆ ಹಾಗೂ ಬರ ನಿರ್ವಹಣೆ ಮತ್ತು ಇನ್ನಿತರ ಕೃಷಿ ಸೌಲಭ್ಯಗಳ ಕುರಿತು ಜಂಟಿ ನಿರ್ದೇಶಕರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರವಣ ಕುಮಾರ ಕುರಿತ ಹರಿಕತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ.

ಕೀರ್ತನಾರಂಭ ಕಾಲದಲ್ಲಿ ಪ್ರಥಮವಾಗಿ ನನ್ನ ಪೂಜ್ಯ ಗುರುಗಳು ಕರ್ನಾಟಕ ಕೀರ್ತನ ಕಲಾ ವಿಚಕ್ಷಣರು, ಸುವಿಖ್ಯಾತರು, ರಂಗಭೂಮಿಯ ಶ್ರೇಷ್ಠ ನಟರು ಆಗಿದ್ದ ಶ್ರೀ ಆರ್ ಗುರುರಾಜನ ನಾಯ್ಡು ಅವರ ಪಾದಾರವಿಂದಗಳಿಗೆ ಅಭಿವಂದಿಸಿ ವಿಚಾರದ ಕಡೆ ಮನಹರಿಸಿದಾಗ, ಈ ಲೋಕದಲ್ಲಿ ಎಲ್ಲ ದೇವರುಗಳಿಗಿಂತಲೂ ಹಿರಿದಾಗಿರ್ತಕ್ಕಂತಹ ದೇವರು ಯಾರು? ಹಾಗೆನ್ನುವಾಗ ಅಲ್ಲಿಯೇ ಕುಳಿತಿದ್ದ ಹಿರಿಯರೊಬ್ಬರು ಆದೇಶ ಕೊಡಿಸುತ್ತಿದ್ದಾರೆ, ಅಪ್ಪ ಎಲ್ಲ ದೇವರುಗಳಿಗಿಂತಲೂ ಹಿರಿದಾಗಿರ್ತಕ್ಕಂತಹ ದೇವರು ಎಂದರೆ ತಾಗಿ, ತಾಗಿ, ತಾಯಿಗಿಂತಲೂ ಮಿಗಿಲಾದಂತಹ ದೇವರು ಯಾರು ಇಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಮೊದಲು ಮಾತೃಸ್ಥಾನ, ತಾಯಿಯನ್ನು ಯಾರು ವಾಚ ಕಾಯ ಮನಸ ಪೂಜೆ ಮಾಡ್ತಾರೆ ಅವರಿಗೆ ಬಂದೊದಗಬಹುದಾಗಿರ್ತಕ್ಕಂತಹ ದುರ್ದೋಷಗಳನ್ನೆಲ್ಲ ಪರಮಾತ್ಮ ಕಾಪಾಡ್ತಾನೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ,

ತಾಯಿ ತಂದೆಗಳ ಸೇವೆಯನ್ನು ಮಾಡಿ ಲೋಕೋತ್ತರವಾಗಿರತಕ್ಕಂತಹ ಕೀರ್ತಿಯನ್ನು ಸಂಪಾದಿಸಿಕೊಂಡು ಸೂರ್ಯ ಚಂದ್ರರಿರುವ ತನಕ ತನ್ನ ಹೆಸರನ್ನ ಅಜರಾಮರವನ್ನಾಗಿಸಿದಂತಹ ಮಾತೃ ಪಿತೃ ಸೇವಾ ಧುರಂಧುರನಾಗಿರತಕ್ಕಂತಹ ಮಹಾತ್ಮ ತಾಂಡವ ಅಥವಾ ಮಹಾತಪಸ್ವಿ ತಾಂಡವ ಎಂಬ ಕಥೆಯನ್ನ ಬೆಂಗಳೂರಿನ ಹೆಸರಾಂತ ಸುಪ್ರಸಿದ್ಧ ಸಂಸ್ಥೆಯಾದ ಝಂಕಾರ್ ಅವರು ಕನ್ನಡ ನಾಡಿನ ಅನಂತ ಕನ್ನಡ ಕುಲಕೋಟಿಯ ಪಾದಾರವಿಂದಕ್ಕೆ ಸಮರ್ಪಿಸುತ್ತಿದ್ದಾರೆ. ಅವರು ಸಮರ್ಪಿಸುವ ಈ ಧ್ವನಿಕರಂಡಿಕೆಯನ್ನ ನಾವು ನೀವೆಲ್ಲರೂ ಭಕ್ತಿಯಿಂದ ಕೇಳಿ ಪರಮಾತ್ಮನ ಕೃಪೆಗೆ ಪಾತ್ರರಾಗತಕ್ಕಂತಹ ಕಾಲ ಸನ್ನಿಹಿತವಾಗಿದೆ ಎಂದ ಮೇಲೆ ಕಥಾರಂಭದಲ್ಲಿ ಮೆರವಪುರದೊಳಗೆ ಪ್ರಿಯನೆನಿಸಿದ ಪರಮ ಪುರುಷ ಗರಿ

ಕಲಾಯುಗದಲ್ಲಿ ಅಯೋಧ್ಯ ನಗರದ ಅನತಿ ದೂರದಲ್ಲೊಂದು ಕಾಡು, ಆ ಕಾಡಿನಲ್ಲಿ ವಾಸವಾಗಿದ್ದಾರೆ ಶ್ರವಣ ಮುನಿ ಸೀಮಂತಿನಿ ಎಂಬತಕ್ಕಂತಹ ದಂಪತಿಗಳು. ಭಗವಂತ ಅವರಿಗೆ ಎಲ್ಲ ಭಾಗ್ಯವನ್ನು ಕೊಟ್ಟಿದ್ದಾನೆ, ಈ ಪ್ರಪಂಚವನ್ನು ನೋಡತಕ್ಕಂತಹ ಸೌಭಾಗ್ಯವನ್ನು ಮಾತ್ರ ಕೊಟ್ಟಿಲ್ಲ. ಅಂದರೆ ಅವರಿಬ್ಬರು ಹುಟ್ಟು ಕುರುಡರಾಗಿದ್ದಾರೆ, ಜನ್ಮಾಂಧರಾಗಿದ್ದಾರೆ, ಅವರಿಬ್ಬರಿಗೂ ಕೂಡ ಕಣ್ಣುಗಳು ಕಾಣಿಸ್ತಾ ಇಲ್ಲ. ಭಗವಂತ ಅಂತಹ ದಂಪತಿಗಳಿಗೆ ಅವರವರ ಯೋಗಕ್ಕನುಸಾರವಾಗಿ ಆ ದೃಷ್ಟಿಯನ್ನ ಅವರಿಂದ ದೂರವಾಗಿಸಿದ್ದಾನೆ. ಆದರೂ ಕೂಡ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಎನ್ನುವ ಮಾತಿನಂತೆ ಈ ಮಹಾನುಭಾವನಾಗಿರ್ತಕ್ಕಂತಹ ಶ್ರವಣನಿಗೆ ಕಣ್ಣಿಲ್ಲದ ಆ ತಾಯಿ ಆಸರೆಯಾಗಿ ಬಂದು, ಅಂದರೆ ಸೀಮಂತಿನಿ ಆಸರೆಯಾಗಿ ಬಂದು ಬಾಳ ಸಂಗಾತಿಯಾಗಿ ಸದಾ ಸರ್ವದ ಎಡಬಿಡದೆ ಅಡಿಗಡಿಗೆ ಅಡಿದಾವರೆಯ ಸೇವೆಯ ಯೋಗವನ್ನು ಮಾಡ್ತಾ ಆ ಶ್ರವಣ ಮುನಿಯನ್ನ ನಿತ್ಯವೂ ಕೂಡ ಸೇವೆ ಮಾಡ್ತಿದ್ದಾನೆ. ಅವರಿಬ್ಬರಿಗೂ ಕಣ್ಣಿಲ್ಲ ಅನ್ನತಕ್ಕಂತಹ ಕೊರತೆ ಇಲ್ಲವೇ ಇಲ್ಲ. ಕಣ್ಣಿಲ್ಲ ನಾವು ಕುರುಡರು ಅಂತ ಒಂದು ದಿವಸವೂ ಕೂಡ ಅವರು ಆ ವೇದನೆಯನ್ನೇ ಪಟ್ಟಿಲ್ಲವಂತೆ. ಅಂತಹ ಅನುರೂಪರಾದ ಗಂಡ ಹೆಂಡತಿಯರು ಇವರಿಬ್ಬರಿಗೂ ಮದುವೆ ಮಾಡಿದಂತಹ ಪುಣ್ಯಾತ್ಮ ಸೌರಭ ಎಂಬತಕ್ಕಂತಹ ಮುನಿ ಎಂದು ಅವರಿಬ್ಬರು ವಿವಾಹವಾದರು. ಅಂದಿನಿಂದ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿ ಕಾಲಯಾಪನೆ ಮಾಡ್ತಿದ್ದಾರಂತೆ. ಒಂದು ದಿವಸವಾದರೂ ಪತಿಯ ಎದುರಿಗೆ ನಿಂತು ಅವರನ್ನ ನೋವು ಮಾಡಿ ಮಾತನಾಡಿದಂತಹ ತಾಯಿಯಲ್ಲ ಈ ಸೀಮಂತಿನಿ. ಗಂಡ ಆ ಶ್ರವಣ ಮುನಿ ಸೀಮಂತಿನಿ ಅಂದರೆ ಸ್ವಾಮಿ ಅಂತ ಓಡಿ ಬಂದು ಅವರ ಪಾದದ ಬಳಿ ಕುಳಿತು ಮೆಲ್ಲಗೆ ಅವರ ಪಾದವನ್ನೇ ಒತ್ತುತ್ತ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ನಿತ್ಯವೂ ಕೂಡ ಪರಮಾತ್ಮನ ಧ್ಯಾನಾಸಕ್ತರಾಗಿ ಕಾಲಯಾಪನೆ ಮಾಡಿ. ಕೆಲವರು ಹಾಗೆ ಇರ್ತಾರೆ, ಗಂಡ ಹೆಂಡತಿಯರು ಅಷ್ಟೇ ಅನ್ಯೋನ್ಯವಾಗಿರೋರು ಈಗಲೂ ನಮ್ಮ ದೇಶದಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ, ಇನ್ನು ಕೆಲವು ಸೀಮೆಯಲ್ಲಿ ಇರಲ್ಲ, ಅದಕ್ಕೆ ನಾವೇನು ಮಾಡಕ್ಕ, ಸ್ವಲ್ಪ ಊಟ ಮಾಡ್ರಿ, ಇಲ್ಲ ಕಣೆ ನನಗೆ ಬೇಡ, ಸ್ವಲ್ಪ ಊಟ ಮಾಡ್ರಿ, ಅಯ್ಯೋ ನನ್ನ ಕೈಲಾಗಲ್ಲ, ಮೊಸರು ಅನ್ನ ಊಟ ಮಾಡ್ರಿ, ಬೇಡ ತಿಳಿ ಸಾರು ಆಗ್ತೀನಿ ಊಟ ಮಾಡ್ರಿ, ಆಗಲ್ಲ ಕೇಳಿದ್ರ ವಿಚಾರ ಏನು, ಆಕಾಶ ಬಂದು ಭೂಮಿಗೆ ಸೇರ್ಕೊಂಡ್ಬಿಡ್ತಂತೆ, ತಿರ್ಗಾ ಹೋಗಿ ಆಕಾಶಕ್ಕೆ ಸೇರ್ಕೊಂಡ್ಬಿಡ್ತಂತೆ, ಹಿಂಗೆಲ್ಲ ಮಾತಾಡ್ತಿರ್ತಾರೆ. ಯಾಕೆಂದ್ರೆ ನನ್ನ ಗಂಡ ಒಂದು ತುತ್ತು ಅನ್ನ ಜಾಸ್ತಿ ತಿನ್ನಲಿ ಊಟ ಮಾಡಲಿ. ಇನ್ನು ಕೆಲವರು ಅನ್ನ ಗಂಡನ ಮುಂದೆ ಇಟ್ಟು ತಟ್ಟೆಯಲ್ಲಿ ಬೈತಾರಂತೆ, ಅದು ನಮಗೆ ಗೊತ್ತಿಲ್ಲ, ಆದರೂ ಹೇಳ್ತಾರೆ ತಿನ್ನು, ಏನು ನೋಡ್ತೀಯ ತಿನ್ನು, ನಿನ್ನ ಕಟ್ಗಂಡಗಳಿಂದ ಇದೇ ಗೋಳು ತಿನ್ನು ಅಂದ್ಬಿಟ್ರೆ ಆ ಗಂಡನಿಗೆ ಅನ್ನ ತಿನ್ನುವುದಕ್ಕೆ ಮನಸ್ಸು ಬರಲ್ಲ, ಅಯ್ಯೋ ಎಂತ ಹೆಂಡತಿ ನನಗೆ ಸಿಕ್ಕ. ಅಲ್ಲಿ ಹಾಗಲ್ಲ, ಕಥೆಯಲ್ಲಿ ಮಹಾನುಭಾವನಾಗಿರ್ತಕ್ಕಂತಹ ಈ ಶ್ರವಣ ಮುನಿ ಆ ಹೆಂಡತಿಯನ್ನು ಪಡೆದು ತಾನು ಭಾಗ್ಯಶಾಲಿಯಾಗಿದ್ದಾನೆ. ಅವರಿಬ್ಬರ ದಾಂಪತ್ಯ ಜೀವನ ಹೂವಿನಲ್ಲಿ ಸುಗಂಧ ಬೆರೆತಂತೆ, ಸಕ್ಕರೆಯೊಳಗಣ ಸಿಹಿಯಂತೆ. ಇಲ್ಲಿ ಒಂದು ದಿನ ಈ ತಾಯಿ ಗಂಡನ ಬಳಿ ಕುಳಿತು ಅವನ ಮುಖವನ್ನೇ ಆ ಕುರುಡು ಕಣ್ಣುಗಳಿಂದ ನೋಡ್ತಾ, ಸ್ವಾಮಿ ಎಲ್ಲಿದ್ದೀರಾ, ಸ್ವಾಮಿ ಎಲ್ಲಿದ್ದೀರಾ ಅಂತ ಅಂದ್ಲು. ಹಾಗನ್ನುವಾಗ ಈ ಶ್ರವಣ ಮುನಿ, ಸೀಮಂತಿನಿ ನಾನು ಇಲ್ಲೇ ಕುಳಿತಿದ್ದೀನಿ, ಇಲ್ಲೇ ಕುಳಿತಿದ್ದೀನಿ ಅಂದ್ರೆ

ಆ ತಾಯಿ ಬಂದು ಯಾವತ್ತೂ ದುಃಖ ಪಡೆದವಳು ಅವನನ್ನೇ ನೋಡ್ತಾ ಹೇಳ್ತಾರಂತೆ, ಸ್ವಾಮಿ ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟ, ಆದರೆ ಈ ದೃಷ್ಟಿ ಭಾಗ್ಯವನ್ನ ಒಂದು ಕೊಟ್ಟುಬಿಟ್ರೆ, ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದಕ್ಕೆ ಅವನಂತಾನಂತೆ, ಅಯ್ಯೋ ಹುಚ್ಚಿ, ನಮಗೆ ಯಾವ ಕಣ್ಣುಗಳು ಬೇಡ ಕಣೆ, ನಮಗೆ ಭಗವಂತ ಎರಡು ಒಳ್ಳೆಯ ಕಣ್ಣನ್ನು ಕೊಟ್ಟಿದ್ದಾನೆ. ಯಾವುದ ಕಣ್ಣು ಅಂದ್ರೆ ನಮ್ಮ ಮಗ, ನಮ್ಮಿಬ್ಬರಿಗೂ ಇರತಕ್ಕಂತಹ ಅನುರೂಪನಾದ ಮಗ. ಆ ಮಗನನ್ನ ಪಡೆದಿರತಕ್ಕಂತಹ ನಾವೇ ಭಾಗ್ಯಶಾಲಿಗಳು. ಹಾಗನ್ನುವ ಸಮಯಕ್ಕೆ ಸರಿಯಾಗಿ ತಾಂಡವ ಅಂದ. ತಾಂಡವ ಅಂದ್ರೆ ಆ ತಾಂಡವ ಕುಮಾರ ಓಡಿ ಬಂದಿದೆಯಪ್ಪ. ಆ ತಂದೆ ಹತ್ರ ಬಂದಿದೆ ಕೂತ್ಕೊಂಡ, ಅವನನ್ನು ಮುದ್ದಾಡಿ, ಕಂದ ಕಂದ ಬಂದಿಯಾ ಮಗನೇ, ಎಲ್ಲಿದೆಯಾ ತಾಂಡವ ತಾಂಡವ ಅಂತ ಹೇಳಿ ಆ ಮಗನನ್ನು ಹತ್ತಿರಕ್ಕೆ ಕರೆದು ಅವನ ತಲೆಯನ್ನೆಲ್ಲ ಒಂದು ಸಲ ಹೀಗೆ ನೇವರಿಸಿ ಅವನನ್ನು ಅಪ್ಪಿ ಬುದ್ದಾಡ್ತಾನಂತೆ ಆ ಮಹಾನುಭಾವನಾದ ಶ್ರವಣ. ಈ ತಾಯಿ ಅಂತಾಳಂತೆ, ಏನ್ರಿ ಏನ್ರಿ ಇಂತಹ ಒಳ್ಳೆಯ ಮಗನನ್ನು ಕಣ್ ತುಂಬ ನೋಡೋಣ ಅಂದ್ರೆ ಆಗ್ತಾ ಇಲ್ವಲ್ರಿ, ಏನ್ ಮಾಡೋಣ ಸ್ವಾಮಿ. ಹಾಗೆನ್ನುವಾಗ ಈ ಮಹಾಜ್ಞಾನಿ ಆಗಿರತಕ್ಕಂತಹ ತಾಂಡವ ಆ ತಾಯಿಯನ್ನೇ ನೋಡ್ತಾರಂತೆ, ಅಮ್ಮ ಯಾವ ಭಾಗ್ಯವೋ ನಿನ್ನ ನಾನು ತಾಯಿಯನ್ನಾಗಿ ಪಡೆದೆ, ನಿಮ್ಮಿಬ್ಬರನ್ನ ತಂದೆ ತಾಯಿಗಳನ್ನಾಗಿ ಪಡೆದಿರತಕ್ಕಂತಹ ನಾನೇ ಭಾಗ್ಯಶಾಲಿ ಅಮ್ಮ, ನಾನೇ ಭಾಗ್ಯಶಾಲಿ. ಹಾಗಂದ್ರೆ ಈ ತಾಂಡವ ಪಕ್ಕದಲ್ಲಿ ಕುಳಿತ ಈ ಹೆಂಡತಿಯನ್ನು ಕರೆದು ಮಹಾನುಭಾವನಾಗಿರತಕ್ಕಂತಹ ಈ ಶ್ರವಣಮುನಿ, ಅಳಬೇಡ ದೇವಿ ಅಳಬೇಡ, ನಮಗೆ ಕಣ್ಣುಗಳಿಲ್ಲ ಆದರೆ ಅಂತರಂಗದ ಕಣ್ಣುಗಳಿದೆ, ಅಂತರಂಗದ ಕಣ್ಣುಗಳಿದೆ, ಆ ಅಂತರಂಗದ ಕಣ್ಣುಗಳಿಂದ ಈ ಜಗದ ವ್ಯಾಪಾರವನ್ನು ತಿಳ್ಕೊಂಡು ಬಿಡೋಣ ಸುಮ್ಮನಿರು. ಯಾವುದು ಸ್ವಾಮಿ ಅಂತರಂಗದ ಕಣ್ಣು ಅಂದರೆ, ಆ ಗಂಡ ಮೆಲ್ಲಗೆ ಅವಳ ಕರ ಹಿಡಿದು ಹತ್ತಿರಕ್ಕೆ ಕುಳ್ಳಿರಿಸಿಕೊಂಡು ಅವಳಿಗೆ ಉಪದೇಶವಾದ ನಾಲ್ಕು ಮಾತುಗಳನ್ನು ಹೇಳ್ತಿದ್ದಾನಂತೆ.

ಜ್ಞಾನ ಕಣ್ಣುಗಳನ್ನು ತೆಗೆದು ನೋಡಿದ್ದೀವಿ, ಕಾಣ್ತಾನೆ ಪರಮೇಶ್ವರ. ನಿರಾಕಾರ ನಿರ್ವಿಕಾರ ಆಕಾರ ಸಾಕಾರ ಸ್ವರೂಪನಾಗಿರ್ತಕ್ಕಂತಹ ಅವನಿಗೆ ಈ ಲೋಕದಲ್ಲಿ ಸದಾ ಸರ್ವದಾ ಭಕ್ತರನ್ನು ಕಾಪಾಡತಕ್ಕಂತಹದ್ದೇ ಉದ್ದೇಶ. ಬಿಡು ಚಿಂತೆಯನ್ನ, ಬಿಡು ಚಿಂತೆಯನ್ನ, ಬಿಡು ಚಿಂತೆಯನ್ನ ಅಂದಿದ್ದಾನೆ ತಾಯಿ. ಅಲ್ಲಿಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಮಗನ ಅಭ್ಯುದಯವನ್ನೇ ಬಯಸ್ತಾ ಕಾಲಹರಣ ಮಾಡ್ತಿದ್ದಾಳಂತೆ. ಈ ತಾಂಡವ ಸಾಮಾನ್ಯನಾದವನೇನಲ್ಲ, ನಮ್ಮ ಕಥಾನಾಯಕನಾದ ತಾಂಡವ ಓಡಿ ಬಂದು ಆ ತಾಯಿ ಕುಳಿತಿದ್ರೆ ಅಮ್ಮನತ್ರ ಬಂದು, ಅಮ್ಮ ನಿನ್ನೊಂದು ಮಾತು ಕೇಳಲ್ಲ ಅಮ್ಮ, ಮಕ್ಕಳು ಮಾತಾಡಿದ್ರೆ

ಚೆನ್ನಾಗಿರುತ್ತೆ. ಅದರೊಳಗೂ ಜ್ಞಾನಿಗಳು ಮಾತಾಡಿದ್ರೆ ಇದ್ದಿದ್ದು ಚೆನ್ನಾಗಿರುತ್ತೆ. ಅವರೇನಾದರೂ ಯಾವ ಮಾತಾಡ್ತಾರೆ ಅಂತ ಇನ್ನೊಬ್ಬರು ಕಾಯ್ತಿರ್ತಾರೆ, ಹಾಗೆ ಮಾತಾಡ್ತಿರ್ತಾರೆ. ಕೆಲವರು ದೊಡ್ಡವರು ಮಾತಾಡೋದೇ ಒಂಥರ, ನಮಸ್ಕಾರ ಸ್ವಾಮಿ ಅಂದರೆ ತಮ್ಮ ಆಶೀರ್ವಾದ ಅಂತಾರೆ. ನೋಡಿ ಎಂಥ ಒಳ್ಳೆ ಮಾತು. ಆರೋಗ್ಯವಾಗಿದ್ದೀರಾ, ಏನೋ ಸ್ವಾಮಿ ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಅಂತಾರೆ. ಇನ್ನು ಕೆಲವ್ರನ್ನ ಮಾತಾಡ್ಸಿ ಹಂಗಲ್ಲ, ಏನ್ರಿ ಆರೋಗ್ಯವ ಕಣ್ಣು ಕಾಣಿಸಲ್ವೇನ್ರಿ, ನಿಮ್ಮ ಎದುರುಗಡೆ ಒಳ್ಳೆ ಕೋಣ ನಿಂತಂಗೆ ನಿಂತಿದ್ದೀನಿ. ಅದು ಮಾತಲ್ಲ, ಮಾತಿ ನಿಮ್ಮ ನಗೆ ನುಡಿಯು, ಮಾತಿ ನಿಮ್ಮ ನಗೆ ತತಿಯು, ಮಾತಿ ನಿಮ್ಮ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾಣಿಕ್ಯ ಸರ್ವಜ್ಞ. ಮಾತಾಡ್ತಕ್ಕಂತಹ ಕ್ರಮ ಒಂದಿದ್ದು ಬಿಟ್ರೆ ಎಂಥವರಾದ್ರೂ ಕೂಡ ಹತ್ತಿರಕ್ಕೆ ಬಂದು ನಿಂತಿರ್ತಾರೆ. ಆ ಮಾತಿನಲ್ಲೇ ಏನಾರ ಕೆಡಿಸ್ಕೊಂಡ್ಬಿಟ್ರೆ ಕಷ್ಟ, ಯಾರು ಸೇರಿಸಲ್ಲ. ಇವನು ಬಂದ ಅಂತ ಮ್ಯಾತ್ಗೆ ಜಾಗ ಬಿಟ್ಬಿಡ್ತಾನೆ. ಇಲ್ಲಿ ಬಾಲಕನಾದ ತಾಂಡವ ಹಾಗೆಲ್ಲ ಓಡಿ ಬಂದು ತಾಯಿ ಹತ್ರ ಕಿಡ್ದು ಅಮ್ಮ ಅಂದ. ಅಮ್ಮ ಅನ್ನುವ ಎರಡಕ್ಷರಗಳಿಗೆ ಎಷ್ಟೊಂದು ಅರ್ಥವಿದೆ. ಅಕಾರ ಉಕಾರ ಮಕಾರ ಸೇರಿ ಓಂಕಾರವಾಯಿತು. ಅಮ್ಮ ಎನ್ನುವ ಆ ಎರಡಕ್ಷರಗಳಲ್ಲಿಯೂ ಕೂಡ ಅದೇ ಮಹದರ್ಥ. ಇಲ್ಲಿ ಬಾಲಕನಾದ ತಾಂಡವ, ಅಮ್ಮ ಏನಾದರೂ ಆಸೆ ಇದ್ರೆ ಹೇಳಿಬಿಡಮ್ಮ, ನಾನು ನೆರವೇರಿಸಿಕೊಡ್ತೀನಿ. ಹಾಗೆನ್ನುವಾಗ ಆ ಬಾಲಕರ ಧೈರ್ಯವನ್ನು ಕಂಡು ಈ ತಾಯಿ ಮೆಚ್ಚಿದಳಂತೆ. ಅಪ್ಪಾ ನನಗೊಂದು ಆಸೆ ಇದೆ ಕಾಣೋ, ತಾಯಿ ಅಂದ್ರೆ ಏನಾದರೂ ಕೇಳಿಬಿಟ್ರೆ ಮಕ್ಕಳು ನೆನೆಸ್ಕೊಡ್ತೀನಿ ಅಂದ್ಬಿಟ್ರೆ ಅದಕ್ಕಿನ್ನ ಆನಂದ ಯಮನಿಗಿನ್ನೇನು ಇಲ್ಲ. ಶಂಕರ ಅಲ್ಲಿ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಒಂದು ನಾಲ್ಕು ಹಣ್ಣು ತಗೊಂಡ್ಬಾರೋ ಅಂದ್ರೆ ಅವರಮ್ಮ, ಅಮ್ಮ ಈಗ ತಂದು ಬಿಡ್ತೀನಿ ಅಂದ್ಬಿಟ್ರೆ ಆ ಹಾ ಹಾ ಹೌದೌದು ನನ್ನ ಮಗ ಎಷ್ಟೊಂದು ಚೆನ್ನಾಗಿ ನನ್ನ ಮಾತು ಕೇಳ್ತಾನೆ ಅಂತಾಳೆ. ಅಪ್ಪ ಹಣ್ಣು ತಗೊಂಡ್ಬಾರೋ, ಏಯ್ ಸುಮ್ಮನೆ ಬಿದ್ಕೋ, ಯಾವಾಗಲೂ ಇದೇ ಗೋಳು ಅಂದ್ಬಿಟ್ರೆ ಆ ತಾಯಿಗೆ ಹೊಟ್ಟೆಯೆಲ್ಲ ಚುರ್ರ ಅನ್ನತ್ತೆ. ಎಂಥ ಮಗನನ್ನು ಹೆತ್ತು ಬಿಟ್ಟೆ, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಬಿಂಕವಿಲ್ಲದ ತನ್ನ ಕಂಕುಳಲ್ಲಿ ಎತ್ತಿಕೊಂಡು ಶಶಾಂಕನನ್ನು ತೋರಿ ಕ್ಷೀರಾನವನ್ನು ಉಣಿಸಿ ಕಾಪಾಡ್ತಕ್ಕಂಥ ಅವಳು ತಾಯಿ. ಆ ತಾಯಿಯ ಮಾತನ್ನು ಸದಾ ಸರ್ವದಾ ಪಾಲಿಸುವುದೇ ಮಕ್ಕಳ ಕರ್ತವ್ಯ. ಇಲ್ಲಿ ನಮ್ಮ ಕಥಾನಾಯಕನಾದರೂ ಅಷ್ಟೇ, ಮಹಾನುಭಾವನಾದ ತಾಂಡವ, ಏನಮ್ಮ ಆಸೆ? ಏನಿಲ್ಲ ಮಗನೇ, ಒಂದು ಸಲ ಈ ದೇಹದಲ್ಲಿರುವ ಉಸಿರು ಹಾರಿ ಹೋಗುವ ಮುನ್ನ, ನನ್ನ ಪ್ರಾಣ ಪಕ್ಷಿ ನನ್ನಿಂದ ದೂರವಾಗುವ ಮುನ್ನ ನಾನೊಂದು ಸಲ ಕಾಶಿ ನೋಡ್ಬಿಡ್ಬೇಕಣಪ್ಪ, ನಮ್ಮ ಕೈಲಿ ಯಾತ್ರೆ ಮಾಡಿಸಿಬಿಡೋ, ನಮ್ಮಿಬ್ಬರ ಕೈಲಿ ಯಾತ್ರೆ ಮಾಡಿಸಿಬಿಡೋ ಮಗನೇ. ಆ ಶ್ರವಣ ಪಕ್ಕದಲ್ಲಿ ಕೂತಿದ್ದ ಸೀಮಂತಿನಿ, ಸ್ವಲ್ಪ ತಾಳು ಸ್ವಲ್ಪ ತಾಳು, ಅವನಿನ್ನೂ ಹುಡುಗ ಬಾಲಕ, ಅವನ ಕೈಯಲ್ಲಿ ಹೇಗೆ ಕಾಶಿ ಯಾತ್ರೆ ಮಾಡಿಸಕ್ಕಾಗತ್ತೆ ನಮ್ಮನ್ನ? ನಾವಿಬ್ಬರು ಹುಟ್ಟು ಕುರುಡರು, ನಡೆಯಲಾರೆವು, ದೇಹದಲ್ಲಿ ತ್ರಾಣವಿಲ್ಲ, ಕಂಗಳಲ್ಲಿ ಆ ಕಾಂತಿ ಕಂದಿ ಹೋಗಿದೆ, ಕುರುಡರಾಗಿದ್ದೇವೆ, ಮೈಯಲ್ಲಿ ಬಲವಿಲ್ಲ, ನಡೆಯುವುದಾದರೂ ಹೇಗೆ? ಇಲ್ಲೇ ಇದೆಯೇನೆ ಕಾಶಿ? ಬೇಡ ದೇವಿ ನನ್ನ ಮಾತನ್ನು ಕೇಳು. ಹಾಗಂತಿದ್ದಾನೆ ಈ ಕುಳಿತಂತಹ ತಾಂಡವ ಥಟ್ಟನ ಮೇಲೆ. ದೋಪ ನೀವು ನನಗೆ ಜನ್ಮದಾತರು, ನನ್ನನ್ನ ಸದಾ ಸರ್ವದಾ ಕಣ್ಣಿಲ್ದಿದ್ರು ಕಾಪಾಡ್ತಿರ್ತಕ್ಕಂಥ ಅವರು, ನಿಮ್ಮ ಒಂದು ಸಣ್ಣ ಆಸೆಯನ್ನು ನೆರವೇರಿಸಿದಷ್ಟು ಅಸಮರ್ಥನೇ ನಾನು. ಇಲ್ಲ ಇಲ್ಲ, ನಿಮ್ಮನ್ನು ಹೇಗಾದ್ರೂ ಮಾಡಿ ಕಾಶಿ ಯಾತ್ರೆ ಮಾಡಿಸಿಬಿಡ್ತೀನಿ. ಮಗನಾಗಿ ಹುಟ್ಟಿದ್ದಕ್ಕೆ ಅಷ್ಟೇ ಸಾರ್ಥಕ, ತಂದೆ ತಾಯಿಗಳ ಸೇವೆಯನ್ನು ಕೊನೆಗಾಲದಲ್ಲಿ ಆನಂದವಾಗಿ ಮಾಡಿಬಿಡ್ಬೇಕು ಅಂತ ನನ್ನ ಆಸೆ ಇದೆ. ನಾನು ಕಾಶಿ ಯಾತ್ರೆ ಮಾಡಿಸ್ತೇನೆ. ಹಾಗನ್ನುವಾಗ ಈ ಕುರುಡರಿಬ್ಬರ ಕಣ್ಣುಗಳಲ್ಲಿ ನೀರು ದಳ ದಳ ದಳ ದಳ ದಳ ದಳನೆ ಕೆಳಗೆ ಹರಿಯುತ್ತದೆ. ಹೌದೌದು, ಎಂತಹ ಮಗ! ಏಕೋಪಿ ಗುಣವಾನ್ ಪುತ್ರ ನಿರ್ಗುಣ ಇವ ಶತೈರಪಿ ಏಕ ಚಂದ್ರ ಸ್ತಮೋಹಂತಿ ನಕ್ಷತ್ರಂ ಕಿಂ ಪ್ರಯೋಜನ. ವಂಶಕ್ಕೆ ಒಬ್ಬ ಮಗ ಒಳ್ಳೆಯವನಿದ್ದು ಬಿಟ್ರೆ ಸಾಕ್ರಿ, ಹಾವು ಹಲವನು ಹಡೆದು ಲೋಕಕ್ಕೆ ಸಾವತಹವೋಲ್, ನಿನ್ನೆಯ ನೂರು ಮಕ್ಕಳ ಮೇಕೆ ಹಡದೆಯೋ ಭೂಮಿ ಬಾರಕರ ಅಂತಾನೆ ಮಹಾನುಭಾವನಾದ ಕುಮಾರವ್ಯಾಸ. ಇಲ್ಲಿ ಆ ತಾಂಡವ ತಂದೆ ತಾಯಿಗಳ ಆಸೆಯನ್ನ ಪೂರೈಸುವುದಕ್ಕಾಗಿ ಅಡ್ಡೆಯಲ್ಲಿ ಅವರನ್ನು ಕುಳ್ಳಿರಿಸಿಕೊಂಡು ಮುಂದುಗಡೆ ತಾಯಿ, ಹಿಂಭಾಗದಲ್ಲಿ ತಂದೆ. ಯಾಕೆಂದ್ರೆ ಮೊದಲು ತಾಯಿ, ಈ ಲೋಕಕ್ಕೆ ಆಧಾರಭೂತಳಾಗಿರ್ತಕ್ಕಂತಹ ಅವಳು ಹೆಣ್ಣು. ಆ ತಾಯಿಯನ್ನು ಮುಂಭಾಗದಲ್ಲಿ ಕುಳ್ಳಿರಿಸಿಕೊಂಡು ಹಿಂದಿನ ಆ ಒಂದು ಭಾಗದಲ್ಲಿ ಅಂದರೆ ಆ ಅಡ್ಡೆಯ ಆ ಜೋಲಿಯಲ್ಲಿ ಇನ್ನೊಬ್ಬ ತಂದೆಯನ್ನು ಕುಳ್ಳಿರಿಸಿಕೊಂಡು ಹೊರಟರಂತೆ. ಆ ದಂಪತಿಗಳು ಮಗ ಹೊತ್ತುಕೊಂಡು ಹೋಗ್ತಿರ್ತಕ್ಕಂತಹ ಆ ಒಂದು ಕ್ರಮವನ್ನು ನೋಡಿ ಮನಸ್ಸಲ್ಲಿ ಅಂದುಕೊಂತಾರಂತೆ, ಕಂದ ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತಳು ನಿನ್ನಮ್ಮ,

0: ಹತ್ತು ತಿಂಗಳಲ್ಲಿ ಹೊತ್ತಂತಹ ಫಲವನ್ನ ಈಗ ಇಡೀ ಜೀವಮಾನ ಪರ್ಯಂತರವೂ ಕೂಡ ನಮ್ಮನ್ನು ಹೊತ್ಕೊಂಡು ಸಾಕ್ತಾ ಇದೆಯಲ್ಲ ಮಗಳೇ. ಆಗಲಿ ಮಗಳಿ, ಆಗಲಿ ಅಂತ ಹೇಳಿ ಮೆಲ್ಲಗೆ ಹರ ಹರ ಮಹಾದೇವ್, ಹರ ಹರ ಮಹಾದೇವ್ ಅಂತ ಹೊರಟ.
1: ಬರ್ತಿದ್ದಾರೆ, ಬರ್ತಾ ಬರ್ತಾ ಬರ್ತಾ ಬರ್ತಾ ಬರ್ತಾ ಕಾಶಿಯ ಕಡೆಗೆ ಬರ್ತಿದ್ದಾರೆ.
0: ಇಲ್ಲಿ ಅಯೋಧ್ಯಾನಗರ, ಅಯೋಧ್ಯಾನಗರಕ್ಕೆ ಅರಸನಾಗಿರ್ತಕ್ಕಂತಹ ಚಕ್ರವರ್ತಿ ದಶರಥ, ಸಪ್ತದ್ವೀಪ ವಸುಂಧರೆಯನ್ನು ಆಳುವ ಸಾರ್ವಭೌಮ, ಚತುರಂಬೋದಿ ವಿಪರೀತ ಧರ್ಮ ಪೂಜತಾಂ ಶಾಸಿಸುವ ಸದ್ದಂಡ ತರಾದರೇಶ ಚಕ್ರವರ್ತಿ ದಶರಥ, ತಾನು ಅಯೋಧ್ಯಾನಗರವನ್ನು ಪರಿಪಾಲನೆ ಮಾಡ್ತಿದ್ದಾನೆ. ಏನು ಆಗಿನ ಕಾಲದ ರಾಜ್ಯಭಾರ ಸಾಮಾನ್ಯವೇ. ಆ ರಾಜ್ಯದಲ್ಲಿ ಕಳ್ಳಕಾಕರ ಭೀತಿ ಇಲ್ಲ, ಪಾಪವೆಂಬುದಿಲ್ಲ, ಸದಾ ಸರ್ವದಾ ಭಾಗ್ಯಶೀಲರಾಗಿ ಶ್ರೀಹರಿಯ ಧ್ಯಾನವನ್ನು ಮಾಡ್ತಾ ಕಾಲಯಾಪನೆ ಮಾಡ್ತಿದ್ದಾರೆ. ಜನ ತುಂಬಾ ಸಂತೋಷದಿಂದ. ಒಂದು ದಿನ ಈತ ದರ್ಬಾರ್ನಲ್ಲಿ ಕುಳಿತಿದ್ರೆ ಚಕ್ರವರ್ತಿ ಓಡಿ ಬಂದ ಒಬ್ಬ ಸೇವಕ, ಬಡಯ್ಯ ಬುದ್ಧಿ ಬುದ್ಧಿ ಬಂದೇ ಬುದ್ಧಿ ಸುದ್ದಿ.

ಓಹೋ ಬಂದೇ ಬುದ್ಧಿ. ಈ ದಶರಥ ಮೂರು ಜನ ಮಹಾರಾಣಿಯರು, ಕೌಸಲ್ಯ, ಸುಮಿತ್ರ, ಕೈಕ, ಬಹುಕಾಲ ಮಕ್ಕಳಿಲ್ಲದ ಚಕ್ರವರ್ತಿ ಇವನ ಸೇವಕನ ನೋಡಿ, ಅಯ್ಯ ಏನ್ ಸಮಾಚಾರ ಒಡೆಯ? ಕಾಡಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ಪ್ರಭು. ಆ ಕಾಡು ಪ್ರಾಣಿಗಳ ಉಪಟಳವನ್ನು ತಡೆಯಲಾರದೆ ಜನ ಪಡಬಾರದ ಯಾತ್ರೆಯನ್ನು ಪಡ್ತಾ ಇದ್ದಾರೆ. ಕಾಪಾಡಿ, ಕಾಪಾಡು ಒಡೆಯ. ಪ್ರಜೆಗಳ ಕ್ಷೇಮ ಚಿಂತನೆಯನ್ನೇ ಹೊತ್ತವನಲ್ಲವೇ ಚಕ್ರವರ್ತಿ. ಆಗಲಿ, ನಡೆಯಿರಿ, ಬೇಟೆಯಾಡೋಣ, ನಡೆಯಿರಿ. ಏನು ಹೊರಟ್ಬಿಟ್ರು ಜನ, ಸಾಲ್ ಸಾಲಾಗಿ ಸಾಲ್ ಸಾಲಾಗಿ ಸಾಲ್ ಸಾಲಾಗಿ ಹೊರಟ್ಬಿಟ್ರು. ಏನು ಈಟಿ ಗುರಾಣಿ ಭರ್ಜೆ ಭಲ್ಲೆಗಳನ್ನು ಹಿಡಿದು ಕಾಡಿನಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾವ. ಓಹೋ ಓಹೋ ಓಹೋ

ಬೀಸುಬಲೆಯ ಅದರ ಮೇಲೆ ನಾವು

ಸೇರಿದೆ, ಎಲ್ಲ ಸೇರಿಬಿಟ್ರು. ಏನು ಸೈನಿಕರು ಆ ಉತ್ಸಾಹದಿಂದ ಬೇಟೆಗಾರರೆಲ್ಲ ಒಂದಾಗಿ ಬಂದು ಶರಭ ಪುಲಿ ಕಾಡಾನೆ ಸಿಂಹ ಶಾರ್ದೂಲಗಳನ್ನ ಕಲ್ಲು ಕವಡೆ ಈಟಿ ಭರ್ಜಿಗಳಿಂದ ಒಂದೊಂದಾಗಿ ಒಂದೊಂದಾಗಿ ಕೊಲತಾ ಕೊಲತಾ ದೂರ ಹೊರಟು

ದುರದೃಷ್ಟವಶಾತ್ ಏನಾಗಿದೆ ಅಂದರೆ ಎಲ್ಲ ಸೈನಿಕರಿಗೂ ಭೇಟಿಗಳು ಸಿಗ್ತಾ ಇದೆ, ಆದರೆ ಈ ಚಕ್ರವರ್ತಿ ದಶರಥನ ಬಾಣಕ್ಕೆ ಒಂದು ಪ್ರಾಣಿಯೂ ಸಿಕ್ಕಲೇ ಇಲ್ಲ. ಚಕ್ರವರ್ತಿಯ ಮನಸ್ಸಿನಲ್ಲಿ ಸ್ವಲ್ಪ ಯಾತನೆಯಾಯಿತಂತೆ. ಏನಿದು ಶರ ಏಕಮಾತ್ರದಿಂದ ಶರದಯಂತಿರುಪ ಪರಿವಾರವನ್ನು ತುಂಬರು ತುಂಬರಾಗಿ ಕತ್ತರಿಸುವ ನಾನು ಈ ಕಾಡಿನಲ್ಲಿ ಒಂದು ಪ್ರಾಣಿಯನ್ನು ಕೂಡ ಭೇಟಿಯಾಡಲಿಲ್ವಲ್ಲ, ಏನಾಯ್ತು ಇವತ್ತು, ಏನಾಯ್ತು ಈ ದಿನ ಅಂತ ಮೆಲ್ಲಗೆ ಬರ್ತಾ ಬರ್ತಾ ಬರ್ತಾ ಬರ್ತಾ ಅಲ್ಲೊಂದು ಮರ, ಆ ಮರದ ಕೆಳಗೆ ತರಗೆಲೆಯ ಹಾಸಿನ ಮೇಲೆ ಸ್ವಲ್ಪ ವಿಶ್ರಮಿಸಿಕೊಳ್ಳೋಣ ಅಂತ ಅಲ್ಲಿ ಕುಳಿತ. ಇಲ್ಲಿ ಕಾಡು ಕಾಡು ಮಹಾನುಭಾವನಾಗಿರ್ತಕ್ಕಂತಹ ತಾಂಡವ ತಂದೆ ತಾಯಿಗಳು ಕುಳಿತಂತಹ ಅಡ್ಡೆಯನ್ನ ಹೆಗಲ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ಬರ್ತಿದ್ದಾನಂತೆ. ನಿಧಾನವಾಗಿ ಬರ್ತಿದ್ರೆ ಅವನ ಬಾಯಲ್ಲಿ ಪರಮಾತ್ಮನ ಭಗವನ್ನಾಮ ಸಂಕೀರ್ತನೆ, ಆ ಈ ತಂದೆ ತಾಯಿಗಳನ್ನ ಹೊತ್ತಂತಹ ನಾನು ಧನ್ಯ, ಪರಶಿವ ನಮಗಿಬ್ಬರನ್ನೂ ಕರುಣಿಸಿದ್ದೆ ನಾನೇ ಭಾಗ್ಯಶಾಲಿ,

ಭಗವನ್ನಾಮ ಸಂಕೀರ್ತನೆಯನ್ನು ಮಾಡ್ತಾ ಮಹಾನುಭಾವನಾದ ತಾಂಡವ ಬರ್ತಿದ್ದಾನೆ. ಬರ್ತಾ ಬರ್ತಾ ಬರ್ತಾ ಬರ್ತಾ ಬರ್ತಾ ಬಹುದೂರಕ್ಕೆ ಬಂದಿದ್ದಾರಂತೆ. ಸ್ವಲ್ಪ ಈತನಿಗೆ ಆಯಾಸವಾಯಿತು. ತಂದೆ ತಾಯಿಗಳನ್ನ ಒಂದು ಮರದ ಕೆಳಗೆ ಕುಳ್ಳಿರಿಸಿ ತಾನು ಕೆಳಗಡೆ ಅವರ ಮುಂದುಗಡೆ ಮುಂಭಾಗದಲ್ಲಿ ಬಂದು ಕುಳಿತು ಆ ತಾಯಿಯನ್ನೇ ನೋಡ್ತಾ ತಂದೆಯನ್ನೇ ನೋಡ್ತಾ ಅಂತಾನಂತೆ, ಅಮ್ಮ ನಿನ್ನ ಯಾತ್ರೆಯ ಸಫಲವಾಗತಕ್ಕಂತಹ ಕಾಲ ಬಂದುಬಿಡ್ತು ಕಣಮ್ಮ. ಅಮ್ಮ ಇನ್ನೇನ್ ಸ್ವಲ್ಪ ದೂರಕ್ಕೆ ಹೋದ್ರೆ ನಾವು ಕಾಶಿಗೆ ಹೋಗ್ಬಿಡ್ತೀವಮ್ಮ, ಅಮ್ಮ ಕಾಶಿಗೆ ಹೋಗ್ಬಿಡ್ತೀವಮ್ಮ. ಹಾಗೆನ್ನುವಾಗ ಆ ತಾಯಿ ಅಂತಾಳಂತೆ, ಕಂದ ನಿನ್ನ ಈ ಕಷ್ಟವನ್ನು ನಾನು ನೋಡಲಾರೆ ಕಣ ಮಗನೇ. ತಂದೆ ತಾಯಿಗಳ ಸೇವೆಯನ್ನು ಮಾಡುವುದಕ್ಕೆ ಎಷ್ಟೊಂದು ಕಟಿಬದ್ಧನಾಗಿರುವೆಯಪ್ಪ ನೀನು. ಕಂದ ನೀನು ಹಲವಾರು ವರ್ಷಗಳು ನೂರಾರು ವರ್ಷಗಳು ಈ ನಾಡಿನಲ್ಲಿ ಬಾಳಬೇಕು ಕಣ. ನಿನ್ನಂತಹ ಮಕ್ಕಳು ಇದ್ರೆ ಆ ತಂದೆ ತಾಯಿಗಳಿಗೆ ತೊಂದರೆಯೇ ಇಲ್ಲ ಮಗನೇ. ಆಗ ಈ ಕುಳಿತಿದ್ದಂತಹ ತಾಂಡವ ಅಲ್ಲೊಂದು ಕಿತ್ತಳೆ ಹಣ್ಣನ್ನು ತಂದು ಆ ಹಣ್ಣನ್ನು ಸುಲಿದು

ಕವಿಗಳು ಬರೆಯುವಾಗ ಎಷ್ಟು ಸೊಗಸು, ಅದಕ್ಕೆ ದೊಡ್ಡವರು ಬರೀಬೇಕು. ಇಲ್ಲಿ ಆ ಮಹಾನುಭಾವನಾಗಿರ್ತಕ್ಕಂತಹ ಶ್ರವಣ ಮುನಿ, ಬೇಡಮಗೆ ಕಾಶಿ ನೀನೇ ಪುಣ್ಯದ ರಾಶಿ, ನೀನೇ ಪುಣ್ಯದ ರಾಶಿ, ಇನ್ಯಾರು ಇಲ್ಲ ಕಣ್ಣು ಮಗನೇ. ಆ ಮಗನಿಗೆ ಅದೇನು ಸಂತೋಷವಾಯಿತು, ಬಾ ನಡೀರಿ ಹೋಗೋಣ, ಹರ ಹರ ಮಹಾದೇವ ಬಂದಿದೆ. ಆ ಅಡ್ಡೆಯನ್ನು ಎತ್ತಿ ಹೆಗಲ ಮೇಲೆ ಹಾಕೊಂಡು ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಹರ ಹರ ಮಹಾದೇವ ಬರ್ತಿದ್ದಾನೆ. ಅವನಿಗೆ ಆ ನೋವೇ ಕಾಣಿಸ್ತಾ ಇಲ್ಲ, ಕಾರಣ ತಂದೆ ತಾಯಿಗಳ ಸೇವೆ. ಆ ತಂದೆ ತಾಯಿಗಳ ಸೇವೆಯಲ್ಲಿ ಎಲ್ಲವನ್ನೂ ಮರ್ತಿದ್ದಾನೆ. ಬರ್ತಾ ಬರ್ತಾ ಬರ್ತಾ ಬರ್ತಾ ಇನ್ನೊಂದು ಸ್ವಲ್ಪ ದೂರ ಹೋಯಿತು, ದಾರಿ ಸವಿದಿದೆ. ಆಗ ಆ ಶ್ರವಣ ಮುನಿ ತಾಂಡವ ಅಂದ. ತಾಂಡವ ಅಂದ್ರೆ ಅಡ್ಡೆಯನ್ನು ಕೆಳಗಿಳಿಸಿ. ಅಪ್ಪ ಏನು? ಏನಿಲ್ಲ ಮಗನೇ, ನನಗೆ ಯಾಕೋ ಬಾಯಾರಿಕೆ ಆಗುತ್ತೆ, ಒಂದು ಸ್ವಲ್ಪ ನೀರು ಕುಡಿಬೇಕಣ್ಣು. ನೀರು ಕುಡಿಯಬೇಕು ಮಗನೇ. ಆಗ ಆ ತಾಂಡವ ಅಂತಾನಂತೆ, ಆಗ್ಲಿ ಆಗ್ಲಿ, ಈಗ ಬೇಗ ತಂದು ಬಿಡ್ತೇನೆ, ಅನಂತ ದೂರದಲ್ಲಿಯೇ ಒಂದು ಸರೋವರ ಕಾಣಿಸ್ತಾ ಇದೆ, ಹೋಗಿ ತಂದು ಬಿಡ್ತೇನೆ, ನೀವು ಇಲ್ಲೇ ಕುಡ್ತೀರಿ. ಹಾಗೆ ತಾಯಿ ಇರ್ತಾಳಂತೆ, ಮಗನೇ ನೀನು ಬೇಗ ಬಂದ್ಬಿಡ್ಬೇಕು ಕಣ ಮಗನೇ. ಆ ಹೆದರಬೇಡ ತಾಯಿ, ಬಹುಬೇಗ ಬಂದು ಬಿಡ್ತೇನೆ ಎಂದಿದ್ದೆ. ಆ ಅಡ್ಡೆಯಲ್ಲಿ ಇದ್ದಂತ ತಂದೆ ತಾಯಿಗಳನ್ನ ಅಡ್ಡೆಯನ್ನು ಕೆಳಗಡೆ ಇಳಿಸಿ ತಾನು ಹೊರಟ. ತಾನು ಹೊರಟ್ರೆ ಈ ಶ್ರವಣ ಮುನಿ ಅಂತಾನಂತೆ, ಏನೇ ಶ್ರೀಮಂತಿನಿ, ಮಗ ಬಹಳ ಬೇಗ ಬಂದ್ಬಿಡ್ತಾನೇನೆ. ಬರ್ತಾನೆ ಸ್ವಾಮಿ ಬರ್ತಾನೆ, ಸುಮ್ಮನಿರಿ ಸುಮ್ಮನಿರಿ ಅಂದ್ರೆ ಈ ಇತ್ತ ತಾಂಡವ ತಾನು ನೇರವಾಗಿ ಸರಸರ ಸರಸರ ಸರಸರ ಅಂತ ಬರ್ತಿದ್ದಾನೆ. ಅವನ ಮನಸ್ಸಿನಲ್ಲೆಲ್ಲ ತಂದೆ ತಾಯಿಗಳಿಗೆ ಬೇಗ ನೀರು ತಗೊಂಡೋಗಿ ಕೊಡ್ಬೇಕು ಅಂತಲೇ, ಯಾವಾಗ ಬೇಗ ತಗೊಂಡೋಗಿ ಕೊಟ್ಬಿಡ್ತೀನೋ, ಎಷ್ಟು ಬೇಗ ನಮ್ಮ ತಂದೆ ತಾಯಿಗಳು ಆ ನೀರನ್ನು ಕುಡಿದು ನನಗೆ ಆಶೀರ್ವಾದ ಮಾಡಿಬಿಡ್ತಾರ. ಅಂತ ಮಕ್ಕಳಿರ್ಬೇಕು, ತಂದೆ ತಾಯಿಗಳನ್ನು ಕೊಯ್ಯೋರು ಪ್ರಪಂಚದಲ್ಲಿ ಯಾವತ್ತಿದ್ರೂ ಒಂದು ದಿವಸ ನೋವನ್ನು ಅನುಭವಿಸಲೇಬೇಕು, ಇದು ಸಿದ್ಧಾಂತ. ಯಾರೋ ಒಬ್ಬ ಹುಡುಗ ತಾನು ಮದುವೆಯಾಗಬೇಕು ಅಂತ ಸಂಕಲ್ಪ ಮಾಡಿಕೊಂಡ, ಆ ಮದುವೆಯಾಗಬೇಕು ಅನ್ನುವ ಹೆಣ್ಣನ್ನ ಹೋಗಿ ಕೇಳಿದ, ಏನ್ರಿ ನೀವು ನಮ್ಮನ್ನು ಮದುವೆಯಾಗ್ತೀರಾ, ನನ್ನನ್ನು ಮದುವೆಯಾಗ್ತೀರಾ? ಅಯ್ಯಮ್ಮ ಅಂತಾಳಂತೆ, ನೀವು ನನ್ನನ್ನೇ ಮದುವೆ ಆಗೋದಾದ್ರೆ ನನ್ನೊಂದು ಮಾತು ನಡೆಸ್ಕೊಟ್ಬಿಡ್ಬೇಕು. ಏನು? ಏನಿಲ್ಲ, ನಿಮ್ಮ ಮನೆಯಲ್ಲಿದ್ದಾಳಲ್ಲ ತಾಯಿ, ಆ ತಾಯಿಯ ಕೇಳಂತ ನನಗೆ ತೋರಿಸ್ಬಿಡ್ಬೇಕು. ಇವನೇನು ಮಾಡಲ್ಲ, ಆ ಮದುವೆಯಾಗಬೇಕು ಅನ್ನುವ ಹಂಬಲದಿಂದ ಓಡಿ ಬಂದು ಅದನ್ನ ಮನಸ್ಸಿನಲ್ಲಿ ಮುಂದಿನ ಪರಿಣಾಮವನ್ನ ಯೋಚನೆ ಮಾಡದೆ ಆ ತಾಯಿಯ ಹೊಟ್ಟೆಯನ್ನ ತನ್ನ ಚೂರಿಯಿಂದ ಬಗೆದು ಕರಳನ್ನು ಎತ್ತಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಓಡಿ ಬರ್ತಿದ್ದಾನಂತೆ. ಓಡಿ ಬರ್ತಾ ಬರ್ತಾ ಬರ್ತಾ ಬರ್ತಾ ಅಲ್ಲೊಂದು ಕಲ್ಲಿತ್ತು, ಎಡವಿ ಕೆಳಗಡೆ ಢಮ್ಮಂತ ಬಿದ್ದುಬಿಟ್ಟ. ಬಿದ್ದ ಆ ರಭಸಕ್ಕೆ ಕೈಯಲ್ಲಿದ್ದ ಕರಳು ಜಾರಿ ಹೋಗಿ ಅಷ್ಟು ದೂರ ಬಿತ್ತಂತೆ. ತಲೆಯೊಳದಿದೆ, ರಕ್ತ ದಳದಳದಳದಳ ಅಂತ ಸುರಿತಿದೆ. ಆ ಕರುಳು ಅಷ್ಟು ದೂರದಲ್ಲಿ ವಿಲಿ ವಿಲಿ ವಿಲಿ ಅಂತ ಒದ್ದಾಡ್ತಿದ್ರೆ ಈ ಹುಡುಗ ಮಾ ಅಂದ. ಆ ಕರುಳು ಅನ್ನುತ್ತಂತೆ, ಕಂದ ಕಂದ, ಈಗ ತಾನೇ ನೀನೇ ಕೊಂದು ಬಿಟ್ಟಿಯಲ್ಲ ಮಗನೇ, ನಿನ್ನ ಎತ್ತಿ ಮುದ್ದಾಡ್ಬೇಕು ಅಂದ್ರೆ ನನ್ನ ಕೈಲಿ ಆಗ್ತಾ ಇಲ್ವಲ್ಲಪ್ಪ. ಕಂದ ಕಂದ, ನಾನು ಏನು ಮಾಡ್ಲಿ ಮಗನೇ, ವಿಲಿ ವಿಲಿ ವಿಲಿ ವಿಲಿ ಅಂತ ಒದ್ದಾಡ್ತಿದ್ವಿ. ಈ ಕಥೆ ನಮಗೆ ಇಷ್ಟಿಟ್ಕೊಂಡ್ರೆ ದಂತಕಥೆಯೇ ಆಗಿರಲಿ ಅಥವಾ ಇನ್ಯಾವುದೇ ಆಗಿರಲಿ, ಸುಮ್ಮನೆ ತೋರಿಕೆಗಾಗಿ ನೀತಿಗಾಗಿ ಬರೆದಿದ್ದಾದರೂ ಕೂಡ ಇದರಲ್ಲಿ ಎಂತಹ ತತ್ವ ಅಡಗಿದೆ. ತಾನು ಹೋದರೂ ಕೂಡ ಕರುಳು ಮಗನಿಗಾಗಿ ವಿಲಿ ವಿಲಿ ಅಂತ ಒದ್ದಾಡುತ್ತಲ್ಲ, ಆದರೆ ಮಗ ಏನು ಮಾಡ್ತಾನೆ ಆ ತಾಯಿಗೆ? ಏನು ಇಲ್ವಲ್ಲ. ಇಲ್ಲಿ ತಾಂಡವ ತಂದೆ ತಾಯಿಗಳ ಸೇವೆಯನ್ನು

0: ಜ್ಞಾಪಿಸಿಕೊಂಡು ನೇರವಾಗಿ ಬಂದ. ಅಲ್ಲಿಗೆ ಬಂದು ಆ ಸರೋವರದಲ್ಲಿ ನೀರನ್ನ ಒಂದು ದೊನ್ನೆಯನ್ನು ಮಾಡಿ, ತಾವರೆ ಎಲೆಯನ್ನು ತಂದು ದೊನ್ನೆಯನ್ನು ನಿರ್ಮಾಣ ಮಾಡಿ ಆ ದೊನ್ನೆಯನ್ನ ನೀರಿನಲ್ಲಿಟ್ಟು ಗುಳು ಗುಳು ಗುಳು ಗುಳು ಗುಳು ಗುಳು ಗುಳು ಅಂತ ಮುಳುಗಿಸ್ತಾರೆ.
1: ಗುಳು ಗುಳು ಅಂತ ಮುಳುಗಿಸಿದರೆ ಇಲ್ಲಿ ಪ್ರಾಣಿಗಳಿಗಾಗಿ ಕಾದು ಕಾದು ಕಾದು ಬೇಸತ್ತ ಈ ದಶರಥ ಎದ್ದ. ಓಹೋ, ಯಾವುದೋ ಪ್ರಾಣಿ ಬಂತು ಅಂತ ಎದ್ದಿದ್ದೆ. ಧನುವಿಗೆ ಬಾಣವನ್ನು ಹೂಡಿದ. ಧನುವಿಗೆ ಬಾಣವನ್ನು ಹೂಡಿ ಆಕರಣಾಂತವಾಗಿ ಎಳೆದು ಬಾಣವನ್ನು ಎಳೆದು ಒಂದು ಸಲ ಹೊಡೆದ. ಹಾರಿ ಬಾಣ ನೇರವಾಗಿ ಬಂದು ಈ ನೀರನ್ನ ತೆಗೆದುಕೊಳ್ತಿದ್ದಂತಹ ಈ ಬಾಲಕನ ಎದುರಿಗೆ ಠಾಮನ ಬೆಳೆಯಿತು. ಮಾದಿದೆ ಕೆಳಗಡೆ. ಓಹೋ, ಇಲ್ಲಿ ಯಾರೋ ಅಮ್ಮ ಅಂತ ಕೂಗ್ತಿದ್ದಾರಲ್ಲ, ಏನಾಯ್ತು ನೋಡೋಣ ಅಂದಿದ್ದೆ. ಈ ದಶರಥ ನೇರವಾಗಿ ಓಡಿ ಬಂದು ಆ ಸರೋವರದ ಪಕ್ಕದಲ್ಲಿ ವಿಲಿವಿಲಿ ಒದ್ದಾಡ್ತಿರ್ತಕ್ಕಂತಹ ಆ ತಾಂಡವನನ್ನೇ ನೋಡ್ತಾನೆ. ತಾಂಡವ ಆಗ ಆ ತಾಂಡವ ಆ ಯಾತನೆಯನ್ನು ತಾಳಲಾರದೆ ಅಮ್ಮ ಅಮ್ಮ ಕ್ಷಣಾರ್ಧದೊಳಗಾಗಿ ಆ ಸರೋವರವೆಲ್ಲವೂ ಕೂಡ ರಕ್ತಮಯವಾಗೋಯಿತು, ನೀರೆಲ್ಲವೂ ಕೆಂಪಾಯಿತು, ರುಧಿರದಿಂದ ಹೊರಬಂದ ರಕ್ತ ತಾನು ಆ ನೀರಿನಲ್ಲೆಲ್ಲ ಸೇರಿ ನೀರು ಕೆಂಪಾಯಿತಂತೆ. ಒಂದು ಕೈಯಲ್ಲಿ ಬಾಣವನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಆ ನೋವನ್ನು ತಾಳಲಾರದೆ ಅಮ್ಮ ಅಮ್ಮ ಅಮ್ಮ ಅಂದ. ಈ ದಶರಥ ಚಕ್ರವರ್ತಿ ತಾನು ಕೈಯಲ್ಲಿ ಹಿಡಿದಿದ್ದ ದೊರವನ್ನು ಕೆಳಗಡೆ ಬಿಸಾಡಿ ಓಡಿ ಬಂದು ಮಂಡಿಯೂರಿ ಕುಳಿತು ಆ ಮಗುವನ್ನ ಆ ಬಾಲಕನನ್ನು ಎತ್ತಿ ತನ್ನ ತೊಡೆಯ ಮೇಲೆ ಹಾಕೊಂಡು ಅವರನ್ನೇ ನೋಡ್ತಾನೆ. ಅರೆಗಣ್ಣು ಬಿಟ್ಟು ಆ ಮಗು ಯಾರು ಯಾರು ಯಾರಪ್ಪ ನೀನು? ಆ ದಶರಥ ಸಹಸ್ರ ಖಡ್ಗಾವತಿಗಳಿಗೂ ಹಿಮ್ಮೆಟ್ಟದಿದ್ದಂತಹ ಚಕ್ರವರ್ತಿ ಆ ಮಗುವಿನ ನೋವನ್ನು ನೋಡಲಾರದೆ ಕಂದ, ನಾನು ಯಾರಾದ್ರಾಗಲಿ ನೀನು ಯಾರಪ್ಪ, ನೀನು ಯಾರು? ಆಗ ಬಾಲಕ ಅಂತನಂತೆ, ಅಯ್ಯ ನನ್ನ ಹೆಸರು ತಾಂಡವ ಎಂಬುದಾಗಿ. ಅನತಿ ದೂರದಲ್ಲಿ ನನ್ನ ವೃದ್ಧ ತಂದೆ ತಾಯಿಗಳು ಕುರುಡರು ನೀರಿಗಾಗಿ ಕುಳಿತಿದ್ದಾರೆ. ಅವರ ಮಾತನ್ನ ಪಾಲಿಸುವುದಕ್ಕಾಗಿ ನೀರು ತರುವುದಕ್ಕೆ ಅಂತ ಇಲ್ಲಿಗೆ ಬಂದೆ. ನಿನ್ನ ಬಾಡಕ್ಕೆ ತುತ್ತಾದೆ. ಆ ಚಕ್ರವರ್ತಿ ತಾನು ಎಲ್ಲಿ ಕುಳಿತಿದ್ದೇನೆ ಮರೆತೋಯ್ತು. ಅಯ್ಯೋ ಅಯ್ಯೋ, ಎಂತಹ ಕಾರ್ಯವನ್ನು ಮಾಡಿದೆ, ಎಂತಹ ಕಾರ್ಯವನ್ನು ಮಾಡಿದೆ. ಆಗಲಿ ಆಗಲಿ, ನೀನು ಯಾರು, ನೀನು ಯಾರು ಪುಣ್ಯಾತ್ಮ? ನಿರಪರಾಧಿಯಾದ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ ನೀನು ಯಾರು? ದಶರಥ ಒಂದು ಸಲ ಆಕಾಶವನ್ನು ನೋಡಿ ಆ ಬಾಲಕನ ಮುಖವನ್ನೇ ನೋಡ್ತಾ ಇರ್ತಾರಂತೆಯಪ್ಪ. ಚತುರಂಬೋದಿ ವಿಪರೀತ ಭೂಮಿಯ ತಾಂಶಾಚಿಸುವ ಸದ್ದಂಡದ ರಾಜರೇಷ ಚಕ್ರವರ್ತಿ ಚಕ್ರವರ್ತಿ ಅಂತ ಎಲ್ಲರೂ ಹೊಗಳ್ತಾ ಇರ್ತಕ್ಕಂತಹ ಆ ಚಕ್ರವರ್ತಿ ದಶರಥ ಕಡಪ್ಪ, ನಿನ್ನನ್ನು ಕೊಂದಂತಹ ನಿರ್ಭಾಗ್ಯ ನಾನು, ನಿರ್ಭಾಗ್ಯ. ದಶರಥ ದಶರಥ ಚಕ್ರವರ್ತಿ ಪ್ರಭು, ಅಯ್ಯಯ್ಯೋ ಅಯ್ಯಯ್ಯೋ, ನಿನ್ನನ್ನು ಸೇವೆ ಮಾಡಕ್ಕಾಗಲಿಲ್ಲ. ಆಗಲಿ ಆಗಲಿ, ಏನು ಇಲ್ಲ, ನೀನಾಗಿಯೇ ನನ್ನನ್ನು ಈ ರೀತಿಯಾಗಿ ಗುರಿ ಮಾಡದೆ ನಿನಗೂ ಗೊತ್ತಿಲ್ಲ. ಆದರೆ ಆದರೆ ನನ್ನದೊಂದೇ ಒಂದು ಪ್ರಾರ್ಥನೆ. ಪ್ರಾರ್ಥನೆ? ಏನು ನಿನ್ನ ಪ್ರಾರ್ಥನೆ ಕುಮಾರ, ಏನು ನಿನ್ನ ಕೋರಿಕೆ ಹೇಳು. ಏನಿಲ್ಲ, ತಂದೆ ತಾಯಿಗಳು ಶ್ರವಣ ಮುನಿ ಸೀಮಂತನಿ ಅಂತ ದೂರದಲ್ಲಿ ಬಾಯಾರಿಕೆಯಾಗಿದೆ, ಅವರನ್ನು ಕಾಶಿಯಾತ್ರೆ ಮಾಡಿಸಬೇಕು ಅಂತ ಬರ್ತಿದ್ದೆ. ಆಗಲಿಲ್ಲ, ನೀನು ದಯಮಾಡಿ ಅವರಿಗೆ ನೀರನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ಅವರ ಬಾಯಾರಿಕೆಯನ್ನು ಹೋಗಲಾರಿಸು. ಅಯ್ಯಯ್ಯೋ, ಈ ಬಾಲಕನಿಗೆ ತಂದೆ ತಾಯಿಗಳು ಅದರಲ್ಲೂ ಋಷಿ ದಂಪತಿಗಳು ಕುರುಡರು. ಅಯ್ಯಯ್ಯೋ ವಿಧೇ

ಈ ಪಾಪಿದ ಶಿರಸನ ಲಲಾಟದಲ್ಲಿ ಇನ್ನೇನು ಬರೆದಿರುವೆ, ಇನ್ನೇನು ಬರೆದಿರುವೆ ಎಂದಿದ್ದೆ. ಆ ಬಾಲಕನನ್ನ ಎತ್ತಿ ಮತ್ತೆ ತನ್ನ ತೊಡೆಯ ಮೇಲೆ ಹಾಕೊಂಡ. ಆ ಬಾಲಕ ಅಂತಾನಂತೆ, ಸ್ವಲ್ಪ ತಾಳು ಚಕ್ರವರ್ತಿ, ಸ್ವಲ್ಪ ತಾಳು, ಒಂದೇ ಒಂದು ಮಾತು, ನೀನು ನೀರನ್ನು ತೆಗೆದುಕೊಂಡು ಹೋಗಿ ನನ್ನ ತಂದೆ ತಾಯಿಗಳಿಗೆ ಕೊಡುವಾಗ ನೀರು ಅವರು ಕುಡಿಯುವ ಪರ್ಯಂತ ನೀನು ಯಾರು ಅಂತ ಮಾತ್ರ ಹೇಳಕ್ ಹೋಗ್ಬೇಡ, ಇದೊಂದು ಮಾತ್ರ ನಡೆಯಾಗಲಿ ಎಂದಿದ್ದೆ. ಮೆಲ್ಲಗೆ ಮೇಲಕ್ಕೆ ಎದ್ದ ಆಗ ಆ ಬಾಲಕ ಅಂತಾನಂತೆ, ಚಕ್ರವರ್ತಿ ಚಕ್ರವರ್ತಿ, ನನಗೆ ನಾಟಿರುವ ಈ ಬಾಣವನ್ನು ನಿನ್ನ ಕೈಯಿಂದ ಕಿತ್ತು ಬಿಡು. ಆ ಚಕ್ರವರ್ತಿ ದಶರಥ ಆ ಬಾಲಕನನ್ನು ಕೆಳಗಡೆ ಮೆಲ್ಲಗೆ ಮಲಗಿಸಿ ಆ ಬಾಣವನ್ನು ಕೈಯಲ್ಲಿ ಹಿಡಿದು ಇನ್ನೇನು ಕೇಳಬೇಕು. ಆ ಹುಡುಗ ಅವನನ್ನೇ ನೋಡ್ತಾನೆ, ತಂದೆ ತಾಯಿಗಳಿಲ್ಲ, ಅವರ ಸೇವೆಯನ್ನು ನಾನು ಮಾಡುವುದಕ್ಕಾಗಲಿಲ್ಲ, ಹತ್ತಿರದಲ್ಲಿ ಅವರಿಲ್ಲ, ಅವರನ್ನು ನೋಡೋಣ. ಅಯ್ಯ, ನನ್ನ ನೀನು ನನ್ನ ತಂದೆ ತಾಯಿಗಳ ಹತ್ರ ಕರ್ಕೊಂಡು ಹೋಗುವಾಗ ಮಧ್ಯದಲ್ಲಿ ಪ್ರಾಣ ಹೋಗ್ಬಿಡುತ್ತೋ ಏನೋ. ಇಲ್ಲ ಇಲ್ಲ, ನಾನು ನೋಡುವುದಕ್ಕೆ ಸಾಧ್ಯವಿಲ್ಲ. ಆಗಲಿ, ಇನ್ನೇನು ಮಾಡುವುದು, ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಯಾರು ತಪ್ಪಿಸಕ್ಕಾಗುತ್ತೆ. ನನ್ನ ಕೊನೆಯಾಸೆಯಾದ ಆ ಮಾತಾ ಪಿತೃಗಳ ಸೇವೆಯನ್ನ ನೆರವೇರಿಸಲಾರದಷ್ಟು ಅಸಮರ್ಥನಾದೆ ನಾನು. ಅಯ್ಯ ಆಗಲಿ, ಈ ಬಾಣವನ್ನು ನನ್ನಿಂದ ತೆಗೆದು ಬಿಡು. ಈ ಚಕ್ರವರ್ತಿ ಏನು ಮಾಡ್ದ, ಹರ ಹರ ಮಹಾದೇವ ಅಲ್ಲಿದೆ. ಆ ಬಾಣವನ್ನು ಒಂದು ಸಲ ಥಟ್ಟನೆ ಕಿತ್ತ. ಯಾವಾಗ ಆ ಬಾಣವನ್ನು ಕಿತ್ತ ಹಾಕಿದನೋ ಆ ನೋವನ್ನು ತಡೆಯಲಾರದೆ ಅಮ್ಮ

ಈ ದಶರಥ ಆ ಬಾಲಕನನ್ನು ತನ್ನ ಹೆಗಲ ಮೇಲೆ ಹಾಕೊಂಡು ಮೆಲ್ಲಗೆ ಬರುತ್ತಿದ್ದಾನೆ. ಇಲ್ಲಿ ಶ್ರವಣ ಮುನಿ ಬಹುವತ್ತಾಗಿದೆ ಮಗ, ಹೋಗಿ ಸೀಮಂತ ಏನು ಕೇಳ್ತಾನಂತೆ. ಸೀಮಂತನಿಗೆ ಬರಲಿಲ್ವಲ್ಲೇ, ಎಲ್ಲಿ ಹೋದನೋ ಕನ್ನ, ಎಲ್ಲಿ ಹೋದನೋ, ಎಲ್ಲಿ ಹೋದ ನನ್ನ ಮಗ, ಎಲ್ಲಿ ಹೋದ ನನ್ನ ಮಗ, ತಾಂಡವ ಈ ಅಮ್ಮ, ತಾಂಡವ ತಾಂಡವ ಅಂದ್ರೆ ಆ ಕಾಡಲ್ಲ, ತಾಂಡವ ತಾಂಡವ ತಾಂಡವ ಅಂತ ಪ್ರತಿಧ್ವನಿಸ್ತಾ ಇದೆಯಂತೆ. ಗಿಡ ಮರಗಳು ಒಲಗಾಡ್ತಾ ಇಲ್ಲ, ಗಾಳಿ ಬೀಸ್ತಾ ಇಲ್ಲ, ನಿಶ್ಶಬ್ದವಾಗಿದೆ ವಾತಾವರಣ. ಪ್ರಕೃತಿ ಈ ತಂದೆ ತಾಯಿಗಳ ದುಃಖವನ್ನು ನೋಡಲಾರದೆ ತಾನು ಮೌನವಾಗಿ ನಿಂತಿದೆ ಏನೋ ಎನ್ನುವಂತೆ ನೀರವತೆ ತುಂಬಿದೆ ಕಾಡಿನಲ್ಲಿ. ಶರಥ ಮೆಲ್ಲಗೆ ಬರ್ತಿದ್ದಾನೆ, ಸರಸರನೆ ಸಪ್ಪಳವಾಯಿತು. ನನ್ನ ಮಗ ಬಂದ್ಬಿಟ್ಟ, ತಾಂಡವ ತಾಂಡವ ಅಂದ. ತಾಂಡವ ಅಂದ್ರೆ ಈ ತಾಯಿ ಅಂತಳಂತೆ, ಎಲ್ರಿ ಎಲ್ರಿ ನನ್ನ ಮಗ, ಎಲ್ರಿ ನನ್ನ ಮಗ, ತಾಂಡವ ತಾಂಡವ. ದಶರಥ ನಿಧಾನವಾಗಿ ಹತ್ತಿರಕ್ಕೆ ಬಂದು ಆ ಮಗುವನ್ನ, ಆ ಬಾಲಕನನ್ನ ಪಕ್ಕದಲ್ಲಿ ಮಲಗಿಸಿ ಆ ಕುರುಡು ದಂಪತಿಗಳಿಗೆ ಜನ್ಮಾಂಧರ ಹತ್ತಿರಕ್ಕೆ ಬಂದು ಮೆಲ್ಲಗೆ ಕುಣಿತ. ಸರಸರನ ಸಪ್ಪಳವಾದ ಕಡೆ, ಶಬ್ದ ಬಂದ ಕಡೆ ಅವರು ಕೈಯನ್ನು ಹೀಗೆ ಆಡಿಸ್ತಾ, ಎಲ್ಲಿ ಎಲ್ಲಿ ಎಲ್ಲಿ ತಾಂಡವನಲ್ಲಿ, ತಾಂಡವ ತಾಂಡವ ಅಂದ್ರು. ಆಗ ನೀರನ್ನ ಮೊದಲು ಕೈ ಕೊಟ್ಟ, ನೀರನ್ನ ಕುಡಿದು ಒಂದು ಗುಟುಕು ಬಾಯಿಗೆ ಹೋಗ್ತಿದ್ದಂತೆಯೇ ಆ ತಾಯಿಗೆ ಕಾರ್ಕೋಟ ವಿಷವನ್ನ ಬಾಯಿಗೆ ಸುರಿದಂತಾಯಿ. ಮತ್ತೆ ಅದನ್ನ ಒಳಗೆ ನುಂಗದೆ ಹೊರಗಡೆ ಉಗಿದು, ಇಲ್ಲ ಇಲ್ಲ, ಇದು ನನ್ನ ಮಗ ಕೊಟ್ಟಂತಹ ನೀರಲ್ಲ, ನನ್ನ ಮಗ ವಿಷವನ್ನು ಕೊಟ್ಟರೆ ಅಮೃತವಾಗುತ್ತೆ, ನನ್ನ ಮಗ ತಂದಂತಹ ನೀರಲ್ಲ, ತಾಂಡವ ಎಲ್ಲಿದ್ದೀಯ ಮಗನೇ. ಹಾಗೆ ದಶರಥ ಅಂತನಂತೆ, ಮನಸ್ಸಿನಲ್ಲೇ ಯೋಚನೆ ಮಾಡ್ದ, ಏನು ಮಾಡಲಿ ಏನು ಮಾಡಲಿ ಅನ್ನುವಷ್ಟರಲ್ಲಿ ಈ ಮೆಲ್ಲಗೆ ಈ ಶ್ರವಣ ಮುನಿ ತೆವಳತಾ ತೆವಳತಾ ಹತ್ತಿರಕ್ಕೆ ಬಂದು, ಆ ತಾಂಡವ ತಾಂಡವ ತಾಂಡವ, ಆ ಕರಗಳನ್ನು ಮುಟ್ಟಿದರೆ ಗಡುಸಾಗಿದೆ. ಯಾರು ನೀನು, ಯಾರು ನೀನು ಸ್ವಾಮಿ? ನನ್ನದೊಂದು ಪ್ರಾರ್ಥನೆ. ಏನು ಪ್ರಾರ್ಥನೆ? ಏನಿಲ್ಲ, ಯಾರಾದರೂ ಅರಿಯದೆ ತಪ್ಪು.

ಮಾಡಿದ್ರೆ ನೀವು ಕ್ಷಮಿಸ್ತೀರಾ ತಾನೆ? ಮಾಡಿದ ತಪ್ಪಿಗೆ ಕ್ಷಮೆ ಇದೆಯಾ ಸ್ವಾಮಿ? ಈ ತಾಯಿ ಅಂತಾಳಂತೆ ಶ್ರೀಮಂತರ, ಎಲ್ಲಿಯಾದ್ರೂ ಬಿಟ್ಟೆ. ತಪ್ಪು ಮಾಡುವುದು ಮನುಷ್ಯನ ಸ್ವಭಾವ, ಮನುಷ್ಯರ ಸ್ವಭಾವ. ಆದ್ದರಿಂದ ಏನು ನಡೆದಿದ್ದಾದ್ರೂ ಏನು ಹೇಳು, ಯಾರು ನೀನು, ಯಾರು ನೀನು? ಮಾ ಯಂ ದಶರಥ ಚಕ್ರವರ್ತಿ ತಾಯಿ, ಅಯೋಧ್ಯ ನಗರವರಾಧೀಶ ದಶರಥ. ದಶರಥ, ಅಯ್ಯಯ್ಯೋ ಏನು ಮಾಡಲಿ, ದಶರಥ ಚಕ್ರವರ್ತಿಗಳು ಬಂದ್ಬಿಟ್ಟಿದ್ದಾರೆ, ಅವರನ್ನು ಸತ್ಕಾರ ಮಾಡೋಣ ಅಂದ್ರೆ ನನ್ನ ಮಗ ಇಲ್ಲ. ಸ್ವಾಮಿ ಮಹಾಪ್ರಭು ಒಡೆಯ ಸ್ವಲ್ಪ ತಾಳು, ನನ್ನ ಮಗ ಬಂದ್ಬಿಡ್ತಾನೆ. ತಾಂಡವ ತಾಂಡವ, ಅದುವರೆಗೂ ಸುಮ್ಮನೆ ಇದ್ದಂತಹ ತಂದೆಗೆ ದುಃಖ ತಡೆಯಕ್ಕಾಗಲಿಲ್ಲ, ಈ ಚಕ್ರವರ್ತಿಗೂ ಕೂಡ ಸಹಿಸಲಾಗಲಿಲ್ಲ. ಸ್ವಾಮಿ ನಿಮ್ಮ ತಾಂಡವ ಇನ್ನು ಮರಳಿ ಬರಲ್ಲ ಸ್ವಾಮಿ. ತಾಂಡವ ಮರಳಿ ಬರುವುದಿಲ್ಲ. ಏನು ತಾಂಡವ ಎಲ್ಲಿ ಚಕ್ರವರ್ತಿ, ಬೇಗ ಹೇಳು. ಸ್ವಾಮಿ ಶ್ರವಣಮುನಿ, ಅಮ್ಮ ನಿನ್ನ ಮಗ ನೀರಿಗಾಗಿ ಬಂದು ಸರೋವರದಲ್ಲಿ ಆ ತಾನು ತಂದಿದ್ದಂತಹ ಧ್ವನಿಯನ್ನು ಮುಳುಗಿಸುವಾಗ ಗುಳುಗುಳು ಗುಳುಗುಳನೆ ಶಬ್ದವಾಯಿತು. ಯಾವುದೋ ನೀರಿಗಾಗಿ ಬಂದಿರುವ ಮುದಿಸಿದ ಆನೆ ಎಂದು ಭಾವಿಸಿ ಬಾಣವನ್ನು ಎಳೆದು ಆಕ್ರಣಾಂತವಾಗಿ ಓಡಿ ಹೊಡೆದೆ. ಆ ಬಾಣ ಬಂದು ನಿನ್ನಯ್ಯ ಮಗನ ಎದೆಗೆ ತಾಕಿತಮ್ಮ, ನಿನ್ನ ಮಗ ಪ್ರಾಣ ಬಿಟ್ಟದಮ್ಮ. ನಿನ್ನ ಮಗ ಪ್ರಾಣ ಬಿಟ್ಟನಮ್ಮ. ಹಾಗಂದ್ರೆ ಪ್ರಾಣ ತೊರೆದ ಎನ್ನುವ ಶಬ್ದವನ್ನ ಕೇಳಿ ಈ ಶ್ರವಣ ಮುನಿ ಅಲ್ಲೊಂದಷ್ಟು ಮಣ್ಣಿತ್ತಲ್ಲ, ಆ ಮಣ್ಣನ್ನು ತಂದು ತನ್ನ ತಲೆಯ ಮೇಲೆ ಸುರಿದಿದ್ದೆ. ಒಂದು ಸಲ ದಶರಥ ದಶರಥ, ಇದ್ದ ಒಬ್ಬರೇ ಒಬ್ಬ ಮಗನು ನಿನ್ನ ಪಾಡಕ್ಕೆ ತುತ್ತಾದರೆ ಅಯ್ಯಯ್ಯೋ ಅಯ್ಯಯ್ಯೋ ಏನು ಮಾಡಲಿ, ತಂಡವ ಎಲ್ಲಿದೆಯೋ ಮಗನೇ. ತಾಯಿ ಇರ್ತಾಳಂತೆ, ಮಗನೇ ಮಗನೇ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿಯ, ಎಲ್ಲಿ ಹೋದೆ ಮಗನೇ ಅಂತ ಹೀಗೆ ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಕೈ ಆಡಿಸಿ ಆ ಮುಟ್ಟಿ ಆ ಪಕ್ಕದಲ್ಲಿರ್ತಕ್ಕಂತಹ ಮಗನ ಮುಖ ಸಿಕ್ಕಿಬಿಡ್ತು. ತಂಡವ ತಂಡವ ತಂಡವ ಅಂತ ಅವನ ತಲೆಯ ಕೂದಲನ್ನೆಲ್ಲ ದೇವರತ್ತಿ ಆ ಕುರುಡು ದಂಪತಿಗಳು ಎತ್ತಿ ತಮ್ಮ ತಡೆಯ ಮೇಲೆ ಹಾಕೊಂಡು ಶರಥ, ಈ ತಾಯಿಗೆ ದುಃಖ ತಡೆಯಕ್ಕಾಗಲಿಲ್ಲ. ಸ್ವಾಮಿ ನನ್ನ ಮಗನನ್ನು ಬದುಕಿಸ್ಕೊಡಿ, ಸ್ವಾಮಿ ನನ್ನ ಮಗನನ್ನು ಬದುಕಿಸ್ಕೊಡಿ.

ಸ್ಕಂದ, ನಮ್ಮಿಬ್ಬರನ್ನು ಅನಾಥರನ್ನಾಗಿ ಮಾಡಿ ಹೋಗ್ಬಿಟ್ಟಿಯ ಮಗನೇ. ಎಲ್ಲದಕ್ಕೂ ನಾವು ಮೊದಲು, ಸಾಯುವುದಕ್ಕೆ ಮಾತ್ರ ನೀನು ಮೊದಲೇ ಮಗನೇ. ಎಲ್ಲದಕ್ಕೂ ನಾವು ಮೊದಲು, ಸಾಯುವುದಕ್ಕೆ ಮಾತ್ರ ನೀನು ಮೊದಲೇ. ಹಲವಾರು ವರ್ಷಗಳು ಕಾಲಯಾಪನೆ ಮಾಡಿರತಕ್ಕಂತಹ ನಾವು ಸಾಯಬೇಕಾಗಿತ್ತು.

ಈ ಪ್ರಪಂಚದಲ್ಲಿ ನಮಗಿನ್ನೇನಿದೆ ಕಂದ? ಆಯಿತು, ನಮ್ಮ ಕಥೆ ಆಯಿತು. ನೀನು ಬಾಳಿ ಬೆಳಗಬೇಕಾದ ಕುಡಿ, ನನ್ನ ಕರುಳು ಕಿತ್ತು ಹೋಗುತ್ತಾ ಇದೆ ಮಗಲೇ. ಆಗ ಈ ಶ್ರವಣನಿಗೆ ಹುಚ್ಚಿರದಂತಾಯಿತು. ಅವನಂತನಂತೆ, ಸೀಮಂತಿನಿ, ನನ್ನ ಮಗ ಸತ್ತಿಲ್ಲ ಕಣೆ, ನೀನು ಸುಮ್ ಸುಮ್ನೆ ಹಾಗೆಲ್ಲ ಮಾತಾಡ್ಬೇಡ, ನನ್ನ ಮಗ ಬದುಕಿದ್ದಾನೆ. ತಾಂಡವ ತಾಂಡವ ತಾಂಡವ ತಾಂಡವ ಅಂದ್ರೆ ಈ ಸೀಮಂತಿನಿ ಅಂತಾಳಂತೆ. ಇಲ್ಲ ಸ್ವಾಮಿ, ಇಲ್ಲಿ ನೋಡಿ, ಇಲ್ಲಿಯೇ ಮಲಗಿದ್ದಾನೆ ನನ್ನ ಮಗ. ಮುಟ್ಟಿದರೆ ಅವನ ಎತ್ತ ಗೊತ್ತಾಗಿ ಹೋಗ್ತಾ ಇದೆ. ಇಲ್ಲಿ ನೋಡಿ, ಏನು ಅರಿಯದಂತೆ ಮಲಗಿದ್ದಾನಂತೆ ತಾಂಡವ. ಇಹಲೋಕದ ವ್ಯಾಪಾರ ದಶರಥ. ಆ ಶ್ರವಣ ಮುನಿ ಸೀಮಂತನಿಯರ ಪಾದವನ್ನು ಹಿಡಿದ. ಇಲ್ಲ ಇಲ್ಲ, ಹರಗಳಿಗೆಯೂ ನಿಮ್ಮನ್ನು ನಾನು ಬಿಟ್ಟಿರಲ್ಲ. ಅಯೋಧ್ಯ ನಗರವನ್ನೆಲ್ಲ ಬೇಕಾದರೆ ನಾನು ಪರಿತ್ಯಾಗ ಮಾಡ್ತೇನೆ, ಆದರೆ ನಿಮ್ಮ ಸೇವೆಯನ್ನು ಮಾಡಿ ನಾನು ಋಣವನ್ನು ತೀರಿಸ್ತೇನೆ. ಮಾಡಿ ಈ ಪುತ್ರ ಶೋಕದಿಂದ ನೀವು ವಿಮುಕ್ತಿ ಹೊಂದಿ ನನ್ನ ಒಂದು ಸಲ ಪ್ರೀತಿಯಿಂದ ಮಾತನಾಡಿ. ನಕ್ಕನಂತೆ ಈ ಶ್ರವಣ, ದಶರಥ ಚಕ್ರವರ್ತಿ, ಏಕಮಾತ್ರ ಪುತ್ರನನ್ನ ನಿನ್ನ ಬಾಣಕ್ಕೆ ಸಿಕ್ಕಿಸಿ ನಮ್ಮಿಂದ ದೂರಾಗಿಸಿ ಈಗ ನಾನಿದ್ದೇನೆ ಎಂಬುದಾಗಿ ಸಾಂತ್ವನದ ಮಾತಾಡ್ತಾ ಇದೀಯ. ಇಲ್ಲ, ಪುತ್ರ ಶೋಕ ನಿರಂತರ. ಆಸರೆಯಾಗಿದ್ದ ಮಗನನ್ನು ಕಳೆದುಕೊಂಡು ನಾವು ಬಾಳುವುದಕ್ಕಿಂತಲೂ ನಾವು ಸಾಯುವುದೇ ಬೇಕು. ಆದರೆ ಸುಮ್ ಸುಮ್ಮನೆ ಸಾಯುವುದಿಲ್ಲ, ನೀನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ಹಾಗೆನ್ನುವಾಗ ಈ ದಶರಥ ಚಕ್ರವರ್ತಿಗೆ ಏನು ಒರಿಯದಾಗಿ, ಸ್ವಾಮಿ ಸ್ವಾಮಿ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅನ್ನುವಾಗ, ನೋಡಿ ಏನ್ ಮಾಡ್ತೇನೆ ಎಂದಿದ್ದೆ. ಈ ದಶರಥ, ಎಲ್ಲವೋ ದಶರಥ ಚಕ್ರವರ್ತಿ, ಇದ್ದ ಏಕಮಾತ್ರ ಪುತ್ರನನ್ನು ಕಳೆದುಕೊಂಡು ನಾವು ಈ ನಡುಕಾಡಿನಲ್ಲಿ ಪಡಬಾರದ ಯಾತ್ರೆಯನ್ನು ಪಡ್ತಾ ಆ ಪುತ್ರ ವಿಯೋಗದಿಂದ ಯಾವ ರೀತಿಯಾಗಿ ಜರ್ಜರಿತರಾಗಿ ಹೋಗಿದ್ದೇವೆಯೋ, ಎಲ್ಲಿ ನನ್ನ ಮಗ ಎಲ್ಲಿ ನನ್ನ ಮಗ ಅಂತ ನಾವು ಕೊನೆಯುಸಿರುವ ತನಕ ಯಾವ ರೀತಿಯಾಗಿ ನಮ್ಮ ಮಗನಿಗಾಗಿಯೇ ಹಂಬಲಿಸ್ತಾ ಇದ್ದೇವೆಯೋ, ಹಾಗೆಯೇ ನೀನು ಕೂಡ, ನಿನಗೆ ನಾಲ್ಕು ಜನ ಮಕ್ಕಳಿದ್ದರೂ ಕೂಡ ನಿನ್ನ ಅವತಾರ ಕಾಲದಲ್ಲಿ ಯಾರು ನಿನ್ನ ಮಕ್ಕಳು ನಿನ್ನ ಪಡೆಯಲಿದೆ. ಚಕ್ರವರ್ತಿಯಾದರೂ ಕೂಡ ನಿರಂತರ ಪುತ್ರ ಶೋಕದಿಂದ ನೀನು ಕೂಡ ಸಾಯಿ ಎಂದಿದೆ ಶಾಪ. ಶಾಪ ಕೊಟ್ಟ ಕ್ಷಣದಲ್ಲಿ ಈ ಗಂಡ ಹೆಂಡತಿಯರು, ಶ್ರವಣ ಮುನಿ ಸೀಮಂತರಿ ಇಬ್ಬರು, ಇನ್ನು ನಾವಿಲ್ಲೇ ಬದುಕಿದ್ದು ಪ್ರಯೋಜನ ಅಂದಿದ್ದೆ. ಕಂದ ಕಂದ ತಾಂಡವ ಎಲ್ಲಿದ್ದೀಯ ಮಗನೇ, ಎಲ್ಲಿದ್ದೀಯ ಕಂದ ಅಂದಿದ್ದೆ. ಅವರಿಬ್ಬರು ಬಂದು ಆ ಮಗನನ್ನ ತಪ್ಪಿಕೊಂಡಿದ್ದೆ, ಆ ಮಗನ ಶವವನ್ನು ತೆಗೆದು ತಮ್ಮ ತೊಡೆಯ ಮೇಲೆ ಹಾಕೊಂಡಿದ್ದೆ. ತಾಂಡವ ತಾಂಡವ ತಾಂಡವ ಹರ ಹರ ಮಹಾದೇವ ಅಂತ ತಾವು ಪ್ರಾಣ. ದಶರಥ ಚಕ್ರವರ್ತಿ ಮೇಲಕ್ಕೊಂದ ಸಲ ಆಕಾಶವನ್ನು ನೋಡಿ, ಹೇ ಪರಮಾತ್ಮ, ಶಿವನೇ, ನಾಗಭೂಷಣನೇ, ನಗಿಮುಖ ಸುಂದರನೇ, ಅಭಯಂಕರನೇ, ಓಂಕಾರಮಯನೇ, ಪರಮಾತ್ಮ ನನಗಿಂತಹ ಪರಿತಾಪಕ್ಕೆ ಗುರಿ ಮಾಡಿದೆಯಾ ಎಂಬುದಾಗಿ ಮುಂದೆ ಆಗಬಹುದಾಗಿರ್ತಕ್ಕಂತಹ ಕಾರ್ಯಗಳನ್ನು ಆ ಕಾಡಿನಲ್ಲಿ ಎಲ್ಲವನ್ನೂ ನೆರವೇರಿಸಿ ತಾನು ರಥವನ್ನು ಏರಿ ನೇರವಾಗಿ ಅಯೋಧ್ಯ ನಗರಕ್ಕೆ ಬಂದ. ಅಯೋಧ್ಯ ನಗರಕ್ಕೆ ಬಂದ್ರೆ ಇಲ್ಲೊಂದು ವಿಚಿತ್ರ ಏನು ಅಂದ್ರೆ, ಕೌಸಲ್ಯಾದೇವಿ ನೋಡಲು ಬೇಟೆಯಾಡಿ ಬಂದಂತಹ ಚಕ್ರವರ್ತಿಯನ್ನ ದಣಿದಿದ್ದಾನೆ ಪತಿ ಎಂಬುದಾಗಿ ಹೋಗಿ ಅವನಿಗೆ ಅಸ್ತರಾಗವನ್ನು ಕೊಟ್ಟು ಕರೆದುಕೊಂಡು ಬಂದು ಆ ಪೀಠದ ಮೇಲೆ ಕುಳ್ಳಿರಿಸಿ ಮುಖವನ್ನೇ ನೋಡುತ್ತಿದ್ದಾಳೆ. ಮ್ಲಾನವದನಾಗಿದ್ದಾನೆ ಚಕ್ರವರ್ತಿ. ಸ್ವಾಮಿ ಕಾರಣವೇನು? ದೇವಿ, ಆಗಬಾರದೊಂದು ಆಗಿ ಹೋಯಿತು ಕಾಡಿನಲ್ಲಿ. ಏನು ಅರಿಯದ ಓರ್ವ ಬಾಲಕನಿಗೆ ಬಾಣಪ್ರಯೋಗ ಮಾಡಿದೆ. ಅವರ ತಂದೆ ತಾಯಿಗಳು ಕುರುಡರು, ಅವರು ನನಗೊಂದು ಶಾಪ ಕೊಟ್ಟರು ಕಣೆ. ಏನಾ ಶಾಪ ಅಂದರೆ, ನಿನ್ನ ಅವಸಾನ ಕಾಲದಲ್ಲಿ ನಿನ್ನ ಮಕ್ಕಳು ಯಾರೂ ನಿನ್ನ ಬಳಿ ಇಲ್ಲದೆ ಹೋಗಲಿ ಅಂತ ಶಾಪ. ಅದಕ್ಕೆ ಅಮ್ಮ ನಗುತ್ತಾಳಂತೆ. ದಶರಥನಿಗೆ ಆಶ್ಚರ್ಯವಾಗೋಯ್ತು. ಲೇ, ನಾನು ಶಾಪ ತಗೊಂಡು ಬಂದಿದ್ದೀನಿ, ನೀನು ನಗ್ತಾ ಇದೀಯಾ ಸ್ವಾಮಿ? ಅಲ್ಲೇ ಇರೋದು ಗುಟ್ಟು. ಏನು ಗುಟ್ಟು? ಅದೇ ಒಂದು ಪಟ್ಟು. ಏನು ಪಟ್ಟು?

ಕುಟ್ಟು ರಟ್ಟು ಎರಡು ಸೇರ್ಕೊಂಡ್ರೆ ಪಟ್ಟು, ಅದೇನು ರಟ್ಟು? ಹಾಗಂದವಾಗ ಈ ತಾಯಿ ಅಂತಳಂತೆ, ಸ್ವಾಮಿ ಆ ಮುನಿರಾಯ ಶಾಪ ಕೊಟ್ಟಿದ್ದಾನೆ ಏನೆಂಬುದಾಗಿ. ನಿಮ್ಮ ಅವಸಾನ ಕಾಲದಲ್ಲಿ ನಿನಗೆ ನಾಲ್ಕು ಜನ ಮಕ್ಕಳಿದ್ರು ಕೂಡ ಯಾರೂ ನಿಮ್ಮ ಬಳಿ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟಿದ್ದಾನೆ. ಅಂದ ಮೇಲೆ 60,000 ವರ್ಷಗಳಿಂದಲೂ ಕೂಡ ನಮಗೆ ಮಕ್ಕಳಿಲ್ಲ. ಈಗ ಆ ಶಾಪ ಕೊಟ್ಟಿದ್ದಾನೆ ಅಂದಮೇಲೆ ನಮಗೆ ಮಕ್ಕಳಾಗಲೇಬೇಕು. ಮೊದಲು ಮಕ್ಕಳಾಗಲಿ ಸ್ವಾಮಿ, ಆಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೋ, ಮುಂದಿನದು ಅನುಭವಿಸೋಣ. ಈಗ ನಮಗೆ ಮಕ್ಕಳಾಗಲಿ. ದಶರಥ ಅಂತಾನಂತೆ, ಅದು ಸರಿನೆ, ನೀನು ಹೇಳ್ತಾ ಇರೋ ಮಾತು ಸತ್ಯ ಕೌಸಲ್ಯ. ಹಾಗೆನ್ನುವಾಗ ಈ ತಾಯಿ ಆ ಗಂಡನ ಪಾದ ಸೇವೆಯನ್ನು ಮಾಡ್ತಿದ್ದಾಳೆ. ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಮಾಡ್ತಾ ತಾಂಡವ ಚಕ್ರವರ್ತಿಯ ಬಾಣಕ್ಕೆ ತುತ್ತಾಗಿ ಮೃತ್ಯುವನ್ನಪ್ಪಿದರೂ ಕೂಡ ಅವನ ಈ ಕಥೆ ಮುಂದೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯಬಹುದಾಗಿರತಕ್ಕಂತಹ ಕಾರ್ಯಗಳಿಗೆಲ್ಲ ನೆರವಾಗಿದೆ. ಅರಮನೆಯ ಎಲ್ಲ ಪರಿವಾರದವರು ಕೂಡ ಸೇರಿದ್ದಾರೆ. ಮನಸ್ಸಿನಲ್ಲಿ ತಾಂಡವ ಎಂತಹ ಪುಣ್ಯಾತ್ಮ, ಎಂತಹ ಮಾತೃಭಕ್ತ, ಎಂತಹ ಪಿತೃಭಕ್ತ ಎಂಬತಕ್ಕಂತಹ ವಿಚಾರವನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆ ತಾಂಡವನ ಕಥೆಯನ್ನೇ ಸ್ಮರಣೆ ಮಾಡುತ್ತಿದ್ದಾರೆ ಎಂಬತಕ್ಕಂತಹ ಈ ಕಥೆ. ಈ ತಾಂಡವ ಚರಿತ್ರೆಗೆ ಪರಮಾತ್ಮನ ಕುರಿತು ಮಂಗಳವನ್ನು ಪಡೆದಿದೆ.

0: ರಾಜಾದಿರಾಜ ರಘುರಾಮಚಂದ್ರ ಮಹಾರಾಜ ಕೀ ಜಯ.
1: ಕೇಳುಗರೆ, ಇದುವರೆಗೂ ಶ್ರವಣ ಕುಮಾರ ಕುರಿತ ಹರಿಕತೆ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿರುವ ವಿವಿಧ ರೀತಿಯ ಸೇವಾ ಸೌಲಭ್ಯಗಳ ಕುರಿತು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಚೈತ್ರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸಾಮಾಜಿಕ ಸವಲತ್ತು,
4: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
4: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಚೈತ್ರರವರು. ಧನ್ಯವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಸ್ತುತ ಇಲಾಖೆಯ ಯೋಜನೆಗಳ ಚಟುವಟಿಕೆಗಳು ಹಾಗೂ ಇನ್ನಿತರ ಸಹಾಯಧನ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್.
6: ಧನ್ಯವಾದಗಳು ಶ್ರೀಕಾಂತ್ ಅವರೇ.
5: ಮೇಡಮ್, ಮೊದಲಿಗೆ ಭಾಳ ಸಂತೋಷ, ತಾವು ನಿರಂತರವಾಗಿ ನಮ್ಮ ರೇಡಿಯೋ ಕೇಂದ್ರಕ್ಕೆ ಬಂದು ನಮ್ಮ ಕೇಳುಗರಿಗೆ ತಮ್ಮ ಇಲಾಖೆಯ ಒಂದು ಪರಿಚಯ ಆಗಿರ್ಬೋದು, ಅಲ್ಲಿ ಸಿಗ್ತಿರೋಂಥ ವಿವಿಧ ರೀತಿಯ ಸೇವಾ ಸೌಲಭ್ಯಗಳು ಯೋಜನೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀರಾ. ಮೊದಲಿಗೆ ಮೇಡಮ್, ಇಲಾಖೆಯ ಯೋಜನೆಗಳ ಪ್ರಸ್ತುತ ಚಟುವಟಿಕೆಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಿ ಮೇಡಮ್.
6: ತೋಟಗಾರಿಕೆ ಇಲಾಖೆ ಬಂದು 1963 ಸತತವಾಗಿ ರೈತರಿಗೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ನಮ್ಮ ತೋಟಗಾರಿಕೆ ಇಲಾಖೆ ಮುಖ್ಯವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಕಾನ್ಸಂಟ್ರೇಷನ್ ಮಾಡುತ್ತೆ ಅಂತಂದರೆ, ರೈತರಿಗೆ ಉತ್ತಮವಾದ ಗುಣಮಟ್ಟದ ಸಸಿಗಳನ್ನು ವಿತರಣೆ ಮಾಡೋದು, ಅದು ಸಸ್ಯ

0: ಅಥವಾ ನರ್ಸರಿಗಳನ್ನ ಗುರುತಿಸಿ ಅಲ್ಲಿಂದ ಮಾರಾಟ ಮಾಡುವಂಥದ್ದು. ಮತ್ತು ಇನ್ನೊಂದು ಬಂದು ಎಕ್ಸ್ಟೆನ್ಷನ್ ಪ್ರೋಗ್ರಾಮ್. ಈಗ ರೈತರಿಗೆ ಮತ್ತು ಅಧಿಕಾರಿಗಳಿಗೆ ಇರೋ ಒಂದು ಗ್ಯಾಪ್ ಇರುತ್ತಲ್ಲ, ಅದ್ರ ನಡುವೆ ಒಂದು ಬ್ರಿಡ್ಜ್ ಆಗಿ ನಮ್ಮ ತೋಟಗಾರಿಕೆ ಇಲಾಖೆ ಕಾರ್ಯನಿರ್ವಹಿಸುತ್ತೆ. ಇನ್ನೊಂದು ಈ ಹಾಪ್ಕಾಮ್ಸ್ಗಳು, ಈಗ ರೈತರಿಗೆ ಬೆಳೆದಿರೋ ಬೆಳೆನ ಉತ್ತಮವಾದ ಬೆಲೆ ಹಾಗೂ ನಿಗದಿತ ಕಾಲದಲ್ಲಿ ಅದನ್ನು ಮಾರಾಟ ಮಾಡೋದಕ್ಕೆ ಅಂತ ಹಾಪ್ಕಾಮ್ಸ್ಗಳನ್ನ ನಿರ್ಮಿಸಿದ್ದಾರೆ. ಇದಿಷ್ಟು ನಮ್ಮ ತೋಟಗಾರಿಕೆ ಇಲಾಖೆಯ ಮೇಜರ್ ಉದ್ದೇಶ ಮತ್ತು ಗುರಿ ಆಗಿರುತ್ತೆ. ಇದನ್ನು ಬಿಟ್ಟು ನಾವು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾಗಲಿ, ಹಿರಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾಗಲಿ, ಸತತವಾಗಿ ರೈತರಿಗೆ ಟೆಕ್ನಿಕಲ್ ಗೈಡೆನ್ಸ್ ಅನ್ನೋದು, ಅಂದರೆ ಯಾವ ಭಾಗಕ್ಕೆ ಯಾವ ಬೆಳೆ ಸೂಕ್ತ, ಎಷ್ಟು ಪ್ರಮಾಣದಲ್ಲಿ ಬೆಳೆ ಬೆಳಿಬೇಕು, ಯಾವ ಬೀಜ ಆಯ್ಕೆ ಮಾಡ್ಕೋಬೇಕು, ಆ ಬೀಜದ ಗುಣಮಟ್ಟ ಹೇಗಿರಬೇಕು, ಮತ್ತು ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಅಥವಾ ಔಷಧಿಗಳನ್ನ ಸಿಂಪಡಿಸಬೇಕು, ಅದರ ಉತ್ತಮವಾಗಿ ಪ್ರೊಡಕ್ಟಿವಿಟಿ ಮತ್ತು ಪ್ರೊಡಕ್ಷನ್ ಅಂತ ಹೇಳ್ತಾರೆ, ಏನು ಉತ್ಪಾದಕತೆ ಮತ್ತು ಉತ್ಪಾದನೆ ಪಡೆಯೋದಕ್ಕೆ ಏನೇನು ಕ್ರಮ ವಹಿಸಬೇಕು ಅನ್ನೋದನ್ನ ನಮ್ಮ ಅಧಿಕಾರಿಗಳು ಸತತವಾಗಿ ರೈತರಿಗೆ ತಿಳಿಸ್ಕೊಡ್ತಾರೆ. ಇದಿಷ್ಟು ಇಲಾಖೆಯ ಉದ್ದೇಶ ಮತ್ತು ಗುರಿ.
1: ಹಾಗಾದ್ರೆ ಮೇಡಮ್, ತಾಳೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಯ ಸೇವಾ ಸೌಲಭ್ಯಗಳು ಏನೇನಿದೆ ಮೇಡಮ್?
0: ತಾಳೆ ಬೆಳೆ ಅನ್ನೋದು ಒಂದು ಉತ್ತಮವಾದ ಬೆಳೆ. ಏನಕ್ಕೆ ತಾಳೆ ಬೆಳೆ ಮಾಡಿ ಅಂತ ಹೇಳ್ತೀವಿ ಅಂತಂದರೆ, ನಮ್ಮ ಭಾರತದಲ್ಲಿ ನಾವು ಸೇವನೆ ಮಾಡುವಂಥ ಒಂದು 50%ಗಿಂತ ಜಾಸ್ತಿ ಪ್ರಮಾಣದ ತೈಲವನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನಾವು ಯಾವಾಗ ಈ ತಾಳೆ ಬೆಳೆನ ರೈತರಿಗೆ ಪರಿಚಯಿಸಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗ ನಮ್ಮ ದೇಶದಿಂದ ಹೊರಗಡೆ ಹೋಗೋ ದುಡ್ಡನ್ನು ನಾವು ಸೇವ್ ಮಾಡ್ಬೋದು. ಅಂದರೆ ಏನು ಹೇಳ್ತೀರಿ, ನಮ್ಮ GSTPಗೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ, GDPಗೂ ಕಾಂಟ್ರಿಬ್ಯೂಟ್ ಮಾಡುತ್ತೆ, ನಮ್ಮ ದೇಶದ ಇನ್ಕಮ್ಗೆ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಮತ್ತು ನಮ್ಮಲ್ಲೇ ನಾವು ಬೆಳೆಯೋದ್ರಿಂದ ಸ್ವಾವಲಂಬಿಗಳಾಗಿ ಇದು ಮಾಡ್ಬೋದು. ಮತ್ತು ಇದಕ್ಕೆ ಏನಂದರೆ MSP ಅಂತ ಇದೆ. ಈಗ ನಿಮಗೆ ಗೊತ್ತಿರ್ಬೋದು ರಾಗಿ ಗೋಧಿ ಅದಕ್ಕೆಲ್ಲ ಹೇಗೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾರುಕಟ್ಟೆ ದರ ನಿಗದಿಯಾಗಿದೆ, ಆ ಥರ ನಮ್ಮ ತೋಟಗಾರಿಕೆ ಇಡೀ ತೋಟಗಾರಿಕೆ ಬೆಳೆಗಳಲ್ಲಿ ಒಂದೇ ಒಂದು ಬೆಳೆಗಿದೆ ಅಂತಂದರೆ ಅದು ಆಯಿಲ್ ಪಂಪ್ ಮಾತ್ರನೇ. ಸೊ ಇದನ್ನ ರೈತರು ಧೈರ್ಯವಾಗಿ ಇದನ್ನ ಅಳವಡಿಸ್ಕೊಬೋದು, ಮತ್ತು ಇದಕ್ಕೆ ಒಳ್ಳೆ ಸ್ಕೋಪ್ ಕೂಡ ಇದೆ. ಇಲ್ಲೇ ನಮ್ಮ ಇದು HD Kote ಭಾಗ ಆಗಿರೋದ್ರಿಂದ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಭೀಮನಕೊಲ್ಲಿಯಲ್ಲಿ ಸಂಸ್ಕರಣಾ ಘಟಕ ಕೂಡ ಇದೆ. ಸೊ ಆದ್ದರಿಂದ ರೈತರು ತಗೊಳ್ಳೋರು ಯಾರು, ಬಂದು ತಗೊಂಡು ಹೋಗೋರು ಯಾರು ಅಂತೇನು ಯೋಚನೆ ಮಾಡಂಗಿಲ್ಲ. ನಮ್ಮ ತೋಟಗಾರಿಕೆ ಇಲಾಖೆ ಪತಂಜಲಿ ಗ್ರೂಪ್ಸ್ ಅವ್ರ ಜೊತೆ ಟೈಅಪ್ ಮಾಡ್ಕೊಂಡಿದೆ. ಸೊ ಅವರು ಉತ್ತಮವಾದ ಗುಣಮಟ್ಟದ ಸಸಿಗಳನ್ನ ಕೊಡ್ತಾರೆ, ಮತ್ತು ಅವರೇ ಪ್ರೊಕ್ಯೂರ್ ಮಾಡ್ತಿದ್ದಾರೆ. ಸೊ ಅದನ್ನ ಒಂದು ಬ್ರ್ಯಾಂಡಿಂಗ್ ಆಗಿ ಮಾರಾಟ ಮಾಡಿ ಇದು ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಇಲಾಖೆಯಿಂದ ರೈತರಿಗೆ ಏನು ಸೌಲಭ್ಯ ಸಿಗುತ್ತೆ ಅನ್ನೋದಾದ್ರೆ, ಒಂದು ಉತ್ತಮವಾದ ಸಸಿಗಳ ವಿತರಣೆ ನಾವೇ ಮಾಡ್ತೀವಿ, ಅದ್ರ ಜೊತೆ ಅದನ್ನ ಅಳವಡಿಸ್ಕೊಳ್ಳಕ್ಕೆ, ಅಂದ್ರೆ ಈಗ ಏರಿಯಾ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಇನ್ನೊಂದು ಏರಿಯಾ ಎಕ್ಸ್ಪ್ಯಾನ್ಷನ್ಗೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಹೆಕ್ಟೇರಿಗೆ ಇಷ್ಟು ದುಡ್ಡು ಅಂತ. ಈಗ ವಿದೇಶಿ ತಳಿಗಳಿದೆ, ಸ್ವಂತ ತಳಿಗಳಿದ್ದಾವೆ. ಸೊ ಅದರಿಂದ 29,000 ಅಷ್ಟು ದುಡ್ಡು ಕೊಡ್ತೀವಿ, 157 ಸಸಿ ಕೂರುತ್ತೆ 9x9 meter ಅಂತರದಲ್ಲಿ. ಮತ್ತೆ ಇನ್ನೊಂದು ಏನಂತಂದ್ರೆ 4 ವರ್ಷದ ತನಕ ಅವ್ರಿಗೆ ಗೊಬ್ಬರ ಹಾಗೂ ಔಷಧಿಗಳನ್ನ ಸಿಂಪಡಣೆ ಅಂತರ ಬೆಳೆ ಮಾಡೋದಿಕ್ಕೂ ನಮ್ಮಲ್ಲಿ ಸಹಾಯ ಇದೆ. 5,250 ರೂಪಾಯಿ ತರ 4 ವರ್ಷಗಳ ಕಾಲ ಅವ್ರಿಗೆ ಅಂತರ ಬೆಳೆ ಮತ್ತೆ ನಿರ್ವಹಣೆಗೆ ನಾವು ಇದು ಮಾಡಿಕೊಡ್ತೀವಿ, ತಗೊಳ್ತೀವಿ. ಮತ್ತೆ ಎತ್ತರದ ತಾಳೆ ಬೆಳೆ, ಈಗ ದೊಡ್ಡದಾದ್ಮೇಲೆ ಮರ್ತೋಗ್ತಾರೆ ಆ ಥರ ಏನು ಇಲ್ಲ. ಪ್ರತಿ ಟನ್ಗೆ 1,000 ರೂಪಾಯಿ ತರ, 15 ಟನ್ ತನಕ ನಾವು 15,000 ರೂಪಾಯಿ ಗರಿಷ್ಠ ಮಟ್ಟದಲ್ಲಿ ರೈತರಿಗೆ ಅನುದಾನ ಕೊಡ್ತೀವಿ. ಇದಲ್ಲದೆ ಬೋರ್ವೆಲ್ ಸೆಟ್ ಆಗಿರ್ಬೋದು, ಕೋಕೋನಟ್ ಫ್ರಾನ್ ಚಾಪರ್ಗಳಾಗಿರ್ಬೋದು, ಮತ್ತೆ ಈ ಕಟಾವು ಯಂತ್ರ ದೋಟಿಗಳು ಬರುತ್ತಲ್ಲ ಅಲ್ಯೂಮಿನಿಯಂ ದೋಟಿಗಳು, ಅದನ್ನ ಕೊಂಡ್ಕೊಳ್ಳೋಕ್ಕಾಗಿರ್ಬೋದು, ಈ ಥರ ವಿವಿಧ ರೂಪದಲ್ಲಿ ನಾವು ಅವ್ರಿಗೆ ಸಹಾಯನ ಮಾಡಿಕೊಡ್ತೀವಿ. ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಬೇರೆ ಬೆಳೆಗಳಲ್ಲಿ ನಾವು ತಗೊಳ್ತೀವಿ ಅನ್ನೋದೊಂದು ಗ್ಯಾರಂಟಿ ಇರಲ್ಲ. ಇದೊಂದು ಮೇಜರ್ ಆಯಿಲ್ ಪಾಮ್ ಅಲ್ಲಿ ಏನಿದೆ ಅಂದ್ರೆ, ಕಂಪನಿ ಜೊತೆ ಟೈಅಪ್ ಆಗಿರೋದ್ರಿಂದ ಬೆಳೆನೂ ಬೆಳೆಸೋದ್ರಿಂದ ಹಿಡಿದು ತಗೊಳ್ಳೋ ತನಕನೂ ಇಲಾಖೆನೇ ಶ್ರಮ ವಹಿಸುತ್ತೆ. ಹಾಗಾಗಿ ಇದೊಂದು ಪ್ಲಸ್ ಪಾಯಿಂಟ್. ಇಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ತಾಳೆ ಬೆಳೆನ ತುಂಬಾ ಜನ ಇಲ್ಲಿ HD Kote ಸರ್ಗೂರು ಭಾಗದಲ್ಲಿ ಹಾಕೊಂಡಿದ್ದಾರೆ, ಆಲ್ರೆಡಿ ಉತ್ತಮ ಯಶಸ್ಸನ್ನು ಕಂಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಬೆಳೆ ಬಗ್ಗೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ, ಈಗ ಬೇರೆ ಬೆಳೆಗಳು ಹಾಕಿದ್ರೆ ನೀವು ಅದಕ್ಕೆ ಕಳ್ಳರು ಕಾಟ ಇರ್ಬೋದು, ಮತ್ತೆ ಪೆಸ್ಟ್ ಇದು ಮಂಗನ ಕಾಟ ಇರ್ಬೋದು, ಇನ್ನೊಂದು ತುಂಬಾ ಎಫೆಕ್ಟ್ ಆಗುತ್ತೆ. ಈ ಬೆಳೆ 3 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ, 3 ವರ್ಷದಿಂದ ನಿಮ್ಗೆ ಇದು 60-70 ವರ್ಷದ ತನಕ ಸತತವಾಗಿ ಗೊನೆಗಳನ್ನ ಕೊಡುತ್ತೆ. ಆ ಒಂದು ಗೊನೆ 150-200 kg ಇರುತ್ತೆ. ಸೊ ಅದನ್ನ ಕಳ್ಳತನ ಆಗ್ಲಿ ಇನ್ನೊಂದಾಗ್ಲಿ ಏನು ಇದಿಲ್ಲ. ಮತ್ತೆ ಇದಕ್ಕೆ ರೋಗಗಳು ಅಂಟೋದು ಕಡಿಮೆ, ಕೀಟನೂ ಅಂಟೋದು ಕಡಿಮೆ. ಇದಕ್ಕೆ ನೀವೇನಂದ್ರೆ ಬೇರೊಂದು ನಿರ್ವಹಣೆ ಒಂದು, ಅದ್ ಬಿಟ್ರೆ ಉತ್ತಮವಾಗಿ ನೀರು ಕೊಡಬೇಕು, ನೀರು ತುಂಬಾ ಕೇಳುತ್ತೆ. ಅಷ್ಟು ಬಿಟ್ರೆ ಇದಕ್ಕೆ ಏನು ನಿರ್ವಹಣೆ ಬೇಕಾಗಿಲ್ಲ, ಅಂತರ್ ಬೆಳೆಗಳು ಕೂಡ ಹಾಕೊಂಬುದು. ಸೊ ಯಾರು ತುಂಬಾ ಬಿಸಿ ಇರ್ತಾರೆ ಮತ್ತೆ ಲ್ಯಾಂಡ್ನ ವೇಸ್ಟ್ ಆ ಥರ ಎಲ್ಲ ಅಂತ ಜಾಗಗಳನ್ನ ಯುಟಿಲೈಸ್ ಮಾಡ್ಕೊಳ್ಳಕ್ಕೆ ಇನ್ನು ಇದು ತುಂಬಾ ಸೂಕ್ತ ಬೆಳೆ ಅಂತ ಹೇಳಕ್ ಇಷ್ಟ.
1: ಮೇಡಮ್, ಈಗ ತೋಟಗಾರಿಕೆ ಬೆಳೆಗಳು ಅಂತ ಬಂದಾಗಲೇ ಅದಕ್ಕೆ ಅಗತ್ಯ ಅನ್ನೋಂಥದ್ದು ಮೊದಲನೇದಾಗಿ

0: ನೀರಾವರಿ ವ್ಯವಸ್ಥೆ ಅನ್ನೋದು ಮೇಡಮ್. ಈಗ ನೀರಾವರಿ ವ್ಯವಸ್ಥೆಯಲ್ಲಿ ಹನಿ ನೀರಾವರಿ ಅನ್ನೋದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಈ ತೋಟಗಾರಿಕೆ ಬೆಳೆಯಲ್ಲಿ. ಈ ಹನಿ ನೀರಾವರಿ ಉತ್ತೇಜನೆಗೆ ಇಲಾಖೆ ವತಿಯಿಂದ ಏನೆಲ್ಲ ಸಹಾಯಧನ ಅಥವಾ ಸೌಲಭ್ಯಗಳು ಸಿಗ್ತಾ ಇದೆ?
1: ಹನಿ ನೀರಾವರಿ ಅನ್ನೋದು ನಾವೇನು ಕಳವಡಿಸ್ಕೊಬೇಕು ಅಂತ ರೈತರಿಗೆ ಗೊತ್ತಾಗ್ಬಿಟ್ರೆ ಅಲ್ಲೇ ಅರ್ಧ ನಮ್ಮ ರೈತರ ಮನವೊಲಿಸ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹನಿ ನೀರಾವರಿ ಒಂದು ನೀರಾವರಿ ಪದ್ಧತಿ ಆಗಿದ್ದು, ಇದರಲ್ಲಿ ನೀವು ಏನು ಸಾಂಪ್ರದಾಯಿಕ ನೀರಾವರಿ ಅಳವಡಿಸ್ಕೊಳ್ತೀರಾ ಅದರಲ್ಲಿ 80-90% ವಾಟರ್ ಸೇವ್ ಆಗುತ್ತೆ. ಸೊ ಈಗಿನ ಕಾಲದಲ್ಲಿ ಶ್ರೀಕಾಂತ್ ಅವರೇ ನೀವು ನೋಡ್ತಾ ಇರ್ಬೋದು, ಈ ವರ್ಷ ವಾಡಿಕೆಗಿಂತ 50%ಗಿಂತ ಕಡಿಮೆ ಮಳೆ ಆಗಿದೆ. ಸೊ ಈ ತರ ಸಿಚುಯೇಷನ್ಸ್ ಮುಂದೆ ಬರ್ತಾ ಇದ್ರೆ ನಾವು ಅದಕ್ಕೆ ರೆಡಿ ಹೇಗಾಗಿರ್ಬೇಕು ಅಂದ್ರೆ ಇರೋ ನೀರಾವರಿ ಮೂಲಗಳನ್ನ ಬಳಸ್ಕೊಂಡು ಉತ್ತಮವಾದ ಬೆಳೆ ಹಾಗೂ ಅದನ್ನ ನಿರ್ವಹಣೆ ಮಾಡೋದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಹಂಗಾಗಿ ಈ ಹನಿ ನೀರಾವರಿ ಅಳವಡಿಸ್ಕೊಳ್ಳೋದ್ರಿಂದ ಒಂದು 80-90% ಭಾಗ ನೀರು ಶೇಖರಣೆ ಆದ್ರೆ ಅದನ್ನ ಬೇರೆ ಕಡೆ ಯುಟಿಲೈಸ್ ಮಾಡ್ಕೊಬಹುದು ಅನ್ನೋದೊಂದು ಇದು. ಮತ್ತೆ ಇದು ನಮ್ಮ ಇಲಾಖೆ ಏನ್ ಮಾಡುತ್ತೆ ಅಂತಂದ್ರೆ 90% ಸಬ್ಸಿಡಿ ಇದೆ. ಮುಂಚೆ ಇದು ಇದೇ 2 ವರ್ಷದ ಮುಂಚೆ ಜನರಲ್ ಕ್ಯಾಟಗರಿ ಅವರಿಗೆ 75% ಇತ್ತು, ಮತ್ತೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಉತ್ತಮ ಉತ್ತೇಜನ ನೀಡೋಕೆ 90% ಇತ್ತು. ಸರ್ಕಾರ ಇದರ ಅವಶ್ಯಕತೆನ ಮತ್ತೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲರಿಗೂ ಕಾಮನ್ ಆಗಿ 90% ಸಬ್ಸಿಡಿ ಅಂತ ಮಾಡಿದ್ದಾರೆ. ಕೆಲವೊಂದು ಕಂಪನಿಗಳು ನಮ್ಮಲ್ಲಿ ಏನು ಎಂಪ್ಯಾನಲ್ ಆಗಿರ್ತವೆ ಅವ್ರ ಮೂಲಕ ಅರ್ಜಿ ಕೊಟ್ಟು ರೈತರ ವಂತಿಕೆ ಪೂರ್ತಿನೂ ಕಟ್ಬೋದು ಅಥವಾ ಫಾರ್ಮರ್ ಶೇರ್ ಕಟ್ಟಿ ಅವರಿಗೆ ಸಬ್ಸಿಡಿ ಬರೋ ತರನೂ ಮಾಡ್ಕೋಬಹುದು. ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಫರ್ಟಿಗೇಷನ್ ಅನ್ನೋದು ಇನ್ನೊಂದೇನಿದೆ, ಈ ರಸಾವರಿ ಅಂತ ಕೇಳಿರ್ಬೋದು ನೀವು, ಅದು ಈಸಿ ಆಗುತ್ತೆ. ಈಗ ರೈತ ಎಲ್ಲ ಹೋಗ್ಬೇಕಾಗಿರುತ್ತೆ, ನೀರಾವರಿ ಪದ್ಧತಿ ತಾನೇ ನಿಂತ್ಕೋಬೇಕು ಅಂತ ಏನಿಲ್ಲ. ಆ ಬೋರ್ವೆಲ್ ಅದು ಯಾವಾಗ ಕರೆಂಟ್ ಕೊಡ್ತಾರಲ್ಲ ಆ ಟೈಮಲ್ಲಿ ಅವ್ರು ಸ್ವಲ್ಪ ಒಂದು ರಸಾವರಿ ಪದ್ಧತಿ ಎಲ್ಲ ಅಳವಡಿಸ್ಕೊಂಡ್ರೆ ಅದ್ರ ಪಾಡಿಗೆ ನೀರಿನ ಜೊತೆ ಗೊಬ್ಬರನೂ ಕೊಡೋ ಪದ್ಧತಿ ಇದೆ, ನೀರಿನ ಜೊತೆ ಈ ಲಘು ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತಾರೆ ಅದನ್ನು ಕೊಡೋ ಪದ್ಧತಿಯಿಂದ ಉತ್ತಮವಾದ ಬೆಳೆನೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಪದ್ಧತಿಯಲ್ಲಿ ಡೈರೆಕ್ಟ್ ಬೇರಿಗೆ ನೀರು ಹೋಗೋದ್ರಿಂದ ನೀರು ಮಾಯಿಶ್ಚರ್ ಮೇಂಟೈನ್ ಆಗುತ್ತೆ, ಕಳೆ ಕೂಡ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಇಲ್ಲಿ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಒಂದು 3-4 ಥರ ನೋಡ್ಬೇಕಂದ್ರೆ ನೀರು ಸೇವ್ ಆಗುತ್ತೆ, ಆಳುಗಳ ಇದೂ ಕಡಿಮೆ ಆಗುತ್ತೆ, ಏನಕ್ಕಂದ್ರೆ ಕಳೆ ಕಡಿಮೆ ಆಗಿರೋದ್ರಿಂದ ನಿರ್ವಹಣೆ ಈಸಿ ಆಗುತ್ತೆ, ಒಬ್ಬನೇ ನಿಂತು ಮೇಂಟೈನ್ ಮಾಡುವಂಥದ್ದೊಂದು ಇದಾಗುತ್ತೆ, ಉತ್ತಮ ಇಳುವರಿ ಕೂಡ ಉತ್ತಮ ಕ್ವಾಲಿಟಿ ಉತ್ಪಾದನೆ ಕೂಡ ಹೆಚ್ಚುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
0: ತಾವು ಹೇಳಿದ್ರಿ ವಾಡಿಕೆಗಿಂತ ಈ ಬಾರಿ ಬಹಳ ಮಳೆ ಕಡಿಮೆ ಇದೆ, ಈ ನಿಟ್ಟಿನಲ್ಲಿ ತೋಟಗಾರಿಕೆ ಬೆಳೆಗಳ ಮೇಲೆ ಇದು ಯಾವ ರೀತಿ ಪ್ರಭಾವವನ್ನು ಬೀರ್ಬೋದು ಮೇಡಮ್? ಈ ಪ್ರಭಾವವನ್ನು ತಪ್ಪಿಸೋ ನಿಟ್ಟಿನಲ್ಲಿ ಇಲಾಖೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ?
1: ನಮ್ಮಲ್ಲಿ ಅದು ಈಗಾಗಲೇ ತುಂಬ ಕಡೆ ಪಾಂಪ್ಲೆಂಟ್ಸ್ಗಳನ್ನು ಮಾಡಿ ಹಂಚ್ತಾ ಇದ್ದೀವಿ. ಏನಕ್ಕೆ ಅಂದರೆ ಈ ಪ್ರವಾಹ ಅನ್ನೋದು ತುಂಬ ಬೇಗ ಕಾಣಿಸ್ಬಿಡುತ್ತೆ, ಅದರ ಎಫೆಕ್ಟ್ ತುಂಬ ಕಾಣಿಸುತ್ತೆ. ಈ ಡ್ರೌಟ್ ಅನ್ನೋದೇನಿದೆಯಲ್ಲ, ಈ ಬರಗಾಲ ಅನ್ನೋದೇನಿದೆಯಲ್ಲ, ತಕ್ಷಣಕ್ಕೆ ಕಂಡು ಬರೋದಿಲ್ಲ. ಏನಕ್ಕೆ ಅಂದರೆ ನಮ್ಮ ತೋಟಗಾರಿಕೆ ಬೆಳೆಗಳನ್ನ ಅತಿ ಹೆಚ್ಚು ನಾವು ನೀರಾವರಿಲೇ ಬೆಳೆಸ್ತೀವಿ. ಬೋರ್ವೆಲ್ ಇದ್ದವ್ರು ಮಾತ್ರನೇ ಸೂಕ್ಷ್ಮವಾಗಿ ನೋಡ್ಬೇಕಂದ್ರೆ ಅವ್ರು ಮಾತ್ರನೇ ಇದನ್ನ ಅಳವಡಿಸ್ಕೊಳ್ತಾರೆ ತೋಟಗಾರಿಕೆ ಬೆಳೆಗಳನ್ನ. ಬಟ್ ಈಗ ತಕ್ಷಣಕ್ಕೆ ಏನು ಕಂಡು ಬರ್ತಿದೆ ಅಂದರೆ ಎಲ್ಲ ಹಸಿರಾಗೇ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಈಗ ಒಂದು 3-4 ತಿಂಗಳು ಕಳೆದು ಈ ಬೇಸಿಗೆ ಬರೋ ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ವಾಡಿಕೆಗಿಂತ ಎಷ್ಟು ಹೂ ಬಿಡಬೇಕು, ಎಷ್ಟು ಕಾಯಿ ಬಿಡಬೇಕು, ಅದು ತುಂಬ ಕಡಿಮೆ ಆಗುತ್ತೆ. ಒಂದು 50% ಮೇಲೇನೆ ಕಡಿಮೆ ಆಗ್ಬಿಡುತ್ತೆ, ಈಲ್ಡ್ಗಳಾಗಲಿ ಮತ್ತೆ ಅದ್ರ ಕ್ವಾಲಿಟಿ ಆಗಿರ್ಬೋದು, ಈ ಎಲೆಗಳೆಲ್ಲ ಒಣಗಿರ್ತಾರ ಅನ್ಸೋದು. ಈಗ ಸದ್ಯದ ಮಟ್ಟಿಗೆ ನಮ್ಗೆ ಕಂಡು ಬಂದಿಲ್ಲ ಅಂತಂದ್ರೂ ಮುಂದಿನ ದಿನಗಳಲ್ಲಿ ಈ ಮಾವು ಮತ್ತೆ ಈ ತೆಂಗು ಬೆಳೆಗಳಲ್ಲಿ ಮೈಟ್ಸ್ ಅಂತ ಒಂದು ಬರುತ್ತೆ, ನುಸಿ ರೋಗ. ಅದೇನ್ ಮಾಡುತ್ತೆ ಅಂದ್ರೆ ಈ ರಸಾನ ಹೀರುವಂಥದ್ದು, ಈ ಎಲೆಗಳ ಮೇಲೆ ರಸಾನ ಹೀರುವಂಥದ್ದು, ಥ್ರಿಪ್ಸ್ ಅನ್ನೋ ಅಂತ ಆಗಿರ್ಬೋದು, ಮತ್ತೆ ಅಫಿಡ್ಸ್ ಹೇನು ಗಿಡದ ಹೇನು ಅಂತ ಹೇಳ್ತಾರೆ, ಮೀಲಿ ಬಗ್ಸ್ ಆಗಿರ್ಬೋದು, ಕೆಂಪು ಜೇಡ ಆಗಿರ್ಬೋದು, ಇವಕ್ಕೆಲ್ಲ ಇದು ಸೂಕ್ತವಾದ ಕಾಲ ಅಂತ ಹೇಳ್ಬೋದು. ಇವೆಲ್ಲ ಔಟ್ ಬ್ರೇಕ್ ಆಗ್ತವೆ. ನಾರ್ಮಲ್ ಆಗಿ ಒಂದು 100 ಇದ್ರೆ ಇಂಥ ಟೈಮಲ್ಲಿ 1,000-1,00,000 ಅದನ್ನ ಮಲ್ಟಿಪ್ಲೈ ಆಗಿ, ಸೊ ಅದು ಯಾವಾಗ ನಮ್ಮ ಬೆಳೆಗಳ ಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ, ಇಳುವರಿ ಮತ್ತೆ ಅದರದ್ದು ಕ್ವಾಲಿಟಿ ಏನಾಗುತ್ತೆ ತುಂಬ ಕುಂಠಿತ ಆಗುತ್ತೆ. ಹಾಗಾಗಿ ಕಾಯಿಗಳಲ್ಲಿ ಅತಿ ಹೆಚ್ಚು ಉಷ್ಣಾಂಶದಿಂದ ಈ ಕ್ರ್ಯಾಕ್ ಆಗೋದು ನೋಡಿರ್ಬೋದು. ಈ ಸತಿ ನೀವು ಆಲ್ರೆಡಿ ಮಾರ್ಕೆಟಲ್ಲಿ ನೋಡಿರ್ಬೋದು, ತುಂಬ ಮಾವಲ್ಲಿ ಬ್ಲ್ಯಾಕ್ ಸ್ಪಾಟ್ ಆಗಿರ್ಬೋದು, ಕ್ರ್ಯಾಕ್ ಆಗಿರುವಂಥದ್ದು, ಅಷ್ಟು ಮಾರ್ಕೆಟ್ ಅಪೀಲಿಂಗ್ ಅನ್ಸಲ್ಲ. ಬೆಳೆ ಇದ್ರೂ ನಮ್ಗದು ತುಂಬ ತಗೊಳ್ಬೇಕು ಅನ್ನೋಷ್ಟು ಆಕರ್ಷಣೆ ಇರಲ್ಲ. ಹಾಗಾಗಿ ರೈತರು ಈಗ ನಾವು ಹಿಂದೆ ಡಿಸ್ಕಸ್ ಮಾಡ್ದಂಗೆ ಡ್ರಿಪ್ ಇರಿಗೇಷನ್ ಹಾಕೊಳ್ಳೋದಾಗಿರ್ಬೋದು ಅಥವಾ ಮಲ್ಚಿಂಗ್ ಹಾಕೊಳ್ಳೋದಾಗಿರ್ಬೋದು, ಇಂಥ ಸೂಕ್ಷ್ಮ ಕ್ರಮಗಳನ್ನು ಅಳವಡಿಸ್ಕೊಂಡು ಬಂದರೆ ಖಂಡಿತವಾಗ್ಲೂ ಅದನ್ನು ನಿರ್ವಹಿಸ್ಬೋದು. ಇದನ್ನೇ ನಾವು ನಮ್ಮ ರೈತರಿಗೆ ಬೇರೆ ಬೇರೆ ತರದಲ್ಲಿ ಪಾಂಪ್ಲೆಂಟ್ಸ್ ಮಾಡೋದಾಗಿರ್ಬೋದು, ನಾವೇ ಗ್ರಾಮ ಸಭೆಗಳಿಗೆ ಮೀಟಿಂಗ್ ಹೋದಾಗ ಹೇಳೋದಾಗಿರ್ಬೋದು, ಮತ್ತೆ ಕಡಿಮೆ ನೀರು ಡಿಮಾಂಡ್ ಮಾಡುವಂತ ಕ್ರಾಪ್ಸ್ಗಳು ಇದಾವೆ, ಈ ಬೆಟ್ಟದ ನೆಲ್ಲಿ ಆಗಿರ್ಬೋದು, ಹಲಸ ಆಗಿರ್ಬೋದು, ಮಾವ್ ಆಗಿರ್ಬೋದು, ಅದು ಅಷ್ಟು ನೀರು ಕೇಳಲ್ಲ ಕಂಪೇರ್ ಟು ಈಗ ತೆಂಗು ಮತ್ತೆ ಅಡಿಕೆಗೆ ಕಂಪೇರ್ ಮಾಡಿಕೊಂಡ್ರೆ ಇವುಗಳು ಸ್ವಲ್ಪ ಕಡಿಮೆ ನೀರು ಇದಾಗುತ್ತೆ. ಸೊ ಹಂಗಾಗಿ ಒಂದ್ 4 ಎಕರೆ ಇದ್ರೆ ಸ್ವಲ್ಪ ಕಡಿಮೆ ನೀರು ಬಳಸುವಂತ

0: ಬೆಳೆಗಳನ್ನ ಅಳವಡಿಸ್ಕೊಳ್ಳಕ್ಕೆ ನಾವು ತಿಳಿಸ್ತಾ ಇದ್ದೀವಿ ರೈತರಿಗೆ.
1: ಈಗ ಬರಗಾಲದ ಸಂದರ್ಭ ಆಗಿರ್ಬೋದು ಮೇಡಮ್, ಇನ್ನಿತರ ಸಂದರ್ಭಗಳಲ್ಲಿ ಈ ತೋಟಗಾರಿಕೆ ಬೆಳೆಯಲ್ಲಿ ಏನಾದರೂ ಇಳುವರಿಯಲ್ಲಿ ಏನಾದರೂ ಕುಂಠಿತಾಯಿತು ಅಥವಾ ಬೆಳೆ ನಾಶ ಆಯಿತು ಅಂತ ಸಂದರ್ಭದಲ್ಲಿ ಈಗ ಪ್ರಸ್ತುತ ಯಾವ ರೀತಿಯಾದಂಥ ವಿಮಾ ಸೌಲಭ್ಯಗಳನ್ನ ಕಲ್ಪಿಸ್ಕೊಳ್ಳಾಗಿದೆ ಮೇಡಮ್ ಈ ತೋಟಗಾರಿಕೆ ಬೆಳೆಗಳಿಗೆ?
0: ತೋಟಗಾರಿಕೆ ಬೆಳೆಗಳಲ್ಲಿ ವಿಮಾ ಸೌಲಭ್ಯ ಎಲ್ಲ ಬೆಳೆಗಳಿಗೂ ಇದೆ, ಸರ್ವೇ ಸಾಮಾನ್ಯ. ಖರೀಫ್ ಸೀಸನ್ ಅಂತ ಏನು ಹೇಳ್ತಾರೆ ಈ ಮಳೆಗಾಲದಲ್ಲಿ ಏನು ಹೇಳ್ತಾರೆ ಅಂತ ಟೈಮಲ್ಲಿ ವಿಮಾ ಸೌಲಭ್ಯ ಎಲ್ಲ ಕಡೆ ಇದೆ, ಎಲ್ಲಾ ಬೆಳೆಗಳಿಗೂ ಸೂಕ್ಷ್ಮವಾಗಿ ಇದೆ. ಆದ್ರೆ ಅದ್ರಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ನೋಟಿಫೈಡ್ ಏರಿಯಾಸ್ ಅಂತ ಮಾಡಿರ್ತಾರೆ. ಆ ನೋಟಿಫೈಡ್ ಏರಿಯಾಸಿಗೆ ಇಂತಿಂತ ಬೆಳೆ ಅಂತ ಸೂಕ್ಷ್ಮವಾಗಿ ತಿಳಿಸಿರ್ತಾರೆ. ಈಗ ನಾನು ರಫ್ ಆಗಿ ಹೇಳೋದಾದ್ರೆ ಈ ನಮ್ಮ ಹೆಚ್ ಡಿ ಕೋಟೆ ಭಾಗಕ್ಕೆ ಇಂತಿಂತ ಹೋಬಳಿಗಳು ಅಂತ ಫಿಕ್ಸ್ ಮಾಡಿರ್ತಾರೆ. ಕಸ್ಬಾ ಮತ್ತೆ ಹಂಪಾಪುರ ಹೋಬಳಿ, ಹುಣಸೂರಲ್ಲಿ ಬಿಳ್ಕೆರೆ ಹೋಬಳಿ ಆಗಿರ್ಬೋದು, ಮೈಸೂರಲ್ಲಿ ವರ್ಣ ಹೋಬಳಿ ಆಗಿರ್ಬೋದು, ಅಲ್ಲಿ ಟೊಮ್ಯಾಟೊ ಯಥೇಚ್ಛವಾಗಿ ಬೆಳೀತಾರೆ. ಸೊ ಅಂತ ಭಾಗಕ್ಕೆ ಟೊಮ್ಯಾಟೊನೇ ಇನ್ಶೂರೆನ್ಸ್ ಮಾಡ್ಸಕ್ಕೆ ಉತ್ತೇಜನ ಮಾಡ್ತಾರೆ. ಯಾಕಂದ್ರೆ ಎಲ್ಲಿ ಜಾಸ್ತಿ ಬೆಳೆ ಇದೆ ಅಲ್ಲಿ ಬೇಗ ಇನ್ಶೂರೆನ್ಸ್ ಕಟ್ತಾರೆ ಅನ್ನೋದೊಂದಾಗಿರ್ಬೋದು. ಇದನ್ ಬಿಟ್ರೆ ಅರಿಶಿನ, ಎಲೆಕೋಸು ಇಂತ ಸೂಕ್ಷ್ಮ ವೆಜಿಟೇಬಲ್ಸ್ ಗೆ ಇದೆಲ್ಲಾನು ಇದಿದೆ. ಇದರಲ್ಲಿ ನಮ್ದೇನಂದ್ರೆ ಈ ವಿಮಾ ಸೌಲಭ್ಯ ಏನಿರುತ್ತೆ ಅಂದ್ರೆ ಈಗ 169,800 ರೂಪಾಯಿ ಒಂದು ಟೊಮ್ಯಾಟೋಗಿದೆ ಅಂತಂದ್ರೆ 5% ಮಾತ್ರ ರೈತ ಕಟ್ಟಬೇಕಾಗಿರೋದು, ಇನ್ನ 95% ಭಾಗ ಗೌರ್ಮೆಂಟ್ ಕಟ್ಕೊಳ್ಳುತ್ತೆ. ಸೊ ಈಗ ರೈತ ಒಂದು ಹೆಕ್ಟೇರ್ಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಂದ್ರೆ 8,490 ರೂಪಾಯಿ ಮಾತ್ರ ಕಟ್ಟಬೇಕು. ಇದಕ್ಕೆ ಡೆಡ್ ಲೈನ್ಗಳು ಅಂತ ಮಾಡಿರ್ತಾರೆ, ಅದು ತುಂಬಾ ಗಮನದಲ್ಲಿ ಇಟ್ಕೊಳ್ಳೋ ವಿಷಯ. ಈಗ ಎಷ್ಟೋ ಜನ ಗೊತ್ತಿಲ್ಲ, ಈಗ ನಾವು ಹೋಗಿ ನಾವು ಕಟ್ಟಬೇಕು ವಿಮೆ ಅಂತಂದ್ರೆ ಅದಾಗಲ್ಲ. ಯಾವಾಗ ಈ MSP ಅಂತ ಘೋಷಣೆ ಮಾಡ್ತಾರೆ ನಮ್ಮ ಸರ್ಕಾರದಿಂದ, ಆ MSP ಘೋಷಣೆ ಮಾಡಿದ ಸ್ವಲ್ಪ ದಿನಗಳಲ್ಲೇನೆ ಈ ಕ್ರಾಪ್ ಇನ್ಶೂರೆನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ರೈತರು ಗಮನದಲ್ಲಿ ಏನ್ ಇಟ್ಕೋಬೇಕು ವಿಷಯ ಅಂತಂದ್ರೆ, ಯಾವಾಗ ಮಳೆಗಾಲದಲ್ಲಿ ಬಿತ್ತನೆ ಸ್ಟಾರ್ಟ್ ಮಾಡ್ತಾರೆ ರೈತರು, ಅಂತ ಟೈಮಲ್ಲೇ ಕ್ರಾಪ್ ಇನ್ಶೂರೆನ್ಸ್ ಗೆ ಓಪನ್ ಮಾಡಿರ್ತಾರೆ. ಸೊ ಇದನ್ನ ಎಲ್ಲಿ ಕಟ್ಟಬೇಕು, ಹೇಗ್ ಮಾಡ್ಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಒಂದು SBI ಬ್ಯಾಂಕ್ ಈ ಸತಿ SBI ಬ್ಯಾಂಕ್ ನ ನೋಟಿಫೈ ಮಾಡಿದ್ದಾರೆ, ಮತ್ತೆ ಈ ಗ್ರಾಮ ಒನ್ ಸೆಂಟರ್ಗಳಾಗಿರ್ಬೋದು. ಈ ಕ್ರಾಪ್ ಇನ್ಶೂರೆನ್ಸ್ ಈ ತರ ನಾವು ಕ್ರಾಪ್ ಇನ್ಶೂರೆನ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅವ್ರ ಒಂದು ಇದೇನ್ ಪ್ರೀಮಿಯಂ ಅಮೌಂಟ್ ಇರುತ್ತೆ ಅದನ್ನ ಕಟ್ಸ್ಕೊಂಡು ಅವ್ರಿಗೆ ಒಂದು ID ಕೊಡ್ತಾರೆ. ಸೊ ಅದ್ರ ಮೂಲಕ ಟ್ರ್ಯಾಕ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸ್ಥಳೀಯ ಭಾಗದಲ್ಲಿ PR ಗಳು ಅಂತ ಅಂದ್ರೆ ಸ್ಥಳೀಯ ನಿವಾಸಿ ಅಂತ ಐಡೆಂಟಿಫೈ ಮಾಡಿದೀವಿ, ಅವರು ಕ್ರಾಪ್ ಸರ್ವೆ ಮಾಡ್ತಾರೆ. ಸೊ ಆ ಕ್ರಾಪ್ ಸರ್ವೆನ ಈ ಇನ್ಶೂರೆನ್ಸ್ಗೆ ಲಿಂಕ್ ಮಾಡಿದ್ದಾರೆ. ಇಷ್ಟು ವರ್ಷ ಅದು ಇರ್ತಿರ್ಲಿಲ್ಲ, ಈ ವರ್ಷದಿಂದ ಏನ್ ಮಾಡಿದ್ದಾರೆ, ಈಗ ನೀವು ಟೊಮ್ಯಾಟೋಗೆ ರೈತರು ಟೊಮ್ಯಾಟೋಗೆ ಇನ್ಶೂರೆನ್ಸ್ ಕಟ್ಟಿರ್ತಾರೆ, ಬಟ್ ಜಮೀನಲ್ಲಿ ಜೋಳ ಅಂತ ಫೋಟೋ ಹೊಡೆದಿರ್ತಾರೆ. ಸೊ ಅಂತ ಚಾನ್ಸಸ್ ಅಲ್ಲಿ ರಿಜೆಕ್ಟ್ ಆಗೋ ಇದಿರುತ್ತೆ. ಹಂಗಾಗಿ ಈ ಕ್ರಾಪ್ ಇನ್ಶೂರೆನ್ಸ್ ಅನ್ನೋದು ರೈತರಿಗೆ ಕೂಡ ಒಂದು ಆ್ಯಪ್ ಬಿಟ್ಟಿದ್ದಾರೆ. ಸೊ ಅವರೇ ಸ್ವತಃ ಅವ್ರ ಇನ್ಶೂರೆನ್ಸ್ನ ಅವ್ರ ಕ್ರಾಪ್ ಸರ್ವೆನ ಅವರೇ ಮಾಡ್ಕೊಳ್ಳೋ ಅಂತ ಫೆಸಿಲಿಟಿ ಕೂಡ ಇದೆ. ಇನ್ನೊಂದು ಈಗ ಹೇಳಿದ್ನಲ್ಲ ನಿವಾಸಿಗಳು, ಸ್ಥಳೀಯ ನಿವಾಸಿಗಳು PR ಗಳಂತ ಏನ್ ಕರಿತೀವಿ, ಅವ್ರ ಮೂಲಕ ಮಾಡಿಸೋದಾದ್ರೂ ಇದೆ. ನೀವ್ ಯಾವಾಗ ಇನ್ಶೂರೆನ್ಸ್ ಕಟ್ಟುತ್ತೀರಾ ಅವಾಗ ನೀವು ಇಷ್ಟನ್ನು ಖಾತ್ರಿ ಪಡಿಸ್ಕೋಬೇಕು, ಏನಂದ್ರೆ ನಿಮ್ಮ ಜಮೀನಲ್ಲಿ ಸರ್ವೆ ಆಗಿರೋ ಬೆಳೆಗೇನೆ ನೀವು ಕಟ್ತಾ ಇದ್ದೀರಾ ಅನ್ನೋದು. ಅದು ಮಿಸ್ ಮ್ಯಾಚ್ ಆದ್ರೆ ನಿಮ್ ಪ್ರೀಮಿಯಂ ಅಮೌಂಟ್ ವೇಸ್ಟ್ ಆಗುತ್ತೆ, ಮತ್ತೆ ರಿಟರ್ನ್ಸು ನಾವು ತಗೊಳಕ್ ಆಗಲ್ಲ. ಇದೊಂದು ಗಮನದಲ್ಲಿ ಇಟ್ಕೋಬೇಕು ರೈತರು. ಇದಿಷ್ಟು. ಇನ್ನೊಂದು ಇದ್ರಲ್ಲಿ ಎರಡ್ ತರ ಇದೆ ಇನ್ಶೂರೆನ್ಸ್ ಅಲ್ಲಿ, ಒಂದು ವೆದರ್ ಬೇಸ್ಡ್, ಒಂದು ಈಲ್ಡ್ ಬೇಸ್ಡ್. PM ಫಸಲ್ ಭೀಮಾ ಯೋಜನಾ ಅಂತಿದೆಯಲ್ಲ, ಅದು ಕಂಪ್ಲೀಟ್ ಈಲ್ಡ್ ಬೇಸ್ಡ್. ಈ ಈಲ್ಡ್ ಅಂದ್ರೆ ಏನು ಇಳುವರಿ ಅಂತ ಹೇಳ್ತೀವಲ್ಲ, ಅದು ಯಾವ್ದ್ರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಕೊಟ್ಟಿರ್ತಾರೆ ಎಲ್ಲ VAಗಳಿಗಾಗಿರ್ಬೋದು, PDOಗಳಿಗಾಗಿರ್ಬೋದು, ನಮ್ಮ ಇಲಾಖೆಯಲ್ಲಿ ನಾವು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾಗಿರ್ಬೋದು, ಕೃಷಿ ಇಲಾಖೆಯಲ್ಲಿ AOಗಳಿಗೆ ಎಲ್ಲಾ ಬೆಳೆಗಳಿಗೂ ಇಂತಿಂಚು ಎಕ್ಸ್ಪೆರಿಮೆಂಟ್ ಗಳನ್ನ ಹಂಚಿರ್ತಾರೆ. ಸೊ ಅವರು 5 ಮೀಟರ್ ಜಾಗದಲ್ಲಿ ಎಷ್ಟು ಇಳುವರಿ ಬರುತ್ತೆ ಅದನ್ನ ಕ್ಯಾಲ್ಕುಲೇಟಿವ್ ಆಗಿಟ್ಕೊಂಡು ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಸಲ್ಲಿಸ್ತಾರೆ. ಅದ್ರ ಮೇಲೆ ಅದರಲ್ಲಿ ಕಡಿಮೆ ಈಲ್ಡ್ ಆಗಿರ್ಬೋದು ಅಥವಾ ಹವಾಮಾನ ವೈಪರೀತ್ಯ ಆಗಿರ್ಬೋದು, ಮತ್ತೆ ಫ್ಲಡ್ಸ್ ಆಗಿರ್ಬೋದು. ಸೋಯಿಂಗೇ ಮಾಡಿರಲ್ಲ, ಈಗ ನೀರು ಕಡಿಮೆ ಇದೆ ಅಂತೇಳಿ ಸೋಯಿಂಗ್ದೇ ಅಂದ್ರೆ ಬಿತ್ತನೆ ಮಾಡಿರಲ್ಲ ಎಷ್ಟೊಂದು ಜನ ರೈತರು. ಸೊ ಅಂತ ಸಂದರ್ಭದಲ್ಲಿ ಕೂಡ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋ ಇದಿರುತ್ತೆ. ಇಷ್ಟು ಮಾತ್ರ ಗಮನದಲ್ಲಿ ಇಟ್ಕೋಬೇಕೇನಂದ್ರೆ ಹಾಕಿರೋ ಬೆಳೆನೆ ಸರ್ವೆಯಲ್ಲೂ ಕೂಡ ಮೆನ್ಷನ್ ಮಾಡಿರಬೇಕು. ಸೊ ಅದೊಂದು ಗ್ರಾಮ ಒನ್ ಸೆಂಟರ್ಗಳಲ್ಲಿ ಅಥವಾ SBI ಬ್ಯಾಂಕ್ ಅಲ್ಲಿ ಹೋಗಿ ವಿಮೆನ ಸುಲಭವಾಗಿ ಪಾವತಿಸಬಹುದು. ಈಗ ಕೆಲವು ರೈತರು ಗಾಬರಿ ಆಗ್ತಾರೆ, ಅಯ್ಯೋ ಎಲ್ಲಿ ಹೋಗ್ಬೇಕು, ಏನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಏನೂ ಇಲ್ಲ, ಆತರ ಏನೂ ಇಲ್ಲ. ಈ ತರ ಒಂದು ಸರ್ವೆ ಮಾಡಿಸಿರ್ಬೇಕು, ಪ್ರೀಮಿಯಂ ಅಮೌಂಟ್ ಕಟ್ಟುವಾಗ ಆಧಾರ್ RTC ತಗೊಂಡ್ರೆ ಸಾಕು. ಅದ್ರಲ್ಲಿ ನೀವು 10 ಕುಂಟೆಗೂ ಕಟ್ಬಹುದು, ನೀವು ಎಷ್ಟು ಬೆಳೆ ಹಾಕಿದಿರಿ ಅಷ್ಟು 2 ಎಕರೆಗೂ ಕಟ್ಸ್ಬಹುದು. ಸೊ ನಿಮ್ಮ ಅನುಕೂಲದಂಗೆ ಕಟ್ಟಬಹುದು.
1: ಪ್ರತಿ ವರ್ಷನೂ ಕೂಡ ಪ್ರೀಮಿಯಂ ಪಾವತಿ ಮಾಡಬೇಕಾಗುತ್ತೆ?
0: ಅದೇ ಪ್ರತಿ ವರ್ಷ ಇರುತ್ತೆ, ಪ್ರತಿ ವರ್ಷ ರೇಟ್ ಕೂಡ ರಿವೈಸ್ ಆಗುತ್ತೆ, ಮತ್ತೆ ಬೆಳೆಗಳು ಕೂಡ ಚೇಂಜ್ ಆಗುತ್ತೆ. ಈಗ ಯಾವ್ಯಾವ ಭಾಗದಲ್ಲಿ ಯಾವ್ದ್ಯಾವ್ದು ಬೆಳೆಗಳು ಜಾಸ್ತಿ ಇರುತ್ತೆ ಅದ್ರ ಪ್ರಕಾರ, ಈಗ ನೋಟಿಫೈಡ್ ಏರಿಯಾಸ್ ನೋಟಿಫೈಡ್ ಕ್ರಾಪ್ಸ್ ಅಂತ ನಾನು ಏನ್ ಹೇಳಿದೆ ಅದ್ರ ಪ್ರಕಾರ ಚೇಂಜ್ ಆಗುತ್ತೆ.

0: ಮೇಡಮ್. ಹಾಗೇನೆ ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಅನ್ನೋಂಥದ್ದು ಬದಲಾಗಿ ಈ ಜುಲೈ ತಿಂಗಳಿನಿಂದ ವಿಬಿಜಿ ರಾಮ್ಜಿ ಅನ್ನೋ ಒಂದು ಹೊಸ ಅನುಷ್ಠಾನ ಯೋಜನೆ ಜಾರಿಗೆ ಬಂದಿದೆ.
1: ಹೌದು,
0: ಈ ನಿಟ್ಟಿನಲ್ಲಿ ಇದರಲ್ಲಿ ಏನಾದರೂ ಬದಲಾವಣೆಗಳಾಗಿದೆ ಈ ಯೋಜನೆ ಅಡಿಯಲ್ಲಿ?
1: ಹೌದು ಶ್ರೀಕಾಂತ್ ಅವರೇ, ತುಂಬಾ ಬದಲಾವಣೆ ಆಗಿದೆ. ಮುಂಚೆ ಇರೋದಕ್ಕಿಂತ ಜಾಸ್ತಿ ವರ್ಕ್ಗಳು ಈಗ ಸೇರಿಸಿದ್ದಾರೆ. ಈಗ ಹೆಚ್ಚು ಕಡಿಮೆ 318 ವರ್ಕ್ಗಳು ಮಾಡಿಸ್ಕೊಬಹುದು. ಮುಂಚೆ 273 ವರ್ಕ್ಗಳು ಏನಿತ್ತು ಅದಕ್ಕೆ ಇನ್ನೂ ಒಂದಷ್ಟು ವರ್ಕ್ಗಳನ್ನ ಆಡ್ ಮಾಡಿದ್ದಾರೆ. ಈಗ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಹೇಳಬೇಕು ಅಂತಂದ್ರೆ 23 ವರ್ಕ್ಗಳಿಗೆ ನಾವು ತಗೊಳ್ಬಹುದು. ಮುಂಚೆ ಇರೋದಕ್ಕೂ ಇವಾಗಿರೋದಕ್ಕೂ ಬಾಳೆ ಮತ್ತೆ ಪಪ್ಪಾಯನ ತೆಗೆದಿದ್ದಾರೆ. ಅದು ಬಿಟ್ಟರೆ ಇನ್ನೂ ಒಂದಷ್ಟು ಬೆಳೆಗಳನ್ನ ಆ್ಯಡ್ ಮಾಡಿದ್ದಾರೆ. ಯಾರು ಈ ಸಮಗ್ರವಾಗಿ ತೋಟಗಳನ್ನ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ಅವರು ಮಿಕ್ಸ್ ಮಾಡ್ತಾರೆ ಬೆಳೆಗಳನ್ನ, ಅಂದರೆ ಸಮಗ್ರವಾಗಿ ಕೆಲವೊಂದು ಹಣ್ಣಾಗಿರ್ಬೋದು, ಕೆಲವೊಂದು ಬೇರೆ ಬೇರೆ ಥರ ಹಣ್ಣುಗಳನ್ನ ಮಿಕ್ಸ್ ಮಾಡಿ ಒಂದು ಎಕರೆಯಲ್ಲಿ ಒಂದು 70-80 ಹಾಕ್ಕೊಳ್ಳೋದಾದರೆ ಅವ್ರಿಗೂ ಅವಕಾಶ ಕಲ್ಪಿಸಿದ್ದಾರೆ. ಮತ್ತು ಬದುಗಳಲ್ಲಿ ಹಾಕೋದು ಅದನ್ನು ಅದಕ್ಕೂ ಅವಕಾಶ ಕಲ್ಪಿಸಿದ್ದಾರೆ. ಇನ್ನೊಂದು ಏನು ಮುಖ್ಯವಾದ ವಿಚಾರ ಅಂತಂದರೆ ಇಷ್ಟು ದಿನ 100 ದಿನಗಳ ಮಾನವ ದಿನಗಳನ್ನು ಕೊಡ್ತಾ ಇದ್ರು ಒಂದು ಕುಟುಂಬಕ್ಕೆ, ಈಗ ಅದನ್ನು 125 ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ ಒಂದು 25% ಇನ್ಕ್ರೀಸೇ ಮಾಡಿದ್ದಾರೆ. ಸೊ ಅದರಿಂದ ಜಾಸ್ತಿ ಕೆಲಸಗಳನ್ನ ಕೊಡ್ತಾರೆ ಮತ್ತು ಈ ಗುಳೆ ಹೋಗೋದು ಕಡಿಮೆ ಆಗುತ್ತೆ ಅನ್ನೋದೊಂದು ಮೇಜರ್ ಉದ್ದೇಶ. ಇನ್ನೊಂದು ಏನಂತಂದರೆ ಈ ವಿಬಿಜಿ ರಾಮ್ಜಿಯಲ್ಲಿ 382 ಮಾಡಿದ್ದಾರೆ ಕೂಲಿ ಹಣ. ಈ ಹರಿಯಾಣ ಬಿಟ್ಟರೆ ನಮ್ಮ ರಾಜ್ಯ ಒಂದು 2nd-3nd ಸ್ಥಾನದಲ್ಲೇ ಇದೆ. ಹರಿಯಾಣದಲ್ಲಿ 409 ರುಪೀಸ್ ಏನೋ ಇದೆ, ಅದು ಬಿಟ್ಟರೆ ನಮ್ಮಲ್ಲೇ ಕೂಲಿ ಜಾಸ್ತಿ ಇರೋದು. ಹಾಗಾಗಿ ನಮ್ಮ ರೈತರು ಇದನ್ನು ಸದಾವಕಾಶ ಪಡಿಸ್ಕೋಬೇಕು. ಮತ್ತು ಇನ್ನೊಂದೇನಂದರೆ ನಮ್ಮ ರೈತರು NPCI ಮ್ಯಾಪಿಂಗ್ ಆಗಲಿ, ಈ ಆಧಾರ್ ಸೀಡಿಂಗ್ ಆಗಲಿ, ಇದನ್ನು ಖಂಡಿತವಾಗ್ಲೂ ಮಾಡಿಸ್ಕೋಬೇಕು. ಕೆಲವೊಂದೆಲ್ಲ ಏನು ಕಂಪ್ಲೇಂಟ್ಸ್ ಬರುತ್ತೆ ಅಂತಂದರೆ ಈ ಹಾಕಿರ್ತಾರೆ ಅಮೌಂಟು ಬಟ್ ಅವ್ರಿಗೆ ತಲುಪಿರಲ್ಲ, ಅವಾಗ ಏನಾಗಿರುತ್ತೆ ಆಧಾರ್ ಬೇಸಿಸ್ ಮೇಲೆ ಅಮೌಂಟ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ಟ್ರ್ಯಾಕ್ ಮಾಡ್ಕೋಬೇಕು. ಈಗ ನಮ್ಮ ಇಲಾಖೆಯಲ್ಲಿ ಇರೋ ಬೇರೆ ಬೇರೆ ಕ್ರಾಪ್ಸ್ ಬಗ್ಗೆ ಹೇಳ್ತೀನಿ. ವಿಬಿಜಿ ರಾಮ್ಜಿಯಲ್ಲಿ ಈಗಾಗಲೇ ಹೇಳ್ದಂಗೆ ಈ ನೀರಾವರಿ ಪ್ರದೇಶ ಇರೋ ಕಡೆ, ಈಗ ಶಿವಮೊಗ್ಗ ಶಿರಸಿ ಆ ಕಡೆ ಎಲ್ಲ ಅಡಿಕೆಗೂ ಕೂಡ ಫೆಸಿಲಿಟಿ ಇದೆ. ಬದುಗಳಲ್ಲಿ ತೆಂಗು ಹಾಕೊಳ್ಳೋದಕ್ಕೆ ಮತ್ತೆ ಗೇರು ಪ್ರದೇಶ ಆಗಿರ್ಬೋದು, ಗೇರು ಅಂದ್ರೆ ಈ ಗೋಡಂಬಿ ಅಂತ ಬರುತ್ತಲ್ಲ, ಸೊ ಅದರದ್ದು ತುಂಬಾ ಬೇಡಿಕೆ ಇದೆ ಅಂತೇಳಿ ಅದಕ್ಕೂ ಕೊಟ್ಟಿದ್ದಾರೆ. ಕೋಕೋ ತಾಳೆ ಬೆಳೆ ಈಗಾಗಲೇ ಹೇಳ್ದಂಗೆ ತಾಳೆ ಬೆಳೆ ರೈತರು ಇದರಲ್ಲೂ ಕೂಡ ಅನುದಾನ ತಗೊಳ್ಬಹುದು. ಅದ್ ಬಿಟ್ಟು ಕಾಫಿಗಿದೆ, ವಿಳ್ಳೆದೆಲೆಗಿದೆ, ವಿಳ್ಳೆದೆಲೆ ಒಂದು ಎಕ್ಸ್ಟ್ರಾ ಇದು ಮಾಡಿದ್ದಾರೆ. ಮಾವಿಗಿದೆ ಮತ್ತೆ ಸಪೋರ್ಟ್ ಆಗಿದೆ, ದಾಳಿಂಬೆಗಿದೆ, ಸೀಬೆ, ದ್ರಾಕ್ಷಿ, ಮಿಶ್ರ ಹಣ್ಣಿನ ಪದ್ಧತಿ. ಈಗ ನಾನೇನು ಹೇಳ್ದಂಗೆ ಒಂದ್ ಎಕರೆ ಯಾರಾದ್ರೂ ತೋಟ ಮಾಡೋರು ಇಂಟ್ರೆಸ್ಟ್ ಇದ್ರೆ ಅದನ್ನು ಹಾಕೋಬಹುದು. ಮತ್ತೆ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಸೀತಾಫಲ ಕೊಟ್ಟಿದ್ದಾರೆ, ಅಂಜೂರ, ನೇರಳೆ, ನೆಲ್ಲಿ, ಹಲಸು, ಬಾರೆಹಣ್ಣು ಅಂತ ಕೇಳಿರ್ಬೋದು, ಬರ್ ಫ್ರೂಟ್ ಅಂತ ಹೇಳ್ತಾರೆ, ಬೆಣ್ಣೆ ಹಣ್ಣು, ಮತ್ತೆ ರಂಬುತಾನ್ ಅಂತಿದೆ, ಬೆಲ್ದ್ ಹಣ್ಣು, ಪನ್ನೇರಳೆ, ಮ್ಯಾಂಗೋಸ್ಟೀನ್, ಕರೋಂಡಾ, ಸ್ಟಾರ್ ಫ್ರೂಟ್, ಈ ದುರಿಯಾನ್, ಮತ್ತೆ ಇನ್ನು ಅಪಪ್ರಧಾನ ಅಂದ್ರೆ ಮೇಜರ್ ಫ್ರೂಟ್ಸ್ ಅಲ್ಲ, ಸ್ವಲ್ಪ ಮೈನರ್ ಫ್ರೂಟ್ಸ್ ಅಂತ ಹೇಳ್ತಾರೆ. ಈ ನೆಲ್ಲಿಕಾಯಿ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ಅನ್ನೋದು, ಈ ಕರೋಂಡಾ ಅನ್ನೋದು, ಬರ್ ಫ್ರೂಟ್ ಅನ್ನೋದೆಲ್ಲ ಸ್ವಲ್ಪ ಅಷ್ಟು ಗೊತ್ತಿಲ್ಲ ರೈತರಿಗೆ. ಈ ತುಂಬಾ ಕಡಿಮೆ ಹಾಕೋದು ಈ ಬಟರ್ ಫ್ರೂಟ್ ಆಗಿರ್ಬೋದು, ಅವೆಲ್ಲ ತುಂಬಾ ಪ್ರಮುಖ ಹಣ್ಣುಗಳಲ್ಲ. ಪ್ರಮುಖ ಹಣ್ಣುಗಳಲ್ಲಿ ಮಾವು ಅಂತವೆಲ್ಲ ಪ್ರಮುಖ ಹಣ್ಣು ಬರುತ್ತೆ, ಮಾವು ಹಲಸು ಆಗಿರ್ಬೋದು, ಅವೆಲ್ಲ ಎಲ್ಲರಿಗೂ ಪ್ರಚಲಿತವಾಗಿರೋದು. ಇದು ಅಪ್ರಮುಖ ಹಣ್ಣುಗಳು ಮಿಶ್ರ ಬೆಳೆ ಮಾಡೋದಕ್ಕೂ ಈ ಸತಿ ಉತ್ತೇಜನ ಕೊಟ್ಟಿದ್ದಾರೆ. ಮತ್ತೆ ಅದೇ ಕೂಲಿ ಜಾಸ್ತಿ ಮಾಡಿದ್ದಾರೆ, ಇನ್ನೊಂದು ಮಾನವ ದಿನಗಳು ಜಾಸ್ತಿ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಪಂಚಾಯತಿಗಳಲ್ಲಿ ಬದು ನಿರ್ಮಾಣ ಆಗಿರ್ಬೋದು, ಇಂಗುಗುಂಡಿ, ಕೊಟ್ಟಿಗೆ, ಆತರ ವಿವಿಧ ಕಾಮಗಾರಿಗಳನ್ನ ಇನ್ನೂ ಹೆಚ್ಚು ಮಾಡಿದ್ದಾರೆ ಈ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ.
0: ಮೇಡಮ್, ಹಾಗಿದ್ರೆ ಈಗ ಒಬ್ಬ ರೈತ ಮಳೆಯಾಶ್ರಿತವಾಗಿ ಇರುವಂತ ಕಡಿಮೆ ಭೂಪ್ರದೇಶದಲ್ಲಿ ಒಂದು ಎಕರೆ ಆಗಿರ್ಬೋದು 2 ಆಗಿರ್ಬೋದು ಅದರಲ್ಲಿ ತನ್ನ ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರ್ತಾನೆ, ಯಾವ್ದಾದ್ರು ಒಂದು ಯೋಜನೆ ಮುಖಾಂತರ ಅಥವಾ ಸ್ವತಃನೇ ಒಂದು ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಲ್ಲಿ ನಾನು ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕು, ಹೊಸದಾಗಿ ತೋಟವನ್ನು ಮಾಡಿಕೊಂಡು ನಾನು ತೋಟಗಾರಿಕೆ ಕೃಷಿ ಮಾಡಬೇಕು ಅಂತ ಬಯಸುವಂಥ ರೈತರುಗಳು ಯಾವ ರೀತಿಯಾದಂಥ ಇಲಾಖೆ ಸಹಕಾರವನ್ನು ಪಡ್ಕೊಂಡು ಈ ತೋಟಗಳನ್ನು ನಿರ್ಮಾಣ ಮಾಡ್ಕೊಳ್ಳೋ ಮುಖಾಂತರ ತೋಟಗಾರಿಕೆ ಬೆಳೆಗಳಿಗೆ ಉತ್ತೇಜನ ಕೊಟ್ಕೊಂಡು ಒಂದು ತೋಟಗಾರಿಕೆ ಕೃಷಿ ಮಾಡಲಿಕ್ಕೆ ಇಲಾಖೆ ಏನೆಲ್ಲ ಆರಂಭದಿಂದ ಸಹಾಯ ಮಾಡುತ್ತೆ?
1: ಆರಂಭದಿಂದ ಹೇಳಬೇಕು ಅಂದರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಲ್ಲೋ ಇರ್ತಾರೆ, ಮೈಸೂರಲ್ಲೋ ಬೆಂಗಳೂರಲ್ಲೋ ಇರ್ತಾರೆ, ಅವ್ರು ಬಂದು 1-2 ಜಮೀನು ತೊಗೊಂಡಿರ್ತಾರೆ, 2 1 ತೊಗೊಂಡಿರ್ತಾರೆ. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಅವ್ರು ಬೋರ್ವೆಲ್, ನಾರ್ಮಲ್ ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ಹಂಗೆ ಬೋರ್ವೆಲ್ಗಳನ್ನ ತೊಗೊಳ್ತಾರೆ. ಬೋರ್ವೆಲ್ ಹಾಕಿಸಿದ ತಕ್ಷಣ ನಮ್ಮಲ್ಲಿ RKVY ಅಂತ ಒಂದು ಸ್ಕೀಮ್ ಇದೆ. ಆ RKVY ಸ್ಕೀಮಲ್ಲಿ ಸೋಲಾರ್ ಪಂಪ್ ಸೆಟ್ಗೆ ನಮ್ಮಲ್ಲಿ ಸಬ್ಸಿಡಿ ಇದೆ. ಏನಂದರೆ 50% ಈ 50% ರೈತರು ಕಟ್ತಾರೆ, ಒಂದು 5 HP ಆದರೆ, ಮೋಟಾರ್ ಆದರೆ, ಇನ್ನು 50% ನಾವು ಸಹಾಯಧನ ಕೊಡ್ತೀವಿ. ಸೊ ಮೊದಲನೇದಾಗಿ ಅವರು ಮೋಟಾರ್ನ ಅಳವಡಿಸ್ಕೋಬಹುದು. ಅದೇ ರೈತ ಸೇಮ್ ನಮ್ಮ ಇಲಾಖೆಯಿಂದ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೋಬಹುದು. ಸೊ ನಿಮಗೆ ನೀರಿಂದು ಸಮಸ್ಯೆ ಸಾರ್ಟ್ ಔಟ್ ಆಗಿಬಿಡುತ್ತೆ, ಬಗೆಹರಿಯುತ್ತೆ. ಸೊ ಇದಿಷ್ಟ ಆದ್ಮೇಲೆ ಅವರು ತರಕಾರಿ ಆದರೂ ಬೆಳಿಬೋದು, ಬಾಳೆ ಆದರೂ ಬೆಳಿಬೋದು, ಏನು ಅವ್ರಿಗೆ ಆಸೆ

0: ಶಕ್ತಿ ಇರುತ್ತೆ, ರೈತರಿಗೆ ಏನು ಮನಸ್ಸಲ್ಲಿರುತ್ತೆ ಅದನ್ನ ಖಂಡಿತವಾಗ್ಲೂ ಅವ್ರು ಅಳವಡಿಸ್ಕೊಂಡು ಹೋಗ್ಬೋದು. ಇದಾದ ನಂತರ ನಮ್ಮಲ್ಲಿ NHM RKY ಬೇರೆ ಬೇರೆ ಯೋಜನೆಗಳಿದಾವೆ. ಈಗ NHM ಅಂತ ಬಂದ್ರೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತ, ಅದರಲ್ಲಿ ಬಾಳೆಗೆ ಒಂದ್ ಎಕರೆಗೆ ಒಂದ್ 9,600 ರೂಪಾಯಿ ತರ ಸಬ್ಸಿಡಿ ಕೊಡ್ತೀವಿ. ಸೊ ಅದಕ್ಕೂ ರೈತ ಅಪ್ಲೈ ಮಾಡ್ಕೊಬಹುದು. ಅದು ಬಿಟ್ಟು ನಮ್ಮ ಒಂದು ಇಲಾಖೆಯಲ್ಲಿ ವರ್ಷಕ್ಕೆ ಅನುಗುಣವಾಗಿ ಈಗ ಕೆಲವೊಂದ್ಸತಿ ಬೇಡಿಕೆ ಹೆಂಗಿರುತ್ತೆ ಅದ್ರ ಮೇಲೆ ಬೀಜಗಳನ್ನ ಸಹ ಕೊಡ್ತೀವಿ, ತರಕಾರಿ ಬೀಜಗಳಾಗಿರ್ಬೋದು. ಲಾಸ್ಟ್ ವರ್ಷದಲ್ಲಿ ಕೆಲವೊಂದು ಭಾಗಕ್ಕೆ ಅನುಗುಣವಾಗಿ, ತಾಲೂಕುಗಳಿಗೆ ಅನುಗುಣವಾಗಿ ಬೀನ್ಸ್, ಮೂಲಂಗಿ, ಬೆಂಡೆ ಮತ್ತೆ ಈ ಪಾಲಕ್, ದಂಟು ಈ ತರ ಸೊಪ್ಪುಗಳದ್ದು ಬೀಜಗಳನ್ನ ಹಂಚಿದೀವಿ. ಈ ತರ ಯೂಸ್ ಮಾಡಿಕೊಂಡು ಈಗ ಅದನ್ನ ಕಂಟಿನ್ಯೂಸ್ ಆಗಿ ಬೆಳ್ಕೊಬೋದು. ಅದ್ ಬಿಟ್ಟರು ಯಂತ್ರೋಪಕರಣಗಳಿಗೂ ನಮ್ಮಲ್ಲಿ ಸಬ್ಸಿಡಿ ಇದೆ. ಈಗ ಬಂದಿರ್ತಾರೆ ಅವರಿಗೆ ಆಳುಗಳು ಸಿಗ್ತಾ ಇರಲ್ಲ, ಈಗ ನಮ್ಮಲ್ಲೇ ಲೋಕಲ್ ಅಂತಂದ್ರೆ ಸ್ಥಳೀಯವಾಗಿರೋರು ಅಂದ್ರೆ ಪರಿಚಯ ಇರುತ್ತೆ, ಆಳುಗಳನ್ನ ಕರ್ಕೊಂಬೋದು. ಅದೇ ಹೊರಗಡೆಯಿಂದ ಬಂದು ಮಾಡಿಸ್ತೀನಿ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ರೈತರಿಗೂ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಆಳುಗಳ ಸಮಸ್ಯೆ ತುಂಬಾ ಇದೆ. ಎಲ್ಲಾ ಕೈಗಾರಿಕೆ ಗುಳೆ ಹೋಗೋದು, ಎಲ್ಲಾ ಈ ಆಟೋ ರಿಕ್ಷಾ ಅಂತೆಲ್ಲ ಸಿಟಿಗಳಿಗೆ ಹೋಗೋದು ಜಾಸ್ತಿ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಇವರೇ ಒಂದು ಯಂತ್ರೋಪಕರಣಗಳನ್ನ ತಗೊಳ್ಬೇಕು ಅಂತ ಏನಾದ್ರೂ ಇಚ್ಛೆ ಇದ್ರೆ ನಮ್ಮಲ್ಲಿ SMEM ಅಂತ ಒಂದು ಸ್ಕೀಮ್ ಇದೆ. ಸೊ ಅದರಲ್ಲಿ ರೈತರಿಗೆ ಟ್ರ್ಯಾಕ್ಟರ್ ಆಗಿರ್ಬೋದು, ಈ ಟಿಲ್ಲರ್ ಆಗಿರ್ಬೋದು, ಸಣ್ಣ ಪುಟ್ಟ ರೋಟರಿ ಕಲ್ಟಿವೇಟರ್ ಆಗಿರ್ಬೋದು, ಪವರ್ ವೀಡರ್ಗಳಾಗಿರ್ಬೋದು, ಇದನ್ನ ಒಂದು 50% ಮತ್ತೆ 40% ರೇಷಿಯೋದಲ್ಲಿ ಸಬ್ಸಿಡಿ ಕೊಡ್ತೀವಿ. ಸೊ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಮಾರುಕಟ್ಟೆಗಳಿಗೆ ಈಗಾಗಲೇ ಹೇಳ್ದಂಗೆ ಹಾಪ್ಕಾಮ್ಸ್ ಇದೆ. ಸೊ ಯಾವ ಬೆಳೆ ಬೆಳೀತಾರೆ ಅದು ಮುಂಚಿತವಾಗಿ ನೋಂದಣಿ ಮಾಡ್ಕೊಳ್ಳೋದಾಗಲಿ ಅಥವಾ ಸ್ಥಳೀಯ APMC ಇಲ್ಲಿ ಮೈಸೂರು ಭಾಗದ ರೈತರಿಗೆ ಬಂಡಿಪಾಳ್ಯ ಮಾರ್ಕೆಟ್ ಇದೆ. ಸೊ ಈ ತರ ಬೇರೆ ಬೇರೆ ಮಾರ್ಕೆಟ್ಗಳನ್ನ ತುಂಬಾ ಕ್ಲೀನಾಗಿ ಸ್ಟಡಿ ಮಾಡಿಕೊಂಡು ಯಾವ ಬೆಳೆ ಎಲ್ಲಿ ತಗೊಳ್ತಾರೆ, ಎಲ್ಲಿ ಬೇಡಿಕೆ ಇದೆ ಅನ್ನೋದನ್ನ ಲೆಕ್ಕಾಚಾರ ಹಾಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಕೃಷಿ ಲಾಭದಾಯಕ ಮತ್ತೆ ಕೃಷಿ ತುಂಬಾ ಒಲವು ಕೊಡುವಂತ ಹುದ್ದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಹಾಗಿದ್ರೆ ಮೇಡಮ್, ಇಷ್ಟೆಲ್ಲ ಸೇವಾ ಸೌಲಭ್ಯಗಳು, ಸಹಾಯಧನ ಯೋಜನೆಗಳ ಜೊತೆಗೆ ಇನ್ನೇನೆಲ್ಲ ಇತರ ಸೇವೆಗಳು ಅಥವಾ ಮುಂದಿನ ಕ್ರಿಯಾ ಯೋಜನೆಗಳು ಇಲಾಖೆಯಲ್ಲಿ ಬರಲಿವೆ?
0: ಅದೇ ಈಗ ಒಂದು ನಮ್ಮಲ್ಲಿ ಹಾರ್ಟಿಕಲ್ಚರಲ್ಲಿ ಸ್ಟ್ರೆಂಥನಿಂಗ್ ಆಫ್ ಹಾರ್ಟಿಕಲ್ಚರ್ ಎಕ್ಸ್ಟೆನ್ಷನ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಈಗ ನಮ್ಮ ತೋಟಗಾರಿಕೆ ಇಲಾಖೆಯಿಂದ. ಏನಂತಂದ್ರೆ ಈಗ ನಾವು ಸತತವಾಗಿ ರೈತರ ಜೊತೆ ಒಡನಾಟ ಇಟ್ಕೊಳ್ಳುವಂಥದ್ದು, ಈಗ ನಾವು ಫೀಲ್ಡ್ಗೆ ಹೋಗಿರ್ತೀವಿ, ಆ ಫೀಲ್ಡಲ್ಲಿ ಏನೋ ಒಂದು ರೈತರದ್ದು ಈಗ ತೆಂಗಿಗೆ ಬಂದರೆ ರೆಡ್ ಪಾಮ್ ವಿವಿಲ್ ಅನ್ನೋದು ತುಂಬ ಡ್ಯಾಮೇಜ್ ಕಾಸ್ ಮಾಡ್ತಾ ಇದೆ. ಈಗ ರೆಡ್ ಪಾಮ್ ವಿವಿಲ್ ಮತ್ತೆ ರೈನೋಸರಸ್ ಬೀಟಲ್ ಅನ್ನೋದು, ಆ ರೈನೋಸರಸ್ ಬೀಟಲ್ ರೆಡ್ ಪಾಮ್ ವಿವಿಲ್ ಯಾವಾಗ ಬರುತ್ತೆ, ನಮ್ಮ ರೈತರು ಏನ್ ಮಾಡಿರ್ತಾರೆ ಈ ಉಳುಮೆ ಮಾಡುವಾಗ ಅದಕ್ಕೆ ಟ್ರ್ಯಾಕ್ಟರ್ ಏನೋ ಒಂದು ತಾಗಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಗೊತ್ತಿರಲ್ಲ ಪಾಪ ಅವರಿಗೆ, ತಾಗಿಸ್ಕೊಂಡು ಹೋಗಿರ್ತಾರೆ ತುಂಬಾ ಬುಡಕ್ಕೇನೆ. ಈಗ ಶುಂಠಿ ಹಾಕೋ ಪದ್ಧತಿ ಬಂದಾಗ್ಲಿಂತ ಅಂತೂ ತುಂಬಾ ಬುಡಕ್ಕೇನೆ ಉಳುಮೆ ಮಾಡೋದು, ಅಲ್ಲಿ ತನಕನೂ ಶುಂಠಿ ಹಾಕೋದು. ಇದು ಈಗ ಎಫೆಕ್ಟ್ ತೋರಿಸಲ್ಲ, ಸದ್ಯಕ್ಕೆ ಎಫೆಕ್ಟ್ ತೋರಿಸಲ್ಲ, ಒಂದು 6 ವರ್ಷ 7 ವರ್ಷ ಆ ತರ ಎಲ್ಲ ಆದ್ಮೇಲೆ ಅದೇನಾಗುತ್ತೆ, ಆ ಭಾಗದಿಂದ ರಸ ಸೋರಕ್ಕೆ ಶುರು ಮಾಡುತ್ತೆ. ಆ ರಸ ಸೋರೋ ಜಾಗದಿಂದ ಈ ಹುಳಗಳು ಬಂದು ಸೇರ್ಕೊಳ್ಳುತ್ತೆ, ಮೊಟ್ಟೆ ಇಡುತ್ತೆ, ಮತ್ತೆ ಅದು ಎಷ್ಟು ಮಟ್ಟಕ್ಕೆ ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಕಂಡಿಡಿಯಕ್ಕೆ ಆಗಲ್ಲ. ಯಾವುದೋ ಒಂದು ಮಳೆ ಗಾಳಿ ಸ್ವಲ್ಪ ಜೋರಾಗಿ ಬಂದಾಗ ಮರ ಪೂರ್ತಿ ಕುಸಿದೋಗುತ್ತೆ, ಬಿದ್ದೋಗುತ್ತೆ. ಸೊ ಅದ್ರೊಳಗಡೆ ನೋಡಿದ್ರೆ ಈ ರೇಷ್ಮೆ ಗೂಡು ಕಟ್ಟಿರುತ್ತಲ್ಲ ಆ ತರ ಕಂಪ್ಲೀಟ್ ತಿಂದಾಕಿರುತ್ತೆ. ಸೊ ಈ ತರ ಈಗ ನಾನು ಹೇಳಿದ್ದು ಹುಣಸೂರು ಮೈಸೂರು ಭಾಗದಲ್ಲಿ ಇರುವಂತದ್ದು. ಈ ಶಿರ್ಸಿ ಭಾಗದಲ್ಲಿ ಶಿವಮೊಗ್ಗ ಭಾಗದಲ್ಲಿ ನೋಡಿದ್ರೆ ಈಗ ಸ್ವಲ್ಪ ದಿನದಲ್ಲಿ ನೋಡಿರ್ಬೋದು ಅಡಿಕೆ ಎಲೆ ಚುಕ್ಕೆ ರೋಗ ತುಂಬಾ ಔಟ್ ಬ್ರೇಕ್ ಆಗಿತ್ತು. ಈ ತುಮಕೂರು ಆ ತರ ಭಾಗಕ್ಕೆ ಹೋದ್ರೆ ಕಪ್ಪು ತಲೆ ಹುಳ ಅಂತ ಅದೇನಾಗಿದೆ, ತೆಂಗು ಪೂರ್ತಿ ಸುಟ್ಟಂಗಾಗಿರುತ್ತೆ. ಸೊ ಇಂಥ ರೈತರಿಗೆ ನಾವು ನೆರವಾಗಬೇಕು ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಬೇಕು. ಈಗ ಒಂದು ತಿಂಗಳಿಗೆ ಒಂದು ಹೋಬಳಿ ಮಟ್ಟದಲ್ಲಿ, ಈಗ ನಾವೆಲ್ಲ ಹೋಬಳಿ ಮಟ್ಟದ ಅಧಿಕಾರಿಗಳು ಇರ್ತೀವಿ, ಒಂದ್ ತಿಂಗಳಿಗೆ ಒಂದು ಪ್ರೋಗ್ರಾಮ್ ಒಂದು 30 ಜನ 40 ಜನ ರೈತರನ್ನ ಸೇರಿಸಿ ಫೀಲ್ಡ್ಗಳಿಗೆ ಹೋದಾಗ ಅಲ್ಲಲ್ಲೇ ಲೋಕಲ್ ಆಗಿ ಅಲ್ಲಿ ಸಿಗ್ತಾರೆ ರೈತರು, ಅಂಥವ್ರಿಗೆ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು. ಮತ್ತೆ ಈಗ ಹೇಳದ್ವಲ್ಲ ನಾನು ಈಗೇನ ಇಲಾಖಾ ಸೌಲಭ್ಯಗಳೆಲ್ಲ ಏನು ಹೇಳಿದೆ ಅದನ್ನೆಲ್ಲ ರೈತರಿಗೆ ನೆರವು ಮಾಡೋಕ್ಕೆ ಇರೋದು ಒಂದಲ್ಲ ಒಂದು ರೀತಿಯಲ್ಲಿ. ಈಗ ಒಬ್ಬರಿಗೆ ನಮ್ಮ ಇಲಾಖೆಯಲ್ಲಿ ನಮ್ಗೆ ಏನು ಬಜೆಟ್ ಬರುತ್ತೆ ಅದ್ರ ಪ್ರಕಾರ ನಾವು ಅದನ್ನ ಸ್ಟ್ರೀಮ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ಅರ್ಜಿಗಳನ್ನ ಸಲ್ಲಿಸ್ತಾರೆ ರೈತರು, ಆದರೆ ಅವರ ಬೇಡಿಕೆಗೆ ಅನುಗುಣವಾಗಿ ನಾವು ಗುರಿಗಳನ್ನ ತಗೊಂಡು ಅವರಿಗೆ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡ್ತೀವಿ.
1: ಮೇಡಮ್, ಹಾಗಿದ್ರೆ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳಿದಂತ ನಮ್ಮ ಸಮುದಾಯದ ರೈತರಿಗೆ ಈ ತೋಟಗಾರಿಕೆ ಬೆಳೆಗಳು ಅಥವಾ ತೋಟಗಾರಿಕೆ ಇಲಾಖೆಯ ವಿವಿಧ ರೀತಿಯ ಯೋಜನೆಗಳು ಮತ್ತೆ ಸೇವಾ ಸೌಲಭ್ಯಗಳ ಕುರಿತು ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ?
0: ನಮ್ಮ ರೈತ ಬಾಂಧವಗಳಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವುದೇ ಬೆಳೆ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹಾಕಿದ್ದಾರೆ ಅನ್ನೋದನ್ನ ನಾವು ಹಾಕೋಕ್ಕಿಂತ ಬದಲು ಯಾರು ಯಥೇಚ್ಛವಾಗಿ ಈಗ ಟೊಮ್ಯಾಟೊ ಆಗಿರ್ಬೋದು, ಈಗ ಕೆಲವೊಂದು ಭಾಗದಲ್ಲಿ ಒಂದು ಒಂದೇ ಊರಲ್ಲಿ ಎಕ್ಸಾಂಪಲ್ ತಗೊಳ್ಳೋದ, ಒಂದು 100-150 ಹೆಕ್ಟೇರ್ ಪ್ರದೇಶ ಇರುತ್ತೆ ಅಂತ ಇಟ್ಕೊಳ್ಳಿ. ಆಲ್ರೆಡಿ 50 ಹೆಕ್ಟೇರ್ ಟೊಮ್ಯಾಟೊ ಹಾಕಿದರೆ 50 ರೂಪಾಯಿ ರೇಟ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಅದು ಮುಂದಿನ ದಿನಗಳಲ್ಲಿ ಬೀಳುತ್ತೆ ಹೊರತು ಹೆಚ್ಚಾಗಲ್ಲ. ಸೊ ಅಂತ ಟೈಮಲ್ಲಿ ನೀವು ಬೆಳೆಗಳನ್ನ ಬೇರೆ ಡೈವರ್ಸಿಫೈ ಆಗಿರ್ಬೋದು, ಬದಲಾಗಿ ಬೇರೆ ತುಂಬಾ ಯಥೇಚ್ಛವಾಗಿ ಬೆಳೆಗಳಿದೆ, ಎಲ್ಲಾ ಬೆಳೆಗಳಿಗೂ ಉತ್ತಮ

0: ರೇಟ್ ಸಿಗುತ್ತೆ, ಯಾವ್ದು ರೇಟ್ ಸಿಗುತ್ತೆ ಅನ್ನೋದು ನೋಡೋ ಬದಲು ಸ್ವಲ್ಪ ರೇಟ್ ಇದೆ ಎಷ್ಟು ಹಾಕಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಅಂಕಿ ಅಂಶಗಳನ್ನ ಸ್ಟಡಿ ಮಾಡ್ಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವೊಂದು ಸ್ಥಳೀಯ ನರ್ಸರಿಗೆ ವಿಸಿಟ್ ಮಾಡ್ಬಿಟ್ರೆ ಗೊತ್ತಾಗುತ್ತೆ, ಅವ್ನು ಹೇಳ್ತಾನೆ ಅಣ್ಣ ಎಷ್ಟು ಈ ಸತಿ ಟೊಮ್ಯಾಟೊ ಎಷ್ಟು ಸಸಿ ಹೋಗಿದೆ ಅಂದ್ರೆ 100,000 ಸಸಿ ಹೋಗಿದೆ, 500,000 ಸಸಿ ಹೋಗಿದೆ. ಸೊ ಅಲ್ಲೇ ನಿಮ್ಗೊಂದು ಸ್ಟಾಟಿಸ್ಟಿಕ್ ಸಿಕ್ಬಿಡುತ್ತೆ. ಸೊ ಅದು ಬಿಟ್ಟು ಬೇರೆ ಪರ್ಯಾಯ ಬೆಳೆಗಳನ್ನ ಹಾಕೋದ್ರಿಂದ ಒಂದು ಉತ್ತಮ ಲಾಭವನ್ನ ಪಡಿಬಹುದು. ಯಾವುದೇ ಬೆಳೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾರುಕಟ್ಟೆ ಅಧ್ಯಯನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಇಲಾಖೆಯ ಒಟ್ಟಿಗೆ ಸತತವಾಗಿ ಒಡನಾಟ ಇಟ್ಕೊಳ್ಳೋದ್ರಿಂದ ಟೆಕ್ನಿಕಲ್ ಗೈಡೆನ್ಸ್ ಅನ್ನೋದು ಸಿಗುತ್ತೆ. ಈಗ ನಮ್ಮ ಭಾಗಕ್ಕೆ ಇಲ್ಲಿ ಸ್ಥಳೀಯವಾಗಿ ಆಗದೆ ಇರೋ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ಪ್ರಯೋಗಕ್ಕೆ ಓಕೆ, ಕೆಲವೊಂದ್ ಬಾರಿ ಅದು ಕೈ ಹಿಡಿಯುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಕೆಲವೊಂದ್ ಬಾರಿ ರೈತರು ಈಗ ನಮ್ಮ ಇದ್ರಲ್ಲಿ ನೋಡಿರ್ಬೋದು, ಎಲ್ಲಾ ಟೈಮಲ್ಲೂ ಮಳೆ ಗಾಳಿ ಬರುತ್ತೆ, ಎಲ್ಲಾ ಟೈಮಲ್ಲೂ ಬಾಳೆನೆ ಬೆಳೀತಾರೆ. ಬಟ್ ಅದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಕೊಬೇಕು, ಆ ಕಂಬ ನಿಲ್ಸೋದಾಗ್ಲಿ ಇನ್ನೊಂದಾಗ್ಲಿ ಆತರ ಸ್ವಲ್ಪ ಟೆಕ್ನಿಕಲ್ ಆಗಿ, ಈಗ ನಾವು ಓದಿರ್ತೀವಿ ಅವರು ಉಪಯೋಗ ಅದು ಅನುಭವಿಸಿರ್ತಾರೆ. ಸೊ ಹಂಗಾಗಿ ಎರಡು ಕೈ ಜೋಡ್ದಾಗ ಅದು ಅದ್ರ ಲಾಭ ಹೆಚ್ಚಾಗುತ್ತೆ, ಮತ್ತೆ ಅದರಿಂದ ಬರೋ ಔಟ್ಕಮ್ ಹೆಚ್ಚಾಗುತ್ತೆ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಅದು ಬಿಟ್ಟು ನಮ್ಮ ರೈತರು ಇಲಾಖೆಯೊಂದಿಗೆ ಸತತವಾಗಿ ಒಡನಾಟ ಇಟ್ಕೊಬೇಕು, ಅದೇನ್ ಬರುತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ
1: ಬಹಳ ಸಂತೋಷ ಮೇಡಮ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೋಟಗಾರಿಕೆ ಇಲಾಖೆ ಯೋಜನೆಗಳ ಪ್ರಸ್ತುತ ಚಟುವಟಿಕೆಗಳಾಗಿರ್ಬೋದು, ಅದರಲ್ಲಿ ಪ್ರಮುಖವಾಗಿ ತಾಳೆ ಅಭಿವೃದ್ಧಿ ಆಗಿರ್ಬೋದು, ಹನಿ ನೀರಾವರಿಗೆ ಉತ್ತೇಜನ ಆಗಿರ್ಬೋದು, ಮತ್ತೆ ತೋಟಗಾರಿಕೆ ಬೆಳೆಗಳಿಗಿರುವಂಥ ವಿಮಾ ಸೌಲಭ್ಯಗಳು, ಪ್ರಸ್ತುತ VBG ರಾಮ್ಜಿ ಯೋಜನೆ ಅನುಷ್ಠಾನ ಆಗಿರೋದ್ರಿಂದ ಇದರಲ್ಲಿ ಏನೆಲ್ಲ ಬದಲಾವಣೆಗಳು ಅಥವಾ ಇನ್ನೇನು ಹೊಸದಾಗಿ ಸೇರ್ಪಡೆ ಆಗಿದೆ ಅನ್ನೋದು ಕುರಿತು, ಮುಂದಿನ ಕ್ರಿಯಾ ಯೋಜನೆಗಳಾಗಿರ್ಬೋದು, ಮತ್ತೆ ಯಾವುದೇ ರೀತಿಯ ಒಂದು ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋಕ್ಕೂ ಮುಂಚೆ ಅದರ ಕುರಿತು ಒಂದು ಸಂಪೂರ್ಣ ಜ್ಞಾನವನ್ನು ಪಡ್ಕೊಂಡು ಆ ಬೆಳೆಯನ್ನು ಬೆಳೆಯುವಂಥದ್ದು, ಜೊತೆಗೆ ತೋಟಗಾರಿಕೆ ಇಲಾಖೆ ಒಂದು ಸಹಕಾರ ಮತ್ತು ಅದರ ಜೊತೆಗಿನ ಸಂಪರ್ಕ ಅನ್ನೋದು ಅವರ ಒಂದು ತೋಟಗಾರಿಕೆ ಬೆಳೆಯಲ್ಲಿನ ಯಶಸ್ಸಿಗೆ ಯಾವ ರೀತಿ ಕಾರಣ ಆಗುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗ ರೈತರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬಿರುತ್ತೆ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಶ್ರೀಕಾಂತ್ ಅವರೇ. ಮತ್ತೊಮ್ಮೆ ಮಗದೊಮ್ಮೆ ನನಗೆ ಮೂರನೇ ಬಾರಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರೈತ ಬಾಂಧವರಿಗೆ, ಮತ್ತೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರ, ಮತ್ತೆ ನಿಮ್ಮ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಏನಿದೆ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ಸ್.
1: ಪ್ರಿಯ ಕೇಳಿದ್ರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಪ್ರಸ್ತುತ ಯೋಜನೆಗಳ ಚಟುವಟಿಕೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಚೈತ್ರಾರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಇಲಾಖೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿರುವ ವಿವಿಧ ರೀತಿಯ ಸೇವಾ ಸೌಲಭ್ಯಗಳ ಕುರಿತು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ಚೈತ್ರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಬೆಳಿಗ್ಗೆ 11:00 to 12:00 ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ HK ರವಿರವರೊಂದಿಗೆ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಬರಲು ಕಾರಣಗಳು, ತಡೆಗಟ್ಟುವ ವಿಧಾನ ಮತ್ತು ನಿರ್ವಹಣೆ, ಬೆಳೆ ವಿಮೆ ಹಾಗೂ ಬರ ನಿರ್ವಹಣೆ ಮತ್ತು ಇನ್ನಿತರ ಕೃಷಿ ಸೌಲಭ್ಯಗಳ ಕುರಿತು ಜಂಟಿ ನಿರ್ದೇಶಕರ ಜೊತೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119. ಧನ್ಯವಾದಗಳು.
5: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
6: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
5: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ

0: ಕಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು.

0: ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದಲ್ಲಿ ಬಿಳಿಸುಳ್ಳ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಚ್ ರವಿರವರು. ನೀವು ಕೂಡ ಕರೆ ಮಾಡಿ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗದ ನಿರ್ವಹಣೆ ಮತ್ತು ಹತೋಟಿ ಹಾಗೂ ಬರ ನಿರ್ವಹಣೆ ಕುರಿತು ಜಂಟಿ ನಿರ್ದೇಶಕರ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ.
3: ಹಾಂ ಸರ್, ಬಹಳ ಖುಷಿ ಆಗ್ತಾ ಇದೆ ಸರ್, ಯಾಕಂದರೆ ತಾವು ಎರಡನೇ ಸರಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಬಿಳಿಸುಳಿ ರೋಗ ಇರ್ಬೋದು ಮತ್ತು ಅದರ ಹತೋಟಿ ಹಾಗೂ ಈ ಒಂದು ಈ ವರ್ಷದ ಒಂದು ಮಳೆ ಒಂದು ಬರ ನಿರ್ವಹಣೆ ಕುರಿತು ನಮ್ಮ ಕೇಳುಗರಿಗೆ ಅಥವಾ ನಮ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ಕೊಡಲ್ತಾ ಬಂದಿರ್ತದೆ ಸರ್. ಮೊದಲನೇದಾಗಿ ಈ ಒಂದು ಮುಸುಕಿನ ಜೋಳ ಬೆಳೆಗಾರರು ಪ್ರಸ್ತುತ ಈ ಒಂದು ಬಿಳಿಸುಳಿ ರೋಗ ಇರ್ಬೋದು ಅಥವಾ ಮಳೆ ಕೊರತೆಯಿಂದ ಆತಂಕದಲ್ಲಿದ್ದಾರೆ. ಸೊ ಈ ಎರಡೂ ಸಮಸ್ಯೆಗಳನ್ನು ರೈತರು ಹೇಗೆ ಗುರುತಿಸಿ ಸೂಕ್ತ ಸಮಯದಲ್ಲಿ ನಿರ್ವಹಣೆ ಮಾಡ್ಕೊಳ್ಬೇಕು ಎಂಬುದರ ಕುರಿತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಬೋದ ಸರ್?
4: ಈಗ ಮೊದಲನೇದಾಗಿ ತಾವು ಹೇಳಿದಂಗೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಅನ್ನೋದು ಕಳೆದ ಒಂದು ವರ್ಷದಿಂದ ಹೆಚ್ಚಿನ ರೀತಿಯಲ್ಲಿ ಬಾಧಿಸ್ತಾ ಇದೆ. ಕಳೆದ ವರ್ಷ ಸ್ವಲ್ಪ ಪ್ರಮಾಣದಲ್ಲಿತ್ತು, ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ. ಏನಂದ್ರೆ ಇದು ಒಂದು ಶಿಲೀಂಧ್ರ ಅಂದ್ರೆ ಫಂಗಲ್ ಅಂತೀವಿ, ಫಂಗಲ್ ಡಿಸೀಸ್ ರೋಗ. ಇದು ಮೂರು ಮಾರ್ಗಗಳಲ್ಲಿ ಹರಡುತ್ತೆ. ಒಂದು ಬೀಜದಿಂದ, ಇನ್ನೊಂದು ಮಣ್ಣಿನಿಂದ, ಇನ್ನೊಂದು ಗಾಳಿಯಲ್ಲಿ. ಈ ರೀತಿ ಇದು ಹರಡುತ್ತೆ. ಬಟ್ ನಾವು ಏನು ಮಾಡಿದ್ದೀವಿ, ಕಳೆದ ವರ್ಷ ಬಿತ್ತನೆ ಬೀಜ ಈ ರೀತಿ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ರೋಗ ಕಾಣಿಸ್ಕೊಂಡಿದ್ರಿಂದ ಈ ವರ್ಷ ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಮುಸುಕಿನ ಜೋಳದ ಬಿತ್ತನೆ ಬೀಜವನ್ನು ವಿತರಣೆ ಮಾಡಿದ್ದಾರೆ, ಅವಕ್ಕೆಲ್ಲದಕ್ಕೂ ಕಂಪನಿ ಕಡೆಯಿಂದನೇ ಟ್ರೀಟ್ಮೆಂಟ್ ಅಂದರೆ ಬೀಜೋಪಚಾರವನ್ನು ಮಾಡಿಸಿ ಮತ್ತು ಅವ್ರು ಮಾಡಿಸಿದಾರಾ ಇಲ್ವಾ ಅಂತ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಿಂದ ಪರೀಕ್ಷೆ ಮಾಡಿಸಿ ನಂತರ ವಿತರಣೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇನ್ನೊಂದು ಎರಡನೇದು ಇದು ಏನಾಗುತ್ತೆ, ಶಿಲೀಂಧ್ರ ಭೂಮಿಯಲ್ಲಿ ಇರ್ತದೆ, ಮಣ್ಣಿನಲ್ಲಿ ಇರ್ತದೆ. ಇದು ಸುಮಾರು ಎರಡರಿಂದ ಮೂರು ವರ್ಷ ಅಷ್ಟದವರೆಗೂ ಇರೋ ಸಾಧ್ಯತೆಗಳಿರ್ತದೆ. ಮತ್ತೆ ಅದು ಬೇರಿನ ಮುಖಾಂತರ ಕೂಡ ಗಿಡಕ್ಕೆ ಹಬ್ಬುತ್ತೆ. ಆಮೇಲೆ ಇನ್ನೊಂದು ಇವು ಊಸ್ಪೋರ್ಸ್ ಅಂತೀವಿ, ಅಂದ್ರೆ ಜೀವಾಣುಗಳು ಬಿಳಿ ಬಿಳಿಯ ಎಲೆ ಕೆಳಗಡೆ ಇರ್ತವೆ, ಬೆಳ್ಳಿಗೆ ಪೌಡರ್ ತರ ಇರ್ತದೆ, ಪೌಡರ್ ತರ ಇರ್ತದೆ. ಅವು ಗಾಳಿಲಿ ಹರಡ್ತವೆ, ಗಾಳಿಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗಿ ಆ ರೀತಿನೂ ಕೂಡ ಹರಡ್ತದೆ. ಇನ್ನೊಂದು ಬದುಗಳ ಮೇಲೆ ಇರ್ತಕ್ಕಂಥ ಗಿಡಗಂಟೆಗಳ ಮೇಲೆ ಇದು ಉಳ್ಕೊಂಡಿರ್ತದೆ ಗಾಳಿಲಿ ಹೋಗಿ. ಆಮೇಲೆ ನೀವು ಮುಸುಕಿನ ಜೋಳ ತೆಗೆದ ಮೇಲೆ ಅದು ಬದು ಕ್ಲೀನ್ ಮಾಡಲ್ಲ ನೀವು, ಬದು ಹಂಗೆ ಇರ್ತದೆ, ತಿರ್ಗ ಇನ್ನೊಂದು ಬೆಳೆ ಹಾಕ್ತೀರ, ತಿರ್ಗ ಅದು ಆ ಗಾಳಿಗೆ ಹರಡಿ ಬರ್ತದೆ. ಈಗ ಇದಕ್ಕೆ ನೋಡಿ, ಇದು ಒಂದು ಸಾಧಾರಣವಾದ ರೋಗ, ಸಾಮಾನ್ಯವಾಗಿ ಹೇಳೋದಾದ್ರೆ ಇದು ಏನು ಮೇಜರ್ ಡಿಸೀಸ್ ಆಗಿರಲಿಲ್ಲ, ಇದು ಮೈನರ್ ಡಿಸೀಸ್, ಸಣ್ಣ ರೋಗ, ಬಟ್ ಅದು ದೊಡ್ಡ ರೋಗವಾಗಿ ಮಾರ್ಪಾಡಾಗಿದೆ. ಅದಕ್ಕೆ ಕಾರಣಗಳು ಏನಪ್ಪ ಅಂತ ಅಂದ್ರೆ, ನಾವು ಇಲ್ಲಿ ನಮ್ಮ ಪ್ರಮುಖವಾಗಿ ಸರಗೂರು, ಎಚ್ ಡಿ ಕೋಟೆ ಮತ್ತೆ ಕೆಲವೊಂದು ಭಾಗದ ಹುಣಸೂರು, ಪಿರಿಯಾಪಟ್ಟಣ ಈ ಭಾಗಗಳಲ್ಲಿ ಈ ಮುಸುಕಿನ ಜೋಳವನ್ನು

0: ಮೇವಿನ ಬೆಳೆಗಾಗಿ ಮೂರು ತಿಂಗಳು ಮೂರುವರೆ ತಿಂಗಳು ಬೆಳೆ ಮಾಡಿ ಪದೇ ಪದೇ ಅದೇ ಬೆಳೆಯನ್ನ ಬೆಳೀತಕ್ಕಂಥದ್ದು, ಅವಾಗ ಏನಾಗ್ತದೆ ಅದು ಮಣ್ಣಲ್ಲಿ ಇರ್ತದೆ, ನೆಕ್ಸ್ಟ್ ಬಂದ ತಕ್ಷಣ ಅದು ಈಸಿಯಾಗಿ ಆಹಾರ ಸಿಕ್ತಂಗಿದೆ, ಅಷ್ಟು ಮಣ್ಣಲ್ಲೇ ಇರ್ತದೆ, ತಕ್ಷಣ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಈಗ ನೋಡಿ ಏನು ಈಗ ಪರ್ಯಾಯ ಮಾರ್ಗ ಏನಪ್ಪ ಅಂದ್ರೆ ಈ ಕೆಮಿಕಲ್ ಟ್ರೀಟ್ಮೆಂಟ್ ಇದೆಲ್ಲ ಇದೆ. ಆದಾಗ್ಯೂ ಈ ಸಲ ಕೆಲವು ಕಡೆ ಕಂಟ್ರೋಲ್ ಬಂದಿಲ್ಲ.
1: ಹೌದು,
0: ಈ ಸಲ ಏನು ನಾವೇನ್ ಹೇಳ್ತೀವಿ, ಬಿತ್ತನೆಯಾದ 15 ದಿವಸದೊಳಗೆ 15-20 ದಿವಸದೊಳಗೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಇರುವಂತ ಒಂದು ಪೌಡರ್ ಅನ್ನ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಅಂತೀವಿ. ಅದಾದ್ಮೇಲೆ ರೋಗ ಬರಲಿ ಬರದವಲ್ಲಿ ಮಾಡಬೇಕು 25-30 ದಿವಸಗಳ ನಂತರ ಅಜಾಕ್ಸಿಸ್ಟೋಬಿನ್ ಪ್ಲಸ್ ಡೈಫೆನೋಕನೋಜೋಲ್ ಅಂತ ಒಂದು ಕೆಮಿಕಲ್ ಇದೆ, ಕಾಂಬಿನೇಷನ್ ಲಿಕ್ವಿಡ್, ಅದು 1 ml 1 ಲೀಟರ್ ನೀರಿಗೆ ಇದನ್ನ 25-30 ದಿವಸದಲ್ಲಿ ಸ್ಪ್ರೇ ಮಾಡಬೇಕು. ಆಯ್ತಾ, ಈ ಕೆಲವರು ಇಷ್ಟು ಮಾಡಿದ್ರು ಬರೋ ಚಾನ್ಸಸ್ ಇದೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಪರ್ಯಾಯ ಮಾರ್ಗ ಏನು ಅಂದ್ರೆ ಹಲವಾರು ಬೇಸಾಯ ಪದ್ಧತಿಗಳು ಇದಾವೆ. ಒಂದು ಬೇಸಿಗೆ ಮುಂಗಾರು ಆರಂಭವಾಗುವಾಗ ಒಂದು ಆಳವಾದ ಉಳುಮೆಯನ್ನ ಮಾಡಬೇಕು, ಬಿಸಿಲಿಗೆ ಅದು ತೆರಕಬೇಕು, ಅಂದ್ರೆ ಸ್ಪೋರ್ಟ್ಸ್ಗಳು ಭೂಮಿಲಿ ಏನಿರ್ತವೆ ಅವು ಬಿಸಿಲಿಗೆ ಬಂದು ಸಾಯ್ಬೇಕು. ಆಮೇಲೆ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಬೆಳೆ ಪರಿವರ್ತನೆ ಅಂದ್ರೆ ದ್ವಿದಳ ಧಾನ್ಯಗಳಾದಂತ ಅವರೆ, ತೊಗರಿ, ಅಲಸಂದೆ ಇಂಥವಕ್ಕೆ ಹೋಗೋದು. 1 ವರ್ಷ 2 ವರ್ಷ ಇದನ್ನ ಸ್ಟಾಪ್ ಮಾಡಬೇಕು, ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬೇಕು. ನಾನು ಆಕ್ಚುಲಿ ಸರ್ಕಾರ ನಮ್ಮ ಕಮಿಷನರೇಟ್ಗೆ ನಮ್ಮ ಕಮಿಷನರ್ ಅವ್ರಿಗೆ ಒಂದು ಪತ್ರನೇ ಬರೆದಿದ್ದೀನಿ ಮೊನ್ನೆ, ಅಂದ್ರೆ ಕ್ರಾಪ್ ಹಾಲಿಡೇ ಅಂತ. ಮೈಸೂರು ಜಿಲ್ಲೆಯಲ್ಲಿ ಇದು ಪ್ರಮಾಣ ಹೋದ ವರ್ಷ 3,000-4,000 ಹೆಕ್ಟರ್ ಇದ್ದಿದ್ದು ಈ ಸಲ 8,000-9,000 ಹೆಕ್ಟರ್ ಬಂದಿದೆ. ಸೊ ಈ ಮುಂದಿನ ವರ್ಷ ಇನ್ನೂ ನಷ್ಟ ಆಗೋ ಸಾಧ್ಯತೆಗಳಿರ್ತದೆ. ಅದಕ್ಕೋಸ್ಕರ 1 ವರ್ಷ ನಾವು ಇದನ್ನ ಬೆಳೆಯೋದನ್ನೇ ನಿಲ್ಸಿದ್ರೆ ಸಾಮೂಹಿಕವಾಗಿ ನಿಲ್ಸ್ಬೇಕು. ಒಬ್ರು ನಿಲ್ಸೋದ್ರಿಂದ ಇದು ಸಮಸ್ಯೆ ಪರಿಹಾರ ಆಗಲ್ಲ. ಈಗ ಒಂದು ಪಕ್ಕದ ಪ್ಲಾಟ್ ನೋನ್ ಹಾಕ್ಬಿಟ್ಟು ನಾವು ನಿಲ್ಸ್ಬಿಟ್ರೆ ಏನಾಗ್ತದೆ ಹೇಳಿ, ಅಲ್ಲಿಂದ. ಸೊ ಅದಕ್ಕೆ ಅದು ಸಾಮಾನ್ಯವಾಗಿ ಒಂದು ಕ್ರಾಪ್ ಹಾಲಿಡೇ ಅಂತೀವಿ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು? ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ಕಾರ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ನೂರಳೆ ಅಂತ, ಉಸ್ಕೂರಾಡಿ.
1: ಹಾ ನೂರಳೆ ಅವರು ಹೇಳಿ, ನಮ್ ಜೊತೆ ಜೆ ಡಿ ಸರ್ ಹೇಳಿ.
2: ಜೋಳ ಬಗ್ಗೆ, ರೋಗ ರುಜಿನಗಳ ಬಗ್ಗೆ ಮಾತಾಡ್ತೀಯಲ್ಲ, ಅದ್ರ ಬಗ್ಗೆ ಈಗ ಬಿಸಿ ರೋಗ ಅವು ಇವು ಬಂದಾಗ ಏನ್ ಮಾಡ್ಬೇಕು?
0: ಬೆಳಿಲೇಬಾರದು ಅಂತ ನಾವ್ ಹೇಳ್ತಾ ಇರೋದು. ಮುಸ್ಕಿನ ಜೋಳನ 1 ವರ್ಷ ನಿಲ್ಸ್ಬೇಕು ಅಂತ, 1 ವರ್ಷ ಬೆಳೆಯೋದ್ನೇ ನಿಲ್ಸ್ಬೇಕು ಅಂತ ನಾವ್ ಹೇಳ್ತಾ ಇರೋದು. ಈ ಬೀಜಕ್ ಹೋದ್ರಿ ನೀವು, ಬೀಜ ಅಲ್ಲ, ಇದನ್ನ ಬೆಳೆಯೋದ್ನೇ 1 ವರ್ಷ ನಿಲ್ಸ್ಬೇಕು ಅಂತ ನಮ್ಮ ಉದ್ದೇಶ. ಇಲ್ಲ ಅಂದ್ರೆ ಏನಾಗುತ್ತೆ, ಬೆಳಿತಾನೆ ಇದ್ರೆ ಕಂಟಿನ್ಯೂಸ್ ಆಗಿ ಬೆಳೆ ಬೆಳೆದದ್ದೇ, ಬೆಳೆ ಪರಿವರ್ತನೆ ಮಾಡದೆ ಇದೇ ಬೆಳೆನ ಬೆಳೆ ಮೇಲೆ ಬೆಳೆ ಮುಸ್ಕಿನ ಜೋಳ ಮುಸ್ಕಿನ ಜೋಳನೇ ಆಗ್ತಾ ಇದ್ರೆ ಈ ರೋಗ ಇನ್ನೂ ಉಲ್ಬಣಗೊಳ್ಳುತ್ತದೆ, ಆಮೇಲೆ ಕೈಗೆ ಏನೂ ಸಿಗಲ್ಲ, ತುಂಬಾ ಲಾಸ್ ಆಗ್ತದೆ ರೈತರಿಗೆ. ಯಾವ ಕೆಮಿಕಲ್ ಹೊಡೆದ್ರು ಕಂಟ್ರೋಲ್ ಆಗಲ್ಲ, ಆ ರೀತಿ ಆಗ್ಬಿಡ್ತದೆ. ಅದಕ್ಕೆ ಇದನ್ನ 1 ವರ್ಷ ಯಾರು ಬೆಳೆಯನ್ನ ಬೆಳಿಲೇಬಾರದು. ಆ ರೀತಿ ಮಾಡದಂತ ಸಂದರ್ಭದಲ್ಲಿ 1 ವರ್ಷ ಅಥವಾ 1-2 ಬೆಳೆಗಳು ಯಾರು ಬೆಳೆದೇ ಹೋದ್ರೆ ಅವಾಗ ಸ್ವಲ್ಪ ಇದ್ರ ಪ್ರಮಾಣ ಕಡಿಮೆ ಆಗಿ ಅವಾಗ ಸ್ವಲ್ಪ ರೋಗದ ಬಾಧೆ ಕಡಿಮೆ ಆಗ್ತಾ ಹೋಗ್ತದೆ, ಅದೇ ಪರಿಹಾರ. ಆಯ್ತಾ?
1: ಬೇರೆ ಪ್ರಶ್ನೆ ಇತ್ತ ನೋಡಿದ್ರೆ? ಓಕೆ ಓಕೆ, ಬೇರೆ ಪ್ರಶ್ನೆ ಇತ್ತ ಅಂದೆ. ಓಕೆ ಓಕೆ, ಧನ್ಯವಾದಗಳು ನೂರಳೆಯವರು ಕರೆ ಮಾಡಿದ್ದಕ್ಕೆ.
0: ಆಮೇಲೆ ಈಗ ನಾವು ಸರ್ಕಾರಕ್ಕೆ ಅಂದ್ರೆ ನಮ್ಮ ಇದಕ್ಕೆ ಆಯುಕ್ತರಿಗೆ ಕೂಡ ನಾನು ಮೊನ್ನೆ ಒಂದು ಪತ್ರವನ್ನು ಬರೆದಿದ್ದೆ
1: ಸರ್.
0: ಈ ರೀತಿ ಅದು ಸರ್ಕಾರದ ಮಟ್ಟದಲ್ಲಿ ಡಿಸಿಷನ್ ತಗೋಬೇಕಾ, ಈ ರೀತಿ ಒಂದು ಅಂದ್ರೆ ನಾವು ಬಿತ್ತನೆ ಬೀಜನೇ ವಿತರಣೆ ಮಾಡದೆ ಹೋದ್ರೆ 1 ವರ್ಷ, ಈಗ ರೈತರಿಗೆ ಈ ಮುಸ್ಕಿನ ಜೋಳದ್ದು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾರದ್ರಲ್ವಾ,
1: ತಗೊಂಡೋಗಿ ಪಾಪ.
0: ಹಾಗಾಗಿ ನಾವು ಇದಕ್ಕೆ ಏನಾರ ಒಂದು ನಿರ್ಧಾರವನ್ನ ತಗಬೇಕು ಅಂತ ಹೇಳಿ ಬರ್ತಿದ್ದೀನಿ. ಸೊ ಅದು ಒಂದು, ಯಾಕೆಂದ್ರೆ ಇದು ತುಂಬಾ ನಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಸೊ ರೈತ ಬಾಂಧವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇನ್ನೂ 1-2 ಪ್ರಮುಖ ಅಂಶಗಳಿದಾವೆ. ಏನೋ ಇದು ಈ ರೋಗ ತೀವ್ರತೆಯನ್ನ ಕಾಣ್ತಾ ಇರೋದಕ್ಕೆ

0: ಕಾರಣ ಪೊಟ್ಯಾಶ್ ಅಪ್ಲಿಕೇಶನ್ ಒಂದು ಆಗ್ತಾ ಇಲ್ಲ. ನಮ್ಮ ರೈತ ಬಾಂಧವರನ್ನ ಯಾರನ್ನೇ ಕೇಳಿ, ಇಲ್ಲ ಸರ್ ಗೊಬ್ಬರ ಹಾಕಿದೀವಿ ಅಂತ, ಏನ್ ಗೊಬ್ಬರ ಹಾಕಿದಿರಿ ಯಜಮಾನ್ರಿ ಅಂದ್ರೆ ಅವ್ರು ಹೇಳ್ತಾರೆ ಇಪ್ಪತ್ ಇಪ್ಪತ್ ಹಾಕಿದೀವಿ, ಡಿ ಎ ಪಿ ಹಾಕಿದೀವಿ ಅಂತಾರೆ. ಇಪ್ಪತ್ ಇಪ್ಪತ್ತರಲ್ಲೂ ಪೊಟ್ಯಾಶ್ ಇಲ್ಲ, ಡಿ ಎ ಪಿಲೂ ಪೊಟ್ಯಾಶ್ ಇಲ್ಲ, ಅಂಶ ಇಲ್ಲ. ನೋಡಿ, ಯಾವುದೇ ಬೆಳೆಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಮತ್ತೆ ಬರ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು, ಡ್ರಾಟ್ ರೆಸಿಸ್ಟೆಂಟ್ ಅಂಡ್ ಡಿಸೀಸ್ ರೆಸಿಸ್ಟೆನ್ಸ್ ಅಂತೀವಿ, ಅದನ್ನ ಪೊಟ್ಯಾಶ್ ಮಾಡ್ತದೆ ಕೆಲಸವನ್ನ. ಆಯ್ತಾ, ಚೆನ್ನಾಗಿ ಕಾಳ್ ಕಟ್ಟ ಕೆಲಸನು ಇದೆ ಪೊಟ್ಯಾಶ್ ಮಾಡೋದು. ಆಯ್ತಾ, ಹಂಗಾಗಿ ರೈತ ಬಾಂಧವರು ಇದೊಂದೇ ಬೆಳೆ ಅಂತ ಅಲ್ಲ, ಯಾವುದೇ ಬೆಳೆ ಬೆಳೆದ್ರು ನಮ್ಮವು ಕೆಂಪು ಸಾಯಿಲ್ಸ್ ಅಂತೀವಿ, ರೆಡ್ ಸಾಯಿಲ್ಸ್, ಕೆಂಪು ಮಣ್ಣುಗಳು. ಈ ಕೆಂಪು ಮಣ್ಣುಗಳಿಗೆ ಪೊಟ್ಯಾಶ್ ಬಳಕೆಯನ್ನ ಮಾಡಲೇಬೇಕು ಕಡ್ಡಾಯವಾಗಿ. ಅಟ್ಲೀಸ್ಟ್ ಎಕರೆಗೆ 25 ಕೆಜಿ ಪೊಟ್ಯಾಶ್ ಬಳಕೆ ಮಾಡಬೇಕು. ಇಲ್ಲ, ನಿಮಗೆ ಪೊಟ್ಯಾಶ್ ಸಿಗಲ್ವಾ? ನೀವು ಮೂರು ಇರುವಂತವು, ಎನ್ ಪಿ ಕೆ ಮೂರು ಇರುವಂತವು ಕಾಂಪ್ಲೆಕ್ಸ್ಗಳು, 10 26 26 ಅಥವಾ 19 19 19 ಅಥವಾ 17 17 17 12 34 12 ಈ ರೀತಿ ಮೂರು ಇರಬೇಕು ಎನ್ ಪಿ ಕೆ. ಇಂಥ ಗೊಬ್ಬರಗಳನ್ನು ಬಳಕೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆಗಳು ಇರ್ತದೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
2: ಸರ್, ನಾವು ಪ್ರಕಾಶ್ ಅಂತ 600 ಮಾತಾಡ್ತಾ ಇರೋದು ಸರ್.
1: ಪ್ರಕಾಶ್ ಅವರು ಹೇಳಿ, ತಮ್ಮ
0: ಹೇಳಿ ಪ್ರಕಾಶ್ ಅವರು.
2: ಸರ್, ಈ ಒಂದು ಕಾರ್ಯಕ್ರಮ, ಜನಧನಿ ಕಾರ್ಯಕ್ರಮ ನೆರವೇರಿಸೋದಕ್ಕೆ ಸಮುದಾಯ ರೇಡಿಯೋ ಕಾರ್ಯಕ್ರಮದವ್ರನ್ನ ಮತ್ತೆ ತಂಡದವ್ರಿಗೆ ಮೊದಲನೇ ಕೃತಜ್ಞತೆಯನ್ನು ತಿಳಿಸ್ತೇನೆ ಸರ್.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನು ಹೇಳಿ ಪ್ರಕಾಶ್. ಧನ್ಯವಾದಗಳು.
2: ಓಕೆ ಸರ್. ಸರ್, ಒಂದೇನಂದ್ರೆ ಇವಾಗ ಮುಸ್ಕೋದನ್ನ ಕೃಷಿ ಇಲಾಖೆಯಿಂದ ತೆಗೆದುಕೊಂಡು ಈಗ ಒಂದು 20 ದಿನ ಆಗಿತ್ತು ಸರ್. ಅವಾಗ ಫಸಲ ಮಾಡಿದ್ದು, ಈಗ ಪೈರು ಬಂದು ಈಗಲೇ ಒಂಥರ ಸಿಬಿಳಿ ಚುಚ್ಚಿಕೊಂಡಾಗ ಬಂದು ರೋಗ ಹಾನಿ ಇದಾಗಿದೆ ಸರ್. ಪ್ರತಿಯೊಂದು ಗಿಡದಲ್ಲೂ ಬಂದಿದೆ ಸರ್.
0: ನೋಡಿ, ಅದು ಕೃಷಿ ಇಲಾಖೆ ಅಂತಲ್ಲ, ಯಾವ್ದ್ರಲ್ಲಿ ತಗೊಂಡ್ರು ನಿಮ್ ಮಣ್ಣಲ್ಲೇ ಅದು ಇದ್ದರೆ ಏನು, ಹೋದ ವರ್ಷ ಏನ್ ಬೆಳೆ ಹಾಕಿದ್ರಿ
2: ಸರ್? ಅದು ನಾವು ಜೋಳ ಹಾಕಿದ್ದು ಸರ್.
0: ಏನ
2: ಜೋಳ?
0: ಅದನ್ನೇ ಅದನ್ನೇ ಈಗ ನೀವು ಕೇಳ್ತಾ ಇದ್ದೀರಾ, ಇದು ನಾನು ಮಾತಾಡ್ತಾ ಇರೋದು ಅದನ್ನೇ ನಾನು ಇಷ್ಟೊತ್ತವರೆಗೂ ಹೇಳ್ತಾ ಇರೋದು. ಜಮೀನಿನಲ್ಲಿ ಒಂದೇ ಬೆಳೆ ಮುಸ್ಕಿನ ಜೋಳ ಆದ್ಮೇಲೆ ಮುಸ್ಕಿನ ಜೋಳನೇ ಬೆಳೀತಾ ಇರೋದ್ರಿಂದ ಈ ರೋಗ ಸಣ್ಣ ರೋಗ ಆದರೂ ದೊಡ್ಡ ರೋಗವಾಗಿ ಮಾರ್ಪಟ್ಟಿದೆ. ಅಂದರೆ ಮೈನರ್ ಡಿಸೀಸ್ ಆದರೂ ಮೇಜರ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿದೆ. ಅಂದರೆ ಇದು ಒಂದು ಸಣ್ಣ ಫಂಗಲ್ ಡಿಸೀಸ್, ಇದು ಮೇಜರ್ ಅಲ್ಲ, ಬಟ್ ಇದು ದೊಡ್ಡದಾಗಿದೆ. ಯಾಕಾಗಿದೆ ಅಂದರೆ, ಒಂದೇ ಬೆಳೆಯನ್ನು ಈಗ ಯಾವುದಕ್ಕಾರು ಜೀವಾಣು ಹೆಂಗೆ ಡೆವಲಪ್ ಆಗ್ತದೆ, ಅದಕ್ಕೆ ಆಹಾರ ಇದ್ರಲ್ವಾ, ಆಹಾರನೇ ನಮ್ಮ ಜೋಳದ ಬೆಳೆ. ಅದಕ್ಕೆ ನಾವು ಜೋಳದ ಬೆಳೆ ಬೆಳೀತಾ ಇದ್ದೀವಲ್ಲ, ಕಂಟಿನ್ಯೂಸ್ ಆಗಿ ಬೆಳೀತಾ ಇದ್ದೀವಿ, ಅದಕ್ಕೆ ಆಹಾರ ಸಿಗ್ತಾ ಐತೆ, ಹಂಗಾಗಿ ಅದು ಡೆವಲಪ್ ಆಗ್ತಾನೇ ಇದೆ. ಆಯ್ತಾ, ಹಂಗಾಗಿ ನೀವು ಒಂದು ವರ್ಷ ಅಥವಾ ಒಂದೆರಡು ಬೆಳೆ ಬೆಳೆಯೋದನ್ನು ನಿಲ್ಲಿಸ್ಬೇಕು. ಮುಸ್ಕಿನ ಜೋಳನ ಬೆಳೆ ಪರಿವರ್ತನೆ ಮಾಡಬೇಕು, ಬೇರೆ ಬೆಳೆಗಳನ್ನು ಬೆಳಿಬೇಕು, ರಾಗಿನೋ ಅಥವಾ ಅಲಸಂದೆನೋ, ಹೆಸರೋ ಉದ್ದೋ ಅಥವಾ ಅವರೇನೋ, ತೊಗರಿನೋ, ಇಂಥ ಬೆಳೆಗಳನ್ನು ಬೆಳೆದು ಒಂದು ಎರಡು ಮೂರು ಬೆಳೆ ಬೆಳೆದು ತದನಂತರ ಹಾಕಿದ್ರೆ ಅವಾಗ ರೋಗ ಕಡಿಮೆ ಆಗ್ತದೆ.
2: ಸರ್, ನಿಮ್ಮ ಕೃಷಿ ಇಲಾಖೆಯಿಂದ ಈಗ ತಾವುಗಳೇ ಸರ್, ಈಗ ನಮ್ಮ ಒಂದು ಈಗ ನೀವು ಬಂದಿದ್ದೀರಿ ಈಗ ಜಂಟಿ ನಿರ್ದೇಶಕರಾಗಿ, ನಮ್ಮ ಈಗ ಕೋಟೆ ಅಥವಾ ಯಾವ್ದೋ ಒಂದು ತಾಲೂಕಲ್ಲಿ ಸರ್, ಇಲ್ಲಿವರೆಗ ನಮ್ಮ ಭಾಗಕ್ಕೆ ಯಾಕೆ ವಿಸಿಟ್ ಮಾಡಿಲ್ಲ ನಿಮ್ಮ ಅಧಿಕಾರರು ಅಂದ್ರೆ ಅಲ್ಲಿ? ಈಗ ನಮ್ಗೆ ಈ ಟೈಮಲ್ಲಿ ಇದು ಒಂದು ಬರ ಏನ್ರೇ ಸರ್, ಈಗ
0: ಎಲ್ಲ ನಾವು ಬಂದಿದ್ವಲ್ಲ, ನಾನೇ ಬಂದಿದ್ದೆ, ವಿಜ್ಞಾನಿಗಳ ಜೊತೆ ಬಂದಿದ್ವಿ, ಎಲ್ಲ ಕಡೆ ವಿಸಿಟ್ ಮಾಡಿದ್ದೀವಿ. ಇನ್ನೊಂದು, ಎಲ್ಲ ಹಳ್ಳಿಗಳಿಗೂ ಯಾಕೆ ಬರೋಕ್ಕಾಗಲ್ಲ ಅಂದರೆ, ಈಗ ಇಡೀ ನಿಮ್ಮ ತಾಲೂಕಿಗೆ ಇಬ್ಬರು ಇದ್ದಾರೆ ಅಧಿಕಾರಿಗಳು, ಇಡೀ ತಾಲೂಕಿಗೆ ಎಷ್ಟು ಹಳ್ಳಿ ಇದಾವೆ, ಇಬ್ಬರೇ ಇರೋದು. ಆಯ್ತಾ, ಹಂಗಾಗಿ ಸಿಬ್ಬಂದಿ ಎಲ್ಲರ ಕ್ಷೇತ್ರಕ್ಕೂ ಭೇಟಿ ಮಾಡಕ್ ಆಗಲ್ಲ, ಎಲ್ಲಾರ ಕ್ಷೇತ್ರಕ್ಕೂ ಭೇಟಿ ಮಾಡಕ್ ಆಗಲ್ಲ, ಸಿಬ್ಬಂದಿ
2: ಅಲ್ಲ,
0: ಅವರು ಅದೇ ನಿಮ್ ತಾಲೂಕಲ್ಲಿ ಇಬ್ಬರೇ ಇರೋದು, ನಿಮ್ ತಾಲೂಕಲ್ಲಿ ಇಬ್ಬರೇ ಇರೋದು ಇಡೀ ತಾಲೂಕಿಗೆ, ಸರಗೂರು ಮತ್ತೆ ಎಚ್ ಡಿ ಕೋಟೆ ಎರಡಕ್ಕೂ ಸೇರಿ ಒಬ್ರು ಟ್ರಾನ್ಸ್ಫರ್ ಆಗೋರು ಇನ್ನೊಬ್ಬರೇ ಇರೋದು. ಆಯ್ತಾ, ಇಡೀ ತಾಲೂಕಿಗೆ ಒಬ್ಬ ಫೀಲ್ಡ್ ಆಫೀಸರ್ ಅಂತ ಒಬ್ಬರೇ ಇರೋದು. ಹಂಗಾಗಿ ಸಿಬ್ಬಂದಿ ಕೊರತೆ ಇದೆ, ಈಗ ರೆಕ್ರೂಟ್ಮೆಂಟ್ ಆಗ್ತಾ ಇದೆ, ಅದಾದ್ಮೇಲೆ ಸ್ವಲ್ಪ ಸಮಸ್ಯೆ ಬಗೆಹರಿತದೆ. ಒಂದು ಅಟ್ಲೀಸ್ಟ್ ಹೋಬಳಿಗೆ ಒಂದು ಇಬ್ಬರಾರು ಇದ್ರೆ ನಿಮಗೆ, ಹೋಬಳಿ ಕೇಂದ್ರಕ್ಕೆ ಇಬ್ಬರು ಇದ್ರೆ ಅವಾಗ ಸ್ವಲ್ಪ ನಿಮ್ಮ ಫೀಲ್ಡ್ಗಳಿಗೆ ಬರ್ಬೋದು, ರೈತರ ಹತ್ರ ಆಲಿಸ್ಬೋದು, ಇದು ಮಾಡ್ಬೋದು. ಈಗಿನ ಪರಿಸ್ಥಿತಿಲಿ ಏನೇ ಇದ್ರು ನೀವು ಸ್ಯಾಂಪಲನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ತಗೊಂಡೋಗ್ಬೇಕು. ಹೋಬಳಿ ಮಟ್ಟದಲ್ಲಿರೋದು ಈಗ ಬಿ ಮಟ್ಟಗೆರೆಲ್ಲ ಐತೆ, ಇಲ್ಲಿ ಸರಗೂರಲ್ಲಿ ಐತೆ, ಅಲ್ಲಿಗೆ ಹೋಗ್ಬೇಕು, ತಗೊಂಡೋಗ್ಬೇಕು, ಏನಿದೆ ಅಂತ ತೋರಿಸ್ಬೇಕು, ಅಲ್ಲಿ ಸಲಹೆ ಪಡೆದು ನೀವು ವ್ಯವಸಾಯ ಮಾಡಬೇಕು. ಆಮೇಲೆ ಏನ್ ಗೊಬ್ಬರ ಹಾಕಿದ್ರಿ, ಏನ್ ಗೊಬ್ಬರ ಹಾಕಿದ್ರಿ
1: ಪ್ರಕಾಶ್ ಅವರೇ? ಸರ್, ಮಾತನಾಡ್ತಿದ್ರೆ ಕೇಳಿಸ್ಕೊಳ್ಳಿ.
0: ಗೊಬ್ಬರ ಏನ್ ಹಾಕಿದ್ರಿ?
2: ನಮ್ಮ ಉದ್ದೇಶ ಏನಂದ್ರೆ ಸರ್, ನಮ್ಮ ಉದ್ದೇಶ ಏನಂದ್ರೆ ಸರ್, ನಿಜ ನೀವ್ ಹೇಳಾಗ ಪ್ರತಿಯೊಂದು ಹಳ್ಳಿ ಅಥವಾ ಒಂದು ಗ್ರಾಮಗಳಿಗೆ ವಿಸಿಟ್ ಮಾಡಕ್ ಇವ್ರ ಕೈಲಿ ಆಗಲ್ಲ,

0: ಓಕೆ ಸರ್, ಅಟ್ಲೀಸ್ಟ್ ನಮ್ಮ ಈಗ ಒಂದು ಸರಗೂರು ತಾಲೂಕ್ ಅಂದ್ರ ಒಂದು ಅಟ್ಲೀಸ್ಟ್ ಒಂದು 6-7 ಪಂಚಾಯತಿ ಬರ್ತಾವೆ ಸರ್. ಅಟ್ಲೀಸ್ಟ್ ವಾರದಲ್ಲಿ ಒಂದೊಂದು ಪಂಚಾಯತಿನಾರ ಒಂದು ಹೋಗಿ ಅಲ್ಲಿ ನಾನು ಇಂಥ ಟೈಮ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರ ಅಟ್ಲೀಸ್ಟ್ ಅದೇ ನಮ್ಮ ರೈತರು ಅಲ್ಲಿಗಾರ ಬಂದು ಒಂದು ಏನು ಸಮಸ್ಯೆ ಇದೆ ಅದನ್ನೇನಾರ ನಿರ್ವಹಣೆ ಆದಷ್ಟು ಮಾಡ್ಬೋದಲ್ವಾ ಸರ್?
1: ಈಗ ನೋಡಿ, ರೈತ ಸಂಪರ್ಕ ಕೇಂದ್ರ ಮಾಡಿದ ಉದ್ದೇಶನೇ ಅದು. ರೈತ ಸಂಪರ್ಕ ಕೇಂದ್ರ ಮೊದಲು ತಾಲೂಕಲ್ಲಿ ಅಷ್ಟೇ ಆಫೀಸ್ ಇತ್ತು. ಈಗ ಹೋಬಳಿ ಮಟ್ಟದಲ್ಲಿ ಯಾಕೆ ಮಾಡಿದ್ದಾರೆ ಅಂದರೆ, ಹೋಬಳಿ ಮಟ್ಟದಲ್ಲಿ ಅಲ್ಲಿ ಆರ್ಟಿಕಲ್ಚರ್ನವರು ಅಗ್ರಿಕಲ್ಚರ್ನವರು ಇರ್ತಾರೆ, ನೀವು ಎಲ್ಲ ರೈತ ಬಂದವರು, ಅದೊಂದು ಕಾಮನ್ ಪಾಯಿಂಟು. ಅಲ್ಲಿ ಹೋಗಿ ಸಲಹೆಗಳನ್ನು ಪಡೆದುಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಆ ಸೆಂಟ್ರನ್ನು ಮಾಡವ್ರೆ. ಆಯಿತಾ, ಅದು ಒಂದು. ಆಮೇಲೆ ನೀವು ಏನು ಗೊಬ್ಬರ ಹಾಕಿದ್ರಿ
0: ಸರ್?
1: ಏನು ಗೊಬ್ಬರ ಹಾಕಿದ್ರಿ ಜೋಳಕ್ಕೆ, ಮುಸ್ಕಿನ ಜೋಳಕ್ಕೆ?
0: ಸರ್ ಅದು 20-20 ಮತ್ತೆ ಏನ ಅದು ಒಂದು ಗೈಡ್ಲೈನ್ಸ್ ಹೇಳಿದ್ರು ಸರ್, ಅದ್ರ ಪ್ರಕಾರ ಮಾಡಿದ್ವಿ ಸರ್, ಒಂದೆರಡು ಗೊಬ್ಬರ ಹಾಕಿದ್ವಿ ಸರ್.
1: ಅಲ್ಲ, ಯಾವ್ಯಾವ್ದು ಹಾಕಿದ್ರಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ಈಗ 20-20 ಹಾಕಿದ್ರೆ ಪ್ರಯೋಜನ ಆಗೋದಿಲ್ಲ.
0: ಹಾಂ ಸರ್,
1: 20-20 ಪೊಟ್ಯಾಶ್ ಇರುವುದಿಲ್ಲ. ಪೊಟ್ಯಾಶ್ ಕೆಲಸನೇ ರೋಗ ಬರ್ದಂಗೆ ತಡೆಯೋ ಕೆಲಸ. ನೀವು ಏನು ಮಾಡ್ತೀರಿ, ಮೊದಲೇ ಜೀವಾಣು ರೋಗಾಣು ಭೂಮಿಲಿ ಐತೆ, ಅದ್ರ ಜೊತೆಗೆ ನೀವು ಪೊಟ್ಯಾಶ್ ಅಂಶ ಇರೋ ಗೊಬ್ಬರನೂ ಹಾಕದೆ ಹೋದ್ರೆ ಎನ್ ಪಿ ಕೆ 3 ಇರೋದನ್ನ ಹಾಕ್ಬೇಕು. ಎನ್ ಪಿ ಕೆ
0: ಓಕೆ ಸರ್,
1: 3 ಇರಬೇಕು. ಆಮೇಲೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು, 5 ಕೆಜಿ ಎಕರೆಗೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಆಯ್ತಾ, ಇದು ಹಾಕಿದ್ರೆ ನಿಮಗೆ ಈಗ ಈಗ ಅದು ಹಾಕಿದ್ರೂ ಬರ್ತದೆ ರೋಗ, ಯಾಕೆಂದ್ರೆ ಈಗ ಭೂಮಿಲಿ ಆಲ್ರೆಡಿ ಇದೆ. ನಿಮ್ಮಲ್ಲಿ ಎರಡು ಬೆಳೆ ಆದಮೇಲೆ ಎರಡು ಬೆಳೆ ತಪ್ಪಿಸಿ ಬೇರೆ ಬೆಳೆಗಳು ಬೆಳೆದು ಆನಂತರ ಈ ಎನ್ ಪಿ ಕೆ 3 ಹಾಕಿ ಒಂದು 5 ಎಕರೆಗೆ ಒಂದು 5 ಕೆಜಿ ಜಿಂಕ್ ಸಲ್ಫೇಟ್ ರೈತ ಸಂಪರ್ಕ ಕೇಂದ್ರದಲ್ಲೇ ಸಿಗುತ್ತೆ, 150 ರೂಪಾಯಿ ಸಬ್ಸಿಡಿಲಿ. ಅದನ್ನು 5 ಎಕರೆಗೆ 5 ಕೆಜಿ ಹಾಕಿದ್ರೆ ಆವಾಗ ನಿಮಗೆ ರೋಗ ತಡೆಗಟ್ಟಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದೆ.
2: ಓಕೆ ಓಕೆ, ಧನ್ಯವಾದಗಳು ಪ್ರಕಾಶ್ ಸರ್ ಕರೆ ಮಾಡಿದ್ದಕ್ಕೆ.
0: ಓಕೆ ಸರ್,
2: ಸರ್ ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಆಗ್ತಾ ಇದೆ ನಮ್ಮ HD Kote ಮತ್ತು ಸರಗೂರು ತಾಲೂಕಿನಲ್ಲಿ, ಏನಾದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಅಂದ್ರೆ. ಈಗ ಸರ್, ಈಗ ಎಷ್ಟು ಜನ ಈ ಒಂದು ಮುಸ್ಕಿನ ಜೋಳವನ್ನು ಬೆಳೀತಾ ಇದ್ದಾರೆ ಸರ್, ಈ ಎರಡು ತಾಲೂಕುಗಳಲ್ಲಿ?
1: ಅಲ್ಲ, ಈಗ ಎಷ್ಟು ಜನ ಅನ್ನೋದಕ್ಕಿಂತ ನೋಡಿ, ನಮ್ಮ ಜಿಲ್ಲೆ ತಗೊಂಡ್ರೆ ಈಗ ನಮ್ದು 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಈಗ 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ, ಅದರಲ್ಲಿ ಅತಿ ಹೆಚ್ಚು ಒಂದು 16,000-17,000 ಹೆಕ್ಟರ್ ಇಲ್ಲೇ ಮೈಸೂರು ಕೋಟೆ ಸರಗೂರಲ್ಲೇ ಬರ್ತದೆ. ಆಯ್ತಾ, ಆಲ್ಮೋಸ್ಟ್ ಕೋಟೆ ಒಂದರಲ್ಲೇ ಅಷ್ಟು ಬರ್ತದೆ. ಸರಗೂರಲ್ಲೂ ಸೇರಿಸಿದ್ರೆ ಎಲ್ಲ ಒಂದು 25,000 ಹೆಕ್ಟರ್ ಬರ್ತದೆ, ಇಲ್ಲಿ 24,000 ಹೆಕ್ಟರ್ ಬರ್ತದೆ. ಆಯ್ತಾ, ಇನ್ ಮಿಕ್ಕದ ಹುಣಸೂರಲ್ಲಿ ಸ್ವಲ್ಪ HD ಪಿರಿಯಾಪಟ್ಟಣ ಸ್ವಲ್ಪ ಇದೆ, ಟಿ ನರಸೀಪುರ ಅಲ್ಲೆಲ್ಲ ಸ್ಮಾಲ್ ಸ್ಮಾಲ್ ಸ್ವಲ್ಪ ಸ್ವಲ್ಪ ಏರಿಯಾದಲ್ಲಿ ಬೆಳೀತಾರೆ. ಬಟ್ ಇದು ಏನಾಗಿದೆ, ಇಲ್ಲಿ HD Kote ಭಾಗದಲ್ಲಿ ಇವರು ಈ ಸೈಲೇಜ್ಗೆ ಅಂತ ಹೇಳಿ ಮೂರು ತಿಂಗಳಿಗೆ ಒಂದು ಬೆಳೆ ಸೈಲೇಜ್ ಹಾಕು ಹಾಕು, ಅದನ್ನೇ ಹಾಕು ಅದನ್ನೇ ತೆಗಿ ಅದನ್ನೇ ಹಾಕು ಅದನ್ನೇ ಹಾಕು, ಆವಾಗ ರೋಗ ಯಾವುದೇ ಆದ್ರೂ ನೋಡಿ ರೋಗ ಡೆವಲಪ್ ಆಗ್ತಾ ಹೋಗ್ತದೆ. ಈಗ ಒಂದೇ ಬೆಳೆನ ಏಕ ಬೆಳೆ ಪದ್ಧತಿ ಇದೆಯಲ್ಲ, ಅದು ಒಳ್ಳೇದಲ್ಲ
2: ಖಂಡಿತ.
1: ಆಮೇಲೆ ಏಕ ಬೆಳೆ ಪದ್ಧತಿ ನೋಡಿ, ಬೆಳೆ ಬದಲಾವಣೆ ಮಾಡಬೇಕು ಯಾಕೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಂದು, ಈ ಪಲ್ಸಸ್ ಯಾಕೆ ಹಾಕ್ಬೇಕು ಅಂದ್ರೆ ಅವು ಗೊಬ್ಬರದ ಅಂಶವನ್ನ ಫಿಕ್ಸ್ ಮಾಡ್ತಾವೆ. ಒಂದು, ಅವು ಬೇರುಗಳು ಸ್ವಲ್ಪ ಆಳಕ್ಕೆ ಹೋಗ್ತವೆ, ಆಳದಲ್ಲಿರುವ ಗೊಬ್ಬರದ ಅಂಶ ತೆಗಿತವೆ. ಆಮೇಲೆ ಎಳಿ ಕೇಳಿ ಮುಸ್ಕಿನ ಜೋಳ ಅನ್ನೋದು ಎಕ್ಸಾಸ್ಟಿವ್ ಕ್ರಾಪ್ ಅಂತೀವಿ, ಅಂದ್ರೆ ಹೆಚ್ಚು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ, ಹೆಚ್ಚು ಗೊಬ್ಬರದ ಅಂಶವನ್ನ ಭೂಮಿಯಿಂದ ತೆಗೆದಾಕುವಂತ ಬೆಳೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನೀವು ರಾಸಾಯನಿಕ ಗೊಬ್ಬರಗಳಾಗ್ಲಿ, ಕೊಟ್ಟಿಗೆ ಗೊಬ್ಬರ ಆಗ್ಲಿ, ಜಿಂಕ್ ಸಲ್ಫೇಟ್ ಆಗ್ಲಿ, ಆಮೇಲೆ ಪ್ರತಿ ಒಂದು ಬೆಳೆಗೆ ಹಸಿರೆಲೆ ಬಿತ್ತನೆ ಬೀಜ ಹಾಕಿ ಬೆಳೀತಕ್ಕಂಥದ್ದು ಸೇರಿಸ್ತಕ್ಕಂಥದ್ದು, ಈಗ ಕೊಟ್ಟಿಗೆ ಗೊಬ್ಬರ ಈಗ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅದನ್ನ ಸ್ವಲ್ಪ ಹೆಚ್ಚು ಹೆಚ್ಚು ಸೇರಿಸಿದ್ರೆ ಇವೆಲ್ಲ ಸ್ವಲ್ಪ ಬರೀ ಅದೊಂದ್ರಿಂದಲೇ ಕೊಟ್ಟಿಗೆ ಗೊಬ್ಬರ ಒಂದ್ರಿಂದಲೇ ಆಗತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಈ ರಾಸಾಯನಿಕಗಳ ಜೊತೆಗೆ ಅದನ್ನೂ ಸೇರಿಸ್ಕೊಂಡು ಅದನ್ನು ಮಾಡಿ ಆಮೇಲೆ ರಾಸಾಯನಿಕನೇ ನಾವು ಸರಿಯಾಗಿ ಆಗ್ತಾ ಇಲ್ವಲ್ಲ, ನಾವು ಏನ್ ಹಾಕ್ಬೇಕೋ ಅದು ಆಗ್ತಾ ಇಲ್ಲ, ಬರೀ NP ಆಗ್ತಾ ಇದೀವಿ, K ಆಗ್ತಾ ಇಲ್ಲ. ನಾನು ಹುಣಸೂರಲ್ಲಿ ಒಂದು ಪ್ಲಾಟ್ಗೆ ಹೋಗಿದ್ದೆ, ಅಕ್ಕಪಕ್ಕನೇ ಪ್ಲಾಟ್ ಇದಾವೆ, ಒಂದಕ್ಕೆ 20-20 ಹಾಕಿದ್ದಾರೆ, ಒಂದಕ್ಕೆ 10-26-26 ಹಾಕಿದ್ದಾರೆ. 10-26-26 ಹಾಕಿರೋದ್ರಲ್ಲಿ ತೆಳ್ಳಿ ಎಲ್ಲೋ ಒಂದೋ ಎರಡೋ ಈ ರೋಗದ ಬಾಧೆ ಇದೆ, ಅದ್ರ ಪಕ್ಕದಲ್ಲಿ ಇರೋದ್ರಲ್ಲಿ ಸುಮಾರು 20-20 ಹಾಕೋರೆ ಅದಕ್ಕೆ ಪೊಟ್ಯಾಶ್
2: ಹಾಕಿಲ್ಲ,
1: ಫುಲ್ಲು ಬಾಧಿತವಾಗಿದೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಇವೆಲ್ಲ ಪೊಟ್ಯಾಶು ಮತ್ತೆ ಜಿಂಕ್ ಸಲ್ಫೇಟು ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನ
2: ಬೆಳೆ. ಹಲೋ ಹಲೋ

0: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಹಾ ತಮ್ಮ ಹೆಸರು? ಗುರುಸ್ವಾಮಿ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ ಹೇಳಿ ತಮ್ಮ ಪ್ರಶ್ನೆ.
0: ನಮಸ್ಕಾರ ಸರ್.
2: ನಮಸ್ಕಾರ ಹೇಳಿ.
0: ಸಾವಯವ ಕೃಷಿ ಅಂದ್ರೆ ನಮ್ಮ ಕೋಟೆ ತಾಲೂಕಲ್ಲಿ ಸರ್ಗೂರು ತಾಲೂಕಲ್ಲಿ
2: ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ,
1: ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡಿ.
2: ಇಟ್ಕೊಂಡು ಮಾತಾಡಿ, ಕೇಳಿಸ್ತಾ ಇಲ್ಲ.
0: ಕೇಳಿಸ್ತಾ
2: ಇದೆ ಹೇಳಿ.
0: ಇವಾಗ ನಮ್ಮ ಆಕ್ಚುಲಿ ಕೋಟೆ ಅಂದ್ರೆ ಸರ್ಗೂರು ತಾಲೂಕಲ್ಲಿ ನಮ್ಮ ಟ್ರೈಬಲ್ ಜನಾಂಗದವರು, ನಮ್ಮ ಟ್ರೈಬ್ಸ್ ಜನಾಂಗದವರು ನಾವು ಸಾವಯವ ಕೃಷಿ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಒಂದಷ್ಟು ಎಲ್ಲ ಸಾವಯವ ಕೃಷಿಗಳನ್ನ ಮಾಡ್ತಾ ಇದೀವಿ ಈಗ ಸರ್. ಅದ್ರ ನವಣೆ ಆಗಿರ್ಬೋದು, ಸಜ್ಜೆ, ಸಾಮೆ, ಇವುಗಳಂತೂ ಬೆಳಿತಾ ಇದೀವಿ. ಜೊತೆಗೆ ತೋಟಗಾರಿಕೆ ಬೆಳಕೇನೋ ಆ ಬೆಳೆನೂ ಮಾಡ್ತಾ ಇದೀವಿ. ಏನೇ ಬೆಳೆ ಮಾಡಿದ್ರು ತಮ್ಮ ಇಲಾಖೆ ಕಡೆ ಸರ್ ನಮ್ಗೆ ಅದನ್ನ ಪ್ರೊಸೆಸ್ ಮಾಡ್ಕೊಳ್ಳಂತ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಡಕ್ ಆಗತ್ತೆ ಸರ್ ಅಂತನದು.
2: ಈಗ ಅದು ಪ್ರೊಸೆಸ್ ಮಾಡಕ್ಕೆ ಅಂದ್ರೆ ಇಲಾಖೆ ಕಡೆ ಅಂದ್ರೆ ಒಂದು PMFME ಅಂತ ಒಂದು ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಹೇಳಿ ಆಹಾರ ಸಂಸ್ಕರಣೆ ಬಗ್ಗೆ ಒಂದು ಇದಿದೆ. ಅದರಲ್ಲಿ ನಿಮಗೆ ಇದು 50% ಸಬ್ಸಿಡಿ ಸಿಗುತ್ತೆ, 50% ಸಬ್ಸಿಡಿ ಆಯ್ತಾ. 10 ಲಕ್ಷದ ವರ್ತದ್ದು ಪ್ರಾಜೆಕ್ಟ್ ಮಾಡಿ ಆನ್ಲೈನಲ್ಲಿ ಹಾಕಬೇಕು, ಅದಕ್ಕೆ DRPಗಳಿದ್ದಾರೆ. ಇಲ್ಲಿ ADI ಅವ್ರನ್ನ ಸಂಪರ್ಕಿಸಿ, ನೀವು HD Kote ADI ಪ್ರಸಾದ್ ಅಂತಿದ್ದಾರೆ, ಅವ್ರು ಸಂಪರ್ಕಿಸಿ ಅವ್ರಿಗೆ ಹೇಳ್ತೀನಿ. ಅದರಲ್ಲಿ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ಗಳು ಇವೆಲ್ಲ ಪ್ರೊಸೆಸ್ ಮಾಡಿ ನೀವು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ ಆಯಿತಾ. ಅದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಿ ಅದನ್ನು ಎಲ್ಲ ಪ್ರೊಸೆಸ್ ಮಾಡಿ ಮಾಡ್ತಾರೆ. ಅದು ನಿಮಗೇನಂದರೆ ರಾಜ್ಯ ಸರ್ಕಾರ ಅದು 35% ಅಷ್ಟೇ ಇರೋದು ಸಬ್ಸಿಡಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎರಡು ಸೇರಿ 35% ಇದೆ. ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ 15% ಎಕ್ಸ್ಟ್ರಾ ಸಬ್ಸಿಡಿ ಕೊಡ್ತಾ ಇದೆ, ಒಟ್ಟು 50% ಸಬ್ಸಿಡಿ ಕೊಡ್ತಾ ಇದ್ದಾರೆ ಆಯ್ತಾ. ಹಂಗಾಗಿ 50% ಸಬ್ಸಿಡಿ ಇದೆ. ಈಗ ಅದನ್ನ ನೀವು 10 ಲಕ್ಷದ ವರ್ತ್ ಎಲ್ಲ ಮೆಟೀರಿಯಲ್ಲು ಪ್ರೊಸೆಸಿಂಗ್ ಯೂನಿಟು ಎಲ್ಲ ಮಾಡಿ ಅದು ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿದ್ರೆ ಅದಕ್ಕೆ 5 ಲಕ್ಷ ಆಮೇಲೆ ಸಬ್ಸಿಡಿ. ನಿಮಗೆ 10 ಲಕ್ಷ ಲೋನ್ ತಗೋಬೇಕು, ನೀವು 10 ಲಕ್ಷ ಲೋನ್ ತಗೊಂಡ್ರೆ 5 ಲಕ್ಷ ಆ ಲೋನ್ಗೆ ಅಡ್ಜಸ್ಟ್ ಆಗುತ್ತೆ, ಇನ್ನು 5 ಲಕ್ಷ ನೀವು ಕಟ್ಕೊತಾ ಹೋಗ್ಬೇಕಾಗುತ್ತೆ. ಆ ರೀತಿ ಒಂದು ಸ್ಕೀಮ್ ಇದೆ. ಸೊ ಅದಕ್ಕೆ ನೀವು ಪ್ರಸಾದ್ ಅವ್ರನ್ನ ADI ಅವ್ರನ್ನ ಸಂಪರ್ಕಿಸಿ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋರ್ನ ಅಲ್ಲಿ ನಮ್ಮಲ್ಲೇ ಒಬ್ರು ಇರ್ತಾರೆ DRP ಅಂತ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ, ಅವರು ಅದನ್ನು ನಿಮ್ಗೆ ಎಲ್ಲ ಸಹ ರೀತಿಯ ಸಹಾಯವನ್ನು ಮಾಡ್ತಾರೆ.
0: ಖಂಡಿತ ಸರ್. ಆದ್ರೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ಈಗ ನಾವು ಪ್ರಾಜೆಕ್ಟ್ ಮಾಡಿ ನಾವು ಬೆಳೆದಿರೋ ಬೆಳೆಗಳನ್ನ ಮನೇಲಿ ಕೊಳೆಯಗಳಕ್ಕಿಂತ ಬೆಳೆದಿರೋ ಬೆಳೆಗಳನ್ನ ತಮ್ಮ ಇಲಾಖೆಯಿಂದ ಪರ್ಚೇಸ್ ಮಾಡಬಹುದಲ್ಲ ಸರ್ ತಮ್ಮ ಕಡೆಯಿಂದ?
2: ಅದು ನಮ್ಮ ಇಲಾಖೆಯಲ್ಲಿ ಅದು ಹಂಗಾಗಲ್ಲ, ಅದು ಸರ್ಕಾರದಲ್ಲಿ ಡಿಸಿಷನ್. ನಾವು ಪರ್ಚೇಸ್ ಮಾಡಕ್ಕೆ ಜನ ಇರಬೇಕಲ್ಲ, ಅವೆಲ್ಲ ಮಾಡಲಿಕ್ಕೆ. ಈಗ ನಮ್ಗೆ ಈಗ ನೀವು ಹಿಂದೆ ಒಬ್ರು ಪ್ರಶ್ನೆ ಕೇಳಿದ್ರು ನೀವು ಕೇಳಿಸ್ಕೊಂಡ್ರೆ ಇಲ್ವೋ, ನೀವು ಎಲ್ಲ ಹಳ್ಳಿಗಳಿಗೂ ಬರ್ತಾ ಇಲ್ಲ ಅಂತ ಅಂದ್ರೆ ಹಳ್ಳಿಗಳಿಗೂ ಹೋಗೋಕೆ ಜನ ಇಲ್ಲ ನಮ್ಮ ಹತ್ರ, ಹಂಗಿದೆ ಇವತ್ತು ಪರಿಸ್ಥಿತಿ ಆಯ್ತಾ. ಸೊ ಹಂಗಿದ್ದಾಗ ಇವೆಲ್ಲ ಮಾಡಲಿಕ್ಕೆ ಸರ್ಕಾರ ಏನು ಇನ್ನೂ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ನೀವು ಅಂದರೆ ನೀವು ವ್ಯಾಲ್ಯೂ ಅಡಿಷನ್ ಅಂತ, ಮೌಲ್ಯವರ್ಧನೆ ಅಂತ, ನೀವು ಬರೀ ಅದನ್ನು ಕಾಳಾಗಿ ಮಾರಿದ್ರೆ ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ, ಅದನ್ನೇ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅದನ್ನು ಪೌಡ್ರ್ ರೂಪದಲ್ಲಿ ಮತ್ತು ಬೇರೆ ಇದು ಮಾಡಿ ಮಾರಿದಾಗ ಅದಕ್ಕೆ ಹೆಚ್ಚಿನ ಬೆಲೆ ಇರ್ತದೆ. ಅದನ್ನು ನಾವು ರೈತರೇ ಮಾಡ್ಕೋಬೇಕು ಅಂತ ಹೇಳೋದು. ಮೌಲ್ಯವರ್ಧನೆ ಮಾಡಿದಾಗ ಅಷ್ಟೇ ಹೆಚ್ಚಿನ ಲಾಭ ಗಳಿಸ್ಲಿಕ್ಕೆ ರೈತರಿಗೆ ಸಾಧ್ಯ.
1: ಓಕೆ, ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈಗ ಏನು ಈ ಒಂದು ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಬಿಳಿ ಸಿಳಿಗೆ ರೋಗ ಬಂದು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಕೂಡ ತಾವು ಮಾತನಾಡ್ತಾ ಹೇಳ್ತೀರಿ ಈ ಒಂದು ಬೆಳೆ ಬದಲಾವಣೆ ಮಾಡೋದ್ರಿಂದ ಇದ್ರ ಹತೋಟಿ ನಾನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಿದ್ರಿ. ಯಾಕಂದ್ರೆ ತಾವು ಹೇಳಿದಂಗೆ ಕೂಡ ರೈತರು 3-3 ತಿಂಗಳಿಗೂ ಕೂಡ ಈ ಒಂದು ಬೆಳೆವನ್ನು ಬೆಳಿಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಈ ಥರ ಒಂದು ಬಿಳಿ ಸುಳಿ ರೋಗ ಬಂದಾಗ ಏನೇನು ಲಕ್ಷಣಗಳು ಆರಂಭಿಕವಾಗಿ ಕಾಣಿಸ್ಕೊಳುತ್ತೆ ಸರ್?
2: ಅದೇನಿಲ್ಲ, ಅದು ನೋಡಿ, ಬಿಳಿ ಸುಳಿ ರೋಗ ಅಂದರೆ ನಿಮಗೆ ಸ್ವಲ್ಪ ಲೈಟಿಶ್ ಎಲ್ಲೋ ಅಂದರೆ ಹಳದಿ ಸ್ವಲ್ಪ ಎಲ್ಲೋ ಒಂದು ಕಾಣುತ್ತೆ, ಫಸ್ಟು ಸ್ಟಾರ್ಟಿಂಗ್ ಒಂದೋ ಎರಡೋ ಕಾಣುತ್ತೆ, ಆಮೇಲೆ ಅದು ಕ್ರಮೇಣವಾಗಿ ವ್ಯಾಪಿಸ್ಬಿಡ್ತದೆ. ಅದೇನು ಗಾಳಿ ಹರಡೋದು ನೋಡಿ, ಗಾಳಿ ಎತ್ತಕ್ಕೆ ಬೀಸ್ತದ ಹೋಗಿ ರೋಗಣ್ಣು ಅಂಟ್ಕೊಳುತ್ತೆ. ಆಮೇಲೆ ಇನ್ನೊಂದು ಎಷ್ಟು ಇದು ಕೆಟ್ಟದ ಸಮಸ್ಯೆ ಅಂದರೆ, ನಿಮ್ಗೆ ನಮ್ಮ ದನಗಳು ತಿನ್ನಲ್ಲ ಇದನ್ನ, ಈ ರೋಗ ಪೀಡಿತ ಗಿಡಗಳನ್ನ ನಮ್ಮ ಹಸುಗಳು ದನಗಳು ತಿನ್ನೋದಿಲ್ಲ ಇದನ್ನ, ಏನಕ್ಕೂ ಸಲ್ಲಲ್ಲ ಅದು. ಆಮೇಲೆ ನಿಮ್ಗೆ ತೆನೆ ಬರಲ್ಲ ಹಚ್ಕೋದು, ತೆನೆ

0: ಟೆರೈಲ್ ಅಂತೀವಿ, ಅದು ಆ ರೀತಿ ಇದೇ ಬರಲ್ಲ, ನಪುಂಸಕ ಅಂತೀವಲ್ಲ ಆ ರೀತಿ ಆಗ್ಬಿಡ್ತದೆ ಅಂದ್ರೆ ತೆನೆನೆ ಆಚೆಗೆ ಬರಲ್ಲ, ಎಮರ್ಜ್ ಆಗಲ್ಲ, ತೆನೆನೆ ಬರಲ್ಲ, ಹಂಗಾಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್ ನನ್ನ ಹೆಸರು ವಿಠಲ್ ಅಂತ, ಅಂಕತ್ರ ಹೆಸರಿಕೋಟೆ ತಾಲೂಕಿಂದ.
0: ಹೇಳಿ
1: ಹೇಳಿ ವಿಠಲ್ ಅವ್ರೆ. ಹಾ
2: ಅದೇ ಈಗ ಈ ಸುಳಿ ರೋಗದ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡೆ. ಅದು ಈ ಸುಳಿ ರೋಗ ಅದು ಮೊದಲು ಒಂದೊಂದು ಎಲ್ಲೆಲ್ಲೋ ಬರ್ತಾ ಇತ್ತು, ಇವಾಗ ಏನಾಗಿದೆ ಅಂದ್ರೆ ಅದು ಇಡೀ ಹೊಲಾನೇ ಸುಳಿ ರೋಗ ಅಲ್ಲದೆ ಮತ್ತೆ ಬೇರೆ ತರದ ಒಂದು ಕೀಟನಾಶಕ ಇದು ಬಂದು ಕೀಟಗಳು ಬಂದು ಅದನ್ನು ತಿಂತಾ ಇದೆ ಅಂತಾನೆ ಏನೋ ಒಂದು ಕೃಷಿ ವಿಜ್ಞಾನದವರು ಮತ್ತೆ ಕೃಷಿ ಇಲಾಖೆಯವರು ಹೇಳ್ತಾ ಇದಾರೆ. ಅದು ಮತ್ತೆ ನಮ್ಗೆ ನಮ್ಗೆ ಕೊಟ್ಟ ಮಾಹಿತಿ ಪ್ರಕಾರ ಅದು ಉಳುಮೆ ಮಾಡಿ ಒಣಗಿಟ್ ಬಿಡ್ಬೇಕು, ಮತ್ತೆ ಅಲ್ಲೇ ಹುಳಗಳು ಉತ್ಪತ್ತಿ ಆಗಿರ್ತದೆ ಕೀಟಗಳು, ಅದನ್ನ ಅದರಿಂದ ಬರ್ತೆ ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿ ಅಲ್ಲಿ ನಾವು ನೋಡಿದಾಗ ಏನ್ ಅನುಭವ ಆಗ್ತದೆ ಅಂದ್ರೆ ಕೆಲವು ಜಾಗದಲ್ಲಿ ಜೋಳವನ್ನ ಬಿತ್ತೆ ಮಾಡಿ ಅಲ್ಲಿ ಮಧ್ಯ ಒಂದು ಇತ್ತು ಅಂತ ರೋಗಗಳು, ಅದನ್ನ ಒಂದು ವಾರನೂ ಟೈಮ್ ಕೊಡುವಂತೆ ಆ ಕಡೆ ಎಲ್ಲ ಸುಮಾರು ಕೆಲವು ಕಡೆ ಎಲ್ಲ ಚೆನ್ನಾಗಿದೆ.
0: ನೋಡಿ ಈಗ ಏನಂದ್ರೆ ಇದು ನೀವು ಹೇಳದ್ದು ಕರೆಕ್ಟ್, ಏನೋ ಉಳುಮೆ ಮಾಡಿದ್ರೆ ಮಣ್ಣಲ್ಲಿರ್ತದೆ, ಮಣ್ಣಲ್ಲಿ ಇದ್ದಂಥದ್ದು ಸಾಯ್ತದೆ. ಈಗ ಎಲ್ಲಿ ಪ್ಲಾಟ್ಗಳಲ್ಲಿ ಎಲ್ಲೋ ಕೆಲವು ಕಡೆ ಏನು ಕ್ರಮ ಏನು ತಗೊಂಡಿರ್ತಾನೆ, ನಾನು ಹೇಳಿದೆ 15-20 ದಿವಸದಲ್ಲಿ ಒಂದು ಯಾವ್ದು ಕೆಮಿಕಲ್ ಮೆಟಲಾಕ್ಸಿಲ್ಲು ಮ್ಯಾಂಕೋಜಬ್ ಹೊಡಿಬೇಕು, 25-30 ದಿವಸದಲ್ಲಿ ಒಂದು ಕೆಮಿಕಲ್ ಹೊಡಿಬೇಕು, ಆಮೇಲೆ ನಿಮಗೆ 3 NPK ಸಾರಜನಕ ರಂಜಕ ಪೊಟ್ಯಾಶ್ 3 ಇರೋ ಗೊಬ್ಬರ ಹಾಕಬೇಕು, ಜಿಂಕ್ ಸಲ್ಪೇಟ್ ಎಕರೆಗೆ 5 KG ಹಾಕಬೇಕು, ಇಷ್ಟೆಲ್ಲ ಹಾಕು ಒಂದೊಂದ್ಸಲ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನಿಮ್ಮ ಮಣ್ಣೆಲ್ಲ ಇದ್ದರೆ ಏನು ಮಾಡೋಕ್ಕಾಗುತ್ತೆ, ನಮ್ಮ ಬಾಡಿನೇ ರೋಗ ಪೀಡಿತ ಆಗಿಬಿಟ್ರೆ ನಾವು ಏನು ಆಹಾರ ತಿಂದ್ರೂ ಕಷ್ಟ ಅಲ್ವೇ. ಹಾಗೆ ಅದು ಎಲ್ಲ ಒಂದೊಂದು ಅದಕ್ಕೆ ಹೇಳಿದ್ದು ನಾನು, ಇದು ಒಂದು ಮೈನರ್ ಡಿಸೀಸು, ಮೇಜರ್ ಅಲ್ಲ. ಮೊದಲು ಎಲ್ಲೋ ಒಂದು ಅಲ್ಲೊಂದಿಲ್ಲೊಂದು ಕಾಣೋದು, ಗಿಡಗಳು ಸದೃಢವಾಗಿದ್ವು, ಗಿಡಗಳಿಗೆ ತಾಕತ್ತಿತ್ತು, ತಡ್ಕತ್ತಿತ್ತು, ಇದಾಗ್ತಿತ್ತು. ಬಟ್ ಅದನ್ನೇ ಬೆಳೆದು ಏನಾಗಿದೆ ಈಗ, ಇದು ಬೇರು ಒಂದೇ ಲೆವೆಲ್ಗೆ ಹೋಯ್ತದೆ, ಅದೇ ಲೆವೆಲಲ್ಲಿರುವಂಥ ಪೋಷಕಾಂಶಗಳನ್ನೆಲ್ಲ ತೆಗೆದುಬಿಟ್ಟಾಗ ಗಿಡನೂ ವೀಕ್ ಆಗ್ತದೆ. ಅದ್ರ ಜೊತೆಗೆ ಹೇಳಿ ಕೇಳಿ ಈ ಸಲ ಮಳೆ ಇಲ್ಲ, ಈ ಸಲ ತುಂಬಾ ಕೊರತೆ ಆಗಿದೆ. ಈಗ ಜೂನಲ್ಲಿ 56% ಕೊರತೆ ಆಗಿದೆ, ಜುಲೈನಲ್ಲಿ 61% ಕೊರತೆ ಆಗಿದೆ, ಈಗ ಆಗಸ್ಟಲ್ಲಿ ಇಲ್ಲಿವರೆಗೆ 58% ಕೊರತೆ ಆಗಿದೆ, ಮಳೆನೇ ಇಲ್ಲ. ಅದಾದ ಈಗ ನಾವು ಮನುಷ್ಯರು ವೀಕ್ ಆದಾಗಲ್ವಾ ನಮ್ಗೆ ರೋಗಗಳೆಲ್ಲ ಅಟ್ಯಾಕ್ ಆಗೋದು, ಹಂಗೆ ಗಿಡನೂ ನೀರಿನ ಅಂಶ ಇಲ್ಲದೆ ಇದ್ದಾಗ ಬಾಡಿದಾಗ ಅದಕ್ಕೆ ಶಕ್ತಿ, ಇಮ್ಯೂನ್ ಪವರ್ ಅಂತೀವಿ, ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಆದಂಥ ಸಂದರ್ಭಗಳಲ್ಲಿ ನಮಗಾದರೂ ಅಷ್ಟೇ ಗಿಡಗಳಿಗಾದರೂ ಅಷ್ಟೇ ರೋಗ ಜಾಸ್ತಿ ಉಲ್ಬಣಗೊಳ್ತದೆ. ಅದೇ ರೀತಿ ಆಗ್ತಕ್ಕಂಥದ್ದು ಇದು ಮೇಲ್ನೋಟಕ್ಕೆ ಒಂದೆರಡು ಕಾಣ್ತದೆ. ಗಿಡ ನಿಮ್ಮದು ಸದೃಢವಾಗಿದ್ದು ಡಿಸೀಸ್ ರೆಸಿಸ್ಟೆನ್ಸ್ ತಡ್ಕೊಳ್ಳೋ ಶಕ್ತಿ ಇದ್ರೆ ಅದು ಸ್ಪ್ರೆಡ್ ಆಗಲ್ಲ, ಇಲ್ಲ ಅಂದ್ರೆ ಸ್ಪ್ರೆಡ್ ಆಗೇ ಆಗುತ್ತೆ. ಅಲ್ಲ ಜೋಳ ಆಗದೆ ಇರೋ ಹೊಲಕ್ಕೆ ಯಾಕೆ ಬಂದಿದೆ ಅಂದ್ರೆ ಪಕ್ಕದಲ್ಲಿ ಗಾಳಿಗೆ ಸ್ಪ್ರೆಡ್ ಆಗುತ್ತಲ್ಲ, ಗಾಳಿಲಿ ಹರಡೋದಿದು, ಗಾಳಿಲಿ ಹರಡೋದು. ಈಗ ನಿಮ್ಮ ಪಕ್ಕದವನು 4 ವರ್ಷದಿಂದ ಆಗದೇನೆ ಈ ವರ್ಷ ಹಾಕಿದ್ರೆ, ನೀವು ಪಕ್ಕದಲ್ಲಿ ಪ್ರತಿ ವರ್ಷ ಆಗ್ತಾ ಇರೋರು ಇದ್ರೆ ನಿಮ್ಮ ಜಮೀನಿಂದ ಅವ್ರ ಜಮೀನ್ಗೆ ಹರಡಾಡ್ತದೆ, ಗಾಳಿ ಬೀಸಿದ್ರೆ ಸಾಕು ಹೋಯ್ತವೆ ಎಲ್ಲ. ನೀವು ಆ ಎಲೆ ತಳದಲ್ಲಿ ಹಿಡಿದು ನೋಡಿ, ಬೆಳ್ಳಗೆ ಪೌಡ್ರ್ ಥರ ಇರ್ತದೆ, ಪುಡಿ ಪುಡಿ ಪುಡಿ ಪುಡಿ ಇದ್ರದ್ದು ಏನು ರಂಗೋಲಿ ಪುಡಿ ಇದ್ದಂಗೆ ಇರ್ತದೆ, ಸಣ್ಣ ಅದಕ್ಕಿಂತ ಸಣ್ಣಕ್ಕೆ ಇರ್ತದೆ, ಅವೆಲ್ಲ ಜೀವಾಣುಗಳವು. ನೋಡಿ ಇವ್ರೆ, ಜೋಳ ಕೆಲವು ಸಸೆಪ್ಟಬಲ್ ಇರೋ ಇರ್ಬೋದು, ಅದು ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಮಾರಾಟ ಆಗುವಂತ ಎಲ್ಲ ಜೋಳಗಳಿಗೂ ಬೀಜೋಪಚಾರ ಮಾಡಿಸಿದೀವಿ, ಬೀಜೋಪಚಾರ ಮಾಡಿಸಿರೋನ್ನ ಟೆಸ್ಟ್ ಮಾಡೇ ವಿತರಣೆ ಕೊಟ್ಟಿರೋದು. ಎಲ್ಲ ಬೀಜೋಪಚಾರ ಮಾಡಿದ್ಮೇಲೆ ಏನ್ ಹೇಳ್ತೀರಿ? ಅದರಲ್ಲಿ ಕೆಲವು ತಳಿಗಳು ಅದು ನೋಡಬೇಕು, ಏನು ಯಾವ ತಳಿ ಇದಕ್ಕೆ ನಿಜಕ್ಕೂ ಸಸೆಪ್ಟಬಲ್ ಇದೆಯಾ ಅಂದರೆ ಈ ರೋಗವನ್ನು ಸಹಿಷ್ಣುತೆ ಕಡಿಮೆ ಇದೆಯಾ ಏನು ಅದು ನೋಡಬೇಕು. ಅದು ಬಿಟ್ಟರೆ ಈಗ ಇರ್ರೆಸ್ಪೆಕ್ಟಿವ್ ಆಫ್ ಇದು ಅಂದರೆ ಯಾವುದು ಯಾವ ಕಂಪ್ನಿದಾದರೂ ಸರಿ ಬಂದಿರೋದು ಬಂದಿದೆ, ಎಲ್ಲ ಕಂಪ್ನಿಯವಕ್ಕೂ ಬಂದೈತೆ. ಅಲ್ಲ ಅದಕ್ಕೆ ಈಗ ನಾವು ಸರ್ಕಾರಕ್ಕೆ ಬರ್ದಿದ್ದೀನಿ, ಈ ವರ್ಷ 1 ವರ್ಷ ಮುಸ್ಕಿನ ಜೋಳ ಬೆಳೆಯೋದನ್ನೇ

0: ನಿಲ್ಸ್ಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಎಲ್ಲ ರೈತರು ಮನ್ಸು ಮಾಡಬೇಕಾಗ್ತದೆ.
1: ಓಕೆ, ಧನ್ಯವಾದಗಳು ವಿಠಲ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಸರಿ, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಂದರೆ ಏನು ಯಾವ ಥರ ಕಾಣಿಸ್ಕೊಳತ್ತೆ ರೋಗ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಈಗ ಒಂದು ವೇಳೆಗೆ ಆಲ್ರೆಡಿ ಕೆಲವು ರೈತರುಗಳಿಗೆ ಈಗ ಆಲ್ರೆಡಿ ಈಗಾಗಲೇ ಈ ಒಂದು ಮುಸುಕಿನ ಜೋಳದಲ್ಲಿ ಈ ಥರ ಒಂದು ಬಿಳಿ ರೋಗ ಕಾಣಿಸ್ಕೊಬಿಟ್ಟಿದೆ, ಸೊ ಏನು ಕ್ರಮವನ್ನು ಕೈಗೊಳ್ಬೇಕು ಸರ್?
0: ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ, ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ, ಎಲ್ಲೋ ತೆಳಗೊಂದಿದ್ರೆ ತಕ್ಷಣ ಅದನ್ನು ಕಿತ್ತು ಸುಡಬೇಕು. ಅದು ಅಂದ್ರೆ ಫರ್ದರ್ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಎಲ್ಲ ಒಂದೊಂದು ಇದ್ದಂತ ಸಂದರ್ಭದಲ್ಲಿ ಈಗ ನಾನೇನು ಹೇಳಿದೆ, ಕೆಮಿಕಲ್ ಆಕ್ಸಿ ಇದು ಇದನ್ನ ಹೇಳದ್ನಲ್ಲ, ಆಕ್ಸಿಸ್ಟೋಬಿನ್ ಪ್ಲಸ್ ಡೈಕೆನಫೆನಜೋಲ್ ಅದನ್ನ ಸ್ಪ್ರೇ ಮಾಡಬೇಕು. ಡೈಫೆನಕನೋಜೋಲ್ ನ ಸ್ಪ್ರೇ ಮಾಡಬೇಕು. ಅದು ಈ ಯಾವ ಎಲ್ಲೋ ಅಲ್ಲೊಂದು ತೆಳಗ ಅಲ್ಲೊಂದು ಇಲ್ಲೊಂದು ಬಂದಿರ್ತದೆ, ಅದನ್ನ ಕಿತ್ತು ಸುಡಬೇಕು. ಕ್ಲೀನ್ ಆಗಿ ಕೈ ತೊಳ್ಕೊಂಡು ನಾವು ಅದನ್ನ, ಯಾಕಂದ್ರೆ ನಾವು ಬೇರೆ ಅದನ್ನ ಕಿತ್ತು ಗಿಡದಿಂದ ಇನ್ನೊಂದು ಮುಟ್ಟಿದ್ರೆ ಅದಕ್ಕೂ
1: ಸ್ಪ್ರೆಡ್ ಆಗುತ್ತೆ. ಸೂಕ್ಷ್ಮಜೀವಿ
0: ಇದು ಒಂಥರ ಅಂಟು ರೋಗನೇ.
1: ಹೌದು ಸರ್,
0: ಅಂಟು ರೋಗ ತರ.
1: ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಕೆಲವು ರೈತರುಗಳೇನು ಮಾಡ್ತಾರೆ ಈ ಥರ ಸಮಸ್ಯೆಗಳ ಅಥವಾ ಯಾವುದೇ ರೀತಿ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಅಥವಾ ಯಾರು ತಜ್ಞರನ್ನು ಸಂಪರ್ಕಿಸದೆ ಸರ್ ಯಾರು ಒಂದು ಈ ಔಷಧಿ ಹೊಡಿ ಅಥವಾ ಆ ಗೊಬ್ಬರ ಹಾಕು ಈ ಗೊಬ್ಬರ ಹಾಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಯಾವ ರೀತಿ
0: ಅದಕ್ಕೆ ನಾವು ನಾನು ನೋಡಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡೋದು ಏನಪ್ಪಾ ಅಂದರೆ, ನಾವಿನ್ನೂ ಇಷ್ಟೆಲ್ಲ ಮುಂದುವರೆದಿದ್ದೀವಿ ಅಂತ ಅನ್ಕೊಂಡ್ರು ಕೂಡ ನಮ್ಮ ರೈತರು ಇನ್ನೂ ಎನ್ ಪಿ ಕೆ ಇರೋ ರಸಗೊಬ್ಬರಗಳನ್ನ ಹಾಕ್ಬೇಕು ಅನ್ನೋದು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರಿಗೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವ್ರು ಮಾಡ್ತಾ ಇದ್ದಾರೆ, ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಕೈಪಿಡಿಯನ್ನ ಮಾಡಿ ನಮ್ಮ ಕೃಷಿ ಬೆಳೆಗಳಿಗೆ ಯಾವ ಯಾವ ರಾಸಾಯನಿಕ ಗೊಬ್ಬರಗಳನ್ನ ಯಾವ ಯಾವ ಹಂತದಲ್ಲಿ ಹಾಕ್ಬೇಕು ಅನ್ನೋದು, ಮತ್ತೆ ವಿವಿಧ ಕಾಂಬಿನೇಷನ್ಗಳಲ್ಲಿ. ಈಗ ನಾವೇನು ಎನ್ ಪಿ ಕೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ರೈತರಿಗೆ, ಎನ್ ಅಂದ್ರೆ ಪಿ ಕೆ ಎನ್ ಇಷ್ಟು ಕೆ ಜಿ ಹಾಕಿ ಅದು ಅರ್ಥ ಆಗಲ್ಲ. ನಾವು ಚೀಲದಲ್ಲೇ ಹೇಳ್ಬೇಕು 25 kg ಡಿ ಎ ಪಿ ಹಾಕಿ ಅಥವಾ 25 kg ಪೊಟ್ಯಾಶ್ ಹಾಕಿ ಈ ರೀತಿ ಹೇಳೋದನ್ನ ರೆಡಿ ಮಾಡಿ ನಾವೇನ್ ಮಾಡಿದೀವಿ ಅದನ್ನ ಒಂದು ಕೈಪಿಡಿ ತರ ಮಾಡಿ ಒಂದ್ 1,000 ಚಿಲ್ಲರೆ ಜನ ಡೀಲರ್ ಇದಾರೆ ನಮ್ಮ ಜಿಲ್ಲೆಯಲ್ಲಿ, ಅವ್ರು ಎಲ್ಲಾ ಅಂಗಡಿಗೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರಿಗೆ ಮೊದಲು ತಿಳುವಳಿಕೆ ಆಗ್ಬೇಕು. ಅವ್ರು ರೈತರು ಹೋಗೋದೇ ಅಲ್ಲಿಗೆ ಫಸ್ಟ್, ಮಳೆ ಬಿದ್ದ ತಕ್ಷಣ ಗೊಬ್ಬರ ತರಕ್ಕೆ ಅಲ್ಲಿಗೆ ಹೋಗ್ತಾರೆ. ಅವರು ಅದನ್ನ ನೋಡಿ ಅಟ್ಲೀಸ್ಟ್ ತಿಳುವಳಿಕೆಯಿಂದ ಕೊಡಬೇಕು. ಅದನ್ನ ಅವ್ರಿಗೂ ತಿಳುವಳಿಕೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರ ಲಾಭಕ್ಕೋ ಮತ್ತೊಂದಕ್ಕೋ ಏನೋ ಒಂದಷ್ಟು ಕೊಡೋದು. ಆಮೇಲೆ ರೈತರು ಅಷ್ಟೇ ಸ್ವಲ್ಪ ತಿಳುವಳಿಕೆ ತಗೋಬೇಕು ಏನು ಈ ವಿಷಯದಲ್ಲಿ, ಏನು ಒಂದು ಏನೊಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರು ಬರ್ಕೊಡ್ತಾರೆ, ಒಂದ್ ಚೀಟಿಲಿ ಬರ್ಕೊಡಿ ಅಪ್ಪ ಯಾವ್ಯಾವ ಗೊಬ್ಬರ ಹಾಕ್ಬೇಕು ಅಂದ್ರೆ ಬರ್ಕೊಡ್ತಾರೆ.
1: ಓಕೆ ಸರ್, ಮತ್ತೆ ಕರೆ. ಹಲೋ,
2: ಹಲೋ, ನಮಸ್ತೆ ಸರ್, ನಾಗರಾಜ್ ಅಂತ ಮಾಡ್ತೇನೆ.
1: ನಾಗರಾಜ್ ಅವ್ರು ಹೇಳಿ.
2: ನಮಸ್ಕಾರ.
0: ನಮಸ್ತೆ ನಮಸ್ತೆ ಹೇಳಿ.
2: ಈಗ ಸಬ್ಬಿಲ್ ಎಡದಂಡೆ ಮತ್ತೆ ಕೊಳದಂಡೆ ನೀರ ಅನುಮಾನವಾಗಿದೆ ಸರ್, ಯಾವ ಬೆಳೆ ಹಾಕೋದು, ಮುಸಿನ್ ಜೋಳ ಹಾಕೋದು, ರಾಗಿ ಹಾಕೋದು, ಸ್ವಲ್ಪ ತಿಳಿದು.
0: ಯಾವ್ದು ಯಾವ್ದು
1: ಕಬ್ಬಿನ ಎಡದಂಡೆ ಬಲದಂಡೆ?
0: ಅದು ಅದು ಇನ್ನು ಡಿಸೈಡ್ ಆಗಿಲ್ಲ ಇವ್ರೆ, ಅದು ಡಿಸೈಡ್ ಆಗಿಲ್ಲ. ಈಗ ನೀರು ಬಿಡುಗಡೆ ಮಾಡೋದು ಎಲ್ಲ ಬರೀ ಇದಕ್ಕೆ ಏನು ಕೆರೆಕಟ್ಟೆ ತುಂಬಿಸಕ್ಕೆ ಅಂತ ಹೇಳಿದ್ದಾರೆ, ಬೆಳೆ ಕೊಡ್ತೀವಿ ಅಂತ ಹೇಳಿಲ್ಲ. ಇನ್ನು ICC ಮೀಟಿಂಗು ಆಗಿಲ್ಲ, ಬೆಳೆ ಕೊಡಲ್ಲ ಅಂತಲೇ ಹೇಳಿದ್ದಾರೆ. ಹಂಗಾಗಿ ನೀವು ಮಳೆ ಆಶ್ರಿತ ಬೆಳೆಗಳನ್ನೇ ಬೆಳಿಬೇಕು. ಈಗ ಏನಾರು ನಿಮಗೆ ಬೋರ್ವೆಲ್ ಗೀರ್ವೆಲ್ ಇದ್ರೆ ಅದಕ್ಕೆ ಬೇಕಾಗುವಂಥ ಸೂಕ್ತವಾದ ಬೆಳೆಯನ್ನು ಬೆಳೆಯೋದು ಒಳ್ಳೆಯದು. ಅಲ್ಲ, ನೀವು ಮುಸುಕಿನ ಜೋಳ ಖಂಡಿತ ಹಾಕ್ಬೇಡಿ, ಈಗೆಲ್ಲ ರೋಗಗಳು ಬಾಧೆ ಇರೋದ್ರಿಂದ ಅದನ್ನು ಹಾಕ್ಬೇಡಿ. ರಾಗಿ ಹಾಕಿ, ಇಲ್ಲ ಅಲಸಂದೆ ಹಾಕಿ, ಅಥವಾ ಅವರೇ ಹಾಕಿ, ಆಯ್ತಾ? ಈ ಬೆಳೆಗಳನ್ನ ಹಾಕಿ. ಭತ್ತದ ಗ್ಯಾರಂಟಿ ಇಲ್ವಲ್ಲ, ನೀರು ಏನ್ ಮಾಡ್ತೀರಾ? ಹಾಕ್ಬಿಟ್ಟು ಅರ್ಧದಲ್ಲಿ ಇದಾದ್ರೆ ಏನ್ ಮಾಡಿ? ಈಗ ನೀರೈತೆ ಅಂತ ಹಾಕ್ಬಿಟ್ಟು ಆಮೇಲೆ ನೀರಿಲ್ಲದೆ ಇದ್ದಾಗ ಏನ್ ಮಾಡ್ತೀರಾ? ನೀರು ಹೆಚ್ಚು ಬೇಡುವ ಬೆಳೆಗಳನ್ನ ಬೆಳಿಲೇಬೇಡಿ ಅಂತ ಹೇಳಿದಾರೆ ಅವರು.
1: ಓಕೆ, ಧನ್ಯವಾದಗಳು ನಾಗರಾಜ್ರೆ ಕರೆ. ಸರಿ, ಈಗ ಇದ್ರ ಜೊತೆಗೆ ಈಗ ತಾವು ಹೇಳ್ದಂಗೆ ಈಗ ನಮ್ಮ ಈ ವರ್ಷ ಮಳೆ ಕೊರತೆ ಕೂಡ ತುಂಬಾ ಜಾಸ್ತಿ, ಒಂದು ನಿಟ್ಟಿನಲ್ಲಿ ತುಂಬಾ ಬೆಳೆಗಳು ಕೂಡ ಸರಿಯಾಗಿ ಬಂದಿಲ್ಲ. ಸೊ ಈ ಒಂದು
0: ಏನಾಗಿದೆ ಈಗ ಮಳೆ, ನಾನು ಹೇಳಿದೆ ಆಗಲೇ, ಈಗ ನೋಡಿ ನಮಗೆ ಏಪ್ರಿಲ್ನಲ್ಲಿ 83% ಕೊರತೆ, 85% ಕೊರತೆ, 85% ಮೇ ಮಂತಲ್ಲಿ 23% ಕೊರತೆ, ಜೂನಲ್ಲಿ 56% ಕೊರತೆ, ಜುಲೈನಲ್ಲಿ 61% ಕೊರತೆ, ಈಗ ಆಗಸ್ಟ್ನಲ್ಲಿ 58% ಕೊರತೆ. ಈ ರೀತಿ ಯಾವ ಮಾಹೆನಲ್ಲೂ ನಮಗೆ ಮಳೆ ಬಿದ್ದಿಲ್ಲ,
1: ಖಂಡಿತ
0: ವಾಡಿಕೆಯಷ್ಟು ಮಳೆ ಆಗಿಲ್ಲ. ಇದು ನಮಗೆ ತಾವೆಲ್ಲ ಕೇಳಿರ್ಬೋದು ಎಲ್ ನೀನೋ

0: ಅನ್ನೋ ಒಂದು ಪರಿಣಾಮ ಹವಾಮಾನ ವೈಪರೀತ್ಯ ಬದಲಾವಣೆಯಲ್ಲಾದಂಥ ಒಂದು ಇದರಿಂದ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಏನಾಗಿದೆ ಅಂದರೆ, ಈಗ ನಮ್ಮ ರೈತ ಬಾಂಧವರಿಗೆ ಕೆಲವರು ಬೆಳೆ ಬೆಳೆದಿರೋರಿಗೆ ಪ್ರೊಟೆಕ್ಟಿವ್ ಇರಿಗೇಷನ್ನು ಏನೋ ಒಂದು ಆಪತ್ಕಾಲದಲ್ಲಿ ನೀರು ಇರುವಂಥವ್ರು ಬೋರ್ ಇರೋರು ಅಂಥವ್ರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವು ಬೋರ್ಗಳು ಗ್ಯಾಪ್ ಹೊಡಿತಾ ಇದ್ದಾವೆ ಆಗಲೇ, ಇದೆಲ್ಲ ಸಮಸ್ಯೆಗಳಿದೆ. ಆದಾಗ್ಯೂ ಏನೆಲ್ಲ ಮಾಡ್ಬೋದು ಇಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಅಂದರೆ, ನಾನು ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಕುಶಕಿ ಬೇಸಾಯ ಮಾಡುವಂಥ ರೈತ ಬಾಂಧವ ಒಂದು ಕೃಷಿ ಹೊಂಡವನ್ನು ಹೊಂದಿರಲೇಬೇಕು. ನನ್ನ ಪ್ರಕಾರ ಒಂದು ಕೃಷಿ ಹೊಂಡ ಹೊಂದಿರಲೇಬೇಕು. ಆಮೇಲೆ ಕೃಷಿ ಹೊಂಡದಲ್ಲಿ ಒಂದು ಪಾಲಿಥಿನ್ ಲೈನಿಂಗು ಹಾಕೊಂಡು, ಈಗ ನಮ್ಮ ಕೃಷಿ ಭಾಗ್ಯದಲ್ಲೂ ಅವಕಾಶ ಇದೆ, ಈಗ ನರೇಗಾದಲ್ಲಿ ಮಾಡೋಕ್ಕೂ ಅವಕಾಶ ಇದೆ. ಅದು ನರೇಗಾ ಅಂದರೆ ಈಗ ವಿವಿಜಿ ರಾಮ್ಜಿ ಬಂದಿದೆ, ಮೊದಲು ನರೇಗಾ ಇತ್ತು, ಈಗ ಅದನ್ನ ಅದರಲ್ಲಿ ಈ ಒಂದು ಕೃಷಿ ಹೊಂಡವನ್ನು ಮಾಡ್ಕೊಂಡು ಯಾವಾಗಲೂ ಒಂದ್ಸಲಿ ಮಳೆ ಬಂದಂತ ಸಂದರ್ಭದಲ್ಲಿ ಶೇಖರಣೆ ಮಾಡ್ಕೊಂಡು, ಅಂದ್ರೆ ಅವರು ಇಳಿಜಾರು ಎಲ್ಲಿ ಭೂಮಿಯಲ್ಲಿ ಎಲ್ಲಾ ಕಡೆ ಹೋಗಿ ನೀರು ಶೇಖರಣೆ ಆಗುತ್ತೆ ಅಂತ ಜಾಗದಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡು ಅದನ್ನ ಒಂದು ಡೀಸೆಲ್ ಪಂಪ್ ಸೆಟ್ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತೀವಿ, ಅದನ್ನ ತಗೊಂಡು ಅದನ್ನ ಈಗ ಏನಾಗ್ತದೆ ಮಳೆ ಇಂಥ ಸಂದರ್ಭಗಳಲ್ಲಿ ಈಗ ರೈತ ಬಂದವರು ಅಂತಾರೆ, ಒಂದು ಎರಡು ಮಳೆ ಬಂದಿದ್ರೆ ನಂದು ಬೆಳೆ ಬಂದ್ಬಿಡೋದು ಅಂತಾರೆ. ಅಂತ ಟೈಮಲ್ಲಿ ಅಂದ್ರೆ ಸಂದಿಗ್ಧ ಅಂತ ಅಂತೀವಿ, ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಸಂದಿಗ್ಧ ಹಂತದಲ್ಲಿ ನೀರಾವರಿಯನ್ನ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಬಹಳ ಮುಖ್ಯ. ಒಂದು ಎರಡನೇದು, ಈಗ ಬಿತ್ತನೆ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಈ ಸುಮಾರು ದಿವಸದಿಂದ ಮಳೆ ನಮ್ಮ ಭೂಮಿ ಸಿದ್ಧತೆಗೆ ಆಗುವಷ್ಟು ಮಳೆ ಬೀಳ್ತಾ
1: ಇಲ್ಲ. ಹೌದು,
0: ಬಿತ್ತನೆ ಆಗ್ಬೇಕಂದ್ರೆ ನಾವು ಏನ್ ಬೆಳೆ ಏನ್ ಮಾಡ್ಬೇಕಂದ್ರೆ ಬೆಳೆನೆ ಹಾಕಕ್ಕಾಯ್ತಲ್ವಲ್ಲ. ಈಗ ಮಳೆ ಇದು ಭೂಮಿ ಸಿದ್ಧತೆ ಮಾಡುವಷ್ಟು, ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ 79,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆ ಹಾಕ್ಬೇಕು, ಬರೀ 3% ಆಗಿದೆ. 2,000 ಹೆಕ್ಟರ್ ಆಗಿಲ್ಲ, 200 ಚಿಲ್ಲರೆ ಹೆಕ್ಟರ್ ಆಗಿದೆ. ಏನ್ ಮಾಡ್ತೀರಾ? ಹಂಗೆ ನಾನು ಹೇಳ್ತಕ್ಕಂಥದ್ದು, ಈಗ ಭೂಮಿ ಸಿದ್ಧತೆಗೆ ಸಾಕಾಯ್ತಾ ಇಲ್ಲ ಮಳೆ, ಸುಮ್ಮನೆ ಎಲ್ಲ ತುಂತುರು ಬರ್ತದೆ, ಅದರಲ್ಲಿ ಏನು ಭೂಮಿ ಉಳಕಾಯ್ತದ? ಭೂಮಿ ಉಳಕೆ ಆಯ್ತಾ ಇಲ್ಲ. ಇನ್ನು ಬಿತ್ತನೆ ಎಲ್ಲೇನು ಬಂತು? ಈಗ ಮೊದಲಲ್ಲಿ ಕೆಲವರು ಅವಾಗ ಟೊಬ್ಯಾಕೋ ಸ್ವಲ್ಪ ಕಾಟನ್ನು ಅವೆಲ್ಲ ಮಾಡಿದವ್ರು. ಈಗ ನಾನು ಹೇಳ್ತಕ್ಕಂಥದ್ದು, ಯಾರು ಈಗ ಆಲ್ರೆಡಿ ಬಿತ್ತನೆ ಮಾಡಿದ್ದೀರಿ ಅಂತವ್ರು ಏನು ಮಾಡ್ಬೋದು ಅಂದರೆ, ಮಲ್ಚಿಂಗ್ ಅಂತೀವಿ. ಮಲ್ಚಿಂಗ್ ಅಂದರೆ ಒದಿಕೆ. ಒದಿಕೆಯಲ್ಲಿ 2-3 ಥರ ಇದೆ. ಈಗ ಜಮೀನಿನಲ್ಲಿ ಇರ್ತಕ್ಕಂಥ ವೇಸ್ಟು ಕಸ ಕಡ್ಡಿಗಳನ್ನು ಜಮೀನಲ್ಲಿ ಆಡತಕ್ಕಂಥದ್ದು ಬೆಳೆ ಮಧ್ಯೆ, ಅದು ಏನಾಗುತ್ತೆ ಭೂಮಿಯಿಂದ ನೀರನ್ನು ಆವಿಯಾಗ್ದಂಗೆ ತಡೀತದೆ ಒಂದು. ಇನ್ನೊಂದು, ಈಗ ಹತ್ತಿ ಅಥವಾ ಬೇರೆ ಯಾವುದೇ ಬೆಳೆನಲ್ಲಿ ಈಗ ಅದು ಆಲೆ ಬಿತ್ತನೆ ಮಾಡಿದ್ದೀರಿ, ಇದು ನೀರಿನ ಕೊರತೆ ಇದೆ ಅಂದಂತ ಸಂದ, ಇನ್ನೂ ನೀರು ಡ್ರೈ ಆಗ್ದಂಗೆ ಮಾಡಬೇಕು ಅಂದರೆ ಡಸ್ಟ್ ಮಲ್ಚಿಂಗ್ ಅಂತೀವಿ. ಅಂದರೆ ಅದು ಏನಾಗ್ತದೆ, ಒಂದು ಕುಂಟೆ ಹೊಡೆಯೋದು, ಕುಂಟೆ ಮೇಲೆ ಸುಮ್ಮನೆ ಜಸ್ಟ್ ಮಣ್ಣನ್ನು ಡಿಸ್ಟರ್ಬ್ ಮಾಡೋದು, ಅದು ಕುಂಟೆ ಚಿಪ್ಪು ಮೇಲ್ಗಡೆ ಮಣ್ಣನ್ನು ಕಿತ್ಕೊಂಡು ಹೋಗುತ್ತದೆ. ಆವಾಗ ಏನಾಗುತ್ತೆ, ಇವಿರ್ತವೆ ಏನು ರಂಧ್ರಗಳಲ್ಲಿ ನೀರು ಆವಿಯಾಗಿ ಹೋಗೋದು, ಕೆಪಿಲರಿ ರೈಸ್ ಅಂತೀವಿ, ಅದು ಆ ನೀರು ಆವಿಯಾಗಿ ಹೋಗೋದನ್ನ ತಡೆಗಟ್ಟುತ್ತದೆ ಈ ಡಸ್ಟ್ ಮಲ್ಚು. ಈ ಮಣ್ಣೆ ಅದಕ್ಕೆ ಅಡ್ಡಿಯಾಗಿ ಕೂತ್ಕೋತದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಮತ್ತೆ ನನ್ನ ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಸುನಂದ ಅವರು ಹೇಳಿ, ನಮ್
0: ಹೇಳಿ ಸುನಂದ ಅವರ
1: ಜಂಟಿ ನಿರ್ದೇಶಕರ.
2: ಅದೇ ಇದು ಒಂದ್ ಎಕರೆ ಜಮ್ಮು, ಇದು ಜೋಳ ಹಾಕಿದ್ದು ಅದೆಲ್ಲ ಹುಳ ಹಿಡ್ಕೊಂಡ್ರೆ ಏನು ಬೆಳಸಾಗ್ಲಿಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿದ್ದು ಸರ್.
0: ಈಗ ಏನ್ ನೀರಾವರಿ ಇದೆಯಾ? ನೀರಿದ್ಯಾ? ನೀರ್ ಬೋರ್ಗೀರ್ ಇದೆಯಾ?
2: ಹೌದ್ ಸರ್, ನೀರಾವರಿನೇ.
0: ನೀರಿದ್ರೆ ಬೆಸ್ಟ್ ಅಂದ್ರೆ ರಾಗಿ ಬೆಳೀರಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೀಮಟಗೆರೆ ಅಥವಾ ಸರ್ಗೂರಲ್ಲಿ ರಾಗಿ ಸಿಗುತ್ತೆ. ರಾಗಿ ML 365 ಅಂತ ಇದೆ, ML 365 ಅಂತ. ಅದನ್ನ ರಾಗಿ ತಗೊಂಡು ನೀವು ಒಂದ್ ಎಕರೆ ರಾಗಿ ಹಾಕಿ, ಒಳ್ಳೆ ಹುಲ್ಲಾಗುತ್ತೆ ದನಕರುಗಳಿಗೆ, ಒಳ್ಳೆ ರಾಗಿ ಮೇವ ರಾಗಿ ಕಾಳು ಒಳ್ಳೆ ಸಿಗುತ್ತೆ, ಒಳ್ಳೆ ರೇಟು ಸಿಗುತ್ತೆ, ರಾಗಿ ಬೆಳೀರಿ. ಅದೇ ಈಗ ಒಂದು ಮಳೆ ಕಡಿಮೆ ಆದ್ರೂ ತಡ್ಕೊಳ್ಳೋ ಶಕ್ತಿ ಇರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಪೊಟ್ಯಾಶ್ ಹಾಕ್ಲೇಬೇಕು. ಪೊಟ್ಯಾಶು ಹಾಕೋ 20-20 ಹಾಕಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಪೊಟ್ಯಾಶ್ ಹಾಕ್ಬೇಕು, ಇಲ್ಲಾರೆ 10-26-26 ಅಂತ ಬರ್ತದೆ ಅದನ್ನ ತಗೊಳ್ಳಿ, ಇಲ್ಲ 17-17-17 ಅಂತ ಬರ್ತದೆ ಅದನ್ನ ಹಾಕಿ, ಇಲ್ಲ 19-19-19 ಅಂತ ಬರ್ತದೆ ಅದನ್ನ ಹಾಕಿ.

0: ಹಲೋ, ಓಕೆ, ಬೇರೆ ಪ್ರಶ್ನೆ ಇದೆಯಾ ಸುನಂದ ಅವರೇ?
1: ಇಲ್ಲ ಸರ್, ಅದಕ್ಕೆ ಕೇಳಿದ್ದು. ಅದಕ್ಕೆ ಕೇಳಿದ್ದು ಏನು ಪರಿಹಾರ ಅಂತ?
2: ರಾಗಿ ಹಾಕಿ, ರಾಗಿ ಹಾಕಿ, ಇಲ್ಲ ಅಂದ್ರೆ ಅವರೇ ಹಾಕ್ತೀನಿ ಅನ್ನೋದಿದ್ರೆ ಹೆಬ್ಬಾಳ್ ಅವರೇ ಸಿಗುತ್ತೆ, ಅದನ್ನ ಹಾಕಿ.
0: ಓಕೆ ಓಕೆ, ಧನ್ಯವಾದಗಳು ಸುನಂದ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ತಾವು ಮಾತನಾಡ್ತಾ ಇದ್ರಿ. ಈಗ ಏನು ಈ ಒಂದು ಸಂದರ್ಭದಲ್ಲಿ ಹೇಗೆ ಪರ್ಯಾಯ ಬೆಳೆಗಳನ್ನು ಬೆಳೆಯಬಹುದು ಅನ್ನೋದು ಜೊತೆಗೆ, ಈಗ ಈ ತರ ಒಂದು ಮಳೆ ಕೊರತೆ ಮತ್ತು ಈ ಒಂದು ರೋಗ ಎರಡರಿಂದ ಕೂಡ ಏನಾದ್ರು ಬೆಳೆ ನಷ್ಟ ಆಗಿರೋದ್ರಿಂದ ಏನಾದ್ರೂ ಇದಕ್ಕೆ ಏನಾದರೂ ಸರ್ಕಾರ ಇರ್ಬೋದು ಅಥವಾ ಇಲಾಖೆ?
2: ಅದು ಸರ್ಕಾರ ಈಗ ರೋಗಕ್ಕೆ ಯಾವುದು NDRF ಅಲ್ಲಿ ಕವರ್ ಆಗಲ್ಲ
0: ಸರ್.
2: ಬಟ್ ಈ ಬರದ್ದು ಇದಕ್ಕೆ ಏನಿದೆ ಅದು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡ್ತಾ ಇದೀವಿ ನಾವೀಗ. ಅದು ಎಲ್ಲ ತಾಲೂಕುಗಳಲ್ಲಿ ಏನು ನಮ್ಮ ಪೂರ್ವ ಮುಂಗಾರು ಬೆಳೆಗಳು ಏನು ಬಿತ್ತನೆ ಆಗಿತ್ತು ಅದರದ್ದು ಮತ್ತು ಇದರದ್ದು ಈಗ ಏಳು ತಾಲೂಕಲ್ಲಿ ಪಿರಿಯಾಪಟ್ಟಣ ಹೊರತುಪಡಿಸಿ ಮಿಕ್ಕ ತಾಲೂಕುಗಳಲ್ಲಿ ಗ್ರೌಂಡ್ ಟ್ರೂತಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ಅದು ಮಾಡ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ಡ್ರಾಟ್ ಡಿಕ್ಲರೇಷನ್ ಆಗ್ತದೆ. ಆಮೇಲೆ ಜಂಟಿ ಸಮೀಕ್ಷೆ ಮಾಡಿ ಯಾರು ಬೆಳೆ ಬೆಳೆದಿರ್ತಾರೆ ಅವ್ರಿಗೆ ಡ್ರಾಟ್ ಅಂತ ಡಿಕ್ಲೇರ್ ಆದರೆ ಅದಕ್ಕೆ ತಕ್ಕಂತೆ ಇದು ಬರ್ತದೆ, ಕ್ರಾಪ್ ಲಾಸ್ ಇದು ಬರ್ತದೆ.
0: ಸೊ ಅಂದ್ರೆ ಇದಕ್ಕೆಲ್ಲ ಕೂಡ ಅವ್ರು ಬೆಳೆ ವಿಮೆ ಮಾಡಿಸಿರ್ಬೇಕು ಅಥವಾ?
2: ಇಲ್ಲ ಇಲ್ಲ, ಬೆಳೆ ವಿಮೆಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಳೆ ವಿಮೆಗೂ ಇದಕ್ಕೂ, ಬೆಳೆ ವಿಮೆ ನೋಡ್ರಿ, ಬೆಳೆ ವಿಮೆ ಏನಾಗುತ್ತೆ, ಯಾವಾಗ ಇಳುವರಿ ಕಡಿಮೆ ಆಧಾರಿತ ಆಗ್ತದೆ ಅದಕ್ಕೆ ಬರ್ತದೆ. ಇನ್ನೊಂದು ಈಗ ರಾಗಿ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದು ಇಲ್ಲಿ ಸರಗೂರು ಮತ್ತು ಗ್ರಾಮ ಪಂಚಾಯತಿನಲ್ಲಿ ಅಧಿಸೂಚಿತ ಇವು ಏನಿದ್ದಾವೆ ವಿಮಾ ಘಟಕಗಳು, ಅದರಲ್ಲಿ ನಿಮ್ಮ ಸರಗೂರು ಸ್ವಲ್ಪ HD ಕೋಟೆ ಮತ್ತು ಹುಣಸೂರು ಈ ಮೂರು ತಾಲೂಕಿನಲ್ಲಿ ಸುಮಾರು 1400 ಜನ ರೈತರದು ಇನ್ಸೂರೆನ್ಸ್ ಕ್ಲೈಮ್ ಆಗೋ ಚಾನ್ಸಸ್ ಇದೆ. 25% ವಿಮಾ ಕಂತದ್ದು ಅಷ್ಟು ಜನಕ್ಕೆ ಆಗ್ತದೆ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ಕಾರ,
0: ತಮ್ಮ ಹೆಸರು? ಸಿದ್ದರಾಜ್ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನಂತ
2: ಹೇಳಿ.
3: ಮುಸ್ಕಿನ ಜೋಳ ನಾವು ನಾಟಿ ಮಾಡಿದ ಒಂದ 15 ದಿನಕ್ಕೆ ಎಲ್ಲ ಗಿಡಗಳೆಲ್ಲ ಸುಮಾರು ಒಂದು 3-3 ಇಂಚ್ ಬಂದಿತ್ತು ಸರ್. ಆ ಬಂದ್ಮೇಲೆ 15 ಗಿಡಕ್ಕೆ ಮೇಲೆ ಸುಳಿ ಎಲ್ಲ ವೈಟ್ ಕಲರ್ ಬರೋದು, ಒಳಗಡೆನೆ ಹುಳ ಸಣ್ಣ ಕೈಲಿ ಹುಳ ತಿನ್ನೋದು, ಕಾರಣ ಏನ್ ಸರ್ ಅದು?
2: ಈಗ ನೋಡಿ, ಎರಡು ಕಾರಣ ಇದೆ. ಹುಳ ತಿನ್ನೋದು ಅದು ಬೇರೆ, ಅದು ಫಾಲ್ಸ್ ಆರ್ಮಿ ವರ್ಮ್ ಅಂತೀವಿ, ಅಂದ್ರೆ ಲದ್ದಿ ಹುಳು ಅಂತವಿ. ಅದಕ್ಕೆ ಸುಳಿಗೆ ಇಮಮೆಕ್ಟಿನ್ ಬೆಂಜಾಯಟ್ ಅಂತ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ, ಅದನ್ನ ಸ್ಪ್ರೇ ಮಾಡಬೇಕು ಸುಳಿಗೆ. ಅದು ಹುಳಕ್ಕೆ, ಇದು ರೋಗಕ್ಕೆ. ನೀವು ನಾನು ಆಗ್ಲೇ ಹೇಳಿದೆ, ಅದು ಕೇಳಿದ್ರೆ ಅವು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎರಡ್ ಹಂತದಲ್ಲಿ ಹೊಡಿಬೇಕು. ಈಗ 15 ದಿವಸದಲ್ಲಿ ಒಂದು ಹೊಡಿಬೇಕು, 25 ದಿವಸ ಆದ್ಮೇಲೆ ಇನ್ನೊಂದು ಬೇರೆ ಕೆಮಿಕಲ್ ಹೊಡಿಬೇಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರು ಬರ್ಕೊಡ್ತಾರೆ, ಇದ್ರೆ ಇರ್ತದೆ. ಕೆಲವು ಮೆಟಲಾಕ್ಸಿಲ್ ಮ್ಯಾಂಕೋಜಾಬ್ ಇದೆ, ಅವರೇ ಕೊಡ್ತಾರೆ ಸಬ್ಸಿಡಿಲಿ. ಇನ್ನೊಂದು ಕೆಮಿಕಲ್ ಏನಾದ್ರು ಎರಡನೇ ಸಲ ಸ್ಪ್ರೇ ಮಾಡೋದು ಇಲ್ಲದೆ ಇದ್ರೆ ಅದನ್ನ ಬರ್ಕೊಡ್ತಾರೆ. ಏನ್ ಗೊಬ್ಬರ ಕೊಟ್ಟಿದ್ರಿ?
3: ಸರ್, ಮಾಮೂಲಿ ನಾವು ಕೊಟ್ಟಿಗೆ ಗೊಬ್ಬರ ಬಿಟ್ರೆ ಯಾವ್ದು ಬೇರೆ ಮಿಕ್ಸ್ ಮಾಡಲ್ಲ.
2: ಕೆಮಿಕಲ್ ಗೊಬ್ಬರ ಕೊಡಲ್ವಾ?
3: ಕೆಮಿಕಲ್ ಹಾಕಲ್ಲ
2: ಸರ್. ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿದ್ರಾ?
3: ಹೌದೌದು.
2: ಹಂಗಾದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಸಾಕಾಗಲ್ಲ ಯಜಮಾನ್ರಿ. ಅದಕ್ಕೆ ಮುಸ್ಕಿನ ಜೋಳಕ್ಕೆ ಅದು ತುಂಬಾ ಇದು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ ಅದು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದು ಸಾಕಾಗಲ್ಲ, ಗೊತ್ತಾಯ್ತಾ? ಹಂಗ ಅದಕ್ಕಾಗಿ ಮೋಸ್ಟ್ಲಿ ಆಗಿರ್ತದದು. ಎಲ್ಲೋ ಹಿಂಗ ನೈಟ್ರೋಜನ್ ಡಿಫಿಷಿಯನ್ಸಿ ಅಂತೀವಿ, ಸಾರಜನಕದ ಡಿಫಿಷಿಯನ್ಸಿ, ಹಂಗಾಗಿ ಆಗಿರ್ತದದು. ನಿಮಗೆ ಬರೀ ಕೊಟ್ಟಿಗೆ ಗೊಬ್ಬರದ್ದು ಅಂದರೆ ಯಾವಾಗ ನಿಮಗೆ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಂದರೆ ನಿಮ್ಮ ಭೂಮಿಗೆ ಹಾಕಿ ಹಾಕಿ ಹಾಕಿ ಅದು ಒಂದು ಹಲವಾರು ವರ್ಷಗಳು ಆಗಿ ಅದು ಅಷ್ಟು ನಿಮ್ಗೆ ಏನೂ ಇಲ್ಲ ಅದರಲ್ಲೇ ಬೆಳೀತದೆ ಅನ್ನುವಂಥ ಪರಿಸ್ಥಿತಿ ಇರಬೇಕು. ಅಂಥ ಪರಿಸ್ಥಿತಿ ಇದೆಯಾ ನಮ್ಮ ಯಾವೂ ಈಗ ಅಂಥ ಗೊಬ್ಬರ ಮಣ್ಣುಗಳಿಲ್ಲ?
3: ಹಾಂ,
2: ಹಂಗಾಗಿ ನೀವು ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಡಬೇಕು.
0: ಓಕೆ ಓಕೆ, ಧನ್ಯವಾದಗಳು ಸಿದ್ದರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ, ಇವನು ಏನು ಬರ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೆಳೆ ವಿಮೆಗೆ ಸಂಬಂಧಪಟ್ಟಂತಂದ್ರೆ ಹೇಗೆ ಅನ್ನೋದ್ರ ಬಗ್ಗೆ. ಈಗಂದ ಒಂದು ವೇಳೆ ಈಗ ತಾವು ಹೇಳ್ದಂಗೆ ಇದಕ್ಕೂ ಕೂಡ ಏನಾದ್ರು ಮುಸ್ಕಿನ ಜೋಳಕ್ಕೆ ಏನಾದ್ರೂ ಬೆಳೆ ವಿಮೆ ಏನಾದ್ರೂ
2: ಮಾಡಿಸಿದ್ರೆ? ಬೆಳೆ ವಿಮೆ ಮಾಡಿಸಿದ್ದಾರೆ, ಸುಮಾರು ಜನ ಮಾಡಿಸಿದ್ದಾರೆ. ಈಗ ಅದು ಏನಾಗ್ತದೆ ಅಂದ್ರೆ, ಈಗ ಇಳುವರಿ ಆಧಾರದ ಮೇಲೆ ಬಂದಂತ

0: ಸಂದರ್ಭದಲ್ಲಿ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಅಂತೀವಿ. ಬೆಳೆ ಕಟಾವು ಇವನ್ನ ಅವನ್ನ ಬೆಳೆ ಕಟಾವು ಇವನ್ನ ಮಾಡಿದಾಗ ಪ್ರಯೋಗಗಳನ್ನ ಅದರ ಆಧಾರದ ಮೇಲೆ ಇಳುವರಿ ತಗೊಂಡಾಗ ಅವಾಗ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅವ್ರಿಗೆ. ಇಳುವರಿ
1: ಆಧಾರದ ಮೇಲೆ. ಓಕೆ ಓಕೆ ಸರಿ. ಇದ್ರ ಜೊತೆಗೆ ತಾವು ಕೂಡ ಹೇಳ್ತಾ ಇದ್ರಿ, ಈಗ ನಾವು ಸರ್ಕಾರದ ಮಟ್ಟದಲ್ಲಿ ಕೂಡ ಈ ಒಂದು ಪರ್ಯಾಯ ಬೆಳೆ ಅಥವಾ ಈ ಒಂದು ಬೆಳೆ ಇದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಬೆಳೆ ಬಗ್ಗೆ ನಾವು ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಈಗ ತಾವು ಮೊದಲೇ ಕೂಡ ಹೇಳ್ತಾ ಇದ್ರೆ ರೈತರಿಗೆ 3 ತಿಂಗಳಿಗೆ ಒಂದ್ಸಲಿ ಇದು ಕಟ್ಟಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಇದನ್ನೇ ಬೆಳೀತಾ ಇರ್ತಾರೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅಂದರೆ ಬೇರೆ ಪರ್ಯಾಯ ಬೆಳೆಗೆ ಸಂಬಂಧಪಟ್ಟಂತೆ ಮಾತನಾಡ ಸರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹಲೋ,
1: ಹಾಂ ಹೇಳಿ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಚಮ್ಮೇಗೌಡನಿಂದ. ತಮ್ಮ ಹೆಸರು? ಮಹೇಶ್ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ?
2: ಅದೇ ಸರ್, ಇವಾಗ ಬಿಳಿಸುಳಿ ರೋಗ ಎಲ್ಲ ಕಡೆ ನಮ್ಮ ಈ ಕಡೆ ಎಲ್ಲ ಜಾಸ್ತಿ ಆಗ್ತದಲ್ಲ, ಅದು ಇಲ್ಲಿ ನಮ್ಮ ರೈತರು ಕೆಲವರು ಮಾಡ್ತಾರೆ ಅಂತಂದ್ರೆ ಈ ಬಿತ್ತನೆ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಕೆಲವರು ಈಗ ಒಂದ್ ಕಡೆ ಒಂದ್ ಕಡೆ ಇದು ಇದು ರೋಗದ್ದೆ ಅಲ್ಲಿಂದ ಪ್ರಾಬ್ಲಮ್ ಬೇರೆ ರೋಗನೇ ಅಂತ ಹೇಳ್ತಾರೆ. ಕೆಲವರು ಬಿತ್ತನೆ ಸಮಸ್ಯೆ ಅಂತ ಹೇಳ್ತಾರೆ, ಅದು ಮಣ್ಣಿನ ಸಮಸ್ಯೆನೋ ಬಿತ್ತನೆ ಸಮಸ್ಯೆನೋ ಅಥವಾ ಇದು ರೋಗನೇ ಏನಂತ ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ.
0: ಇಷ್ಟದವರೆಗೆ ಹೇಳದ್ನಲ್ಲ, ನೀವು ಕೇಳಿಸ್ಕೊಳ್ಳಿಲ್ವಾ? ಇದು ಬಿತ್ತನೆ ಸಮಸ್ಯೆ ಅಲ್ಲ, ಬಿತ್ತನೆ ಸಮಸ್ಯೆ ಆಗಿದ್ರೆ ಎಲ್ಲ ಟ್ರೀಟ್ಮೆಂಟ್ ಮಾಡೈತೆ ಆಯ್ತಾ. ಈಗ ಬಿತ್ತನೆ ಸಮಸ್ಯೆ ಆದ್ರೆ ಯಾವ್ದೋ ಒಂದು ಕಂಪ್ನಿತ್ಗ್ ಬರಬೇಕು, ಈಗ ಹಂಗಿಲ್ಲ, ಎಲ್ಲಾ ಕಂಪ್ನಿತ್ಗೂ ಬಂದೈತೆ. ಬಿತ್ತನೆ ಸಮಸ್ಯೆ ಅಲ್ಲ ಇದು, ರೋಗಾಣು ಒಂದೇ ಬೆಳೆನ ಪದೇ ಪದೇ ಬೆಳೆಯೋದ್ರಿಂದ ರೋಗಾಣುಗಳು ಭೂಮಿಲಿ ಸೇರ್ಕೊಂಡಿದ್ದಾವೆ, ಮತ್ತೆ ಗಾಳಿಲಿ ಇರ್ತವೆ, ಮತ್ತೆ ಬದುಗಳು ನೀವು ಕ್ಲೀನ್ ಮಾಡದೇ ಇರೋದ್ರಿಂದ ಬದುಗಳ ಮೇಲೆ ಇರ್ತದೆ ಆ ರೋಗಾಣು. ಆದ್ರೆ ನೀವು ಬೆಳೆ ತೆಗೆದ್ಬಿಟ್ಟು ನಾನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟಿದ್ದೀನಿ, ತಿರುಗಿ ಇನ್ನೊಂದ್ಸಲಿ ಹಾಕ್ತೀನಿ ಅಂದ್ರೆ ಇನ್ನೊಂದ್ಸಲಿ ಹಾಕಿದಾಗ ಬದುವಿಂದ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಇದು ಏನ್ ಮಾಡ್ಬೇಕು ಅಂದ್ರೆ ಒಂದು ಒಂದೆರಡು ಬೆಳೆಗಳನ್ನ ಸ್ಟಾಪ್ ಮಾಡ್ಬೇಕು. ಒಬ್ರು ಮಾಡಿದ್ರೆ ಆಗಲ್ಲ, ಇಡೀ ಸಾಮೂಹಿಕವಾಗಿ ಎಲ್ಲರೂ ಮುಸುಕಿನ ಜೋಳ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಎರಡು ಬೆಳೆ ಮುಸುಕಿನ ಜೋಳ ಸಾಮೂಹಿಕವಾಗಿ ನಿಲ್ಲಿಸಿ ಬದುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಮಣ್ಣನ್ನು ಆಳವಾಗಿ ಉಳುಮೆ ಮಾಡಿ ಬಿಸಿಲಿಗೆ ಒಡ್ಡಬೇಕು ಅದನ್ನು ಆಯಿತಾ. ಆವಾಗ ಮಣ್ಣಲ್ಲಿರೋ ಕ್ರಿಮಿಗಳೆಲ್ಲ ಸಾಯ್ತವೆ, ಇದಾಗ್ತದೆ. ಆಮೇಲೆ ಒಂದೆರಡು ಬೆಳೆ ಬೆಳೆದೇ ಇದ್ದರೆ ಮುಸುಕಿನ ಜೋಳನ ಬೇರೆ ಬೆಳೆಗಳು ಬೆಳ್ಕೋಬೇಕು, ರಾಗಿ, ಅಲಸಂದೆ, ಉದ್ದು, ಹೆಸರು ಮುಂದಿನ ವರ್ಷ, ಆಮೇಲೆ ಇದು ಏನು ಅವರೆ, ತೊಗರಿ ಇಂಥವೆಲ್ಲ ಬೆಳ್ಕೊಂಡು ಆಮೇಲೆ ಒಂದೆರಡು ವರ್ಷ ಆದಮೇಲೆ ಅಥವಾ ಒಂದು ಎರಡು ಬೆಳೆ ಆದಮೇಲೆ ಬೇರೆ ಬೆಳೆ ತಿರ್ಗಾ ಬೆಳೆದ್ರೆ ಅವಾಗ ಬರೋದಿಲ್ಲ. ಅವ್ರು ಹಾಕಿದ್ರೆ ತಿರ್ಗಾ ಪಕ್ಕದಿಂದ ಸ್ಪ್ರೆಡ್ ಆಗತ್ತಿವ್ರೆ, ಒಂದ್ಸಲ ಹಾಕ್ತಾ ಇರೋರು ಈಗ ಹಾಕಿದ್ರೆ ಅಂದ್ರೆ ಈಗ ಯಾರೋ ಪಕ್ಕ ಗಾಳಿಲು ಹರಡ್ತದ್ದು, ಪಕ್ಕದಲ್ಲಿ ಯಾರೋ ಹಾಕಿರ್ತಾನಪ್ಪ, ಮೂರನೇ ಸಲ ಹಾಕಿರ್ತಾನ, ಅವನಿಂದ ಬರ್ತದಲ್ಲ. ಅವಾಗ ಏನ್ ಮಾಡ್ತೀರಿ? ಸಾಮೂಹಿಕವಾಗಿ ನಿಲ್ಸ್ಬೇಕು ಇದನ್ನ ಎಲ್ರು. ಕೇಳಲ್ಲ ಅಂತಲೇ ನಾನು ಸರ್ಕಾರಕ್ಕೊಂದ್ ಪತ್ರ ಬರ್ದಿದ್ದೀನಿ, ನಮ್ಮ ಇಲಾಖೆಯಿಂದ ಬಿತ್ತನೆ ಬೀಜ ಕೊಡೋದ್ ನಿಲ್ಲಿಸ್ಬೇಕು, ಮತ್ತೆ ಮಾರ್ಕೆಟಲ್ಲೂ ಮುಸುಕಿನ ಜೋಳ ನಮ್ಮ ಜಿಲ್ಲೆಯಾದ್ಯಂತ ಬೀಜನೇ ಇಲ್ದಂಗು ಆಗ್ಬಿಟ್ರೆ ಒಂದ್ ವರ್ಷ ಅಥವಾ ಎರಡು ವರ್ಷ ಅವಾಗ ಅವ್ರಿಗೆ ಕಂಟ್ರೋಲ್ ಬರ್ತದೆ ಅಂತ. ಅದಕ್ಕೆ ನಾವು ಡಿಸಿಷನ್ ತಗೊಳಕಾಗಲ್ಲ, ಸರ್ಕಾರದ ಮಟ್ಟದಲ್ಲಿ ತಗೋಬೇಕು, ಅದಕ್ಕೆ ಪತ್ರ ಬರೆದಿದ್ದೀನಿ.
1: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ನಾನು ಮೊದಲೇ ಹೇಳ್ದಂಗೆ ಈಗ ಈ ಥರ ಒಂದು ಸಂದರ್ಭದಲ್ಲಿ ಅಥವಾ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ ಅಥವಾ ಕಡಿಮೆ ಅವಧಿಯಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನು ಬೆಳೆಯಬಹುದು?
0: ನೋಡಿ, ರಾಗಿ ಒಂದು ಅತ್ಯುತ್ತಮವಾದಂಥ ಬೆಳೆ, ಬರದಲ್ಲಿ ಬರ್ತಕ್ಕಂಥವು, ಮತ್ತೆ ಕೆಲವು ದ್ವಿದಳ ಧಾನ್ಯಗಳು. ಅಲಸಂದೆ ತುಂಬ ಚೆನ್ನಾಗಿ ಬರ್ತದೆ, ಸ್ವಲ್ಪ ಒಂದೆರಡು ಮೂರು ಮಳೆ ಆದರೂ ಸಾಕು. ಆಮೇಲೆ ರಾಗಿನೂ ಅಷ್ಟೇ, ರಾಗಿ ಅತೀ ಕಡಿಮೆ ನೀರನ್ನು ಬೇಡುವಂಥ ಬೆಳೆ, ಒಂದೆರಡು ಮೂರು ಮಳೆ ಬಂದ್ರೆ ಸಾಕು. ಸ್ವಲ್ಪ ಅದಕ್ಕೆ ಹೇಳಿದ್ ನಾನು ಅವಾಗಲೇ, ಕೃಷಿ ಹೊಂಡ ಇಂಥವೆಲ್ಲ ಇದ್ರೆ ಪ್ರೊಟೆಕ್ಟಿವ್ ಇರಿಗೇಷನ್ ಸಂದಿಗ್ಧ ಅಂತದಲ್ಲಿ ಒಂದೆರಡು ಮೇಲ್ ನೀರು ಕೊಟ್ಕೊಬಿಟ್ರೆ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಬೆಳೆ ಬರ್ತದೆ. ಈಗ ರಾಗಿಗಂತೂ ಬೆಂಬಲ ಬೆಲೆನಲ್ಲೂ ಅತಿ ಹೆಚ್ಚು ಬೆಲೆ ಇದೆ, 5,000 ಚಿಲ್ಲರೆ ಇದೆ. ಹಾಗಾಗಿ ಹೆಚ್ಚು, ಆಮೇಲೆ ಕೆಲವರು ಈಗ ಯಾರೋ ಒಬ್ರು ಆಡಿಯವರು ಹೇಳ್ತಿದ್ರು, ಇದು ಏನು ಇದು ಮೈನರ್
1: ಮಿಲ್ಲೆಟ್ಸ್ಗಳು
0: ಅವುಗಳನ್ನ ಬೆಳಿಬಹುದು. ಈ ರೀತಿ ಎಲ್ಲ ಅಂದ್ರೆ ಹೆಚ್ಚು ನೀರನ್ನ ಬೇಡದೇ ಇರುವಂತ ಬೆಳೆಗಳು ಅಂತ, ದ್ವಿದಳ ಧಾನ್ಯಗಳು, ರಾಗಿ, ಇವು ಸಾ

0: ಮೇರಕ ಬರಗು ಉದ್ದು ಉದ್ಲು ಇಂಥವು ಬರಿಬೋದು.
1: ಸೊ ಈ ತರದ ಬೆಳೆಗಳಿಗೆ ಏನಾದ್ರು
0: ಆಮೇಲೆ ಏನೋ ಕಡಿಮೆ ಇದೆ ಆಗಲ್ಲ ಅಂದ್ರೆ ಉರುಳಿ ಹಾಕ್ಬೋದು, ಉರುಳಿಗೂ ಒಳ್ಳೆ ರೇಟ್ ಇದೆ.
1: ಹೌದು,
0: ಉರುಳಿ ಕೂಡ ಬರ್ತದೆ.
1: ಓಕೆ ಸರ್, ಈಗ ತಾವು ಹೇಳಿದಂಗೆ ಈ ಒಂದು ಮಿಲ್ಲೆಟ್ಸ್ ಬೆಳೆಯತಕ್ಕಂಥ ಬೆಳೆಗಳಿಗೆ ಏನಾದರೂ ಇಲಾಖೆಯಿಂದ ಏನಾದರೂ ಅವ್ರಿಗೆ ಸಬ್ಸಿಡಿ ಆ ಥರದ್ದು ಏನಾದರೂ ಸಿಗ್ತಾ ಇದೆಯಾ, ಹೇಗೆ ಸರ್ ಅದು?
0: ಇಲ್ಲ, ಸಬ್ಸಿಡಿ ಅಂತ ಏನಿಲ್ಲ ಅದಕ್ಕೆ. ಬಟ್ ಈಗ ಏನಂದರೆ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಇದಿದೆ. ಬಟ್ ಲಾರ್ಜರ್ ಸ್ಕೇಲಲ್ಲಿ ಬೆಳೆದು ಪ್ರೊಸೆಸಿಂಗ್ ಯೂನಿಟ್ ಮಾಡ್ತೀವಿ ಅಂದರೆ ನಮ್ಮ ಸಿ ಎಫ್ ಟಿ ಆರ್ ಐನಲ್ಲಿ ಕರ್ನಾಟಕ ಸರ್ಕಾರದವರು ಒಂದು ಹಣವನ್ನು ನೀಡಿ ಮಾಡಿರ್ತಕ್ಕಂಥ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ಅಂದರೆ ಅಲ್ಲಿ ಮಿನಿಮಮ್ ಒಂದು 200 KG, 300, 400, 500 KG 1 ton ಗಂಟ ಆಗಬೇಕು. ಅಷ್ಟು ಇರೋರು ಅಲ್ಲಿ ಮಾಡಿಸ್ಕೋಬೋದು, ಅವ್ರ ಹತ್ರ ಅಲ್ಲಿ ಪ್ರೊಸೆಸಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅಲ್ಲ ಅವಕಾಶ ಇದೆ, ಇಲ್ಲ ಅಂದರೆ ನಾನು ಆಗಲೇ ಹೇಳ್ದಂಗೆ ಪಿ ಎಂ ಎಫ್ ಎಂ ಇ ಅಂತ ಒಂದು ಯೋಜನೆ ಇದೆ. ಅದರಲ್ಲಿ ಇಂಡಿವಿಜುವಲ್ ಆಗಿ ನಾನೇ ಮಾಡ್ಕೊಳ್ತೀನಿ, ಸ್ವತಃ ಒಂದು ಉದ್ಯಮ ಸ್ಥಾಪಿಸ್ಕೊತೀನಿ ಅನ್ನೋರು ಕೂಡ ಮಾಡ್ಬೋದು.
1: ಸೊ ಅದು ಗುಂಪುವಾಗ ಕೂಡ ಮಾಡ್ಬೋದು,
0: ಮಾಡ್ಬೋದು ಇಂಡಿವಿಜುವಲ್
1: ಇಂಡಿವಿಜುವಲ್ ಆಗಿ ಮಾಡ್ಬೋದು. ಓಕೆ ಸರಿ, ಇದ್ರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಏನೋ ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಎ ಐ ತಂತ್ರಜ್ಞಾನವನ್ನು ಏನಾದ್ರು ಅಳವಡಿಸಲಾಗಿದೆಯಾ ಅಥವಾ ಹೇಗೆ ಸರ್?
0: ಅಲ್ಲ, ಎ ಐ ತಂತ್ರಜ್ಞಾನ ನೋಡಿ ಈಗ ಪ್ರಮುಖವಾಗಿ ನೀರಾವರಿ ವ್ಯವಸ್ಥೆಗೆ ಮಾಡ್ತಾ ಇದ್ದಾರೆ. ನೀರಾವರಿ ಏನು ಬೋರ್ವೆಲ್ ಇದರಲ್ಲಿ ಎ ಐ ತಂತ್ರಜ್ಞಾನ, ಬಾಳೆಲ್ಲಿ ನೀರು ಡ್ರಿಪ್ನ ಮೇಂಟೈನ್ ಮಾಡಲಿಕ್ಕೆ, ಮತ್ತೆ ಕಬ್ಬಿನಲ್ಲಿ ಎ ತಂತ್ರಜ್ಞಾನ, ಅಂದರೆ ಭೂಮಿಯ ತೇವಾಂಶ ಸಾಯಿಲ್ ಮಾಯಿಶ್ಚರ್ ಕಂಡೀಷನ್ ಮೇಲೆ ಅದನ್ನು ನೋಡಿ ನೀರಾವರಿ ಮಾಡ್ತಕ್ಕಂಥದ್ದು. ನಮ್ಮ ಎಲ್ಲ ಒಂದು ತಮಿಳು ಇದಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಒಂದು ಕಡೆ ಮಾಡಿದ್ದಾರೆ ಇದು. ಅದು ಬಾರಾಮತಿನಲ್ಲಿ ಒಂದು ಕೆ ವಿ ಕೆ ಇವ್ರದ್ದು ಇದೆ, ಅಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕೆ ವಿ ಕೆ ಪ್ರೈವೇಟ್ ಕೆ ವಿ ಕೆ ಅದು, ಅವರು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎ ಐ ತಂತ್ರಜ್ಞಾನ ಉಪಯೋಗಿಸಿ ಇದನ್ನೆಲ್ಲ ಮಾಡಿದ್ದಾರೆ. ಅದು ಅಂದರೆ ನೀರಾವರಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅದು. ಆಮೇಲೆ ಇನ್ನೂ ಒಂದು ಹೋಗಿ ಇಳುವರಿಯನ್ನು ಅಸೆಸ್ ಮಾಡಲಿಕ್ಕೆ ಅದು ಒಂದು ಮಾಡ್ತಾ ಇದ್ದಾರೆ, ಸ್ಯಾಟಲೈಟ್ ಇದ್ರ ಮುಖಾಂತರ ಇಳುವರಿ ಅಂದರೆ ಇಂಟರ್ಸೆಪ್ಷನ್ ಮಾಡಿ ಲೈಟ್ ಸನ್ಲೈಟ್ ಇದು ಮಾಡಿ ಅದನ್ನು ಹೆಂಗೆ ಇಳುವರಿ ಕಂಡುಹಿಡಿದು, ಎಷ್ಟು ಟೆಕ್ನಾಲಜಿ ಈಲ್ಡ್ ಎಸ್ಟಿಮೇಷನ್ ಸ್ಟಿಮ್ಯುಲೇಷನ್ ಮಾಡ್ಯೂಲ್ ಅಂತೇಳಿ ಅದೊಂದು ಮಾಡ್ತಾ ಇದ್ದಾರೆ, ಅದು ನಡೀತಾ ಇದೆ.
1: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ. ಓಕೆ ಸರಿ, ಇದ್ರ ಜೊತೆಗೆ ಈಗ ಈ ಒಂದು ತಾವು ಹೇಳ್ದಂಗೆ ಈಗ ತುಂಬ ಏಪ್ರಿಲ್ ಮೇ ಪ್ರತಿ ತಿಂಗಳಲ್ಲೂ ಕೂಡ ತುಂಬ ಮಳೆಗಳ ಕೊರತೆ ಆಗಿದೆ ಅಂತ ಹೇಳಿ, ಈ ಸಂದರ್ಭದಲ್ಲಿ ಈಗ ಜಾನುವಾರುಗಳಿಗೆ ಮೇವಿರ್ಬೋದು, ಕುಡಿಯ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ರೈತರು ಹೇಗೆ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಥವಾ ಯಾವ ಥರ ಒಂದು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಸರ್?
0: ಈಗ ನೋಡಿ, ಮೇವಿನ ಬೆಳೆಗಳಿಗೆ ನಾನು ಹೇಳೋದು, ಈಗ ನೀವು ಒಂದು ಹಸುಗಳು ಅಥವಾ ಇಂಥವೇನಾದ್ರು ಪರ್ಮನೆಂಟಾಗಿ ಇಟ್ಕೊಂಡಿದ್ದೀರಿ ಅಂದರೆ ಸ್ವಲ್ಪ ಪೆರಿನಿಯಲ್ ಕ್ರಾಪ್ಸ್ಗಳನ್ನ ಹಾಕೊಳ್ಳೋದು, ಒಂದು 5 ಕುಂಟೆಗೋ 10 ಕುಂಟೆಗೋ. ಒಂದು ಹುಲ್ ನೇಪಿಯರ್ ಇದೆ, ಮತ್ತು ಇವನ್ನು ಒಳ್ಳೆ ಮೇವು ಅಂದರೆ ಬೇಲಿ ಮೆಂತ್ಯ ಇದೆ. ಬೇಲಿ ಮೆಂತ್ಯ ಅಂದರೆ ಎಡ್ಜ್ ಲೂಸರ್ನ್ ಅಂತೇಳಿ, ಅದು ಪೆರಿನಿಯಲ್ ಇನ್ ನೇಚರ್, ನಿಮಗೆ ರಿಚ್ ಇನ್ ಪ್ರೋಟೀನ್ ಇರುತ್ತೆ, 20% 20-22% ಪ್ರೋಟೀನು ಮತ್ತು ರಿಚ್ ಇನ್ ಫೈಬರ್ ಇರ್ತದೆ, ಆಯಿತಾ, ಆ ನಾರಿನಂಶ ಜಾಸ್ತಿ ಇರ್ತದೆ. ಅದು ನಿಮಗೆ ಒಂದ್ಸಲ ಡೆವಲಪ್ ಮಾಡೋದು ಕಷ್ಟ, ಅದು ಒಂದ್ಸಲ ಬಂದ ಮೇಲೆ ಒಂದು 6-7 ವರ್ಷ ಇರ್ತದೆ, ಕಟಿಂಗ್ ಬರ್ತಾ ಇರ್ತದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟರು ಸಾಕು, ಬರ್ತದೆ. ಆ ರೀತಿ ಮಾಡ್ಕೋಬೋದು. ಈಗ ಇತ್ತೀಚೆಗೆ ಈಗ ಮೋಸ್ಟ್ಲಿ ನಮ್ಮ ವೆಟನರಿ ಡಿಪಾರ್ಟ್ಮೆಂಟ್ನವರು ಏನೋ ಮಿನಿ ಕಿಟ್ ಎಲ್ಲ ಕೊಡ್ಬೋದು ಅಂತ ಕಾಣಿಸುತ್ತೆ. ಈಗ ಯಾರು ನೀರಾವರಿ ಸೌಲಭ್ಯ ಇದೆ ಅವ್ರಿಗೆ ಕೊಟ್ಟು ನೀರು ಮೇವನ್ನು ಬೆಳೆಸಲಿಕ್ಕೆ ಮಾಡ್ತಾರೆ. ಅದು ಮೇವಿಗೆ ಸದ್ಯಕ್ಕೇನೋ ನಮ್ಮ ಇವರು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ವೆಟನರಿ ಆಫೀಸರ್ ಹೇಳೋದ್ ರೀತಿ ಇನ್ನು 36 ವಾರಕ್ಕೇನೋ ಆಗುತ್ತೆ ನಮ್ಮದು ಮೇವು, ಅಷ್ಟು ಸಮಸ್ಯೆ ಇಲ್ಲ ಅಂತ ಏನೋ ಹೇಳ್ತಿದ್ರು. ಸೊ ಹಾಗಾಗಿ ಏನು ಸಮಸ್ಯೆ ಇರಲಿಕ್ಕಿಲ್ಲ ಮೇವು.
1: ಓಕೆ ಓಕೆ ಓಕೆ ಸರ್, ಒಂದು ಕರೆ ಇದೆ. ಹಲೋ
2: ಹಲೋ ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ನಾನು ಮುಚ್ಚೂರಿಂದ ಮಾತಾಡ್ತಿರೋದು, ಮಲ್ಲೇಶ್ ಅಂತ ಹೇಳಿ.
0: ಹೇಳಿ ಮಲ್ಲೇಶ್ ಅವರೇ.
2: ಇದು ಸರ್, ಹೊಸ ಯೋಜನೆ ಬಂದಿದೆ ಅಂತಲ್ಲ, ಅದು ಡ್ರೋನ್ ಅಂತ.
1: ಡ್ರೋನ್ ದೀದಿ
0: ಏನೋ
1: ಡ್ರೋನ್ ದೀದಿ ಅದ್ರದ್ದು ಟ್ರೈಬಲ್ಸ್ ಏನಾರು
0: ಅಲ್ಲ ಅದು ಡ್ರೋನ್ ದೀದಿ ಟ್ರೈಬಲ್ಸ್ಗೆ ಅಂತ ಏನಿಲ್ಲ ಎಲ್ಲರಿಗೂ ಇದೆ ಪ್ರಾವಿಷನ್ ಇದೆ ನೀವು ಅಪ್ಲೈ ಮಾಡಿ ಇದು

0: ಮಾಡ್ಬೋದು.
1: ನೀವು ಎಡಿಎ ಇಲ್ಲಿ ಎಡಿಎವ್ರು ಇರ್ತಾರೆ ಪಿರಿಯಾಪಟ್ಟಣದಲ್ಲಿ, ಪಿರಿಯಾಪಟ್ಟಣ ಎಚ್ ಡಿ ಕೋಟೆನಲ್ಲಿ ಎಡಿಎವ್ರು ಇರ್ತಾರೆ, ಎಡಿಎ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತಾರೆ.
2: ಓಕೆ, ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ, ಏನು ಈ ಒಂದು ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳಾಗ್ತಾ ಇದೆ, ಹೇಗೆ ಇದನ್ನು?
0: ಆಮೇಲೆ ಇದು ಜೊತೆಗೆ ಇನ್ನೊಂದು ನಮ್ಮ ರೈತ ಬಾಂಧವರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂದರೆ, ಈಗ ಸೆಂಟ್ರಲ್ ಐ ಡಿ ಅಂತ ಒಂದು ಬಂದಿದೆ. ಸೆಂಟ್ರಲ್ ಐ ಡಿ, ಈಗ ನಮ್ಮದು ಫ್ರೂಟ್ಸ್ ಐ ಡಿ ಹೆಂಗಿತ್ತು, ಯಾರು ಜಮೀನನ್ನು ಹೊಂದಿದ್ದಾರೆ ಅವರೆಲ್ಲ ಫ್ರೂಟ್ಸ್ ಐ ಡಿ ಮಾಡ್ತಿದ್ರು, ಹಂಗೆ ಆ ಜಮೀನು ಹೊಂದಿರೋಂಥವ್ರು ಇನ್ನು ನಮ್ಮ ಜಿಲ್ಲೆಯಲ್ಲಿ 40,000 ಜನಕ್ಕೆ 45,000 ಜನಕ್ಕೆ ಸೆಂಟ್ರಲ್ ಐ ಡಿ ಆಗಿಲ್ಲ. ಸೆಂಟ್ರಲ್ ಐ ಡಿ ಯಾಕಾಗಬೇಕು ಅಂದರೆ, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಏನೇ ಸವಲತ್ತನ್ನು ತಗೋಬೇಕಾಗಲಿ, ಅಥವಾ ಪಿ ಎಂ ಕಿಸಾನ್ ಇರ್ಬೋದು, 2,000 ಏನು ಬರ್ತದೆ ಅದು, ಅದನ್ನು ತಗೊಳ್ಬೇಕಾಗಲಿ ಈ ಸೆಂಟ್ರಲ್ ಐ ಡಿ ಕಡ್ಡಾಯ. ಸೊ ಹಂಗಾಗಿ ಯಾರು ಸೆಂಟ್ರಲ್ ಐ ಡಿ, ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ ನಾವು, ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ, ಯಾರು ಇದುವರೆಗೆ ಸೆಂಟ್ರಲ್ ಐ ಡಿ ಮಾಡಿಸ್ಕೊಂಡಿಲ್ಲ ಅಂತ, ಅವ್ರಿಗೆ ಆಧಾರ್ ಕಾರ್ಡ್ ಫೋನ್ ನಂಬರ್ಗೆ ಒ ಟಿ ಪಿ ಬರ್ತದೆ, ಅವ್ರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಮಾಡ್ಕೊಡ್ತಾರ ಅವರು. ಒಂದು 10 ನಿಮಿಷದ ಕೆಲಸ ಅದು, ಅರ್ಧ ಗಂಟೆ ಅಂತಲೇ ಅನ್ಕೊಳ್ಳಿ, ಅಲ್ಲಿ ಹೋಗಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ, ಅವರು ಸೆಂಟ್ರಲ್ ಐ ಡಿ ನಿಮ್ಮ ಹೆಸರಲ್ಲಿ ಆಗಿಲ್ಲ ಅಂದ್ರೆ ಅವರು ಮಾಡ್ಕೊಡ್ತಾರೆ. ಈ ಎಲ್ಲ ಯಾವುದೇ ಒಂದು ಈ ಸ್ಪ್ರಿಂಕ್ಲರ್, ಡ್ರಿಪ್, ಆರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ಆಮೇಲೆ ಈಗ ಪಿ ಎಂ ಕಿಸಾನ್ ದುಡ್ಡು ಬರ್ತದ ನೋಡಿ, 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ 2,000 ಆ ದುಡ್ಡು, ಇವೆಲ್ಲ ಬರ್ಬೇಕಂದ್ರೆ ಅದು ಸೆಂಟ್ರಲ್ ಐ ಡಿ ಕಡ್ಡಾಯವಾಗಿ ಇರ್ಬೇಕು, ಅದನ್ನ ಮಾಡಿಸ್ಕೋಬೇಕು ರೈತರು. ಫ್ರೂಟ್ಸ್ ಐ ಡಿ ಇರೋದು ನಮ್ಮ ಸ್ಟೇಟ್ದು, ಸೆಂಟ್ರಲ್ ಐ ಡಿನೂ ಮಾಡಿಸ್ಕೋಬೇಕು. ಆ ಫ್ರೂಟ್ಸ್ ಐ ಡಿ ಇಂದಲೇ ಸೆಂಟ್ರಲ್ ಐ ಡಿ ಮಾಡ್ತಾರೆ, ಅದಕ್ಕೆ ಒಂದೆರಡು ಒ ಟಿ ಪಿ ಬರ್ತಾವ 4 ಏನೋ, ಆ ಒ ಟಿ ಪಿ ಕೊಡಬೇಕು, ಅದಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ ರೈತ ಬಾಂಧವರು.
2: ಓಕೆ, ಸೊ ಅದು ಯಾವಾಗಲೂ ಕೂಡ ಮಾಡಿಸ್ಕೊಳ್ಬೋದು ಸರ್?
0: ಇಮಿಡಿಯೇಟ್
2: ಮಾಡಿಸ್ಕೊಳ್ಬೇಕು,
0: ಇಲ್ಲಾಂದ್ರೆ ಅದು ಕಂತು ನಿಂತೋಗ್ತದೆ.
2: ಓಕೆ ಓಕೆ ಸರ್, ಬಹಳ ಉಪಯುಕ್ತದ ಮಾಹಿತಿನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ಈ ಒಂದು ಮುಸ್ಕಿನ ಜೋಳ ಇರ್ಬೋದು ಮತ್ತು ಈ ಒಂದು ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
0: ಈಗ ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತ ಬಾಂಧವರಿಗೆ, ಈ ಮುಸುಕಿನ ಜೋಳಕ್ಕೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತೀರಿ ಬೆಳಿಬೇಕಾದ್ರೆ, ಸುಮ್ಮನೆ ದುಡ್ಡನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ನಾವೆಲ್ಲರೂ, ಎಲ್ಲ ರೈತ ಬಾಂಧವರು ನಮ್ಮ ಜಿಲ್ಲೆಯ ಎಲ್ಲ ಯಾರು ಮುಸುಕಿನ ಜೋಳ ಬೆಳಿಬೇಕು ಅಂತಿದ್ದೀವೋ ಅವರು ಸಾಮೂಹಿಕವಾಗಿ ಡಿಸಿಷನ್ ತಗೋಬೇಕಾಗ್ತದೆ. ಅದು ಮಾಡಿ ಅದನ್ನು ನಾವು ಅಂದರೆ ಸರ್ಕಾರದ ಹಂತದಿಂದಲೇ ಆಗಬೇಕದು ಹಾಗೆ. ಯಾಕೆಂದರೆ ಈಗ ಅವರು ಒಬ್ಬ ರೈತ, ಅವರು ಯಾರು ನಮ್ಮ ರೈತರು ಹೇಳಿದ್ರು, ರೈತ ಬಾಂಧವರು, ಸರ್ ನೀವು ಒಬ್ಬರು ಅದಕ್ಕೆ ಹಾಕ್ತಾರೆ ಒಬ್ರು ಹಾಕದೆ ಅದು ಹಂಗೆ ಆಗಲ್ಲ ಅಂತ. ಕರೆಕ್ಟ್, ಅವ್ರು ಹೇಳೋದು ಕರೆಕ್ಟ್. ಯಾಕೆಂದರೆ ನಾವು ಬಿತ್ತನೆ ಬೀಜನೇ ಸರಬರಾಜು ಮಾಡದೆ ಹೋಗ್ಬಿಟ್ರೆ
2: ಖಂಡಿತ ಸರ್
0: ಅವಾಗ ಎಲ್ಲ ಕಡೆ ಕಂಟ್ರೋಲ್ ಆಗ್ತದೆ.
2: ಹೌದು,
0: ಅದು ಆಗಬೇಕು. ಅದಕ್ಕೋಸ್ಕರನೇ ಆ ದಿಶೆಯಲ್ಲೇ ನಾನು ಪತ್ರ ಬರೆದಿದ್ದೀನಿ. ಈವನ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದನ್ನೇ, ಅವ್ರಿಗೂ ಅದೇ ಹೇಳಿದೆ.
2: ಹೌದು,
0: ಹಿಂಗಿದೆ ಸರ್, ಸ್ವಲ್ಪ ಕೃಷಿ ಸಚಿವರ ಜೊತೆ ಕೂಡ ಮಾತಾಡಿ ತಾವು ಇದು ಮಾಡಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಆಯಿತು ಅಂತ ಹೇಳಿದ್ದಾರೆ. ಸೊ ಅದು ಮೊದಲನೇ ಭಾಗವಾಗಿ ನಾನು ಪತ್ರವನ್ನು ಬರೆದಿದ್ದೀನಿ.
2: ಓಕೆ,
0: ಆಯಿತಾ. ಹಾಗಾಗಿ ಈ ಬೆಳೆ ಪರಿವರ್ತನೆ ಪ್ರಮುಖ ವಿಷಯ. ಬೆಳೆ ಪರಿವರ್ತನೆ ಮಾಡದ ಹೊರತು ಈ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಬೀಜೋಪಚಾರ ಮಾಡಲಿ, ನೀವು ಏನೇ ಸ್ಪ್ರೇ ಮಾಡಿ, ಬೆಳೆ ಪರಿವರ್ತನೆ ಆಗಲೇಬೇಕು. ಸೊ ಇದು ತಂಬ್ ರೂಲ್ ಇದ್ದಂಗೆ, ಆಯ್ತಾ. ಆಮೇಲೆ ಒಂದೇ ತರನಾದ ಬೆಳೆಗಳನ್ನು ಪದೇ ಪದೇ ಬೆಳಿಬೇಡಿ, ಆದಷ್ಟು ಅಂತರ್ ಬೆಳೆಗಳನ್ನು ಬೆಳೀರಿ. ಅಂತರ್ ಬೆಳೆಗಳು ಬೆಳೆದ್ರೆ ಒಂದು ಬೆಳೆ ಅಲ್ಲ, ಒಂದು ಬೆಳೆಯಲ್ಲಿ ಇಳುವರಿ ಹೋದ್ರೂ ಇನ್ನೊಂದು ಬೆಳೆ ಲಾಭದಾಯಕವಾಗಿ ಬರ್ತದೆ, ಆಯ್ತಾ. ಅಂತರ್ ಬೆಳೆಗಳನ್ನು ಬೆಳೀರಿ. ಮತ್ತು ನಾನು ಆಗಲೇ ಹೇಳ್ದಂಗೆ, ದಯವಿಟ್ಟು ಬರೀ ಸಾರಜನಕ ರಂಜಕ ಹಾಕಬೇಡಿ. ಯಾವುದೇ ಬೆಳೆ ಇರಲಿ, ಅದು ಭತ್ತ ಇರಲಿ, ರಾಗಿ ಇರಲಿ, ಮುಸ್ಕಿನ ಜೋಳ ಇರಲಿ, ಅಲಸಂದೆ ಇರಲಿ, ಅವರೇ ಇರಲಿ, ಯಾವುದೇ ಆಗಲಿ, ಸಾರಜನಕ ರಂಜಕ ಪೊಟ್ಯಾಶ್ ಮೂರು ಇರುವಂಥ, ಮೂರು ರಸಗೊಬ್ಬರ, ಮೂರು ಗೊಬ್ಬರದ ಅಂಶ ಇರುವಂಥ, ಎನ್ ಪಿ ಕೆ ಇರುವಂಥ ಗೊಬ್ಬರಗಳನ್ನೇ ಬಳಸಿ ದಯವಿಟ್ಟು. ಯೂರಿಯಾವನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸಿ, ಆಯಿತಾ. ಸೊ ಇದಿಷ್ಟು ನಾನು ರೈತ ಬಾಂಧವರಿಗೆ ಕೇಳ್ಕೊಳ್ತಕ್ಕಂಥದ್ದು.
2: ಸರ್, ತುಂಬ ಧನ್ಯವಾದಗಳು ಸರ್. ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ರಿ. ಯಾಕಂದರೆ ಬಹಳ ತಾವು ಹೇಳ್ದಂಗೆ ಈ ಒಂದು ನಮ್ಮ ರೈತರುಗಳು ಒಂದು ಬೆಳೆನ ಹಾಕಕ್ಕೆ ಶುರು ಮಾಡೋದ್ರಲ್ಲಿ ಏನಾದ್ರು ಅವ್ರು ಲಾಭದಾಯಕ ಗಳಿಸಂದ್ರೆ ಅದೇ ಬೆಳೆನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಸೊ ಇವತ್ತಿನ ದಿನ ಈ ಒಂದು ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ತಾವು ಬಹಳ ಸಂಪೂರ್ಣವಾಗಿ ವಿವರವಾಗಿ ನಮ್ಮ ರೈತರಿಗೆ ಮಾಹಿತಿ.
0: ಇನ್ನೊಂದು ಕೇಳ್ಕೊಳ್ಳೋದು, ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ

ಅಸ್ವಸ್ಥತೆ ತೀವ್ರವಾಗಿ ಕಾಡ್ತಾ ಇದೆ. ದಯವಿಟ್ಟು ನೀವು ಸಹಕರಿಸಬೇಕು. ಆದಷ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸ್ಪಂದಿಸ್ತಾ ಇದ್ದಾಗ ನಮಗೆ ಬೇಕಾದ್ರೆ ಫೋನ್ ಮಾಡಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮಗೆ ಅವರು ಏನು ಮಾಹಿತಿ ಬೇಕೋ ನೀವು ಕೇಳುವಂಥ ಮಾಹಿತಿ, ಕೃಷಿ ಇಲಾಖೆ ಕೃಷಿಗೆ ಸಂಬಂಧದ್ದು, ಕೃಷಿ ಇಲಾಖೆಯ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವರು ನೀಡ್ತಾರೆ. ಆಯ್ತಾ, ಸಿಬ್ಬಂದಿ ಕೊರತೆ ಇರೋದ್ರಿಂದ ಆ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ದಯವಿಟ್ಟು

0: ಡಿಪಾರ್ಟ್ಮೆಂಟ್ ಇದೆ, ಕೆ ವಿ ಕೆ ನಮ್ಮ ಸುತ್ತೂರಲ್ಲಿದೆ, ನಮ್ಮ ತಾಲೂಕು ಆಫೀಸ್ ಹತ್ರ ಮೈಸೂರಲ್ಲಿ ನಮ್ಮದು ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಇದೆ, ಚಾರ್ಜ್ ಮಾಡ್ತಾರೆ. ಅದಕ್ಕೆ ಚಾರ್ಜ್ ನೀವು ಇದು ಮಾಡಿ ಹೆಂಗೆ ತೆಗಿಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಹೋಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಿಳ್ಕೊಂಡು ಸ್ಯಾಂಪಲ್ ಹೆಂಗೆ, ನಾವೀಗ ಒಂದು ಹುಷಾರಿಲ್ಲದೆ ಇದ್ದಾಗ ಬ್ಲಡ್ ಸ್ಯಾಂಪಲ್ ಕೊಡ್ತೀವಿ, ಹೋಗಿ ನಾವೇ ಹೋಗಿ ಕೊಡಲ್ವಾ? ಆಮೇಲೆ ಈ ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರಕ್ಕೆ ಹೋಗಲ್ವಾ? ಇದೂ ಜೀವ ಇರೋ ಬೆಳೆ, ಇದಕ್ಕೂ ಜೀವ. ಅದಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದು ಒಂದು ಉತ್ತಮ ರೀತಿಯಲ್ಲಿ ವ್ಯವಸಾಯವನ್ನು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬೇಕು ಅಂತ ಹೇಳಿ ನಾನು ರೈತ ಬಂಧುವರಲ್ಲಿ ಕೇಳ್ಕೊಳ್ತೇನೆ.
1: ಓಕೆ ಓಕೆ, ಸೊ ತುಂಬ ಧನ್ಯವಾದಗಳು ಸರ್. ತಾವು ಈ ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಉಪಯುಕ್ತ ಮಾಹಿತಿಯನ್ನು ತಾವು ತಿಳಿಸಿದ್ರೆ ಸರ್. ಸರ್, ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು? ಮಹಾದೇವ್ ಅವ್ರೆ. ಹೇಳಿ
0: ಹೇಳಿ ಹೇಳಿ
2: ಸರ್. ಜೋಳ ಎಲ್ಲ
0: ಈಗ ಅದನ್ನೇ ಹೇಳದ್ವಲ್ಲ ಅಷ್ಟೋ, ಒಂದ್ ಅವರ್ ಇಂದ ಈಗ ಅದನ್ನೇ ಮಾತಾಡ್ತದ, ಕೇಳಲಿಲ್ವ ನೀವು ರೇಡಿಯೋನ?
2: ಇಲ್ಲ ಇಲ್ಲ ಸರ್, ಇವಾಗ ನಾವು ನಮ್ಮ ಮೆಸೇಜ್ ಮಾಡಿದ್ರೆ ಇವಾಗ ಮಾಡ್ದೋ.
0: ಅದೇ ಈಗ ಹೇಳಿದ್ದು, ಜೋಳಕ್ಕೆ ರೋಗ ಅದು ಏನೇ ಹಾಕಿದ್ರು ಬರ್ತದೆ. ಒಂದು ವರ್ಷ ಅಥವಾ ಎರಡು ವರ್ಷ ಎರಡು ಬೆಳೆಗಳು ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬೇಕು. ಅದು ರೋಗ ಮಣ್ಣಲ್ಲಿ ಸೇರ್ಕೊಂಡಿದೆ, ಮತ್ತು ಗಾಳಿಲಿದೆ, ಮತ್ತು ಬದುಗಳ ಮೇಲೆ ಇರ್ತದೆ. ಅದಕ್ಕೆ ಒಂದು ಎರಡು ಬೆಳೆ ಬೆಳೆಯೋದನ್ನು ನಿಲ್ಲಿಸಿದ್ರೆ ಆ ರೋಗ ತಾನಾಗೆ ತಾನು ಕಂಟ್ರೋಲ್ ಆಗ್ತದೆ. ಅಲ್ಲಿವರೆಗೂ ಕಂಟ್ರೋಲ್ ಆಗಲ್ಲ. ಅದಕ್ಕೆ ದಯವಿಟ್ಟು ಈ ಮುಸ್ಕಿನ ಜೋಳನ ಪದೇ ಪದೇ ಅದೇ ಬೆಳೆ ಬೆಳೆದಿರೋದ್ರಿಂದ ಈ ರೀತಿ ಆಗಿರ್ತಕ್ಕಂಥದ್ದು ಸಮಸ್ಯೆ.
1: ಓಕೆ ಓಕೆ, ಬೇರೆ ಪ್ರಶ್ನೆ ಐತೆ ಮಹಾದೇವರೇ? ಓಕೆ, ಧನ್ಯವಾದಗಳು ಮಹಾದೇವರೇ ಕರೆ ಮಾಡಿದ್ದಕ್ಕೆ. ಹಾಂ ಸರ್, ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್, ಭಾಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ನಮಸ್ತೆ.
1: ಪ್ರಿಯ ಕೇಳುಗರೆ, ಈ ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಮುಸ್ಕಿನ ಜೋಳದಲ್ಲಿ ಬಿಳಿ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆ ಎಚ್ ರವಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 18ನೇ ತಾರೀಕಿನ ಮಂಗಳವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಕಾವೇರಿ ಪ್ರಾಧಿಕಾರದ ಆದೇಶ ಪಾಲಿಸಿ, ಸುಪ್ರೀಂ ನಿರ್ದೇಶನ. ರೈತರು ಕೃಷಿ ಭೂಮಿ ಮಾರಿಕೊಳ್ಳದಿರಿ, ರೈತ ಸಂಘ ಖಾತೆ ಉದ್ಘಾಟಿಸಿದ ಬಡಗಲಪುರ ನಾಗೇಂದ್ರ. ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣ, ದುರಸ್ತಿಗೆ ಮನವಿ. ತಮಿಳುನಾಡಿಗೆ ಕದ್ದು ಮುಚ್ಚಿ ಕೆಆರ್ಎಸ್ ನೀರು, ಶ್ರೀರಂಗಪಟ್ಟಣ ಮಂಡ್ಯದಲ್ಲಿ ನೇಣುಕುಣಿಕೆ ಹಿಡಿದು ರೈತರ ಪ್ರತಿಭಟನೆ, ಆಕ್ರೋಶ. ಅಶೋಕಧಾಮದಲ್ಲಿ ಕಾಲ್ತುಳಿತ, 7 ಸಾವು, 14 ಮಂದಿಗೆ ಗಾಯ. ಶಿವನಿಗೆ ಜಲಾಭಿಷೇಕ ನೆರವೇರಿಸಲು ಬಂದಿದ್ದ ಭಕ್ತರು. ಕಡಿಮೆ ಎಥಿನಾಲ್ ಪೆಟ್ರೋಲ್ ಬೇಕು, ಕೇಂದ್ರ ಸರ್ಕಾರದ ಆರ್ಥಿಕ ಸಲಹೆಗಾರ ಆನಂದ ನಾಗೇಶ್ವರನ್ ಅಭಿಪ್ರಾಯ. 2.7 ಲಕ್ಷ ಗಿಗ್ ಉದ್ಯೋಗ ಸೃಷ್ಟಿ, ಹಬ್ಬದ ಋತುವಿನಲ್ಲಿ ಕಂಪನಿಗಳಿಂದ ತಾತ್ಕಾಲಿಕ ಉದ್ಯೋಗಗಳಿಗೆ ಹೆಚ್ಚಿದ ಬೇಡಿಕೆ. 3.136 ಕೋಟಿ ವಿತರಿಸಿದ ಆರ್ಇಐಟಿ. ಯುದ್ಧ ಕೊನೆಗೊಳಿಸಲು ಅಮೆರಿಕ ಇರಾನ್ ವಿಫಲ, ಮುಂದುವರಿದ ಅನಿಶ್ಚಿತತೆ, ಮಧ್ಯಂತರ ಒಪ್ಪಂದದ ಗಡುವು ಮುಕ್ತಾಯ. ಕನ್ನಡಿಗ ಆಯುಷ್ಗೆ ಮಣಿದ ಚಾಂಪಿಯನ್, ಮೊದಲ ಸುತ್ತಿನಲ್ಲಿ ಹೊರಬಿದ್ದ ಚೀನಾದ ಶಿಯೋಕಿ. ವಿಪಿ ಸಿಂಧು ಶುಭಾರಂಭ. ಮೊದಲ ಟೆಸ್ಟ್ ಪಂದ್ಯ, ಭಾರತ ತಂಡಕ್ಕೆ ಮೊದಲ ಇನ್ನಿಂಗ್ಸ್ ಮುನ್ನಡೆ. ಸುತಾರ್ ಜಡೇಜಾ ಕೈಚಳಕ, ಕುಸಿದ ಲಂಕಾ. ಇಂಗ್ಲೆಂಡ್ಗೆ ಮಡಿದ ಹರ್ಮನ್ ಪಡೆ, ದ್ವಿತೀಯಾರ್ಧದಲ್ಲಿ ಮಿಂಚಿದ ಆಟವಾಡಿದ ಆಂಗ್ಲರ ತಂಡ. ಡ್ರಾ ಪಂದ್ಯದಲ್ಲಿ ಪ್ರಜ್ಞಾನಂದ, ಸಿಂಗ್ಫೀಲ್ಡ್ ಕಪ್ ಚೆಸ್, ಅಗ್ರಸ್ಥಾನದಲ್ಲಿ ವೆಸ್ಲಿಸೋ. ಪ್ರಮುಖಾಂಶಗಳ ವಿವರಣೆ: ಕಾವೇರಿ ಪ್ರಾಧಿಕಾರದ ಆದೇಶ ಪಾಲಿಸಿ, ಸುಪ್ರೀಂ ನಿರ್ದೇಶನ. ನವದೆಹಲಿ: ಅತ್ಯಂತ ಸಂಕಷ್ಟದ ವರ್ಷದಿಂದ ಹೊರತಾಗಿಯೂ ತಮಿಳುನಾಡಿಗೆ ಪ್ರತಿದಿನ 12 ಕ್ಯೂಸೆಕ್ ನೀರು ಹರಿಸಲಾಗುತ್ತಿದೆ ಎಂದು ಕರ್ನಾಟಕ ಸರ್ಕಾರವು ಸುಪ್ರೀಂಕೋರ್ಟ್ಗೆ ತಿಳಿಸಿತು. ನೆರೆ ರಾಜ್ಯಕ್ಕೆ ಕಾವೇರಿ ನೀರು ಹರಿಸುವಿಕೆ ಸಂಬಂಧಿಸಿದಂತೆ ಫಲನಾ ವರದಿ ಸಲ್ಲಿಸುವಂತೆ ಕರ್ನಾಟಕಕ್ಕೆ ನ್ಯಾಯಾಲಯ ನಿರ್ದೇಶನ ನೀಡಿತು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದ ಪ್ರಕಾರ

ಕಾವೇರಿ ನೀರು ಹರಿಸಲು ನಿರ್ದೇಶನ ನೀಡುವಂತೆ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠವು ಪ್ರಾಧಿಕಾರದ ನಿರ್ದೇಶನಗಳನ್ನು ಪಾಲಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ನೀಡಿತ್ತು. ಬಳಿಕ ವಿಚಾರಣೆಯನ್ನು ಇದೇ 22ಕ್ಕೆ ಮುಂದೂಡಿತ್ತು. ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ನೀಡಿತ್ತು ಬಳಿಕ ವಿಚಾರಣೆಯನ್ನು ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ನೀಡಿತ್ತು ಬಳಿಕ ವಿಚಾರಣೆಯನ್ನು ಇದೇ 22ಕ್ಕೆ ಮುಂದೂಡಿತ್ತು. ರೈತರು ಕೃಷಿ ಭೂಮಿ ಮಾರಿಕೊಳ್ಳದಿರಿ, ರೈತ ಸಂಘ ಖಾತೆ ಉದ್ಘಾಟಿಸಿದ ಬಡಗಲಪುರ ನಗೇಂದ್ರ. ಹುಣಸೂರು ರಾಜ್ಯದಲ್ಲಿ ಕೃಷಿ ಭೂಮಿ ವಶಪಡಿಸಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 50 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 23 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 14 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 21 ರೂಪಾಯಿ, ಪಡವಲಕಾಯಿ 23 ರೂಪಾಯಿ, ತೊಂಡೆಕಾಯಿ 31 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 43 ರೂಪಾಯಿ, ದಪ್ಪ ಮೆಣಸಿನಕಾಯಿ 30 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 24 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ ಕೇಳಿದ್ದೀರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಆಗಸ್ಟ್ ತಿಂಗಳ 18ನೇ ತಾರೀಕಿನ ಮಂಗಳವಾರ. ನಾನು ನಿಮ್ಮ ರೇಡಿಯೋ ಗಿಡತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಕಾವೇರಿ ಪ್ರಾಧಿಕಾರದ ಆದೇಶ ಪಾಲಿಸಿ ಸುಪ್ರೀಂ ನಿರ್ದೇಶನ. ರೈತರು ಕೃಷಿ ಭೂಮಿ ಮಾರಿಕೊಳ್ಳದಿರಿ, ರೈತ ಸಂಘ ಖಾತೆ ಉದ್ಘಾಟಿಸಿದ ಬಡಗಲಪುರ ನಾಗೇಂದ್ರ. ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣ, ದುರಸ್ತಿಗೆ ಮನವಿ. ತಮಿಳುನಾಡಿಗೆ ಕದ್ದು ಮುಚ್ಚಿ ಕೆಆರ್ಎಸ್ ನೀರು. ಶ್ರೀರಂಗಪಟ್ಟಣ ಮಂಡ್ಯದಲ್ಲಿ ನೇಣು ಕುಣಿಕೆ ಹಿಡಿದು ರೈತರ ಪ್ರತಿಭಟನೆ, ಆಕ್ರೋಶ. ಅಶೋಕಧಾಮದಲ್ಲಿ ಕಾಲು ತುಳಿತ, 7 ಸಾವು, 14 ಮಂದಿಗೆ ಗಾಯ. ಶಿವನಿಗೆ ಜಲಾಭಿಷೇಕ ನೆರವೇರಿಸಲು ಬಂದಿದ್ದ ಭಕ್ತರು. ಕಡಿಮೆ ಎಥಿನಾಲ್ ಪೆಟ್ರೋಲ್ ಬೇಕು, ಕೇಂದ್ರ ಸರ್ಕಾರದ ಆರ್ಥಿಕ ಸಲಹೆಗಾರ ಆನಂದ ನಾಗೇಶ್ವರನ್ ಅಭಿಪ್ರಾಯ. 2.7 ಲಕ್ಷ ಗಿಗ್ ಉದ್ಯೋಗ ಸೃಷ್ಟಿ. ಹಬ್ಬದ ಋತುವಿನಲ್ಲಿ ಕಂಪನಿಗಳಿಂದ ತಾತ್ಕಾಲಿಕ ಉದ್ಯೋಗಗಳಿಗೆ ಹೆಚ್ಚಿದ ಬೇಡಿಕೆ. 3.136 ಕೋಟಿ ವಿತರಿಸಿದ ಆರ್ಇಐಟಿ. ಯುದ್ಧ ಕೊನೆಗೊಳಿಸಲು ಅಮೆರಿಕ ಇರಾನ್ ವಿಫಲ, ಮುಂದುವರಿದ ಅನಿಶ್ಚಿತತೆ, ಮಧ್ಯಂತರ ಒಪ್ಪಂದದ ಗಡುವು ಮುಕ್ತಾಯ. ಕನ್ನಡಿಗ ಆಯುಷ್ಗೆ ಮಣಿದ ಚಾಂಪಿಯನ್, ಮೊದಲ ಸುತ್ತಿನಲ್ಲಿ ಹೊರಬಿದ್ದ ಚೀನಾದ ಶಿಯೋಕಿ. ವಿಪಿ ಸಿಂಧು ಶುಭಾರಂಭ. ಮೊದಲ ಟೆಸ್ಟ್ ಪಂದ್ಯ, ಭಾರತ ತಂಡಕ್ಕೆ ಮೊದಲ ಇನ್ನಿಂಗ್ಸ್ ಮುನ್ನಡೆ. ಸುತಾರ್ ಜಡೇಜಾ ಕೈಚಳಕ, ಕುಸಿದ ಲಂಕಾ. ಇಂಗ್ಲೆಂಡ್ಗೆ ಮಡಿದ ಹರ್ಮನ್ ಪಡೆ, ದ್ವಿತೀಯಾರ್ಥದಲ್ಲಿ ಮಿಂಚಿದ ಆಟವಾಡಿದ ಆಂಗ್ಲರ ತಂಡ. ಡ್ರಾ ಪಂದ್ಯದಲ್ಲಿ ಪ್ರಜ್ಞಾನಂದ, ಸಿಂಗ್ಫೀಲ್ಡ್ ಕಪ್ ಚೆಸ್, ಅಗ್ರಸ್ಥಾನದಲ್ಲಿ ವೆಸ್ಲಿಸೋ. ಪ್ರಮುಖಾಂಶಗಳ ವಿವರಣೆ: ಕಾವೇರಿ ಪ್ರಾಧಿಕಾರದ ಆದೇಶ ಪಾಲಿಸಿ ಸುಪ್ರೀಂ ನಿರ್ದೇಶನ. ನವದೆಹಲಿ: ಅತ್ಯಂತ ಸಂಕಷ್ಟದ ವರ್ಷದಿಂದ ಹೊರತಾಗಿಯೂ ತಮಿಳುನಾಡಿಗೆ ಪ್ರತಿದಿನ 12 ಕ್ಯೂಸೆಕ್ ನೀರು ಹರಿಸಲಾಗುತ್ತಿದೆ ಎಂದು ಕರ್ನಾಟಕ ಸರ್ಕಾರವು ಸುಪ್ರೀಂಕೋರ್ಟ್ಗೆ ತಿಳಿಸಿತು. ನೆರೆ ರಾಜ್ಯಕ್ಕೆ ಕಾವೇರಿ ನೀರು ಹರಿಸುವಿಕೆ ಸಂಬಂಧಿಸಿದಂತೆ ಫಲನಾ ವರದಿ ಸಲ್ಲಿಸುವಂತೆ ಕರ್ನಾಟಕಕ್ಕೆ ನ್ಯಾಯಾಲಯ ನಿರ್ದೇಶನ ನೀಡಿತು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದ ಪ್ರಕಾರ

ಕಾವೇರಿ ನೀರು ಹರಿಸಲು ನಿರ್ದೇಶನ ನೀಡುವಂತೆ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠವು ಪ್ರಾಧಿಕಾರದ ನಿರ್ದೇಶನಗಳನ್ನು ಪಾಲಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ನೀಡಿದ್ದು ಬಳಿಕ ವಿಚಾರಣೆಯನ್ನು ಇದೇ 22ಕ್ಕೆ ಮುಂದೂಡಿತು. ರೈತರು ಕೃಷಿ ಭೂಮಿ ಮಾರಿಕೊಳ್ಳದಿರಿ, ರೈತ ಸಂಘ ಖಾತೆ ಉದ್ಘಾಟಿಸಿದ ಬಡಗಲಪುರ ನಗೇಂದ್ರ. ಹುಣಸೂರು ರಾಜ್ಯದಲ್ಲಿ ಕೃಷಿ ಭೂಮಿ ವಶಪಡಿಸಿಕೊಂಡು ರೈತ ಸಮುದಾಯದ ಉದ್ಯೋಗಕ್ಕೆ ಕಡಿವಾಣ ಹಾಕಿ ಕೂಲಿ ಕಾರ್ಮಿಕರನ್ನಾಗಿಸುವ ಹುನ್ನಾರ ನಡೆಸಿದ್ದು ರೈತ ಕುಟುಂಬ ಈ ಪ್ರಕ್ರಿಯೆಯನ್ನು ವಿರೋಧಿಸುವ ಮನಸ್ಥಿತಿ ಹೊಂದಿರಬೇಕು ಎಂದು ರೈತ ಸಂಘ ರಾಜ್ಯ ಘಟಕದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಹೇಳಿದರು. ಹುಣಸೂರು ತಾಲೂಕಿನ ರಂಗಯ್ಯನಕೊಪ್ಪಲು ಗ್ರಾಮದಲ್ಲಿ ಸೋಮವಾರ ರೈತ ಸಂಘ ಶಾಖಾ ಘಟಕ ಉದ್ಘಾಟಿಸಿ ಮಾತನಾಡಿದರು. ಕುಡಿಯುವ ನೀರಿಗೆ ಕಲುಷಿತ ನೀರು ಮಿಶ್ರಣ ದುರಸ್ತಿಗೆ ಮನವಿ. ಹುಣಸೂರು ನಗರದ ವಿಪಿ ಬೋರೆ ಬಡಾವಣೆಯಲ್ಲಿ ಶೌಚಾಲಯ ಗುಂಡಿ ನೀರು ಕುಡಿಯುವ ನೀರಿಗೆ ಮಿಶ್ರಣವಾಗಿ ಸರಬರಾಜಾಗುತ್ತಿದ್ದು ಸಾಂಕ್ರಾಮಿಕ ರೋಗ ಭೀತಿ ಆವರಿಸಿದೆ. ಕೂಡಲೇ ದುರಸ್ತಿಗೊಳಿಸಬೇಕು ಎಂದು ಬಡಾವಣೆ ನಿವಾಸಿಗಳು ನಗರಸಭೆ ಆಯುಕ್ತೆ ಮಾನಸ ಅವರಿಗೆ ಮನವಿ ಮಾಡಿದರು. ನಗರದ ವಿಪಿ ಬೋರೆ ಬಡಾವಣೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಪಿಟ್ ನಿರ್ಮಿಸಲಾಗಿದೆ. ನಿವಾಸಿಗರು ಬಳಸಿದ ತ್ಯಾಜ್ಯ ನೀರು ಹೊರಕ್ಕೆ ಚಿಮ್ಮುತ್ತಿದ್ದು ಕುಡಿಯುವ ನೀರಿಗೆ ಅಳವಡಿಸುವ ಪೈಪ್ ಲೈನ್ನಲ್ಲಿ ಮಿಶ್ರಣಗೊಂಡು ಮನೆಗಳಿಗೆ ಕಲುಷಿತ ನೀರು ಪೂರೈಕೆಯಾಗುತ್ತಿದೆ. ಸಿಬ್ಬಂದಿ ಗಮನಕ್ಕೆ ತಂದಿದ್ದರೂ ಕ್ರಮ ಕೈಗೊಂಡಿಲ್ಲ ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡ ನಿಂಗರಾಜ್ ಮಲ್ಲಾಡಿ ದೂರಿದರು. ಅಶೋಕಧಾಮದಲ್ಲಿ ಕಾಲ್ತುಳಿತ, 7 ಸಾವು, 14 ಮಂದಿಗೆ ಗಾಯ. ಶಿವನಿಗೆ ಜಲಾಭಿಷೇಕ ನೆರವೇರಿಸಲು ಬಂದಿದ್ದ ಭಕ್ತರು. ಪಾಟ್ನಾ ಬಿಹಾರದ ಲಖೀಸರೈ ಜಿಲ್ಲೆಯ ಅಶೋಕಧಾಮ ದೇವಾಲಯದಲ್ಲಿ ಸೋಮವಾರ ಸಂಬಂಧಿಸಿದ ಕಾಲ್ತುಳಿತದಲ್ಲಿ 7 ಮಂದಿ ಮೃತಪಟ್ಟಿದ್ದು 14 ಮಂದಿ ಗಾಯಗೊಂಡಿದ್ದಾರೆ. ಶ್ರಾವಣ ಮಾಸದ ಸೋಮವಾರ ಶಿವನಿಗೆ ಪವಿತ್ರ ಜಲಾಭಿಷೇಕ ನೆರವೇರಿಸಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು. ಬೆಳಿಗ್ಗೆ 6:30ಕ್ಕೆ ಇನ್ನೂ 2 ರೈಲುಗಳು ಬಂದಿದ್ದು ಅವುಗಳಲ್ಲಿದ್ದ ಸಾವಿರಾರು ಭಕ್ತರು ರೈಲು ನಿಲ್ದಾಣದಿಂದ ದೇವಸ್ಥಾನದ ಕಡೆಗೆ ನೇರವಾಗಿ ಧಾವಿಸುತ್ತಿದ್ದರು. ಸೋಮವಾರದ ಪೂಜೆಗೆ ಅಗತ್ಯ ವ್ಯವಸ್ಥೆ ಮಾಡಲಾಗಿದ್ದು ಸರದಿ ಸಾಲಿನಲ್ಲಿ ಸಾಗಲೆಂದು ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಆದರೆ ಜನದಟ್ಟಣೆ ಹೆಚ್ಚಾಗಿದ್ದರಿಂದ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ. ಕೂಡಲೇ ರಕ್ಷಣಾ ಕಾರ್ಯಾಚರಣೆಗೊಳಿಸಲಾಗಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ಎಂದು ಲಿಖಿಸರೈ ಜಿಲ್ಲಾಧಿಕಾರಿ ಜೈನೇಂದ್ರ ಕುಮಾರ್ ತಿಳಿಸಿದ್ದಾರೆ. ಕಡಿಮೆ ಎಥಿನಾಲ್ ಪೆಟ್ರೋಲ್ ಬೇಕು, ಕೇಂದ್ರ ಸರ್ಕಾರದ ಆರ್ಥಿಕ ಸಲಹೆಗಾರ ಅನಂತ ನಾಗೇಶ್ವರನ್ ಅಭಿಪ್ರಾಯ. ನವದೆಹಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇರುವ ಹಳೆಯ ವಾಹನಗಳನ್ನು ರಕ್ಷಿಸಲು ಕಡಿಮೆ ಎಥಿನಾಲ್ ಮಿಶ್ರಣದ ಪೆಟ್ರೋಲ್ ಮತ್ತೆ ಲಭ್ಯವಾಗುವಂತೆ ಮಾಡುವ ಅಗತ್ಯವಿದೆ ಎಂದು ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಆನಂದ ನಾಗೇಶ್ವರನ್ ಹೇಳಿದ್ದಾರೆ. 3.136 ಕೋಟಿ ವಿತರಿಸಿದ ಆರ್ಇಐಟಿ. ನವದೆಹಲಿ ದೇಶದ ಷೇರುಪೇಟೆ ನೋಂದಾಯಿತ 6 ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳು ಜೂನ್ ತ್ರೈಮಾಸಿಕದಲ್ಲಿ 4.85 ಲಕ್ಷಕ್ಕೂ ಹೆಚ್ಚು ಹೂಡಿಕೆದಾರರಿಗೆ ಒಟ್ಟು 3.136 ಕೋಟಿ ಮೊತ್ತವನ್ನು ಲಾಭಾಂಶವಾಗಿ ಹಂಚಿಕೆ ಮಾಡಿವೆ ಎಂದು ಭಾರತದ ಆರ್ಇಐಟಿಗಳ ಒಕ್ಕೂಟ ತಿಳಿಸಿದೆ. ಕಳೆದ ವರ್ಷದ ಜೂನ್ ತ್ರೈಮಾಸಿಕದಲ್ಲಿ 4 ಆರ್ಇಐಟಿಗಳು 1559 ಕೋಟಿ ಮೊತ್ತವನ್ನು ಹೂಡಿಕೆದಾರರಿಗೆ ಲಾಭಾಂಶವಾಗಿ ಹಂಚಿಕೆ ಮಾಡಿದ್ದವು. ನಾಲೆಜ್ ರಿಯಲ್ ಟ್ರಸ್ಟ್ಗಳು ಮತ್ತು ಬಾಗ್ಮನೆ ಫ್ರೇಮ್ ಆಫೀಸ್ ನಂತರ ನೋಂದಣಿಯಾಗಿವೆ. 2.7 ಲಕ್ಷ ಗಿಗ್ ಉದ್ಯೋಗ ಸೃಷ್ಟಿ. ಹಬ್ಬದ ಋತುವಿನಲ್ಲಿ ಕಂಪನಿಗಳಿಂದ ತಾತ್ಕಾಲಿಕ ಉದ್ಯೋಗಗಳಿಗೆ ಹೆಚ್ಚಿದ ಬೇಡಿಕೆ. ಮುಂಬೈ ಪ್ರಸಕ್ತ ವರ್ಷದ ಹಬ್ಬದ ಋತುವಿನಲ್ಲಿ 2.5 ಲಕ್ಷಕ್ಕಿಂತ 2.7 ಲಕ್ಷದವರೆಗೆ ತಾತ್ಕಾಲಿಕ ಲೀಗ್ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ಅಡಿಕೋ ಇಂಡಿಯಾ ವರದಿ ಹೇಳಿದೆ. ಇ ಕಾಮರ್ಸ್, ಲಾಜಿಸ್ಟಿಕ್ಸ್, ಕ್ವಿಕ್ ಕಾಮರ್ಸ್, ಬಿಎಫ್ಎಸ್ಎ, ಬಿಎಫ್ಎಸ್ಐ ಸೇರಿದಂತೆ ವಿವಿಧ ವಲಯಗಳು ಹೆಚ್ಚಿನ ಉದ್ಯೋಗ ಸೃಷ್ಟಿಗೆ ನೆರವಾಗಲಿವೆ ಎಂದು ತಿಳಿಸಿದೆ. ಕಳೆದ ವರ್ಷದ ಇದೇ ಋತುವಿನಲ್ಲಿ ಅಂದಾಜು 2.16 ಲಕ್ಷ ತಾತ್ಕಾಲಿಕ ಉದ್ಯೋಗಗಳು ಸೃಷ್ಟಿಯಾಗಿದ್ದವು. ಇದಕ್ಕೆ ಹೋಲಿಸಿದರೆ ಈ ಬಾರಿ ಉದ್ಯೋಗ ಸೃಷ್ಟಿ 15%-20% ಹೆಚ್ಚಳವಾಗಬಹುದು ಎಂದು ಹೇಳಿದೆ. ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಉನ್ನತ ಮಟ್ಟದ ಸಮಿತಿ ಶೀಘ್ರ. ನವದೆಹಲಿ ವಿಕಸಿತ ಭಾರತಕ್ಕೆ ಬ್ಯಾಂಕಿಂಗ್ ಕ್ಷೇತ್ರ ಹೇಗಿರಬೇಕು ಎಂಬುದರ ಕುರಿತಾಗಿ ನೀಲನಕ್ಷೆಯನ್ನು ರೂಪಿಸಲು ಉನ್ನತ ಮಟ್ಟದ ಸಮಿತಿಯೊಂದನ್ನು ಕೇಂದ್ರ ಸರ್ಕಾರ ಶೀಘ್ರವೇ ರಚಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬ್ಯಾಂಕಿಂಗ್ ವಲಯದ ಸಮಗ್ರ ಪರಿಶೀಲನೆ ಮತ್ತು ಭಾರತದ ಮುಂದಿನ ಹಂತದ ಬೆಳವಣಿಗೆ ಬಗ್ಗೆ ಪರಿಶೀಲಿಸಲು ಉನ್ನತ ಮಟ್ಟದ ಸಮಿತಿ ರಚಿಸಲಾಗುವುದು ಎಂದು ಈ ವರ್ಷದ ಬಜೆಟ್ನಲ್ಲಿ ನಿರ್ಮಲಾ ಅವರು ಹೇಳಿದ್ದರು. ಯುದ್ಧ ಕೊನೆಗೊಳಿಸಲು ಅಮೆರಿಕ ಇರಾನ್ ವಿಫಲ, ಮುಂದುವರೆದ ಅನಿಶ್ಚಿತತೆ, ಮಧ್ಯಂತರ ಒಪ್ಪಂದದ ಗಡುವು ಮುಕ್ತಾಯ. ವಾಷಿಂಗ್ಟನ್,
ಪಶ್ಚಿಮ ಏಷ್ಯಾ ಸಂಘರ್ಷವು ಶಾಶ್ವತವಾಗಿ ಕೊನೆಗೊಳಿಸಲು ಅಮೆರಿಕ ಇರಾನ್

0: ಏರ್ಪಟ್ಟಿದ್ದ 60 ದಿನಗಳ ಮಧ್ಯಂತರ ಕದನ ವಿರಾಮ ಒಪ್ಪಂದವು ಸೋಮವಾರ ಮುಕ್ತಾಯಗೊಂಡಿದ್ದು ಉಭಯ ದೇಶಗಳ ನಡುವಿನ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣಗೊಂಡಿದೆ. ಒಪ್ಪಂದ ಮುಂದುವರಿಸುವ ಸಂಬಂಧ ಅಥವಾ ಯುದ್ಧ ಕೊನೆಗೊಳಿಸುವ ವಿಷಯವಾಗಿ ಉಭಯ ದೇಶಗಳು ಯಾವುದೇ ಹೇಳಿಕೆ ನೀಡಿಲ್ಲ. ಜಾಗತಿಕ ಮಾರುಕಟ್ಟೆಗೆ ತೈಲ ಮತ್ತು ಅನಿಲ ಪೂರೈಕೆಯ ಪ್ರಮುಖ ಜಲಮಾರ್ಗವಾದ ಹೊಂಬೆ ಜಲಸಂಧಿ ಮೇಲೆ ನಿಯಂತ್ರಣ ಸಾಧಿಸುವ ವಿಚಾರದಲ್ಲಿ ಮತ್ತು ಇರಾನ್ ಯುರೇನಿಯಂ ಸಮೃದ್ಧೀಕರಣ ವಿಷಯದಲ್ಲಿ ಉಭಯ ದೇಶಗಳ ನಡುವೆ ಇದುವರೆಗೆ ಒಮ್ಮತ ಮೂಡಿಲ್ಲ. ಇರಾನ್ ಬಂದರಿನ ಮೇಲೆ ಹೇರಿರುವ ದಿಗ್ಬಂಧವನ್ನು ಅಮೆರಿಕ ಮುಂದುವರಿಸುತ್ತಿರುವುದು ಅಸ್ಥಿರತೆ ಹೆಚ್ಚುವಂತೆ ಮಾಡಿದೆ. ಕನ್ನಡಿಗ ಆಯುಷ್ಗೆ ಮಣಿದ ಚಾಂಪಿಯನ್, ಮೊದಲ ಸುತ್ತಿನಲ್ಲಿ ಹೊರಬಿದ್ದ ಚೀನಾದ ಶಿಯೋಕಿ ಪಿವಿ ಸಿಂಧು ಶುಭಾರಂಭ. ನವದೆಹಲಿ, ಪ್ರಬಲ ಆಟಗಾರರನ್ನು ಮಣಿಸುತ್ತಾ ದೈತ್ಯ ಸಂಹಾರಿ ಎನಿಸುತ್ತಿರುವ ಆಯುಷ್ ಶೆಟ್ಟಿ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮೊದಲ ಸುತ್ತಿನಲ್ಲಿ ವಿಶ್ವದ ಅಗ್ರಮಾನ್ಯ ಆಟಗಾರ ಶಿಯೋಕಿ ಅವರಿಗೆ ಆಘಾತ ನೀಡಿ ಅವಿಸ್ಮರಣೀಯ ಗೆಲುವು ಸಾಧಿಸಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು ಅವರಿಗೆ 2ನೇ ಸುತ್ತನ್ನು ತಲುಪಲು ಕಷ್ಟವಾಗಲಿಲ್ಲ. ಸೋಮವಾರ ನಡೆದ ಕಠಿಣ ಹೋರಾಟದ ಪಂದ್ಯದಲ್ಲಿ 21 ವರ್ಷ ವಯಸ್ಸಿನ ಕನ್ನಡಿಗ ಆಟಗಾರ 21-14, 13-21, 21-19 ಚೀನಾದ ಆಟಗಾರರನ್ನು ಮಣಿಸಿದರು. ಕೊನೆಯ ಗಳಿಗೆಯವರೆಗೂ ಹಾಲಿ ಚಾಂಪಿಯನ್ ಆಟಗಾರ ಹೋರಾಟ ನೀಡಿದರು. 22ನೇ ಕ್ರಮಾಂಕದ ಆಯುಷ್ ಕೈ ಮೇಲಾಯಿತು. ಮೊದಲ ಟೆಸ್ಟ್ ಪಂದ್ಯ, ಭಾರತ ತಂಡಕ್ಕೆ ಮೊದಲ ಇನ್ನಿಂಗ್ಸ್ ಮುನ್ನಡೆ. ಸೋನಾಲ್ ದಿನುಷಾ ಶತಕ, ಸೂರಾಜ್ ಜಡೇಜಾ ಕೈಚಳಕ, ಕುಸಿದ ಲಂಕ. ಗಾಲ್, ಸೋಮವಾರ ದಿನದ ಬಹುತೇಕ ಅವಧಿಯಲ್ಲಿ ಆಕಾಶ ಶುಭ್ರವಾಗಿತ್ತು, ಮಳೆ ಬರುವ ಸೂಚನೆಯೂ ಇರಲಿಲ್ಲ. ಈ ವಾತಾವರಣದಲ್ಲಿ ಭಾರತದ ಬೌಲರ್ಗಳು ಮೆರೆದರು. ಭಾರತ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿ ಆಲೌಟ್ ಆಯಿತು. 3ನೇ ದಿನದಾಟದಲ್ಲಿ ಇನ್ನಿಂಗ್ಸ್ ಆರಂಭಿಸಿದ ಶ್ರೀಲಂಕಾ ತಂಡವು 79.4 ಓವರ್ಗಳಲ್ಲಿ 284 ರನ್ ಗಳಿಸಿ ಆಲೌಟ್ ಆಯಿತು. ಇದಕ್ಕೆ ಮಾನವ್ ಸುತಾರ್ ಮತ್ತು ರವೀಂದ್ರ ಜಡೇಜಾ ಅವರ ಸ್ಪಿನ್ ಮೋಡಿ ಕಾರಣವಾಯಿತು. ಪಿಚ್ನಲ್ಲಿ ಚೆಂಡು ಮೊನಚಾಗಿ ತಿರುವು ಪಡೆಯುತ್ತಿತ್ತು. ಇದರ ಲಾಭವನ್ನು ಸ್ಪಿನ್ನರ್ಗಳು ಪಡೆದುಕೊಂಡರು. ಒಂದು ಹಂತದಲ್ಲಿ ಆತಿಥೇಯರು 99 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡಿದ್ದರು. ಈ ಹಂತದಲ್ಲಿ ಭಾರತದ 3 ಸ್ಪಿನ್ನರ್ಗಳು 4 ವಿಕೆಟ್ ಹಂಚಿಕೊಂಡಿದ್ದರು. ಪಿಕೆ ಮೊಹಮ್ಮದ್ ಸಿರಾಜ್ ಅವರು ಇನ್ನಿಂಗ್ಸ್ನ 2ನೇ ಎಸೆತದಲ್ಲಿ ವಿಕೆಟ್ ಪಡೆದು ಖಾತೆ ಆರಂಭಿಸಿದ್ದರು. ಇಂಗ್ಲೆಂಡ್ಗೆ ಮಣಿದ ಹರ್ಮನ್ ಪಡೆ, ದ್ವಿತೀಯಾರ್ಧದಲ್ಲಿ ಮಿಂಚಿದ ಆಟವಾಡಿದ ಆಂಗ್ಲರ ತಂಡ. ದ್ವಿತೀಯಾರ್ಧದಲ್ಲಿ 3 ಗೋಲುಗಳನ್ನು ಬಿಟ್ಟುಕೊಟ್ಟ ಭಾರತ ಪುರುಷರ ತಂಡವು FIH ಹಾಕಿ ವಿಶ್ವಕಪ್ನ ಪಂದ್ಯದಲ್ಲಿ ಸೋಮವಾರ ತನಗಿಂತ ಉನ್ನತ ಕ್ರಮಾಂಕದ ಇಂಗ್ಲೆಂಡ್ ವಿರುದ್ಧ 2-4 ಅಂತರದ ಸೋಲುಗಳನ್ನು ಅನುಭವಿಸಿತ್ತು. ವೇಲ್ಸ್ ತಂಡವನ್ನು ಸುಲಭವಾಗಿ ಕಟ್ಟಿಹಾಕಿ ಅಭಿಮಾನ ಆರಂಭಿಸಿದ ಹರ್ಮನ್ ಪ್ರೀತ್ ಸಿಂಗ್ ಬಳಗವು ಗುಂಪು ಹಂತದ ತನ್ನ 2ನೇ ಪಂದ್ಯದಲ್ಲಿ ಮುಕ್ಕರಿಸಿದೆ. ಮೊದಲಾರ್ಧದಲ್ಲಿ 2-1 ಮುನ್ನಡೆಯೊಂದಿಗೆ ಹಿಡಿತ ಸಾಧಿಸಿದ್ದ ತಂಡವು ನಂತರ ಹಳಿ ತಪ್ಪಿತ್ತು. ಡ್ರಾ ಪಂದ್ಯದಲ್ಲಿ ಪ್ರಜ್ಞಾನಂದ, ಸಿಂಗ್ಫೀಲ್ಡ್ ಕಪ್ ಚೆಸ್, ಅಗ್ರಸ್ಥಾನದಲ್ಲಿ ವಿಸ್ಲಿಸೋಮ್. ಸೇಂಟ್ ಲೂಯಿಸ್, ಭಾರತದ ಆರ್ ಪ್ರಜ್ಞಾನಂದ ಅವರು ಸಿಂಗ್ಫೀಲ್ಡ್ ಕಪ್ ಚೆಸ್ ಟೂರ್ನಿಯ 6ನೇ ಸುತ್ತಿನಲ್ಲಿ ಅಮೆರಿಕದ ಲೇವೋನ್ ಹರೇನಿಯನ್ ಜೊತೆ 39 ನಡೆಗಳಲ್ಲಿ ಡ್ರಾ ಮಾಡಿಕೊಂಡರು. ಗ್ರ್ಯಾಂಡ್ ಚೆಸ್ ಟೂರ್ನ ಭಾಗವಾಗಿರುವ ಈ ಟೂರ್ನಿಯಲ್ಲಿ ಇನ್ನು 3 ಸುತ್ತುಗಳಷ್ಟೇ ಉಳಿದಿವೆ. ಪ್ರಜ್ಞಾನಂದ ಅವರು 3.5 ಪಾಯಿಂಟ್ಸ್ ಗಳಿಸಿದ್ದು ಇತರ 3 ಆಟಗಾರರ ಜೊತೆ 2ನೇ ಸ್ಥಾನ ಹಂಚಿಕೊಂಡಿದ್ದಾರೆ. ಅಮೆರಿಕದ ವಿಸ್ಲಿಸೋ ಮೊದಲ ಸ್ಥಾನದಲ್ಲಿದ್ದಾರೆ. ಈ ದಿನದ ಶುಭಾಷಿತ, ನೀತಿಯನ್ನು ಅಲಂಕಾರದ ಉಡುಪಿನಂತೆ ಧರಿಸುವುದಕ್ಕಿಂತಲೂ ಬೆತ್ತಲೆ ಇರುವುದೇ ಲೇಸು. ಖಲೀಲ್ ಗಿಬ್ರಾನ್.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೋಚಿಂತನ. ಸಿನಿಮಾ ಮಾಧ್ಯಮ ಹಾಗೂ ಮಾನಸಿಕ ಆರೋಗ್ಯ ಎಂಬ ವಿಷಯದ ಕುರಿತು ಬೆಂಗಳೂರಿನ ಅಭಯ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಶಶಿಧರ್ ಬಿಳಗಿ ಮತ್ತು ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ವಿಂದ್ಯಾ ರೈರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬೆಳ್ಳಿ ಪರದೆ ಮತ್ತು ಕಿರುತೆರೆ ಅಂದರೆ ಸಿನಿಮಾ

0: ಮತ್ತು ಟಿವಿ ಎರಡು ಅತ್ಯಂತ ಪ್ರಬಲವಾದಂತಹ ಸಮೂಹ ಮಾಧ್ಯಮಗಳು. ಯಾವುದೇ ವಿಷಯವನ್ನು ಜನರಿಗೆ ಪರಿಣಾಮಕಾರಿಯಾಗಿ ತಲುಪಿಸುವಂತಹ ಅದ್ಭುತ ಶಕ್ತಿಯನ್ನು ಅವು ಹೊಂದಿವೆ. ಹಾಗಾಗಿಯೇ ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ, ಸರಿಯಾದಂತಹ ವಿಷಯವನ್ನು ಜನರಿಗೆ ತಿಳಿಸುವಂತಹ ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ಈ ಸಮೂಹ ಮಾಧ್ಯಮಗಳು ಹೊಂದಿರುತ್ತವೆ. ಆದರೆ ಸಿನಿಮಾ ಮಾಧ್ಯಮ ಅಥವಾ ಟಿವಿಗಳಲ್ಲಿ ಬರುವ ಧಾರಾವಾಹಿಗಳಲ್ಲಿ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಸರಿಯಾದಂತಹ ಚಿತ್ರಣ ನೀಡಲಾಗ್ತಾ ಇದೆಯಾ? ಇದು ಸಮಾಜದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತಾ ಇದೆ? ಇವೆಲ್ಲದರ ಕುರಿತಾಗಿ ನಮ್ಮ ಇಂದಿನ ಚರ್ಚೆ. ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಅಭಯ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ಶಶಿಧರ್ ಬೀಳಿಗಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟರ್ ನಮಸ್ತೆ.
1: ನಮಸ್ತೆ.
0: ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸಿನಿಮಾ ಅಂದ್ರೆ ಮನರಂಜನೆಗಾಗಿರೋದು ಅಂತ ನಾವು ಮುಂಚಿನಿಂದಲೂ ನಂಬಿಕೊಂಡು ಪಾಲಿಸಿಕೊಂಡು ಬಂದಿರುವಂಥದ್ದು. ಹೀಗಾಗಿ ಸಿನಿಮಾ ಎನ್ನುವಂತಹ ಅತ್ಯಂತ ಪ್ರಬಲವಾದ ಮಾಧ್ಯಮಕ್ಕೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ?
1: ಡೆಫಿನೆಟ್ಲಿ ತುಂಬ ಸಂಬಂಧನೇ ಇದೆ. ಸಿನಿಮಾ ಅನ್ನೋದು ನಾವು ಕಾಲದಿಂದ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಮನರಂಜನೆ ಒಂದು ಅವಿಭಾಜ್ಯ ಅಂಗ ಒಂದು ಮನುಷ್ಯನ ಲೈಫಲ್ಲಿ. ವಾರಕ್ಕೊಂದ್ಸಲ ಸಿನಿಮಾ ಹೋಗೋದು, ಫ್ಯಾಮಿಲಿ ಜೊತೆ ಹೋಗೋದು ಮೊದಲು ನಡ್ಕೊಂಡು ಬಂದಿದೆ. ಸಿನಿಮಾ ಎಲ್ಲ ಕಲೆಗಳ ಥರ ಅದು ಒಂದು ಕಲೆ, ಕಲಾವಿದರು ಅದನ್ನ ಪ್ರಸ್ತುತಪಡಿಸಿದಾಗ ಅದನ್ನ ಜನ ಒಬ್ಬೊಬ್ಬರು ಜನ ವಿಧ ವಿಧವಾದ ರೀತಿಯಲ್ಲಿ ತಗೊಳಕ್ಕೆ ಸಾಧ್ಯತೆ ಇರುತ್ತೆ. ಅವರವರ ಮನಸ್ಥಿತಿಗೆ ತಕ್ಕಂಗೆ, ಅವರವರ ವ್ಯಕ್ತಿತ್ವ ತಕ್ಕಂಗೆ ಏನು ಬೇಕು ಏನು ಬೇಡ ತಗೊಳ್ತಾರೆ. ಹಾಗೆ ಕೆಲವರಿಗೆ ಪಾಸಿಟಿವ್ ಇನ್ಫ್ಲುಯೆನ್ಸು ಆಗುತ್ತೆ, ಕೆಲವರಿಗೆ ನೆಗೆಟಿವ್ ಥರನೂ ಅಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಪಾಸಿಟಿವ್ ಏನು ಮೊದಲು, ಗುಡ್ ಆ್ಯಂಡ್ ಬ್ಯಾಡ್. ಗುಡ್ ಏನಪ್ಪ ಅಂದರೆ ಇದು ಸ್ಟ್ರೆಸ್ಸನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಒಳ್ಳೇದು. ಅದಲ್ಲ, ದೈನಂದಿನ ಚಟುವಟಿಕೆಗಳಲ್ಲಿ ಒಂದು ಒತ್ತಡಗಳಲ್ಲಿ ಜೀವನ ಮಾಡೋ ಮನುಷ್ಯ 9-5 ಮಧ್ಯೆ ಕೆಲಸ, ಮನೆ ಪ್ರೆಷರು, ಅದರಲ್ಲೆಲ್ಲ ರಿಲ್ಯಾಕ್ಸ್ ಫೀಲ್ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಈ ನಮ್ಮ ಮಾನಸಿಕ ಆಂಗ್ಸೈಟಿ ಡಿಸಾರ್ಡರ್ಸು, ಸ್ಟ್ರೆಸ್ ಡಿಸಾರ್ಡರ್ಸ್ಲಿರೋ ವ್ಯಕ್ತಿ. ಎರಡನೇದು ಸ್ವಲ್ಪ ಮೂಡ್ ಪ್ರಫುಲ್ಲವಾಗುತ್ತೆ, ಒಂದು ಮನಸ್ಸು ಒಂದು ಖುಷಿ, ಒಂದು ಉತ್ಸಾಹ ಬರುತ್ತೆ. ಕೆಲವೊಂದ್ಸಲ ಖಿನ್ನತೆಯಲ್ಲಿರೋ ವ್ಯಕ್ತಿಗೆ ಒಂದು ಸ್ವಲ್ಪ ಒಂದು ಸಿನಿಮಾ ಥೆರಪಿ ಅಂತಲೂ ಇದು ಒಂದು ಇದು ನಮ್ಮ ಇದರಲ್ಲಿ ಒಂದು ಸೈಕ್ಯಾಟ್ರಿಯಲ್ಲಿ. ಮೂರನೇದು ಬಾಂಧವ್ಯಗಳನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಒಳ್ಳೆಯದು. ಬಾಂಧವ್ಯಗಳೆಲ್ಲ ಸರಿ ಹೋಗದೆ ಇದ್ದಾಗ, ಫ್ರೆಂಡ್ಶಿಪ್ಸ್ ಎಲ್ಲ ಸರಿ ಇಲ್ಲದೇ ಇದ್ದಾಗ, ರಿಲೇಷನ್ಶಿಪ್ಸ್ ತೊಂದರೆಗಳಿದ್ದಾಗ ಇದು ಒಂದು ಜೊತೆಗೆ ಹೋಗಿ ಕೂಡ ಬರೋದು, ಒಂದು ಬಾಂಧವ್ಯಗಳು ವಾಪಸ್ ಮತ್ತೆ ಅದರಲ್ಲಿ ಒಂದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರಿಗೆ ಇದು ಒಂದು ಎಜುಕೇಟಿವ್ ಆಗೂ ಇರುತ್ತೆ, ಒಂದು ಇನ್ಫಾರ್ಮೇಟಿವ್ ಆಗೂ ಇರುತ್ತೆ, ಒಂದು ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ನಮ್ಮ ಸಂಸ್ಕೃತಿ ಬಗ್ಗೆ ಒಂದು ಸ್ಫೂರ್ತಿ ಸಿಗುತ್ತೆ ನಮಗೆ. ಸೊ ಇದರ ಒಳ್ಳೆಯ ಅಭಿಪ್ರಾಯ, ಒಳ್ಳೆಯ ಪಾಸಿಟಿವ್ ಥಿಂಗ್ಸ್ ಇದೆ. ಬಟ್ ಅದೇ ರೀತಿ ಒಂದು ನೆಗೆಟಿವ್ ಇಮೇಜ್ ಕೂಡ ತುಂಬ ಕೊಡುತ್ತೆ ಕೆಲವರಿಗೆ, ಕೊಡುತ್ತೆ ಅನ್ನೋಕ್ಕಿಂತ ಜನ ತಗೊಳ್ತಾರೆ ಅಂತ ಹೇಳಬೇಕಾಗತ್ತೆ. ಈಗ ಫಾಲ್ಸ್ ಹೀರೋಯಿಸಮ್ ಅಂತ ಹೇಳ್ತೀವಿ ನಾವು. ಈಗ ಒಬ್ಬ ಹೀರೋ ಒಂದು ಸಿಗರೇಟ್ ಇಟ್ಕೊಂಡು ಸೇದೋದಾಗಲಿ, ಡ್ರಿಂಕ್ಸ್ ಕುಡಿಯೋದಾಗಲಿ, ನಾನು ಯಾಕೆ ಮಾಡಬಾರ್ದು ಅಂತ ಒಬ್ಬ ಯುವಕ ತೊಗೊಂಡ್ರೆ ಅದು ಕಷ್ಟ ಆಗುತ್ತೆ ಅದೆಲ್ಲ. ಸೊ ಅದು ಈಗಿನ ಕಾಲದಲ್ಲಿ ಸಿನಿಮಾದವ್ರು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಸೇದೋದು ತಪ್ಪು, ಆದರೂ ಎನ್ವಿರಾನ್ ಎಂಟರ್ಟೈನ್ಮೆಂಟಿಗೆ ಮಾತ್ರ ನಾವು ತೋರಿಸ್ತಾ ಇದ್ದೀವಿ ಅಂತ ಲೈನ್ ಹಾಕ್ತಾರೆ. ಬಟ್ ಆದರೂ ತೊಗೊಳ್ಳೋರು ತೊಗೊಂಡೇ ತೊಗೋತಾರೆ ಅದನ್ನೆಲ್ಲ. ಅದು ಆ ವ್ಯಕ್ತಿಯ ಯುವಕ ಯುವತಿಯ ಮನಸ್ಥಿತಿ ಮೇಲೆ ಹೋಗುತ್ತೆ, ಅದು ಅವರ ಸೂಕ್ಷ್ಮತೆ ಮೇಲೆ ಹೋಗುತ್ತೆ. ಸೊ ಅದೇ ರೀತಿ ಈ ಒಂದು ಸಿಡುಕೋದು, ಆರೋಗ್ಯಂಟಾಗಿ ಮಾತಾಡೋದು, ಕೋಪದಿಷ್ಟಾಗಿ ಮಾತಾಡೋದು, ಅದನ್ನು ಒಂದು ಜನ ನಾನು ಯಾಕೆ ಮಾತಾಡೋ ಅಂತ ತಿಳ್ಕೊಂಡು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳಿದೆ. ಈಗಿನ ಕಾಲದಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಕಮ್ಮಿ ಆಗ್ತಾರೆ ಸಮಾಜದಲ್ಲಿ, ಅದು ಒನ್ ಆಫ್ ದ ನೆಗೆಟಿವ್ ಅಂತ ಹೇಳಬೇಕಾಗತ್ತೆ ನನ್ನ ಪಾಯಿಂಟ್ಸ್.
0: ಅಂದರೆ ಒಂದು ನಾಣ್ಯಕ್ಕೆ ಹೇಗೆ ಎರಡು ಮುಖಗಳಿರುತ್ತೋ ಅದೇ ರೀತಿಯಾಗಿ ಸಿನಿಮಾ ಆಗಲಿ, ಧಾರಾವಾಹಿ ಆಗಲಿ, ಏನೇ ಇರಬಹುದು, ಅದೊಂದು ಮನರಂಜನೆಯ ಮಾಧ್ಯಮವಾದರೂ ಕೂಡ ಎರಡು ಮುಖಗಳಿದೆ. ಅದರಿಂದ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಆಗ್ಲಿಕ್ಕೆ ಸಾಧ್ಯ ಇದೆ. ಅದು ನಮ್ಮ ಮೇಲೆ ಹೆಚ್ಚಿನ ಅಂಶ ನಿರ್ಧಾರ ಆಗಿದೆ ನೀವು ಹೇಳ್ತಾ ಇದ್ದೀರಿ. ಈಗ ಮಾನಸಿಕ ಅಸ್ವಸ್ಥತೆ, ಮಾನಸಿಕ ರೋಗಿಗಳ ಬಗ್ಗೆ ಬರೋಣ. ಈ ಸಿನಿಮಾಗಳಲ್ಲಿ ಬಿಂಬಿತವಾಗುತ್ತಲ್ಲ ಮಾನಸಿಕ ಅಸ್ವಸ್ಥರು, ಮಾನಸಿಕ ರೋಗಗಳ ಬಗ್ಗೆ, ಆ ಚಿತ್ರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
1: ನಾವು ಸಿನಿಮಾ ಬಗ್ಗೆ ನಕಾರಾತ್ಮಕ ಒಂದು ಚಿತ್ರೀಕರಣ ತುಂಬಾ ಜಾಸ್ತಿ ನೋಡಿದೀವಿ ನಾವು ಮೊದಲಿಂದಲೂ. ಒಂದು ಸ್ಟೀರೋಟೈಪಿಂಗ್ ಅಂತ ಹೇಳ್ತೀವಿ, ಒಂದು ವ್ಯಕ್ತಿನ ಒಂದು ತೋರಿಸೋ ರೀತಿಯಲ್ಲೇ ಈ ವ್ಯಕ್ತಿ ಹೀಗೆ ಇರ್ತಾನೆ, ಈ ವ್ಯಕ್ತಿ ಹೀಗಿರ್ತಾನೆ ತೋರಿಸೋ ರೀತಿ ಇರುತ್ತಲ್ಲ. ಹೆದರ್ ಪುಕ್ಕ ಅಂತ ತೋರಿಸೋದಕ್ಕೆ ಅವನ ಮುಖ ಹೇಗಿರುತ್ತೆ, ಅಥವಾ ಅವನು ಸ್ಟ್ರಾಂಗ್ ಅಂತ ತೋರಿಸ್ಲಿಕ್ಕೆ ಹೇಗಿರುತ್ತೆ. ಹಾಗೆ ಮಾನಸಿಕ ಕಾಯಿಲೆಗಳನ್ನ ಬಳುತ್ತಿರೋ ವ್ಯಕ್ತಿಗಳನ್ನ ವಿಚಿತ್ರವಾಗಿ ತೋರಿಸೋದು ಒಂದು ತಪ್ಪನ್ನು ನಾನು ಸಿನಿಮಾದಲ್ಲಿ ತುಂಬ ನೋಡಿದ್ದೀನಿ ಅದನ್ನೆಲ್ಲ ಪರ್ಸ್ನಲ್ ಹೇಳ್ಬೇಕಂದ್ರೆ. ಮತ್ತು ಅದು ನಿಜ ಕೂಡ ಅದು. ಅವರು ಯಾವಾಗಲೂ ಕೋಪಿಷ್ಟಿರ್ತಾರೆ, ಒಂಥರ ಹೆದರಿಸೋ ರೀತಿ ಇರ್ತಾರೆ, ಕಣ್ಣೆಲ್ಲ ಕೆಂಪಾಗಿರುತ್ತೆ, ಏನು ಯಾವಾಗ ನಿಮ್ಮನ್ನು ಹೊಡಿಬೋದು ಬೈಬೋದು ಆ ರೀತಿಯಲ್ಲಿರ್ತಾರೆ, ಒಂದು ಉದ್ರಿಕ್ತ ಸ್ಥಿತಿಯಲ್ಲಿರ್ತಾರೆ, ಅಥವಾ ಒಂದು ಡಂಬ್ ದಡ್ಡ ಪೆದ್ದಂತರ ತೋರಿಸ್ತಾರೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಎತ್ಕೊಂಡು ಕಲರ್ ಸಿನಿಮಾಗೆ ಬಂದು 70-80 ಈಗಲೂ ಕೂಡ 2010 ಹೋದರೂ ಕೂಡ ನಾವು ಯಾವುದಾದ್ರೂ ಒಂದು ಮಾನಸಿಕ ಆಸ್ಪತ್ರೆಯಲ್ಲಿ ನೋಡಿದರೆ ಅಲ್ಲಿ ವಿಚಿತ್ರವಾಗಿ ನರ್ತನ ಮಾಡೋ ರೀತಿಯಲ್ಲಿ, ಏನೇನೋ ಆಟ ಮಾಡೋದರಂಗಾಗಿ, ಸಣ್ಣ ಮಕ್ಕಳ ರೆಗ್ರೆಸಿವ್ ಬಿಹೇವಿಯರಲ್ಲಿ ತೋರಿಸೋ ರೀತಿ ಇರುತ್ತೆ. ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್, ಅನ್ಅಕ್ಸೆಪ್ಟಬಲ್ ಅಂತ ಹೇಳಬೇಕಾಗತ್ತೆ.

0: ಸಿನಿಮಾದಲ್ಲೂ ತೋರಿಸ್ತಾರೆ. ಯಾಕೆ ಅವ್ರು ಹಾಕಿ ತೋರಿಸ್ತಾರೆ? ಪ್ರಾಬಬಲಿ ಉತ್ತರ ಅವ್ರಿಗೂ ಅರಿವಿಲ್ಲ ಅದ್ರ ಬಗ್ಗೆ. ಅವರಿಗೆ ಜನರಿಗೆ ಒಂದು ಖುಷಿ ಕೊಡಿಸ್ಬೇಕು. ಅದು ಖುಷಿ ಏನು ಕೊಡ್ತಾ ಇದ್ದಾರೆ, ಅದರಿಂದ ಏನು ಇನ್ಫಾರ್ಮೇಷನ್ ಹೋಗ್ತಾ ಇದೆ, ಜನ ಏನು ತಗೋತಾ ಇದ್ದಾರೆ, ಆ ಒಂದು ಸಾಮಾಜಿಕ ಬಾಧ್ಯತೆ ಸಿನಿಮಾ ಮಾಡೋರ ಮೇಲೂ ಇರಬೇಕು. ಕಾರಣಾಂತರಗಳಿಂದ ಅದನ್ನ ಅವ್ರು ಬೆಳೆಸ್ಕೊಂಡಿಲ್ಲ. ಅದರಿಂದ ಈಗಲೂ ಮಾನಸಿಕ ಕಾಯಿಲೆನ ತೋರಿಸ್ಬೇಕಾದಾಗ ವಿಚಿತ್ರವಾಗಿ ತೋರಿಸೋದು, ಕೆಟ್ಟದಾಗಿ ತೋರಿಸೋದು, ಅದರಿಂದ ತೊಂದರೆ ತುಂಬ ಆಗುತ್ತೆ. ನಮಗೇನಾಗುತ್ತೆ ಅಂದರೆ ವ್ಯಕ್ತಿಗಳು ಚಿಕಿತ್ಸೆ ತಗೊಳ್ಳಿಕ್ಕೆ ಇವತ್ತು ನೀವು ಈ ಮನೋಚಿಂತನಾ ಕಾರ್ಯಕ್ರಮ ನೋಡೋರಿಗೆ ತುಂಬ ಮನೆಯಲ್ಲಿ ಪೇಷನ್ಸ್ ಇರೋರು ನೋಡ್ತಿರ್ತಾರೆ, ಅಥವಾ ಬೇರೆ ಜನ ಆದರೂ ಕೂಡ ಮಾನಸಿಕ ಕಾಯಿಲೆ ತೊಂದರೆ ಇದ್ದರೆ ಅದಕ್ಕೆ ಚಿಕಿತ್ಸೆ ತಗೊಳ್ಳಿಕ್ಕೆ ಡಾಕ್ಟರ್ ಹತ್ರ ಹೋಗಲಿಕ್ಕೆ ಎಷ್ಟು ಕಷ್ಟ, ಪೇಷನ್ಸ್ ಎಷ್ಟು ನಿರಾಕರಣೆ ಮಾಡ್ತಾರೆ, ಫ್ಯಾಮಿಲಿ ಎಷ್ಟು ಕಷ್ಟಪಡಬೇಕು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಕ್ಕೆ, ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು, ಆ ಫ್ಯಾಮಿಲಿಯಲ್ಲಿರೋರಿಗೆ ಮಾತ್ರ ಗೊತ್ತು. ಇನ್ನೊಂದೇನೆಂದರೆ ಅವರು ಒಳಗಡೆ ಇಟ್ಕೊಂಡು ಕೂತಿರ್ತಾರೆ ಈ ಒಂದು ಗುಟ್ಟನ್ನು, ಯಾರಿಗೂ ಹೇಳಂಗಿಲ್ಲ, ಯಾರಿಗೂ ಹೇಳಂಗೆ ಆ ಕಡೆ ಈ ಕಡೆ ಹೇಳಲಿಕ್ಕಿಲ್ಲ, ತಾವೇ ಒದ್ದಾಡಬೇಕು, ಎಷ್ಟು ಪ್ರಯತ್ನ ಮಾಡೋ ಹುಡುಗ ಡಾಕ್ಟರ್ ಹತ್ರ ಬರೋಂಗಿಲ್ಲ, ತುಂಬ ಕಷ್ಟ ಆಗುತ್ತೆ.
1: ನೀವು ಹೇಳಿದ್ದು ಸರಿ, ಸ್ಟೀರಿಯೋಟೈಪಿಂಗ್ ಅನ್ನುವಂಥದ್ದೇನಿದೆ, ಕೆದರಿದ ಕೂದಲು, ಹರಿದ ಬಟ್ಟೆ, ಒಂಥರ ತುಂಬ ಹಿಂಸಾತ್ಮಕವಾದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವವರು ನೋಡಿದ ತಕ್ಷಣ ನಮಗೆ ಇವರು ಮಾನಸಿಕ ಅಸ್ವಸ್ಥರು ಅನ್ನುವಂಥ ಕಲ್ಪನೆ ಬರುವ ಹಾಗೆ ಒಂದು ಚಿತ್ರಣವನ್ನು ಮೂಡಿಸಲಾಗುತ್ತೆ. ಆದರೆ ಅದು ಸರಿಯಲ್ಲ. ಮಾನಸಿಕ ಅಸ್ವಸ್ಥತೆ ಅನ್ನುವಂಥದ್ದು ಸಮಸ್ಯೆಗಳು ಎಲ್ಲರಿಗೂ ಸಮಾಜದಲ್ಲಿ ಬರುವ ಸಾಧ್ಯತೆ ಇದೆ. ಅವರು ನಮ್ಮ ನಿಮ್ಮ ಹಾಗೆಯೇ ಇರ್ತಾರೆ ಅನ್ನೋದನ್ನು ಗುರುತಿಸೋದು ತುಂಬ ಮುಖ್ಯ ಆಗುತ್ತೆ. ಆದರೆ ಅದರ ವಿರುದ್ಧವಾದಂತಹ ಚಿತ್ರಣವಲ್ಲಿ ನೀಡಲಾಗುತ್ತೆ. ಇದು ನೀವು ಹೇಳ್ತಿರೋ ಹಾಗೆ ಮಾಡ್ತಿರುವವರಿಗೂ ಕೂಡ ಅದರ ಅರಿವಿಲ್ಲದೆ ಇರೋದ್ರಿಂದ ಆಗ್ತಿರುವಂತಹ ಪ್ರಮಾದ ಹೌದು. ಆದರೆ ಈ ಚಿತ್ರಗಳಲ್ಲಿ ಈ ರೀತಿಯಾಗಿ ಮಾನಸಿಕ ಅಸ್ವಸ್ಥತೆಯನ್ನ ಬಿಂಬಿಸೋದ್ರಿಂದ ಅವರ ಚಿಕಿತ್ಸೆ ಮತ್ತು ಆರೈಕೆಯಲ್ಲಿ, ಈಗ ಸಮಾಜದಲ್ಲಿ ಬೇಕಾಗಿರೋದು ಅವರಿಗೆ ಚಿಕಿತ್ಸೆ ಮತ್ತು ಆರೈಕೆ, ಅದರಲ್ಲಿ ಏನ್ ಪರಿಣಾಮ ಆಗುತ್ತೆ ಡಾಕ್ಟ್ರೆ?
0: ಈಗ ನಿರ್ದೇಶಕರು, ನಾನು ಮತ್ತೇನೆ ಹೇಳ್ತೀನಲ್ಲ, ಇಂಟೆನ್ಷನಲಿ ಮಾಡೋ ತಪ್ಪುಗಳಂತ ಏನು ಹೇಳಂಗಿಲ್ಲ. ಅವರಿಗೆ ನೋಡ್ತಾ ಇರೋ ಆಡಿಯನ್ಸಿಗೆ ಆ ಸಮಯದಲ್ಲಿ ಅವರಿಗೆ ಟಚ್ ಆಗಬೇಕಂತ ತುಂಬ ಉತ್ಪ್ರೇಕ್ಷಕ ಆಗಿ ಉತ್ತೇಜನಕರವಾಗಿ ತೋರಿಸೋ ಪ್ರಯತ್ನ ಮಾಡ್ತಾರೆ. ತಪ್ಪೇನಿಲ್ಲ, ಅವರವರ ಒಂದು ಇದು ರೈಟ್ ಇದೆ ಅಂತ ತೋರಿಸ್ಲಿಕ್ಕೆ. ಬಟ್ ಅದು ಈ ರೀತಿ ಪ್ರತಿಬಿಂಬಿಸಿದಾಗ ನಕಾರಾತ್ಮಕವಾಗಿ ಒಬ್ಬ ವ್ಯಕ್ತಿ, ಒಬ್ಬ ಈಗ ಯಾವುದೋ ಮೊದಲನೇ ಸಲ ಪ್ರಾಬ್ಲಮ್ ಇದು ಬರುತ್ತೆ. ಯಾಕಂದ್ರೆ ಇನ್ನೊಂದ್ಸಲ ಹೇಳ್ಬೇಕಂದ್ರೆ, ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಬಂದರೆ, ನಾವು ಹುಟ್ಟಿನಿಂದ ಇವತ್ತವರೆಗೂ ಬೆಳೀತಾ ಬಂದಿದ್ದಂಗೆಲ್ಲ ನಾವು ಶಾಲಾ ಲೈಫು, ಕಾಲೇಜ್ ಲೈಫು, ಅಥವಾ ಅಡಲ್ಟ್ ಲೈಫು, ವರ್ಕ್ ಲೈಫು, ಪ್ರೊಫೆಷನಲ್ ಲೈಫು, 70-80 ಆದ ಕೂಡ ವ್ಯಕ್ತಿ ಕಾಯಿಲೆಗಳು ಏನಪ್ಪ ಸಾಧಾರಣ ಕೇಳಿದರೆ, ಜ್ವರ, ನೆಗಡಿ, ಕೆಮ್ಮು, ಹೊಟ್ಟೆ ನೋವು, ವಾಂತಿ, ಬೇದಿ, ಬಿ ಪಿ, ಶುಗರ್, ಥೈರಾಯ್ಡ್, ಸೀರಿಯಸ್ ಅಂದರೆ ಕ್ಯಾನ್ಸರು, ಸ್ಟ್ರೋಕ್, ಇಷ್ಟೇ ಕಾಯಿಲೆಗಳು. ಈ ಕಾಯಿಲೆ ಬಂದರೆ ಜಯದೇವಗೆ ಹೋಗಬೇಕು, ಈ ಕಾಯಿಲೆ ಬಂದರೆ ಕಿದ್ವಾಯಿಗೆ ಹೋಗಬೇಕು, ಈ ಕಾಯಿಲೆ ಬಂದರೆ ನಿಮಾನ್ಸ್ ಸ್ಟ್ರೋಕ್ ಆದ್ರೆ ಹೋಗ್ಬೇಕಂತ ಗೊತ್ತು. ಮಾನಸಿಕ ಬಂದ್ರೆ ಏನ್ ಮಾಡ್ಬೇಕು, ಆ ಕಾಯಿಲೆ ಎಂತ ಒಂದು ಪರಿಜ್ಞಾನ ಜನಕ್ಕೆ ಈ ಸಮಾಜದಲ್ಲಿ ಇಲ್ವೇ ಇಲ್ಲ. ಈ ರೀತಿ ಒಂದು ಅಜ್ಞಾನದಲ್ಲಿರೋ ಸಮಾಜಕ್ಕೆ ಮಾನಸಿಕ ಕಾಯಿಲೆ ಇದ್ರೆ ಹೀಗಿರ್ತಾರೆ ಅಂತ ತೋರಿಸಿದಾಗ ಜನ ಅದೇ ನಿಜ ಅಂತ ನಮ್ದು ಸಾಧ್ಯತೆ ಇರುತ್ತೆ. ಎಲ್ಲಾರು ನಂಬಲಿಕ್ಕಿಲ್ಲ, ಬಟ್ ಮೋಸ್ಟ್ ಆಫ್ ದಮ್ ನಂಬೇ ನಂಬ್ತಾರನ್ನ. ಹಾಗೆ ನಂಬಿದ ಜನ ಕಾಯಿಲೆ ಅಂದ್ರೆ ಹುಚ್ಚಿರ್ತಾರೆ ಇರೋರು ಮಾತ್ರ ಆ ಮಾತು ಬರುತ್ತೆ ನನ್ಗೆ ತುಂಬಾ ಕಷ್ಟ ಆಗಿ ಮಾತಾಡಕ. ಬಟ್ ನನ್ನ ಕಾಮನ್ ಪೇಷನ್ಸ್ ಯಾಕೆ ಬರಂಗಿಲ್ಲ, ನನಗೇನು ಹುಚ್ಚ, ನಾನೇನು ಅವ್ರತಾರ ಇದ್ದು, ನಾನೇ ಹೋಗ್ಲಿ. ಈ ಮಾತನ್ನ ಹೇಳೋ ವ್ಯಕ್ತಿನ ಹೇಗೆ ಕರ್ಕೊಂಡ್ಬರ್ತೇನೆ? ಅವನಿಗೆ ಮೂರು ಎಕ್ಸಾಂಪಲ್ ನಾನು, ಒಂದು OCD, ಒಂದು ಸ್ಕಿಜೋಫ್ರೀನಿಯಾ, ಒಂದು ಸಬ್ಸ್ಟೆನ್ಸ್ ಅಬ್ಯೂಸ್, ಮೂರು ಕಾಮನ್ ಫ್ಯಾಮಿಲಿಯವ್ರಿಗೆ ಕಷ್ಟ ಅಂತ ಕರ್ಕೊಂಬರ್ರಿ. ಈಗ ಗೀಳು ಮನೋರೋಗದಲ್ಲಿ ದಿನಕ್ಕೆ ಇರೋದು 24 ಗಂಟೆ, ಅದರಲ್ಲಿ 15 ನಿಮಿಷ ಸ್ನಾನ ಮಾಡ್ತಾ ಇದ್ದಾನೆ, 15 ಕೆಲಸನ ಅರ್ಧ ಗಂಟೆ ಮಾಡ್ತಾ ಇದ್ದಾನೆ, ಆ ಒಂದು ಮಹಿಳೆ ಪಾತ್ರೆ ತೊಳಿತಾನೆ ಇದ್ದಾಳೆ, ಬಟ್ಟೆ ಒಗಿತಾನೆ ಇದ್ದಾರೆ, ಸ್ನಾನ ಮಾಡ್ತಾನೆ ಇದ್ದಾರೆ, ಗಂಟೆಗಟ್ಟಲೆ ಆಗ್ತಾ ಹೋಗುತ್ತೆ, 12 ಗಂಟೆ ಆಯಿತು ಇನ್ನೂ ಟಿಫಿನ್ ಮಾಡಿಲ್ಲ, ಮಕ್ಕಳು ಸ್ಕೂಲಿಗೆ ಹೋಗೋದು ಬಿಡ್ತಾರೆ, ಯಾಕೆಂದ್ರೆ ಇಟ್ ಸ್ಟಾರ್ಟ್ಸ್ ಇನ್ ಟೀನೇಜ್, ದೇರ್ ಆರ್ ಚಿಲ್ಡ್ರನ್ ಹೂ ಆರ್ ಸ್ಕೂಲ್ ರೆಫ್ಯೂಸಲ್ ಇದೆ. ಸೊ ಈಗ ಟೈಮ್ ಹೋಗ್ತಾ ಹೋಗ್ತಾ ಇದೆ ಆದರೂ ಬರಕ್ಕೆ ರೆಡಿ ಇಲ್ಲ. ಇದು ತೊಂದರೆ ಬಾರಪ್ಪ ಡಾಕ್ಟರ್ ತಗೊಂಡು, ಹೇ ಇದೇನು ತೊಂದರೆ ಇಲ್ಲ, ನಾನು ಚೆನ್ನಾಗಿ ಮಾಡ್ಕೋತೀನಿ, ಅಥವಾ ದುರಭ್ಯಾಸ ದುಶ್ಚಟ ಅಂತ ಹೇಳ್ತೀವಲ್ಲ, ಅದರಲ್ಲಿ ಏನು ತಪ್ಪಿದೆ? ಎಲ್ಲರೂ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಮಾಡ್ತಾರೆ, ಸಿನಿಮಾದಲ್ಲಿ ನೋಡಿದ್ದೀನಿ, ಯಾಕೆ ಹೋಗಬೇಕು? ಅದೇ ರೀತಿ ಸ್ಕಿಜೋಫ್ರೀನಿಯಾ ಕಾಯಿಲೆ ಅಂದ್ರೆ ತುಂಬಾ ಕಷ್ಟ ಅವ್ರನ್ನ ಕನ್ವಿನ್ಸ್ ಮಾಡೋದು, ನಾನು ಹೇಳ್ತಾರೆ ಸತ್ಯ, ನೀವು ಅರ್ಥ ಮಾಡ್ಕೊಂಡು ನಿಮ್ಮ ತಲೆ ಸರಿ ಇಲ್ಲ. ಸೊ ಈ ರೀತಿ ತೊಂದರೆಗಳಿಗೂ ಒಂದು ಲಕ್ಷಣಗಳು, ಒಂದು ಅನುಮಾನ, ಒಂದು ಸಂಶಯ, ಒಂದು ಹೆದರಿಕೆ, ಒಂದು ದುಃಖ, ಒಂದು ಚಿಂತೆ, ಅದಕ್ಕೂ ಚಿಕಿತ್ಸೆ ಇದೆ ಅಂತ ಒಂದು ತೋರಿಸಿದ್ರೆ ಜನಕ್ಕನ್ನು ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದೆಲ್ಲ.
1: ಈಗ ಇದೆಲ್ಲ ನೀವು ಹೇಳ್ತಾ ಇರುವಂತದ್ದು ಸಾಕಷ್ಟು ಸಮಯದಿಂದ ಬಂದಂತಹ ಒಂದು ಚಿತ್ರಗಳಲ್ಲಿ ಮಾನಸಿಕ ಅಸ್ವಸ್ಥರ ಬಗ್ಗೆ ನೀಡ್ತಾ ಇರೋ ಚಿತ್ರಣ ಆಯ್ತು. ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಹೊಸ ಅಲೆ ಬಂದಿದೆ ಅಂತ ಹೇಳಲಾಗುತ್ತೆ, ಉತ್ತಮ ಚಿತ್ರಗಳು ಬರ್ತಾ ಇದೆ ಅಂತ ಹೇಳಲಾಗುತ್ತೆ. ಈಗಿನ ಚಿತ್ರಗಳಲ್ಲಿ ಮಾನಸಿಕ ಅಸ್ವಸ್ಥರ ಚಿತ್ರಣ ಯಾವ ರೀತಿಯಾಗಿದೆ, ಏನಾದರೂ ಬದಲಾಗಿದೆಯಾ, ಹೇಗೆ?
0: 70-ರ ದಶಕದಿಂದ ನಾವು ಮಾನಸಿಕ ಕಾಯಿಲೆಗಳ ಚಿತ್ರಗಳನ್ನು ನೋಡ್ತಾ ಬಂದಿದ್ದೀವಿ. ನಾವು ಆಗ್ಲಿಂದ ಮನುಷ್ಯರನ್ನ ಒಂಥರ ದಡ್ಡರ ತರ, ಮೂರ್ಖರ ತರ, ವಿಚಿತ್ರವಾಗಿ ತೋರಿಸೋದೆ ಒಂಥರ, ಇನ್ನೂ ಒಂದು ವರ್ಡ್ ಹೇಳ್ಬೇಕಾಗಿ ಸೈಕೋ ತರ ತೋರಿಸೋದು ಒಂದು ಪ್ರಯತ್ನ ನಡೀತಾನೆ ಇದೆ. ಕಳೆದ 1 ದಶಕದಲ್ಲಿ ಹೌದು, ಸ್ವಲ್ಪ ಪ್ರಯತ್ನ ನಡೀತಾ ಇದೆ. 80-ರಲ್ಲೂ ಕೆಲವೊಂದು ಕಾಯಿಲೆಗಳ ಬಗ್ಗೆ ಶರಪಂಜರ ಚಿತ್ರದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು. ಸ್ಕಿಜೋಫ್ರೀನಿಯಾ ಅಂದ್ರೆ

0: ಏನಾಗುತ್ತೆ, ಅದರ ಎಫೆಕ್ಟ್ ಹೇಗಿರುತ್ತೆ ಅಂತಕೊಂಡು. ಇತ್ತೀಚಿನ ದಶಕದಲ್ಲಿ ಖಿನ್ನತೆಯ ಬಗ್ಗೆ, ಹಿಂದಿ ಚಿತ್ರರಂಗದಲ್ಲಿ ನೆನಪು ಶಕ್ತಿಯ ಕಾಯಿಲೆ, ವೃದ್ಧರಲ್ಲಾಗೋ ಡಿಮೆನ್ಷಿಯಾ ಕಾಯಿಲೆ ಬಗ್ಗೆ, ಈ ಆಲ್ಝಿಮರ್ಸ್ ಡಿಮೆನ್ಷಿಯಾ ಪೇಷಂಟ್ಸ್ ಬಗ್ಗೆ, ಕನ್ನಡದಲ್ಲಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರ ಆಗಿರ್ಬೋದು, ಮಕ್ಕಳಲ್ಲಿ ಈ ಎಜುಕೇಷನ್ ಸ್ಟಡೀಸಲ್ಲಿ ಹಿಂದುಳಿತಾರೆ, ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಅದರಲ್ಲಿ ತಾರೆ ಜಮೀನ್ ಪರ್ ಅಂತ ಹೇಳ್ಬೋದು, ಒಳ್ಳೆಯ ಪ್ರಯತ್ನ ನಡೀತಾನೆ ಇದೆ. ಬಟ್ ಆದರೂ ಎಲ್ಲೋ ಒಂದು ಕಡೆಗೆ ಇನ್ನೂ ಒಬ್ಬ ಚಿತ್ರ ತಯಾರು ಮಾಡುವ ನಿರ್ದೇಶಕ ತನ್ನಂತಾನು ಕಂಪ್ಲೀಟಾಗಿ ಅದರ ಬಗ್ಗೆ ತಿಳುವಳಿಕೆ ಇಟ್ಟುಕೊಂಡು ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನನ್ನ ಒಂದು ಸಲಹೆ ಏನಪ್ಪ ಅಂದರೆ, ಸಿನಿಮಾ ಮಾಡೋರಿಗೆ ಒಬ್ಬ ನಿರ್ದೇಶಕ ಮಾನಸಿಕ ಕಾಯಿಲೆಯನ್ನು ಆ ಚಿತ್ರದ ಕಥೆಯಲ್ಲಿ ಇಟ್ಕೋಬೇಕನ್ನೋ ಪ್ರಯತ್ನ ಮಾಡಿದರೆ ತಲೆಯಲ್ಲಿ ಮೊದಲೊಂದು ಪ್ರಶ್ನೆ ಬರಬೇಕು, ಇದು ಈ ಚಿತ್ರಕಥೆಗೆ ಅಗತ್ಯ ಇದೆಯಾ? ಇದ್ದರೆ ಇದನ್ನು ನಾನು ತೋರಿಸೋ ರೀತಿಯಿಂದ ನಾನು ಎಲ್ಲರೂ ತಪ್ಪಾಗಿ ತೋರಿಸ್ತಾ ಇದ್ದೆನ, ರಾಂಗ್ ಆಗಿ ತೋರಿಸ್ತಾ ಇದ್ದೆನ? ಯಾಕಂದರೆ ಇದರಿಂದ ಇನ್ಫಾರ್ಮೇಷನ್ನು ತುಂಬ ಜನಕ್ಕೆ ಹೋಗುತ್ತೆ. ಸೊ ಹಾಗೆ ಹೋಗ್ತಾ ಹೋದಾಗೆಲ್ಲ ಅವನು ಅದರ ಬಗ್ಗೆ ಯಾರಾದರೂ ಒಬ್ಬರು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಚರ್ಚೆ ಮಾಡಿ ತನ್ನ ಒಂದು ಈ ರೀತಿ ತೋರಿಸ್ತಾರೆ ಸರಿನಾ ತಪ್ಪ ಅಂತ ಕೇಳಿಕೊಂಡು ಮುಂದೆ ಹೋಗೋದು ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ.
1: ಈಗ ಇತ್ತೀಚೆಗೆ ಈ ನಮ್ಮ ಮಾನಸಿಕ ಆರೋಗ್ಯ ಕಾಯಿದೆ 2017 ಏನಿದೆ ಅದು ತುಂಬಾ ಚರ್ಚೆಯಲ್ಲಿದೆ. ಯಾಕಂದ್ರೆ ಎಲ್ಲ ಜನರ ಒಂದು ಒಳಿತನ್ನ ಗುರಿಯಾಗಿಟ್ಕೊಂಡು ವಿಶೇಷವಾಗಿ ಮಾನಸಿಕ ಅಸ್ವಸ್ಥರಿಗೂ ಹಕ್ಕುಗಳಿದೆ ಅಂತ ಹೇಳಿ ಸಾಕಷ್ಟು ನಿಯಮಗಳನ್ನು ಅದರಲ್ಲಿ ರೂಪಿಸಲಾಗಿದೆ. ಸಿನಿಮಾ ಮಾಧ್ಯಮಕ್ಕೂ ಮತ್ತು ಇದಕ್ಕೂ, ಈ ಕಾಯಿದೆಗೂ ಏನಾದರೂ ಒಂದು ಪ್ರಸ್ತಾವನೆ ಇದೆಯಾ? ಅದರಲ್ಲಿ ಏನಾದರೂ ಮಾಡಬಹುದು ಅಂತ ಕಾನೂನಿನ ಬಗ್ಗೆ ಏನಾದರೂ ವಿವರಿಸಲಾಗಿದೆಯಾ? ಹೇಗೆ
0: ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ 2017 ಸೆಕ್ಷನ್ 20 ಮತ್ತು 21 ಇದಕ್ಕೋಸ್ಕರನೇ ಮೀಸಲಾಗಿದೆ. ಸೊ ಈ ಒಂದು ಏನು ಮಾನಸಿಕ ಕಾಯಿಲೆಯನ್ನು ತೋರಿಸೋ ರೀತಿಯಲ್ಲಿ ಅವನಿಗೆ ಒಂದು ಹಕ್ಕಿದೆ, ಅವನಿಗೊಂದು ರೈಟ್ ಟು ನಾಟ್ ಬಿಂಗ್ ಶೋನ್ ಆಸ್ ಕ್ರೂಯಲ್, ಹಿಂಸಾತ್ಮಕವಾಗಿ ತೋರಿಸೋದು ಅಥವಾ ವಿಚಿತ್ರವಾಗಿ ತೋರಿಸೋದು ಅದು ತಪ್ಪು ಅಂತ ತೋರಿಸೋಕ್ಕೆ ಒಂದು ರೂಲ್ ಇದೆ. ಅದನ್ನು ವೈಪರೀತ್ಯವಾಗಿ ತೋರಿಸಿದರೆ ಅದಕ್ಕೆ ತಕ್ಕ ಹಾಗೆ ಒಂದು ಪೆನಾಲ್ಟಿ, ಒಂದು ಮತ್ತು ಶಿಕ್ಷೆ ಕೂಡ ಅದಕ್ಕೆ ಇದೆ. ಅದೇ ರೀತಿ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಆ್ಯಕ್ಟ್ ಅಂತಂದಿದೆ, RPDA ಆ್ಯಕ್ಟ್ 2006 ಬಂದಿತ್ತು ಅನ್ಸುತ್ತದೆ. ಅದರ ಪ್ರಕಾರ ಕೂಡ ಒಂದು ಈ ಒಂದು ಮಾನಸಿಕ ರೋಗಿ ಬುದ್ಧಿಮಾಂದ್ಯ ವ್ಯಕ್ತಿನ ಕೆಟ್ಟದಾಗಿ ಪ್ರತಿಬಿಂಬಿಸೋದು ಅಥವಾ ಕ್ರೂರಿಯಾಗಿ ಪ್ರತಿಬಿಂಬಿಸೋದು, ಹಿಂಸಾತ್ಮಕವಾಗಿ ನಿಂದನೆಯಾಗಿ ಪ್ರತಿಬಿಂಬಿಸೋದು ತಪ್ಪು ಅಂತ ಹೇಳಬೇಕಾಗತ್ತೆ. ಅದಕ್ಕೆ ತಕ್ಕ ಹಾಗೆ ಪೆನಾಲ್ಟೀಸು ಇದೆ.
1: ಈ ವಿಷಯದ ಕುರಿತಾಗಿ ನೀವು ಏನು ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಿ?
0: ಹೆಲ್ತ್ ಪ್ರಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಮಾನಸಿಕ ಆರೋಗ್ಯದ ಕುರಿತು ಜನರಿಗೆ ಒಂದು ವಿಷಯನ ಪರಿಚಯ ಮಾಡೋದ್ರಲ್ಲಿ ಕೇವಲ ಮನೋವೈದ್ಯರ ಜವಾಬ್ದಾರಿ ಮಾತ್ರ ಅಲ್ಲ, ಸಮಾಜದ ಜವಾಬ್ದಾರಿ ಕೂಡ ಹೌದದು. ಕಾರಣ ಇವತ್ತಿನ ದಿವಸದ ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕಂದ್ರೆ ಆಟ್ ಆನ್ ಎನ್ ಎವರೇಜ್ ಅಬೌಟ್ 6 crore ಪೀಪಲ್, 6 crore ಜನಕ್ಕೆ ಮಾನಸಿಕ ಕಾಯಿಲೆ ತೊಂದರೆ ಇದೆ. ಆದರೆ ಅದರಲ್ಲಿ ಕೇವಲ 10-20% ಜನ ಮಾತ್ರ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ಬರ್ತಾರೆ. ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಂದು 10-20% ಜನ 12 ತಿಂಗಳೇ, 1 ವರ್ಷಕ್ಕಿಂತ ಜಾಸ್ತಿ ತೊಂದರೆಗಳನ್ನ ಅನುಭವಿಸಿದ್ರು ಡಾಕ್ಟರ್ ಹತ್ರ ಹೋಗಲಿಕ್ಕೆ ಇನ್ನೂ ಟೈಮ್ ತೊಗೊಂಡಿರ್ತಾರೆ, ಹೋಗಿ ಮಾತಾಡೋದಿಲ್ಲ ಅವ್ರ ಜೊತೆಗೆ. ಇಷ್ಟು ಸ್ಥಿತಿ ಗಂಭೀರವಾಗಿದ್ದಾಗ ಸಮಾಜದ ಎಲ್ಲ ಜನರು ತಮ್ಮ ತಮ್ಮ ಒಂದು ಪ್ರಯತ್ನ ಮಾಡೋದು ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ಸಿನಿಮಾ ಮಾಧ್ಯಮ ಒಂದು ತುಂಬ ಇಂಪಾರ್ಟೆಂಟ್ ಮಾಧ್ಯಮ, ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ, ಗಾಢವಾದ ಪರಿಣಾಮ ಬೀಳುತ್ತೆ. ಅದರ ಮೂಲಕ ಪುಸ್ತಕಗಳು ಹೇಳಲಾರದ ವಿಷಯಗಳನ್ನು ಜನಕ್ಕೆ, ಸಾವಿರಾರು ಜನಕ್ಕೆ ಲಕ್ಷಾಂತರ ತಲುಪಿಸೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಬ್ರೇಕಿಂಗ್ ಬ್ಯಾರಿಯರ್ಸ್, ಈ ಒಂದು ಏನು ಅಡೆಚಡೆಗಳಿದೆ ಮಾನಸಿಕ ಆರೋಗ್ಯದ ಕುರಿತು ಜನರಿಗೆ ತಿಳಿಸ್ಲಿಕ್ಕೆ, ಅದನ್ನು ಮುರಿಲಿಕ್ಕೆ ಅವರು ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಎರಡನೇದು, ಈ ಸ್ಟೀರಿಯೋಟೈಪಿಂಗ್ ಅಂತ ಏನು ಆಗಿದೆ, ಮಾನಸಿಕ ಆಗಿಲ್ಲ ಜನ ಹೀಗಿರ್ತಾರೆ ಹಾಗಿರ್ತಾರೆ, ಅದನ್ನು ಮುರಿಬೇಕಾದ ಪ್ರಸಂಗ ಬಂದಿದೆ. ಕೊನೆಯ ಪಾಯಿಂಟ್ ಏನಂದರೆ, ಸಿನಿಮಾದಲ್ಲಿ ತೋರಿಸ್ಬೇಕಾದ್ರೆ ಒಂದು ಒಂದು ವ್ಯಕ್ತಿ, ಒಂದು ಹೀರೋಯಿನ್ ಪ್ರಯತ್ನ ಇರೋ ಹೀರೋ ಪ್ರಯತ್ನ, ನನ್ನ ಪ್ರೀತಿಯಿಂದನೇ ವಾತ್ಸಲ್ಯದಿಂದನೇ ನನ್ನ ಹುಡುಗನನ್ನು ಚೇಂಜ್ ಮಾಡ್ತೀನಿ ಅಥವಾ ಈಗ ಚೇಂಜ್ ಮಾಡೋದು ತುಂಬ ಪ್ರಯತ್ನ ಮಾಡ್ತಾರೆ, ಇಲ್ಲದ್ರೆ ಚೇಂಜ್ ಆಗೋದಿಲ್ಲ, ಅವ್ರು ಹಾಗೆ ಏನೋ ಆಗೋ ಕೆಟ್ಟದಾಗೋಗುತ್ತೆ. ಎರಡರ ಮಧ್ಯೆ ತುಂಬ ಇದೆ, ಅದು ಈ 2 ends of spectrum ಮಧ್ಯದಲ್ಲಿ ಕಾಯಿಲೆಗೆ ಚಿಕಿತ್ಸೆ ತಗೊಂಡು ಸರಿ ಹೋಗುವಂಥದ್ದು ಏನು ನಾವು ರೆಗ್ಯುಲರ್ಲಿ ನೋಡ್ತೀವಿ, ಅದನ್ನು ಎಷ್ಟು ತೋರಿಸಿದಿರಿ, ಎಷ್ಟು ತೋರಿಸ್ತಾ ಇದ್ದೀರಿ? ಆ ನಿಟ್ಟಿನಲ್ಲಿ ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಬೇಕಾಗಿದೆ.
1: ಸಿನಿಮಾ ಮಾಧ್ಯಮಕ್ಕೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಎಷ್ಟು ಹತ್ತಿರದ ಸಂಬಂಧವಿದೆ ಮತ್ತು ಹೇಗೆ ಅದನ್ನು ಸರಿಯಾಗಿ ತೋರಿಸಬೇಕು ಎನ್ನುವುದರ ಕುರಿತಾಗಿ ಇಷ್ಟೊತ್ತು ನಮ್ಮೊಡನೆ ಚರ್ಚೆಯನ್ನು ನಡೆಸಿದ್ರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಂದನೆಗಳು. ಸಿನಿಮಾ ಮಾಧ್ಯಮ ಅನ್ನೋದು ಕೇವಲ ಮನರಂಜನೆಗಾಗಿ ಮಾತ್ರವಲ್ಲ, ಇಡೀ ಸಮಾಜದ ಮೇಲೆ ಅದೊಂದು ಪರಿಣಾಮವನ್ನು ಬೀರಬಹುದು, ಹಾಗಾಗಿಯೇ ಅದು ಅತ್ಯಂತ ಜವಾಬ್ದಾರಿಯುತವಾಗಿ ಕೂಡ ಇರಬೇಕಾಗುತ್ತೆ ಅನ್ನುವುದನ್ನು ನಾವು ಈ ಒಂದು ಕಾರ್ಯಕ್ರಮದ ಈ ಭಾಗದಲ್ಲಿ ನೋಡಿದ್ವಿ. ಇದರ ಕುರಿತು ಇನ್ನಷ್ಟು ಚರ್ಚೆ ಮುಂದಿನ ಭಾಗದಲ್ಲಿ.

0: ಆತ್ಮೀಯರೇ, ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಯ ಎರಡನೇ ಭಾಗವನ್ನು. ಟಿವಿ ಸಿನಿಮಾ ಅಂತಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರನ್ನೂ ಅದು ಸೂಜಿಗಲ್ಲಿನಂತೆ ಸೆಳೆಯುತ್ತೆ. ವಿಶೇಷವಾಗಿ ಮಕ್ಕಳಿಗೆ ಮತ್ತು ಯುವ ಜನರಿಗೆ ಈ ಟಿವಿ ಸಿನಿಮಾ ಅಂತಂದ್ರೆ ಎಲ್ಲಿಲ್ಲದ ಆಕರ್ಷಣೆ. ಆದರೆ ಇವುಗಳನ್ನ ನೋಡೋದ್ರಿಂದ ಮನಸ್ಸಿನ ಮೇಲೆ ಅದು ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಎನ್ನುವುದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಅಭಯ ಆಸ್ಪತ್ರೆಯಲ್ಲಿ ಮನಃಶಾಸ್ತ್ರಜ್ಞರಾಗಿರುವಂತಹ ವಿಂಧ್ಯಾ ರೈ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಿನಿಮಾ ನೋಡ್ತೀವಿ, ಧಾರಾವಾಹಿಗಳನ್ನ ನೋಡ್ತೀವಿ, ಮಕ್ಕಳು ಮತ್ತೆ ಯುವ ಜನರು ಎಲ್ಲರೂ ನೋಡೋದು ಸಹಜವೇ. ಆದ್ರೆ ಇದು ಮನಸ್ಸಿನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ?
1: ಖಂಡಿತ, ಸಿನಿಮಾ ಮತ್ತೆ ದೃಶ್ಯ ಮಾಧ್ಯಮಗಳು ಮನಸ್ಸಿನ ಮೇಲೆ ಅಗಾಧವಾಗಿ ಪರಿಣಾಮ ಬೀರುತ್ತೆ. ಮನುಷ್ಯನ ಮೆದುಳಿನ ಮೇಲೆ ಸಿನಿಮಾ ಚಿತ್ರಣಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಒಂದು ಅಧ್ಯಯನ ಇದೆ, ಅದಕ್ಕೆ ನ್ಯೂರೋ ಸಿನಿಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನ್ ಹೇಳಲಾಗುತ್ತೆ ಅಂತಂದ್ರೆ, ಸಿನಿಮಾ ಚಿತ್ರಣಗಳು ಮನಸ್ಸಿನ ಮೇಲೆ ಭಾವನಾತ್ಮಕವಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಅಂದ್ರೆ ಈಗ ಸಿನಿಮಾಗಳಲ್ಲಿ ನೀವು ಪಾತ್ರಗಳು ಅತ್ತಾಗ ನಮಗೂ ದುಃಖ ಆಗುತ್ತೆ, ಆ ಪಾತ್ರಗಳು ನಕ್ಕಾಗ ನಮಗೂ ಖುಷಿ ಆಗುತ್ತೆ. ಸೊ ಯಾವ ವಿಚಾರ ಭಾವನಾತ್ಮಕವಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೋ ಅದು ಸುಪ್ತ ಮನಸ್ಸಿಗೆ ಇಳಿಯುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗಿನ ಕಾಲಘಟ್ಟನ ನೀವು ತಗೊಂಡ್ರೆ ಸಿನಿಮಾ ಧಾರಾವಾಹಿ ನೋಡದೇ ಇರೋ ಮನೆಗಳೇ ಇಲ್ಲ.
0: ಹೌದು,
1: ಇದು ತುಂಬಾ ಒಂದು ಸಾಮಾನ್ಯವಾದ ಒಂದು ಭಾಗ ನಮ್ಮ ಬದುಕಿನದ್ದು. ಸೊ ಹಾಗಾಗಿ ನಮ್ಮ ವಿಚಾರಗಳು, ಮಾನಸಿಕ ಆಗಿರ್ಬೋದು, ನೈತಿಕ, ಸಾಮಾಜಿಕ, ಈ ವಿಚಾರಗಳು ಮೂಡುವಲ್ಲಿ ಹೇಗೆ ಒಂದು ಸಮಾಜದ ಪಾತ್ರ ಇದೆಯೋ ಅಷ್ಟೇ ಪಾತ್ರ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಸಿನಿಮಾದ ಪಾತ್ರವೂ ಇದೆ. ಸೊ ಸಮಾಜದಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳು, ಅದು ಲಿಂಗಭೇದ, ಅಸಮಾನತೆ, ತಾರತಮ್ಯ, ವ್ಯಸನ, ಸಂಬಂಧಗಳ ಬಗೆಗಿನ ನಿರೀಕ್ಷೆ, ಇವೆಲ್ಲದರ ಬಗ್ಗೆ ನಮ್ಮ ಅಭಿಪ್ರಾಯ ಮೂಡೋದಕ್ಕೆ ಸಿನಿಮಾ ಕೂಡ ಮುಖ್ಯ ಕಾರಣ ಆಗುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಇದೆಲ್ಲದರ ಜೊತೆ ಬಹಳ ಮುಖ್ಯವಾದ ಒಂದು ವಿಚಾರ, ಮಾನಸಿಕ ಆರೋಗ್ಯದ ಸಮಸ್ಯೆ ಬಗ್ಗೆ ಕಳೆದ 10 ವರ್ಷಗಳಿಂದ ಒಂದು ಸ್ವಲ್ಪ ಜಾಸ್ತಿ ಚರ್ಚೆ ಆಗ್ತಾ ಇದೆ. ಅದ್ರ ಮೊದಲು ಜನರಿಗೆ ಅದ್ರ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಸೊ ಅದ್ರ ಬಗೆಗಿನ ಮಾಹಿತಿ ಮೊದಲು ಎಲ್ಲಿಂದ ಬರ್ತಾ ಇತ್ತು? ಹೆಚ್ಚಾಗಿ ದೃಶ್ಯ ಮಾಧ್ಯಮ ಮತ್ತೆ ಸಿನಿಮಾಗಳಿಂದ ಬರ್ತಾ ಇತ್ತು. ಆದ್ರೆ ಅದನ್ನು ಬಿಂಬಿಸಿರುವಂತ ರೀತಿ ತುಂಬಾ ನೆಗೆಟಿವ್ ಆಗಿದೆ ನಮ್ಮ ಸಿನಿಮಾಗಳಲ್ಲಿ. ಸೊ ಮಾನಸಿಕ ಸಮಸ್ಯೆ ಇರೋರು ತುಂಬಾ ವಿಚಿತ್ರವಾಗಿ ಆಡ್ತಾರೆ, ಅವರು ಇನ್ನೊಬ್ಬರಿಗೆ ಹಾರ್ಮ್ ಮಾಡ್ತಾರೆ, ಅವರಿಗೆ ಚಿಕಿತ್ಸೆ ಇಲ್ಲ ಈ ಕಾಯಿಲೆಗೆ, ಆಮೇಲೆ ಚಿಕಿತ್ಸೆ ಕೊಟ್ಟರು ಕೂಡ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಅದು ತುಂಬಾ ಪೇನ್ಫುಲ್ ಆಗಿ ಭಯಾನಕವಾಗಿರುತ್ತೆ. ಈ ತರ ಎಕ್ಸಾಜರೇಟೆಡ್ ಆಗಿ ನೈಜತೆಗೆ ತುಂಬಾ ದೂರ ಇರೋ ರೀತಿ ಚಿತ್ರಣ ಮಾಡಿರೋದ್ರಿಂದ ಈಗಿನ ಕಾಲದಲ್ಲಿ ಕೂಡ ಚಿಕಿತ್ಸೆಗೆ ಬರೋದಕ್ಕೆ ಜನ ಹಿಂಜರಿತಾರೆ, ಯಾಕೆಂದ್ರೆ ಅಷ್ಟೊಂದು ಸ್ಟಿಗ್ಮಾ ಇದೆ. ಇದಕ್ಕೆ ಸಿನಿಮಾ ದೃಶ್ಯ ಮಾಧ್ಯಮ ಕೂಡ ಮುಖ್ಯ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ.
0: ನೀವ್ ಹೇಳಿದ್ರಿ ಈಗ ಸಿನಿಮಾ ಮತ್ತು ದೃಶ್ಯ ಮಾಧ್ಯಮ ಇಲ್ದೇದಂತಹ ಮನೆಗಳೇ ಇಲ್ಲ ಅಂತೇಳಿ. ಚಿಕ್ಕ ಚಿಕ್ಕ ಮಕ್ಕಳು, ಸುಮಾರು ಒಂದು ವರ್ಷ ಎರಡು ವರ್ಷದ ಮಕ್ಕಳು ಕೂಡ ಮೊಬೈಲ್ ಅನ್ನ ಇಟ್ಕೊಂಡು ಅಥವಾ ಟಿವಿ ಮುಂದೆ ಗಂಟೆಗಟ್ಟಲೆ ಸಮಯವನ್ನ ಕಳೆಯೋದು ಇಂದಿನ ದಿನಗಳಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಸಾಮಾನ್ಯ ಚಿತ್ರಣ. ಹಾಗಾಗಿ ಮಕ್ಕಳ ಮನಸ್ಸಿನ ಮೇಲೆ, ಅದು ಚಿಕ್ಕ ಮಕ್ಕಳೇ ಆಗಿರಬಹುದು ಅಥವಾ ಶಾಲೆಗೆ ಹೋಗುವ ಮಕ್ಕಳೇ ಆಗಿರಬಹುದು, ಈ ಎಲ್ಲ ರೀತಿಯ ನೋಡೋದೇನಿದೆಯಲ್ಲ, ವೀಕ್ಷಣೆ ಯಾವ ರೀತಿ ಪರಿಣಾಮ ಬೀರುತ್ತೆ?
1: ಹೌದು ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಮಕ್ಕಳ ಮನಸ್ಸು ಅಥವಾ ಮೆದುಳು ಬೆಳವಣಿಗೆ ಹಂತದಲ್ಲಿ ಇರುತ್ತೆ. ಸೊ ಬೆಳವಣಿಗೆ ಹಂತದಲ್ಲಿ ಇರೋದ್ರಿಂದ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ. ಅವರಿಗೆ ಕಾಲ್ಪನಿಕತೆ ಮತ್ತೆ ನೈಜತೆ ಬಗ್ಗೆ ಅಂತರ ತಿಳಿಯೋದು ಸ್ವಲ್ಪ ಕಷ್ಟ, ಅಂತರ ತಿಳಿಯೋದಿಲ್ಲ ಅವ್ರಿಗೆ. ನೋಡಿದ್ದನ್ನ ಸರಿ ತಪ್ಪು ವಿಶ್ಲೇಷಣೆ ಮಾಡದೆ ಅನುಕರಣೆ ಮಾಡುವಂತ ವಯಸ್ಸು ಕೂಡ ಹೌದು. ಸೊ ಹಾಗಾಗಿ ವಯಸ್ಸಿಗೆ ಮೀರಿದಂತ ಕೆಲವೊಂದು ಚಿತ್ರಣಗಳು ಅಥವಾ ಹಿಂಸಾತ್ಮಕ ಭಯಾನಕ ಚಿತ್ರಣಗಳನ್ನ ನೋಡೋದ್ರಿಂದ ಖಿನ್ನತೆ, ಆತಂಕ, ನಿದ್ರಾಹೀನತೆ, ನಿದ್ದೆಯಲ್ಲಿ ಬೆಚ್ಚಿ ಬೀಳೋ ಅಂಥದ್ದು ಅಥವಾ ಶಾಲೆಗೆ ಹೋಗೋದಕ್ಕೆ ತಿರಸ್ಕಾರ ಮಾಡುವಂಥದ್ದು, ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ರೆಗ್ಯುಲರ್ ಆಗಿ ಕ್ಲಿನಿಕಲ್ ನೋಡ್ತೀವಿ. ಇದರ ಜೊತೆಯಲ್ಲಿ ಇದು ಎಲ್ಲ ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಏನಲ್ಲ, ಕೆಲವೊಂದು ಯಾಕೆಂದ್ರೆ ಮಕ್ಕಳು ನೋಡಿನೂ ಕಲಿಯೋದ್ರಿಂದ ಕೆಲವೊಂದು ಒಳ್ಳೆ ಸಂದೇಶ ಇರೋವಂತ ಸಿನಿಮಾಗಳು ಅಥವಾ ದೃಶ್ಯಗಳನ್ನ ತೋರಿಸೋದ್ರಿಂದ ಅದು ಹೆತ್ತವರು ನಿಗಾ ವಹಿಸಬೇಕು, ಅವ್ರ ಜೊತೆ ಕೂತ್ಕೊಂಡು ನೋಡೋದ್ರಿಂದ ಸಕಾರಾತ್ಮಕವಾದ ಚಿಂತನೆ ಮತ್ತೆ ವರ್ತನೆಯನ್ನ ಬೆಳೆಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ. ಆದ್ರೆ ಅವ್ರು ಯಾವ ರೀತಿಯ ಕಂಟೆಂಟ್ ನ ನೋಡ್ತಾರೆ ಅನ್ನೋದ್ರ ಬಗ್ಗೆ ಹೆತ್ತವರ ನಿಗಾ ಇರಬೇಕು, ಅದಕ್ಕೆ ಒಂದು ಟೈಮ್ ಲಿಮಿಟೇಷನ್ ಇರಬೇಕು. 3 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ದೃಶ್ಯ ಮಾಧ್ಯಮ ತೋರಿಸ್ತಾ ಇದ್ರೇನೆ ಉತ್ತಮ.
0: ಮಕ್ಕಳಾಯ್ತು, ಮುಂದಿನ ಒಂದು ಹಂತ ಏನಿದೆ, ಯೌವನ. ಯೌವನದಲ್ಲಿ ಎಲ್ಲವೂ ಚಂದ, ಯೌವನದಲ್ಲಿ ಹೊಸ ಹೊಸದನ್ನ ಮಾಡುವಂತಹ ಹುಮ್ಮಸ್ಸಿರುತ್ತೆ, ಹಾಗೆ ಬೇರೆ ಬೇರೆಯದನ್ನ ನೋಡುವಂತಹ ಕುತೂಹಲ ಕೂಡ ಇರುತ್ತೆ. ಈ ಯುವ ಜನರು ಅಂದ್ರೆ ಯುವಕ ಯುವತಿಯರ ಒಂದು ಮನೋಬೆಳವಣಿಗೆಯ ಮೇಲೆ

0: ಎಲ್ಲ ಮಾಧ್ಯಮಗಳು ಬೀರುವಂತಹ ಪ್ರಭಾವ ಎಂಥದ್ದು.
1: ಹೌದು, ಹದಿಹರೆಯ ಮತ್ತೆ ಯುವ ಜನತೆ ಸಿನಿಮಾ ಜಗತ್ತಿನಿಂದ ಬಲು ಬೇಗ ಆಕರ್ಷಿತರಾಗುತ್ತಾರೆ. ಈ ವಯಸ್ಸಲ್ಲಿ ದೈಹಿಕ ಸೌಂದರ್ಯ ಆಗ್ಲಿ, ಪ್ರೀತಿ ಪ್ರೇಮದ ವಿಚಾರ, ಆಕರ್ಷಣೆ, ಇದು ತುಂಬಾ ಮುಖ್ಯ ಆಗುತ್ತೆ ಅವ್ರಿಗೆ. ಇದು ವಯೋ ಸಹಜ, ಇದು ತಪ್ಪಲ್ಲ. ಹಾಗಾಗಿ ಈ ಇದರ ಬಗೆಗಿನ ನಿರೀಕ್ಷೆಗಳು ಏನಿರುತ್ತಲ್ವಾ, ಇದು ದೃಶ್ಯ ಮಾಧ್ಯಮ ಮತ್ತೆ ಸಿನಿಮಾದಿಂದ ಪ್ರೇರೇಪಣೆ ಆಗ್ಬೋದು. ಯಾವಾಗ ನೈಜತೆ ಮತ್ತೆ ಅವರ ನಿರೀಕ್ಷೆ ಇದರಲ್ಲಿ ತುಂಬಾ ಅಂತರ ಇರುತ್ತೆ, ಅದು ಖಿನ್ನತೆ ಮತ್ತೆ ಕೆಲವೊಂದ್ಸಲ ಆತ್ಮಹತ್ಯೆಯ ಕಡೆ ಮುಖ ಮಾಡುವಂತದನ್ನು ಪ್ರೇರೇಪಣೆ ಮಾಡಬಹುದು. ಇದರ ಜೊತೆಯಲ್ಲಿ ಈ ವಯಸ್ಸು ನಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗುವಂತಹ ಘಟ್ಟ. ನಾನು ಯಾರು, ನಾನು ಏನ್ ಮಾಡಬೇಕು, ಆ ತರ ವ್ಯಕ್ತಿತ್ವ ಬೆಳವಣಿಗೆ ಆಗುವಂತಹ ಘಟ್ಟ ಆಗಿರೋದ್ರಿಂದ ಒಂದು ಸರಿಯಾದ ಗುರು, ಸರಿಯಾದ ಗುರಿ, ಮಾರ್ಗದರ್ಶನ ಇಲ್ಲದೇ ಇದ್ರೆ ಸಿನಿಮಾ ನಟ ನಟರನ್ನ, ನಟ ನಟಿಯರ್ನ, ಇಲ್ಲ ಅವರು ಮಾಡೋ ಪಾತ್ರಗಳನ್ನೇ ಆದರ್ಶವಾಗಿಸುವಂತ ಸಾಧ್ಯತೆ ಇದೆ. ಸೊ ಇದು ಕೂಡ ಹಾನಿಕರ ಆಗುವಂತ ಸಾಧ್ಯತೆ ಇದೆ. ಇನ್ನು ಅಧ್ಯಯನ ಏನ್ ಹೇಳುತ್ತೆ ಅಂತಂದ್ರೆ, ಹಿಂಸಾತ್ಮಕ ಚಿತ್ರಣಗಳನ್ನು ಜಾಸ್ತಿ ಮಾಧ್ಯಮದಲ್ಲಿ ನೋಡೋದ್ರಿಂದ ಯುವಜನತೆಯಲ್ಲಿ ಆಕ್ರಮಣಶೀಲತೆ ಜಾಸ್ತಿ ಆಗುತ್ತೆ ಅನ್ನೋದನ್ನ ಅಧ್ಯಯನನೇ ಹೇಳುತ್ತೆ. ಇನ್ನೂ ಒಂದು ಮುಖ್ಯವಾದ, ಕೊನೆಯಲ್ಲಿ ಮುಖ್ಯವಾದ ವಿಚಾರ, ಒತ್ತಡ. ಒತ್ತಡ ಮನುಷ್ಯನ, ಎಲ್ಲಾ ಮನುಷ್ಯರ ಬದುಕಲ್ಲಿ ಬರುವಂತದ್ದು. ಒತ್ತಡ ಆದಾಗ ಅಥವಾ ಸೋಲಾದಾಗ, ಬ್ರೇಕಪ್ ಆಯ್ತು ಅಂತಾನೆ ಅನ್ಕೊಳ್ಳಿ, ಅವಾಗ ಈ ಸಿನಿಮಾದ ಪ್ರಭಾವದಿಂದ ಆತ್ಮಹತ್ಯೆ ಅಥವಾ ವ್ಯಸನದ ಕಡೆ ಮುಖ ಮಾಡುವಂಥದ್ದು ಎಷ್ಟೊಂದು ನಿದರ್ಶನಗಳನ್ನು ಕೂಡ ನಾವು ನೋಡ್ತೀವಿ.
0: ಈಗ ಸಿನಿಮಾಗಳು ಮತ್ತು ಧಾರಾವಾಹಿಗಳ ವಿಷಯ ಬಂದಾಗ ನಿರ್ಮಾಪಕರು ಹೇಳುವಂಥದ್ದು ಒಂದು ಮಾತು ಏನು ಅಂದರೆ, ಮಹಿಳೆಯರು ಏನಿದ್ದಾರೆ ಅವರು ನಮ್ಮ ಟಾರ್ಗೆಟ್. ಯಾಕಂದರೆ ಭಾವನೆಗಳು ಹೆಚ್ಚಿರುವಂತಹ ಮಹಿಳೆಯರು ಅಲ್ಲಿ ಬರುವ ತೆರೆಯ ಮೇಲೆ ಬರುವಂತಹ ಚಿತ್ರಣಗಳಿಗೆ ತುಂಬ ಬೇಗ ಸ್ಪಂದಿಸ್ತಾರೆ, ಪ್ರತಿಕ್ರಿಯಿಸ್ತಾರೆ. ಹಾಗಾಗಿ ಅವರಿಗೆ ಅದು ಇಷ್ಟ ಆಯಿತು ಅಂತಾದರೆ, ಅವರ ಮೇಲೆ ಅದು ಪ್ರಭಾವ ಬೀರ್ತು ಅಂತಾದರೆ ಸಿನಿಮಾ ಗೆದ್ದಂತೆ ಅಥವಾ ಧಾರಾವಾಹಿ ಯಶಸ್ವಿಯಾದಂತೆ. ಹೀಗಾಗಿ ಸೂಕ್ಷ್ಮ ಮನಸ್ಸಿನ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ಮಹಿಳೆಯರ ಮನಸ್ಸಿನ ಮೇಲೆ ಈ ಎಲ್ಲ ದೃಶ್ಯ ಮಾಧ್ಯಮಗಳ ಪ್ರಭಾವ ಎಷ್ಟರ ಮಟ್ಟಿನದ್ದು?
1: ಹೌದು, ಸೊ ಮಹಿಳೆ ಅಂತ ಬಂದಾಗ ಸಿನಿಮಾದ ಮೊದಲು ಧಾರಾವಾಹಿಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಯಾಕೆಂದ್ರೆ ಎಸ್ಪೆಷಲಿ ಗೃಹಿಣಿಯರಿಗೆ ಧಾರಾವಾಹಿ ಅನ್ನೋದು ಅವ್ರದ್ದೊಂದು ಆಪ್ತ ಸಂಗಾತಿ ಆಗಿದೆ ಅಂದ್ರೆ ತಪ್ಪಾಗುದಿಲ್ಲ. ಈಗಿನ ಕಾಲದಲ್ಲಿ ಪುರುಷರು ಕೂಡ ನೋಡ್ತಾರೆ, ಹಾಗೆ ಅಂತೇನಿಲ್ಲ. ಸೊ ಈ ಧಾರಾವಾಹಿಗಳಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಮನೆಗಳಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕನು ಧಾರಾವಾಹಿ ಓಡ್ತಾ ಇರುತ್ತೆ. ಈ ಏಜ್ ಆದ ವಯಸ್ಸಾದ ಮಹಿಳೆಯರಿಗೆ, ಎಸ್ಪೆಷಲಿ ಸಿಟಿ ಕಡೆ ಇರೋ ಮಹಿಳೆಯರಿಗೆ ಮಾಡೋದಕ್ಕೆ ಬೇರೇನು ಕೆಲಸ ಇರೋದಿಲ್ಲ ಅಥವಾ ಸಾಧ್ಯ ಆಗೋದಿಲ್ಲ. ಹಾಗಿದ್ದಾಗ ಟೈಮ್ ಪಾಸ್ ಮಾಡೋದಕ್ಕೆ ಧಾರಾವಾಹಿಗಳ ಮೊರೆ ಹೋಗ್ತಾರೆ. ಆದ್ರೆ ಧಾರಾವಾಹಿಗಳಲ್ಲಿ ಏನ್ ತೋರಿಸ್ತಾರೆ ಅನ್ನೋದನ್ನ ನಾವು ಬಹಳ ಮುಖ್ಯವಾಗಿ ಗಮನ ಹರಿಸಬೇಕಾಗಿದೆ. ಹೆಚ್ಚಿನ ಧಾರಾವಾಹಿಗಳಲ್ಲಿ ಅತ್ತೆ ಸೊಸೆ ಜಗಳ, ಅತ್ತಿಗೆ ರಾಧಿನಿ ಜಗಳ, ಗಂಡ ಹೆಂಡತಿ ಜಗಳ, ಸೊ ಸಂಬಂಧಗಳ ನಕಾರಾತ್ಮಕ ಚಿತ್ರಣನೇ ಜಾಸ್ತಿ ಆಗುತ್ತೆ. ಸೊ ಆಲ್ರೆಡಿ ನಮ್ಮ ಜೀವನದಲ್ಲಿ ಈ ಸಂಬಂಧಗಳಲ್ಲಿ ಬಿರುಕು ಇದ್ರೆ ಇದು ಮನಸ್ಸನ್ನ ಇನ್ನ ಕಹಿ ಮಾಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದು ಧಾರಾವಾಹಿ. ಧಾರಾವಾಹಿ ನೋಡೋದೇ ಕೆಲವರಿಗೆ ಒಂದು ಚಟ ಆಗ್ಬಿಡ್ಬೋದು, ಕುಟುಂಬದವ್ರ ಜೊತೆ ಅಥವಾ ಮಕ್ಕಳ ಜೊತೆಗಿನ ಸಮಯ ಕಡಿಮೆ ಆಗ್ಬೋದು. ಎಷ್ಟೋ ಮಕ್ಕಳು ನಮ್ಮ ಹತ್ರ ಬಂದು ಹೇಳ್ತಾರೆ, ತಂದೆ ತಾಯಿಗೆ ಸಮಯ ಇಲ್ಲ, ಧಾರಾವಾಹಿ ನೋಡ್ತಾರೆ ಅಂತ. ಅಥವಾ ಓದೋದಿಕ್ಕೆ ನಾಳೆ ಪರೀಕ್ಷೆ ಇದೆ, ಆದ್ರೆ ಅಜ್ಜಿಗೆ ಧಾರಾವಾಹಿ ನೋಡ್ಬೇಕು, ಅವ್ರು ಸ್ಟಾಪ್ ಮಾಡಲ್ಲ, ನನಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಇಂಥ ಎಷ್ಟೊಂದು ನಿದರ್ಶನಗಳು ಇದೆ. ಇನ್ನ ಸಿನಿಮಾಕ್ಕೆ ಬಂದ್ರೆ, ಸಿನಿಮಾದಲ್ಲಿ ಒಂದು ಹೆಣ್ಣನ್ನ ದೈಹಿಕ ಸೌಂದರ್ಯಕ್ಕೆ ಅತಿ ಆದ್ಯತೆ ಕೊಟ್ಟು ಚಿತ್ರಣ ಮಾಡಿರೋದ್ರಿಂದ ಹೆಣ್ಣಿಗೆ ಇದರಿಂದ ತನಗೆ ತಾನೇ ಹೋಲಿಕೆ ಮಾಡಿಕೊಳ್ಳೋದು, ತನ್ನ ವ್ಯಾಲ್ಯೂ ದೈಹಿಕ ಸೌಂದರ್ಯ ಇದ್ರೆ ಮಾತ್ರ ಅನ್ನೋಂತ ವಿಚಾರಗಳು ಮನಸ್ಸಿಗೆ ಬರಬಹುದು. ಸೊ ಇದರಿಂದ ಖಿನ್ನತೆ, ಕೀಳರಿಮೆ ಬೆಳೆಯುವಂತ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ಹೆಣ್ಣನ್ನ ಅಬಲೆ ಅನ್ನೋ ತರ ತೋರಿಸೋದು, ಅಥವಾ ಅವ್ರ ದೌರ್ಜನ್ಯನ ಸಹಿಸಿಕೊಂಡ್ರೆ ಅವಳು ಒಳ್ಳೆ ಹೆಣ್ಮಗಳು, ವಾಪಸ್ಸು ನಿಂತು ಮಾತಾಡಬಾರ್ದು, ಅವಳು ಒಳ್ಳೆ ಹೆಣ್ಮಗಳು, ಈ ತರ ಚಿತ್ರಣಗಳನ್ನು ಅಥವಾ ಒಂದು ಹೆಣ್ಣನ್ನ ವಸ್ತುನಿಷ್ಠವಾಗಿ ಒಂದು ಭೋಗದ ವಸ್ತು ಆ ತರ ತೋರಿಸೋದ್ರಿಂದ ಹೆಣ್ಣಿನ ಮೇಲಿನ ದೌರ್ಜನ್ಯನ ಪ್ರೇರೇಪಿಸಿದಂತೆ ಆಗ್ಬೋದು. ಸಬಲವಾದ ಹೆಣ್ಣಿನ ಒಂದು ಚಿತ್ರಣ ಅಥವಾ ಸಿನಿಮಾ ಮಾಡೋದ್ರಿಂದ ಇದರಿಂದ ಸಕಾರಾತ್ಮಕ ಇನ್ಫ್ಲುಯೆನ್ಸ್ ಕೂಡ ಆಗೋ ಸಾಧ್ಯತೆ ಇದೆ.
0: ಚೆನ್ನಾಗಿ ಹೇಳಿದ್ರಿ ನೀವು. ಯಾಕಂದ್ರೆ ಒಂದೆಡೆ ಅತಿಯಾದ ಆದರ್ಶಗಳು ಎಲ್ಲವನ್ನು ಕೇಳಿ ತಲೆ ತಗ್ಗಿಸಿ ಒಂದು ಮಾತನಾಡದೆ ಮಾಡುವಂತಹ ಹೆಣ್ಣು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸ್ವಾತಂತ್ರ್ಯಕ್ಕೂ ಮತ್ತು ಸ್ವೇಚ್ಛಾಚಾರಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದೆ ಇರುವಂತಹ ಹೆಣ್ಣು, ಎರಡು ಅತಿರೇಕಗಳ ನಡುವೆ ಈ ಎಲ್ಲ ಧಾರಾವಾಹಿಗಳಲ್ಲಿ ಚಿತ್ರಣ ಬರ್ತಾ ಇರೋದಕ್ಕಾಗಿ ಎಲ್ಲೋ ಸಾಮಾನ್ಯವಾಗಿ ಬದುಕನ್ನ ನಡೆಸ್ತಾ ಇರುವಂತಹ ಹೆಣ್ಣಿಗೆ ಅದನ್ನ ಹೊತ್ತು ನಡೆಯುವಂಥದ್ದು ಕಷ್ಟ ಆಗುತ್ತೆ ಅನ್ನುವ ಮಾತು ತುಂಬಾ ಸತ್ಯ. ಸಿನಿಮಾ ಮಾಧ್ಯಮದಿಂದ ಈ ಮಾನಸಿಕ ಆರೋಗ್ಯ ಅನ್ನೋದನ್ನ ಉತ್ತಮಪಡಿಸಲಿಕ್ಕೆ ಸಾಧ್ಯನಾ?
1: ಹೌದು, ಯಾಕೆಂದ್ರೆ ಸಿನಿಮಾ ಅನ್ನೋದು ಬಹಳ ಒಂದು ಪವರ್ಫುಲ್ ಟೂಲ್. ಈಗ ನಾವು ಮಾನಸಿಕ

0: ಮಾನಸಿಕ ಆರೋಗ್ಯದ ಸಮಸ್ಯೆ ಬಗ್ಗೆ ಆಗಲಿ ಅಥವಾ ಸಾಮಾಜಿಕ ವಿಚಾರಗಳ ಬಗ್ಗೆ ಆಗಲಿ ನಾವು ಕ್ಯಾಂಪೇನಿಂಗ್ ಮಾಡ್ತೀವಿ ಅಥವಾ ಟಾಕ್ ಕೊಡ್ತೀವಿ, ಅದಕ್ಕಿಂತನೂ ಹೆಚ್ಚು ಪರಿಣಾಮಕಾರಿ ಯಾವುದು ಅಂತಂದ್ರೆ ಸಿನಿಮಾ. ಸಿನಿಮಾ ಅನ್ನೋದು ಸಿಟಿಯವರಿಗೂ ತಲುಪುತ್ತೆ, ಹಳ್ಳಿಯವರಿಗೂ ತಲುಪುತ್ತೆ. ಇದಕ್ಕೆ ಎಜುಕೇಷನ್ ಬೇಕು ಅಂತ ಏನೂ ಇಲ್ಲ, ಎಲ್ಲರ ಮನಸ್ಸಿಗೂ ಬಲು ಬೇಗ ತಲುಪುವಂಥದ್ದು ದೃಶ್ಯ ಮಾಧ್ಯಮ. ಸೊ ಹಾಗಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ದೂರ ಮಾಡೋದಿಕ್ಕೆ ಕೂಡ ಒಳ್ಳೆಯ ಸಂದೇಶ ಇರುವ ಸಿನಿಮಾಗಳಿಂದ ಖಂಡಿತವಾಗ್ಲೂ ಸಾಧ್ಯ. ಸಾಮಾಜಿಕ ಪಿಡುಗುಗಳು, ಅಸಮಾನತೆ, ಲಿಂಗಭೇದ, ತಾರತಮ್ಯ, ಇಂಥ ವಿಚಾರಗಳ ಬಗ್ಗೆ ಒಳ್ಳೆಯ ಸಂದೇಶ ಇರುವಂತಹ ಸಿನಿಮಾದಿಂದ ಖಂಡಿತವಾಗ್ಲೂ ಒಳ್ಳೆ ಪರಿಣಾಮ ಆಗುತ್ತೆ. ಇನ್ನು ಹಾಸ್ಯಭರಿತ ಸಿನಿಮಾಗಳು ಒತ್ತಡನ ಕಡಿಮೆ ಮಾಡೋದಕ್ಕೂ ಕೂಡ, ಅಥವಾ ಒಳ್ಳೆ ಸಂದೇಶ ಇರೋ ಸಿನಿಮಾಗಳು ಒತ್ತಡನ ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ.
1: ಸಿನಿಮಾ ಅಂತಂದ್ರೆ ಎಲ್ಲವೂ ಒಳ್ಳೆಯದಲ್ಲ, ಎಲ್ಲವೂ ಕೆಟ್ಟದ್ದು ಅಲ್ಲ.
0: ಹೌದು,
1: ಅದನ್ನ ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೇವೆ ಅನ್ನೋದ್ರ ಮೇಲೆ ಅದು ಅವಲಂಬಿತ ಆಗುತ್ತೆ ಅನ್ನೋಂತಹ ಮಾತನ್ನ ಹೇಳಿದ್ರೆ, ಕಡೆಯದಾಗಿ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಅತಿ ಆದ್ರೆ ಅಮೃತನು ವಿಷ ಅನ್ನೋ ಅಂತ ಒಂದು ಮಾತಿದೆ. ಸೊ ಹಿತಮಿತವಾಗಿ ಒಳ್ಳೆಯ ಸಂದೇಶ ಇರುವ ಧಾರಾವಾಹಿ ಅಥವಾ ಸಿನಿಮಾ ನೋಡೋದ್ರಿಂದ ತೊಂದರೆ ಏನೂ ಇಲ್ಲ. ಇದು ಮಾನಸಿಕ ಆರೋಗ್ಯದ ನಿಟ್ಟಿನಲ್ಲಿ ಉಚಿತ. ಮಕ್ಕಳು, ಹದಿಹರೆಯದವರು ಯಾವ ರೀತಿಯ ಮೂವಿ ಅಥವಾ ಯಾವ ರೀತಿಯ ಧಾರಾವಾಹಿ ನೋಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಹೆತ್ತವರ ಗಮನ ಇರಲಿ. ಇದರ ಜೊತೆಗೆ ಸಿನಿಮಾ ಮತ್ತೆ ಧಾರಾವಾಹಿ ಮಾಡೋರ ಮೇಲೂ ಕೂಡ ಒಂದು ನೈತಿಕ ಮತ್ತೆ ಸಾಮಾಜಿಕ ಜವಾಬ್ದಾರಿ ಇದೆ. ಸೊ ಇದನ್ನ ಮನಸ್ಸಲ್ಲಿಟ್ಟುಕೊಂಡು ಒಳ್ಳೆ ಒಳ್ಳೆ ಸಂದೇಶ ಇರುವಂತ ಸಿನಿಮಾಗಳು ಬರಲಿ ಅನ್ನೋದು ನನ್ನ ಅಭಿಪ್ರಾಯ.
1: ಇದುವರೆಗೆ ಸಿನಿಮಾ ಮತ್ತು ದೃಶ್ಯ ಮಾಧ್ಯಮಗಳು ಮನಸ್ಸಿನ ಮೇಲೆ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ಯಾವೆಲ್ಲ ರೀತಿ ಪ್ರಭಾವವನ್ನ ಬೀರುತ್ತೆ, ಹಾಗೆ ಅದರ ಒಪ್ಪು ತಪ್ಪು ಎರಡನ್ನ ಕೂಡ ಅತ್ಯಂತ ಸೊಗಸಾಗಿ ವಿಶ್ಲೇಷಿಸಿ ಹೇಳಿದ್ದೀರಿ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ, ವಂದನೆಗಳು. ಸಿನಿಮಾ ಇರಬಹುದು ಅಥವಾ ಯಾವುದೇ ಸಮೂಹ ಮಾಧ್ಯಮ ಇರಬಹುದು, ಸರಿಯಾಗಿ ಬಳಕೆಯಾದಾಗ ಮಾತ್ರ ಸಮಾಜದಲ್ಲಿ ಅದು ಉತ್ತಮವಾದಂತಹ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಹಾಗಾಗಲಿ ಅಂತ ಆಶಿಸುತ್ತಾ ಇಂದಿನ ಮನೋಚಿಂತನ ಮಾಲಿಕೆಯ ಈ ಸಂಚಿಕೆ ಕೊನೆಗೊಳ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಪ್ರಿಯ ಕೇಳುಗರೆ, ಇದುವರೆಗೂ ಸಿನಿಮಾ ಮಾಧ್ಯಮ ಹಾಗೂ ಮಾನಸಿಕ ಆರೋಗ್ಯ ಎಂಬ ವಿಷಯದ ಕುರಿತು ಬೆಂಗಳೂರಿನ ಅಭಯ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಶಶಿಧರ್ ಬಿಳಗಿ ಮತ್ತು ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ವಿಂದ್ಯಾರೈರವರ ಜೊತೆಗಿನ ಮನೋಚಿಂತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/8/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ರವರು ತೂತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯನಾ ರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಪಾಶ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968-66-66-318. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೇನರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೇನರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಗುಳ್ಳೇನರಿಗಳು ನಾಯಿಗಳಿಗೆ ನಿಕಟ ಸಂಬಂಧವನ್ನ ಹೊಂದಿರುವ ಸಣ್ಣ ಕೋರೆಹಲ್ಲು ಹೊಂದಿರುವ ಪ್ರಾಣಿಗಳಾಗಿವೆ. ಇವುಗಳನ್ನು ಆಫ್ರಿಕಾ, ಮಧ್ಯಪ್ರಾಚ್ಯ, ಭಾರತ ಮತ್ತು ಯುರೋಪಿನ್ ಆಗ್ನೇಯ ಭಾಗಗಳಲ್ಲಿ ಕಾಣಬಹುದು. ಗುಳ್ಳೇನರಿಗಳಲ್ಲಿ ಮೂರು ಜಾತಿಗಳಿವೆ. ಕ್ಯಾನಿಶ್ ಅಂದರೆ ಪಾಶ್ವ ಪಟ್ಟೇನರಿ, ಕ್ಯಾನಿಶ್ ಊರೈ ಅಂದರೆ ಗೋಲ್ಡನ್ ನರಿ, ಕ್ಯಾನಿಶ್ ಅಂದರೆ ಕಪ್ಪು ಬೆನ್ನಿನ ನರಿಗಳಿವೆ. ಇವುಗಳ ಗಾತ್ರ, ತುಪ್ಪಳದ ಬಣ್ಣ, ಆವಾಸ ಸ್ಥಾನದ ಪ್ರಕಾರದಲ್ಲಿ ವಿಭಿನ್ನವಾಗಿರುತ್ತವೆ. ಕಪ್ಪು ಬೆನ್ನಿನ ನರಿಯು ಕತ್ತಿನ ಹಿಂಭಾಗದಿಂದ ಬಾಲದವರೆಗೆ ಕಪ್ಪು ಕೂದಲನ್ನು ಹೊಂದಿದೆ ಮತ್ತು ದೇಹದ ಉಳಿದ ಭಾಗವು ಕೆಂಪು, ಕಂದು ಅಥವಾ ಶುಂಠಿ ತರಹದ ಬಣ್ಣದ ತರಹ ಎದೆಯು ಬಿಳಿಯಾಗಿರುತ್ತದೆ. ಪಾಶ್ವ ಪಟ್ಟೆಯ ನರಿಗಳು ತಿಳಿ ಬೂದು ಬಣ್ಣದಿಂದ ಕಂದು ಬಣ್ಣದಲ್ಲಿರುತ್ತವೆ ಮತ್ತು ಮೊಣಕೈಯಿಂದ ಸೊಂಟದವರೆಗೆ ಬಿಳಿ ಪಟ್ಟೆ ಮತ್ತು ಕಪ್ಪು ಬದಿಯ ಪಟ್ಟೆಗಳನ್ನು ಹೊಂದಿರುತ್ತವೆ. ಗೋಲ್ಡನ್ ನರಿಯ ತುಪ್ಪಳ ಸಾಮಾನ್ಯವಾಗಿ ಹಳದಿ ಬಣ್ಣದಿಂದ ತಿಳಿ ಚಿನ್ನ ಮತ್ತು ಕಂದು ಬಣ್ಣದ ಬಾಲದ ತುದಿಯನ್ನು ಹೊಂದಿರುತ್ತವೆ. ಆದರೆ ಬಣ್ಣವು ಕಾಲಕ್ಕೆ ತಕ್ಕಂತೆ ಮತ್ತು ಪ್ರದೇಶದೊಂದಿಗೆ ಬದಲಾಗಬಹುದು. ಇವು ಮರುಭೂಮಿಗಳು, ಸಾವನ್ನಗಳು, ಹುಲ್ಲುಗಾವಲುಗಳು, ಚೌಕು ಪ್ರದೇಶಗಳು, ಪೊದೆಗಳು, ಕಾಡುಗಳು ಮತ್ತು ಪರ್ವತಗಳಲ್ಲಿ ಬದುಕಬಲ್ಲವು. ಆವಾಸ ಸ್ಥಾನದ ನಷ್ಟ ಮತ್ತು ಕೊಲ್ಲುವಿಕೆಯಿಂದಾಗಿ ನರಿಗಳು ಅಳಿವಿನಂಚಿನಲ್ಲಿವೆ. ಗುಳ್ಳೇನರಿಗಳು ಜಾತಿಯ ಆಧಾರದ ಮೇಲೆ ಗಾತ್ರದಲ್ಲಿ ಬದಲಾಗುತ್ತವೆ. ಇವು ಸರಿಯಾಗಿ 7-16 ಕೆಜಿ ತೂಕವನ್ನ ಮತ್ತು ದೇಹದ ಉದ್ದ 60-75 ಸೆಂಟಿಮೀಟರ್ ಮತ್ತು 30-50 ಸೆಂಟಿಮೀಟರ್ ಎತ್ತರವನ್ನ ತಲುಪಬಹುದು. ದೇಹವು ಚಿನ್ನದ ಅಥವಾ ಬೆಳ್ಳಿ ಬಣ್ಣದ ಕಪ್ಪು ತುಪ್ಪಳದಿಂದ ಮುಚ್ಚಲ್ಪಟ್ಟಿದ್ದು ದಪ್ಪವಾದ ಬಾಲವನ್ನ ಹೊಂದಿರುತ್ತವೆ. ಗುಳ್ಳೇನರಿಗಳು ಸಾಮಾನ್ಯವಾಗಿ ದಿನನಿತ್ಯ ಮತ್ತು ರಾತ್ರಿಯ ವೇಳೆ ಅತ್ಯಂತ ಸಕ್ರಿಯವಾಗಿರುತ್ತವೆ. ಸೈಡ್ ಸ್ಟ್ರಿಪ್ ನರಿಗಳು ಇದಕ್ಕೆ ಹೊರತಾಗಿವೆ. ಇವು ಕಟ್ಟುನಿಟ್ಟಾಗಿ ರಾತ್ರಿಯ ಸಮಯದಲ್ಲಿ ಮಾತ್ರ ಕ್ರಿಯಾಶೀಲವಾಗಿರುತ್ತವೆ. ಗುಳ್ಳೇನರಿಗಳು ಅವಕಾಶವಾದಿ ಪ್ರಾಣಿಗಳಾಗಿವೆ, ಅಂದರೆ ಇವು ಲಭ್ಯವಿರುವುದನ್ನ ತಿನ್ನುತ್ತವೆ. ಹಾವುಗಳು ಮತ್ತು ಇತರೆ ಸರೀಸೃಪಗಳು, ಸಣ್ಣ ಜಿಂಕೆ, ಕುರಿಗಳು, ಕೀಟಗಳು, ಹಣ್ಣುಗಳು ಮತ್ತು ಕೆಲವೊಮ್ಮೆ ಹುಲ್ಲು ತಿನ್ನಲು ಇಷ್ಟಪಡುತ್ತವೆ. ಕೆಲವೊಮ್ಮೆ ದೊಡ್ಡ ಪರಭಕ್ಷಗಳಿಂದ ಕೊಲ್ಲಲ್ಪಟ್ಟ ಸತ್ತ ಪ್ರಾಣಿಗಳ ಅವಶೇಷಗಳನ್ನು ತಿನ್ನುತ್ತವೆ. ಗುಳ್ಳೇನರಿಗಳು ಒಂಟಿಯಾಗಿ ಜೀವನ ನಡೆಸಬಹುದು. ಇವು ಪ್ಯಾಕ್ ಎಂದು ಕರೆಯಲ್ಪಡುವ ದೊಡ್ಡ ಗುಂಪಿನ ಭಾಗವಾಗಿರುತ್ತವೆ. ಪ್ಯಾಕ್ನಲ್ಲಿ ಜೀವನ ನಡೆಸುವ ನರಿಗಳು ಪರಭಕ್ಷಕಗಳ ವಿರುದ್ಧ ರಕ್ಷಣೆಯನ್ನು ಪಡೆಯುತ್ತವೆ ಮತ್ತು ದೊಡ್ಡ ಪ್ರಾಣಿಯನ್ನು ಕೊಲ್ಲಲು ಇವು ಗುಂಪು ಮಾಡಿಕೊಂಡು ಬೇಟೆಯಾಡುತ್ತವೆ. ಏಕಾಂಗಿಯಾಗಿ ಬೇಟೆಯಾಡುವುದಕ್ಕಿಂತ ಗುಂಪು ಮಾಡಿ ಬೇಟೆಯಾಡುವುದರಲ್ಲಿ 3 ಪಟ್ಟು ಹೆಚ್ಚು ಯಶಸ್ವಿಯಾಗುತ್ತವೆ. ಇವು ಬೇಟೆಯನ್ನು ಹುಡುಕಲು ತಮ್ಮ ದೃಷ್ಟಿಗೆ ಹೆಚ್ಚಾಗಿ ತಮ್ಮ ಶ್ರವಣ ಮತ್ತು ವಾಸನೆಯನ್ನು ಬಳಸುತ್ತವೆ. ಇವುಗಳನ್ನ ಕುತಂತ್ರ ಬುದ್ಧಿಯ ಗುಳ್ಳೇನರಿಗಳು ಎಂದು ಕರೆಯಲಾಗುತ್ತದೆ. ಇವುಗಳ ಮುಖ್ಯ ಪರಭಕ್ಷಕಗಳು ಯಾವುದೆಂದರೆ ಚಿರತೆಗಳು, ಹೈನಗಳು ಮತ್ತು ಹದ್ದುಗಳು. ಎಳೆಯ ನರಿಗಳು ವಿಶೇಷವಾಗಿ ಹದ್ದುಗಳಿಗೆ ಸುಲಭವಾಗಿ ಗುರಿಯಾಗುತ್ತವೆ. ಗುಳ್ಳೇನರಿಗಳು ಪ್ರಾದೇಶಿಕ ಪ್ರಾಣಿಗಳು. ತಮ್ಮ ಪ್ರದೇಶವನ್ನ ಮೂತ್ರ ಮತ್ತು ಮಲದಿಂದ ಗುರುತಿಸಲ್ಪಡುತ್ತವೆ ಮತ್ತು ಆ ಪ್ರದೇಶದಲ್ಲಿ ಅವುಗಳ ಜೊತೆ ವಾಸಿಸುವ ಕುಟುಂಬದ ಸದಸ್ಯರನ್ನ ರಕ್ಷಿಸುತ್ತವೆ. ಗುಳ್ಳೇನರಿಗಳು ವೇಗದ ಪ್ರಾಣಿಗಳು. ಇವು ಗಂಟೆಗೆ 40 ಮೈಲಿಗಳಷ್ಟು ಓಡಬಲ್ಲವು. ಆದರೆ ಇವು ಸಾಮಾನ್ಯವಾಗಿ ದೀರ್ಘಾವಧಿಯವರೆಗೆ ಗಂಟೆಗೆ 10 ಮೈಲಿಗಳಷ್ಟು ಅಂದರೆ 16 ಕಿಲೋಮೀಟರ್ ಮಾತ್ರ ಓಡತೊಡಗುತ್ತವೆ. ಇವು ದೊಡ್ಡ ಧ್ವನಿಯ ಮೂಲಕ ಒದರುವ ಪ್ರಾಣಿಗಳಾಗಿದ್ದು ಸಂವಹನಕ್ಕಾಗಿ ವಿವಿಧ ರೀತಿಯ ಶಬ್ದಗಳನ್ನು ಬಳಸುತ್ತವೆ. ಅತ್ಯಂತ ಗಮನಾರ್ಹವಾದ ಶಬ್ದವೆಂದರೆ ಹಿಪ್ ಹೌಲ್, ಅಂದರೆ ಗೋಲ್ಡ್ ಮತ್ತು ಗೂಬೆ ತರಹದ ಊಟ್ಸ್ ಎಂಬ ಶಬ್ದಗಳಾಗಿವೆ. ಆಹಾರ ಸಿಕ್ಕಾಗ ಸೈರನ್ ತರದ ಧ್ವನಿಯನ್ನ ಮಾಡಿ ಕುಟುಂಬದ ಸದಸ್ಯರಿಗೆ ತಿಳಿಸತೊಡಗುತ್ತದೆ. ಪ್ಯಾಕ್ನ ಇತರೆ ಸದಸ್ಯರಿಗೆ ಈ ಪ್ರದೇಶದಲ್ಲಿ ಪರಭಕ್ಷಕವಿದೆ ಎಂದು ಉಚ್ಚರಿಸಬಹುದು. ಗುಳ್ಳೇನರಿಗಳು ತಮ್ಮ ಕುಟುಂಬದ ಸದಸ್ಯರು ಉತ್ಪಾದ

0: ಸಂಭವಿಸುವ ಶಬ್ದಗಳಿಗೆ ಮಾತ್ರ ಪ್ರತಿಕ್ರಿಯಿಸುತ್ತವೆ ಮತ್ತು ಎಲ್ಲ ಇತರೆ ಕರೆಗಳನ್ನು ನಿರ್ಲಕ್ಷಿಸುತ್ತದೆ. ಸಂಯೋಗದ ಅವಧಿಯು ಗುಳ್ಳೆನರಿಗಳ ಭೌಗೋಳಿಕ ವಿತರಣೆಯನ್ನು ಅವಲಂಬಿಸಿರುತ್ತದೆ. ಆಫ್ರಿಕಾದಲ್ಲಿ ವಾಸಿಸುವ ಗುಳ್ಳೆನರಿಗಳು ಅಕ್ಟೋಬರ್ನಲ್ಲಿ ಸಂಗಾತಿಯಾಗುತ್ತವೆ. ಆಗ್ನೇಯ ಯುರೋಪ್ನಲ್ಲಿ ಡಿಸೆಂಬರ್ನಲ್ಲಿ ಸಂಗಾತಿಯಾಗುತ್ತವೆ. ಆದರೆ ಭಾರತದಲ್ಲಿ ವಾಸಿಸುವ ಗುಳ್ಳೆನರಿಗಳು ಇಡೀ ವರ್ಷ ಸಂಗಾತಿಯಾಗಿರುತ್ತವೆ. ಗಂಡು ಗುಳ್ಳೆನರಿಗಳು ತಮ್ಮ ಜೀವಿತ ಅವಧಿಯವರೆಗೂ ಒಂದು ಹೆಣ್ಣಿನ ಸಂಗಾತಿಯಾಗಿರುತ್ತದೆ. ಹೆಣ್ಣು ಗುಳ್ಳೆನರಿಗಳ ಗರ್ಭಧಾರಣೆಯು ಸುಮಾರು 2 ತಿಂಗಳವರೆಗೆ ಇರುತ್ತದೆ ಮತ್ತು ಸಾಮಾನ್ಯವಾಗಿ 2-4 ಮರಿಗಳಿಗೆ ಜನ್ಮ ನೀಡುತ್ತವೆ. ಮರಿಗಳಿಗೆ ಗುಪ್ತ ಭೂಗತ ಗುಹೆ ಇದ್ದು ಬಂಡೆ ಬಿರುಕುಗಳು ಅಥವಾ ಗುಹೆಗಳಲ್ಲಿ ಜನ್ಮ ನೀಡುತ್ತವೆ. ದೊಡ್ಡ ಪರಭಕ್ಷಕಗಳು ತಮ್ಮ ಮರಿಗಳನ್ನು ಹುಡುಗಿದಂತೆ ತಡೆಯಲು ತಾಯಿ ಪ್ರತಿ 2 ವಾರಗಳಿಗೊಮ್ಮೆ ಗುಹೆಯ ಸ್ಥಳವನ್ನು ಬದಲಾಯಿಸಬಹುದು. ಮರಿಗಳು ತಮ್ಮ ಜೀವನದ ಮೊದಲ 10 ದಿನಗಳಲ್ಲಿ ಕುರುಡಾಗಿರುತ್ತವೆ. ಮೊದಲೆರಡು ತಿಂಗಳುಗಳಲ್ಲಿ ಮರಿಗಳು ತಾಯಿಯ ಹಾಲು ಕುಡಿಯುತ್ತಾ ಮತ್ತು ಕುಟುಂಬ ಸದಸ್ಯರು ತಿನ್ನಲು ತಂದುಕೊಡುವ ಮಾಂಸದ ಮೇಲೆ ಅವಲಂಬಿತವಾಗಿರುತ್ತವೆ. 6 ತಿಂಗಳ ವಯಸ್ಸಿನಲ್ಲಿ ಪ್ರೌಢ ಮರಿಗಳು ತಮ್ಮದೇ ಆದ ಬೇಟೆಯಾಡುವುದನ್ನು ಕಲಿಯತೊಡಗುತ್ತವೆ. ಸಣ್ಣ ಮರಿಗಳು ಬದುಕುಳಿಯುವ ಸಾಧ್ಯತೆಗಳನ್ನು ಹೆಚ್ಚಿಸಲು ದೊಡ್ಡ ಮರಿಗಳು ನೋಡಿಕೊಳ್ಳುವುದರಿಂದ 6-12 ತಿಂಗಳು ವಯಸ್ಸಿನವರೆಗೆ ಪ್ರಬುದ್ಧವಾಗಿರುತ್ತದೆ. ಕೆಲವು ನರಿಗಳು 11 ತಿಂಗಳುಗಳಲ್ಲಿ ತಮ್ಮ ಹೆತ್ತವರನ್ನು ಬಿಟ್ಟು ಹೋಗುತ್ತವೆ. ಭಾರತದಲ್ಲಿ ಸಾಮಾನ್ಯವಾಗಿ ನರಿಗಳ ಸಂಖ್ಯೆಯು 80,000 ಹೆಚ್ಚು ಗುಳ್ಳೆನರಿಗಳಿವೆ. ಗುಳ್ಳೆನರಿಗಳು ಕಾಡಿನಲ್ಲಿ 8-9 ವರ್ಷಗಳವರೆಗೆ ಮತ್ತು ಸೆರೆಯಲ್ಲಿ 16 ವರ್ಷಗಳವರೆಗೆ ಬದುಕಬಲ್ಲ ಪ್ರಾಣಿಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೆನರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕುತಂತ್ರ ಬುದ್ಧಿಯ ಪ್ರಾಣಿ ಗುಳ್ಳೆನರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
3: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
3: ಮತ್ತೊಂದು ದೂರವಾಣಿ ಸಂಖ್ಯೆ 7760299921. ಧನ್ಯವಾದಗಳು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕೃಷ್ಣನೇಕೆ ನೀಲಿ ಎಂಬ ವಿಷಯದ ಕುರಿತು

ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕೃಷ್ಣನ ಏಕೆ ನೀಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಎಲ್ಲವನ್ನು ತನ್ನ ವ್ಯಾಪ್ತಿಗೆ ಒಳಪಡಿಸಿಕೊಳ್ಳುವ ಬಣ್ಣವೇ ನೀಲಿ. ಈ ಅಸ್ತಿತ್ವದಲ್ಲಿ ಯಾವುದು ಹಗಾದವೋ, ನಿಮ್ಮ ಗ್ರಹಣ ಶಕ್ತಿಯನ್ನು ಮೀರಿದಂತಹುದು ಆಗಿರುತ್ತದೆಯೋ ಅದು ಸಾಮಾನ್ಯವಾಗಿ ನೀಲಿ ಬಣ್ಣವಾಗಿರುತ್ತದೆ. ಅದು ಸಮುದ್ರವೂ ಆಗಬಹುದು, ಆಕಾಶವೂ ಆಗಬಹುದು. ಏಕೆಂದರೆ ನೀಲಿ ಬಣ್ಣವು ಸರ್ವವ್ಯಾಪಕತ್ವದ ತಳಹದಿ. ಈ ಕಾರಣದಿಂದಲೇ ಭಾರತದಲ್ಲಿ ಬಹಳಷ್ಟು ದಿವ್ಯ ವ್ಯಕ್ತಿಗಳನ್ನು ನೀಲಿ ಬಣ್ಣವೆಂಬಂತೆ ಬಿಂಬಿಸಲಾಗಿದೆ. ಶಿವನ ಮೈಬಣ್ಣ ನೀಲಿ, ಕೃಷ್ಣನ ಮೈಬಣ್ಣ ನೀಲಿ, ರಾಮನ ಮೈಬಣ್ಣವು ನೀಲಿ. ಅವರನ್ನು ಹಾಗೆ ಚಿತ್ರಿಸಿದೇಕೆಂದರೆ ಅವರು ನೀಲಿ ಬಣ್ಣದ ಪ್ರಭಾವಳಿ ಹೊಂದಿದ್ದರು. ಪ್ರತಿಯೊಂದು ಭೌತಿಕ ವಸ್ತುವಿನ ಸುತ್ತಲೂ ಇರುವ ಶಕ್ತಿಯ ಕ್ಷೇತ್ರವೇ ಪ್ರಭಾವಳಿ ಅಥವಾ ಹೌರ. ಇಡೀ ಅಸ್ತಿತ್ವವೇ ಶಕ್ತಿ ಎಂಬುದು ವೈಜ್ಞಾನಿಕ ಸಂಗತಿ. ಇದರಲ್ಲಿ ಒಂದು ಭಾಗ ಭೌತಿಕ ರೂಪದಲ್ಲಿ ಅಭಿವ್ಯಕ್ತಿಯನ್ನು ಪಡೆದಿದೆ, ಇನ್ನೊಂದು ಭಾಗವು ಭೌತಿಕ ರೂಪದಲ್ಲಿ ಅಭಿವ್ಯಕ್ತಿಯನ್ನು ಪಡೆಯದಿದ್ದರೂ ಅದಕ್ಕೊಂದು ರೂಪ ಇದೆ. ಯಾವುದು ಭೌತಿಕವಲ್ಲವೋ ಆದರೂ ರೂಪವನ್ನು ಹೊಂದಿದೆಯೋ ಅದು ಪ್ರಭಾವಳಿ. ಕೃಷ್ಣ ನೀಲಿ ಬಣ್ಣದವನು ಎಂದಾಗ ಅವನ ಮೈ ಬಣ್ಣವೇ ನೀಲಿ ಎಂದಾಗಬೇಕಾಗಿಲ್ಲ. ಬಹುಶಃ ಅವನು ಕೃಷ್ಣ ಕಪ್ಪು ಅಥವಾ ಗಾಢ ಬಣ್ಣದವನಾಗಿದ್ದಿರಬಹುದು. ಆದರೆ ಹೆಚ್ಚು ಪ್ರಜ್ಞಾಪೂರ್ಣರಾಗಿದ್ದ ಜನರು ಅವನ ಪ್ರಭೆಯ ನೀಲಿ ಬಣ್ಣವನ್ನು ಗುರುತಿಸಿದರು ಮತ್ತು ಅವನನ್ನು ನೀಲಮೇಘ ಶ್ಯಾಮ ಎಂದು ವರ್ಣಿಸಿದರು. ಕೃಷ್ಣನೆಂದರೆ ಯಾರು, ಏನು ಎಂಬುದರ ಬಗ್ಗೆ ಅನೇಕ ವಿವಾದಗಳು ಇದ್ದರೂ ಎಲ್ಲವನ್ನು ಒಳಗೊಳ್ಳುವ ಅವನ ಸರ್ವವ್ಯಾಪಕತ್ವವನ್ನು ಮಾತ್ರ ಯಾರಿಂದಲೂ ನಿರಾಕರಿಸಲು ಸಾಧ್ಯವಿಲ್ಲ. ಆದುದರಿಂದ ಅವನ ನೀಲಿ ಬಣ್ಣವು ಹಾಗೆ ಉಳಿದು ಕೃಷ್ಣನು ದೇಶದ ಮೂಲೆ ಮೂಲೆಗಳಲ್ಲಿಯೂ ನೀಲಮೇಘ ಶ್ಯಾಮನಾಗಿಯೇ ಕಾಣಿಸಿಕೊಳ್ಳುತ್ತಾನೆ. ಕೃಷ್ಣನ ದಿವ್ಯ ಪ್ರಭೆಯ ಅತ್ಯಂತ ಹೊರಗಿನ ಅವಳಿಯು ನೀಲಿಯಾಗಿದ್ದುದರಿಂದ ಅವನು ತಡೆಯಲು ಸಾಧ್ಯವೆಂಬಷ್ಟು ಆಕರ್ಷಣೀಯವಾಗಿದ್ದ ಅದು ಅವನ ಕಣ್ಣಿನ ಅಥವಾ ಮೂಗಿನ ಆಕಾರದಿಂದೇನೂ ಅಲ್ಲ. ಎಷ್ಟೋ ಜನರ ಮೂಗಿನ ಮಾಟ, ಕಣ್ಣಿನ ನೋಟ, ಅಂಗಸೌಷ್ಠವ ಸುಂದರವೆನಿಸಿದರು, ಕೃಷ್ಣನಲ್ಲಿರುವ ಆಕರ್ಷಣೆಯ ಮಟ್ಟವನ್ನು ಸಮೀಪಿಸಲಾರರು. ಒಬ್ಬರ ಪ್ರಭಾವಳಿಯಲ್ಲಿನ ನೀಲಿಯೇ ಅವರನ್ನು ತಡೆಯಲು ಸಾಧ್ಯವೆಂಬಷ್ಟು ಆಕರ್ಷಣೀಯವಾಗಿಸುವುದು. ಅವನ ಈ ನೀಲಿ ಪ್ರಭೆ ಎಲ್ಲವನ್ನು ಒಳಗೊಳ್ಳುವಂತಹ ಗುಣ ಎಂಥವುದೆಂದರೆ ಅವನ ಬದ್ಧ ವೈರಿಗಳು ಅವನೊಂದಿಗೆ ಕೂತು ಅವರಿಗೆ ಅರಿಯದಂತೆ ತಮ್ಮನ್ನು ಕೃಷ್ಣನಿಗೆ ಅರ್ಪಿಸಿಕೊಳ್ಳುವಂತೆ ಮಾಡಿತು. ಅವನನ್ನು ನಿಂದಿಸಿಕೊಳ್ಳಲು ಅವನಿಸಿದ್ದ ಎಷ್ಟೋ ಜನರನ್ನು ಅವನು ನಿರಾಯಾಸವಾಗಿ ಬದಲಾಗುವಂತೆ ಮಾಡಿದ್ದ. ಅವನಲ್ಲಿ ಹಲವಾರು ಮಹಾತ್ಮೆಗಳಿವೆ. ಆದರೆ ಈ ನೀಲಿ ಬಣ್ಣವು ಅವನ ಎಲ್ಲ ಕಾರ್ಯಗಳಲ್ಲಿ ಅವನಿಗೆ ಸಹಕಾರ ನೀಡಿತು. ಕೊಲೆಪಾತಕಿ ಪೂತನಿ ಮಗುವಾಗಿದ್ದಾಗಲೇ ಕೃಷ್ಣನನ್ನು ಕೊಲ್ಲಲೆಂದು ಬಂದವಳು. ಅವಳು ಅವನ ಪ್ರೇಮ ಪಾಶದಲ್ಲಿ ಬೀಳುವಂತೆ ಮಾಡಿದ್ದು ಇದೇ ದಿವ್ಯಪ್ರಭೆ. ಕೇವಲ ಕೆಲವೇ ನಿಮಿಷಗಳು ಪೂತನಿ ಕೃಷ್ಣನ ಜೊತೆಗಿದ್ದರು ಆಕೆ ಅವನ ನೀಲಿ ಮಾಂತ್ರಿಕತೆಯಲ್ಲಿ ಸಂಪೂರ್ಣವಾಗಿ ಬಿಡಿಸಿಕೊಳ್ಳಲಾರದಷ್ಟು ಸಿಲುಕಿದಳು. ಇದಕ್ಕೆ ಇನ್ನೊಂದು ಆಯಾಮವಿದೆ. ಒಬ್ಬರ ಆಂತರಿಕ ವಿಕಾಸದ ದೃಷ್ಟಿಯಿಂದ ನೋಡಿದಾಗ ಆ ವ್ಯಕ್ತಿಯ ದಿವ್ಯ ಕಾಂತಿಯು ಅನೇಕ ವರ್ಣಗಳನ್ನು ಪಡೆದುಕೊಳ್ಳುತ್ತದೆ. ನಾವು ನಮ್ಮ ಸಾಧನೆಯಲ್ಲಿ ಆಜ್ಞಚಕ್ರಕ್ಕೆ ಪ್ರಾಮುಖ್ಯತೆ ಕೊಟ್ಟಾಗ ಕಿತ್ತಳೆ ಬಣ್ಣವು ಪ್ರಧಾನವಾಗುತ್ತದೆ. ಕಿತ್ತಳೆ ಬಣ್ಣವು ಸನ್ಯಾಸ, ತಪಸ್ಸು, ವೈರಾಗ್ಯ ಇತ್ಯಾದಿಗಳ ಪ್ರತೀಕ. ಯಾರಿಗಾದರೂ ಶ್ವೇತವರ್ಣದ ಪ್ರಭೆ ಇದ್ದರೆ ಅದರರ್ಥ ಅವರೊಬ್ಬ ಪವಿತ್ರ ವ್ಯಕ್ತಿ. ಅಂತಹ ವ್ಯಕ್ತಿಯ ಸಾನ್ನಿಧ್ಯವು ಅದ್ಭುತವೆನಿಸುತ್ತದೆ. ಆದರೆ ಅವರು ಕರ್ಮದಲ್ಲಿ ಅಷ್ಟೊಂದು ನಿರತರಾಗಿರುವುದಿಲ್ಲ. ಯಾರಾದರೂ ಪ್ರಜ್ಞೆ ಉತ್ತುಂಗಕ್ಕೆ ಏರಿದ ನಂತರವೂ ಪ್ರಪಂಚದಲ್ಲಿ ಕ್ರಿಯಾಶೀಲರಾಗಿರುವ ಆಯ್ಕೆಯನ್ನು ಮಾಡಿದರೆ ಆತನ ಪ್ರಭೆಯು ನೀಲಿವರ್ಣದಾಗಿರುತ್ತದೆ. ಕ್ರಿಯಾತ್ಮಕ ವ್ಯಕ್ತಿಗಳು ನೀಲಿವರ್ಣದ ಪ್ರಭೆಯವರು. ಈ ರೀತಿಯ ಪ್ರಭೆಯು ಇತರರಿಗೆ ಅತಿ ಮಾನುಷ್ಯವೆಂದು ತೋರುವ ರೀತಿಯಲ್ಲಿ ನಿಮಗೆ ಪ್ರಪಂಚದಲ್ಲಿ ಕಾರ್ಯಶೀಲವಾಗುವುದನ್ನು ಸಾಧ್ಯವಾಗಿಸುತ್ತದೆ. ಆದರೆ ಚಿತ್ರಪಟದಲ್ಲಿ ಕೃಷ್ಣನ ಸುತ್ತಲೂ ನೀಲಿ ಬಣ್ಣವನ್ನು ತುಂಬುವ ಬದಲು ಅವನ ಮೈಬಣ್ಣವೇ ನೀಲಿ ಎಂದರು ಜನ. ಏಕೆಂದರೆ ಪ್ರಜ್ಞಾಪೂರ್ಣರಾದವರು ಅವನನ್ನು ನೋಡಿದಾಗ ಅವನು ನೀಲಿ ಕಂಡವನು.

ಅದೆಷ್ಟು ಮುಖ್ಯವಾದ ವಿಚಾರ. ಈ ಹರಿವಿಲ್ಲದವರು ಅವನನ್ನು ನೋಡಿದಾಗ ಕೇವಲ ಅವನ ಮೈಬಣ್ಣವನ್ನು ಕಂಡರು. ಇದು ಮುಖ್ಯವಲ್ಲ. ಕೃಷ್ಣನ ಬದುಕಿನ ಸತ್ಯಗಳು ಮುಖ್ಯವೇ ವಿನಃ ಅವನ ಬದುಕಿನ ಸಂಗತಿಗಳಲ್ಲ. ಏಕೆಂದರೆ ಸಂಗತಿಗಳು ನಮ್ಮ ಬದುಕಿನಲ್ಲಿ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ. ಆದರೆ ಸತ್ಯವು ಬದುಕನ್ನು ಪರಿವರ್ತಿಸಬಲ್ಲದು. ಪ್ರಿಯ ಕೇಳುವರೇ, ಕೇಳುದಲ್ಲಿಷ್ಟೊತ್ತು ಕೃಷ್ಣನೇಕೆ ನೀಲಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬುಕ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಮ ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ

0: ನೆಗಡಿ ಕೆಮ್ಮು ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ ರಾಯ್ ಅನಿಲ್ ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕೆಪಿಎಸ್ಸಿ ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300 ಅಧಿಕ ರನ್ಗಳ ಮುನ್ನಡೆ. ವಾರ್ತೆಗಳ ವಿವರ: ಭಾರತದ ಆತಿಥ್ಯದಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಪರಿಸರ ಕ್ಷೇತ್ರದ ಕುರಿತು ಕೇಂದ್ರೀಕೃತ ಚರ್ಚೆ, ಒಮ್ಮತ ಮೂಡಿಸುವಿಕೆ ಮತ್ತು ಸಹಕಾರ ಬಲಪಡಿಸಲು ಈ ಸಭೆ ವೇದಿಕೆ ಒದಗಿಸಲಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ಸಭೆ ನಡೆಯುತ್ತಿದೆ. ಸುಸ್ಥಿರ ಜೀವನಶೈಲಿ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆ ಪ್ರಮುಖ ಆದ್ಯತಾ ಕ್ಷೇತ್ರಗಳಾಗಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ಶ್ರೀ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದ್ದ ವಿಶೇಷ ತನಿಖಾ ತಂಡ ಎಸ್ಐಟಿ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಮಾಜಿ ಟ್ರಸ್ಟಿ ಅನಿಲ್ ಮಿಶ್ರಾ ಅವರಿಗೆ ದೋಷಮುಕ್ತ ವರದಿ ನೀಡಿದೆ. ಅಕ್ರಮದ ಆರೋಪಗಳ ಹಿನ್ನೆಲೆಯಲ್ಲಿ ಜೂನ್ 27 ಇಬ್ಬರೂ ರಾಜೀನಾಮೆ ನೀಡಿದ್ದರು. ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ 3 ಸದಸ್ಯರ ಎಸ್ಐಟಿ ಅಂತಿಮ ವರದಿಯನ್ನು ಟ್ರಸ್ಟ್ಗೆ ಸಲ್ಲಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 8 ಆರೋಪಿಗಳನ್ನು ಬಂಧಿಸಿ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಕ್ರಮ ಜರುಗಿಸಲಾಗಿದೆ. ಜೆಎಸ್ಎಸ್ಸಿ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ಜಾರ್ಖಂಡ್ ಸರ್ಕಾರ ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮುಖಂಡ ದೇವೇಂದ್ರನಾಥ್ ಮಹತೋ ಸೇರಿದಂತೆ 4 ಅಭ್ಯರ್ಥಿಗಳು ತಮ್ಮ 16 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆದಿದ್ದಾರೆ. ಸಚಿವರಾದ ದೀಪಿಕಾ ಪಾಂಡೆ ಸಿಂಗ್ ಮತ್ತು ಇರ್ಫಾನ್ ಅನ್ಸಾರಿ ಅವರು ರಾಂಚಿ ಆಸ್ಪತ್ರೆಯಲ್ಲಿ ಪಾನೀಯ ನೀಡುವ ಮೂಲಕ ಈ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದರು. ಸರ್ಕಾರದ ಈ ನಿರ್ಧಾರವನ್ನು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಮೊದಲ ಹಂತದ ವಿಜಯವೆಂದು ಸಂಭ್ರಮಿಸಿದ್ದರು. ನೇಮಕಾತಿ ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿ ಜೆಪಿಎಸ್ಸಿ, ಜೆಎಸ್ಎಸ್ಸಿ ಸುಧಾರಣಾ ವೇದಿಕೆಯು ತನ್ನ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದೆ. ಈ ನಡುವೆ 2014 ನಡೆದ ಎಲ್ಲಾ ನೇಮಕಾತಿ ಪರೀಕ್ಷೆಗಳ ಸಮಗ್ರ ಪರಿಶೀಲನೆಗೆ ಆದೇಶಿಸಿರುವ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಐಎಎಸ್ ಅಧಿಕಾರಿ ಅಮಿತಾಭ್ ಕೌಶಲ್ ನೇತೃತ್ವದಲ್ಲಿ ಸುಧಾರಣಾ ಸಮಿತಿಯನ್ನು ರಚಿಸಿದೆ. ಮತ ರಾಜಕಾರಣಕ್ಕಾಗಿ ವಿರೋಧ ಪಕ್ಷಗಳು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಕುರಿತು ಸುಳ್ಳು ಮಾಹಿತಿ ಹಾಗೂ ಗೊಂದಲಗಳನ್ನು ಹರಡುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ಖಾಸಗಿ ಸುದ್ದಿಸಂಸ್ಥೆಯೊಂದಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ತಿದ್ದುಪಡಿ ಮಸೂದೆ ವಿದೇಶಿ ಧನ ಸಹಾಯದ ಹರಿವಿನಲ್ಲಿ ಪಾರದರ್ಶಕತೆಯನ್ನು ತರಲಿದ್ದು ಶೀಘ್ರದಲ್ಲೇ ಸತ್ಯ ಹೊರಬೀಳಲಿದೆ ಎಂದು ಹೇಳಿದ್ದಾರೆ. ಈ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಿರುವುದು ಅತ್ಯುತ್ತಮ ನಿರ್ಧಾರ ಎಂದಿರುವ ಅವರು, ವಿರೋಧ ಪಕ್ಷಗಳು ಸತ್ಯಕ್ಕೆ ದೂರವಾದ ವಿಷಯಗಳನ್ನು ಪ್ರಚಾರ ಮಾಡುತ್ತಿದೆ ಎಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ ರಾಜ್ಯಗಳಿಗೆ ನೂತನ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಉತ್ತರ ಪ್ರದೇಶದ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿ ವಿನೋದ್ ತಾವ್ಡೆ, ಸಹ ಉಸ್ತುವಾರಿಯಾಗಿ ಜಗದೀಶ್ ಈಶ್ವರ್ ಭಾಯ್ ಪಟೇಲ್ ಅವರನ್ನು ನೇಮಿಸಲಾಗಿದೆ. ಪಂಜಾಬ್ ರಾಜ್ಯದ ಉಸ್ತುವಾರಿಯಾಗಿ ಡಾ ಸತೀಶ್ ಪೂನಿಯಾ ಹಾಗೂ ಗುಜರಾತ್ ರಾಜ್ಯದ ಉಸ್ತುವಾರಿಯಾಗಿ ತರುಣ್ ಚುಗ್ ಅವರನ್ನು ನೇಮಕ ಮಾಡಲಾಗಿದೆ. ಭಾರತದ ಮತದಾರರ ಗುರುತಿನ ಚೀಟಿ ವ್ಯವಸ್ಥೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ಲಾಘಿಸಿದ್ದು, ಅಮೆರಿಕದಲ್ಲಿ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ ಎಂದು ಹೇಳಿದ್ದಾರೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರೊಂದಿಗಿನ ಇತ್ತೀಚಿನ ಸಂವಾದವನ್ನು ಉಲ್ಲೇಖಿಸಿರುವ ಅವರು, ಅಮೆರಿಕದಲ್ಲಿ ಮಾನ್ಯ

0: ವಾದ ಭಾವಚಿತ್ರದ ಗುರುತಿನ ದಾಖಲೆ ಕಡ್ಡಾಯವಿಲ್ಲದೆ ಚುನಾವಣೆ ನಡೆಸುವುದು ಹೇಗೆ ಸಾಧ್ಯ ಎಂದು ಜ್ಞಾನೇಶ್ ಕುಮಾರ್ ಪ್ರಶ್ನಿಸಿದ್ದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಅಮೆರಿಕದ ಫೆಡರಲ್ ಚುನಾವಣೆಯಲ್ಲಿ ಮತದಾನಕ್ಕೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸುವ ಸೇವ್ ಅಮೆರಿಕ ಕಾಯ್ದೆಯನ್ನು ಅಂಗೀಕರಿಸುವಂತೆ ಅಧ್ಯಕ್ಷ ಟ್ರಂಪ್ ಅಮೆರಿಕ ಸಂಸತ್ಗೆ ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ. ಪ್ರಸ್ತಾವಿತ ಕಾಯ್ದೆಯಡಿ ಫೆಡರಲ್ ಚುನಾವಣೆಗಳಿಗೆ ನೋಂದಾವಣಿ ಸಂದರ್ಭದಲ್ಲಿ ಅಮೆರಿಕದ ಪೌರತ್ವ ದಾಖಲೆ ಹಾಗೂ ಸರ್ಕಾರ ನೀಡಿರುವ ಭಾವಚಿತ್ರದ ಗುರುತಿನ ಚೀಟಿ ಒದಗಿಸುವುದು ಕಡ್ಡಾಯವಾಗಲಿದೆ. ಅಮೆರಿಕದ ನಾಗರಿಕರು ಮಾತ್ರ ದೇಶದ ಚುನಾವಣೆಗಳಲ್ಲಿ ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಈ ಕಾಯ್ದೆ ಉದ್ದೇಶಿಸಿದೆ ಎಂದು ಶ್ವೇತಭವನ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಲೋಕಸೇವಾ ಆಯೋಗ KPSCಯಲ್ಲಿ ನಡೆದಿದೆ ಎನ್ನಲಾದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ED ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಮತ್ತು ವಶ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ PMLA ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ED ದಾಳಿಗೊಳಗಾದ ಸ್ಥಳಗಳಲ್ಲಿ ಬೆಂಗಳೂರಿನ KPSC ಮುಖ್ಯ ಕಚೇರಿ, ಅಮಾನತುಗೊಂಡಿರುವ KPSC ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು FIRಗಳ ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆಪತ್ರಿಕೆ ಸೋರಿಕೆ, OMR ಉತ್ತರ ಪ್ರಶ್ನೆ ಪತ್ರಿಕೆ ತಿದ್ದುಪಡಿ ಹಾಗೂ KPSC ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮ ಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಈ ದೂರುಗಳಲ್ಲಿದ್ದು ED ತನಿಖೆ ತೀವ್ರಗೊಳಿಸಿದೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರಿಗೆ ನೇಪಾಳ ಸೇನೆಯ ಗೌರವಾನ್ವಿತ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಾಗಿದೆ. ಕಠ್ಮಂಡುವಿನಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ನೇಪಾಳದ ರಾಷ್ಟ್ರಪತಿ ರಾಮಚಂದ್ರ ಫೌಡೆಲ್ ಅವರು ಈ ಗೌರವವನ್ನು ಪ್ರದಾನ ಮಾಡಿದರು. 1950ರಿಂದ ಭಾರತ ಮತ್ತು ನೇಪಾಳ ಪರಸ್ಪರರ ಸೇನಾ ಮುಖ್ಯಸ್ಥರಿಗೆ ಗೌರವಾನ್ವಿತ ಜನರಲ್ ಹುದ್ದೆ ನೀಡುವ ದೀರ್ಘಕಾಲದ ಪರಂಪರೆಯ ಮುಂದುವರಿಕೆಯಾಗಿದೆ. ಜಾಂಬಿಯಾ ಅಧ್ಯಕ್ಷರಾಗಿ ಹಕೈಂಡೆ ಹಿಚೆಲೆಮಾ ಅವರು ಎರಡನೇ ಬಾರಿ 5 ವರ್ಷದ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ ಎಂದು ಜಾಂಬಿಯಾ ಚುನಾವಣಾ ಆಯೋಗ ಘೋಷಿಸಿದೆ. ಹಿಚೆಲೆಮಾ 29 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದು ಪ್ರತಿಸ್ಪರ್ಧಿ ಬ್ರಿಯಾನ್ ಮುಂಡುಬಿಲೆ 18 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದ್ದಾರೆ. ಮತ ಎಣಿಕೆ ವೇಳೆ ಭದ್ರತಾ ಕಾರಣಗಳಿಂದ ಉಂಟಾದ ಅಡಚಣೆ ಹಾಗೂ ಮತಗಟ್ಟೆ ಅಧಿಕಾರಿಗಳ ಮೇಲಿನ ದಾಳಿ, ಮತಪತ್ರಗಳ ಕಳವು ಪ್ರಕರಣಗಳಿಂದ ಚುನಾವಣೆ ಗಮನ ಸೆಳೆದಿತ್ತು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಇಂದಿನ ಪಂದ್ಯದಲ್ಲಿ ಹಲವು ಪ್ರಮುಖ ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಇಂದು ನಡೆಯಲಿರುವ 64ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಕಾಲಿನ್ಸ್ ವ್ಯಾಲೆಂಟೈನ್ ಫಿಲಿಮ್ಯಾನ್ ವಿರುದ್ದ ಸೆಣಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡ ಕಣಕ್ಕಿಳಿಯುತ್ತಿದ್ದರೆ ತಾರಾ ಶೆಟ್ಲರ್ PV ಸಿಂಧು ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಮಹಿಳಾ ಡಬಲ್ಸ್ನಲ್ಲಿ ಭಾರತದ ಗಾಯತ್ರಿ ಗೋಪಿಚಂದ್ ಮತ್ತು ತ್ರಿಷಾ ಜಾಲಿ ಜೋಡಿ ಹಾಗೂ ಸಿಮ್ರನ್ ಸಿಂಗಿ ಮತ್ತು ಕವಿತ್ರಿಯಾ ಸೆಲ್ವಂ ಜೋಡಿ 32ರ ಸುತ್ತಿನ ಪ್ರತ್ಯೇಕ ಪಂದ್ಯಗಳಲ್ಲಿಂದು ಕಣಕ್ಕಿಳಿಯುತ್ತಿವೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸುತ್ತಿದ್ದು ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಿ 317 ರನ್ಗಳ ಮುನ್ನಡೆಯಲ್ಲಿದೆ. ನಿನ್ನೆ 3ನೇ ದಿನದಾಟದ ಅಂತ್ಯಕ್ಕೆ ಭಾರತ ಶ್ರೀಲಂಕಾ ತಂಡವನ್ನು 284 ರನ್ಗಳಿಗೆ ಸೀಮಿತಗೊಳಿಸುವಲ್ಲಿ ಸಫಲವಾಯಿತು. ಆ ಮೂಲಕ ಇಂದು ತನ್ನ 2ನೇ ಇನ್ನಿಂಗ್ಸ್ ಅನ್ನು ಭಾರತ 178 ರನ್ಗಳ ಮುನ್ನಡೆಯೊಂದಿಗೆ ಆರಂಭಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ರಾಯ್ ಅನಿಲ್

ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕೆಪಿಎಸ್ಎ ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300 ಅಧಿಕ ರನ್ಗಳ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ SVYM ಸಿಬ್ಬಂದಿಯಾದ ಶ್ರೀಯುತ ಕೃಷ್ಣರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಎಸ್ವಿವೈಎಂನ ಸಿಬ್ಬಂದಿಯಾದ ಶ್ರೀಯುತ ಕೃಷ್ಣರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವಿ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, ಓಟಿಪಿ ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ.

0: ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಹಿರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತ ಧ್ವನಿ. ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಬೆಳೆಯ ಬೇಸಾಯದ ಅನುಭವ ಕುರಿತು ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಕಿರಣ್ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ರೇಷ್ಮೆ ಬೆಳೆಗಾರರಾದಂತಹ ಶ್ರೀಯುತ ಕಿರಣ್ ಕುಮಾರ್ ಅವರು. ಇವರು ಕಳೆದ 10 ವರ್ಷಗಳಿಂದ ಸ್ವತಂತ್ರವಾಗಿ ರೇಷ್ಮೆ ಬೆಳೆ ಹಾಗೂ ಇತರೆ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದಾರೆ. ಇರುವಂತಹ ಕಡಿಮೆ ಭೂಪ್ರದೇಶದಲ್ಲಿ ಈ ಎಲ್ಲಾ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಉತ್ತಮವಾದ ಒಂದು ಆದಾಯವನ್ನ ಗಳಿಸ್ತಾ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ರೇಷ್ಮೆ ಇಲಾಖೆ ಹಾಗೂ ಇತರ ಇಲಾಖೆಗಳ ಸಹಕಾರ ಮತ್ತು ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಈ ರೇಷ್ಮೆ ಬೆಳೆಯನ್ನ ಉತ್ತಮವಾದ ರೀತಿಯಲ್ಲಿ ಬೆಳೀತಾ ಒಂದು ಉತ್ತಮವಾದ ಆದಾಯವನ್ನ ಗಳಿಸ್ತಿರುವಂತಹ ಅನುಭವವನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಾದ್ರೆ ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ರೇಷ್ಮೆ ಬೆಳೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ. ಕಿರಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್.
3: ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡಿ.
4: ಕಿರಣ್ ಕುಮಾರ್ ಅಂತ ನನ್ನ ಹೆಸರು. ರೇಷ್ಮೆ ಬೆಳೆ ಮಾಡಿ ಇವಾಗಿಂತ ಒಂದು 10 ವರ್ಷ ಆಯ್ತು. 10 ವರ್ಷದಿಂದ ರೇಷ್ಮೆ ಬೆಳೆ ಮಾಡ್ತಾ ಇದ್ದೀನಿ.
3: ಮೊದಲೆಲ್ಲ ಆರಂಭದಲ್ಲೆಲ್ಲ ಏನೇನ್ ಬೆಳೆಗಳನ್ನ ಬೆಳೀತಾ ಇದ್ರಿ?
4: ಮೊದಲೆಲ್ಲ ಹತ್ತಿ, ಜೋಳ ಆತರ ಎಲ್ಲ ಬೆಳೀತಿದ್ವಿ. ಶುಂಠಿ, ಚೆಂಡು ಹೂವ ಎಲ್ಲಾ ತರ ಬೆಳೆನ ಬೆಳೀತಾ ಇದೀವಿ. ಇವಾಗ ಒಂದು 10 ವರ್ಷದಿಂದ ರೇಷ್ಮೆ ಬೆಳೆಗೆ ಬಂದಿದ್ದೀವಿ.
3: ಈಗ ತಾವು ಕಳೆದ 10 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿಯನ್ನ ಮಾಡ್ತಾ ಬರ್ತೀವಿ. ಮೊದ್ಲೆಲ್ಲ ತಮ್ಮ ತಂದೆ ಆಗಿರ್ಬೋದು, ತಮ್ಮ ಹಿರಿಯರ ಕಾಲದಿಂದ ಏನೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದ್ರಿ?
4: ಅವಾಗಿಂದ ಹತ್ತಿ ಹತ್ತಿನ ಜಾಸ್ತಿ ಹೇಳ್ಬೇಕಂತೆ. ಇವಾಗ ಒಂದ್ 10 ವರ್ಷದಿಂದ ಈ ಕಡೆನೆ ರೇಷ್ಮೆ ಬೆಳೆಯಿಂದ ಬಂದಿರೋದು. ಅಷ್ಟೆಲ್ಲ ಹತ್ತಿನೇ ಬೆಳೀತಿದ್ದು.
3: ಅಂದ್ರೆ ಅವಾಗಲೆಲ್ಲ ಮಳೆಯಾಶ್ರಿತವಾಗಿ ಬೆಳೆ ಬೆಳೀತಾ ಇದ್ರ?
4: ಮೇಲ್ಗಡೆ ಮಳೆಗೆ ಬೆಳೆದಿದ್ದು. ಇವಾಗ 10 ವರ್ಷದಿಂದಾನೇ ಬೋರ್ವೆಲ್ ಗಿರೋಲ್ ಮಾಡ್ಕೊಂಡು ಇವಾಗ ಬೋರ್ವೆಲ್ ಇಂದಾನೇ ಇವಾಗ ರೇಷ್ಮೆ ಬೆಳೆ ಮಾಡ್ತಾ ಇರೋದು.
3: ಮಳಾಶ್ರಿತವಾಗಿ ಏನೇನೆಲ್ಲ ಬೆಳೀತಿದ್ರಿ ಆಗ?
4: ಅವಾಗ ಹತ್ತಿನೇ ಇನ್ನೇನು ಬೆಳೀತಿದ್ದಿಲ್ಲ. ಹತ್ತಿನೇ 6 ತಿಂಗಳು ಗ್ಯಾಪ್ ಕೊಟ್ಟು 6 ತಿಂಗಳು ಮಾತ್ರ ಹತ್ತಿ ಬೆಳೆ ಮಾಡ್ಕೊಂಡು 6 ತಿಂಗಳು ಹಂಗೆ ಸುಮ್ನೆ ಫ್ರೀ ಆಗಿರ್ತಿದ್ವಿ ಅಷ್ಟೇ. ಜೋಳ,
3: ಆಹಾರ ಬೆಳೆಗಳು, ಧಾನ್ಯಗಳ ಬೆಳೆಗಳು ಏನು ಬೆಳೀತಾ ಇರಲಿಲ್ಲ.
4: ಅದೇ ರಾಗಿ ಜೋಳ.
3: ಅಂದ್ರೆ ಅವಾಗಲೆಲ್ಲ ಬರೀ ಮಳೆಯಾಶ್ರಿತವಾಗಿ ಬೆಳೆ ಬೆಳೆದ್ರಿಂದ ವರ್ಷದ 6 ತಿಂಗಳು ಮಾತ್ರ
4: ಕೃಷಿ ನಡೀತಿತ್ತು. 6 ತಿಂಗಳು ಸುಮ್ನೆ ಏನು ಇರ್ತಿತ್ತಿಲ್ಲ ಕೆಲಸ. ಇವಾಗ ರೇಷ್ಮೆ ಬೆಳೆ ಮಾಡಿದ್ರಿಂದ ತಿಂಗಳ ತಿಂಗಳ ಬೆಳೆ ಮಾಡಬಹುದು.
3: ಪ್ರಸ್ತುತ ಎಷ್ಟು ಎಕರೆ ಭೂಪ್ರದೇಶ ತಮ್ಮಲ್ಲಿದೆ?
4: ಒಂದು 3 ಎಕರೆ ಇದೆ.
3: 3 ಎಕರೆ ಭೂಪ್ರದೇಶ ಇದೆ. ಇರುವಂತ 3 ಎಕರೆ ಭೂಪ್ರದೇಶದಲ್ಲಿ ಯಾವ ರೀತಿಯಾದಂತ ಬೇರೆ ಬೇರೆ ಬೆಳೆಗಳನ್ನ ವಿಂಗಡಣೆ ಮಾಡ್ಕೊಂಡು ಬೆಳೀತಾ ಇದ್ದೀರಾ? ಇದಕ್ಕೆ ಅಗತ್ಯ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಅದಕ್ಕೆ ಬೇಕಾದಂತ ಗೊಬ್ಬರ ಪೂರೈಕೆ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ದಾರೆ?
4: ಎಲ್ಲ ಅಂದ್ರೆ ಇವಾಗ ಕಡ್ಡಿ ಸ್ವಲ್ಪ ಹಾಕೊಂಡಿದೀವಿ. ಹತ್ತಿ, ಶುಂಠಿ ಎಲ್ಲ ಸ್ವಲ್ಪ ಒಂದ್ ಎಕರೆ 1/2 ಎಕರೆ 3/4 ಎಕರೆ ಆತರ ಹಾಕೋ ಬಿಡ್ತಾ ಇದೀವಿ. ಒಂದೇ ಬೆಳೆ ಬೆಳೀತಾ ಇಲ್ಲ. ಒಂದ್ರಲ್ಲಿ ಲಸ್ಟ್ ಆದ್ರೆ ಇನ್ನೊಂದ್ರಲ್ಲಿ ಬರಬೇಕು ಅಂತ. ಇವಾಗ ಒಂದನೇ ನೆಚ್ಕೊಂಡ್ ಮಾಡಿದ್ರೆ ಲೇಸ್ ಆಗೋದ್ರೆ ಎಲ್ಲಾ ಕಡೆ ಹೋಯ್ತು ಅಂತಾನೆ. ಇವಾಗ ಇದ್ಬಿಟ್ರೆ ಅದಾದ್ರೂ ಆದ್ರೆ ಒಂದ್ರಲ್ಲ ಒಂದ್ರಲ್ಲಾದ್ರೂ ಸಿಗತ್ತೆ ಅಂತ ಮಿಶ್ರ ಬೆಳೆ ಮಾಡೋದು.
3: ನಷ್ಟ ತಪ್ಪಿಸ್ಬೋದು ಅಂತ.
4: ಇವಾಗ ಒಂದನೇ ನೆಚ್ಕೊಂಡಿದ್ರೆ ಅದ್ ರೈಟ್ ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ಹೋಯ್ತು ಅಂದ್ರೆ ಸುಮ್ನೆ ಕುತ್ಕೊಳ್ಬೇಕು ಅಷ್ಟೇ. ಇವಾಗ ಅದ್ ಬಿಟ್ರೆ ಇದ್ವಿ ಇನ್ನೊಂದು ಇನ್ನು ಬೇರೆ ಬೇರೆ ಬೆಳೆ ಮಾಡಿದ್ರೆ ಯಾವ್ದಾದ್ರು ಒಂದು ಕನೆಕ್ಟ್ ಆಯ್ತದೆ ಅಂತ.
3: ಈಗ ಉದಾಹರಣೆ ತಗೊತ್ತು ಅಂದ್ರೆ ಕೆಲವು ವರ್ಷಗಳಿಂದ ಶುಂಠಿ ಬಹಳ ರೇಟ್ ಇತ್ತು, ಮತ್ತೆ ಒಂದ್ ವರ್ಷದಲ್ಲಿ ಹತ್ತಿ ಕೂಡ ಬಹಳ ರೇಟ್ ಆಗಿತ್ತು. ಆ ಸಮಯದಲ್ಲಿ ಏನ್ ಮಾಡ್ಬಿಟ್ರು ಎಲ್ಲರೂ ಎಲ್ಲಾ

0: ಎಕರೆಗೂ ಶುಂಠಿ ಹಾಕೋದಾಗಿರ್ಬೋದು, ಎಲ್ಲ ಕಡೆಗೂ ಹತ್ತಿ ಹಾಕೋದಾಗಿರ್ಬೋದು, ಅದನ್ನ ಮಾಡ್ಬಿಟ್ರು ತಕ್ಷಣ ಎಲ್ಲಾ ರೇಟ್ ಕೂಡ ಇಳಿದಾಯ್ತು. ನಷ್ಟ ಆಗೋಯ್ತು. ಅದು ತಪ್ಪಿಸ್ಬೇಕು ಅಂದ್ರೆ ಮಿಶ್ರ ಬೆಳೆ
1: ಬೆಳೆಯಬೇಕು, ಒಂದನ್ನ ಹಚ್ಕೊಂಡಿರ್ಬಾರ್ದು ಅಂತ ಅಷ್ಟೇನೇನಿಲ್ಲ.
0: ಪ್ರಮುಖವಾಗಿ ಈಗ ತಾವು ರೇಷ್ಮೆ ಬೆಳೆಗಾರ ಆಗಿರೋದ್ರಿಂದ ರೇಷ್ಮೆ ಬೆಳೆಯನ್ನ ಎಷ್ಟು ಎಕರೆ ಹಾಕಿದ್ದೀರಾ, ಅದರ ಒಂದು ಬಿತ್ತನೆ ಆಗಿರ್ಬೋದು, ಅದರ ಕಡ್ಡಿ ತಂದು ನೆಡೋದಾಗಿರ್ಬೋದು, ಎಲ್ಲಿಂದ ತರ್ತಾ ಇದ್ದೀರಾ, ಅದರ ಒಂದು ತಳಿ
1: ರೇಷ್ಮೆ ಇಲಾಖೆ
0: ನಿರ್ವಹಣೆ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ರಿ?
1: ಅದೇ ರೇಷ್ಮೆ ಇಲಾಖೆ ಕೊಡ್ತಾರೆ ಕಡ್ಡಿ ತಗೊಂಡು, ಒಂದ್ಸರಿ ತಗೊಂಡ್ ಹಾಕ್ಬಿಟ್ರೆ ಅದು 10-12 ವರ್ಷ ಮಾತಾಡಂಗೆ ಇಲ್ಲ, ಅದು ಬೆಳೆ ಹಾಕ್ಬೇಕು ಅಂತ ಏನಿಲ್ಲ. ಒಂದ್ಸತಿ ಹಾಕ್ಬಿಟ್ರೆ ಸುಮ್ನೆ ಕಟಾವ್ ಮಾಡ್ಕೊಂಡು ಆರಂಭ ಮಾಡ್ಕೊಂಡು ಇರೋದಷ್ಟೇ, ಸ್ವಲ್ಪ ಬತ್ತಾ ಇರ್ತದೆ ಕಟಿಂಗ್ ಮಾಡೋದು, ಸ್ವಲ್ಪ ಬತ್ತಾ ಇರ್ತದೆ.
0: ಎಷ್ಟು ವರ್ಷ ಆಯ್ತು ತಾವು ಈ ಕಡ್ಡಿ ನೆಟ್ಟಿ?
1: 10 ವರ್ಷ ಆಯ್ತು.
0: 10 ವರ್ಷದಿಂದ
1: ಇನ್ನು ತೆಗ್ದಿಲ್ಲ, ಇನ್ನು 10 ವರ್ಷ ಆಗ್ಬೇಕಾದ್ರೆ ಅದನ್ನೇ ಬಿಟ್ಕೋಬಹುದು.
0: ಆತರ ನಿರ್ವಹಣೆ ಮಾಡಿ ಎಷ್ಟು ಎಕರೆ ಹಾಕಿದ್ದೀರಾ ರೇಷ್ಮೆಯನ್ನ?
1: ನಾ ಹೇಳ್ಬೇಕಂದ್ರೆ 3 ಎಕರೆನು ರೇಷ್ಮೆನೆ ಹಾಕಿಬಿಟ್ಟಿದ್ವಿ.
0: 3 ಎಕರೆ
1: ರೇಷ್ಮೆನೆ
0: ಈಗ ಇರೋಂತ 3 ಎಕರೆ ರೇಷ್ಮೆನೆ ಹಾಕಿರೋದ್ರಿಂದ ಇನ್ನುಳಿದ ಬೆಳೆಗಳನ್ನ ಎಲ್ಲಿ ಬೆಳಿತಾ?
1: ಬೇರೆ ಗುತ್ತಿಗೆ ಜಮೀನು ಮಾಡ್ಕೊಂಡು ಬೇರೆ ಜಮೀನು ಬೇರೆ ಬೆಳೆನ ಬೆಳಿತಾ ಇದ್ದೀನಿ.
0: ಇರೋಂತ ಸ್ವಂತ ಜಮೀನ್ ಜೊತೆ ಗುತ್ತಿಗೆನು ಸ್ವಲ್ಪ ಮಾಡ್ಕೊಂಡು ಸ್ವಂತ ಜಮೀನಲ್ಲಿ ಫುಲ್ ರೇಷ್ಮೆ, ಇನ್ನು ಗುತ್ತಿಗೆ ಜಮೀನಲ್ಲಿ
1: ಬೇರೆ ಬೆಳೆ ಚೆಂಡು ಶುಂಠಿ ಬೆಳೆ ಬೇರೆ.
0: ಹೇಗಿದೆ ಸರ್ ಈ ರೇಷ್ಮೆ ಬೆಳೆ ಅನ್ನೋದು, ತುಂಬಾ ಕಷ್ಟನಾ ತುಂಬಾ ಸುಲಭನಾ ಈ ಬೆಳೆ ಬಗ್ಗೆ?
1: ಮಾಡೋರ್ಗೆ ಸುಲಭ, ಈಗ ಹೊಸದಾಗ ಮಾಡೋರ್ಗೆ ಸ್ವಲ್ಪ ಕಷ್ಟ. ಮಾಡ್ಬೋದು, ಒಟ್ಲಲ್ಲಿ ತಿಂಗಳ ತಿಂಗಳ ಹೆಂಗೋ ಮೇಂಟೈನ್ ಮಾಡ್ಬೋದು,
0: ಪ್ರತಿ ತಿಂಗಳ ಆದಾಯ
1: ಕಾಣ್ಬೋದು. ಈ ಬೇರೆದ್ರೆಲ್ಲ ಆದ್ರೆ ಆಯ್ತು ಹೋದ್ರೆ ಹೋಯ್ತು. ಇವಾಗ ಹೊಸದ್ ಬೆಳೆ ಹಾಕ್ತಿವಿ, ಶುಂಠಿನೇ ತಗೊಳ್ಳಿ, ಹಾಕ್ತಿವಿ, ಅದು ಬತ್ತದೆ ಅಂತಾನೆ ಗ್ಯಾರಂಟಿ ಇಲ್ಲ, ಬಂದ್ರೆ ಬಂತು ಹೋದ್ರೆ ಹೋದ್ತು. ಇದು ಹಂಗಲ್ಲ, ಇದು ಕಮಿಸಿದಾದ್ರೂ ನಾವು ಮಾಡಿರೋ ಖರ್ಚಾದ್ರೂ ಲಾಸ್ಟ್ಗೆ ಬರ್ತದೆ, ಅದು ಹಂಗಲ್ಲ. ಶುಂಠಿ ಎತ್ತದ್ರೆ ಅಂದ್ರೆ ಕುಬೀರಾಮ ಬಿಡ್ತದೆ, ಇಲ್ಲಾಂದ್ರೆ ಪಾತಾಳ ತಳ್ಬಿಡ್ತದೆ, ಲಾಟ್ರಿ ಹೊಡೆದಂಗೆ. ಸೊ ರೇಷ್ಮೆ ಬೆಳೆ ಆತರ ಅಲ್ಲ, ಲಾಸ್ಟ್ಗೆ ನಾವು ಮಾಡಿರೋ ಕೂಲಿ ಆದ್ರೂ ಬಂದ್ಬಿಡ್ತದೆ, ಲಾಸ್ ಅಂತೂ ಆಗಲ್ಲ, ನಾವು ಕೂಲಿ ಆದ್ರೂ ಬರ್ತದೆ.
0: ಈಗ ರೇಷ್ಮೆ ಬೆಳೆನ ಹೊಸದಾಗಿ ಮಾಡ್ತೀವಿ ಅಂತಂದ್ರೆ ಅದು ಕಡ್ಡಿ ನೆಟ್ಟಿಂದ ಹಿಡಿದು ಮತ್ತೆ ಹುಳು ಮೊಟ್ಟೆ ತರೋದ್ರಿಂದ ಹಿಡಿದು ಏನೆಲ್ಲ ಕೆಲಸ ಕಾರ್ಯಗಳಿರುತ್ತೆ ಈ ರೇಷ್ಮೆ ಬೆಳೆನಲ್ಲಿ?
1: ಮಾಮೂಲಿ ಅದೇ ರೇಷ್ಮೆ ಬೆಳೆ ಅಂದ್ರೆ ಮಾಮೂಲಿ ಆರಂಭ ಮಾಡ್ಬೇಕು, ಮೊಟ್ಟೆ ತಗೊಂಡ್ ಮೊಟ್ಟೆಗಂತ ಎಷ್ಟು ಅಂತ ದುಡ್ಡು ಇರ್ತದೆ, ಮೊಟ್ಟೆ ತಗೊಂಡ್ಬಂದು ಮಡಗಿ ಅವರೇ 2 ಜೋರಂದ ಮರಿ ಕೊಡ್ತಾರೆ, ಅವರೇ ಏನು ಮೊಟ್ಟೆ ಗಿಟ್ಟೆ ಏನು ತಗೊಬರಂಗಿಲ್ಲ, ಅವರೇ ಮರಿ ಕೊಡ್ತಾರೆ, ತಗೊಂಡ್ಬಂದು ನಾವ್ ಇಲ್ಲಿ ತಗೊಂಡ್ಬಂದು ಸ್ವಲ್ಪ ಆಗೋದಷ್ಟೇ.
0: ಈಗ ತಾವು ಇರೋ 3 ಎಕರೆನಲ್ಲೂ ಕೂಡ ರೇಷ್ಮೆ. ಈಗ ರೇಷ್ಮೆ ಮನೆಗೆ ಬೇಕಾದಂತ ಒಂದು ಗೂಡು ಅಥವಾ ಮನೆಯನ್ನ ಎಷ್ಟು ಒಂದು ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡ್ಕೊಂಡು?
1: ನಮ್ದು 22-32 ಇರೋದೆ, ಹಗಲ 22 ಉದ್ದ 32.
0: ಈ ವಿಸ್ತೀರ್ಣದಲ್ಲಿ ಮನೆ ಮಾಡಿದ
1: ಮನೆ ಇದೆ.
0: ತಿಂಗಳಲ್ಲಿ ಎಷ್ಟು ಹುಳುಗಳನ್ನ ಮೇಯಿಸ್ತಾ ಇದೆ?
1: ತಿಂಗಳಿಗೆ ಸೊಪ್ಪು ಬರಂಗೆ ಒಂದ್ಸತಿ 150 ಮಡಗ್ತಿವಿ, 100 ಮಡಗ್ತಿವಿ, 50 ಮಡಗ್ತಿವಿ. ಸೊಪ್ಪು ಯಾವ ತರ ಇದು ಬರುತ್ತೆ, ಇವಾಗ ಸೊಪ್ಪಿಗೆಲ್ಲ ಸ್ವಲ್ಪ ರೋಗಗಳು ಜಾಸ್ತಿ, ಒಂಥರ ವೈರಸ್ಗಳ, ಅದಕ್ಕೂ ಒಂಥರ ರೋಗ ಬರುತ್ತೆ, ಅದಕ್ಕೆ ಒಂದೊಂದು ಟೈಮಲ್ಲಿ ಒಂದೊಂದರ ಸೊಪ್ಪು ಬರ್ತದೆ. ಇಷ್ಟೇ ಮಡಗ್ತಿವಿ ಅಂತ ಹೇಳಕ್ಕಾಗಲ್ಲ, ಒಂದ್ಸತಿ 150 ಮಡಗ್ತಿವಿ, ಒಂದ್ಸತಿ 100 ಮಡಗ್ತಿವಿ, 75 ಮಡಗ್ತಿವಿ, 50 ಮಡಗ್ತಿವಿ. ಆತರ ಸೊಪ್ಪು ಯಾವ ತರ ಬರುತ್ತೆ ಆತರ ಮೇಂಟೈನ್ ಮಾಡ್ಕೊಂಡು ಮಡಗ್ಬೇಕು ಅಷ್ಟೇ, ಡಿಪೆಂಡ್ ಸೊಪ್ಪನ್ನ ಹೆಂಗ್ ಬರುತ್ತೆ ಅಲ್ಲ ಅದ್ರ ಮೇಲೆ.
0: ಈಗ ಒಂದು ಮನೆ ಅಥವಾ ನಿರ್ಮಾಣ ಮಾಡ್ಕೋತೀವಿ, ಶೆಡ್ ನಿರ್ಮಾಣ ಮಾಡ್ಕೋತೀವಿ ಅಂದ್ರೆ ಅಲ್ಲಿ ಒಳಗಡೆ ಒಂದು ವಾಯುಗುಣ ಹವಾಗುಣ
1: ಎಲ್ಲ ಮೇಂಟೈನ್
0: ಮಾಡ್ಬೇಕಾಗುತ್ತೆ, ಮತ್ತೆ ಗಾಳಿ ಬೆಳಕು ಅದನ್ನ ಸರಿಯಾದ ರೀತಿಯಲ್ಲಿ ಬರೋ ನಿಟ್ಟಿನಲ್ಲಿ ತುಂಬಾ ಜಾಸ್ತಿ
1: ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕು,
0: ಇದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ?
1: ಅದು ನಾವು ಡೈಲಿ ನಾವು ಮನೇಲಿ ಇರ್ತೀವಲ್ಲ, ನಮ್ಗೆ ಗೊತ್ತಾಗುತ್ತೆ ವಾತಾವರಣ, ಜಾಸ್ತಿ ಗಾಳಿ ಬೀಸಿದ್ರೆ ಇದಾದ್ರೆ ಸ್ವಲ್ಪ ಕಿಟಕಿ ಕಿಟಕಿ ಮುಚ್ಕೋಬೇಕು, ಜಾಸ್ತಿ ಏನಾದ್ರೂ ಬಿಸಿಲು ಹೊಡೆದ್ರೆ ಮೇಲ್ಗಡೆ ಮನೆ ಮೇಲ್ಗಡೆ ಸ್ವಲ್ಪ ಗರಿ ಗಿರಿ ಹಾಕೊಂಡು ಸ್ವಲ್ಪ ತಣ್ಣ ಮಾಡಬೇಕು, ಇಲ್ಲಾದ್ರೆ ಸುತ್ತ ಮನೆ ಸುತ್ತ ನೀರ್ ಹಾಕ್ಬೇಕು, ನೀರ್ ತಗೊಂಡು ಸುತ್ತ ನೀರ್ ಹಾಕ್ಬೇಕು.
0: ಯಾವ ರೀತಿಯಾದಂತ ವಾತಾವರಣ ಅಗತ್ಯ ಹುಳುಗಳಿಗೆ?
1: ಅಷ್ಟು ಬಿಸಿಲು ಆಗ್ಬಾರ್ದು, ಅಷ್ಟು ಕೋಲ್ಡ್ ಆಗ್ಬಾರ್ದು, ವೆದರ್ ನಾರ್ಮಲ್ ಇರ್ಬೇಕು, ಹಂಗಿದ್ರೇನೆ ಬೆಳೆ. ಜಾಸ್ತಿ ಕೋಲ್ಡ್ ಆದ್ರೆ ಒಂಥರ ಸುಣ್ಣಕಟ್ ರೋಗಗಳು ಬಂದ್ಬಿಡ್ತವೆ, ಏನಾದ್ರೂ ಇದಾಗ್ತದೆ. ಜಾಸ್ತಿ ತಾಪಮಾನ ಜಾಸ್ತಿ ಆದ್ರೆ ಒಂಥರ ಹಾಲು ತೊಂಡೆ ಸಪ್ಪೆ ರೋಗ ಆತರ ರೋಗ ಬರ್ತದೆ.
0: ಈಗ ತಾವು ಹುಳುಗಳನ್ನ ತರಬೇಕಾದ್ರೆ 2 ಜ್ವರ ಅವರೇ
1: ಮೇಯಿಸಿಕೊಡ್ತಾರೆ,
0: 3ನೇ ಜ್ವರದಿಂದ ತಾವು
1: ಸೊಪ್ಪಾಕೊಂಡು
0: ನಿರ್ವಹಣೆ ಮಾಡೋದಾಗಿರುತ್ತೆ. ಈಗ ಹುಳುಗಳನ್ನ ತರೋದಾಗಿರ್ಬೋದು, ತಂದಂತ ಹುಳುಗಳನ್ನ ತಮ್ಮ ಗೂಡಲ್ಲಿ ಹಾಕೋದಾಗಿರ್ಬೋದು, ಅಲ್ಲಿಂದ ಯಾವ ರೀತಿ ಕೆಲಸ ಶುರುವಾಗುತ್ತೆ ತಮಗೆ?
1: ಅದೇ ಇವಾಗ 2ನೇ ಜ್ವರದಿಂದ ಮರಿ ಕೊಡ್ತಾರೆ, ಅವರು ಜ್ವರಕ್ಕೆ ಮನಗಿರ್ತದೆ, ಆಮೇಲೆ ತಗೊಂಡ್ಬಂದು ನಾವು ಸೊಪ್ಪು ಹಾಕೊಂಡು ಜ್ವರದಿಂದ ಜ್ವರಕ್ಕೆ ಹೇಳ್ತಾವೆ ಅವು, ಅವಾಗ ಸೊಪ್ಪು ಹಾಕೊಂಡು ಹೋಗ್ಬೇಕು, ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. 4 ಜ್ವರದ ಎದ್ದು 8 ದಿನ ಹಾಕಿದ್ರೆ ಆಮೇಲೆ ಅವರು ಗೂಡು ಕಟ್ಟಕ್ಕೆ ಸ್ಟಡಿ ಆಯ್ತವೆ.
0: ಎಷ್ಟು ದಿನ ಬೇಕಾಗುತ್ತೆ ಇದೆಲ್ಲ?
1: 22-23 ದಿನ ಕಂಪ್ಲೀಟ್ ಆಗೋಯ್ತದೆ, 1 ತಿಂಗಳು ಆಗಲ್ಲ.
0: ಈ ರೋಗ ಬಾಧೆ ಅಥವಾ ಏನಾದ್ರು ಕೀಟಬಾಧೆ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಸೊಪ್ಪಿನಲ್ಲಿ ತಾವು ಆಗ ಯಾವ ರೀತಿ ಒಂದು ಕ್ರಮಗಳನ್ನ ಕೈಗೊಳ್ತೀರಾ?
1: ಸಿಂಪರಣೆ ರೇಷ್ಮೆ ಇಲಾಖೆ ಕೇಳ್ಕೊಂಡು ಯಾವ ಸಿಂಪರಣೆ ಮಾಡ್ಬೇಕು ಆ ಸಿಂಪರಣೆ ಹೇಳ್ತಾರೆ ಅವ್ರು, ಆ ಸಿಂಪರಣೆ ಮಾಡ್ಬೇಕು
0: ಇಲಾಖೆ ಕಡೆಯಿಂದ. ಈಗ ಉಳುಮೆ ಮಾಡೋದಿಂದ ಹಿಡಿದು ಅದಕ್ಕೆ ಅಗತ್ಯ ಗೊಬ್ಬರ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಾಡ್ತಾ ಇದ್ರಿ?
1: ಅದು ಕೊಟ್ಟಿಗೆ ಗೊಬ್ಬರ ಹಾಕೋತೀವಿ, ಅದು ಇದಾಗ್ಲಿಲ್ಲ ಅಂದ್ರೆ ಗವರ್ಮೆಂಟ್ ಗೊಬ್ಬರನು ಕೊಡ್ಬೇಕಾಯ್ತದೆ. ಸೊಪ್ಪು

0: ಬರ್ಲಿಲ್ಲ ಅಂದ್ರೆ ಗವರ್ಮೆಂಟ್ ಗೊಬ್ಬರನು ಕೊಡಬೇಕಾಗುತ್ತೆ.
1: ಅದೇ ಪ್ರಮುಖವಾಗಿ ತಾವು ಸಾವಯವ ಗೊಬ್ಬರನ ಬಳಸೋದು.
0: ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಬಳಸೋದು. ಏನಾದ್ರೂ ಸೊಪ್ಪು ಜಾಸ್ತಿ ಬರ್ತಾ ಇಲ್ಲ ಆ ತರ ಟೈಮ್ ಇದ್ರೆ ಮಾತ್ರ ಸ್ವಲ್ಪ ಕೆಮಿಕಲ್ ಹಾಕ್ಬೇಕು
1: ಅಷ್ಟೇ. ಅಂದ್ರೆ ಸಂಪೂರ್ಣವಾಗಿ ಸಾವಯವದಲ್ಲೇ ಮಾಡಬಹುದು.
0: ಸಾವಯವ ಮಾಡ್ಬೇಕು ಅದನ್ನ, ಅದನ್ನ ಮಾಡ್ಬೇಕಾಗಿರೋದೆ ಸಾವಯವದಲ್ಲಿ. ಯಾಕಂದ್ರೆ ಇವಾಗಿನ ಟೆಂಪರೇಚರ್, ಇವಾಗಿನ ವಾತಾವರಣದಲ್ಲಿ ಇದಾಗಲ್ಲ, ಸೊಪ್ಪು ಬರಲ್ಲ, ಭೂಮಿ ತಾಕತ್ ಇಲ್ಲ ಅಂದ್ರೆ ಮಾತ್ರ ಗವರ್ಮೆಂಟ್ ಗೊಬ್ಬರ ಹಾಕ್ಬೇಕಾಯ್ತು.
1: ಸ್ವಲ್ಪ ಕುಂಡಿತ
0: ಬರ್ತದೆ.
1: ಮತ್ತೆಲ್ಲ ಸಂಪೂರ್ಣವಾಗಿ ಸಾವಯವ
0: ಸಾವಯವ ಮಾಡ್ತಿದ್ದು.
1: ನಮ್ಮ ತಂದೆ ಕಾಲದಲ್ಲೆಲ್ಲ ಅವರು ಸಾವಯವದಲ್ಲಿ
0: ಮಾಡ್ತಿದ್ದು. ಅವಾಗ 30 ವರ್ಷದ ಹಿಂದೆ ಅವರು ರೇಷ್ಮೆನೆ ಬೆಳೆದಿದ್ದು, ಇವಾಗ 10-15 ವರ್ಷ ಗ್ಯಾಪ್ ಬಿಟ್ಟಿದ್ದು, ಇವಾಗ ಪುನಃ ಸ್ಟಾರ್ಟ್ ಮಾಡಿದ್ವಿ.
1: ಈಗ ಸೊಪ್ಪನ್ನ ಕಟಾವ್ ಮಾಡೋದಾಗಿರ್ಬೋದು, ಎಷ್ಟು ದಿನಗಳಿಗೊಮ್ಮೆ ಅದನ್ನ ಕತ್ತರಿಸಿ ಯಾವ ಸಮಯದಲ್ಲಿ ಹೇಗೆ ಅದನ್ನ ಸೊಪ್ಪನ್ನ ಹಾಕ್ಬೇಕಾಗುತ್ತೆ ಹುಳುಗಳಿಗೆ?
0: ಅದೇ ಇವಾಗ ಕಡ್ಡಿ ಕಟಾವು ಮಾಡಿ ಒಂದು ತಿಂಗಳು ಬೇಕು ಪುನಃ ಸೊಪ್ಪು ಬರ್ಬೇಕು ಅಂದ್ರೆ. ಅದರ ತೋಟ ಎಲ್ಲ ಕ್ಲೀನ್ ಮಾಡಿ ಆರಾಮ ಮಾಡಿ ಗೊಬ್ಬರ ಹಾಕಿದ್ರೆ ಗೊಬ್ಬರ ಹಾಕಿ ಎಲ್ಲ ರೆಡಿ ಮಾಡಿ ಆಮೇಲೆ ಪುನಃ ಸೊಪ್ಪು ಅಂದ್ರೆ ಮರಿ ಬುಕ್ ಮಾಡಿ ಪ್ರತಿದಿನ ಹಾಕ್ಬೇಕು. ಜ್ವರಕ್ಕೆ ಮನಗುವಾಗ ಮಾತ್ರ ಒಂದೇ 3 ಟೈಮ್ ಸೊಪ್ಪು ಇರಲ್ಲ ಅಷ್ಟೇ. ಜ್ವರಕ್ಕೆ ಇದಾಯ್ತದೆ ಸೆಟ್ಲ್ ಆದಾಗ ಸೊಪ್ಪು ಹಾಕಂಗಿಲ್ಲ, ಅದು ಪುನಃ ಜ್ವರದಿಂದ ಎದ್ದಾಗ ಸೊಪ್ಪು ಹಾಕು.
1: ಪ್ರತಿನಿತ್ಯ ಕೆಲಸ ಇದ್ದೇ ಇರುತ್ತಾ ಈ ರೇಷ್ಮೆ ಗೂಡಲ್ಲಿ?
0: ಪ್ರತಿನಿತ್ಯ ಅಂತ ಹೇಳಿದ್ರೆ ಸೊಪ್ಪಾಗೋದೇನೋ ಇರದೇ ಇರ್ತದೆ, ಅದು ಗೂಡು ಕಟ್ಟ ಗಂಟ ಕೆಲಸನೆ. ಚಂದ್ರಿಕೆ ಆಗ ಗಂಟ, ಚಂದ್ರಿಕೆ ಆಗಂದ್ರೆ ನಮ್ಗೆ ಏನ್ ಕೆಲಸ ಜಾಸ್ತಿ ಏನ್ ಇರಲ್ಲ, ಚಂದ್ರಿಕೆ ಆಗ ಗಂಟ ಕೆಲಸ.
1: ಈಗ ಯಾವ ತರ ಚಂದ್ರಿಕೆಗಳನ್ನ ಬಳಸ್ತಾ
0: ಇದ್ದಾರೆ? ಇವಾಗೆಲ್ಲ ಪ್ಲಾಸ್ಟಿಕ್ ಚಂದ್ರಿಕೆ.
1: ಈಗ ಮೊದಲೆಲ್ಲ ಬಿದಿರಿಂದ ಮಾಡಿದಂತ ಒಂದು ವೃತ್ತಾಕಾರದ ಒಂದು
0: ಬೆಳಿತಿದ್ವಿ, ಅದು ಕೆಲಸ ರಿಸ್ಕ್. ಅದು ಇದು ರಿಸ್ಕ್ ಇಲ್ಲ, ಇದು ಸ್ವಲ್ಪ ಸುಲಭ. ಅದನ್ನ ಆದ್ ಬಿಡ್ಬೇಕು, ನಾವೇ ಚಂದ್ರಿಕೆ ತಗೋಗಿ ಬಿಡ್ಬೇಕು. ಇದು ಚಂದ್ರಿಕೆ ಬಿಡಂಗಿಲ್ಲ, ತಗೋಗಿ ಆಸದೆ ಇದ್ರ ಮೇಲೆ ಆಸ್ಕೆ ಮೇಲೆ ಹಾಸ್ಬಿಟ್ರೆ ಅದೇ ಅದೇ ಕಟ್ಕೋತಾರೆ.
1: ಅಂದ್ರೆ ಮೊದಲಿಗಿಂತ ಈಗ ಕೆಲಸ
0: ಸುಲಭ ಆಗುತ್ತೆ,
1: ಬಹಳಷ್ಟು ತಂತ್ರಜ್ಞಾನ ಬೆಳೆದಿರೋದ್ರಿಂದ ಕೆಲಸ ಕಡಿಮೆ ಇದೆ, ಜೊತೆಗೆ ಆದಾಯನು ಕೂಡ ನಿರಂತರವಾಗಿ ಸಿಗುತ್ತೆ.

0: ಈಗ ಪ್ರಮುಖವಾಗಿ ರೇಷ್ಮೆ ಬೆಳೆಗೆ ಅದಕ್ಕೆ ತಕ್ಕಂತ ಮಾಹಿತಿ ಆಗಿರ್ಬೋದು, ಅದಕ್ಕೆ ಬೇಕಾದಂತ ಒಂದಷ್ಟು ಸೇವಾ ಸೌಲಭ್ಯಗಳಾಗಿರ್ಬೋದು, ಸಹಾಯಧನಗಳನ್ನ ಇಲಾಖೆ ಕಡೆಯಿಂದ ಪಡ್ಕೋತಾ ಇದ್ರೆ, ಯಾವ ರೀತಿಯ ಮಾರ್ಗದರ್ಶನವನ್ನ ಪಡ್ಕೊಂಡು ಇಲಾಖೆ ಕಡೆಯಿಂದ ಕೃಷಿ ಮಾಡ್ತಾ ಇದ್ರೆ?
1: ಮಾರ್ಗದರ್ಶನ ಕೊಡ್ತಾರೆ ಅವರು, ಬತ್ತಾ ಇರ್ತಾರೆ, ಬಂದು ಅದು ಏನು ಬರುತ್ತೆ ಇದಕ್ಕೆ ಏನೇನು ಕೊಡಬೇಕು ಎಲ್ಲ ಕೊಡ್ತಾರೆ. ಫೋನ್ ಮಾಡಿ ಹೇಳ್ತಾರೆ ಈ ತರ ಸುಣ್ಣ ಬಂದಿದೆ, ಬೀಚಿಂಗು ಎಲ್ಲ ಇದು ಬಂದಿದೆ, ಬಂದು ತಗೋಗಿ ಅಂತ ಫೋನ್ ಮಾಡ್ತಾರೆ, ಹೋಗಿ ತಗೋಬಂದು ಕೊಡ್ತಾರೆ.
0: ಈ ಸಬ್ಸಿಡಿ ಸಹಾಯಧನಗಳನ್ನೆಲ್ಲ ಪಡ್ಕೊತಾ ಇದ್ರೆ
1: ಅದು ಯಾವಾಗ ಕೊಡ್ತಾರೆ ಅಂದ್ರೆ, ಸಬ್ಸಿಡಿ ಸಹಾಯಧನ ಹೊಸದ ಕಡ್ಡಿ ಹಾಕಿದಾಗ, ಈ ಮನೆ ಮಾಡ್ಕೊಳ್ಳುವಾಗ, ಸೆಡ್ ಮಾಡುವಾಗ ಅವಾಗ ಕೊಡೋದು. ಸಹಾಯಧನ ಸುಮ್ನೆ ಸಹಾಯಧನ ಕೊಡಲ್ಲ, ಸಿಡಲ್ಲ. ನಾವು ಹೊಸದಾಗ ಹಾಕಿದ್ರೆ ಮಾತ್ರ ಸಹಾಯಧನ ಸಿಗುತ್ತೆ. ಇವಾಗ ಹೊಸದಾಗಿ ಏನಾದ್ರು ಕಡ್ಡಿ ಹಾಕ್ತಿವ ಅದಕ್ಕೆ ಏನಾದ್ರು ಸಹಾಯಧನ ಕೊಡ್ತಾರೆ, ಪುನಃ ನಾವು ಸೆಡ್ ಮಾಡ್ತೀವ ಮನೆ ಮಾಡ್ತೀವ ಅವಾಗ ಕೊಡ್ತಾರೆ ಅಷ್ಟೇ, ವರ್ಷ ವರ್ಷನೂ ಕೊಡಲ್ಲ, 5 ವರ್ಷಕ್ಕೂ ಕೊಡಲ್ಲ. ನಾವು ಹೊಸದಾಗ ಮಾಡಿದಾಗ ಮಾತ್ರ ಸಹಾಯಧನ ಕೊಡ್ತಾರೆ ಅಷ್ಟೇ.
0: ಪಡ್ಕೊಂಡಿದ್ರೆ
1: ಕಡ್ಡಿಗೂ ಸಹಾಯಧನ ಕೊಟ್ಟವ್ರೆ, ನಾವು ಮನೆಗೆ ಮನೆ ಮಾಡಿದೀವಿ, ಮನೆಗೂ ಕೊಟ್ಟಿದೀವಿ ಇಲಾಖೆ ಕಡೆಯಿಂದ. ಅದೇ ಅವ್ರ ಏನಾದ್ರು ಇದ್ರೆ ಅವನೇ ಅವರೇ ಫೋನ್ ಮಾಡಿ ಈ ತರ ಬಂದೈತೆ ಅಂತ ಅವರೇ ಕೊಡ್ತಾರೆ.
0: ತಮ್ಮ ಜಮೀನಿಗೆಲ್ಲ ಬಂದು ತಾವು ಬೆಳೆಯಂತ ಬೆಳೆಗಳನ್ನೆಲ್ಲ ಗಮನಿಸಿ ಅದಕ್ಕೆ ಬೇಕಾದಂತ ಅಗತ್ಯ ಮಾಹಿತಿ ಎಲ್ಲ ಕೊಟ್ಟು ಹೋಗಿದ್ರ?
1: ಹಾ, ಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ ಇದ್ರೆ, ಸೊಪ್ಪಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಇದ್ರೆ ಫೋನ್ ಮಾಡಿ ಕೇಳ್ತೀವಿ, ಅದಕ್ಕೆ ಇಂಥ ಔಷಧಿ ಹೊಡಿರಿ ಹಿಂಗ್ ಮಾಡಿ ಅಂತ ಹೇಳ್ತಾರೆ.
0: ಈಗ ತಾವ್ ಹೇಳಿದ್ರಿ ಪ್ರತಿ ತಿಂಗಳು ಕನಿಷ್ಠ 50 ಮೊಟ್ಟೆಯಿಂದ 150 ಮೊಟ್ಟೆ ತನಕ ಕೂಡ ಹುಳನ್ನ ಮೇಯಿಸ್ತೀರಾ, ಪ್ರತಿ ತಿಂಗಳು ಕೂಡ ತಾವು ಈ ಕೃಷಿನ ರೇಷ್ಮೆ ಬೆಳೆಯನ್ನ ತೆಗಿತಾ ಇದ್ದೀರಾ ಅಂತ ಹೇಳಿದ್ರು. ಪ್ರತಿ ತಿಂಗಳು ತಾವು ಕನಿಷ್ಠ ಎಷ್ಟು ಕೆಜಿ ಬೆಳೆಯನ್ನ ತೆಗಿತಾ ಇದ್ರಿ ರೇಷ್ಮೆನ?
1: ಇವಾಗ ನಾ ಹೇಳದ್ನಲ್ಲ, ಇವಾಗ 100 ಮೊಟ್ಟೆನ ಮುಡಕ್ತಿವಿ, 150 ಮುಡಕ್ತಿವಿ, 50 ಮುಡಕ್ತಿವಿ ಅಂತ, ಯಾವ ತರ ಮುಡಕ್ತಿವಿ ಆ ತರ ಅಮೌಂಟ್ ಸಿಗತ್ತೆ. ಇವಾಗ ಜಾಸ್ತಿ ಮುಡಗಿದ್ರೆ ಜಾಸ್ತಿ ಅಮೌಂಟ್ ಸಿಗುತ್ತೆ, ಕಮ್ಮಿ ಮುಡಗಿದ್ರೆ ಕಮ್ಮಿನೇ ಸಿಗೋದು. ಆ ತರ ಕಮ್ಮಿ ಅಂದ್ರೂ ಒಂದು 30,000 ಅಂತೂ ಗ್ಯಾರಂಟಿ, ಎಲ್ಲ ಕಳೆದು ಖರ್ಚುಗಳದು ತಿಂಗಳಿಗೆ 30,000 ಅಂತೂ ಗ್ಯಾರಂಟಿ. ನಾನು ಜಾಸ್ತಿ ಹೇಳ್ತಾ ಇಲ್ಲ, ಈಗ 50 ಮೊಟ್ಟೆನ ಮುಡಕ್ತಿವಿ, 150 ಮೊಟ್ಟೆನ ಮುಡಕ್ತಿವಿ, 100 ಮೊಟ್ಟೆನ ಮುಡಕ್ತಿವಿ ಅಂತ ಹೇಳಿದ್ವಲ್ಲ, ಮಿನಿಮಮ್ 30,000 ಹೆಂಗಿಲ್ಲ ಅಂದ್ರೆ 30,000 ಸಿಗುತ್ತೆ ತಿಂಗಳಿಗೆ.
0: ಅಂದ್ರೆ ಪ್ರತಿ ತಿಂಗಳು ಆದಾಯ ಗ್ಯಾರಂಟಿ?
1: ಗ್ಯಾರಂಟಿ.
0: ಈಗ ಬೆಳೆದಂತ ರೇಷ್ಮೆ ಬೆಳೆಯನ್ನ ಎಲ್ಲಿ ಮಾರುಕಟ್ಟೆ ವ್ಯವಸ್ಥೆನಲ್ಲಿ ಮಾರಾಟ?
1: ಇವಾಗ ಮೈಸೂರು ಮಾರ್ಕೆಟ್, ಇಲ್ಲ ಬಂಡೀಪಾಳ್ಯ ಮಾರ್ಕೆಟ್ ಆಗಿದೆ ಅಲ್ಲ, ಇಲ್ಲ ತಗೋಬಹುದು.
0: ಮಾರಾಟ ಮಾಡೋ ನಿಟ್ಟಿನಲ್ಲಿ ಇಲಾಖೆ ಕಡೆಯಿಂದ ಏನಾದ್ರು ಸಹಾಯ ಪಡ್ಕೋತಾ ಇದ್ದೀರಾ? ಏನಾದ್ರು
1: ಮಾರಾಟದ ಅಲ್ಲೇನ ಸಹಾಯಧನ ಏನಿಲ್ಲ.
0: ಅಲ್ಲಲ್ಲ, ಮಾರಾಟ ಮಾಡೋ ನಿಟ್ಟಿನಲ್ಲಿ ಎಲ್ಲಿ ಮಾಡಿದ್ರೆ ಹೇಗ್ ಮಾಡಿದ್ರೆ ಒಂದು ಉತ್ತಮ ಆದಾಯ ಸಿಗುತ್ತೆ ಅಂತ ಏನಾದ್ರು?
1: ಎಲ್ಲಿ ಸಿಗೋದ್ರು ಅಷ್ಟೇ, ಸ್ವಲ್ಪ ರಾಮನಗರ ಹೋಗ್ಬೇಕು, ರಾಮನಗರ ಹೋಗ್ಬೇಕು, ಅದು ಲಾಂಗ್ ಅಲ್ಲ, ಅದಕ್ಕೆ ಮೈಸೂರಿಗೆ ಹೋಗೋದು.
0: ಮೈಸೂರು ಮಾರುಕಟ್ಟೆನಲ್ಲೇ ಒಂದು ಉತ್ತಮವಾದ ಮಾರುಕಟ್ಟೆ ವ್ಯವಸ್ಥೆಯಿಂದ ಅಲ್ಲೇ ಮಾರಾಟ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ನೀವು ರಾಮನಗರಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಸ್ವಲ್ಪ ಖರ್ಚು ಮತ್ತೆ
1: ಖರ್ಚು ಜಾಸ್ತಿ ಇಲ್ಲ, ಪ್ರಯಾಣ ಜಾಸ್ತಿ. ಇವಾಗ ನಾಳೆ ಮಾರ್ಕೆಟ್ ಹೋಗ್ಬೇಕು ಅಂದ್ರೆ 24 ಗಂಟೆಗೆ ಬಿಡ್ಬೇಕು ಇಲ್ಲಿ, ನಾಳೆ ಮಾರ್ಕೆಟ್ಗೆ

0: ನಾಲ್ಕು ಗಂಟೆಗೆ ಬಿಡಬೇಕು ರಾತ್ರಿ ಎಲ್ಲ ಅವಾಗ ಸೇರಿ ಬೆಳಿಗ್ಗೆ ಮಾರ್ಕೆಟ್ ಮುಗಿಸ್ಕೊಂಡು ಪುನಃ ಸಾಯಂಕಾಲ ಆಗ್ಬಿಡ್ತದೆ ಇಲ್ಲಿ ಬರಕ್ಕೆ 8-9 ಗಂಟೆ ಆಗುತ್ತೆ.
1: ಮೈಸೂರು ಸ್ವಲ್ಪ
0: ಹತ್ರ ಬೇಗ ಬರ್ಬೋದು ಅಂತ ಅದಕ್ಕೋಸ್ಕರ
1: ಒಂದು ಸ್ಥಳೀಯವಾಗಿ ಒಂದು ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ.
0: ಐತೆ ಮೈಸೂರಲ್ಲಿ ಐತೆ, ಆದ್ರೆ ನಾ ಹೇಳ್ದಲ್ಲ ರೀಲಸ್ ಕೊಟ್ಟರೆ ರೀಲಸ್
1: ಸ್ವಲ್ಪ ನಮ್ಗೆ ರೇಟ್ ಅಲ್ಲಿ
0: ಸ್ವಲ್ಪ ಕಮ್ಮಿ ಅಷ್ಟೇ. ಕಮ್ಮಿ ಅಂದ್ರೆ ರಾಮನಗರಕ್ಕೂ ಇದಕ್ಕೆ 100 ರೂಪಾಯಿ ಡಿಫ್ರೆನ್ಸ್ ಇರ್ತದೆ. 100 ರೂಪಾಯಿ ಅಂದ್ರೆ ಒಂದ್ ಕ್ವಿಂಟಾಲ್ಗೆ 1,000 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ನಮ್ಗೆ.
1: ಹಾಗಿದ್ರೆ ತಾವು ಈ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಅದರಲ್ಲೂ ಸಂಪೂರ್ಣವಾಗಿ ಈ ರೇಷ್ಮೆ ಬೆಳೆಯನ್ನ ಹಾಕೊಂಡು ಇದರಲ್ಲಿ ತಾವು ಪ್ರತಿನಿತ್ಯ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಈ ರೇಷ್ಮೆ ಬೆಳೆಯನ್ನ ಬೆಳೀತಾ ಇರೋದು, ಇದರಲ್ಲೇ ಒಂದು ಆದಾಯವನ್ನ ಗಳಿಸ್ತಿರೋದು, ತಮ್ಗೆ ಎಷ್ಟು ಖುಷಿ ಇದೆ?
0: ಪರವಾಗಿಲ್ಲ, ಖುಷಿ ಇದೆ. ಯಾಕಂದ್ರೆ ಬೇರೆ ಬೆಳೆಗೆ ಹೋಲಿಕೆ ಮಾಡಿದ್ರೆ ಪರವಾಗಿಲ್ಲ ಅನಿಸ್ತದೆ.
1: ಅದೇ ನಿರಂತರವಾಗಿರುತ್ತೆ.
0: ನಿರಂತರ ತಿಂಗಳ ತಿಂಗಳ ಇದು ಇದಲ್ಲ, ಅದು ವರ್ಷಕ್ಕೆ ಕಾಯಂಗಿಲ್ಲ, ತಿಂಗಳ ತಿಂಗಳ ಇದು ಮಾಡ್ಕೊಂಡು ಹೋಗ್ಬೋದಂತ.
1: ಈ ರೇಷ್ಮೆ ಬೆಳೆ ಜೊತೆಗೆ ತಾವು ಪ್ರಮುಖವಾಗಿ ಚೆಂಡು ಆಗಿರ್ಬೋದು, ಹತ್ತಿ, ಶುಂಠಿ ಈ ಬೆಳೆಗಳನ್ನು ಬೆಳೀತಾ ಇದ್ರ. ಈ ಬೆಳೆ ಬಿತ್ತನೆಯಿಂದ ಹಿಡಿದು ಅದರ ನಿರ್ವಹಣೆಯಿಂದ ಹಿಡಿದು ಫಲ ಹೇಗೆ ಸಿಗೋ ತನಕ ಅದರಿಂದ ಆದಾಯ
0: ಇದೆಲ್ಲ ಹೇಳದ್ನಲ್ಲ, ಇದೆಲ್ಲ ಖರ್ಚು ಜಾಸ್ತಿ, ಆದಾಗ ಕಮ್ಮಿಗಳು,
1: ಅದೆಲ್ಲ ಹೇಗಿದೆ?
0: ಅದೆಲ್ಲ ಖರ್ಚು ಜಾಸ್ತಿ, ಅದರ ಸಿಕ್ತರೆ ಸಿಕ್ತೋ ಇಲ್ಲ ಅಂದ್ರೆ ಇಲ್ಲ, ಸಿಕ್ತದೆ ಅಂತ ಮಾಡಂಗಿಲ್ಲ. ಅದ ಲಾಸ್ ಆದ್ರೆ ಲಾಸ್ ಆಯ್ತದಂತ ಮಾಡಕ್ಕಾಗಲ್ಲ, ಲಾಭ ಬರುತ್ತೆ ಅಂತ ಮಾಡಕ್ಕಾಗಲ್ಲ, ಸಿಕ್ಕದ್ರೆ ಸಿಕ್ತು ಹೋದ್ರೆ ಹೋಯ್ತು.
1: ಈಗ ಪ್ರಮುಖವಾಗಿ ಚೆಂಡು ಮಲ್ಲಿಗೆ ಹೂ ಬೆಳೀತಾ ಇದ್ದೀರ, ಇದರ ಒಂದು ಬೆಳೆ ಬೆಳೆಯದಾಗಿರ್ಬೋದು, ಇದರ ನಿರ್ವಹಣೆ ಆಗಿರ್ಬೋದು, ಇದರ ಖರ್ಚು ವೆಚ್ಚ, ಮತ್ತೆ ಈ ಬೆಳೆಯನ್ನ ಯಾವ್ಯಾವದಕ್ಕೆಲ್ಲ ಬಳಸಲಾಗುತ್ತೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ.
0: ಅದು ನಾವು ಕಂಪ್ನಿ ಕೊಡೋದು, ಅವ್ರು ಬಂದು ತುಂಬ್ಕೊಳ್ತಾರೆ, ಕೆಜಿಗೆ 10 ರೂಪಾಯಿ ಕೊಡ್ತಾರೆ ಅಷ್ಟೇ ನಮ್ಗೆ. ಏನಂದ್ರೆ ಖರ್ಚು ಜಾಸ್ತಿ ಇವೆಲ್ಲ, ಆಳುಗಳು ಕೂಲಿ ಅಂದ್ರೆ ಅದಕ್ಕೆ ಔಷಧಿ ಹೊಡಿಬೇಕು, ಅದಕ್ಕೂ ಗೊಬ್ಬರ ಹಾಕ್ಬೇಕು, ಅದೆಲ್ಲ ಅದು ಫುಲ್ ಖರ್ಚೇನೆ ಜಾಸ್ತಿ. ಅದ್ರ ಸಿಕ್ತರೆ ಸಿಗದು ಇಲ್ಲಾಂದ್ರೆ ಇಲ್ಲ. ಈ ಸತಿ ಮಳೆ ಕಮ್ಮಿ ಇವತ್ತು ಇಳುವರಿನೇ ಇಲ್ಲ.
1: ಈ ಶುಂಠಿ ಬೆಳೆ ಇದ್ರ ಬಗ್ಗೆ ಮಾಹಿತಿ ಅಂತ ಹಂಚ್ಕೊಳ್ಳಿ.
0: ಶುಂಠಿ ಬೆಳೆ ಒಂಥರ ಲಾಟ್ರಿ ತರ, ಏನ ಹೊಡೆದ್ರೆ ಹೊಡಿತು, ಇಲ್ಲಾಂದ್ರೆ ಒಂದು ರೋಗ ಬಂದ್ರು ಅಂದ್ರೆ ಹೋಯ್ತು ಪ್ಲಾಟೆ. ಎಕರೆ ಕಮ್ಮಿ ಅಂದ್ರೆ 4 ಲಕ್ಷ, ಇವಾಗ 1.5 ಎಕರೆ ಆಗಿದ್ದೀನಿ, ಇವಾಗಲೇ 4 ಲಕ್ಷದ ಮೇಲೆ ಖರ್ಚು ಮಾಡಿದ್ದೀನಿ, 4-5 ಹತ್ರ ಆಗೈತೆ ಈಗ. ಒಂದು 1.5 ಎಕರೆಗೆ
1: ಇನ್ನೆಷ್ಟು ದಿನದಲ್ಲಿ ಸಿಗ್ಬೋದು ಶುಂಠಿ ಬೆಳೆ?
0: ಇನ್ನು 3 ತಿಂಗಳು ಕಾಪಾಡಬೇಕು, ಯಾವ ರೋಗ ಬಂದಿದೆ ಅಂತ ಹೇಳಕ್ಕಾಗಲ್ಲ. ಇನ್ನು ವರ್ಷದ ಬೆಳೆ ಅದು, ಅದು ಚೆನ್ನಾಗಿದ್ರೆ ಇಸ್ಕೋಬಹುದು, ಏನಾದ್ರೂ ರೋಗ ಅದು ಇದು ಬಂದ್ರೆ ತೆಗಿಸ್ಬೇಕಾಗುತ್ತೆ.
1: ಅಂದ್ರೆ ಇವೆಲ್ಲ ಉಪ ಬೆಳೆಗಳು ಅಷ್ಟೇ?
0: ಉಪ ಬೆಳೆಗಳು
1: ಅಂದ್ರೆ ತಾವು ಮುಖ್ಯ ಬೆಳೆ ಅಂದ್ರೆ
0: ರೇಷ್ಮೆ.
1: ಕೆಲವೊಬ್ಬ ರೈತರಲ್ಲಿ ಒಂದು ಮನಸ್ಥಿತಿ ಇದ್ದೇ ಇರುತ್ತೆ, ಕಡಿಮೆ ಭೂ ಪ್ರದೇಶದಲ್ಲೇ ಒಂದು ನಿರಂತರ ಚಟುವಟಿಕೆ ಮುಖಾಂತರ ಯಾವ ರೀತಿ ಆದಾಯವನ್ನ ಮಾಡಬಹುದು, ಕಡಿಮೆ ಭೂ ಪ್ರದೇಶದಲ್ಲಿ ಏನ್ ಬೆಳೆಯಕಾಗುತ್ತೆ ಅಂತ ಒಂದು ಮನಸ್ಥಿತಿ ಇದ್ದೇ ಇರುತ್ತೆ. ಆ ಕಡಿಮೆ ಭೂ ಪ್ರದೇಶದಲ್ಲಿ ಒಂದು ಉತ್ತಮ ಕೃಷಿ ಮಾಡಲಿಕ್ಕೆ ರೇಷ್ಮೆ ಬೆಳೆ ಸೂಕ್ತ ಬೆಳೆ, ಉತ್ತಮ ಬೆಳೆ ಅಂತ ತಮ್ಮ ಅನುಭವದ ಪ್ರಕಾರ ತಾವು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೊಸದಾಗಿ ನಾನು ಇರುವಂತ 1 ಎಕರೆ ಭೂ ಪ್ರದೇಶದಲ್ಲಿ ರೇಷ್ಮೆ ಬೆಳೆ ಬೆಳಿಬೇಕು, ಮನೆ ಮಾಡಿಕೊಂಡು ಪ್ರತಿ ತಿಂಗಳು ಅದರಲ್ಲಿ ಉಳ ಮೇಯಿಸ್ತಾ ಅದನ್ನೇ ಒಂದು ಬೆಳೆ ತಂದು ಒಂದು ಆದಾಯನ ಗಳಿಸಬೇಕು ಅಂತ ಅನ್ಕೊಳ್ಳುವಂತ ರೈತರಿಗೆ ತಮ್ಮ ಅನುಭವದ ಪ್ರಕಾರ ಯಾವ ರೀತಿ ಕೆಲಸ ಕಾರ್ಯ ಮುಖಾಂತರ ಶುರು ಮಾಡೋ ಮುಖಾಂತರ ಈ ರೇಷ್ಮೆ ಬೆಳೆನ ಮಾಡಿದ್ರೆ ಒಂದು ಉತ್ತಮ ಅಂತ ತಾವು ಏನ್ ಹೇಳಕ್ ಇಷ್ಟಪಡ್ತೀರ?
0: ಶುರು ಮಾಡ್ಬೇಕಂದ್ರೆ ಫಸ್ಟ್ ರೇಷ್ಮೆ ಇಲಾಖೆಗೆ ಭೇಟಿ ಕೊಟ್ಟು ನೀರಿರ್ಬೇಕು, ಮೇನ್ ವಾಟರ್ ಅದಕ್ಕೆ ನೀರಾವರಿ ಭೂಮಿ ಇರಬೇಕು. ಹಾಕ್ತೀವಿ ಅಂತ ಹೇಳಿದ್ರೆ ರೇಷ್ಮೆ ಇಲಾಖೆ ಹೋಗಿ ವಿಸಿಟ್ ಕೊಟ್ಟು ಅವರು ಇದು ಕೊಡ್ತಾರೆ. ಇವಾಗ ಹೋಗಿ ರೇಷ್ಮೆ ಇಲಾಖೆ ಹೋಗಿ ನಮ್ಗೆ ಕಡ್ಡಿ ಹಾಕಬೇಕು ಅಂತಿದ್ದೀವಿ ಅಂತ ಹೇಳಿದ್ರೆ ಅವರು ಎಲ್ಲಿ ಸಸಿ ಸಿಗತ್ತೆ ಅವ್ರು ಹೇಳ್ತಾರೆ. ತಗೋ ಹೋಗಿ ಬಂದು ಇಲಾಖೆಗೆ ಹೋಗಿ ಭೇಟಿ ಕೊಟ್ರೆ ಅವರು ಹೇಳ್ತಾರೆ ಇಂಥ ಜಾಗ ಐತೆ ಅಪ್ಪ ಹೋಗಿ ತಗೊಂಡ್ಬಂದು ಹಾಕಿ ಅಂತ. ಅವರು ಆಮೇಲೆ ಬಂದು RTC ಅದು ಎಲ್ಲ ಕೇಳ್ತಾರೆ, ಅದೆಲ್ಲ ಇದು ಮಾಡಿಕೊಂಡು ಅದು ಏನು ಸಹಾಯಧನ ಕೊಡಬೇಕು ಕೊಟ್ಟು ಇದು ಮಾಡಿ. ಖರ್ಚು ಇದೆ ಅಂತ ಹೇಳಿದ್ರೆ ಅದಕ್ಕೂ ಐತೆ, ಖರ್ಚು ಐತೆ, ಅದಕ್ಕೆ ಸುಣ್ಣ ಅಂತೆ. ಇವಾಗ ಮರಿ ತಗೋಬರಕ್ಕೆ ದುಡ್ಡು ಕೊಡ್ಬೇಕು, ಮತ್ತೆ ಸುಣ್ಣ ಅಂತೆ ಅದಕ್ಕೆ ಹೊಡೆಯೋ ಪೌಡ್ರ್ಗಳು, ಬೀಚಿಂಗ್ ಪೌಡ್ರು, ಅದು ಖರ್ಚು ಐತೆ. ಪೇಪರ್ ಇಂದ ಹಿಡಿದು ಎಲ್ಲಾನು ಖರ್ಚು ಇರ್ತದೆ,
1: ಖರ್ಚಿಗೆ ತಕ್ಕಂತೆ
0: ಅದಕ್ಕೂ ಐತೆ. ರೈಟ್
1: ಸಿಕ್ಕಿದ್ರೆ
0: ಲಾಭ ಇದೆ ಸ್ವಲ್ಪ, ರೈಟ್ ಏನಾದ್ರೂ ಕಮ್ಮಿ ಆದ್ರೆ
1: ಸ್ವಲ್ಪ
0: ಅನಿಸ್ತದೆ. ಇವಾಗ ಒಂದು 700 ಮೇಲಿದ್ರೆ ಪರವಾಗಿಲ್ಲ ಅನಿಸ್ತದೆ, 300 400 ಕೆಳಗಡೆ ಇಳಿದ್ರೆ ಸ್ವಲ್ಪ ಕಷ್ಟ ಆಗಿಸ್ತದೆ.
1: ಇತರ ವಾಣಿಜ್ಯ ಬೆಳೆ ಹೋಲಿಸ್ಕೊತು ಅಂದ್ರೆ ರೇಷ್ಮೆ ಬೆಳೆ ಎಷ್ಟು
0: ಬೆಸ್ಟ್ ಒಟ್ಲಲ್ಲಿ ಹೇಳದಂಗೆ ರೈಟ್ ಸಿಗ್ಬೇಕಷ್ಟೇ.
1: ನಮ್ಗೆ ತೃಪ್ತಿ ಇದೆಯಾ ಈ ರೇಷ್ಮೆ ಬೆಳೆ ಬೆಳೀತಾ ಇರೋದು?
0: ತೃಪ್ತಿ ಇದೆ, ಮಾಡ್ಬೇಕಷ್ಟೇ, ಒಟ ಶ್ರಮನೂ ಆತರ ಇದೆ.
1: ಅದೇ ನಮ್ಮ ಪ್ರತಿಫಲ ಶ್ರಮದ ಮೇಲೆ
0: ಜವಾಬ್ದಾರಿ ಇರ್ಬೇಕು. ಸುಮ್ನೆ ಎಲ್ರು ಮಾಡ್ತೀವಿ ಅಂದ್ರೂ ಆಗಲ್ಲ, ಒಟ್ಲ ಜವಾಬ್ದಾರಿ ಇದ್ರೆ ಮಾತ್ರ ಮಾಡ್ಬೇಕು. ಸುಮ್ ಸುಮ್ನೆ ಮಾಡ್ತೀವಿ ಅಂತ ಎಲ್ಲ ಅಂತೂ ಮಾಡಕ್ಕಾಗಲ್ಲ. ಮಳೆ ಇವಾಗ ಮರಿಗೆ ಸೊಪ್ಪಾಗಬೇಕು, ಮಳೆ ಇದರಿಂದ ಸುಮ್ನೆ ಕುದಿದ್ದೀವಿ.
1: ಮಳೆ ಬಿದ್ದಾಗ ಸೊಪ್ಪ
0: ಹಾಕಂಗಿಲ್ಲ, ತೇವ ಸೊಪ್ಪ ಹಾಕಂಗಿಲ್ಲ, ಒಣ ಸೊಪ್ಪೆ
1: ಕಟ್ ಮಾಡಿ ಒಣಗಿಸಿ ಹಾಕಬೇಕಾಗುತ್ತೆ.
0: ಒಣಗಕ್ಕೆ ಒಣಸನ್ ಹಾಕಂಗಿಲ್ಲ, ಅದು ಮರದ ಮೇಲೇನೆ ಒಣಗಬೇಕು. ಮರದ ಮೇಲೆ ಒಣಗಿದ್ರೆ ಕಂಪ್ಲೀಟ್ ಆಗಿ ಒಣಗೋದು, ಇಲ್ಲಾಂದ್ರೆ ಅದ್ ಕಡ್ಡಿ ಎಲ್ಲ ಒಂಥರ ತೇವ ಇರ್ತದೆ, ಅದೇ ಅದಕ್ಕೆ ಒಂಥರ ರೋಗ ಬರುತ್ತೆ,
1: ರೋಗ ಬರಕ್ಕೆ
0: ಕಾರಣ ಆಗುತ್ತೆ. ಬೆಡ್ ಎಲ್ಲ ಒಂಥರ

0: ಹಿಡ್ಕೊಂಡ್ಬಿಡ್ತದೆ.
1: ಮತ್ತೆ ಮಳೆ ಸಂದರ್ಭದಲ್ಲಿ ಯಾವ ರೀತಿ
0: ಸೊಪ್ಪು ಹಾಕ್ಬೇಕಾದ್ರೆ ನೋಡೇ ಹಾಕ್ಬೇಕು, ಮಳೆ ಇಲ್ಲ ಅಂದ್ರೆ ನೋಡೇ ಹಾಕ್ಬೇಕು.
1: ಈಗ ನಿರಂತರ ಮಳೆ ಉಳಿತಾ ಇರುತ್ತೆ, ಮರಿಗಳಿಗೆ ಸೊಪ್ಪು ಹಾಕ್ಬೇಕಾಗತ್ತೆ, ಹಾಗೆ ಏನ್ ಮಾಡ್ಬೇಕಾಗತ್ತೆ?
0: ಏನೇ ಇಲ್ಲ, ಅದು
2: ಕಟಾವ್ ಮಾಡ್ಕೊಂಡು
0: ಸ್ವಲ್ಪ ಒಣಗಿಸ್ಬೇಕು. ಈ ತರ ಇದ ಹೊರಗಡೆ ಒಣಗಿಸಿ ಮುಡಕ್ತಿವಿ. ಇನ್ನೂ ಜಾಸ್ತಿ ಹಿಡ್ಕೊಂಡ್ರೆ ಅವತ್ತು ಉಪವಾಸ ಮಾರನೇ ದಿನ ಹಾಕ್ತಿವಿ.
1: ಏನ್ ತೊಂದರೆ ಆಗೋದಿಲ್ಲ,
0: ಏನ್ ತೊಂದರೆ ಇಲ್ಲ. ಅದೇ ಒಂದಿನ ಮುಂದ್ಗಡೆ ಸ್ವಲ್ಪ ತಿಂತದೆ, ಗೂಡು ಕಟ್ಟಕ್ ಲೇಟ್ ಆಯ್ತದೆ ಅಷ್ಟೇ.
1: ಅಂದ್ರೆ ಅದಕ್ಕೆ ಬೇಕಾದಂತ ಅಗತ್ಯ ಮಾಹಿತಿನೂ ಕೂಡ ರೈತರು ತಿಳ್ಕೊಂಡ್ ಮಾಡಿದ್ರೆ
0: ಒಳ್ಳೇದು.
1: ಇಲಾಖೆ ಎಲ್ಲಾ ರೀತಿ ಸಹಕಾರ ಕೊಡ್ತಾ ಇದೆ, ಮತ್ತೆ ಉತ್ತಮವಾದಂತ ರೇಷ್ಮೆ ಬೆಳೆದಿರುವಂತ ರೈತರುಗಳನ್ನ ಸಂಪರ್ಕ ಮಾಡಿ ಇದ್ರ ಬೇಕಾದಂತ ಅಗತ್ಯ ಜ್ಞಾನವನ್ನ ಪಡ್ಕೊಂಡು ರೇಷ್ಮೆ ಬೆಳೆನ ಶುರು ಮಾಡಿದ್ರೆ
0: ಒಳ್ಳೇದು.
1: ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಆದಾಯವನ್ನ ಕಡಿಮೆ ಬರುವುದಷ್ಟು ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಬಹಳ ಸಂತೋಷ ಕಿರಣ್ ಕುಮಾರ್ ಅವರು ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೇನು ಕಳೆದ 10 ವರ್ಷಗಳಿಂದ ಸ್ವತಂತ್ರವಾಗಿ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಅದರಲ್ಲಿ ಪ್ರಮುಖ ಬೆಳೆಯಾಗಿ ರೇಷ್ಮೆ ಬೆಳೆಯನ್ನ ಬೆಳೀತಾ ಒಬ್ಬ ಉತ್ತಮ ರೇಷ್ಮೆ ಬೆಳೆಗಾರರಾಗಿದ್ದ ವರವೊಮ್ಮೆ ಇದರಲ್ಲಿ ಒಂದು ನಿರಂತರವಾದ ಆದಾಯವನ್ನ ಕಾಣ್ತಾ ಇದರ ಜೊತೆಗೆ ಇತರ ಉಪ ಬೆಳೆಗಳಾಗಿ ಹತ್ತಿ ಚೆಂಡು ಮಲ್ಲಿಗೆ ಶುಂಠಿ ಈ ಬೆಳೆಗಳನ್ನು ಬೆಳೀತಾ ತಮ್ಮ ಒಂದು ಉತ್ತಮ ಕೃಷಿ ಚಟುವಟಿಕೆಯ ಒಂದು ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಈ ರೇಷ್ಮೆ ಬೆಳೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿರುವುದಾದ ಧನ್ಯವಾದಗಳು. ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ರೇಷ್ಮೆ ಬೆಳೆಗಾರರಾದಂತಹ ಶ್ರೀಯುತ ಕಿರಣ್ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ರೈತರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
4: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
3: ಸಾವಯವ ಕೃಷಿಗೆ ಉತ್ತೇಜನ,
4: ಬಿತ್ತನೆ ಬೀಜ ರಸಗೊಬ್ಬರ
3: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
4: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
3: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
4: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
5: ಪ್ರಿಯ ಕೇಳುಗರೇ, ಇದುವರೆಗೂ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಬೆಳೆಯ ಬೇಸಾಯದ ಅನುಭವ ಕುರಿತು ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಗ್ರಾಮದ ಶ್ರೀಯುತ ಕಿರಣ್ ಕುಮಾರ್ ಅವರ ಜೊತೆಗಿನ ರೈತಧ್ವನಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್

ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಚಂ. ಮುಖ್ಯಾಂಶಗಳು: ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ನೇಮಕ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಗಣಿಗಾರಿಕೆ ಮತ್ತು ಖನಿಜಗಳ ತಿದ್ದುಪಡಿ ಮಸೂದೆ 2026 ತಕ್ಷಣವೇ ಹಿಂಪಡೆಯುವಂತೆ ಆಗ್ರಹಿಸಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ಪತ್ರ ಬರೆದಿದ್ದಾರೆ. ಖನಿಜ ಹಕ್ಕುಗಳು ಮತ್ತು ಖನಿಜ ಯುಕ್ತ ಭೂಮಿಯ ಮೇಲೆ ತೆರಿಗೆ ವಿಧಿಸುವ ರಾಜ್ಯಗಳ ಸಾಂವಿಧಾನಿಕ ಅಧಿಕಾರವನ್ನು ನಿರ್ಬಂಧಿಸುವ ಈ ಮಸೂದೆಯ ಅಂಶಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನದ ರಾಜ್ಯ ಪಟ್ಟಿಗೆ 49 ಮತ್ತು 50ನೇ ನಮೂದುಗಳ ಅಡಿಯಲ್ಲಿ ಖನಿಜಗಳ ಮೇಲೆ ಶಾಸನಾತ್ಮಕ ಹಾಗೂ ಆರ್ಥಿಕ ಅಧಿಕಾರ ಸಂಪೂರ್ಣವಾಗಿ ರಾಜ್ಯಗಳಿಗೆ ಸೇರಿದ್ದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ಏಕಪಕ್ಷೀಯ ನಡೆ ದೇಶದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ಸಂಪೂರ್ಣ ವಿರೋಧವಾಗಿದೆ. ಇದು ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆಗೆ ಧಕ್ಕೆ ತರಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಮಸೂದೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಪಿಎಂಎಲ್ಎ ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಕೆಪಿಎಸ್ಸಿ ಮುಖ್ಯ ಕಚೇರಿ ಅಮಾನತುಗೊಂಡಿರುವ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು ಎಫ್ಐಆರ್ಗಳ ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪತ್ರಿಕೆ ತಿದ್ದುಪಡಿ ಹಾಗೂ ಕೆಪಿಎಸ್ಸಿ ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇಡಿ ತನಿಖೆ ತೀವ್ರಗೊಳಿಸಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಪನ್ನೀರ್ ಸೆಲ್ವಂ ಆಗಲಿ ಅಥವಾ ಯಾರೇ ಆಗಲಿ, ಕೆಲವರಿಗೆ ಕನಿಷ್ಠ ಸಂಸ್ಕೃತಿ ಇರಬೇಕು ಎಂದು ಹೇಳಿದ್ದಾರೆ. ತಮಿಳುನಾಡಿನ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಯಲ್ಲಿ ತಾವು ಯಾವುದೇ ರೀತಿಯಲ್ಲಿ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ರಾಜ್ಯವನ್ನು ಹೇಗೆ ರಕ್ಷಿಸಬೇಕು ಎಂದು ನಮಗೆ ತಿಳಿದಿದೆ ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ತಿನ ನೂತನ ಉಪಸಭಾಪತಿಯಾಗಿ ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಅವರು ಉಪಸಭಾಪತಿ ಚುನಾವಣೆ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಎಫ್ಎಚ್ ಜಕ್ಕಪ್ಪನವರ್ ಈ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಸದಸ್ಯರಾದ ಪಿವಿ ಮೋಹನ್, ಎವಿ ಗಾಯತ್ರಿ, ಶಾಂತೇಗೌಡ, ರಾಮೋಜಿಗೌಡ, ಎಚ್ಪಿ ಸುಧಾಮ್ ದಾಸ್ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಬಳಿಕ ಸದಸ್ಯರಾದ ಬಸವನಗೌಡ ಬಾದರ್ಲಿ, ಜಗದೇವ್ ಗುತ್ತೇದಾರ್, ರಾಜೇಂದ್ರ ರಾಜಣ್ಣ, ಡಾ ಆರತಿ ಕೃಷ್ಣ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ತದನಂತರ ಪೀಠದಲ್ಲಿದ್ದ ಸಭಾಪತಿ ಸಲೀಂ ಅಹಮದ್ ಅವರು ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಿಸಿದರು. ಉಮಾಶ್ರೀ ಕುರಿತು ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಉಮಾಶ್ರೀ ಅವರು ಕನ್ನಡ ರಂಗಭೂಮಿ, ಚಿತ್ರರಂಗ ಮತ್ತು ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದರು. 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಗುಲಾಬಿ ಟಾಕೀಸ್ ಚಿತ್ರದ ಅಭಿನಯಕ್ಕಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘಿಸಿದರು. ವಿಪಕ್ಷ ನಾಯಕ ಛಲವಾದ ನಾರಾಯಣಸ್ವಾಮಿ ಮಾತನಾಡಿ, ಉಮಾಶ್ರೀ ಅವರು ಎಲ್ಲಾ ಕನ್ನಡಿಗರಿಗೂ ಚಿರಪರಿಚಿತರು. ನಟನೆಯಿಂದಲೇ ರಾಷ್ಟ್ರವ್ಯಾಪಿ ಹೆಸರು ಮಾಡಿರುವುದಲ್ಲದೆ ವಿಶೇಷ ಸಾಧನೆ ಅವರದು ಎಂದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಮಂತ್ರಿ ಎಂಬ ಹುದ್ದೆ ಯಾವಾಗ ಬೇಕಾದರೂ ಅಲಂಕರಿಸಬಹುದು, ಆದರೆ

0: ಸ್ಪೀಕರ್ ಸಭಾಪತಿ ಉಪಸಭಾಪತಿ ಆಗುವುದು ಹೆಮ್ಮೆಯ ವಿಚಾರ, ಇದೊಂದು ವಿಶಿಷ್ಟ ಗೌರವ ಎಂದು ಬಣ್ಣಿಸಿದರು. ಭಟ್ಕಳ ಶಾಸಕ ಮಂಕಾಳ ವೈದ್ಯ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಕಾಳ ವೈದ್ಯ ಅವರ ಹೆಸರನ್ನು ಪ್ರಸ್ತಾಪಿಸಿದರೆ ಸಚಿವ ಲಕ್ಷ್ಮಣ್ ಸವದಿ ಅನುಮೋದಿಸಿದರು. ಬಳಿಕ ಸಭಾಧ್ಯಕ್ಷರು ಧ್ವನಿಮತದ ಮೂಲಕ ಪ್ರಸ್ತಾವ ಅಂಗೀಕಾರಗೊಂಡಿದ್ದು ಮಂಕಾಳ ವೈದ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ನೂತನ ಉಪಸಭಾಧ್ಯಕ್ಷರನ್ನು ಪೀಠಕ್ಕೆ ಕರೆದೊಯ್ದು ಆಸೀನಗೊಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ಖಂಡಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಪಕ್ಷಾತೀತವಾಗಿ ಸಿಬಿಐ ತನಿಖೆಗೆ ಒತ್ತಾಯಿಸಲಾಗಿದೆ. ವಿಷಯ ಪ್ರಸ್ತಾಪಿಸಿದ ಎಐಎಡಿಎಂಕೆ ಶಾಸಕ ಮಾಜಿ ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಕರ್ನಾಟಕದ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೂವರು ತಮಿಳರ ಮೇಲೆ ಗುಂಡು ಹಾರಿಸಿ ಹತ್ಯೆಗೈದಿದ್ದಾರೆ. ಇದು ತಮಿಳುನಾಡು ಕರ್ನಾಟಕ ಗಡಿ ಬಳಿ ನಡೆದಿರುವುದರಿಂದ ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಆರೋಪಿಗಳು ದನಗಳನ್ನು ಹುಡುಕಲು ಪ್ರವೇಶಿಸಿದ್ದಾರೆ ಎಂದು ಸಮರ್ಥಿಸಿಕೊಂಡ ಅವರು 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹಿಸಿದೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಧಾನಸಭಾ ಅಧಿವೇಶನದಲ್ಲಿ ಒಗ್ಗಟ್ಟಿನ ಹೋರಾಟ ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಸಚಿವ ನಾಗೇಂದ್ರ ಅವರನ್ನು ವಜಾಗೊಳಿಸಿ 184 ಕೋಟಿ ರೂಪಾಯಿಗಳನ್ನು ರಾಜ್ಯ ಖಜಾನೆಗೆ ಮರಳಿ ತರುವವರೆಗೆ ಆಂದೋಲನ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಅವರು ಪ್ರಶ್ನಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆಯು ರಾಜ್ಯಕ್ಕೆ ನುಂಗಲಾರದ ತುತ್ತಾಗಿದೆ. ಕೃಷ್ಣರಾಜ ಸಾಗರ ಅಣೆಕಟ್ಟೆಯಲ್ಲಿ 109 ಅಡಿ ಅಂದರೆ ಕೇವಲ 31 TMC ನೀರಿದ್ದು ನೀರಿನ ಮಟ್ಟ ದಿನೇ ದಿನೇ ಕ್ಷೀಣಿಸುತ್ತಿದೆ. ಈ ಪೈಕಿ ಆದೇಶದಂತೆ ನೀರು ಬಿಟ್ಟರೆ 8 TMC ನೀರು ತಮಿಳುನಾಡಿನ ಪಾಲಾಗಲಿದ್ದು 6 TMC ಡೆಡ್ ಸ್ಟೋರೇಜ್ ನೀರಾಗಿದೆ. ಉಳಿದ 17 TMC ನೀರನ್ನು ಕುಡಿಯಲು ಬಳಕೆ ಮಾಡಿದರೂ ಕಾವೇರಿ ನೀರನ್ನೇ ನಂಬಿರುವ ಮಂಡ್ಯ, ಬೆಂಗಳೂರು, ಮೈಸೂರು ನಗರಕ್ಕೆ ಕುಡಿಯುವ ನೀರಿಗೂ ಸಂಚಕಾರ ಎದುರಾಗಲಿದೆ. ಈ ನಡುವೆ ಕೆಆರ್ಎಸ್ನಲ್ಲಿ ಹೊರ ಹರಿವಿನ ಪ್ರಮಾಣ ದಿಢೀರ್ ಏರಿಕೆ ಕಂಡಿದ್ದು 4,917 ಕ್ಯೂಸೆಕ್ ನೀರು ನದಿಗೆ ಹರಿಯುತ್ತಿದೆ. ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಮತ್ತು ಮುತ್ತತ್ತಿ ಬಳಿ ತಮಿಳುನಾಡಿನತ್ತ ಹೋಗುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿದೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸುತ್ತಿದೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ಸಹಯೋಗದಲ್ಲಿ ಸಮರ್ಥನಂ ಟ್ರಸ್ಟ್ನ ವತಿಯಿಂದ ವಿಶೇಷ ಚೇತನರು ಸೇರಿದಂತೆ ಆಸಕ್ತ ಯುವಜನರಿಗಾಗಿ ಉದ್ಯೋಗ ಮೇಳ ಏರ್ಪಡಿಸಲಾಗಿತ್ತು. ಸೆಂಟ್ರಲ್ ಕಾಲೇಜಿನ ನೂತನ ಶೈಕ್ಷಣಿಕ ವಿಭಾಗದ ಕಟ್ಟಡದಲ್ಲಿ ಆಯೋಜಿಸಲಾಗಿದ್ದ ಉದ್ಯೋಗ ಮೇಳವನ್ನು ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ನಿರ್ದೇಶಕಿ ಪ್ರೊಫೆಸರ್ ರೀತಿಕಾ ಸಿನ್ಹಾ ಉದ್ಘಾಟಿಸಿದರು. ವಿಶೇಷ ಚೇತನರು ಸಕಾರಾತ್ಮಕ ಮನೋಭಾವ ಮತ್ತು ಆತ್ಮವಿಶ್ವಾಸದಿಂದ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಲು ಮುಂದಾಗಬೇಕೆಂದು ತಿಳಿಸಿದ ಅವರು ಅಗತ್ಯ ಸಂವಹನ ಕೌಶಲ್ಯವನ್ನು ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ನೇಮಕ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮ. ಸ್ವಾತಂತ್ರ್ಯ ಹೋರಾಟಗಾರರಾದ ಪೀರ್ ಅಲಿ ಖಾನ್ ಮತ್ತು ಮಾತಂಗಿಣಿ ಹಜ್ರಾರವರ ಬಗ್ಗೆ ಪಾಂಡವಪುರದ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಕೆ ಸೋಮಶೇಖರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಕನ್ನಡ ನಾಡಿನ ಸಮಸ್ತ ಜನತೆಗೆ ಜನಧ್ವನಿ ರೇಡಿಯೋ ವಾಹಿನಿಯ 90.8 FM ಕೇಳುಗ ಬಂಧುಗಳಿಗೆ ಭಾರತದ 80th ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನನ್ನ ಹೆಸರು ಕೆ ಸೋಮಶೇಖರ, ಸಹ ಪ್ರಾಧ್ಯಾಪಕ, ವಿಜಯ ಶಿಕ್ಷಣ ಮಹಾವಿದ್ಯಾಲಯ, ಪಾಂಡವಪುರ, ಮಂಡ್ಯ ಜಿಲ್ಲೆ. ಈ ಒಂದು ಸಂಚಿಕೆಯಲ್ಲಿ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಪೀರ್ ಅಲಿ ಖಾನ್, ಮತ್ತೊಬ್ಬರು ಮಾತಂಗಿನಿ ಹಜ್ರಾ ಎಂಬ ಇಬ್ಬರು ಮಹಾನ್ ಹೋರಾಟಗಾರರ ಬಗ್ಗೆ ಪರಿಚಯಿಸಲು ಇಚ್ಛಿಸುತ್ತೇನೆ. ಪೀರ್ ಅಲಿ ಖಾನ್ ಸ್ವಾತಂತ್ರ್ಯ ಹೋರಾಟಗಾರ. ಅವರು 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರು. ಇವರು 1812 ಉತ್ತರ ಪ್ರದೇಶದ ಅಜಂಗಢ ಜಿಲ್ಲೆಯ ಮಹಮ್ಮದ್ಪುರ ಎಂಬಲ್ಲಿ ಜನಿಸಿದರು. 1812 ಸುಮಾರಿಗೆ ಜನಿಸಿದ ಪೀರ್ ಅಲಿ ಖಾನ್ 1857 ಮಹಾದಂಗೆಯನ್ನು ಬೆಂಬಲಿಸಲು ತಮ್ಮ ಪುಸ್ತಕ ಮಾರಾಟ ವೃತ್ತಿಯನ್ನು ಬಳಸಿಕೊಂಡ ಒಬ್ಬ ರಹಸ್ಯ ಕ್ರಾಂತಿಕಾರಿ. ಅವರ ಅಂಗಡಿಯು ಪಾಟ್ನಾದಲ್ಲಿ ಕ್ರಾಂತಿಕಾರಿ ಸಾಮಗ್ರಿಗಳನ್ನು ವಿತರಿಸುವ ರಹಸ್ಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಿತು. ಭಾರತೀಯ ಇತಿಹಾಸದ ವೃತ್ತಾಂತಗಳಲ್ಲಿ 1857 ಮಹಾದಂಗೆಯು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ವಿರುದ್ಧದ ಪ್ರತಿರೋಧದ ಮಹತ್ವದ ಅಧ್ಯಾಯವಾಗಿ ಎದ್ದು ಕಾಣುತ್ತದೆ. ಈ ಮಹತ್ವದ ದಂಗೆಯು ಹಲವಾರು ಪ್ರಸಿದ್ಧ ನಾಯಕರಲ್ಲಿ ಪೀರ್ ಅಲಿ ಖಾನ್ ವಿಶೇಷವಾಗಿ ಕುತೂಹಲಕಾರಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಅವರ ಕಥೆಯು ಹೆಚ್ಚಾಗಿ ಪ್ರಮುಖ ನಾಯಕರಿಂದ ಮರೆಮಾಡಲ್ಪಟ್ಟಿದ್ದರೂ ಈ ಪ್ರಕ್ಷುಬ್ಧ ಅವಧಿಯಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳ ರಹಸ್ಯ ಸ್ವರೂಪದ ಬಗ್ಗೆ ಬಹಳಷ್ಟು ಬಹಿರಂಗಪಡಿಸುತ್ತದೆ. ಪೀರ್ ಅಲಿ ಖಾನ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಅನೇಕ ಹಾಡದ ನಾಯಕರಲ್ಲಿ ಒಬ್ಬರು. ಪೀರ್ ಮೀರ್ ಅಬ್ದುಲ್ಲಾ ಅವರ ಕ್ರಾಂತಿಕಾರಿ ಸಿದ್ಧಾಂತದಿಂದ ಪ್ರೇರಿತರಾದರು ಮತ್ತು ಸ್ವಾತಂತ್ರ್ಯದ ಮನೋಭಾವವನ್ನು ಬೆಳೆಸಿಕೊಂಡರು. 1812 ಸುಮಾರಿಗೆ ಜನಿಸಿದ ಪೀರ್ ಅಲಿ ಖಾನ್ ನಿಗೂಢತೆಯಿಂದ ಆವೃತವಾದ ವ್ಯಕ್ತಿ. ಅವರ ಜನ್ಮಸ್ಥಳದ ನಿಖರವಾದ ವಿವರಗಳು ಅಸ್ಪಷ್ಟವಾಗಿಯೇ ಉಳಿದಿವೆ. ಇದು ಅವರು ನಡೆಸಿದ ರಹಸ್ಯ ಜೀವನದ ಪ್ರತಿಬಿಂಬವಾಗಿದೆ. 1855-1857 ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ಮತ್ತು ಪಾಟ್ನಾ ವಿಭಾಗದ ಆಯುಕ್ತರಾಗಿದ್ದಂತಹ ವಿಲಿಯಂ ಟೇಲರ್ ಅವರ ಪ್ರಕಾರ ಖಾನ್ ಲಕ್ನೋ ಮೂಲದವರು ಎಂದು ನಂಬಲಾಗಿದೆ. ಖಾನ್ ಪಾಟ್ನಾದಲ್ಲಿ ನೆಲೆಸಿದ್ದರು. ಅಲ್ಲಿ ಅವರು ಪುಸ್ತಕ ಮಾರಾಟಗಾರರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡರು ಎಂದು ಟೇಲರ್ ಅವರ ಅವಲೋಕನಗಳು ಸೂಚಿಸುತ್ತವೆ. ಖಾನ್ ಅವರ ವೃತ್ತಿಯ ಆಯ್ಕೆಯು ಅವರ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮರೆಮಾಚಲು ಉದ್ದೇಶಪೂರ್ವಕ ತಂತ್ರವಾಗಿರಬಹುದು ಎಂದು ಟೇಲರ್ ಊಹಿಸಿದ್ದಾರೆ. 1857 ಮಹಾದಂಗೆಯಿಂದ ತಕ್ಷಣ ನಮ್ಮ ನೆನಪಿಗೆ ಬರುವುದು ಮಂಗಲ ಪಾಂಡೆ, ಸಿಪಾಯಿ ದಂಗೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದೇ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಆದರೂ ಸಹ ಇಂತಹ ಒಂದು ದಂಗೆಯಲ್ಲಿ ಪೀರ್ ಅಲಿ ಖಾನ್ ಅವರ ಒಂದು ಪಾತ್ರ ಬಹುಮುಖ್ಯ ಎಂಬುದನ್ನು ನಾವು ಇಲ್ಲಿ ಮನಗಾಣಬಹುದು. ಪುಸ್ತಕ ಮಾರಾಟಗಾರನಾಗಿ ಪೀರ್ ಅಲಿ ಖಾನ್ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಸಂಘಟಿಸಲು ಮತ್ತು ಬೆಂಬಲಿಸಲು ತಮ್ಮ ಸ್ಥಾನವನ್ನು ಬಳಸಿಕೊಳ್ತಿದ್ರು.

ಅಂಗಡಿ ಕೇವಲ ವ್ಯಾಪಾರದ ಸ್ಥಳವಾಗಿರಲಿಲ್ಲ, ಬದಲಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಮುಖವಾದ ಪ್ರಮುಖ ಕರಪತ್ರಗಳು ಮತ್ತು ಸಂಕೇತಗಳ ಸಂದೇಶಗಳನ್ನ ವಿತರಿಸುವ ರಹಸ್ಯ ಕೇಂದ್ರವಾಗಿತ್ತು. ಈ ನಿರುಪದ್ರವಿ ಮುಂಭಾಗದ ಮೂಲಕ ಖಾನ್ ಪಾಟ್ನಾದಲ್ಲಿ 1857 ಮಹಾದಂಗೆಯ ಸಂಘಟನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು. ಬ್ರಿಟಿಷ್ ಸೈನಿಕರಲ್ಲಿ ದಂಗೆಯಾಗಿ ಪ್ರಾರಂಭವಾದ ಈ ದಂಗೆಯು ಶೀಘ್ರವಾಗಿ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧದ ವಿಶಾಲ ದಂಗೆಯಾಗಿ ವಿಕಸನಗೊಂಡಿತು. ಪಾಟ್ನಾ ಜಿಲ್ಲೆಯಲ್ಲಿ ಪೀರ್ ಅಲಿ ಖಾನ್ ಅವರ ಪಾಲ್ಗೊಳ್ಳುವಿಕೆ ಬೆಂಬಲವನ್ನು ಸಜ್ಜುಗೊಳಿಸುವಲ್ಲಿ ಮತ್ತು ಪ್ರತಿರೋಧ ಪ್ರಯತ್ನಗಳನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಅವರ ಕೆಲಸವು ಭಾರತದ ಉದ್ದ ಮತ್ತು ಅಗಲವನ್ನು ವ್ಯಾಪಿಸಿರುವ ದೊಡ್ಡ ಸಂಕೀರ್ಣವಾದ ಪ್ರತಿರೋಧ ಜಾಲದ ಭಾಗವಾಗಿತ್ತು. ದಂಗೆಗೆ ಬ್ರಿಟಿಷರ ಪ್ರತಿಕ್ರಿಯೆ ತೀವ್ರಗತಿಯಲ್ಲಿ ಆಯಿತು, ತ್ವರಿತ ಮತ್ತು ಕ್ರೂರವೂ ಕೂಡ ಆಗಿತ್ತು. ಜುಲೈ 4, 1857 ಪೀರ್ ಅಲಿ ಖಾನ್ ಅವರನ್ನು ಅವರ 33 ಅನುಯಾಯಿಗಳೊಂದಿಗೆ ಬಂಧಿಸಲಾಯಿತು. ಈ ದಮನ ತೀವ್ರವಾಗಿ ನಡೆಯಿತು ಮತ್ತು ಪೀರ್ ಅಲಿ ಖಾನ್ ಅವರನ್ನು ಅವರ ಸಹಚರರೊಂದಿಗೆ ಸಾರ್ವಜನಿಕ ವಿಚಾರಣೆಗೆ ಒಳಪಡಿಸಲಾಯಿತು. ಜುಲೈ 7, 1857 ಪೀರ್ ಅಲಿ ಖಾನ್ ಅವರನ್ನು ವಿಲಿಯಂ ಟೇಲರ್ ಅವರು ಸಾರ್ವಜನಿಕರ ಮುಂದೆ ಗಲಿಗೇರಿಸಿದರು. ಅವರು ದಂಗೆಕೋರರಿಗೆ ಉದಾಹರಣೆಯಾಗಲು ದೃಢ ನಿಶ್ಚಯ ಮಾಡಿದ್ದರು. ಈ ಮರಣದಂಡನೆಯು ದಂಗೆಯನ್ನು ನಿಗ್ರಹಿಸಲು ಮತ್ತು ಸಂಭಾವ್ಯ ಬೆಂಬಲಿಗರನ್ನು ಬೆದರಿಸಲು ಬ್ರಿಟಿಷರು ನಡೆಸಿದ ವಿಶಾಲ ಅಭಿಯಾನದ ಭಾಗ ಆಗಿತ್ತು. ಪೀರ್ ಅಲಿ ಖಾನ್ ಮತ್ತು ಘಾಸಿತಾ ಖಲೀಫಾ ಮತ್ತು ಗುಲಾಂ ಅಬ್ಬಾಸ್ರಂತಹ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಇತರ 14 ದಂಗೆಕೋರರನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದರು. ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕುವ ಬ್ರಿಟಿಷರ ದೃಢ ಸಂಕಲ್ಪದ ಕಠೋರ ಪ್ರದರ್ಶನ ಆಗಿತ್ತು ಇದು. ಈ ವ್ಯಕ್ತಿಗಳನ್ನು ಗಲ್ಲಿಗೇರಿಸಿದ್ದು ದಂಗೆಯಲ್ಲಿ ಅವರ ಭಾಗವಹಿಸಿಕೆ ಅಂತ್ಯವನ್ನು ಗುರುತಿಸಿದ್ದಲ್ಲದೆ ಬ್ರಿಟಿಷ್ ಅಧಿಕಾರವನ್ನು ಪ್ರಶ್ನಿಸಲು ಪರಿಗಣಿಸಬಹುದಾದ ಇತರರಿಗೆ ಒಂದು ಕಠೋರ ಎಚ್ಚರಿಕೆಯಾಗಿತ್ತು. 1857 ಕ್ರಾಂತಿಯ ಸಮಯದಲ್ಲಿ ಅವರು ಬಿಹಾರದ ಮೂಲಕ ಪ್ರಯಾಣವನ್ನು ಮಾಡ್ತಾರೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡ ಜನರನ್ನು ಪ್ರೇರೇಪಿಸ್ತಾರೆ. ಜುಲೈ 3, 1857 ತನ್ನ 200 ಬೆಂಬಲಿಗರೊಂದಿಗೆ ಅವರು ಪಾಟ್ನಾದ ಗುಲ್ಜಾರ್ ಭಾಗ್ನಲ್ಲಿರುವ ಬ್ರಿಟಿಷ್ ಆಡಳಿತ ಕಟ್ಟಡದ ಮೇಲೆ ದಾಳಿ ಮಾಡ್ತಾರೆ. ಈ ಕಟ್ಟಡವನ್ನು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಬಳಸಲಾಗ್ತಿತ್ತು. ಡಾಕ್ಟರ್ ಲಯೋಲ್ ಸೇರಿದಂತೆ ಅನೇಕ ಬ್ರಿಟಿಷ್ ಅಧಿಕಾರಿಗಳು ದಾಳಿಯಲ್ಲಿ ಸಾವನ್ನು ಕೂಡ ಹಾಕ್ತಾರೆ. 2 ದಿನಗಳ ನಂತರ ಜುಲೈ 5, 1857 ಪೀರ್ ಅಲಿ ಮತ್ತು ಅವರ ಅನೇಕ ಸಹಚರರನ್ನು ಬಂಧಿಸಲಾಯಿತು ಮತ್ತು ಅವನ ಸಹಚರರ ಮಾಹಿತಿಯನ್ನು ಪಡೆಯಲು ಕ್ರೂರವಾಗಿ ಚಿತ್ರಹಿಂಸೆಯನ್ನು ಕೂಡ ಪೀರ್ ಅಲಿ ಖಾನ್ ಅವರು ಕೊಡ್ತಾರೆ. ಎಲ್ಲ ಚಿತ್ರಹಿಂಸೆಗಳಿಂದ ಬದುಕುಳಿತಾರೆ, ಆದರೆ ಯಾವುದೇ ಮಾಹಿತಿಯನ್ನು ಕೂಡ ಬ್ರಿಟಿಷ್ನವರಿಗೆ ಬಹಿರಂಗಪಡಿಸಲ್ಲ. ಒಂದು ಮಾತನ್ನು ಹೇಳ್ತಾರೆ ಪೀರ್ ಅಲಿ ಖಾನ್ ಅವರು, ಜೀವನದಲ್ಲಿ ಜೀವ ಉಳಿಸಿಕೊಳ್ಳುವ ಬದಲು ಪ್ರಾಣತ್ಯಾಗ ಮಾಡಬೇಕಾದ ಸಂದರ್ಭಗಳು ಬರುತ್ತವೆ, ಈಗ ತ್ಯಾಗ ಮಾಡುವ ಸಮಯ ಎಂದು ಅವರು ಉಲ್ಲೇಖಿಸ್ತಾರೆ. ಜುಲೈ 7 ಡಾಕ್ಟರ್ ಲಾಯೋರ್ ಅವರ ಕೊಲೆ ಆರೋಪದ ಮೇಲೆ ಅವರನ್ನು ಕಲೆಕ್ಟರೇಟ್ ನಿವಾಸದ ಬಳಿ ಸಾಯುವವರೆಗೂ ಕೂಡ ಚಿತ್ರಹಿಂಸೆಯನ್ನು ಕೊಟ್ಟು ಗಲ್ಲಿಗೇರಿಸ್ತಾಗ್ತಾರೆ. ಅವರ ತ್ಯಾಗವು ಮಿಷನ್ಗೆ ಸೇರಿ ತಮ್ಮ ಮಾತೃಭೂಮಿಗಾಗಿ ಹೋರಾಡಿದ 100,000 ಜನರಿಗೆ ಸ್ಫೂರ್ತಿನೂ ಕೂಡ ಆಗುತ್ತೆ.

ಅವರ ಈ ಅಸ್ಪಷ್ಟ ಹಿನ್ನೆಲೆ ಮತ್ತು ಅವರ ಜೀವನದ ಕ್ರೂರ ಅಂತ್ಯದ ಹೊರತಾಗಿಯೂ ಕೂಡ ಪೀರ್ ಅಲಿ ಖಾನ್ ಅವರ ಪರಂಪರೆಯನ್ನು ಆಧುನಿಕ ಕಾಲದಲ್ಲಿ ಸಂರಕ್ಷಿಸಲಾಗಿದೆ ಮತ್ತು ಗೌರವಿಸಲಾಗಿದೆ. ಇಂದಿನ ಯುವ ಪೀಳಿಗೆ ಅವರ ಒಂದು ಹೋರಾಟವನ್ನು, ಆ ಹೋರಾಟದ ಜೀವನವನ್ನು, ಅವರ ನಿಶ್ಚಿತ ಬದುಕನ್ನು ಪ್ರತಿಯೊಬ್ಬರು ಕೂಡ ನೋಡಿ ಗೌರವಿಸಬೇಕಾಗಿದೆ. 2008 ನಿತೀಶ್ ಕುಮಾರ್ ನೇತೃತ್ವದ ಬಿಹಾರ ಸರ್ಕಾರ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸಿ ಪಾಟ್ನಾ ವಿಮಾನ ನಿಲ್ದಾಣದ ಪಕ್ಕದಲ್ಲಿರತಕ್ಕಂಥ ರಸ್ತೆಗೆ ಅವರ ಹೆಸರನ್ನು ನೀಡಲಾಗ್ತದೆ. ಹೆಚ್ಚುವರಿಯಾಗಿ ಪಾಟ್ನಾದ ಗಾಂಧಿ ಮೈದಾನದ ಬಳಿಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನಿವಾಸದ ಮುಂದೆ ಇರುವ

ಶಹೀದ್ ಪೀರ್ ಅಲಿ ಖಾನ್ ಪಾರ್ಕ್ ಅನ್ನ ಅವರ ತ್ಯಾಗದ ಗೌರವಾರ್ಥಕವಾಗಿ ಸ್ಥಾಪನೆ ಮಾಡ್ತಾರೆ. ಈ ಸ್ಮರಣಾರ್ಥಗಳು ಪೀರ್ ಅಲಿ ಖಾನ್ ಅವರಂತಹ ಅಸಂಖ್ಯಾತ ವ್ಯಕ್ತಿಗಳು ಮಾಡಿದ ತ್ಯಾಗಗಳನ್ನು ನೆನಪಿಸುತ್ತವೆ. ಅವರ ಕಥೆಗಳು ಐತಿಹಾಸಿಕ ದಾಖಲೆಗಳಲ್ಲಿ ಯಾವಾಗಲೂ ಕೂಡ ಪ್ರಮುಖವಾಗಿಲ್ಲದಿರಬಹುದು, ಆದರೆ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದನ್ನು ನಾವು ಗಮನದಲ್ಲಿಡಬೇಕಾಗುತ್ತೆ. ಪೀರ್ ಅಲಿ ಖಾನ್ ಅವರ ಜೀವನ ಮತ್ತು ತ್ಯಾಗ 1857 ದಂಗೆಯ ರಹಸ್ಯ, ಆದರೆ ನಿರ್ಣಾಯಕ ಕಾರ್ಯಾಚರಣೆಗಳ ಒಂದು ನೋಟವನ್ನು ನೀಡುತ್ತದೆ. ಸ್ವಾತಂತ್ರ್ಯದ ಉದ್ದೇಶವನ್ನು ಹೆಚ್ಚಿಸಲು ತನ್ನ ವ್ಯಾಪಾರವನ್ನು ಬಳಸಿದ ಪುಸ್ತಕ ಮಾರಾಟಗಾರನಾಗಿ ಖಾನ್ ಅವರ ಕಥೆ ಸ್ವಾತಂತ್ರ್ಯ ಹೋರಾಟದ ವೈವಿಧ್ಯಮಯ ಮತ್ತು ಬಹುಮುಖಿ ಇರುವ ಸ್ವರೂಪಕ್ಕೆ ಸಾಕ್ಷಿಯಾಗಿದೆ. ಸಮಕಾಲೀನ ಸ್ಮಾರಕಗಳಿಂದ ಗೌರವಿಸಲ್ಪಟ್ಟ ಅವರ ಪರಂಪರೆಯು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ವೈವಿಧ್ಯಮಯ ಕೊಡುಗೆಗಳನ್ನು ನಮಗೆ ಪ್ರೇರೇಪಿಸುತ್ತದೆ ಮತ್ತು ನೆನಪಿಸುತ್ತದೆ. ಪೀರ್ ಅಲಿ ಖಾನ್ ಅವರು ಧೈರ್ಯ, ದೇಶಭಕ್ತಿ ಮತ್ತು ತ್ಯಾಗದ ಪ್ರತೀಕವಾಗಿದ್ದಾರೆ. 1857 ಹೋರಾಟದಲ್ಲಿ ಜನಸಾಮಾನ್ಯರೂ ಕೂಡ ಬ್ರಿಟಿಷರ ವಿರುದ್ಧ ಹೇಗೆ ಧೈರ್ಯದಿಂದ ನಿಂತರು ಎಂಬುದಕ್ಕೆ ಅವರ ಜೀವನ ಒಂದು ಉತ್ತಮ ಉದಾಹರಣೆಯಾಗಿದೆ. ಬಂಧುಗಳೇ, ಪೀರ್ ಅಲಿ ಖಾನ್ ಅಂತ ಅವರು 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲೆಮರೆ ಕಾಯಿಯಂತೆ ಇದ್ದುಕೊಂಡು ಅದ್ಭುತವಾಗಿ ಹೋರಾಟವನ್ನು ಮಾಡಿ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಅವರಿಂದ ಗಲ್ಲಿಗೇರಿಸಲ್ಪಟ್ಟು ನಮ್ಮ ಭಾರತೀಯರ ನೆನಪಿನಲ್ಲಿ ಉಳಿತಾರೆ. ಇವರ ಒಂದು ಪರಿಚಯವನ್ನು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ.

ಮಾತಂಗಿನಿ ಹಜ್ರಾ ಮತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತ್ರಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಧೈರ್ಯದಿಂದ ಭಾಗವಹಿಸಿದ ಪ್ರಸಿದ್ಧ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅವರು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವಗಳಿಂದ ಪ್ರೇರಿತರಾಗಿದ್ದರು. ಮಾತಂಗಿನಿ ಹಜ್ರಾ ಅವರನ್ನು ಪ್ರೀತಿಯಿಂದ ಜನರು ಗಾಂಧಿಬುರಿ ಎಂದು ಕರೀತಿದ್ರು. 1870 ಅಕ್ಟೋಬರ್ 19 ತಮ್ಲುಕ್ ಬಳಿಯ ಹೋಗ್ಲಾ ಗ್ರಾಮದಲ್ಲಿ ಬಂಗಾಳಿ ಮಹಿಷ್ಯ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಠಾಕೂರ್ ದಾಸ್ ಮೇಟಿ. ಬಡ ರೈತನ ಮಗಳಾಗಿದ್ದರಿಂದ ಅವರಿಗೆ ಔಪಚಾರಿಕ ಶಿಕ್ಷಣ ಸಿಗಲಿಲ್ಲ. ಅವರು 12 ವರ್ಷದವರಿದ್ದಾಗಲೇ ತ್ರಿಲೋಚನ್ ಹಜ್ರಾ ಅವರನ್ನು ವಿವಾಹವಾದರು. ಹಾಗೆ 18 ವರ್ಷ ವಯಸ್ಸಿನಲ್ಲೇ ಮಕ್ಕಳಿಲ್ಲದೆ ವಿಧವೆಯಾದರು. ಅವರ ಮಾವನ ಗ್ರಾಮ ಆಗಿದ್ದಂಥ, ಗಂಡನ ಮನೆಯಾಗಿದ್ದಂಥ ತಮ್ಲುಕ್ ಥಾನಾದ ಅಲಿನಾನ್ನಲ್ಲಿ ವಾಸವನ್ನು ಮಾಡ್ತಾಯಿದ್ರು. ಮಾತಂಗಿ ಹಜ್ರಾ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ ಒಬ್ಬ ಭಾರತೀಯ ಕ್ರಾಂತಿಕಾರಿ. ಅವರು 1942 ತಮ್ಲುಕ್ ಪೊಲೀಸ್ ಠಾಣೆಯನ್ನು ವಶಪಡಿಸಿಕೊಳ್ಳಲು ಸಮರ್ ಪರಿಷತ್ ಯುದ್ಧ ಮಂಡಳಿ ರಚಿಸಿದ 5 ಬ್ಯಾಚ್ಗಳಲ್ಲಿ ವಿದ್ಯುತ್ ಬಹಿನಿ ಒಂದನ್ನು ಮುನ್ನಡೆಸ್ತಾ ಇದ್ರು. ಆಗ ಅವರು ಪೊಲೀಸ್ ಠಾಣೆಯ ಮುಂದೆ ಬ್ರಿಟಿಷ್ ಭಾರತೀಯ ಪೊಲೀಸರಿಂದ ಗುಂಡುವಾರಿಸಲ್ಪಟ್ಟರು. ಮಿಡ್ನಾಪುರದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಮೊದಲ ಹುತಾತ್ಮರಾದವರು ಮಾತಂಗಿ ಹಜ್ರಾ ಅವರು. ಅವರನ್ನು ಪ್ರೀತಿಯಿಂದ ಗಾಂಧಿಪುರಿ, ಅಂದರೆ ಬಂಗಾಳಿ ಭಾಷೆಯಲ್ಲಿ ವೃದ್ಧ ಮಹಿಳೆ ಗಾಂಧಿ ಅಂತ ಕರೀತಾ ಇದ್ರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರು ಮಾತಂಗಿನಿ ಹಜ್ರಾ ಅವರು ಗಾಂಧಿವಾದಿಯಾಗಿ ಭಾರತೀಯ ಸ್ವಾತಂತ್ರ್ಯ ಚಳವಳಿ ಸಕ್ರಿಯವಾಗಿ ಆಸಕ್ತಿ ಹೊಂದಿದ್ರು. ಮಿಡ್ನಾಪುರದಲ್ಲಿ ಸ್ವಾತಂತ್ರ್ಯ ಹೋರಾಟದ ಗಮನಾರ್ಹ ಲಕ್ಷಣವೆಂದರೆ ಮಹಿಳೆಯರ ಭಾಗವಹಿಸುವಿಕೆ. ಆಗಿನ ಕಾಲದಲ್ಲಿ ಯಾರೂ ಕೂಡ ಹೋರಾಟಕ್ಕೆ ಮಹಿಳೆಯರು ಯಾರೂ ಕೂಡ ಮುಂದೆ ಬರುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಮಾತಂಗಿನಿ ಹಜ್ರಾ ಕಟ್ಟಾ ಗಾಂಧಿವಾದಿಯಾಗಿದ್ದರಿಂದ ಗಾಂಧಿಯವರ ಒಡಗೂಡಿ ಅವರಲ್ಲಿ ಈ ಹೋರಾಟದಲ್ಲಿ ಧುಮುಕಿದ್ರು. 1930 ಅವರು ನಾಗರಿಕ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು ಮತ್ತು ಉಪ್ಪು ಕಾಯ್ದೆಯನ್ನು ಉಲ್ಲಂಘಿಸಿದ್ದಕ್ಕಾಗಿ ಬಂಧಿಸಲ್ಪಟ್ಟರು. ಅವರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಯಿತು. ಆದರೆ ನಂತರ ಚೌಕಿದಾರಿ ತೆರಿಗೆ ರದ್ದತಿ ಚಳವಳಿಯಲ್ಲಿ ಭಾಗವಹಿಸಿದರು ಮತ್ತು ಚಳವಳಿಯಲ್ಲಿ ಭಾಗವಹಿಸಿದವರನ್ನು ಶಿಕ್ಷಿಸಲು ರಾಜ್ಯಪಾಲರು ನ್ಯಾಯಾಲಯವನ್ನು ಕಾನೂನುಬಾಹಿರವಾಗಿ ರಚಿಸಿದ್ದನ್ನು ಪ್ರತಿಭಟಿಸಲು ಘೋಷಣೆಗಳನ್ನು ಕೂಗುತ್ತಾ ನ್ಯಾಯಾಲಯದ ಕಟ್ಟಡದ ಕಡೆಗೆ ಮೆರವಣಿಗೆ ನಡೆಸುತ್ತಿದ್ದಾಗ ಮಾತಂಗಿನಿಯನ್ನು ಮತ್ತೆ ಬಂಧಿಸಲಾಯಿತು. ಅವರಿಗೆ 6 ಜೈಲು ಶಿಕ್ಷೆ ವಿಧಿಸಲಾಯಿತು. ಮತ್ತೆ ಮಹರಾಂಪುರ ಜೈಲಿಗೆ ಕಳಿಸಲಾಯಿತು. ಮತ್ತೆ ಅವರನ್ನು ಮಹರಾಂಪುರ ಜೈಲಿನಿಂದ 6 ಕಾಲ ಬಂಧಿಸಲಾಯಿತು. ಬಿಡುಗಡೆಯಾದ ನಂತರ ಅವರನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾದರು ಮತ್ತು ತಮ್ಮದೇ ಆದ ಖಾದಿಯನ್ನು ನೋಡಲು ಪ್ರಾರಂಭಿಸಿದರು. 1933 ಅವರು ಸರಾಂಪುರ್ನಲ್ಲಿ ನಡೆದ ಉಪವಿಭಾಗೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿದರು.

ಮತ್ತು ನಂತರದ ಪೊಲೀಸರಿಂದ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡರು. ಕೆಲವು ತಿಂಗಳ ನಂತರ ಅವರು ಮಹಾತ್ಮ ಗಾಂಧಿಯವರ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ವಿಶೇಷವಾಗಿ ಉಪ್ಪಿನ ಸತ್ಯಾಗ್ರಹದಲ್ಲಿ ತೀವ್ರವಾಗಿ ಭಾಗವಹಿಸಿದರು. ಅವರು ತಮ್ಮ ದಿವಂಗತ ಪತಿಯ ಗ್ರಾಮದ ಅಲಿನಾನ್ನಲ್ಲಿ ಉಪ್ಪು ತಯಾರಿಕೆಯಲ್ಲಿ ಭಾಗವಹಿಸಿದರು. ಅದರ ನಂತರ ಬ್ರಿಟಿಷ್ ಉಪ್ಪು ಕಾನೂನುಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಅವರ

ತೆರಿಗೆನ ರದ್ದುಗೊಳಿಸುವ ಚಳುವಳಿಯಲ್ಲಿ ಭಾಗವಹಿಸಿದರು. ಎಲ್ಲಾ ಚಳುವಳಿಗಾರರನ್ನು ಶಿಕ್ಷಿಸುವ ರಾಜ್ಯಪಾಲರ ಕಠಿಣ ನಿರ್ಧಾರವನ್ನು ವಿರೋಧಿಸಿ ನ್ಯಾಯಾಲಯದ ಕಟ್ಟಡದ ಕಡೆಗೆ ಮೆರವಣಿಗೆ ನಡೆಸುತ್ತಿದ್ದಾಗ ಮಾತಂಗಿನಿಯನ್ನು ಮತ್ತೆ ಬಂಧಿಸಿದರು. ಮತ್ತೆ ಬಹರಂಪುರ ಜೈಲಿನಲ್ಲಿ 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸುವಂತೆ ಮಾಡಿದರು. ಬಿಡುಗಡೆ ಆದಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಳೀಯ ಘಟಕದ ಸಕ್ರಿಯ ಸದಸ್ಯರಾಗಿ ದೃಷ್ಟಿಹೀನತೆ ಮತ್ತು ವೃದ್ಧಾಪ್ಯದ ಹೊರತಾಗಿಯೂ ಅವರು ತಮ್ಮದೇ ಆದ ಚರಕದಲ್ಲಿ ಖಾದಿಯನ್ನು ಬಟ್ಟೆಯನ್ನು ನೂಲುವುದನ್ನು ಆಶ್ರಯಿಸಿದರು. ಸಿಡುಬು ಸಾಂಕ್ರಾಮಿಕ ರೋಗ ಹರಡಿದ ನಂತರ ಅವರು ಅಸ್ವಸ್ಥ ಪುರುಷರು ಮತ್ತು ಮಹಿಳೆಯರಿಗೆ ದಣಿ ಒರಿವು ಇಲ್ಲದೆ ಶುಶ್ರೂಷೆ ಮಾಡಿದರು. 1933ರಲ್ಲಿ ಅವರು ಸೆರಾಂಪೂರ್ ಪಶ್ಚಿಮ ಬಂಗಾಳದಲ್ಲಿ ನಡೆದ ಉಪವಿಭಾಗೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿದರು ಮತ್ತು ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದಾಗ ಗಾಯಗೊಂಡರು. ನಂತರ 1933ರಲ್ಲಿ ಬಂಗಾಳದ ಗವರ್ನರ್ ಸರ್ ಜಾನ್ ಆಂಡರ್ಸನ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ತಮ್ಲುಕ್ಕೆ ಭೇಟಿ ನೀಡುತ್ತಾರೆ. ಆ ಸಂದರ್ಭದಲ್ಲಿ ಮಾತಂಗಿನಿ ಹಜರಾ ಅವರು ಕುತಂತ್ರದಿಂದ ಹೇಗೋ ಮಾಡಿ ಭದ್ರತೆಯನ್ನು ತಪ್ಪಿಸಿ ಆ ವೇದಿಕೆಯನ್ನು ತಲುಪಿ ಅಲ್ಲಿ ಕಪ್ಪು ಧ್ವಜವನ್ನು ಬೀಸುತ್ತಾರೆ. ಅವರ ಧೈರ್ಯಕ್ಕಾಗಿ ಅವರಿಗೆ 6 ತಿಂಗಳ ಕಠಿಣ ಶಿಕ್ಷೆಯನ್ನು ಬ್ರಿಟಿಷ್ನವರು ವಿಧಿಸ್ತಾರೆ. 1930ರ ದಶಕದಲ್ಲಿ ತನ್ನ ಕಳಪೆ ದೈಹಿಕ ಸ್ಥಿತಿಯ ಹೊರತಾಗಿಯೂ ಹಜ್ರಾ ಜೈಲಿನಿಂದ ಬಿಡುಗಡೆಯಾದ ತಕ್ಷಣ ಅಶ್ರುಶ್ರೇಯಗೆ ಸಹಾಯ ಮಾಡಲು ತನ್ನ ಸಾಮಾಜಿಕ ಕಾರ್ಯಗಳಿಗೆ ಮರಳಿದರು. ಯಾವಾಗಲೂ ಮಾನವೀಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದ ಅವರು ಆ ಪ್ರದೇಶದಲ್ಲಿ ಸಾಂಕ್ರಾಮಿಕ ರೂಪದಲ್ಲಿ ಸಿಡುಬು ರೋಗ ಹರಡಿದಾಗ ಪೀಡಿತ ಪುರುಷರು ಮಹಿಳೆಯರು ಮತ್ತು ಮಕ್ಕಳ ನಡುವೆ ಕೆಲಸ ಮಾಡಿದರು. ನಾವು ಪ್ರಮುಖವಾಗಿ ಮಾತಂಗಿನಿ ಹಜ್ರಾ ಅವರನ್ನು ಗುರುತಿಸತಕ್ಕಂಥದ್ದು ಫಿಟ್ ಇಂಡಿಯಾ ಚಳವಳಿ, ಗಾಂಧೀಜಿಯವರು ಕರೆ ಕೊಟ್ಟಿದಂಥ ಫಿಟ್ ಇಂಡಿಯಾ ಚಳವಳಿಯಲ್ಲಿ. ಆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಕೂಡ ಮಾತಂಗಿನಿ ಹಜ್ರಾ ಅವರ ಒಂದು ಪಾತ್ರ ಬಹುಮುಖ್ಯವಾಗಿದೆ. ಕ್ವಿಟ್ ಇಂಡಿಯಾ ಚಳವಳಿಯ ಭಾಗವಾಗಿ ಕಾಂಗ್ರೆಸ್ ಸದಸ್ಯರು ಮೇದಿನಿಪುರ್ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳು ಮತ್ತು ಇತರ ಸರ್ಕಾರಿ ಕಚೇರಿಗಳನ್ನು ವಶಪಡಿಸಿಕೊಳ್ಳಲು ಒಂದು ಯೋಜನೆಯನ್ನು ಮಾಡ್ತಾರೆ. ಇದು ಜಿಲ್ಲೆಯಲ್ಲಿ ಬ್ರಿಟಿಷ್ ಸರ್ಕಾರವನ್ನು ಉರುಳಿಸುವ ಮತ್ತು ಸ್ವತಂತ್ರ ಭಾರತೀಯ ರಾಜ್ಯವನ್ನು ಸ್ಥಾಪಿಸುವ ಇದು ಒಂದು ಮೊದಲನೇ ಹೆಜ್ಜೆ ಆಗಿರುತ್ತೆ. ಇದರ ಉದ್ದೇಶ ಕೂಡ ಆಗಿರುತ್ತೆ. ಆ ಸಮಯದಲ್ಲಿ 72 ವರ್ಷ ವಯಸ್ಸಿನ ಹಜ್ರಾ ತಮ್ಲೋಕ್ ಪೊಲೀಸ್ ಠಾಣೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದ 6,000 ಬೆಂಬಲಿಗರ ಮೆರವಣಿಗೆಯನ್ನು ಮುನ್ನಡೆಸ್ತಾರೆ. ಹೆಚ್ಚಾಗಿ ಅದರಲ್ಲೂ ಮಹಿಳಾ ಸ್ವಯಂ ಸೇವಕರೇ ಮೆರವಣಿಗೆಗೆ ಪಟ್ಟಣದ ಹೊರವಲಯವನ್ನು ತಲುಪಿದಾಗ ಕ್ರೌನ್ ಪೊಲೀಸರು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 144 ಅಡಿಯಲ್ಲಿ ಅವರನ್ನು ವಿಸರ್ಜಿಸಲು ಆದೇಶಿಸುತ್ತಾರೆ. ಅವರು ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆ ಹಜ್ರಾಗೆ ಒಮ್ಮೆ ಗುಂಡು ಹಾರಿಸ್ತಾರೆ. ಸ್ಪಷ್ಟವಾಗಿ ಅವರು ಮುಂದೆ ಹೆಜ್ಜೆ ಹಾಕಿದ್ರು, ಗುಂಡು ಹಾರಿಸಿದ್ರು ಕೂಡ ಮತ್ತು ಗುಂಪಿನ ಮೇಲೆ ಗುಂಡು ಹಾರಿಸದಂತೆ ಪೊಲೀಸರಿಗೆ ಮನವಿ ಮಾಡ್ತಾರೆ. ಸಮಾನಾಂತರ ತಮ್ಲುಕ್ ರಾಷ್ಟ್ರೀಯ ಸರ್ಕಾರದ ಬಿಪ್ಲಾಬಿ ಪತ್ರಿಕೆ ಏನಂತ ಹೇಳುತ್ತೆ ಅಂತಂದರೆ, ಕ್ರಿಮಿನಲ್ ನ್ಯಾಯಾಲಯದ ಕಟ್ಟಡದ ಉತ್ತರದಿಂದ ಮಾತಂಗಿನಿ ಮೆರವಣಿಗೆ ನೇತೃತ್ವ ವಹಿಸಿದರು. ಗುಂಡಿನ ದಾಳಿ ಪ್ರಾರಂಭವಾದ ನಂತರವೂ ಎಲ್ಲ ಸ್ವಯಂ ಸೇವಕರನ್ನು ಬಿಟ್ಟು ತ್ರಿವರ್ಣ ಧ್ವಜದೊಂದಿಗೆ ಮುನ್ನಡೆಯುತ್ತಲೇ ಇದ್ದರು. ಪೊಲೀಸರು ಅವರ ಮೇಲೆ 3 ಬಾರಿ ಗುಂಡನ್ನು ಹಾರಿಸಿದರು, ಹಣೆಯ ಮೇಲೆ ಮತ್ತು 2 ಕೈಗಳಿಗೆ. ಗಾಯಗಳಾಗಿದ್ದರೂ ಅವರು ಮೆರವಣಿಗೆಯನ್ನು ಮುಂದುವರಿಸಿಕೊಂಡೇ ಹೋಗ್ತಾ ಇದ್ದರು. ಪದೇ ಪದೇ ಗುಂಡು ಹಾರಿಸಲ್ಪಟ್ಟಾಗಲೂ ಕೂಡ ಅವರು ಮಾತೃಭೂಮಿಗೆ ಜಯವಾಗಲಿ, ಮಾತೃಭೂಮಿಗೆ ಜಯವಾಗಲಿ ಎಂದು ಒಂದೇ ಮಾತರಂ ಪಠಿಸುತ್ತಲೇ ಇದ್ದರು. ತಿರುವರ್ಣ ಧ್ವಜವನ್ನು ಎತ್ತರಕ್ಕೆ ಹಿಡಿದು ಇನ್ನೂ ಹಾರಾಡುತ್ತಿರುವಾಗಲೇ ಅವರು ಸಾವನ್ನ ಅಪ್ತಾರೆ.

ಸಮಾನಾಂತರ ತಾಮ್ಲುಕ್ ಸರ್ಕಾರ ಅವರ ತನ್ನ ದೇಶಕ್ಕಾಗಿ ಹುತಾತ್ಮತೆಯನ್ನು ಶ್ಲಾಘಿಸುವ ಮೂಲಕ ಬಹಿರಂಗ ದಂಗೆಯನ್ನು ಪ್ರಚೋದಿಸುತ್ತದೆ ಮತ್ತು ಗಾಂಧಿಯವರ ಕೋರಿಕೆ ಮೇರೆಗೆ 1944ರಲ್ಲಿ ಅದನ್ನು ವಿಸರ್ಜಿಸುವವರೆಗೆ ಇನ್ನೂ 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು. ಭಾರತವು 1947ರಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿತು ಮತ್ತು ಕಲ್ಕತ್ತಾದ ಹಜ್ರಾ ರಸ್ತೆಯ ಉದ್ದನೆಯ ಭಾಗ ಸೇರಿದಂತೆ ಹಲವಾರು ಶಾಲೆಗಳು, ವಸಾಹತುಗಳು ಮತ್ತು ಬೀದಿಗಳಿಗೆ ಹಜ್ರಾ ಅವರ ಹೆಸರಿಡಲಾಯಿತು. ಸ್ವತಂತ್ರ ಭಾರತದಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪಿಸಲಾದ ಮೊದಲ ಮಹಿಳೆಯ ಪ್ರತಿಮೆ ಎಂದರೆ 1977ರಲ್ಲಿ ಹಜ್ರಾ ಅವರದಾಗಿತ್ತು. ತಮ್ಲುಕ್ನಲ್ಲಿ ಅವರು ಕೊಲ್ಲಲ್ಪಟ್ಟ ಸ್ಥಳದಲ್ಲೂ ಕೂಡ ಅವರ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ.

2002ರಲ್ಲಿ ಫಿಟ್ ಇಂಡಿಯಾ ಚಳುವಳಿಯ 60 ವರ್ಷಗಳು ಮತ್ತು ತಮಿಳು ರಾಷ್ಟ್ರೀಯ ಸರ್ಕಾರದ ರಚನೆಯ ಸ್ಮರಣಾರ್ಥ ಅಂಚೆ ಚೀಟಿಗಳ ಸರಣಿಯ ಭಾಗವಾಗಿ ಭಾರತೀಯ ಅಂಚೆ ಇಲಾಖೆಯು ಮಾತಂಗಿನಿ ಹಜ್ರಾ ಅವರ ಭಾವಚಿತ್ರದೊಂದಿಗೆ 5 ರೂಪಾಯಿ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ ನೆನಪಿನಾರ್ಥವಾಗಿ. 2015ರಲ್ಲಿ ಶಾಹಿದ್ ಮಾತಂಗಿನಿ ಹಜ್ರಾ ಸರ್ಕಾರಿ ಮಹಿಳಾ ಕಾಲೇಜನ್ನು ಪುರ್ಭಾ ಮೇದಿನಿಪುರದ ತಮ್ಲೂಕ್ನಲ್ಲಿ ಸ್ಥಾಪನೆಯನ್ನು ಕೂಡ ಮಾಡ್ತಾರೆ. ದೇಶಭಕ್ತಿಯ ಉತ್ಸಾಹ ಮತ್ತು ತಮ್ಮ ತಾಯ್ನಾಡಿನ ಮೇಲಿನ ಪ್ರೀತಿಯಿಂದ ತುಂಬಿರುವ ಎಲ್ಲ ವ್ಯಕ್ತಿಗಳು ಮುಂಚೂಣಿಗೆ ಬರುವುದಿಲ್ಲ ಅಥವಾ ಸಾರ್ವಜನಿಕ ಗಮನವನ್ನು ಸೆಳೆಯುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಅನೇಕರು ತಮ್ಮ ಪ್ರೀತಿಯ ದೇಶಕ್ಕೆ ತಮ್ಮ ಅತ್ಯುತ್ತಮವಾದದನ್ನು ನೀಡುವಾಗ ಕಡಿಮೆ ಪ್ರೊಫೈಲನ್ನು ಕಾಯ್ದುಕೊಳ್ಳಲು ಆಯ್ಕೆ ಮಾಡ್ತಾರೆ. 80 ವರ್ಷಗಳ ಹಿಂದೆ ಬಡ ರೈತ ಮಹಿಳೆ ಮಾತಂಗಿನಿ ಹಜ್ರಾ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆದ ವಿನಮ್ರ ರೀತಿಯಲ್ಲಿ ಭಾಗವಹಿಸಿದರು. ಅವರು ಜನಮನದಿಂದ ದೂರವಿದ್ದರೂ ಕೂಡ ಅವರ ಕೊಡುಗೆಗಳು ಅಮೂಲ್ಯವಾದಂಥವು. ಭಾರತದ ಸ್ವಾತಂತ್ರ್ಯ ಚಳುವಳಿಯ ವಾರ್ಷಿಕೋತ್ಸವಗಳಲ್ಲಿ ಅವರ ಹೆಸರು ಇನ್ನೂ ಕೂಡ ಅಚ್ಚಳಿಯದೆ ಉಳಿದಿದೆ. ಬಂಧುಗಳೇ, ಪೀರ್ ಅಲಿ ಖಾನ್ ಮತ್ತು ಮಾತಂಗಿನಿ ಹಜ್ರಾ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದ ಪ್ರಮುಖವಾದಂಥ ಛಾಪನ್ನು ಮೂಡಿಸಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಕೆಲವು ನಿಮಿಷಗಳಲ್ಲಿ 10 ನಿಮಿಷಗಳಲ್ಲಿ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಇಂತಹ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟಲು ನನಗೆ ಸಹಕಾರ ನೀಡಿದಂಥ, ಅವಕಾಶ ಮಾಡಿಕೊಟ್ಟಂಥ ಜನಧ್ವನಿ ವಾಹಿನಿಯ ಕೇಳುಗರಿಗೆ ಮತ್ತು ಹಾಗೂ ಮುಖ್ಯಸ್ಥರಿಗೆ ಎಲ್ಲರೂ ಕೂಡ ನಾನು ನಮಿಸಿ ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.

ಪ್ರಿಯ ಕೇಳುಗರೆ, ಇದುವರೆಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಪೀರ್ ಅಲಿ ಖಾನ್ ಮತ್ತು ಮಾತಂಗಿನಿ ಹಜ್ರಾರವರ ಬಗ್ಗೆ ಪಾಂಡವಪುರದ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಕೆ ಸೋಮಶೇಖರ್ ರವರು ನಡೆಸಿಕೊಟ್ಟ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮ ಬಿತ್ತರಗೊಂಡಿತು.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಸ್ಸಂಜೆ ಆರೋಗ್ಯ ಸಮಸ್ಯೆ ಮತ್ತು ವೃದ್ಧಾಪ್ಯ ಜೀವನ ಕುರಿತು ಸರಗೂರು ತಾಲೂಕಿನ ದೇವಲಾಪುರ ಹುಂಡಿ ಗ್ರಾಮದ ಶ್ರೀಮತಿ ಸಂಜೀವಮ್ಮರವರ ಜೊತೆಗಿನ ಸಂದರ್ಶನಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಹಿರಿಯರೇ, ಮನೆಯ ಲಕ್ಷಣ.
2: ನಮ್ಮ ಪೂರ್ವಜ

0: ಇದೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
0: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
0: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೇ, ಇವತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಬಳೆಗಾರ ವೃತ್ತಿ ಅನುಭವ ಕುರಿತು ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಕೂರು ತಾಲೂಕಿನ ದೇವಲಾಪುರ ಹುಂಡಿಯ ಶ್ರೀಮತಿ ಸಂಜೀವಮ್ಮರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಮತ್ತು ಬಳೆಗಾರ ವೃತ್ತಿಯ ಅನುಭವ ಹಂಚಿಕೆ ಕುರಿತು ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಬಳೆಗಾರ ವೃತ್ತಿ ವ್ಯಾಪಾರ ಮಾಡ್ತಿದ್ದೆ ಹಿಂದೆ ಎಲ್ಲ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವರಿಗೆ ನಿಮ್ ಪರಿಚಯವನ್ನ ಮಾಡಿಕೊಡಿ ನಮ್ಗೆ.
3: ನಾವು ದೇವಲಾಪುರ ಉಂಡಿ ಸಂಜೀವಮ್ಮ. ನಮಗೆ ಮಕ್ಕಳು ನೋಡ್ತಾ ಇಲ್ಲ, ಗಂಡು ಮಕ್ಕಳು ಎಲ್ಲ ಹೊಂಟವ್ರು ಬೆಂಗಳೂರಿಗೆ ಎಲ್ಲ ಮಾರಿ ಕೇರಿ ತಿನ್ಕೊಂಡು ನನ್ನ ನೋಡ್ತಾ ಇಲ್ಲ ನೋಡ್ತಾ ಇಲ್ಲ. ಏನೋ ಬೇಕಾ ಬಿಟ್ಟು ಮಕ್ಕಳಿಗೆ ಮದುವೆ ಮಾಡಿದ್ರು ನನ್ ಕರನಿಲ್ಲ.
2: ಎಷ್ಟು ವರ್ಷದಿಂದ ಇಲ್ಲೇ ವಾಸವಾಗಿದ್ದೀರಮ್ಮ ನೀವು?
3: ನಾವು ಅಲ್ಲಿ ಮುಳುಗಡೆ ಆಯ್ತು, ಬಿದ್ರಳ್ಳಿ ಕಟ್ಟೆ ಆಯ್ತಲ್ಲ, ಆ ಮುಳುಗಡೆ ಆದ್ಮೇಲೆ ಇಲ್ಲಿಗೆ ಬಂದಿರೋದು ದೇವಲಾಪುರ ಉಂಡಿಗೆ.
2: ಮೊದ್ಲೆಲ್ಲ ಬಿದ್ರಳ್ಳಿಲಿದ್ರ?
3: ಕಿತ್ತೂರು ಅಂತ, ಕಿತ್ತೂರು
2: ಕಿತ್ತೂರಲ್ಲಿ ವಾಸ ಮಾಡ್ತೀವಿ.
3: ಕಿತ್ತೂರಲ್ಲಿದ್ದ ಅಲ್ಲಿಂದ ಮುಳುಗಡೆ ಆಯ್ತಲ್ಲ ದೇವಲಾಪುರಕ್ಕೆ ಬಂದ.
2: ದೇವಲಾಪುರಕ್ಕೆ ಬಂದು ಎಷ್ಟು ವರ್ಷ ಆಯ್ತು?
3: ಬಂದು 50-60 ವರ್ಷ ಆಗದೆ.
2: ನಿಮ್ಗೆ ಎಷ್ಟು ವರ್ಷ ಆಗಿದೆ?
3: ನನಗೆ ಆಗದೆ 100 ವರ್ಷನೇ.
2: ಹೇಗ ಅನಿಸ್ತಿದೆ ವಯಸ್ಸಾದ ಜೀವನ? ಕಷ್ಟ ಆಗ್ತಿದ್ಯಾ?
3: ಕಷ್ಟನೇ. ಇನ್ನೇನ, ಎಲ್ಲ ಮಕ್ಕಳು ನೋಡ್ಕೊಳಲ್ಲ ಮಾಡಲ್ಲ, ಏನೋ ಒಂದಿಷ್ಟ ಆದತ್ತು ಕೊಡ್ತಾರೆ ತಿನ್ಕೊಂಡು ಕೂತೀನಿ. ಕೈಲಿ ಏನೋ ಆಗಲ್ಲ ಮಾಡ್ಕೊಂಡು ತಿನ್ನಕ, ಕೆಲಸ ಮಾಡ್ಕೊಂಡು ತಿನ್ನಕ್ಕೂ ಆಗಲ್ಲ, ಸುಮ್ಮನೆ ಕೂತೀನಿ. ಆದಾಗ ಒಂದು ಅವ್ರು ತಿನ್ನೋದು ನನಗೊಂದು ಪಟ್ಟಿ ಕೊಡ್ತಾರೆ ಅಷ್ಟೇ.
2: ಯಾರ್ಯಾರಿದ್ರಿ ಮನೇಲಿ ನೀವು?
3: ಇವಾಗ ದೊಡ್ಡ ಮಗ ಅಷ್ಟೇ ಇರೋದ, ಮಗ ಮಗನು ಮಗ ತಾಯಿ ಅವ್ರೆ, ಅವ್ರ ಜೊತೆಲಿ ನಾನು ಇವನಿ.
2: ಅಂದ್ರೆ ನಿಮ್ ದೊಡ್ಡ ಮಗನ ಕುಟುಂಬದ ಜೊತೆಗೆ ನೀವು ವಾಸ ಮಾಡ್ತಾ ಇದ್ರಿ. ಈಗೆಷ್ಟು ಜನ ಇದ್ರಿ ಕುಟುಂಬದಲ್ಲಿ?
3: ಮೂರ್ ಜನ.
2: ಇನ್ನೇನಾದ್ರು ಸ್ಕೂಲ್ಗೆ ಹೋಗಿದ್ರ ನೀವು?
3: ಇಲ್ಲ, ಹೋಗಿಲ್ಲ. ಆವಾಗ ಆ ಕಾಲದಲ್ಲಿ ಮಕ್ಕಳನ್ನ ಬೆದರಿಸಿ ಮಾಡಿ ಕಲಿಸ್ನಿಲ್ಲ. ಇಷ್ಟು ಬುದ್ಧಿ ಇಲ್ವಲ್ಲ, ಆಟ್ಗುಳಿ ಇಷ್ಟು ಬುದ್ಧಿ ಇಲ್ಲ. ತಾಯಿ ತಂದೆ ಬೆದರಿಸಿ ಹೊಡೆದು ಬಡದು ಸೇರಿಸ್ನಿಲ್ಲ ಅಷ್ಟೇ.
2: ಅಂದ್ರೆ ಆಗಿನ ಶಿಕ್ಷಣ ವ್ಯವಸ್ಥೆ ಇತ್ತು, ನೀವು ಹೋಗ್ಲಿಲ್ಲ. ಯಾವ ತರ ಇತ್ತು ಶಿಕ್ಷಣ? ಮನೇಲಿ ಹೇಳ್ಕೊಡ್ತೀರ, ಸ್ಕೂಲ್ಗೆ ಹೋಗ್ಬೇಕು?
3: ಎಲ್ಲೂ ಹೇಳ್ಕೊಡ್ನಿಲ್ಲ, ಸುಮ್ನೆ ಆಟ್ಗುಳಿ ಆಡ್ಕೊಂಡು ಇದ್ಬಿಟ್ಟು ಅಷ್ಟೇ.
2: ಈಗ ಹಿಂದಿನ ಕಾಲದಲ್ಲೆಲ್ಲ ಹೇಗಿತ್ತು ನಿಮ್ ಜೀವನ?
3: ಹೇಗಿತ್ತು ಅಂದ್ರೆ ತಾಯಿ ಇದ್ರು, ತಂದೆ ಇದ್ರು, ಅವರು ಸಾಕಿದ್ರು, ಇವಾಗ ಎಲ್ಲ ತೀರೋದ್ರು.
2: ಏನ್ ಕೆಲಸ ಮಾಡ್ತಿದ್ರಿ ಹಿಂದಿನ ಕಾಲದಲ್ಲೆಲ್ಲ ನೀವು?
3: ಏನ್ ಕೆಲಸ ಮಾಡವು, ಜಮೀನಿತ್ತು ಆ ಕಡೆ ಚಾಮರಾಜನಗರ, ಅಲ್ಲಿ ನಮ್ಮ ತಾಯಿ ಊರು. ಅಲ್ಲಿಂದ ಈ ಕಡೆ ಉಳ್ಳಳ್ಳಿ ಅಂತ ಇದೆ, ಅಲ್ಲಿಗೆ ಬಂದ್ಬಿಟ್ರು. ಅಲ್ಲಿ ಎಲ್ಲ ತೀರೋದ್ರು. ನನ್ನ ಇಲ್ಲಿಗೆ ಲಗ್ನ ಮಾಡಿದ್ರು ಬೀಸರಳ್ಳಿಯಿಂದ ಕಿತ್ತೂರು ಅಂತ. ಅಲ್ಲಿ ಒಂದು 50-60 ವರ್ಷ ಅಲ್ಲಿ ಇದ್ದಿ ನಾನು ಮದುವೆ ಆದ್ಮೇಲೆ. ಆಮೇಲೆ ಮುಳುಗಡೆ ಆಯ್ತಲ್ಲ ಇಲ್ಲಿಗೆ ಬಂದು.
2: ಜಮೀನ್ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ವಾ?
3: ಈ ಮನೇಲಿ ಏನ ಸೌದೆ ಸೊಪ್ಪು ಆಳು ಮುಳು ತಂದ್ಕೊಂಡು ಕಳೆ ಮಳೆ ಕೀಳೋದು ಆ ಕಾಲದಲ್ಲಿ. ಕೂಲಿ ಕೆಲ್ಸಕ್ಕೆ ಹೋಗೋದು.
2: ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರಾ? ಯಾವ ತರ ಕೆಲಸ ಮಾಡ್ತಿದ್ರಿ ಕೂಲಿಲಿ?
3: ಯಾವ ತರ ಅಂದ್ರೆ 2 ರೂಪಾಯಿಗೆ ಹೋಯ್ತಿದ್ದ, 2 ರೂಪಾಯಿಗೆ ಹೋಯ್ತಿದ್ದ, 3 ರೂಪಾಯಿಗೆ ಹೋಯ್ತಿದ್ದ. ರಾಗಿ ಕೊಡ್ತಿದ್ರು ಒಂದೆರಡು ಸೇರು ತಂದು ತಿಂತಿದ್ದ. ಅಷ್ಟು ಏನೇನು ಇಲ್ಲ.
2: ಹಿಂದಿನ ಕಾಲದಲ್ಲಿ ಕಳೆ ಕೀಳೋದು ಎಲ್ಲಾ ರೀತಿಯ ಒಂದು ಜಮೀನ್ ಕೆಲಸವನ್ನ ಮಾಡ್ತಿದ್ರಿ. ಆ ಜಮೀನ್ ಕೆಲಸಕ್ಕೆ 2 ರೂಪಾಯಿ ವೇತನ ಅನ್ನೋದು ಕೊಡ್ತಾ ಇದ್ರು. ಆ 2 ರೂಪಾಯಿಲಿ ಜೀವನ ಕಷ್ಟ ಆಗ್ತಿರ್ಲಿಲ್ವಾ?
3: ಆಗ ರೇಷನ್ ಆಗೋಗಿತ್ತು, ರಾಗಿ ಕೊಡ್ತಿದ್ರು, ಮತ್ತೊಂದು ಮುದ್ದೆ ಮಾಡ್ಕೊಂಡು ತಿಂತಿದ್ದ. ಅದೆರಡು

0: ಅಪ್ಪಗೆ ಬೆಲ್ಲ ನಾಟಿ ಸೊಪ್ಪು ಯಾವ್ದೋ ತತ್ತಿದ್ದು ಅಂಗಡಿಲಿ ಅಷ್ಟೇ.
1: ಅಂದ್ರೆ ಸಾಮಾನ್ ಬೆಲೆ ಅಗ್ಗವಾಗಿರ್ತಿತ್ತು, ಅದರಿಂದ ಕಷ್ಟ ಆಗ್ತಿರ್ಲಿಲ್ಲ ಜೀವನ. ಈಗ ಸಾಮಾನುಗಳ ಬೆಲೆ ಕಷ್ಟವಾಗಿರ್ತಿತ್ತು. 2 ರೂಪಾಯಿಲಿ ಏನೇನೆಲ್ಲ ಸಾಮಾನು ತಗೋತಿದ್ರಿ ನೀವು ಒಂದ್ ದಿನಕ್ಕೆ ಆಗೋ ಮಟ್ಟಿಗೆ?
0: 2 ರೂಪಾಯಿ ಅಂತ ಆಗ, ಒಂದಾಣಿ ಎರಡಾಣಿ ಅಂತ.
1: ಕೂಲಿ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನೇನ್ ಬೆಳೆಗಳನ್ನ ಬೆಳಿಕೋತಿದ್ರಿ ಅವಾಗ ನೀವು?
0: ಅವಾಗ ರಾಗಿ, ಉಳ್ಳಿ ಜಮೀನಲ್ಲಿ ಕನ್ನಲ್ ಬರ್ತಾ ಅಂತ ಜಮೀನಲ್ಲಿ ಬೆಳತಿದ್ರು. ರಾಗಿ, ಉಳ್ಳಿ, ಹುಚ್ಚೆಳ್ಳು, ಎಳ್ಳು ಇಂಥದ್ ಬೆಳತಿದ್ರು ಅಷ್ಟೇ.
1: ಸಿರಿಧಾನ್ಯಗಳು
0: ಅವು ಕಾಳು ಕಡ್ಡಿ ಬೆಳತಿದ್ರು. ಅವರ ಕಾಳು, ಉಳ್ಳಿ, ಅಲಸಂದೆ ಇಂಥವೆಲ್ಲ ಬೆಳತಿದ್ರು.
1: ನವಣೆ ಸಜ್ಜೆ
0: ನವಣೆ ಅದೇ ಇತ್ತು. ಕುಯ್ಯೋದು, ಕಂತ ಕಟ್ಟೋದು, ಕೊಠಾರ ಮಾಡೋದು, ಗುಂಡಿನಲ್ಲಿ ಎತ್ತು ಕಟ್ಕೊಂಡು ಹೊಡೆಯೋದು ಅದೆಲ್ಲ. ಹಾಗಾದ್ರೆ ಹುಲ್ಲೆಲ್ಲ ದನಗಳಿಗೆ ಮಡಿಕೊಳ್ಳೋದು, ಮೆದ ಹಾಕಿ ಅದೆಲ್ಲ ಗಾಳಿಗೆ ಬಿಡೋದು, ಎಲ್ಲ ಅಚ್ಚುಕಟ್ಟು ಮಾಡೋದು, ತಿನ್ನ ಅಷ್ಟು ಮಡಿಕೊಳ್ಳೋದು, ಅಂಗಡಿಗೆ ಮಾರೋದು.
1: ಅವಾಗ ಮಾರುಕಟ್ಟೆ ವ್ಯವಸ್ಥೆ ಇತ್ತ?
0: ಮಾರುಕಟ್ಟೆ ಇರಲಿಲ್ಲ. ಮೊಳಗೆ ಮೊಳಗೆ
1: ಮೊಳಗೆ ಇತ್ತು. ಎಷ್ಟು ಸಿಕ್ತಿತ್ತು ದುಡ್ಡು?
0: ಅಯ್ಯೋ, ಗಂಡಸರು ತತ್ತಿದ್ರು, ಅದೆಲ್ಲ ನಾವು ಕೇಳ್ತಿದ್ವ. ಅವ್ರು ತಂದು ಕೊಟ್ಟೋದು ಮಾಡ್ತಿದ್ದು.
1: ಈಗ ಅವನ್ನೆಲ್ಲ ಬೇರ್ಪಡಿಸ್ಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಿಷಿನ್ ಇವೆ, ಆಗೆಲ್ಲ ಒಂದು ಶ್ರಮ ಇರ್ತಿತ್ತು. ಎಷ್ಟು ಕಷ್ಟ ಅನಿಸ್ತಿತ್ತು
0: ಆಗ? ಮಿಷಿನ್ ಇಲ್ಲ, ಏನೂ ಇಲ್ಲ. ಕುಟ್ಟಬೇಕಿತ್ತು, ಒಂದ್ ಕೈಲಿ ಕುಟ್ಟೋದು, ಒಳಕಲ್ಲಲ್ಲಿ ಆಡ್ಸೋದು, ರಾಗಿ ಬೀಸೋದು, ಸೊಪ್ಪು ತರೋದು, ಮುದ್ದೆ ಮಾಡೋದು, ತಿನ್ನೋದು ಇಷ್ಟೇ.
1: ಅಂದ್ರೆ ಆಗೆಲ್ಲ ನೀವೇ ಸ್ವತಃ ನೀವೇ ಕುಟ್ಕೊಂಡು ಬೀಸ್ಕೊಂಡು ಅದನ್ನ ಬೇರ್ಪಡಿಸ್ಕೊಂಡು ತಿನ್ಬೇಕಿತ್ತು, ಅದು ಕಷ್ಟ ಇರ್ತಿತ್ತು. ಇವಾಗ ನಿಮ್ ಕಾಲದಲ್ಲೆಲ್ಲ ತುಂಬಾ ಶಕ್ತಿಯುತವಾಗಿ ಜೀವನ ಮಾಡ್ತಿದ್ರು, ತುಂಬಾ ಬೆವರು ಸುರಿಸಿ ದುಡಿತಾ ಇದ್ರು. ಇದ್ರ ಗುಟ್ಟೇನು ಅಮ್ಮ, ಏನ್ ತಿಂತಿದ್ರಿ ಅವಾಗೆಲ್ಲ ನೀವು?
0: ಮುದ್ದೆ, ಇನ್ನೇನ ಅಕ್ಕಿ ಕಡಿಮೆ, ಅಕ್ಕಿ ಬೆಳತಿರ್ನಿಲ್ವಲ್ಲ ಇದು ಕಡಿಮೆ. ಸೊಸೈಟಿ ಗಿಸೈಟಿ ಇರ್ಲಿಲ್ಲ, ಅದ ದುಡ್ಡಿಗೆ ತಕೋಬೇಕು ಅಂಗಡಿಲಿ. ಅನ್ನ ಕಡಿಮೆ, ಮುದ್ದೆ ಜಾಸ್ತಿ, ರೊಟ್ಟಿ ಇಂಥದ್ದು, ಹುಳಿ ಬೇಯಿಸೋದು, ತಿನ್ನೋದು.
1: ಅಂದ್ರೆ ಎಲ್ಲಾ ರೀತಿಯಲ್ಲಿ ಅಗ್ಗವಾಗಿರ್ತಿತ್ತು. ಮತ್ತೆ ಒಂದು ನೈಸರ್ಗಿಕ ಪದಾರ್ಥಗಳನ್ನ ಆಗೆಲ್ಲ ಜಮೀನ್ಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ಕೊತಿರ್ಲಿಲ್ವಾ?
0: ಇಲ್ಲ, ಇದು ದನನ್ ಗೊಬ್ಬರ ಅದು ಹಾಕ್ತಿದ್ರು. ಈ ಗೊಬ್ಬರಗಳಿಲ್ಲ, ಅಂಗಡಿಲಿ ಕೊಡ್ತಾರಲ್ಲ ಈಗ, ಅದಿರ್ಲಿಲ್ಲ.
1: ಎಷ್ಟು ರುಚಿ ಅನಿಸ್ತಿತ್ತು?
0: ಅದು ರುಚಿ ಇತ್ತು, ಇದು ರುಚಿ ಇಲ್ಲ. ಅಂಗಡಿ ಗೊಬ್ಬರ, ಔಷಧಿ ಹೊಡೆಯೋದು, ರುಚಿ ಇಲ್ಲ.
1: ಏನೇನ್ ಬೆಳ್ಕೋತಿದ್ರಿ ಮನೇಲಿ ನೀವೇ?
0: ನಾವೇನ್ ಬೆಳೆಯೋ, ಕುಂಬಳಕಾಯಿ, ಬದನೆಕಾಯಿ, ಹೀರೆಕಾಯಿ, ಮೆಣಸಿನ್ಕಾಯಿ, ಇದೆಲ್ಲ ಬೆಳ್ಕೋತಿದ್ದ.
1: ಯಾವ್ಯಾವ ತರ ವಿಭಿನ್ನವಾದ ಸೊಪ್ಪುಗಳನ್ನ ಸೇವಿಸ್ತಾ ಇದ್ರಿ?
0: ಏ, ಬೇಲಿ ಮೇಲೆ ಇರೋದು ಬೆರಕಾಯಿ ಎಲ್ಲ ಜಾತಿ ಸೊಪ್ಪು, ಎಲ್ಲ ಜಾತಿ ಸೊಪ್ಪು ತರೋದು, ಬೇಯಿಸೋದು, ಉಳ್ಳಿ ಜೊತೆಗೆ ಹಾಕೋದು, ಅದು ಒಗ್ಗರಣೆ ಮಾಡೋದು, ತಿನ್ನೋದು.
1: ಕರಳೆ ಎಲ್ಲ ತಿಂತಿದ್ರು?
0: ಕರಳ ತಿಂತಿದ್ದ.
1: ಇತ್ತೀಚಿನ ದಿನಗಳಲ್ಲಿ ಏನ್ ತಿಂದ್ರು ರುಚಿ ಅನ್ಸಲ್ಲ, ಏನ್ ಅನ್ಸುತ್ತೆ ನಿಮ್ಗೆ?
0: ರುಚಿ ಇಲ್ಲ, ಇನ್ನೇನ್ ಮಾಡಕ್ಕದ್ದು, ತಿನ್ಬೇಕು. ಇಂದ್ಲದೆ ಕೇಳಿದ್ರು ಬಂದದ.
1: ಒಲೆಲೆಲ್ಲ ಮಾಡ್ತಿದ್ರಿ?
0: ಒಲೆ ಮಡಕೆ, ಸಾರಿಗೂ ಮಡಕೆ, ಮುದ್ದೆ ಮಾಡಕ್ಕೂ ಮಡಕೆ, ಎಲ್ಲ ಎಲ್ಲ ಮುದ್ದನೆ ಮಡಕನೆ, ಮಜ್ಜಿಗೆ ಕಡಕ್ಕೆ ಎಲ್ಲ.
1: ಈ ತುಪ್ಪ, ಹಾಲು, ಮೊಸರು ಎಲ್ಲ ಯಥೇಚ್ಛ ಬೆಳೆಸ್ತಿದ್ರ?
0: ಚೆನ್ನಾಗಿತ್ತು, ಬಳಸ್ತಿದ್ದ. ಮಜ್ಜಿಗೆ ಕಡಿಯೋದು ಮಡಕೆಲೆ, ಹಾಲು ಕಾಯಿಸೋದು ಮಡಕೆಲೆ, ಮಡಕೆಲೆ ಮುದ್ದೆ ಸಾರು ಎಲ್ಲ ಮಾಡ್ತಿದ್ದೆ. ಈಗ ಪಾತ್ರೆ, ಗ್ಯಾಸು.
1: ಆಗ ಒಲೆ ಊಟ ಎಷ್ಟು ರುಚಿಯಾಗಿರ್ತಿತ್ತು, ಎಷ್ಟು ಆರೋಗ್ಯವಾಗಿರ್ತಿತ್ತು,
0: ಇರ್ತಿತ್ತು, ರೋಗ ಇಲ್ಲ, ಕಾಯಿಲೆ ಇಲ್ಲ. ಈಗ ಕಾಯಿಲೆಗಳು,
1: ಇಂದಿನ ಜೀವನ ಶೈಲಿ ತುಂಬಾ ಉತ್ತಮವಾಗಿರ್ತಿತ್ತು, ಯಾವುದೇ ಕಷ್ಟಕರ ಕಾಯಿಲೆ ಅನ್ನೋದು ಇರ್ತಿರ್ಲಿಲ್ಲ. ಚೆನ್ನಾಗಿತ್ತು ಜೀವನ,
0: ಚೆನ್ನಾಗಿತ್ತು, ರುಚಿಯಾಗಿತ್ತು, ತಿಂತಿದ್ದೋ ಗೇಯ್ತಿದ್ದೋ. ಈಗ ರುಚಿ ಇಲ್ಲ, ಕಾಯಿಲೆಗಳು ಬಂತು, ಗೇಯಕ್ಕೂ ಆಗಲ್ಲ.

0: ಎಷ್ಟು ಜನ ಮಕ್ಕಳು ಅಮ್ಮ?
1: 5 ಜನ. 3 ಜನ ಸತ್ತೋದ್ರು, ಇನ್ನಿಬ್ಬರವ್ರು ಅಷ್ಟೇ.
0: ಈಗ 5 ಜನ ಮಕ್ಕಳನ್ನ ಸಾಕ್ಬೇಕಾದ್ರೆ ನಿಮ್ಗೆ ಎಷ್ಟು ಕಷ್ಟ ಇರ್ತಿತ್ತು ಆವಾಗ ಕಾಲದಲ್ಲಿ?
1: ಆಗ ನಮಗ್ ಕಷ್ಟ ಇತ್ತು. ಈಗ ಅವ್ರು ನಮ್ಮನೆ ದೂರ ಮಾಡ್ತಾರಲ್ಲ, ಸಾಕಿಸ್ಕೊಂಡು ಸಾಕುದು ಕಷ್ಟಪಟ್ಟು. ಅವ್ರದ್ದು ಮುಖ ತೊಳೆಯೋದು, ಅವ್ರ ಬಟ್ಟೆ ಒಗೆಯೋದು, ಸ್ನಾನ ಮಾಡಿಸೋದು, ಅನ್ನ ತಿನ್ಸೋದು, ಊಟ ಮಾಡಿಸೋದು, ಸಾಕೋದು, ಹಾಲು ಕುಡಿಸೋದು, ಇನ್ನೇನು ಅಷ್ಟೇ ತಾನೆ.
0: ಆಗ ಬಾಣ್ತಿರು ಬಸ್ರಿ ಅಂದ್ರೆ ಅಷ್ಟೇ ಕಟ್ಟುನಿಟ್ಟಾಗ ನೋಡ್ಕೋತಿದ್ರ ನಿಮ್ಗೆ
1: ನೋಡ್ತಿದ್ರ? ಆಗ ಇಂಥ ತಿಂಡಿಗಳೆಲ್ಲ ಇತ್ತ? ರವೆ ಇರಲಿಲ್ಲ.

0: ಅಕ್ಕಿ ಏನಿದ್ರು ಅಕ್ಕಿ ತಕ್ಕ ಅಂಗಡಿಲಿ ತಕ್ಕತ್ತಿದ್ರು, ಕುದಿಸ್ಲಿಕ್ಕೆ ಅನ್ನ ಕೊಡ್ತಿದ್ರು ಬಾಣ್ತಿರ್ಗೆ ಅನ್ನ. ಏನೋ ಒಂದು 2 ತಿಂಗಳು ಇರೋರು 5 ತಿಂಗಳು ಮಾಡ್ತಿದ್ರು, 6 ತಿಂಗಳು ಮಾಡ್ತಿದ್ರು, ಬಡವರು 1 ತಿಂಗಳು 2 ತಿಂಗಳು ಸ್ನಾನ ಮಾಡಿಸ್ತಿದ್ರು, ಊಟ ಅನ್ನ ಕೊಡ್ತಿದ್ರು, ಕಾಫಿ ಕೊಡ್ತಿದ್ರು, ಬ್ರೆಡ್ಡು ಇರಲಿಲ್ಲ, ಆಗ ಅಕ್ಕಿ ರೊಟ್ಟಿ ಮಧ್ಯಾಹ್ನಕ್ಕೆ ಅನ್ನ ರಾತ್ರಿಗೆ ಅನ್ನ ಕೊಡ್ತಿದ್ರು, ಮಜ್ಜಿಗ ಮೊಸರು ತುಪ್ಪ ಆಯ್ತಿತ್ತು ಅನ್ನಕ್ಕೆ ಹಾಕ್ಕೊಡ್ತಿದ್ರು, ರೊಟ್ಟಿಗೆ ಹಾಕ್ಕೊಡ್ತಿದ್ರು. ಇನ್ನೇನು
1: ಕೆಲಸ ಮಾಡ್ತಿದ್ರು ನಿಮ್ಮ ಮನೆಯವರು?
0: ನಮ್ಮ ಮನೆಯವರ ಆರಂಭ ಮಾಡ್ತಿದ್ರು.
1: ಅವರು ಆರಂಭ ಮಾಡ್ತಿದ್ರ? ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ ಯಾವ್ದು ಹಿಂದಿನ ಕಾಲದಲ್ಲಿ ಯಾವ್ದೇ ಕಷ್ಟ ಕಾಯಿಲೆಗಳು ಯಾವ್ದು ಇರ್ಲಿಲ್ಲ ಅಂತ ಹೇಳಿದ್ರಿ, ಮಕ್ಳಿಗೆ ಏನಾರು ಹುಷಾರ್ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ರಿ ಅವಾಗ? ನಿಮಗೆ
0: ಗೌರ್ಮೆಂಟ್ ಆಸ್ಪತ್ರೆ ಐತಲ್ಲ ಒಂದು ಸಾರ್ಗೂರ್ಲಿ, ಅದು ಇಲ್ಲಿ ಜನ ಕಲ್ತಿರೋರು ಕೈ ಅಮ್ಸ್ತಿ, ಅದು ಇದು ಬತ್ತಿ ಹಿಡಿಯೋದು ಮಾಡೋದು ಸಾರು ಅಂತ ಮಾಡ್ತಿದ್ವಿ.
1: ನಿಮ್ಮ ಊರಿನಲ್ಲಿ ಅದು ವಿಶೇಷವಾಗಿ ಹಬ್ಬ ಮಾಡಲ್ಲ?
0: ಇಲ್ಲ ಮಾಡ್ತಾರಲ್ಲ ಜಾತ್ರೆ ಅಲ್ಲಿ ದೇವಸ್ಥಾನದಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಮಾಡ್ತಾರೆ ಯುಗಾದಿ ಹಬ್ಬಕ್ಕೆ ಮುಂಚೆ.
1: ವಿಭಿನ್ನವಾಗಿ
0: ಹೆಂಗ್ ಮಾಡಿರೋದು ದೇವಸ್ಥಾನ ಎಲ್ಲ ರೆಡಿ ಮಾಡ್ತಾರೆ, ಅಚ್ಚುಗಟ್ಟು ಮಾಡ್ತಾರೆ, ದೇವ್ರು ತತ್ತಾರೆ, ಲಿಂಗದಿರೈ ಬತ್ತಾನೆ, ಸಂಘ ಉಣಿಯವರು ವಾದ್ಯ ದೇವ್ರು ತತ್ತಾರೆ, ಬಂಡ ಆಯ್ತಾರೆ.
1: ಎಷ್ಟು ವರ್ಷದಿಂದ ನಡೀತ ಬರ್ತಿದೆ ಅದು?
0: ಯಾವಾಗ್ಲಿಂದ ಪೂರ್ವದಿಂದ
1: ಅಷ್ಟೇ ನಿಯಮ ನಿಷ್ಠೆಯಿಂದ ಮನೇಲೂ ಮಾಡ್ಕೋತೀರಾ?
0: ಎಲ್ಲ ಊರವರೆಲ್ಲ ಬಳಕೆ ತೆಗಿತಾರೆ, ಸುಣ್ಣ ಬಣ್ಣ ಹೊಡಿತಾರೆ, ಬಳಕೆ ತೆಗಿತಾರೆ, ಹಚ್ಚಿಲಿನ್ ಮಾಡ್ತಾರೆ, ದೇವರು ಬರ್ತದಲ್ಲ ಆಗ ಪೂಜೆ ಮಾಡಿಸ್ತಾರೆ, ದೇವಸ್ಥಾನಕ್ಕೆ ಹೋಯ್ತಾರೆ ಅಲ್ಲೂ ಪೂಜೆ ಮಾಡಿಸ್ತಾರೆ, ಪಂಡಾಯ ನೋಡ್ತಾರೆ. ಇನ್ನೇನ
1: ಈಗಲೂ ಅಷ್ಟೇ ನಿಯಮದಿಂದ ದೇವ್ರ ಪೂಜೆನ ಈಗಲೂ ಮಾಡ್ಕೊಂಡು ಹೋಗ್ತಿದ್ದಾರೆ. ನಿಮ್ಮ ಸೊಸೆ ಮತ್ತೆ ಮಗ ಏನ್ ವ್ಯಾಪಾರ ಮಾಡ್ತಾರೆ?
0: ಅದೇ ಬಳೆ ವ್ಯಾಪಾರ, ಮಂಗ ಬಟ್ಟೆ ಅಷ್ಟೇ.
1: ಹಿಂದಿನ ಕಾಲದಲ್ಲ ಬಳೆಗೆ ಒಂದು ಮಹತ್ವ ಇರ್ತಿತ್ತು, ಈ ನಿಟ್ಟಿನಲ್ಲಿ ಯಾವ ತರ ಬಳೆಗಳನ್ನ ತಗೋ ಬರ್ತಿದ್ರಿ ನೀವು ಮನೆಗೆ?
0: ಅಯ್ಯೋ ಮನಗೆ ತರ್ತಿತ್ತಿಲ್ಲ, ಬಳೆಯವ್ರು ಮಾರಕ್ ಬರ್ತಿದ್ರಲ್ಲ ಗಂಡಸರು ಬಳೆ ಸಟ್ರು ಅವ್ರು ಬಳೆ ತೊಡಸ್ಕೊತಿದ್ರು ಕೈ ಕೊಟ್ಟು. ಈಗೇನ ಕೈಗೆ ಇಸ್ಕೊತಾರ ಬಳೆನ ಅವರೇ ತೊಟ್ಕೊತಾರೆ. ಇನ್ನೇನ ಜೀವನ ಮಾಡ್ಬೇಕಲ್ಲ.
1: ಈಗ ಇಂಥದ್ದೇ ಬಳೆ ತರಬೇಕು ಅಂತ ನೀವೇ ನಿಮ್ಗೆ ಗೊತ್ತಾಗ್ತಿತ್ತು?
0: ಎಲ್ಲ ಅಂಗಡಿಲಿ ತಕೊಂಬತ್ತಿದ್ರು, ಗಂಡ ಇದ್ರೆ ತೊಟ್ಕೊತಾರ, ಇಲ್ದಿದ್ರು ಇಲ್ಲ. ಅಯ್ಯೋ ಮಾರಕ್ ಬರ್ತಿದ್ರಲ್ಲವ ಬಳೆ ಬಳೆ ಅಂತ ಭಯ ಅನ್ಬಿಟ್ಟು ಕರೆಯೋದು, ತೊಡಸ್ತಿದ್ರು ನಮ್ ಕೈ ಹಿಡ್ಕೊಂಡು ಹಿಂಗೆ ಹಿಂಗ್ ತೊಡಸ್ತಿದ್ರು ಹಿಂಗೆ.
1: ಚೆನ್ನಾಗ್ ನಡೀತಿದ್ವಿ ವ್ಯಾಪಾರ ಎಲ್ಲ.
0: ಏನ ಕಟ್ಟ ಜೀವನ ಮಾಡಕ ಆಯ್ ಅಷ್ಟೇ.
1: ನಿಮ್ಗೇನಾರು ಆರೋಗ್ಯ ಸಮಸ್ಯೆ ಇದೆಯಾ?
0: ಅದೇ ಆರೋಗ್ಯ ಇಲ್ಲ ಅನ್ನಿಲ್ವ, ಸುಧಾರು ಬಿ ಪಿ.
1: ಎಷ್ಟು ವರ್ಷದಿಂದ?
0: ನನಗೆ ಬಂದು ಆಯ್ತು 15 ವರ್ಷ.
1: ಪರೀಕ್ಷೆ ಮಾಡಿಸ್ಕೊತಾ ಇದ್ದೀರಾ? ಮಾತ್ರೆಗಳು ತಗೋತಾ
0: ಇದ್ದೀರಾ?
1: ಇನ್ಯಾವ ಥರ ಸಮಸ್ಯೆಗಳಿದೆ?
0: ಅದೇ ಇದು ಒಂದು ಕಣ್ಣು ಗಾಜು, ಈ ಕಡೆ ಎಡದ ಕಣ್ಣ ಗಾಜು ಕಳೆದೋಗದೆ.
1: ಆಪರೇಷನ್ ಮಾಡಿಸ್ಕೊಂಡಿದ್ದೀರಾ ಹಿಂದೆ?
0: ಇದು ಮಾಡವ್ರೆ ಕೊಯಮತ್ತೂರಲ್ಲಿ, ಇದು ಕಾಣಲ್ಲ ಇದು ಆಗಲ್ಲ ಅನ್ಬಿಟ್ರು ಇದು ಒಂದು ಮಾಡಿದ್ರು ಕೊಯಮತ್ತೂರಲ್ಲಿ. ಅದು ಒಂದು ಸ್ವಲ್ಪ ಗಾಜು ಈಗ ಉರಿಸ್ತಾ ಇದ್ನಲ್ಲ ಬಟ್ಟಲಿ ಹಿಂಗೆ ಕಳ್ಕೊಂಬಿಡ್ತು, ಸರ್ ಮಾಡೋ ಗಾಜು ಸೇರಿಸ್ಕೋಬೇಕು. ಇಲ್ಲ ಮಂಜು ಅಂತಾರ, ಒಂಥರ ಕಣ್ಣಿಗೆ ಒಂಥರ ಜಾಲ್ರಿ ಕಂಡ ಮುಚ್ಚಿಗತ್ತೆ, ಕಾಣಿಸಲ್ಲ ಏನೋ ಸುಮಾರು ತಿರುಗಾಡಕ್ಕೆ ಮಾಡಕ್ಕೆ. ಆ ಗಾಜು ಸೇರಿಸ್ಕೋಬೇಕು, ಕಾ ಸೇರಿಸ್ಕೊಂಡ್ರೆ ಸುಮಾರು ಕಾಣ್ತದೆ. ಇದು ಕಾಣಲ್ಲ ಇದೊಂದೇ ಕಾಣಲ್ಲ. ಕೊಯಮತ್ತೂರವರು ಅಲ್ಲಿಗೆ ಹೋಗಿ ತೋರಿಸ್ತದಕ್ಕೆ ಇದೇನಾಗಲ್ಲ ಒಂದು ಮಾಡ್ತೀವಿ ಅಂದ್ಬಿಟ್ಟು ಕರ್ಕೊಂಡವ್ರು ಕರ್ಕೊಂಡೋಗಿ ಮಾಡಿದ್ರು.
1: ಈಗ ಬೆಳಗ್ಗೆಯಿಂದ ಸಂಜೆ ತನಕ ಮನೇಲೇ ಇರ್ತೀರಲ್ಲ, ಏನೇನು ಕೆಲಸ ಮಾಡ್ಕೋತೀರ ನಿಮಗೆ ನೀವು?
0: ದಿನ ಏನು ಮಾಡಲ್ಲ, ನಾಷ್ಟ ಕೊಡ್ತಾರೆ, ಮಾಡ್ಕೋತೀನಿ ಕೂತೀನಿ, ಮಧ್ಯಾಹ್ನಕ್ಕೆ ಬರ್ತಾರೆ ಈಗ ಬಳ ತಕ್ಕೊಂಡು ಯಾಣ್ಕೊಟ್ಟಿಂದ ಊಟ ಕೊಡ್ತಾರೆ, ಅಲ್ಲಿರೋ ಊಟ ಬೇಡ ಅಂದ್ರೆ ಟೀಗಿ ಮಾಡಿಕೊಡ್ತಾರೆ. ಚಂದ ಇಲ್ಲ ಅಂದ್ರೆ ಇಲ್ಲ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೊಟ್ಟು ತಿನ್ಬೇಕು.
1: ಸರ್ಕಾರದಿಂದ ಏನು ಸೌಲಭ್ಯ ಬರ್ತಾ ಇಲ್ವಾ?
0: ಯಾರೇ ಪಿಂಚಿನ 1,000 ಬರ್ತದೆ, ಅದು 1 ವರ್ಷದ ಮೇಲೆ 3 ತಿಂಗಳು ನಿಂತೋಯ್ತು, ನಿಂತೋಗಿತ್ತು.
1: ಆಗುನ್ ಊಟದ ಪದ್ಧತಿಗೂ ಈಗಿನ ಊಟದ ಪದ್ಧತಿಗೂ ಏನಾದ್ರು ಬದಲಾವಣೆ ಮಾಡ್ಕೊಂಡಿದ್ದೀರಾ ನೀವು?
0: ಇಲ್ಲ ಏನು ಬದಲಾವಣೆ ಮಾಡೋ, ಆಗಿನ ರುಚಿ ಸಿಕ್ಕಲ್ಲ, ಆಗ ಏನು ಮಾಡೋ.
1: ಧನ್ಯವಾದಗಳು.
0: ಧನ್ಯವಾದಗಳು.

0: ಅಡವಿಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ತೊಟ್ಟಿಲಾಸಿಸಿ ಮಾಯವಾಯಿತು ಹರಣೆ ತೊಟ್ಟಿಲಾಸಿಸಿ ಮಾಯವಾಯಿತು ಯಾರಿಗೆ ಯಾರುಂಟು ಎರವಿನ ಸಂಸಾರಿ
1: ನಮ್ಮ ಸಂಸಾರ ಆನಂದ ಸಾಗರ.
2: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜಿ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಮಸ್ಯೆ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದವರು ಸರಕೂರು ತಾಲೂಕಿನ ದೇವಲಾಪುರ ಹುಂಡಿ ಗ್ರಾಮದ ಶ್ರೀಮತಿ ಸಂಜೀವಮ್ಮರವರು. ಇಲ್ಲಿಗೆ ಈ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಬೆಳಕು.
1: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ಸಮಸ್ಯೆ ಮತ್ತು ವೃದ್ಧಾಪ್ಯ ಜೀವನ ಕುರಿತು ಸರಗೂರು ತಾಲೂಕಿನ ದೇವಲಾಪುರ ಹುಂಡಿ ಗ್ರಾಮದ ಶ್ರೀಮತಿ ಸಂಜೀವಮ್ಮರವರ ಜೊತೆಗಿನ ಮುಸ್ಸಂಜೆ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ.

0: ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸೀತಣ್ಣ, ಜಿನಿಕ್ಕಿ ಎರಡು ಕಟ್ ಬಿಡಿಬೇಕ ನಿಂಗೆ?
0: ಬರೀ ಎರಡು ಕಟ್ ಬಿಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PMSooryaghar.gov.in.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 108 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇಕೆ

0: ಇಡೀ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
2: ಜನಿಸಿದುದು ಮೃತಿಯನು,
3: ಜನಿಸಿದುದು ಮೃತಿಯನು,
1: ಎಳಸದೆ ಕುಲವ ಬೆಳೆಸುವುದು,
3: ಎಳಸದೆ ಕುಲವ ಬೆಳೆಸುವುದು,
1: ಒಣಗಿದಂತಿರುವ ತೃಣಮೂಲ,
3: ಒಣಗಿದಂತಿರುವ ತೃಣಮೂಲ
1: ಮೊಳೆಯುವುದು,
3: ಮೊಳೆಯುವುದು
1: ಮನುಜರಳಿವರು,
3: ಮನುಜರಳಿವರು
1: ಮನುಜ ಸಂತಾನ ನಿಂತಿಹುದು,
3: ಮನುಜ ಸಂತಾನ ನಿಂತಿಹುದು
1: ಅಣಗದು ಆತ್ಮದ ಸತ್ವ ಮಂಕುತಿಮ್ಮ,
3: ಅಣಗದು ಆತ್ಮದ ಸತ್ವ ಮಂಕುತಿಮ್ಮ.
1: ಮುಂದಿನ 3-4 ಮುಕ್ತಕಗಳಲ್ಲಿ ಡಿವಿಜಿಯವರು ಬಹಳ ಸುಂದರವಾಗಿ ನಮ್ಮ ಸನಾತನ ಧರ್ಮದ ಮೂಲಭೂತ ಸಿದ್ಧಾಂತಗಳಲ್ಲಿ ಒಂದಾದಂತಹ ಭಗವಂತನ ಸ್ವರೂಪವನ್ನು ವರ್ಣಿಸುವ ಸಚ್ಚಿದಾನಂದ ಘನ ಅನ್ನುವಂಥ ವಿಚಾರದ ಬಗ್ಗೆ ತಿಳಿಸಿಕೊಡ್ತಾರೆ. ಸಚ್ಚಿದಾನಂದ ಅಂದರೆ ಸತ್ ಚಿತ್ ಆನಂದ. ನಾವು ಮೊದಲನೆಯ ಮುಕ್ತಕದಿಂದ ಯಾವ ಒಂದು ಸೃಷ್ಟಿಕರ್ತ ಶಕ್ತಿ ಬ್ರಹ್ಮ ಅಂತ ಕೇಳ್ತಾ ಬಂದ್ವಿ. ಆ ಬ್ರಹ್ಮಶಕ್ತಿಯನ್ನು, ಪರಬ್ರಹ್ಮ ಶಕ್ತಿಯನ್ನು ವರ್ಣನೆ ಮಾಡೋದಕ್ಕೆ ನಮ್ಮಲ್ಲಿ ಬಳಸಲಾಗಿರುವಂತಹ 3 ಅತ್ಯಂತ ಮುಖ್ಯ ಪದಗಳು ಅಥವಾ ವಿಚಾರಗಳು, ಸಿದ್ಧಾಂತಗಳು ಅಂತಂದರೆ ಈ 3: ಸತ್, ಚಿತ್ ಮತ್ತು ಆನಂದ. ಎಲ್ಲರ ಅಸ್ತಿತ್ವವೂ ಕೂಡ ಈ ಸತ್ ಚಿತ್ ಆನಂದಕ್ಕೆ ಬಂದು ನಿಲ್ತದೆ ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದ ಚಿಂತನೆಯ ಮೂಲಭೂತ ತತ್ವಗಳಲ್ಲಿ ಒಂದು. ಅದನ್ನು ಮುಂದಿನ 3 ಮುಕ್ತಕಗಳಲ್ಲಿ ಡಿವಿಜಿಯವರು ಸರಳವಾದಂಥ ರೀತಿಯಲ್ಲಿ ನಮಗೆ ವಿವರಿಸ್ತಾರೆ. ನಮ್ಮ ವಿಕಾಸದ ಕಥೆಯನ್ನು ನಾವು ನೋಡಿದರೆ, ಈಗ ಡಾರ್ವಿನ್, ಚಾರ್ಲ್ಸ್ ಡಾರ್ವಿನ್ ಅವರು ತಮ್ಮ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿದರು. ಅದಾದ ನಂತರ ಬೇರೆ ಬೇರೆ ವಿಜ್ಞಾನಿಗಳು ಅದಕ್ಕೆ ಪರಿಷ್ಕರಣೆಯನ್ನು ಮಾಡಿದರು. ಎಲ್ಲದರಲ್ಲೂ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಕಂಡುಬರುವಂಥದ್ದೇನಪ್ಪ ಅಂತಂದರೆ, ಯಾವುದೇ ಜೀವಿಯಾದರೂ ಜೀವಿಸ್ತಾನೇ ಇರಬೇಕು ಅಂತ ಪ್ರಯತ್ನ ಪಡುತ್ತೆ. ಸೊ ನಮ್ಮಲ್ಲೂ ಯಾವಾಗಲೂ ಅದೇ, ಎಷ್ಟು ವರ್ಷ ನಾನು ಬದುಕಬಹುದು ಅನ್ನೋದನ್ನು ನಾನು ಕಾಯ್ತಾ ಇರ್ತೀನಿ. ಆದಷ್ಟು ಹೆಚ್ಚು ಕಾಲ ಬದುಕಬೇಕು, ದೀರ್ಘ ಆಯುಷ್ಯ ನನಗೆ ಬೇಕು. ಸೊ ಶತಮಾನವನ್ನು ನಾನು ನೋಡಬೇಕು. ನಾವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕಾದರೂ ಕೂಡ ಶತಾಯುಷಿಯಾಗು ಅಂತೀವಿ ಅಲ್ವಾ. ಸೊ ದೀರ್ಘಾಯುಷ್ಮಾನ್ ಭವ ಅಂತಂತೀವಿ. ಸೊ ಇದು ಯಾಕೆ ಬಂತಪ್ಪ ಈ ಪದ ಅಂತಂದರೆ, ಎಲ್ಲ ಜೀವಿಗಳಲ್ಲೂ ಮೂಲಭೂತವಾಗಿ ಅಡಕವಾಗಿರುವಂಥ ಒಂದು ಇನ್ಸ್ಟಿಂಕ್ಟ್ ಇದು. ಇದನ್ನು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ತನ್ನ ಜೀವದ ರಕ್ಷಣೆ ಪ್ರತಿಯೊಂದು ಜೀವಿಯ ಪ್ರತಿಯೊಂದು ಸಣ್ಣ ಕೂಸು ಕೂಡ ಮಾಡುತ್ತೆ. ಸೊ ಹಾಗೆ ಅದಕ್ಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಆಹಾರ ತಿಂದರೆ ನನ್ನ ಜೀವ ಉಳಿಯುತ್ತೆ ಅನ್ನೋದು ವೈರ್ಡ್, ಅದು ಮೊದಲೇ ಬಂದ್ಬಿಟ್ಟಿರುತ್ತೆ, ಆಹಾರ ತಗೊಳ್ಳುತ್ತೆ.
2: ಸೊ ಯಾವುದೇ ಜೀವ ಜನಿಸಿದರೂ ಕೂಡ ಅದು ಮೃತಿಯನ್ನು, ಸಾವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ,
1: ಸಾವನ್ನು ಮುಂದಕ್ಕೆ ಹಾಕಕ್ಕೆ ಪ್ರಯತ್ನ ಪಡ್ತಿರುತ್ತೆ, ತಾನು ಉಳಿಬೇಕು ಅಂತಲೇ ಪ್ರಯತ್ನ ಪಡ್ತಿರುತ್ತೆ. ಸೊ ಈ ಸರ್ವೈವಲ್ ಅಂತ ಕರಿತೀವಿ ಇದನ್ನು, ಸರ್ವೈವಲ್ ಇನ್ಸ್ಟಿಂಕ್ಟ್. ಸೊ ಎಲ್ಲ ಜೀವಿಗಳು ಕೂಡ ಸರ್ವೈವ್ ಆಗಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಆ ಸರ್ವೈವ್ ಆಗಕ್ಕೆ ಏನೆಲ್ಲ ರಿಸೋರ್ಸಸ್ ಬೇಕು, ಸಂಪನ್ಮೂಲಗಳು ಬೇಕು, ಆ ಸಂಪನ್ಮೂಲಗಳು ಕಡಿಮೆ ಆಗ್ತಾ ಬರ್ತವೆ ಅಂತ ಅಂದ್ಕೊಳ್ಳೋಣ. ಈಗ ಉದಾಹರಣೆಗೆ ಒಂದು ಹುಲ್ಲುಗಾವಲಿದೆ, ಆ ಹುಲ್ಲುಗಾವಲಲ್ಲಿ ಹುಲ್ಲನ್ನೇ ತಿಂದು ಬೆಳೆಯುವಂಥ ಅನೇಕ ರೀತಿಯ ಜೀವಿಗಳಿದ್ದಾವೆ, ಜಿಂಕೆಗಳು ಅವು ಇವೆಲ್ಲ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಎಲ್ಲವೂ ಹುಲ್ಲನ್ನು ತಿಂತಾ ತಿಂತಾ ಹುಲ್ಲು ಕ್ಷೀಣವಾಗ್ತಾ ಬಂತು. ಸೊ ಕೆಳಗಿರೋ ಹುಲ್ಲನ್ನು ಕೆಲವು ಜಿಂಕೆಗಳು ತಿಂತಾ ಬಂದವು, ಇನ್ನು ಕೆಲವು ಜೀವಿಗಳು ಮೇಲಿರೋವಂಥ ಎಲೆಗಳನ್ನು ನೋಡಿದವು. ಸೊ ಅವು ಹುಲ್ಲನ್ನು ಬಿಟ್ಟು ಮೇಲಿರೋ ಎಲೆಗಳನ್ನು ತಿನ್ನಕ್ಕೆ ಪ್ರಾರಂಭ ಮಾಡಿದವು. ಸೊ ವಿಕಾಸದ ಕಥೆ ಹೇಳುತ್ತೆ ಅವುಗಳಲ್ಲಿ ಸ್ವಲ್ಪ ಬದಲಾವಣೆ ಬಂತು, ಹಾಗಾಗಿ ಅದರ ಕತ್ತು ಉದ್ದ ಆಯಿತು. ಸೊ ಈ ಕಥೆಗಳನ್ನು ನಾವು ನಮ್ಮ ಪುಸ್ತಕಗಳಲ್ಲಿ ಕೇಳಿದ್ದೀವಿ. ಸೊ ಸರ್ವೈವಲ್, ಮೊದಲು ನಾನು ಉಳ್ಕೋಬೇಕು ಅಂತ, ಮುಂದೆ ಸಂಪನ್ಮೂಲಗಳ ಕೊರತೆಯಾದಾಗ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಯಾವುದು ಅತ್ಯಂತ ಗಟ್ಟಿಯಾಗಿದೆಯೋ

ಒಂದು 100 ಜಿಂಕೆಗಳಲ್ಲಿ ಯಾವ ಜಿಂಕೆ ಅತ್ಯಂತ ಗಟ್ಟಿಯಾಗಿದೆಯೋ ಅದು ಉಳಿಯುತ್ತೆ, ವೀಕ್ ಆಗಿರುವಂಥವು ಸತ್ತೋಗ್ತವೆ. ಸೊ ಹಾಗೆ ಆದರೆ ವೀಕ್ ಆಗಿರೋಂಥ ಜಿಂಕೆ ಸಾಯ್ತು ನಿಜ, ಗಟ್ಟಿಯಾಗಿರೋಂಥ ಜಿಂಕೆ ಉಳಿತು. ವೀಕ್ ಆಗಿರೋದು ಸತ್ತು ಗಟ್ಟಿಯಾಗಿ ಇರೋದು ಉಳಿದ್ರೂ ಕೂಡ ಉಳಿದಿದ್ದೇನು? ಜಿಂಕೆ. ಸೊ ಹಾಗೆ ಮೃತಿಯನ್ನು ಎಳೆಸದೆ ಕುಲ ಬೆಳೀತಾ ಇದೆ, ಅದು ಅಸ್ತಿತ್ವಕ್ಕೆ ಮೂಲಭೂತವಾದಂಥ ಒಂದು ಕೊಡುಗೆ. ನನ್ನ ಅಸ್ತಿತ್ವವನ್ನು ನಾನು ಮುಂದುವರಿಸ್ಕೊಂಡೇ ಹೋಗ್ತಾ ಇರ್ತೀನಿ ಅಂತ. ಅದೇ ರೀತಿಯಲ್ಲಿ ಬೇಸಿಗೆ ಕಾಲದ ನಮ್ಮ ಕೋಟೆ ತಾಲೂಕಿನ ಕಾಡುಗಳನ್ನೇ ನಾವು ನೋಡಿದರೆ ಕಾಣೋದು ಯಾವುದು ಕೂಡ ಹಸಿರು ಕಾಣಲ್ಲ, ಯಾಕೆ ಎಲ್ಲ ಎಲೆಗಳು ಕೂಡ ಉದುರು ಹೋಗಿರುತ್ತೆ. ಅದಕ್ಕೆ ಈ ಕ್ಷೇತ್ರದ ಕಾಡುಗಳು, ನಾವು ಅದನ್ನೆಲ್ಲ ಕ್ಲಾಸಿಫೈ ಮಾಡಿದಾಗ ಈ ಕ್ಷೇತ್ರದ ಕಾಡುಗಳನ್ನು ಡ್ರೈ ಡೆಸಿಡ್ಯುವಸ್ ಫಾರೆಸ್ಟ್ಸ್ ಅಂತ ಕರಿತೀವಿ. ಅಂದರೆ ಒಣಗಿ ಎಲೆಗಳೆಲ್ಲ ಉದುರಿ ಹೋಗುವಂಥ ಮರಗಳೇ ಇಲ್ಲಿರುವಂಥವು. ಬೇಸಿಗೆಯಲ್ಲಿ ಎಲ್ಲ ಮರಗಳು ಕೂಡ ತಮ್ಮ ಎಲೆಗಳನ್ನು ಉದುರಿಸ್ಬಿಡ್ತವೆ. ಯಾಕೆ ಉದುರಿಸ್ತವೆ ಅಂದರೆ ಅದು ಕೂಡ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಎಲೆಗಳು ಇದ್ದಷ್ಟು ಆ ಎಲೆಗಳಿಂದ ಟ್ರಾನ್ಸ್ಪಿರೇಷನ್ ಅನ್ನುವಂಥ ಒಂದು ಕ್ರಿಯೆ ನಡೆಯುತ್ತೆ. ಮರದಲ್ಲಿರುವಂತಹ ನೀರಿನ ಅಂಶ ಎಲೆಗಳ ಮೂಲಕ ಪರಿಸರಕ್ಕೆ ಹೊರಟೋಗ್ತಾ ಇರುತ್ತೆ. ಸೊ ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಅಂತಂದರೆ ಎಲೆಗಳೆಲ್ಲ ಉದುರೋಗ್ಬೇಕು. ಸೊ ಹಾಗೆ ಸರ್ವೈವಲ್ಗೋಸ್ಕರ ಎಲ್ಲ ಮರಗಳು ಕೂಡ ತಮ್ಮ ಎಲೆಗಳನ್ನು ಉದುರಿಸ್ಬಿಡ್ತವೆ. ನೆಲವು ಕೂಡ ಪೂರ್ತಿ ಬರಡಾಗಿ ಕಾಣುತ್ತೆ, ಅಲ್ಲೇನು ಇಲ್ವೇ ಇಲ್ವೇನೋ ಅಂತ, ಬರೀ ಮಣ್ಣು ಮಾತ್ರ ಕಾಣಿಸ್ತಾ ಇರುತ್ತೆ, ಮಣ್ಣಿನ ಬಣ್ಣ ಮಾತ್ರ ಕಾಣಿಸ್ತಾ ಇರುತ್ತೆ. ಆದರೆ ಒಂದು ಮೊದಲನೆಯ ಮಳೆಯಾಗಲಿ, ಎಂಥ ಒಂದು ವಿಸ್ಮಯ, ಏನೂ ಇಲ್ವೇ ಇಲ್ವಾ ಬರೀ ಮಣ್ಣೇ ಇದೆ ಅಂತ ಅನ್ನೋಂಥ ಜಾಗದಲ್ಲಿ ಅದರ ಒಳಗಡೆ ಇದ್ದಂಥ ಹುಲ್ಲಿನ ಬೇರು ಈಗ ಸಡನ್ನಾಗಿ ಜೀವ ತಳೆಯುತ್ತೆ. ಇದ್ದಕ್ಕಿದ್ದಂತೆ ಮಣ್ಣಿನ ಮೇಲೆ ನಾವು ಹಸಿರನ್ನು ಕಾಣೋದಕ್ಕೆ ಪ್ರಾರಂಭವಾಗುತ್ತೆ. ಹಾಗೆ ಯಾವ ದೊಡ್ಡ ಮರ, ಅದರಲ್ಲಿ ಒಂದು ಎಲೆ ಕೂಡ ಇಲ್ಲ, ಇನ್ನೇನಿದೆಲ್ಲ ಒಣಗೋಯ್ತು ಅಂತ ಅನ್ಕೊಳ್ತಾ ಇದ್ದಂಥ ಮರ, ನೀರು ಬೀಳ್ತಾ ಇದ್ದಂತೆ, ಮಳೆ ಬರ್ತಾ ಇದ್ದಂತೆ, ಮಳೆಯನ್ನು ಸ್ವಾಗತಿಸಕ್ಕೋ ಏನೋ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಎಕ್ಸ್ಪ್ಲೋಷನ್, ಒಂದು ವಿಸ್ಫೋಟ, ಹಸಿರಿನ ವಿಸ್ಫೋಟವಾಗುತ್ತೆ. ಎಲ್ಲ ಕಡೆ ಎಲೆಗಳು ಕಾಣಿಸೋಕೆ ಶುರುವಾಗುತ್ತೆ. ಮಳೆಗಾಲದ ಸಮಯದಲ್ಲಿ ಇಲ್ಲಿನ ಕಾಡನ್ನು ನೋಡೋದೇ ಒಂದು ಚಂದ, ಅಂತಹ ಒಂದು ಹಸಿರು, ಎಲ್ಲ ಕಡೆ ಹಸಿರು ಕಾಣಿಸ್ತಾ ಇರುತ್ತೆ. ಇದಕ್ಕೆ ಸ್ವಲ್ಪ ತಿಂಗಳು ಮುಂಚೆ ಏನಾಗಿತ್ತು, ಒಂದು ಎಲೆ ಕೂಡ ಇರಲಿಲ್ಲ. ಅದೇನು ತೋರಿಸುತ್ತೆ ಅಂತಂದರೆ ಯಾವ ಒಂದು ತೃಣವೂ ಕೂಡ ತನ್ನ ಜೀವವನ್ನು ಸಂಪೂರ್ಣವಾಗಿ ಬಿಟ್ಕೊಟ್ಟಿರಲ್ಲ, ಯಾವ ಮರವು ತನ್ನ ಜೀವವನ್ನು ಸಂಪೂರ್ಣವಾಗಿ ಬಿಟ್ಕೊಟ್ಟಿರಲ್ಲ, ಇನ್ನೂ ಉಳಿಬೇಕು ಅಂತಲೇ ಕಾಯ್ತಾ ಇರುತ್ತೆ. ಅವಕಾಶ ಸಿಕ್ಕಿದ ತಕ್ಷಣ ಮತ್ತೆ ಅದು ಚಿಗುರುತ್ತೆ. ಆ ಚಿಗುರದ ಸಂದರ್ಭದಲ್ಲಿ ಬರೀ ಎಲೆಗಳು ಚಿಗುರಲ್ಲ, ಅದರಲ್ಲಿ ಹೂವು, ಹಣ್ಣು, ಹಣ್ಣಿನಲ್ಲಿ ಬೀಜ ಮತ್ತೆ ಚಿಗುರುತ್ತೆ. ಸೊ ಆ ಬೀಜ ಬಿದ್ದು ಫಲವತ್ತಾದಂಥ ಭೂಮಿಯಲ್ಲಿ ಮತ್ತೊಮ್ಮೆ ಮೊಳಕೆ, ಮತ್ತೊಮ್ಮೆ ಸಸಿ, ಮತ್ತೊಮ್ಮೆ ಮರ. ಸೊ ಹಾಗೆ ಯಾವ ಜೀವಿಯೂ ಕೂಡ ಸಂಪೂರ್ಣವಾಗಿ ಇಲ್ಲವೇ ಇಲ್ಲ ಅಂತ ಆಗಲ್ಲ. ಹಾಗೆ ಮನುಷ್ಯ ಕೂಡ ಹಾಗೆ, ಮನುಜರು ಅಳಿವರು. ಒಬ್ಬ ವ್ಯಕ್ತಿಯಾಗಿ ನೋಡಿದಾಗ ಆ ವ್ಯಕ್ತಿಗೆ ಒಂದು ಸಾವು ಅಂತ ಇರುತ್ತೆ, ಅದುವೇ. ಆದರೆ ಮನುಜ ಸಂತಾನ, ಮನುಜ ಕುಲ, ಅದು ಅವರ ಸಂತಾನದ ಮೂಲಕ ಮುಂದುವರಿತಾನೆ ಹೋಗುತ್ತೆ. ಅದಕ್ಕೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಪ್ರಸಿದ್ಧವಾದಂಥ ಸ್ಟೇಟ್ಮೆಂಟ್ ಇದೆ, ಹ್ಯೂಮನ್ ಬೀಯಿಂಗ್ಸ್ ಡೈ ಬಟ್ ಹ್ಯೂಮ್ಯಾನಿಟಿ ಸರ್ವೈವ್ಸ್. ಮನುಷ್ಯ ಒಬ್ಬ ವ್ಯಕ್ತಿ ಸಾಯಕ್ಕೆ ಸಾಧ್ಯ, ನಾವು ನೋಡ್ತೀವಿ, ಆದರೆ ಮನುಷ್ಯನ ಸಂತಾನ ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ. ಸೊ ನಮ್ಮ ತಲೆಮಾರುಗಳನ್ನು ನಾವು ಲೆಕ್ಕ ಹಾಕಿದರೆ ಹಬ್ಬಬ್ಬ ಅಂದರೆ ಒಂದು 3-4 ತಲೆಮಾರುಗಳನ್ನು ನಾವು ನೆನಪಿಸ್ಕೊಳ್ಬೋದು, ಒಂದು 100 ವರ್ಷದ ತಲೆಮಾರನ್ನು ಮಾತ್ರ ನಾವು ನೆನಪಿಸ್ಕೊಳ್ಬೋದು. ಆದರೆ ಮನುಷ್ಯರಿರುವಂಥದ್ದು ಅದೆಷ್ಟೋ 1000 ವರ್ಷಗಳಿಂದ ಭೂಮಿ ಮೇಲಿದ್ದಾರೆ, ಅದಕ್ಕಿಂತ ಅದೆಷ್ಟೋ 1000 ವರ್ಷಗಳಿಂದ ಜೀವ ಇಲ್ಲಿ ಮುಂದುವರಿತಾ ಇದೆ. ಆ ಜೀವ ಬರೋಕ್ಕೆ ಮುಂಚೆಯೂ ಕೂಡ ಜಡ ಜಗತ್ತು ಇತ್ತು. ಸೊ ನಮ್ಮ ಕಣ್ಣೆದುರಿಗೆ ಯಾವುದೋ ಒಂದು ನಶಿಸಿ ಹೋಯಿತು, ಅಯ್ಯೋ ಹೊರಟೋಯ್ತಲ್ಲ ಅಂತ ನಾವು ಗೋಳಾಡ್ತೀವಿ. ಸ್ವಲ್ಪ ನಾವು ಹಿಂದಿನ ವಿಚಾರವನ್ನು ನೋಡಿದಾಗ ಈ ಅಸ್ತಿತ್ವ ಅನ್ನೋದೇನಿದೆಯೋ ಆ ಅಸ್ತಿತ್ವ ಯಾವತ್ತಿಗೂ ಇದ್ದದ್ದೇ. ಯಾವುದಾದರೂ ಒಂದು ರೂಪದಲ್ಲಿ ಈ ಅಸ್ತಿತ್ವ ಅನ್ನೋದು ಇದ್ದೇ ಇರುತ್ತೆ. ನಾನು ಶಾಶ್ವತವಲ್ಲ, ಮನುಷ್ಯ ಶಾಶ್ವತವಲ್ಲ, ಆದರೆ ಅಶಾಶ್ವತವಾದಂತಹ ಒಂದು ಇರುವಿಕೆ ಇದೆ.

0: ಇರುವಿಕೆಯನ್ನೇ ನಾವು ಸತ್ ಅಂತ ಕರಿತೀವಿ. ಬೇರೆ ನಾನು ನೀನುಗಳೆಲ್ಲವೂ ಅಳಿದು ಹೋದ ಮೇಲೂ ಕೂಡ ಮುಂದುವರಿತಾನೇ ಇರೋಂತಹ ಸಾವೇ ಇಲ್ಲದ ಒಂದು ಅಸ್ತಿತ್ವ ಇದೆ. ಆ ಅಸ್ತಿತ್ವವೇ ಸತ್ ಅನ್ನುವಂಥದ್ದು. ಆ ಆತ್ಮದ ಸತ್ವ ಯಾವತ್ತಿಗೂ ಅಣಗೋದಿಲ್ಲ. ಆ ಸತ್ವ ಅನ್ನುವಂಥದ್ದು ಭಗವಂತನ ಒಂದು ರೂಪ ಅಂತ ನಮಗಿಲ್ಲಿ ಹೇಳ್ಕೊಡ್ತಾ ಇದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 108 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಜ್ಞಾನಸುಧಾ ಸಿರಿತನದ ನೆರಳಿನಲ್ಲಿ ಕರಗುತ್ತಿರುವ ಬಾಂಧವ್ಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಿರಿತನದ ನೆರಳಲ್ಲಿ ಕರಗುತ್ತಿರುವ ಬಾಂಧವ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಸಂಬಂಧಗಳು ಹಣದ ಮೇಲೆ ನಿಂತಿದೆ ಎನ್ನುವುದು ಇತ್ತೀಚಿನ ಜೀವನದ ನಡೆಯಾಗಿದೆ. ಹಣ ಜೀವನದ ಅಗತ್ಯಗಳನ್ನು ನೀಡಬಲ್ಲದು. ಗುಣ ಸಮಾಜದಲ್ಲಿ ನಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. ಹಣದ ಸುಖ ಕ್ಷಣಿಕ, ಆದರೆ ಸಂಬಂಧಗಳು ಜೀವನ ಪೂರ್ತಿ ನೆರಳಾಗಿ ಕಾಯುತ್ತವೆ. ಗಟ್ಟಿಯಾದ ಸಂಬಂಧ ಮುಖ್ಯ. ಡಿಜಿಟಲ್ ಕಾಲಘಟ್ಟದಲ್ಲಿ ಯುವಕ ಯುವತಿಯರು ಅಗತ್ಯವನ್ನು ಮೀರಿ ಹೆಚ್ಚು ದುಡಿಯುತ್ತಿದ್ದಾರೆ. ದುಡಿಮೆಯ ಜೊತೆ ಜೊತೆಯಲ್ಲಿ ಸಂಬಂಧಗಳು, ಮಾನವೀಯತೆ, ಕರುಣೆ ಮುಂತಾದವುಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇವರುಗಳಿಗೆ ಬಡತನದಲ್ಲಿ ಇಲ್ಲದ ಮನುಷ್ಯನ ಅಹಂ, ಮದ, ಮತ್ಸರ ಶ್ರೀಮಂತಿಕೆಯಲ್ಲಿ ಇರುವುದೇತಕ್ಕೆ? ಬಡತನದಲ್ಲಿ ಇರುವ ನಿಷ್ಕಲ್ಮಶ ಪ್ರೀತಿ ಶ್ರೀಮಂತಿಗೆ ಬಂದಾಗ ಇಲ್ಲವಾಗುವುದೇಕೆ? ಬಾಲ್ಯದಲ್ಲಿ ಇರುವ ಮುಗ್ಧತೆ ಹಾಗೂ ದೊಡ್ಡತನ ಬೆಳೆಯುತ್ತಿದ್ದಂತೆ ಕಡಿಮೆಯಾಗುತ್ತಾ ಹೋಗುವುದು. ಬಡತನದ ಬಿಸುಗೆ ಶ್ರೀಮಂತಿಗೆ ಬರುತ್ತಿದ್ದಂತೆ ಬಿರುಕು ಬಿಟ್ಟುಕೊಳ್ಳುತ್ತದೆ. ಸಂಬಂಧಗಳಲ್ಲಿನ ಬಾಂಧವ್ಯದ ಕಥೆಯು ವಿಚಿತ್ರವೆನಿಸುತ್ತದೆ. ಆದರೂ ವಾಸ್ತವ ಸೃಷ್ಟಿಯ ನಿಯಮವೂ ಇರಬಹುದು. ಬಡತನದ ಕಷ್ಟದಲ್ಲಿ ಮತ್ತೊಬ್ಬ ಬಡವ ಎಗಲುಕೊಟ್ಟು ನಿಲ್ಲುತ್ತಾನೆ. ಹಣ ಆಸ್ತಿ ಅಧಿಕಾರ ಸೇರುತ್ತಿದ್ದಂತೆ ದೂರವಾಗುತ್ತಾನೆ ಎನ್ನುವುದು ಜೀವನದ ನಗ್ನ ಸತ್ಯ. ಆ ಹೊತ್ತಿಗೆ ಆಗುವಷ್ಟು ದುಡಿದು ತಿನ್ನುವವನು ನಾನು ಎನ್ನುವುದಿಲ್ಲ, ನಾನು ಎನ್ನುವ ಭಾವನೆಯುಳ್ಳವನಾಗಿರುತ್ತಾನೆ. ಇರುವುದನ್ನು ಹಂಚಿ ತಿನ್ನುವ ಬಡವ, ಅದೇ ಬಡವ ಸಿರಿವಂತನಾದರೆ ಕೂಡಿಡುವುದರಲ್ಲಿ ಆಸಕ್ತಿ ತೋರುತ್ತಾ ಉಳಿದವರಿಂದ ದೂರವಾಗುತ್ತಾನೆ. ಬೆಳಿಗ್ಗೆ ಮತ್ತು ಸಂಜೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿಕೊಳ್ಳುವುದರಲ್ಲೇ ಮಗ್ನನಾಗಿರುತ್ತಾನೆ. ಕಾಸಿಗೆ ಕಾಸು ಸೇರಿಸಿ ಉಳಿತಾಯ ಮಾಡುವುದರಲ್ಲಿ ಮುಳುಗಿ ಇತರೆಲ್ಲ ಸಂಬಂಧಗಳಿಗೆ ತಿಲಾಂಜಲಿ ಇಡುತ್ತಾನೆ. ಸಿರಿ ಬಂದಾಗ ನಮ್ಮವರೆಂದು ಬಂಧು ಬಳಗಕ್ಕೂ ದಾನ ಧರ್ಮ ಮಾಡುವವರು ಇರುತ್ತಾರೆ. ಅವರ ಸಂಖ್ಯೆ ಕಡಿಮೆ, ಗಳಿಸಿದ್ದರಲ್ಲಿ ಒಂದಂಶ ಅವಶ್ಯಕತೆ ಇರುವವರಿಗೆ ಉದಾರತೆಯಿಂದ ದಾನ ಧರ್ಮಕ್ಕೆ ವಿನಿಯೋಗಿಸುವ ಮಹಾದಾನಿಗಳು ನಮ್ಮ ನಡುವೆ ಇಂದಿಗೂ ಇದ್ದಾರೆ. ಎಲ್ಲ ಸಿರಿವಂತರು ಒಂದೇ ಎನ್ನಲಾಗದು. ಆದರೂ ಶ್ರೀಮಂತಿಕೆ ಎನ್ನುವುದು ಗುಣಕ್ಕೆ ಒಂದು ಬಗೆಯ ದೇಹದೊಳಗಿನ ಬ್ಯಾಕ್ಟೀರಿಯಾ ಇದ್ದಂತೆ. ಅವುಗಳಲ್ಲಿ ಎರಡು ಬಗೆ, ಒಂದು ಉಪಯುಕ್ತ ಮತ್ತೊಂದು ಮಾರಕ ಬ್ಯಾಕ್ಟೀರಿಯಾಗಳು. ಮಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದಕ್ಕೆ ಸಜ್ಜನಿಕೆಯ ಚಿಕಿತ್ಸೆ ಅಗತ್ಯವಿದೆ. ಆಸ್ತಿವಂತನಾದಾಗ ಮೊದಲು ಮೈಗೂಡಿಸಿಕೊಳ್ಳುವುದು ಸ್ವಾವಲಂಬನೆ. ನನಗೆ ಯಾರು ಬೇಕಿಲ್ಲ ಎಂಬ ಅಹಂ ಬೆಳೆಯುತ್ತದೆ. ಪ್ರೀತಿಗೆ ಅವಕಾಶ ಇರುವುದಿಲ್ಲ. ಯಾರು ಎಷ್ಟು ಗಳಿಸಿದರು ಎಂಬ ಹೋಲಿಕೆಯಲ್ಲಿ ಇರುತ್ತಾನೆ. ಸುಮ್ಮನಾಗುತ್ತಾನೆಯೇ? ಇಲ್ಲ, ಅವನಿಗಿಂತಲೂ ದೊಡ್ಡದಾಗಿ ಬೆಳೆಯಲು ಮಾರ್ಗಗಳನ್ನು ಹುಡುಕುತ್ತಾನೆ. ಅವನಿಗೆ

ಅರಿವಿಲ್ಲದಂತೆ ಬೇರೆಯವರ ಹೇಳಿಕೆಯನ್ನು ಸಹಿಸುವುದಿಲ್ಲ. ಹೊಟ್ಟೆಕಿಚ್ಚು, ಅಲ್ಲಿಗೆ ಸಂಬಂಧಗಳು, ಮಾನವೀಯತೆ, ಪ್ರೀತಿ, ಕರುಣೆ ಎಲ್ಲವೂ ಗೌಣವಾಗುತ್ತವೆ. ಬೆಳೆಯಬೇಕು, ಎತ್ತರಕ್ಕೆ ಬೆಳೆಯಬೇಕು ಎನ್ನುವ ತುಡಿತವು ಹಣ ಸೇರುತ್ತಿದ್ದಂತೆ ಏರಿಕೆಯಾಗುವುದು, ಶ್ರೀಮಂತಿಕೆ ಹೆಚ್ಚಾಗುತ್ತಿದ್ದಂತೆ ಮನಸ್ಸಿನ ಗೋಡೆಗಳು ಬೆಳೆಯುತ್ತವೆ, ಮನೆಯ ಕಾಂಪೌಂಡ್ ಗೋಡೆಗಳು ಎತ್ತರವಾಗುತ್ತವೆ, ನನಗೆ ಯಾರು ಬೇಕಿಲ್ಲ, ನಾನು ಹಣವಂತ ಎನ್ನುವ ಭಾವನೆ ಬೆಳೆದು ಬಿಡುತ್ತದೆ. ಪ್ರೀತಿಯೇ ಆದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ, ಹಸಿವಿನಲ್ಲೂ ಹಬ್ಬಾನೆ, ದಿನವು ನಿತ್ಯವು ಗಾದೀನೆ, ನನ್ನ ನಿನ್ನ ಪಾಲಿಗೆ, ದೂರದ ಬೆಟ್ಟ ಸಿನಿಮಾ ಈ ಹಾಡಿನ ಸಾಲುಗಳಿವು. ಒಂದೊತ್ತು ಊಟಕ್ಕೂ ಕಷ್ಟವಿರುವ ಕುಟುಂಬ ಪ್ರೀತಿಯಲ್ಲಿ ಹಸಿವನ್ನು ಮರೆಯುತ್ತಾರೆ. ಬಡತನದ ನೋವಲ್ಲಿ ಅನುಭವಿಸುವ ಪ್ರೀತಿಗೆ ಶಕ್ತಿ ಜಾಸ್ತಿ. ಶ್ರೀಮಂತಿಕೆಯಲ್ಲಿ ಪರಸ್ಪರ ಉಡುಗೊರೆಗಳನ್ನು ಕೊಟ್ಟು ಸಂಬಂಧಗಳನ್ನು ಹಣದಲ್ಲಿ ವಿನಿಮಯ ಮಾಡಿಕೊಳ್ಳುತ್ತಾರೆ. ಬಡವರು ಹೃದಯದೊಳಗಿನ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾರೆ. ಬಡವನಾಗಿ ಇರಬೇಕು ಎನ್ನುವ ಉದ್ದೇಶ ನನ್ನದಲ್ಲ. ಬೆಳೆಯೋಣ, ಉತ್ತುಂಗಕ್ಕೆ ಏರೋಣ, ಪ್ರೀತಿಯು ಇರಲಿ, ಸಂಬಂಧಗಳು ಉಳಿಯಲಿ, ಹಣ ಗುಣದೊಂದಿಗೆ ಸೇರಲಿ. ದುಡ್ಡು ಎನ್ನುವುದು ಹವಾಮಾನದ ಹುತ್ತವನ್ನು ನಮ್ಮ ಸುತ್ತ ಕಟ್ಟಿ ಅದರೊಳಗೆ ಬಿಡುವ ಹಾವೇ ಶ್ರೀಮಂತಿಕೆ. ಹುತ್ತದೊಳಗಿನ ಹಾವು ವಿಷವನ್ನು ಕಾರುತ್ತಿರುತ್ತದೆ. ನಮ್ಮ ಬಳಿ ಬರುವವರೆಲ್ಲ ನನ್ನ ಹಣ ನೋಡಿಯೇ ಬರುತ್ತಿದ್ದಾರೆ ಎಂಬ ಅನುಮಾನದ ಬೀಜ ಮೊಳೆಯುತ್ತದೆ. ಈ ಅನುಮಾನವೇ ಸಂಬಂಧಗಳನ್ನು ದೂರ ತಳ್ಳುತ್ತದೆ. ಶ್ರೀಮಂತಿಕೆಯಲ್ಲಿರುವ ವ್ಯಕ್ತಿ ಎದುರು ಬಾಲ್ಯದ ಗೆಳೆಯ ಅಥವಾ ಪರಿಚಿತ ಬಡವನು ಸಿಕ್ಕರೆ ಕಂಡರು ತಪ್ಪಿಸಿಕೊಂಡು ಕಾಣದಂತೆ ಹೋಗುತ್ತಾನೆ. ಅದೇ ಪಾತ್ರಗಳನ್ನು ಅದಲು ಬದಲಿಸಿ ನೋಡಿ ಬಡವ ಪ್ರೀತಿಯಿಂದ ಮಾತನಾಡಿಸಿ ಆತಿಥ್ಯಕ್ಕೆ ಕರೆಯುತ್ತಾನೆ. ಅವನಿಗಿಲ್ಲದ್ದು ಇವನಲ್ಲಿ ಏಕಿದೆ? ಅದುವೇ ಹಣದ ಗುಣ ಮತ್ತು ಗಮ್ಮತ್ತು. ಬದುಕು ನಡೆಸಲು ಹಣ, ಆಸ್ತಿ, ಅಂತಸ್ತು ಬೇಕು ನಿಜ. ಇವುಗಳೇ ಬದುಕಾಗಬಾರದು. ಶ್ರೀಮಂತಿಗೆ ಬಂದ ಮೇಲೂ ಸಂಬಂಧ, ಆತ್ಮೀಯತೆ, ಸರಳತೆ ಮತ್ತು ಪರಸ್ಪರ ಗೌರವ ಉಳಿಸಿಕೊಳ್ಳುವವನೇ ನಿಜವಾದ ಶ್ರೀಮಂತ. ಪರಿಶುದ್ಧವಾದ ಮನಸ್ಸು ಇದ್ದವರಿಗೆ ಸಿರಿತನ ಬಂದರೂ ತಲೆಗೇರದು. ಸಂಬಂಧಗಳು ಕುಟುಂಬದೊಳಗೂ ದುರ್ಬಲವಾಗಿವೆ. ಕಂಪ್ಯೂಟರ್, ಅಂತರ್ಜಾಲ, ಡಿಜಿಟಲ್ ಮಾಧ್ಯಮಗಳು, ಕೃತಕ ಬುದ್ಧಿಮತ್ತೆ, ಸಾಮಾಜಿಕ ಜಾಲತಾಣ ಇತ್ಯಾದಿಗಳು ಬಂದ ನಂತರ ಹುಟ್ಟಿದ ಪೀಳಿಗೆಯವರೆಗೆ ಸಂಬಂಧ ಎನ್ನುವ ಭಾವನಾತ್ಮಕ ಪದವು ನಾಶವಾಗಿರುವುದು ಇವತ್ತಿನ ಮದುವೆಗಳನ್ನು ಹಾಗೂ ಕುಟುಂಬಗಳನ್ನು ನೋಡಿದರೆ ಬದುಕಿನ ಜಟಕಾಬಂಡಿ ಎತ್ತ ಸಾಗುತ್ತಿದೆ ಎನ್ನುವುದು ಪ್ರಶ್ನೆಯಾಗಿ ಕಾಡದೇ ಇರದು. ಸಂಬಂಧಗಳು ಸಡಿಲವಾಗಿರುವುದಕ್ಕೆ ಪ್ರಪಂಚ ಗ್ಲೋಬಲ್ ವಿಲೇಜ್ ಆಗಿರುವುದು ಒಂದು ಕಾರಣ. ಒಂದು ಕಾಲದಲ್ಲಿ ಊರಿನ ಅಕ್ಕಪಕ್ಕದ ಹಳ್ಳಿಗಳಿಂದಲೂ ಹೆಣ್ಣು ಮಕ್ಕಳನ್ನು ಕೊಟ್ಟು ತರುತ್ತಿರಲಿಲ್ಲ. ಅಷ್ಟು ದೂರಕ್ಕೆ ನನ್ನ ಮಗಳನ್ನು ಕೊಡಬೇಕಾ ಎನ್ನುತ್ತಿದ್ದವರು ಈಗ ವಿದೇಶಕ್ಕೆ ಹೆಣ್ಣು ಮಕ್ಕಳನ್ನು ಏಕಾಂಗಿಯಾಗಿ ಕಳುಹಿಸಿಕೊಡುತ್ತಿದ್ದಾರೆ. ಅದು ಒಂದೇ ಊರಿನ ಕರುಳುಬಳ್ಳಿ ಸಂಬಂಧಗಳಲ್ಲೇ ಸುತ್ತುವರಿಯುತ್ತಿತ್ತು. ಕಾಲಕ್ರಮೇಣ ಪಕ್ಕದೂರು, ದೂರದೂರು, ವರ ರಾಜ್ಯದವರೆಗೂ ದಾಟಿ ವಿದೇಶದವರೆಗೂ ಹಬ್ಬಿದೆ. ಆದರೆ ಸಂಬಂಧಗಳು ಗಟ್ಟಿಯಾಗಲಿಲ್ಲ. ಸಂಸಾರದಲ್ಲಿ ಏರುಪೇರಾದರೆ ತಿಳಿಯಳಿ ಜೋಡಿಸುವವರಿಲ್ಲ. ಮಕ್ಕಳು ಇರಲೇಬೇಕೆಂಬ ಕಡ್ಡಾಯವಿಲ್ಲ. ನೆಂಟರಿಷ್ಟರು, ಬಂಧು ಬಾಂಧವರು ಬಂದು ಹೋಗುವ ಅಥವಾ ನಾವೇ ಹೋಗಿ ಬರುವ ಪದ್ಧತಿ ಸಂಪೂರ್ಣ ನಿಂತಿದೆ. ಹೆತ್ತವರು ಮರಣ ಹೊಂದಿದ್ದರೆ ಅಂತ್ಯಕ್ರಿಯೆಗೂ ಬರುವುದಕ್ಕೆ ಸಮಯವಿಲ್ಲ. ಸಾಗರದಾಚೆ ಊರಿಂದ ಸಕಾಲದಲ್ಲಿ ಬರಲಾಗದು. ಈವೆಂಟ್ ಮ್ಯಾನೇಜ್ಮೆಂಟ್ನವರಿಗೆ ವಹಿಸಿ ವಿಡಿಯೋ ಕಾಲ್ ಮೂಲಕ ಧಾರ್ಮಿಕ ಕ್ರಿಯೆಗಳು ಮುಕ್ತಾಯ. ಎತ್ತವರ ಮುಖವನ್ನು ಖುದ್ದು ನೋಡಲಾಗದವರಿಂದ ಸಂಬಂಧಗಳು ಗಟ್ಟಿಯಾಗಿ ಉಳಿಯುತ್ತವೆಯೇ? ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಸಿರಿತನದ ನೆರಳಲ್ಲಿ ಕರಗುತ್ತಿರುವ ಬಾಂಧವ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಶ್ರವರನ್ನು ಸಿಕ್ಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಲರವ ಸರಕೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಎಂದಿನಂತೆ ತಮ್ಮೆಲ್ಲರಿಗೂ ಕಲರವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇವತ್ತಿನ ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳನ್ನು ನಡೆಸಿಕೊಡುವ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: Good morning, my name is Monica Jain. I am studying in grade 5th.
2: We are

ಕೇಳುಗರೆ ಕೇಳಿದ್ರಲ್ಲ ಎಷ್ಟೊತ್ತು ನಮ್ಮ ಸರಗೂರು ಪಟ್ಟಣದ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು

ಕಲರವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳಿದ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ

ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕೇಳುಗರೆ, ನಿಮಗೆಲ್ಲ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು MN ಕವಿತಾ, ಕಬ್ಬಹಳ್ಳಿಯ ಶ್ರೀ ಮದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹಪ್ರಾಧ್ಯಾಪಕಿ. ಈ ದಿನ ಕನ್ನಡದ ಕಾದಂಬರಿ ಸಾರ್ವಭೌಮ ಎಂದೇ ಖ್ಯಾತರಾದ ಕನ್ನಡದ ಬಹುಶ್ರೇಷ್ಠ ಸಾಹಿತಿ ಆನಕೃಷ್ಣರಾಯರ ಗಿರಿಜವ್ವನ ರೊಟ್ಟಿ ಕಥೆಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಗಿರಿಜವ್ವನ ರೊಟ್ಟಿ ಕಥೆ ಹೊಟ್ಟೆಯ ಹಸಿವನ್ನು ಸಂಕೇತಿಸುತ್ತಲೇ ಸ್ವಾತಂತ್ರ್ಯದ ಹಸಿವನ್ನು ಪ್ರತಿನಿಧಿಸುತ್ತಾ ಸಾಗುವ ಕಥೆ. ಇದನ್ನು ಯಾರೇ ಓದಿದ್ರೂ ಅವರಿಗೆ ಪರಮಾಪ್ತವಾಗುವ ವಸ್ತುವನ್ನು ತನ್ನೊಳಗೆ ಒಳಗೊಂಡಿದೆ. ಯಾವುದೇ ಬರಹಗಾರ ತನ್ನ ಕಾಲಮಾನದ ಸಾಕ್ಷಿ ಪ್ರಜ್ಞೆಯಾಗಿ ತನ್ನ ಸೃಜನಶೀಲ ಕೃತಿಯಲ್ಲಿ ಸ್ಪಂದಿಸಿರ್ತಾನೆ ಅಂತ ಹಿರಿಯರು ಹೇಳ್ತಾರೆ. ಅದೇ ಥರ ಪ್ರಗತಿಶೀಲ ಸಾಹಿತ್ಯ ಪಂಥದ ಶಿಖರವಾಗಿದ್ದಂತಹ ಆನಕೃಷ್ಣರಾಯರು ತಮ್ಮ ಕಾಲದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಪ್ರಕ್ರಿಯೆಗಳು ಹೇಗೆ ನಡೀತಾ ಇತ್ತು, ಅದಕ್ಕೆ ಜನಸಾಮಾನ್ಯರ ಸ್ಪಂದನೆ ಹೇಗಿತ್ತು ಅನ್ನೋದನ್ನು ಕೇಂದ್ರೀಕರಿಸಿ ಈ ಕಥೆಯನ್ನು ರಚನೆ ಮಾಡಿದ್ದಾರೆ. ಆನಕ್ರು ಅವರ ಗಿರಿಜವ್ವನ ರೊಟ್ಟಿ ಅನ್ನುವಂತಹ ಕಥೆ ಬ್ರಿಟಿಷರ ಅಡಿಯಾಳುಗಳಾಗಿ ನಮ್ಮವರೇ ನಮ್ಮವರ ವಿರುದ್ಧ ಹೇಗೆ ಹೋರಾಟ ಮಾಡ್ತಾ ಇದ್ರು ಅನ್ನುವ ಕೆಟ್ಟ ಸ್ಥಿತಿಯನ್ನು ಹೇಳುತ್ತೆ. ಯಾಕೆಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಹೇಗೆ ನಡ್ಕೋಬೇಕು ಅನ್ನೋದೇ ಅವತ್ತಿನ ಸಂದರ್ಭಕ್ಕೆ ಗೊತ್ತಿರಲಿಲ್ಲ. ಇಡೀ ದೇಶದೊಳಗೆ ಏನಾಗ್ತಾ ಇದೆ ಅಂತ ಎಲ್ಲೋ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು, ಉಳಿದವ್ರಿಗೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಜನಸಾಮಾನ್ಯರಲ್ಲಿ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗಂತೂ ಏನು ನಡೀತಾ ಇದೆ, ನಾವು ಹೇಗೆ ಇದಕ್ಕೆ ಪ್ರತಿಕ್ರಿಯಿಸಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನವೂ ಇಲ್ಲದಂತಹ ಪರಿಸ್ಥಿತಿ ಇತ್ತು. ಇಂಥ ಪರಿಸ್ಥಿತಿಯ ಒಳಗೆ ಗಿರಿಜವ್ವನಂತಹ ಸಾಮಾನ್ಯ ಹೆಣ್ಣುಮಗಳು ಹೇಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಸಣ್ಣ ಕಾಣಿಕೆ ಆಗಬಹುದು ಅನ್ನೋದನ್ನು ಕತೆ ಹೇಳ್ತಾ ಹೋಗುತ್ತೆ. ಈ ಕಥೆಯೊಳಗೆ ಮೂರು ಮುಖ್ಯ ಪಾತ್ರಗಳು ಬರ್ತವೆ. ಒಂದು ಪಾತ್ರ ದುಗ್ಗಪ್ಪ ಅನ್ನುವಂಥ ಯುವಕನ ಪಾತ್ರ. ಅವನು ಕತೆ ಆರಂಭ ಆಗೋ ಹೊತ್ತಿಗೆ ಒಂದು 25-26 ವರ್ಷದ ಯುವಕ, ದೇಶಪ್ರೇಮಿ. ದೇಶಕ್ಕಾಗಿ ತನ್ನನ್ನು ತಾನು ಅರ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಬ್ರಿಟಿಷರಿಗೆ ಧಕ್ಕೆ ತರೋ ಹಾಗೆ, ಅವ್ರಿಗೆ ತೊಂದರೆ ಕೊಡೋ ಹಾಗೆ ಏನಾದರೂ ಮಾಡಬೇಕು ಅನ್ನುವಂಥದ್ದೇ ಅವನ ತುಡಿತ ಆಗಿರುತ್ತೆ. ಇಂಥ ಯುವಕನಿಗೆ ಆಶ್ರಯ ಕೊಟ್ಟಂತಹ ಕಥೆಯ ಕೇಂದ್ರ ಮತ್ತು ಕಥೆಯ ಶೀರ್ಷಿಕೆಯಾಗಿರುವ ಗಿರಿಜವ್ವ ಈ ಕಥೆಯ ಇನ್ನೊಂದು ಮುಖ್ಯ ಪಾತ್ರ, ಮತ್ತು ಅವಳ ಗಂಡ ಪೊಲೀಸ್ ಇನ್ಸ್ಪೆಕ್ಟರ್ ಗುರುಬಸಪ್ಪ. ಈ ಮೂರೂ ಪಾತ್ರಗಳ ನಡುವೆ ಇಡೀ ಕತೆ ಸಾಗ್ತಾ ಹೋಗುತ್ತೆ. ಕತೆ ಆರಂಭ ಆಗೋ ಹೊತ್ತಿಗೆ ಇಡೀ ದೇಶದ ಪರಿಸ್ಥಿತಿ ತೀರಾ ಅಸ್ತವ್ಯಸ್ತಗೊಂಡಿರುತ್ತೆ. ಗಾಂಧೀಜಿಯವ್ರನ್ನೂ ಒಳಗೊಂಡಂತೆ ಎಲ್ಲ ಪ್ರಮುಖ ದೇಶಪ್ರೇಮಿಗಳನ್ನು ಸೆರೆಮನೆಗೆ ಹಾಕ್ಬಿಟ್ಟಿರ್ತಾರೆ. ಅವರೆಲ್ಲ ಸೆರೆಮನೆಯಲ್ಲಿದ್ದರೂ ಕೂಡ ದೇಶಭಕ್ತರಿಗೇನು ಕಡಿಮೆ ಇರಲ್ಲ. ದಿನ ದಿನ ಹೊಸ ಹೊಸ ದೇಶಪ್ರೇಮಿಗಳು ಹುಟ್ಕೊಳ್ತಾನೇ ಇರ್ತಾರೆ, ಅವ್ರನ್ನೆಲ್ಲ ಹಿಡಿದು ಸೆರೆಮನೆಗೆ ಹಾಕ್ತಾನೇ ಇರ್ತಾರೆ. ಆಮೇಲೆ ಇಷ್ಟೊತ್ತಿಗಾಗಲೇ ಜನರಿಗೆ ಒಂದು ಅರ್ಥ ಆಗಿದೆ, ಏನಪ್ಪ ಅಂದರೆ ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಮೂಲಕ ಅಹಿಂಸಾತ್ಮಕವಾಗಿ ಎಷ್ಟೇ ಹೋರಾಟ ಮಾಡಿದರೂ ನಮಗೆ ಬೇಕಾದಂತಹ ಸ್ವಾತಂತ್ರ್ಯ ಸಿಕ್ಕೋದಿಲ್ಲ, ನಾವು ಬೇರೆ ರೀತಿಯ ಪ್ರಯತ್ನಕ್ಕೆ ಸನ್ನದ್ಧರಾಗಬೇಕು ಅನ್ನುವಂತಹ ಒಂದು ಆಲೋಚನೆ ಜನರ ಮನಸ್ಸಿನ ಒಳಗೆ ಸುಳಿದಿರುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಬ್ರಿಟಿಷರ ಆಲೋಚನೆ ಏನಾಗಿದೆ ಅಂದರೆ, ಏನಾದರೂ ಸರಿ ಈ ದೇಶದ ಹೋರಾಟಗಾರರನ್ನು ಹತ್ತಿಕ್ಕಬೇಕು ಅಂತ ಹೇಳಿ ತಾವು ಕೆಲಸಕ್ಕೆ ಸೇರಿಸಿಕೊಂಡ ನೇಮಿಸಿಕೊಂಡಂತಹ ನಮ್ಮದೇ

ಈ ದೇಶದ ಜನರಿಗೆ ಪ್ರಶಸ್ತಿಗಳ ಆಸೆಯನ್ನು ಹುಟ್ಟಿಸಿ, ಬಹುಮಾನಗಳ ಆಸೆಯನ್ನು ಹುಟ್ಟಿಸಿ, ಜನರನ್ನೆಲ್ಲ ಕೊಲ್ಲೋದಕ್ಕೆ ನೇಮಿಸಿಕೊಳ್ಳುವಂತಹ ಒಂದು ಕೃತ್ಯದಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ತೊಡಕೊಳ್ತಿರ್ತಾರೆ. ಈ ಸಂಗತಿಗಳ ಮೇಲೆ ಈ ಕತೆ ಬೆಳಕು ಚೆಲ್ತಾ ಸಾಗ್ತಾ ಹೋಗುತ್ತೆ. ಈ ಕತೆ ಆರಂಭ ಆಗೋಷ್ಟೊತ್ತಿಗೆ ಒಂದು ಪುಂಡರ ಗುಂಪು ಖಾನಾವಳಿ ಅನ್ನುವಂತಹ ಸ್ಟೇಷನ್ಗೆ ಮುತ್ತಿಗೆ ಹಾಕಿರ್ತಾರೆ. ಮುತ್ತಿಗೆ ಹಾಕಿ ಹಣವನ್ನೆಲ್ಲ ಲೂಟಿ ಮಾಡಿರ್ತಾರೆ. ಅದರ ಪ್ರಮುಖ ನೇತಾರನೇ ನಮ್ಮ ಕಥೆಯಲ್ಲಿ ಮುಖ್ಯ ಪಾತ್ರವಾಗಿರುವ ದುಗ್ಗಪ್ಪ. ಈ ತರುಣ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಹಣವನ್ನು ದೋಚಿಕೊಂಡು ಹೋಗುವಾಗ ಅವನಿಗೆ ಗುರುಬಸಪ್ಪ ಬಂದೂಕಿನಿಂದ ಹೊಡೆದು ಬಿಡ್ತಾನೆ. ಅವನ ಕೈಗೆ ಪೆಟ್ಟಾಗತ್ತೆ. ಆದರೂ ಕೂಡ ಅವನು ತಪ್ಪಿಸ್ಕೊಳ್ತಾನೆ. ಹಂಗೆ ತಪ್ಪಿಸ್ಕೊಂಡವನು ನೇರವಾಗಿ ಗಿರಿಜವ್ವನ ಮನೆಗೆ ಬರ್ತಾನೆ. ಗಿರಿಜವ್ವ ಗಂಡ ಡ್ಯೂಟಿಗೆ ಹೋದ ಮೇಲೆ ಆತ ಅವನಿಗೆ ಎಷ್ಟೊಂದು ಹಿಂಸೆ ಆಗಿರುತ್ತೆ ಅಂದರೆ, ಅದೇ ನನಗೆ ಪುಂಡರ ಗುಂಪನ್ನು ಮಟ್ಟ ಹಾಕೋಕ್ಕಾಗ್ತಾಯಿಲ್ಲ, ಅವ್ರನ್ನ ಹಿಡಿಯೋಕ್ಕಾಗ್ತಾಯಿಲ್ಲ ಅಂಥೇಳಿ ಊಟನೂ ಮಾಡದೆ ಹೋಗಿರ್ತಾನೆ. ಈ ಥರದ್ದೊಂದು ಚಿಂತೆಯಲ್ಲಿ ಗಿರಿಜವ್ವ ಆಗ್ತಾನೆ ಮಲ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅವಳಿಗೆ ನಿದ್ದೆ ಹತ್ತುತ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಯಾರೋ ಬಾಗಿಲು ತಟ್ಟದ ಹಾಗಾಗುತ್ತೆ. ಯಾರು ಅಂಥೇಳಿ ಹೋಗಿ ನೋಡೋ ಪ್ರಯತ್ನ ಮಾಡ್ತಾಳೆ. ಒಬ್ಬ ಯುವಕ ರಕ್ತ ಸುರಿತಾ ಇದೆ ಕೈಯಲ್ಲಿ, ಬರ್ತಾನೆ. ಅವನನ್ನು ಒಳಗೆ ಕರ್ಕೊಳ್ತಾಳೆ. ಯುವಕ ಗಿರಿಜವ್ವನನ್ನು ಬೇಡ್ಕೊಳ್ತಾನೆ, ದಯವಿಟ್ಟು ನನಗೆ ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಡ, ಅವರಿಗೆ ಇಟ್ಕೊಟ್ಬಿಟ್ರೆ ನಾನು ಮಾಡಬೇಕು ಅಂದ್ಕೊಂಡಿರೋ ಕೆಲಸಗಳನ್ನ ಮಾಡೋದಕ್ಕಾಗೋದಿಲ್ಲ, ನಾನು ಪೊಲೀಸ್ರಿಗೆ ಭಯಪಡ್ತಾ ಇಲ್ಲ, ಆದರೆ ನಾನು ಎಷ್ಟೊಂದು ಕೆಲಸಗಳನ್ನು ಗುರಿಯಾಗಿ ಇಟ್ಕೊಂಡಿದ್ದೀನಿ, ಅದಕ್ಕೆ ತೊಂದರೆ ಆಗತ್ತೆ, ಹಾಗಾಗಿ ಇಟ್ಕೊಡ್ಬೇಡ ಅಂತ ಹೇಳಿ ಬೇಡ್ಕೊಳ್ತಾನೆ. ಗಿರಿಜವ್ವನಿಗೆ ತನ್ನ ಗಂಡನೇ ಪೊಲೀಸ್ ಆದರೂ ಪೊಲೀಸರಿಗೆ ಯುವಕನನ್ನು ಇಟ್ಕೊಡ್ಬೇಕು ಅನ್ನುವಂಥ ಮನಸ್ಸಾಗೋದೇ ಇಲ್ಲ. ಅವಳು ಅವನಿಗೆ ಬಿದ್ದ ಗುಂಡನ್ನು ತೆಗೆಯೋದಕ್ಕೆ, ಅವನ ಗಾಯಕ್ಕೆ ಔಷಧೋಪಚಾರ ಮಾಡೋದಕ್ಕೆ ಸಹಾಯ ಮಾಡ್ತಾಳೆ. ಸಹಾಯ ಮಾಡಿ ಅವನಿಗೆ ಹಸಿವಾಗಿದೆ ಅಂತ ಹೇಳಿ ಗೊತ್ತಾಗತ್ತೆ. ಗೊತ್ತಾದ ಕೂಡಲೇ ತಾನು ಮಾಡಿಟ್ಟಂತಹ ರೊಟ್ಟಿ ಪಲ್ಯವನ್ನು ತಂದು ಕೊಡ್ತಾಳೆ. ಅವನು ತಿಂದು ವಿಶ್ರಮಿಸ್ಕೊಳ್ಬೇಕು. ಅಷ್ಟರಲ್ಲಿ ಗಂಡ ಬಂದು ಬಾಗಿಲು ಬಡಿತಾನೆ. ಗಿರಿಜವ್ವ ಕೂಡಲೇ ಅವನನ್ನು ಬಚ್ಚಿಟ್ಕೊಳ್ಳೋಕ್ಕೆ ಸಲಹೆ ಕೊಡ್ತಾಳೆ. ಸಲಹೆ ಕೊಟ್ಟು ಗಂಡನಿಗೆ ಬಾಗಿಲು ತೆಗಿತಾಳೆ. ಬಾಗಿಲು ತೆಗೆದು ಕೈಕಾಲಿಗೆ ನೀರು ಕೊಟ್ಟು ಊಟ ಮಾಡೋಕ್ಕೆ ಹೇಳ್ತಾಳೆ. ಆದರೆ ಗಂಡನಿಗೆ ಈಗಲೂ ಕೂಡ ಊಟ ಮಾಡೋಕ್ಕೆ ಮನಸ್ಸಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬದಮಾಶ್ ದುಗ್ಗಪ್ಪ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟ, ನಾ ಹೇಗೆ ಊಟ ಮಾಡಲಿ ಅಂತ ಹೇಳಿ ಅದೇ ಚಿಂತೆಯಲ್ಲಿ ತನ್ನ ಬೆಲ್ಟನ್ನು ತೆಗೆದಿಟ್ಟು ಹಾಗೆ ಯೋಚನೆ ಮಾಡ್ತಾ, ಅದು ಯಾವಾಗ ಅವನಿಗೆ ನಿದ್ದೆ ಬಂತು ಗೊತ್ತಾಗೋದೇ ಇಲ್ಲ. ಬೆಳಕರಿಯುತ್ತೆ. ಬೆಳಕರಿದಾಗ ಹಿತ್ತಲಿಗೆ ಹೋಗ್ತಾನೆ. ಹಿತ್ತಲಿಗೆ ಹೋಗಿದ್ರೆ ಅಲ್ಲಿ ರಕ್ತದ ಕಲೆಗಳು ಅವನಿಗೆ ಕಣ್ಣಿಗೆ ಬೀಳುತ್ತೆ. ಕೂಡಲೇ ಅವನಿಗೆ ಗೊತ್ತಾಗತ್ತೆ. ಗಿರಿಜವ್ವ ಪ್ರಶ್ನೆ ಮಾಡ್ತಾನೆ, ಏನು ನಡೀತಾ ಇದೆ ಈ ಮನೆಯಲ್ಲಿ, ನಾನು ನೋಡಿದ್ರೆ ದೇಶದ್ರೋಹಿಯನ್ನು ಹಿಡಿಬೇಕು ಅಂತಿದ್ದೀನಿ, ನೀನು ನೋಡಿದ್ರೆ ದೇಶದ್ರೋಹಿಗೆ ಆಶ್ರಯ ಕೊಟ್ಟಿದೀಯಾ ಅಂತ ಹೇಳಿ ಅವಳನ್ನು ಬೈತಾನೆ. ತನ್ನ ಬೆಲ್ಟ್ನಲ್ಲಿದ್ದಂಥ ರಿವಾಲ್ವರ್ನ ಪರೀಕ್ಷೆ ಮಾಡ್ಕೋತಾನೆ. ಅಷ್ಟೊತ್ತಿಗಾಗಲೇ ಅದನ್ನು ಎತ್ಕೊಂಡು ದುಗ್ಗಪ್ಪ ಅಲ್ಲಿಂದ ಪರಾರಿಯಾಗಿಬಿಟ್ಟಿರ್ತಾನೆ. ನನ್ನ ಕೆಲಸ ಹೋಗುತ್ತೀಗ ಅಂಥೇಳಿ ದುಗ್ಗಪ್ಪ ಹೇಗಾದರೂ ಮಾಡಿ ಹಿಡಿಬೇಕು ಅಂತೇಳಿ ಗುರುಬಸಪ್ಪ ಪ್ರಯತ್ನ ಪಡ್ತಾನೆ. ಗಿರಿಜವ್ವನನ್ನು ಬೈತಾನೆ. ಗಿರಿಜವ್ವ ಆಗ ಹೇಳ್ತಾಳೆ, ನೀನು ಯಾಕೆ ಈ ಕೆಲಸಕ್ಕೆ ಮುಂದಾಗಿದೆಯಾ, ನಮ್ಮವರೇ ಯುವಕರವರು, ಅವ್ರನ್ನ ಯಾಕೆ ಹಿಡಿತೀಯಾ ನೀನು, ಈ ಕೆಲಸನ ಬಿಟ್ಟುಬಿಡು ಅಂತ ಹೇಳಿ ಹೇಳ್ತಾಳೆ. ಆದರೆ ಗುರುಬಸಪ್ಪ ಕೇಳೋದೇ ಇಲ್ಲ. ಅವನನ್ನು ಹಿಡಿಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಹಾಗೆ ಹೊರಟವನೇ ಮೇಲಧಿಕಾರಿಗಳಿಗೆ ತನ್ನ ಗನ್ ಕಾಣೆಯಾಗಿರುವ ಬಗ್ಗೆ ದೂರನ್ನು ಕೊಡ್ತಾನೆ. ಮತ್ತೊಂದು ಗನ್ನನ್ನು ತರಿಸ್ಕೊಳ್ತಾನೆ. ಯುವಕರನ್ನು ಏನಾದರೂ ಮಾಡಿ ಹಿಡಿಲೇಬೇಕು ಅಂಥೇಳಿ ಹಣ ಸ್ಟೇಷನ್ಗೆ ಬಂದಿದೆ ಅಂಥೇಳಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾನೆ. ಅದನ್ನು ಕದಿಯೋದಕ್ಕೆ ಅಂಥೇಳಿ ದುಗ್ಗಪ್ಪ ಮತ್ತು ಅವನ ತಂಡದವರು ಮತ್ತೆ ಬರ್ತಾರೆ. ಹಾಗೆ ಬಂದವರನ್ನು ಈಗ ಬಹಳ ಯೋಚಿತವಾಗಿ ಸಂಚು ಮಾಡಿ ಗುರುಬಸಪ್ಪ ಹಿಡಿಯೋ ಪ್ರಯತ್ನ ಮಾಡ್ತಾನೆ. ಹಾಗೆ ಹಿಡಿಯೋ ಪ್ರಯತ್ನ ಮಾಡುವಾಗ ಅವನಿಗೆ ಮತ್ತೆ ಗುಂಡನ್ನು ಆರಿಸ್ತಾನೆ. ನಿನ್ನೆ ಬಿದ್ದಂಥ ಕೈಗೆ ಬಿದ್ದಂಥ ಏಟನ್ನೇ ತಡೆಯೋಕ್ಕಾಗದೇ ಇರುವ ದುಗ್ಗಪ್ಪನಿಗೆ ಇವತ್ತು ಎದೆಗೇ ಗುಂಡು ಬೀಳುತ್ತೆ.
ಹಾಗೆ ಎದೆಗೆ

ಗುಂಡು ಬಿದ್ದ ಕೂಡಲೇ ಮೇಲೆ ಬೆಟ್ಟದ ಹತ್ರ ಓಡ್ತಾ ಇದ್ದ ಯುವಕ ಉರುಳಿ ಉರುಳಿ ಗುರುಬಸಪ್ಪನ ಕಾಲ ಬಳಿಯೇ ಬೀಳ್ತಾನೆ. ಗುರುಬಸಪ್ಪನ ಕಾಲ ಬಳಿ ಬಿದ್ದ ಕೂಡಲೇ ಅವನು ಬೂಟು ಕಾಲಿನಿಂದನೇ ದುಗ್ಗಪ್ಪನನ್ನು ಒದ್ದು ಬಿಡ್ತಾನೆ. ನತ್ತ ದುಗ್ಗಪ್ಪ ಹೇಳ್ತಾನೆ, ರಿವಾಲ್ವರ್ನ ಕೊಡ್ತಾನೆ, ತಗೊಳ್ಳಿ ಇದು ನಿಮ್ಮದೇ ಬಂದೂಕು ಅಂತ ಹೇಳ್ತಾನೆ. ನಾನು ಗಿರಿಜವ್ವ ತಾಯಿಗೆ ನಮಸ್ಕಾರ ಹೇಳಿದೆ ಅಂತ ತಿಳಿಸ್ಬಿಡಿ ಅಂತ ಹೇಳ್ತಾನೆ. ಯಾಕೆಂದರೆ ಹಿಂದಿನ ದಿನ ಬರುವಾಗ ಅವನು ಗಿರಿಜವ್ವನಿಗೆ ಹೇಳಿ ಬಂದಿರೋಲ್ಲ, ಕದ್ದು ಹೊಡೆ ಬಂದಿರ್ತಾನೆ. ಅದಕ್ಕೋಸ್ಕರ ಗಿರಿಜವ್ವನಿಗೆ ನಾನು ನಮಸ್ಕರಿಸ್ದೆ ಅಂತ ತಿಳಿಸಿ ಆಕೆ ನನಗೆ ರೊಟ್ಟಿ ಕೊಟ್ಟು ಅನ್ನವನ್ನು ಕೊಟ್ಟು ಜೀವದಾನ ಮಾಡಿದ್ದಾಳೆ. ಅವಳನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಆಕೆಯ ಅನ್ನದ ಋಣವನ್ನು ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಗುರುಬಸಪ್ಪನಿಗೂ ಸ್ವಲ್ಪ ಮನಸ್ಸು ಕರಗೋದಕ್ಕೆ ಶುರು ಆಗುತ್ತೆ. ಕರಗೋದಕ್ಕೆ ಶುರು ಆಗೋದಲ್ಲದೆ ಅವನಿಗನ್ಸುತ್ತೆ, ಅಯ್ಯಯ್ಯೋ ನಾನು ತಪ್ಪು ಮಾಡಿದ್ನೇನೋ ಅಂತ ಹೇಳಿ ಅನ್ಸೋಕ್ಕೆ ಶುರು ಆಗುತ್ತೆ. ದುಗ್ಗಪ್ಪ, ನಿನ್ನನ್ನು ಬೂಟ್ ಕಾಲಿನಿಂದ ಒದ್ದೆ, ನಾನು ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿ ಹೇಳ್ತಾನೆ. ಅಷ್ಟೊತ್ತಿಗೆ ದುಗ್ಗಪ್ಪನ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಡುತ್ತೆ. ಹಾರಿ ಹೋದ ಕೂಡಲೇ ಇವನಿಗೆ ತುಂಬ ಮನಸ್ಸಿಗೆ ಕಾಡೋಕ್ಕೆ ಶುರು ಆಗುತ್ತೆ. ಹಾಗೆ ಕಾಡೋಕ್ಕೆ ಶುರು ಆದ ಕೂಡಲೇ ಅವನು ಮನೆಗೆ ಬರ್ತಾನೆ. ಬಂದು ನಡೆದ ಘಟನೆಯೆಲ್ಲ ಗಿರಿಜವ್ವನ ಹತ್ರ ಹೇಳ್ಕೊಳ್ತಾನೆ. ಹೇಳಿಕೊಂಡು, ನಾನು ನನ್ನ ಈ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ, ನನಗಿವತ್ತು ತುಂಬ ಬೇಸರ ಆಯಿತು ಅಂತ ಹೇಳಿ ತನ್ನ ತಪ್ಪನ್ನು ಅರಿವು ಮಾಡಿಕೊಂಡು ರಾಜೀನಾಮೆಯನ್ನು ಕೊಡ್ತಾನೆ. ಗಿರಿಜವ್ವ ಈ ಹಿಂದೆ ಎಷ್ಟು ಹೇಳಿದರೂ ಇದ್ರ ಬಗ್ಗೆಗೆ ಯೋಚನೆ ಮಾಡದೇ ಇರೋ ಗುರುಬಸಪ್ಪನಿಗೆ ಈಗ ತಾನು ದೇಶಪ್ರೇಮಿಗಳ ಪರವಾಗಿ ನಿಂತ್ಕೋಬೇಕು ಅನ್ನುವಂಥ ಮನಸ್ಸಾಗತ್ತೆ. ಹಾಗಾಗಿ ಇದುವರೆಗೆ ದೇಶದ್ರೋಹಿ ಅಂತಿದ್ದವನು ಈಗ ದೇಶಪ್ರೇಮಿಗಳಿಗೋಸ್ಕರ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಮನಪರಿವರ್ತನೆ ಆಗೋದ್ರ ಮೂಲಕ ಒಂದು ಹೊಸ ಹೆಜ್ಜೆ ಇಡ್ತಾನೆ ಅಂಥೇಳಿ ಕಥೆಯನ್ನು ಮುಗಿಸ್ತಾರೆ. ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಅನಕೃರ್ ಅವರ ಗಿರಿಜವನ ರೊಟ್ಟಿ ಕಥೆಯ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವ ಕರುಣಾಳು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣ

ಹಿಮಾಲಯದ ಕಿರೀಟ ಮೌಂಟ್ ಎವರೆಸ್ಟ್. ಟಿಬೆಟಿಯನ್ರು ಅದನ್ನು ಕರೆಯೋದು ಚೋಮೋಲುಂಗ್ಮಾ ಅಂತ ಕರೀತಾರೆ. ನೇಪಾಳಿಗಳು ಅದನ್ನು ಸಾಗರ ಮಾತಾ ಅಂತ ಕರೀತಾರೆ. ಇದು ಹೆಸರು ಹೇಗೆ ಬಂದದ್ದು ಅಂದ್ರೆ 1956 ಭಾರತದ ಸರ್ವೇಯರ್ ಜನರಲ್ ಆಗಿದ್ದಂತ ವಾಗ್ ಪ್ರಪಂಚದ ಅತ್ಯುನ್ನತ ಶಿಖರವನ್ನು ಮೌಂಟ್ ಎವರೆಸ್ಟ್ ಕರೀಬೇಕು ಅಂತ ಸೂಚನೆ ಮಾಡಿದ. ಯಾಕೆ ಹೇಳ್ದ, ಇವನಿಗಿಂತ ಬದಲಿದ್ದವರು ಕರ್ನಲ್ ಜಾರ್ಜ್ ಎವರೆಸ್ಟ್ ಅನ್ನೋರು ಸರ್ವೇಯರ್ ಜನರಲ್ ಆಗಿದ್ರು. ಅಂತ ದೊಡ್ಡ ಕೆಲಸ ಮಾಡಿದ್ದಾನೆ, ಅವನ ಹೆಸರಿಗೋಸ್ಕರ ಇರಲಿ ಅಂತ ಹೇಳಿ ಅತ್ಯಂತ ಎತ್ತರದ ಶಿಖರವನ್ನ ಮೌಂಟ್ ಎವರೆಸ್ಟ್ ಕರೀಬೇಕು ಅಂದ್ರು. ಆಗ ನೇಪಾಳಿಗಳು, ಟಿಬೆಟಿಯನ್ರು, ಚೀನಿಯರು ಬೇಕಾದಷ್ಟು ಗಲಾಟೆ ಮಾಡಿದ್ರು ಬೇಡ ಇದು ಅಂತ. ಆದರೆ ರಾಯಲ್ ಜಿಯೋಗ್ರಾಫಿಕಲ್ ಸೊಸೈಟಿ

1857 ಇದೇ ಹೆಸರಿರಲಿ ಅಂತಾಯ್ತು. ಹಾಗಾಗಿ ಸಾಗರ್ ಮಾತ ಇಂಗ್ಲಿಷ್ ಹೆಸರನ್ನು ಪಡ್ಕೊಂಡ್ಲು, ಮೌಂಟ್ ಎವರೆಸ್ಟ್ ಅಂತ. ತೇನ್ಸಿಂಗ್ ನೋರ್ಕೆ, ಈ ನೇಪಾಳದಲ್ಲಿ ಭೋತಿಯಾ ಅಂತ ಒಂದು ಜನಾಂಗ ಇದೆ. ಆ ಜನಾಂಗದ ಶರ್ಪಾ ಸಮುದಾಯಕ್ಕೆ ಸೇರಿದವನು. ಪುಟ್ಟು ಮಗು ಆಗಿದ್ದಾಗಿನಿಂದ ಹಿಮಾಲಯದ ಪಕ್ಕದಲ್ಲೇ ಬೆಳೆದವನು. ಪರ್ವತ ನೋಡ್ತಾ ನೋಡ್ತಾ ಅದನ್ನು ಏರಬೇಕು ಅಂತ ಕನಸು ಕಂಡವನು. ಅವನ ತಾಯಿ ತೇನ್ಸಿಂಗ್ ದಿನ ಹೇಳ್ತಿದ್ಲಂತೆ, ಆ ಎವರೆಸ್ಟ್ ನೋಡೋ, ಹತ್ಬೇಕು ಅದನ್ನ, ಅದನ್ನ ಹತ್ಬೇಕು ನೀನು ಅಂತ ಹೇಳೋಳು. ದಿನ ಕೇಳಿ ಕೇಳಿ ಎಷ್ಟು ಅಭ್ಯಾಸ ಆಗಿತ್ತು ಹುಡುಗನಿಗೆ ಅಂತಂದ್ರೆ, ಅಭ್ಯಾಸ ನಿಧಾನಕ್ಕಾಗಿ ಛಲ ಆಯ್ತು, ಜೀವನದ ಗುರಿನೇ ಆಯ್ತು. ಅವನ ಪರಿಶ್ರಮ ಮಿತಿನೇ ಇಲ್ಲ, ಎಷ್ಟು ಕಷ್ಟಪಡ್ತಿದ್ದ ಅಂದ್ರೆ, ಶರ್ಪಾಜ್ ಅಂದ್ರೆ ಏನು, ಯಾರು ಹತ್ತಾರೋ ಮೇಲೆ ಬೆಟ್ಟ ಹತ್ತಾರಲ್ಲ, ಅವ್ರ ಸಾಮಾನ್ಯ ಎಲ್ಲ ಹೊತ್ಕೊಂಡು ಹೋಗೋದು, ಭಾರ ಹೊತ್ಕೊಂಡು ಪರ್ವತಾರೋಹಿಗಳಿಗೆ ಸಹಾಯ ಮಾಡೋದು. ಅದ್ರ ಮುಂದೆ ಅವನು ಎಷ್ಟು ಬುದ್ಧಿವಂತ ಇದ್ದ ಅಂದ್ರೆ, ಯಾವ ದಾರಿಗೆ ಹೋದ್ರೆ ಹತ್ಬೋದು, ಯಾವ ದಾರಿ ಕಷ್ಟ ಆಗ್ತದೆ ಅಂತ ಎಲ್ಲ ಗೊತ್ತಾಗಿರೋದ್ರಿಂದ ಅವನ ಸಿರ್ದಾರ್ ಅಂತ ಕರೆದ್ರು. ಸರ್ದಾರ್ ಅಲ್ಲ, ಸಿರ್ದಾರ್. ಸಿರ್ದಾರ್ ಅಂದ್ರೆ ಅವನು ಭಾರ ಹೊರಲ್ಲ, ಈಗ ಅವನು ಪರ್ವತಾರೋಹಿ ಅಷ್ಟೇ ಅಲ್ಲ, ಹತ್ತಿ ಹೋಗುವವರಿಗೆ ಮಾರ್ಗದರ್ಶಿ ಅವನು. 1952 ಒಂದು ಸ್ವಿಟ್ಜರ್ಲೆಂಡ್ ಇಂದ ಒಂದು ತಂಡ ಬಂದಿತ್ತು, ಅವರೊಂದಿಗೆ ಎವರೆಸ್ಟ್ ಏರೋದಕ್ಕೆ ಹೊರಟ. ಇದೇನು 1000 ಇದೆ ಮೌಂಟ್ ಎವರೆಸ್ಟ್ ಮುಟ್ಟೋದಕ್ಕೆ ಅನ್ನುವಾಗ, ಜೋರಾಗಿ ಹಿಬಗಾಳೆ ಬೀಸೋಕೆ ಶುರು ಆಯ್ತು. ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ವಾಪಸ್ ಬಂದ್ರು ಪ್ರಯತ್ನ ತಪ್ಪಿಸಿ. ಮರು ವರ್ಷ ಜಾನ್ ಹಂಟ್ ಅವ್ರ ನೇತೃತ್ವದಲ್ಲಿ ಮತ್ತೊಂದು ಎವರೆಸ್ಟ್ ಅಭಿಯಾನ ನಡೀತು. ಬಹಳ ಕಷ್ಟದ ಪ್ರಯಾಣ. ಮೊದಲೇ ತಂಡದಲ್ಲಿ ಬಹುದೊಡ್ಡ ಭೌತ ವಿಜ್ಞಾನಿ ಬಾಡಿ ಲಾನ್ ಅಂತೊಬ್ರು, ಇನ್ನೊಬ್ಬ ವೈದ್ಯ ಚಾರ್ಲ್ಸ್ ಇವಾನ್ಸ್ ಅಂತ, ಇವ್ರು ಹತ್ತಬೇಕು. ಮೊದಲೇ ತಂಡದಲ್ಲಿ ಇವ್ರು ಇರಬೇಕು. ಅವ್ರ ಮೇಲೆ ಹೋದ್ರು, ಇನ್ನು ಕೇವಲ 300 ಇತ್ತು ಎವರೆಸ್ಟ್ ಶಿಖರ. ಇರುವಾಗ ಆ ಇವಾನ್ಸ್ ಅವ್ರದ್ದು ಆಕ್ಸಿಜನ್ ಎಲ್ಲ ಆಮ್ಲಜನಕ ಮುಗಿದೋಯ್ತು, ವಾಪಸ್ ಬಂದ್ರು. ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಮೊದಲನೇ ತಂಡದವ್ರು ಹತ್ತೋಕಾಗದೆ ಹೋದ್ರೆ ಎರಡನೇ ತಂಡದವ್ರು ಹೋಗ್ಬೇಕು ಅಂತ ಇರುತ್ತೆ. ಆ ಎರಡನೇ ತಂಡದಲ್ಲಿ ಇದ್ದವರು ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್. ಮುಂದುವರೆದ್ರಿ ಇವರು. ಏನ್ ಹಠ ಇಬ್ಬರದು ಅಂದ್ರೆ, ಮುಂದೆ 600 ಹತ್ತೋದಕ್ಕೆ ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, 5.5 ತಗೊಂಡಿದ್ದಾರೆ. ಆ ಹಿಮಗಾಳಿ ಬಿರುಸು ಕಾಲು ಒಳಗೆ ಸೇರ್ಕೊಂಡ್ಬಿಡುತ್ತದೆ, ಹೊರಗೆ ಬಿಡಿಸೋಕ್ಕಾಗಲ್ಲ. ಅಂಥದ್ದನ್ನು 5.5 ಕಾಲ 600 ಕ್ರಮಿಸಿ ಕೊನೆಗೆ 1953 ಮೇ ತಿಂಗಳಲ್ಲಿ 29 ತಾರೀಕು ಬೆಳಗ್ಗೆ 11:30 ಪ್ರಪಂಚದ ತುತ್ತ ತುದಿಯನ್ನು ಏರಿ ಎವರೆಸ್ಟ್ ಏರಿದಂಥ ಮೊಟ್ಟ ಮೊದಲ ಮನುಷ್ಯರು ಅಂತ ದಾಖಲೆ ನಿರ್ಮಾಣ ಮಾಡಿದರು. ಇದು ಚಂದ. ಮುಂದೇನಾಯ್ತು, ಕೆಳಗಿಳಿದು ಬದ್ದಲ್ಲ ಮೌಂಟ್ ಎವರೆಸ್ಟ್ ಏರ್ ಬಂದು ತೇನ್ಸಿಂಗ್ ಕೆಳಗೆ ಬಂದ ಮೇಲೆ ಬಿಕ್ಕಿ ಬಿಕ್ಕಿ ಅಳತಾ ಇದ್ದಂತೆ. ಅವನು ಸಂದರ್ಶನ ಮಾಡೋ ಪತ್ರಕರ್ತರು ಬಂದಿದ್ದಾರೆ, ಅಳತಾ ಇದ್ದಾನೆ ಇವನು, ಬಿಕ್ಕಿ ಬಿಕ್ಕಿ ಅಳತಾನಂತೆ. ಯಾಕೆ ಅಳತೀಯಪ್ಪ, ನೀನು ಗೆದ್ಬಿಟ್ಟೆಲ್ಲೋ, ಮೌಂಟ್ ಎವರೆಸ್ಟ್ ಹತ್ತಿದೀಯಾ ಅಂದ್ರೆ ಹೇಳಿದಂತೆ, ಎವರೆಸ್ಟ್ ಏರುವುದು ನನ್ನ ಜೀವನದ ಅತ್ಯಂತ ಉನ್ನತವಾದ ಗುರಿ ಆಗಿತ್ತು, ಈಗ ಅದ್ರ ಏರಿ ಆಯ್ತು, ಈಗ ಇನ್ನು ನನಗೆ ಮತ್ತೇನು ಗುರಿ ಬಂತು ಅಂತ ಕೇಳಿದ. ಇದಕ್ಕೇನು ದೊಡ್ಡ ಗುರಿ ಯಾವುದೂ ಇಲ್ಲ, ದುಃಖ ಆಗೋದು ಅದು ನನಗೆ, ಇದು ಹತ್ತಿರದ ಗುರಿ ಹತ್ಬಿಟ್ಟಿದ್ದೀನಿ, ಇನ್ನು ಮುಂದೆ ಜೀವನಕ್ಕೆ ಗುರಿ ಇಲ್ಲದೆ ಬದುಕಬೇಕಲ್ಲ ನಾನು ಅಂತ ಒದ್ದಾಡಿದ್ದಂತೆ. ಸಾಧನೆಗಳು ಹೇಗೆ ಬೆಳೀತಾವ್ ನೋಡಿ ಸ್ನೇಹಿತರೆ. ಮುಂದೆ ಅವನ ಆಸೆ ಇತ್ತಲ್ಲ ಮೌಂಟ್ ಎವರೆಸ್ಟ್ ಒಂದೇ ಸಲ ಹತ್ತಬಾರದು ಅಂತ ಹೇಳಿ, ತಮಾಷೆ ಅಂದರೆ, ಹಿಲರಿ ಮಗ ಪೀಟರ್ ಅನ್ನೋನು, ತೇನ್ಸಿಂಗ್ನ ಮಗ ಜಾಮ್ಲಿಂಗ್ ತೇನ್ಸಿಂಗ್ ಅನ್ನೋರು ಇಬ್ಬರು ಜೊತೆಯಾಗಿ ತಮ್ಮ ತಮ್ಮ ತಂದೆಯರು ಹತ್ತಿದ್ರಲ್ಲ ಎವರೆಸ್ಟು, ಸರಿಯಾಗಿ 50 ನಂತರ 2003 ಇಬ್ಬರು ಮಕ್ಕಳು ಎವರೆಸ್ಟ್ ಏರಿ ಅವ್ರ ಸಾಧನೆಯನ್ನು ಮುಂದುವರೆಸಿದರು. ಇದು ನಾನು ದಯವಿಟ್ಟು ನಿಮ್ಮಲ್ಲಿ ಅಪೇಕ್ಷೆ ಮಾಡೋದಿಷ್ಟು, ಮಕ್ಕಳಲ್ಲಿ ಕನಸಿನ ಬೀಜಗಳನ್ನು ಬಿತ್ತಿದ್ರೆ ಮುಂದೆ ಅವು ಸಾಧನೆಯ ಫಲಗಳನ್ನು ಕೊಡ್ತವೆ. ಬಿತ್ತದೆ ಹೋದರೆ ಬೆಳೆ ಹೇಗೆ ಬಂದಿತ್ತು ಸ್ವಾಮಿ? ಹಿರಿಯರಾದ ನಮ್ಮ ಕರ್ತವ್ಯ ಅಂದರೆ ಮಕ್ಕಳೊಳಗೆ ನಿರಾಶೆಯನ್ನು ಅತೃಪ್ತಿಯನ್ನು ತುಂಬ ಬದಲು ಸಾಧನೆಯ ಛಲವನ್ನು, ಉದಾತ್ತತೆಯನ್ನು, ಪ್ರೀತಿಯನ್ನು, ಲೋಕ ಸ್ನೇಹವನ್ನು ತುಂಬಬೇಕು. ಹಾಗಾದಾಗ ಮಾತ್ರ ನಮ್ಮ ನಾಳೆಗಳು ಕೂಡ ಸುಂದರವಾಗ್ತವೆ. ನಿನ್ನೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲ, ನಾಳೆಗಳನ್ನು ಸುಂದರ ಮಾಡುವುದರಲ್ಲಿ ನಮ್ಮ ಪ್ರಯತ್ನ ಸದಾಕಾಲ ಇರಬೇಕಾಗ್ತದೆ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಕೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ?

0: ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು. ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ. ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸಮುದ್ರ ಭಾವಸಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ, ವಚನಗಳ ನುಡಿಗುಚ್ಚ ಭಾಗ 35 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜ ಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ

0: ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶರಣರು ಕಟ್ಟಿದ ಸಮಾಜ ಅದೊಂದು ಉನ್ನತ ಮಟ್ಟದ ಚಿಂತನೆಯ ಸಮಾಜವಾಗಿತ್ತು. ಆ ಸಮಾಜದಲ್ಲಿ ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಪಂಗಡದವರು ಕೂಡ ಇದ್ದರು. ಆದರೆ ಜಾತಿ, ವರ್ಗ, ಪಂಗಡಗಳನ್ನು ದೂರ ತಳ್ಳಿ ಶರಣರು ಎನ್ನುವ ಸಮಾಜದಡಿಯಲ್ಲಿ ಬದುಕಿ ಬಾಳಿದರು. ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಸರ್ವರು ಆಧ್ಯಾತ್ಮ ಚಿಂತಕರಾಗಿದ್ದರು. ಎಲ್ಲರೂ ಸಂಸ್ಕೃತಿ ಸಂಸ್ಕಾರವನ್ನು ಪಾಲಿಸಲು ಪ್ರೋತ್ಸಾಹಿದರು. ಎಲ್ಲರ ಹಿತ ಸಹಿತಕ್ಕೆ ಮುನ್ನಡಿ ಎಂದು ಅದರಂತೆ ಸರ್ವರ ಹಿತಕ್ಕಾಗಿ ಶ್ರಮಿಸಿದರು. ಸಮಾಜದ ಉನ್ನತಿಯೇ ವ್ಯಕ್ತಿಗತ ಉನ್ನತಿಗೆ ಹೆಬ್ಬಾಗಿಲು ಎಂದು ಸಾರಿದರು. ಸರ್ವರು ವಿಶಾಲವಾಗಿ ಚಿಂತಿಸಿದರು, ಅದರಂತೆ ನಡೆದರು. ಅವರ ನಡೆಯನ್ನು ನುಡಿಯಲ್ಲಿ ಉಸಿರಿದರು, ಅದುವೇ ವಚನಗಳಾದವು. ವಚನಗಳು ಎಂದರೆ ಅವು ಕೇವಲ ಏನೋ ಮಾತುಗಳೆಂದು ಹೇಳಲು ಬರುವುದಿಲ್ಲ. ಅವು ಅನುಭವದ ನುಡಿಗಳು. ಅಲ್ಲಿ ವಿದ್ಯೆ, ಪದವಿ, ಪಾಂಡಿತ್ಯ ಎನ್ನದೆ ಪ್ರತಿಯೊಬ್ಬರೂ ಕೂಡ ತಮ್ಮ ಉನ್ನತವಾದಂತಹ ಗುಣಗಳಿಂದ ಜಗತ್ತಿನ ನಿತ್ಯ ಸತ್ಯವನ್ನು ಅರಿತು ನುಡಿದು ನಡೆದ ನುಡಿಗಳಾಗಿವೆ. ಆ ನುಡಿಗಳನ್ನು ಸರಿಯಾಗಿ ಅವಲೋಕನ ಮಾಡಿ ಅರಿತು ಆಚರಿಸಿದರೆ ಜೀವನ ಪಾವನವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿಯೇ 12ನೇ ಶತಮಾನದಲ್ಲಿ ಶರಣರು ಆಚರಿಸಿದ ಜೀವನ, ಅವರು ಅನುಭವಿಸಿದ ಆಧ್ಯಾತ್ಮದ ಅನುಭವದ ಪರಿಮಳ ಈಗಲೂ ಕೂಡ ಘಮಘಮಿಸುತ್ತಿದೆ. ಕಳೆದ 34ನೇ ಸಂಚಿಕೆಯಲ್ಲಿ ಅಂಬಿಗರ ಚೌಡಯ್ಯನವರ ವಚನ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 35ನೇ ನುಡಿ ಸಂಚಿಕೆಯಲ್ಲಿ ಮಹಿಮಾನ್ವಿತ ಶರಣ ಮಡಿವಾಳ ಮಾಚಿದೇವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 8ನೇ ಸಂಪುಟವು ಸಂಕೀರ್ಣ ವಚನ ಸಂಪುಟವಾಗಿದ್ದು ಇದನ್ನು ಡಾಕ್ಟರ್ B.R. ಹಿರೇಮಠರವರು ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ 33 ವಚನಕಾರರ 2239 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ನೀಡಿದ್ದಾರೆ. ಇದರಲ್ಲಿ ಶರಣ ಮಡಿವಾಳ ಮಾಚಿದೇವರ 346 ವಚನಗಳಿವೆ. ಮಡಿವಾಳ ಮಾಚಿದೇವರು ಮಡಿವಾಳ ವೃತ್ತಿಯನ್ನು ಮಾಡುತ್ತಾ ಶಿವಭಕ್ತಿಯಲ್ಲಿ ಮುಳುಗಿದ್ದಂಥವರು. ಒಂದೆಡೆ ಭಕ್ತಿ ಭಂಡಾರಿ ಬಸವಣ್ಣನವರು ಮಾಚಿದೇವರ ಬಗ್ಗೆ ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಲವ ಮಾಡಿದಾತ ಮಡಿವಾಳ, ಎನ್ನ ಅಂತರಂಗವ ಬೆಳಗಿದಾತ ಮಡಿವಾಳ, ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ, ಕೂಡಲ ಸಂಗಮ ದೇವ ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ, ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ. ಹೀಗೆ ಬಸವಣ್ಣನವರು, ಮಡಿವಾಳನಿಂದ ನಾನು ಶುದ್ಧನಾದೆ, ನಿರ್ಮಲನಾದೆ, ಭಗವಂತನ ಕೃಪೆಗೆ ಪಾತ್ರನಾದೆ ಎಂದುತ್ತಾರೆ. ಹೀಗೆ ಮಡಿವಾಳ ಮಾಚಿದೇವರನ್ನು ಸ್ಮರಣೆ ಮಾಡಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಮಡಿವಾಳ ಮಾಚಿದೇವರದು ಅದೆಂತಹ ಶ್ರೇಷ್ಠ ಭಕ್ತಿ ಎನ್ನುವುದು ನಮಗೆ ಈ ವಚನದ ಮೂಲಕ ತಿಳಿದು ಬರುತ್ತದೆ. ಒಂದೆಡೆ ಅಲ್ಲಮರು ಕೂಡ ಮಡಿವಾಳ ಮಾಚಿದೇವರ ಬಗ್ಗೆ ಹೀಗೆ ಹೇಳುತ್ತಾರೆ. ವಿನಯ, ಶಾಂತಿ, ಇಂದ್ರಿಯ ನಿಗ್ರಹ, ನಿರ್ವಂಚನೆ, ಸತ್ಯ, ಸ್ಥಿರ ಬುದ್ಧಿ, ನಿಷ್ಕಪಟತ್ವ, ನಿರಹಂಕಾರ, ಕೈಂಕರ್ಯ, ನಿರ್ಭೀತಿ ಅನುಸರಣೆಗಳಿಗೆ ಮಡಿವಾಳನಲ್ಲದೆ ಗುಹೇಶ್ವರ ಲಿಂಗದಲ್ಲಿ ಬೇರೆಯಿಲ್ಲ ಎನ್ನುತ್ತಾರೆ. ಹೀಗೆ ಮಾಚಯ್ಯನವರದು ಅನೇಕ ಮುಖಿ ವ್ಯಕ್ತಿತ್ವ. ಅವರೊಂದು ಜ್ಞಾನ

ಇಂತಹ ಜ್ಞಾನಪುಂಜದಿಂದ ಹೊರಹೊಮ್ಮಿದ ವಚನಗಳಲ್ಲಿ ಒಂದಷ್ಟು ಮುಖ್ಯ ವಿಚಾರಗಳನ್ನು ಒಳಗೊಂಡಂತಹ ವಚನಗಳನ್ನು ತಮ್ಮ ಮುಂದಿರಿಸಲು ಪ್ರಯತ್ನ ಮಾಡುತ್ತೇನೆ. ನಿಮಗೆಲ್ಲರಿಗೂ ತಿಳಿದಂತಹ ಒಂದು ಅದ್ಭುತವಾದ ವಚನದಿಂದ ಪ್ರಾರಂಭ ಮಾಡೋಣ. ವಚನ ಹೀಗಿದೆ: ಎತ್ತೆತ್ತ ನೋಡಿದಡ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತ ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಕೇಳಿರೆ, ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ, ಕಲಿದೇವರ ದೇವ ಶೂನ್ಯ ಕಾಣ. ನನಗೆ ತಿಳಿದ ಹಾಗೆ ಈ ವಚನ ಎಲ್ಲ ಶರಣರ ವಚನಗಳಿಗಿಂತ ಹೆಚ್ಚು ಬಳಕೆಯಾಗಿರುವ ಅತ್ಯಂತ ಶ್ರೇಷ್ಠ ವಚನವೆಂದು ಭಾವಿಸಿದ್ದೇನೆ. ಇಲ್ಲಿ ಮಾಚಿದೇವರು ವಚನವನ್ನು ಅತ್ಯಂತ ಉನ್ನತ ಪದಗಳಿಂದ ಕಟ್ಟಿಕೊಟ್ಟಿರುವುದೇ ಅಲ್ಲದೆ ಕಾವ್ಯಾತ್ಮಕವಾಗಿ ವಚನವನ್ನು ಬರೆದಿದ್ದಾರೆ. ಬಸವಣ್ಣನವರು ಕೇವಲ ವ್ಯಕ್ತಿಯಲ್ಲ, ಅವರೊಂದು ಧರ್ಮದ ಆಕರ ಎನ್ನುತ್ತಾರೆ. ಬಸವಣ್ಣನವೊಂದರಿಂದಲೇ ಗುರು, ಲಿಂಗ, ಜಂಗಮ, ಅವರೊಂದು ಭಕ್ತಿ ತುಂಬಿದ ರಸಪೂರಿತ ಹಣ್ಣು ಎನ್ನುತ್ತಾರೆ. ಲಿಂಗದ ಆಯತ, ಲಿಂಗದ ಸ್ವಾಯತ, ಲಿಂಗದ ಸನ್ನಿಹಿತ ಅಂದರೆ ಲಿಂಗದ ಗುಣಗಳನ್ನು ಧರಿಸುವುದು, ಆ ಗುಣಗಳನ್ನು ನಮ್ಮದಾಗಿಸಿಕೊಳ್ಳುವುದು, ನಾವೇ ಅದಾಗುವುದು. ಇಂತಹ ಶಕ್ತಿ ಬಸವಣ್ಣ ಎನ್ನುತ್ತಾರೆ. ಸಂಸಾರದಲ್ಲಿ ಇರುವವರಿಗೂ ಮತ್ತು ಸನ್ಯಾಸದಲ್ಲಿ ಇರುವವರಿಗೂ ಇಬ್ಬರಿಗೂ ಮಡಿವಾಳ ಮಾಚಿದೇವರು ಹೇಳುತ್ತಾರೆ. ಅದನ್ನೇ ಇಲ್ಲಿ ಅತ್ತ ಬಲ್ಲಿರೆ ನೀವು ಕೇಳಿರಿ, ಇತ್ತ ಬಲ್ಲಿರೆ ನೀವು ಕೇಳಿರಿ ಅಂದರೆ ಸಂಸಾರ ಮತ್ತು ಸನ್ಯಾಸದಲ್ಲಿರುವಂತಹವರಿಗೆ ಹೇಳುತ್ತಾರೆ. ನೀವು ಬಸವ ಸ್ಮರಣೆ ಇಲ್ಲದೆ ಮಾಡುವಂತಹ ಪೂಜೆ ಅದು ಪೂಜೆಯಾಗದು, ಅದು ಭಕ್ತಿಯಾಗದು ಎನ್ನುತ್ತಾರೆ. ಹೀಗೆ ಮಚಿದೇವರು ಬಸವಣ್ಣನವರಲ್ಲಿ ಎಲ್ಲವನ್ನ ಕಂಡಿದ್ದರು. ಹಾಗಾಗಿಯೇ ಬಸವಣ್ಣನವರು ಅತ್ಯಂತ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಿದರು, ಕ್ರಾಂತಿ ಪುರುಷರಾದರು. ಹೀಗೆ ಮಾಚಿದೇವರು ಬಸವಣ್ಣನವರ ಬೆಳಕಿನ ಬಗ್ಗೆ ತಮ್ಮ ಅನೇಕ ವಚನಗಳ ಮೂಲಕ ಅವರ ವಿಚಾರಧಾರೆಗಳನ್ನು ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ಮತ್ತೊಂದು ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಎನ್ನ ಕಾಯ ಬಸವಣ್ಣನ ಪೂಜಿಸಲಿಕ್ಕಾಯಿತು, ಎನ್ನ ಜೀವ ಬಸವಣ್ಣನ ನೆನೆಯಲಿಕ್ಕಾಯಿತು, ಎನ್ನ ಶ್ರೋತ್ರ ಬಸವಣ್ಣನ ಚಾರಿತ್ರವ ಕೇಳಲಿಕ್ಕಾಯಿತು, ಎನ್ನ ಪ್ರಾಣ ಬಸವಣ್ಣನ ಸುತಿಸ್ತಿಲಿಕ್ಕಾಯಿತು, ಎನ್ನ ನೇತ್ರ ಬಸವಣ್ಣನ ಸರ್ವಾಂಗವ ನೋಡಲಿಕ್ಕಾಯಿತು. ಇಂತೆನ್ನ ಪಂಚೇಂದ್ರಿಯಗಳು ಕಲಿಗಳಾಗಿ ಬಸವಣ್ಣನ ಹಿಡಿಯಲಿಕ್ಕಾಯಿತು. ಬಸವಣ್ಣನ ಅರಿವಿನೊಳಗೆ ನಾನಿದ್ದೆನು, ಬಸವಣ್ಣನ ಮರಹಿನೊಳಗೆ ನಾನಿದ್ದೆನು ಕಾಣ, ಕಲಿದೇವರ ದೇವ ಕಲಿದೇವರ ದೇವ. ಹೀಗೆ ಹೇಳುವ ಮೂಲಕ ಮಾಚಿದೇವರು ನಾನು ಬಸವಣ್ಣನವರ ಭಕ್ತ, ಎನ್ನ ಉಸಿರಿನಲ್ಲಿ ಬಸವಣ್ಣನವರಿದ್ದಾರೆ ಎನ್ನುತ್ತಾರೆ. ಮಾಚಿದೇವರು ಅನೇಕ ವಿಷಯಗಳ ಬಗ್ಗೆ ತಮ್ಮ ವಚನ ವಿಚಾರವನ್ನು ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಒಂದೆಡೆ ಲಿಂಗ ಧರಿಸಿದರೆ ಸಾಲದು, ಮನ ಲಿಂಗದ ಗುಣಗಳಲ್ಲಿ ಲೀಯವಾಗಬೇಕು ಎನ್ನುತ್ತಾರೆ. ವಚನ ಹೀಗಿದೆ: ಅಂಗಲಿಂಗ ಸಂಬಂಧವಾಗಬೇಕೆಂಬ ಭಂಗಿತರ ಮಾತ ಕೇಳಲಾಗದು. ಅಂಗಲಿಂಗ ಸಂಬಂಧ ಕಾರಣವೇನೋ, ಮನಲಿಂಗ ಸಂಬಂಧವಾಗದನ್ನಕ್ಕ, ಮನ ಲಿಂಗ ಸಂಬಂಧವಾಗದನ್ನಕ್ಕ. ಮನವು ಮಹದಲ್ಲಿ ನಿಂದ ಬಳಿಕ ಲಿಂಗ ಸಂಬಂಧವೇನು ಹೇಳ, ಕಲಿದೇವರ ದೇವ ಕಲಿದೇವರ ದೇವ. ಹೀಗೆ ಹೇಳುವ ಮೂಲಕ ಅಂಗ ಲಿಂಗ ಸಂಬಂಧ ಅಂದರೆ ದೇಹದಲ್ಲಿ ಲಿಂಗವಿರಬೇಕು ಎನ್ನುವ ವೇಷಧಾರಿಗಳ ಮಾತುಗಳನ್ನು ಕೇಳಲಾಗದು. ಬರೀ
ಅಂಗಲಿಂಗ ಸಂಬಂಧ

ವಾದರೆ ಸಾಲದು, ಮನ ಲಿಂಗ ಸಂಬಂಧವಾಗಬೇಕು, ಆಗ ಮಾತ್ರ ಲಿಂಗದ ಸಂಬಂಧ ಸಾಧ್ಯ ಎನ್ನುತ್ತಾರೆ. ಮನ ಶ್ರೇಷ್ಠವಾಗದಲ್ಲದ ಲಿಂಗದ ಸಂಬಂಧ ಸಾಧ್ಯವಿಲ್ಲ ಎನ್ನುತ್ತಾರೆ. ಎಂತಹ ವಿಚಾರ ಒಡಗಿದೆ! ಬಹಳಷ್ಟು ಮಂದಿ ಕೇವಲ ಲಿಂಗ ಕಟ್ಟಿಕೊಂಡೆಡೆ ಸಾಕು ಎಂದು ತಿಳಿದಿದ್ದಾರೆ, ಆದರೆ ಅವಗುಣಗಳನ್ನು ಬಿಡಬೇಕು ಎನ್ನುವುದನ್ನು ಮರೆತಿದ್ದಾರೆ. ಶರಣರ ಚಿಂತನೆ ಉದಾತ್ತವಾಗಿದೆ. ಅದನ್ನು ಅರಿತು ಅನುಸರಿಸಿ ಪಾಲಿಸಿದರೆ ಶ್ರೇಷ್ಠ ಸಮಾಜ ನಿರ್ಮಾಣವಾಗುತ್ತದೆ. ಇತ್ತೀಚೆಗೆ ಎಲ್ಲರೂ ಕೇವಲ ತಮ್ಮ ಜಾತಿ, ಮತ ಕುಲ ಇವುಗಳನ್ನು ತೋರಿಸಲಿಕ್ಕಾಗಿ ಲಾಂಛನಗಳನ್ನು ಬಳಸುತ್ತಿರುವ ಹಾಗೆ ಕಾಣಿಸುತ್ತಿದೆ. ಇನ್ನು ಕೆಲವರು ಜಾತಿ ಧರ್ಮಗಳನ್ನು ಅಧಿಕಾರಗಳಿಸಲು, ಹಣ ಆಸ್ತಿ ಮಾಡಲು ನಮ್ಮ ಜಾತಿ ನಮ್ಮ ಧರ್ಮ ಎಂದು ಜನರಿಗೆ ಮೋಸ ಮಾಡುತ್ತಿರುವುದನ್ನು ಕಂಡುಬರುತ್ತದೆ. ಮತ್ತೊಂದೆಡೆ ಮಾಚಿದೇವರು ಲಿಂಗದ ಶ್ರೇಷ್ಠತೆ ಹೇಗೆ ಇರುತ್ತದೆ, ಹೇಗೆ ಅರಿಯಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. ಅಯ್ಯ, ತನ್ನ ತಾನರಿಯದೆ ತನ್ನ ಇಷ್ಟ ಲಿಂಗದ ಒಲಬ ತಿಳಿಯದೆ, ಕಾಮವ ತೊರೆಯದೆ ಹೇಮವ ಜರಿಯದೆ, ನಾವು ಹರ ಗುರು ಚರ ಷಟ್ ಸ್ಥಳದ ವಿರಕ್ತರೆಂದು ಚೆನ್ನಾಗಿ ನುಡಿದುಕೊಂಡು ಕಾವಿ ಕಾಷಾಯ ಎಂಬ ರವ ಹೊದ್ದು ಶಂಖ ಗಿಳಿಲು ದಂಡಾಗ್ರವ ಹೊತ್ತು ಕೂಳಿಗಾಗಿ ನಾನಾ ದೇಶವ ತಿರುಗಿ ಕಾಂಚನಕ್ಕೆ ಕೈಯೊಡ್ಡುವ ಪಂಚಮಹಾಪಾತಕರನ್ನು ಕಾಗೆಯ ಗರ್ಭದಲ್ಲಿ ಹುಟ್ಟಿಸಿ ಕಾಕಾ ಕಾಕಾ ಎಂದು ಕೂಗಿಸುತ್ತಿರುಪನು ಕಾಣ ಕಲಿದೇವರ ದೇವ ಕಲಿದೇವರ ದೇವ. ಇಲ್ಲಿ ಮಡಿವಾಳ ಮಾಚಿದೇವರು ನೇರವಾಗಿ ತಮ್ಮ ವಚನ ವಿಚಾರವನ್ನು ತಿಳಿಸಿಬಿಟ್ಟಿದ್ದಾರೆ. ತನ್ನನ್ನು ತಾನು ಅರಿಯದೆ ಇಷ್ಟಲಿಂಗದ ಬಗ್ಗೆ, ಅಂದರೆ ದೈವತ್ವದ ಗುಣದ ಬಗ್ಗೆ ತಿಳಿಯದೆ, ಕಾಮನೆ ಅತಿ ಆಸೆಗಳನ್ನು ತೊರೆಯದೆ, ಹೊನ್ನು ಮಣ್ಣುಗಳ ವ್ಯಾಮೋಹವನ್ನು ಬಿಡದೆ ವಿರಕ್ತರೆಂದು ಕಾವಿಕಾಶ ಎಂಬರವ ತೊಟ್ಟು ಜೀವನಕ್ಕಾಗಿ ದೇಶ ತಿರುಗಿ ಎಲ್ಲರ ಮುಂದೆ ಕೈಯೊಡ್ಡಿ ಬೇಡುವಂತಹವರು ಅದು ಹೇಗೆ ವಿರಕ್ತರಾಗಲು ಸಾಧ್ಯ ಎಂದು ಕೇಳಿಬಿಡುತ್ತಾರೆ. ಅಂತಹವರನ್ನು ನಮ್ಮ ಕಲಿದೇವರ ದೇವ ಕಾಗೆ ಗರ್ಭದಲ್ಲಿ ಹುಟ್ಟಿಸಿ ಕಾಕಾ ಕಾಕಾ ಎಂದು ಕೂಗಿಸುವನು ಎಂದು ಬೇಡುತ್ತಾರೆ. ಎಷ್ಟು ನೇರ ನಡೆನುಡಿಗಳಿಂದ ಕೂಡಿದೆ ಅವರ ವಚನ. ಅವರು ಸದಾಚಾರಿ ಎಂದರೆ ಹೇಗಿರಬೇಕು ಎನ್ನುವ ವಿಷಯವನ್ನು ಕೂಡ ತಮ್ಮ ವಚನಗಳಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಅಯ್ಯ, ಸದಾಚಾರವೆಂದರೆ ಗುರು ಲಿಂಗ ಜಂಗಮದ ಅರ್ಚನೆ, ಪಾದೋದಕ ಪ್ರಸಾದ ಸೇವನೆ, ಪಂಚಾಕ್ಷರ ಷಡಕ್ಷರ ಸ್ತೋತ್ರ, ಚಿದ್ಘನ ಮಹಾಲಿಂಗ ಧ್ಯಾನ, ಪರದ್ರವ್ಯ ನಿರಸನ, ಇಂತಿದು ನಿತ್ಯವೆಂದು ಸದ್ಗುರು ಮುಖದಿಂ ತಿಳಿದು ಭಿನ್ನವಿಲ್ಲದೆ ಆಚರಿಸುವುದೇ ಆಚಾರವಲ್ಲದೆ ಶುದ್ಧ ಶೈವರ ಹಾಂಗೆ ನಂದಿ ವೀರಭದ್ರ ಹಾವಿಗೆ ಗದ್ದುಗೆ ಕಂತೆ ಕಮಂಡಲು ಲಿಂಗಂಗಳೆಂದು ಇದಿರಿಟ್ಟು ಪೂಜಿಸುವವನ ಮನೆಯ ಪಾಕ ಮಧ್ಯ ಮಾಂಸ ಕಾಣ ಕಲಿದೇವರ ದೇವ ಮಧ್ಯ ಮಾಂಸ ಕಾಣ ಕಲಿದೇವರ ದೇವ. ಹೀಗೆ ಮಾಚಿದೇವರು ಸದಾಚಾರಿ ಎಂದರೆ ಗುರುಲಿಂಗ ಜಂಗಮಕ್ಕೆ ನಿಷ್ಠನಾಗಿರಬೇಕು. ಇಲ್ಲಿ ಗುರು ನಮಗೆ ಒಳಿತೆನೆಡೆಗೆ ಕೊಂಡೊಯ್ಯುವವರು, ಅವರ ಮಾತುಗಳನ್ನು ಅತ್ಯಂತ ನಿಷ್ಠೆಯಿಂದ ಆಲಿಸಿ ಪರಿಪಾಲಿಸಿ ಜೀವನ ಸುಂದರಗೊಳಿಸಿಕೊಳ್ಳುವುದು. ಲಿಂಗ ಎಂದರೆ ದೈವತ್ವದ ಸಂಕೇತ, ಲಿಂಗವನ್ನು ಪೂಜಿಸುವುದು ಎಂದರೆ ದೈವತ್ವದ ಗುಣವನ್ನು ಪೂಜಿಸಿ ಅದನ್ನೇ ಧ್ಯಾನಿಸಿ ದೈವವೇ ಆಗುವುದು. ಇನ್ನು ಜಂಗಮವೆಂದರೆ ಯಾರು ತಮ್ಮನ್ನು ಸಮಾಜಕ್ಕೆ ಅರ್ಪಿಸಿಕೊಂಡು ಸಮಾಜದ ಒಳಿತೆ ನನ್ನ ಒಳಿತು ಎಂದು ಭಾವಿಸಿರುವರೋ ಅವರಿಗೆ ತನ್ನಿಂದಾದಂತಹ ಸಹಕಾರ ಮಾಡುತ್ತಾ ಇರುವುದಾಗಿದೆ. ಇದುವೇ ಸದಾಚಾರಿಯ ಗುಣವಾಗಿರಬೇಕು ಎನ್ನುತ್ತಾರೆ ಮಡಿವಾಳ ಮಾಚಿದೇವರು. ಸದಾ ಶಿವ ಷಡಕ್ಷರ ಮಂತ್ರದಲ್ಲಿ ಪಂಚಾಕ್ಷರ ಮಂತ್ರದಲ್ಲಿ ಮನವನ್ನು ತಲ್ಲೀನಗೊಳಿಸಿ ಯಾವುದೇ ಬಯಕೆ ವ್ಯಾಮೋಹಗಳಿಗೆ

ಧನ ಪರಸ್ತ್ರೀ ಪರಸ್ವತ್ತುಗಳಿಗೆ ಮನಲೀಯವಾಗದಂತೆ ನೋಡಿಕೊಳ್ಳುವುದು ಸದಾಚಾರಿಯ ಗುಣ ಎನ್ನುತ್ತಾರೆ. ಇದನ್ನು ಬಿಟ್ಟು ಕೇವಲ ಲಿಂಗ ಪೂಜಿಸಿದರೆ ಅದು ಸದಾಚಾರಿಯ ಗುಣವಲ್ಲ ಎಂದು ಬಿಡುತ್ತಾರೆ. ಒಂದೆಡೆ ಮಡಿವಾಳ ಮಾಚಿದೇವರು ನಿರಹಂಕಾರವೇ ಭಕ್ತನಿಗೆ ಶೃಂಗಾರ ಎಂದು ತಮ್ಮ ವಚನದಲ್ಲಿ ಆ ನಿರಹಂಕಾರದ ಬಗ್ಗೆ ವಿಚಾರ ಲಹರಿಯನ್ನು ಅರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಹೌದೌದು, ಇಂತಿರಬೇಡವೇ ನಿರಹಂಕಾರ. ನಿರಹಂಕಾರ ಅಂದರೆ ಹೀಗಿರಬೇಕು ಅಂತ ಹೇಳ್ತಾರೆ. ಹೇಗೆ? ಮಹಾಜ್ಞಾನಕ್ಕೆ ನಿರಹಂಕಾರವೇ ಶೃಂಗಾರ, ನಿರಹಂಕಾರಕ್ಕೆ ಭಕ್ತಿಯೇ ಶೃಂಗಾರ, ಭಕ್ತಿಗೆ ಬಸವಣ್ಣನೇ ಶೃಂಗಾರ, ಬಸವಣ್ಣಂಗೆ ಚನ್ನ ಬಸವಣ್ಣನೇ ಶೃಂಗಾರ. ಕಲಿದೇವರ ದೇವ, ಎನಗೆಯೂ ನಿನಗೆಯೂ ಚನ್ನ ಬಸವಣ್ಣನೇ ಶೃಂಗಾರ ನೋಡ, ಚನ್ನ ಬಸವಣ್ಣನೇ ಶೃಂಗಾರ ನೋಡ. ಮಾಚಿದೇವರು ಕೇವಲ ಅಹಂಕಾರವಿಲ್ಲದಿರುವುದು, ನಿರಹಂಕಾರಿಯಾಗಿರುವುದು ನಮ್ಮನ್ನು ಎತ್ತ ಕಡೆ ಕೈಗೊಂಡು ಹೋಗುತ್ತದೆ, ಕೊಂಡೊಯ್ಯುತ್ತದೆ ಎನ್ನುವುದನ್ನು ಬಹಳ ಸುಂದರವಾಗಿ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವರು ಹೇಳುತ್ತಾರೆ, ಮಹಾಜ್ಞಾನಿಗೆ ನಿರಹಂಕಾರವೇ ಶೃಂಗಾರ, ಆ ನಿರಹಂಕಾರಕ್ಕೆ ಭಕ್ತತನವೇ ಶೃಂಗಾರ, ಆ ಭಕ್ತಿಗೆ ಬಸವಣ್ಣನೇ ಶೃಂಗಾರ, ಆ ಬಸವಣ್ಣಂಗೆ ಜ್ಞಾನಿ ಚನ್ನಬಸವಣ್ಣನೇ ಶೃಂಗಾರ ಎಂದು ಹೇಳುವ ಮೂಲಕ ಕೇಲ್ವಾಲ ನಿರಹಂಕಾರ ನಮ್ಮನ್ನು ಚನ್ನಬಸವಣ್ಣನ ಜ್ಞಾನದೆಡೆಗೆ ಕೊಂಡೊಯ್ಯುತ್ತದೆ, ಅವರ ಜ್ಞಾನ ನಮಗೆ ಲಭಿಸುತ್ತದೆ ಎನ್ನುತ್ತಾರೆ. ಹಾಗಾಗಿ ಯಾರು ಎಷ್ಟೇ ಪಂಡಿತರಾಗಿದ್ದರೂ ಅಹಂಕಾರ ಬಂದಾಗ ಅದೆಲ್ಲವೂ ಹಾಳಾಗಿ ಬಿಡುತ್ತದೆ ಎನ್ನುತ್ತಾರೆ ಮಾಚಿದೇವರು. ಇದನ್ನೇ ಒಂದೆಡೆ ಮಾಚಿದೇವರು ನುಲಿಯ ಚಂದಯ್ಯನೆಂಬ ಶರಣ ಅರಿವಿದ್ದಾಗ ಲಿಂಗದ ಅವಶ್ಯವಿಲ್ಲ, ಅರಿವೇ ಸಾಕು ಎಂದು, ಲಿಂಗ ಪೂಜೆಗಿಂತ ನಿಜ ಜ್ಞಾನ ಧಾರಣೆ ಇದ್ದರೆ ಸಾಕು ಎಂದು, ಹುಲ್ಲು ಕೊಯ್ಯುವಾಗ ಬಿದ್ದು ಹೋದಂತಹ ಲಿಂಗವನ್ನು ಧರಿಸದೆ ಹಾಗೆಯೇ ಇರುತ್ತಾರೆ. ಆಗ ಮಾಚಿದೇವರು ಚಂದಯ್ಯನವರಿಗೆ ಹೇಳುತ್ತಾರೆ, ಅರಿವನ್ನು ಅರಿದನೆಂದು ಕ್ರಿಯೆ ಬಿಡಬಾರದು. ಮಧುರಕ್ಕೆ ಮಧುರ ಒದಗನಾಗಿ ಸವಿಗೆ ಕೊರತೆಯುಂಟೆ, ದ್ರವ್ಯಕ್ಕೆ ದ್ರವ್ಯ ಕೂಡಲಾಗಿ ಬಡತನ ಕಡವುಂಟೆ. ನೀ ಮಾಡುವ ಮಾಟ ಶಿವ ಪೂಜೆಯ ನೋಟ ಭಾವವಿರಬೇಕು, ಅದು ಕಲಿದೇವರ ದೇವಯ್ಯನ ಕೂಟ ನೋಡ ಚಂದಯ್ಯ, ಕಲಿದೇವರ ದೇವಯ್ಯನ ಕೂಟ ನೋಡ. ಹೀಗೆ ಮಾಚಿದೇವರು ಅರಿತಿದ್ದೇನೆಂದು ಕುಳಿತಿದ್ದರೆ ಸಾಲದು, ಅರಿವಿನಂತೆ ಕ್ರಿಯೆಯೂ ಕೂಡ ನಡೆಯಬೇಕು. ಜ್ಞಾನವಿದ್ದು ಜ್ಞಾನದ ಬಳಕೆ ಇಲ್ಲದಿದ್ದರೆ ಆ ಜ್ಞಾನವೂ ಕೂಡ ಅಜ್ಞಾನ ಎಂದು ಬಿಡುತ್ತಾರೆ. ಹೇಗೆ ಸಿಹಿಗೆ ಸಿಹಿ ಸೇರಿದರೆ ಸವಿ ಮತ್ತಷ್ಟು ಹೆಚ್ಚುತ್ತದೋ, ಹಣಕ್ಕೆ ಹಣ ಕೂಡಿದರೆ ಬಡತನ ಹೇಗೆ ದೂರವಾಗುತ್ತದೋ, ಹಾಗೆಯೇ ಮಾಡುವ ಕ್ರಿಯೆಯ ಮಾಟ ನೋಡುವ ಪೂಜೆಯ ಮಾಟ ಇವೆರಡು ಸೇರಿದಾಗ ಭಗವಂತನ ಕೂಟ ಏರ್ಪಡುತ್ತದೆ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ನುಲಿಯ ಚಂದಯ್ಯನವರಲ್ಲಿ ಜ್ಞಾನ ಮತ್ತು ಕ್ರಿಯೆ ಎರಡೂ ಇರುವುದೇ ಸುಜ್ಞಾನ ಎಂದು ಅರಿವು ಮೂಡಿಸಲು ಪ್ರಯತ್ನ ಮಾಡುತ್ತಾರೆ. ಮಾಚಯ್ಯನವರು ಕೇವಲ ಭಕ್ತರೆಂದು ಹೇಳಿ ತಿರುಗಾಡಿ ಹೊಟ್ಟೆ ತುಂಬಿಸಿಕೊಳ್ಳುವವರು ಭಕ್ತರಾಗಲು ಸಾಧ್ಯವಿಲ್ಲ ಎನ್ನುವ ವಿಚಾರವನ್ನೊಳಗೊಂಡ ಅನೇಕ ವಚನಗಳನ್ನು ಬರೆದಿದ್ದಾರೆ. ಒಂದು ವಚನವನ್ನು ಗಮನ ಮಾಡೋಣ. ಗುಂಗುರಿಗೆ ಸೊಂಡಿಲು ಹುಟ್ಟಿದಡೆ ಆನೆಯಾಗಬಲ್ಲದೆ, ನೊಣವಿಂಗೆ ಪಕ್ಕ ಹುಟ್ಟಿದಡೆ ಶರಭನಾಗಬಲ್ಲದೆ, ಕಾಗೆ ಕೋಗಿಲಿಯು ಒಂದೆಯಾದಡೆ ಕೋಗಿಲೆಯಂತೆ ಸೊರಗೈಯಬಲ್ಲದೆ, ಶ್ವಾನನ ನಡು ಸಣ್ಣನಾದಡೆ ಸಿಂಹನಾಗಬಲ್ಲದೆ, ಅಂಗದ ಮೇಲೆ ವಿಭೂತಿ ರುದ್ರಾಕ್ಷಿ ಶಿವಲಿಂಗವಿದ್ದಡೇನು, ನಿಮ್ಮ ನಂಬಿದ ಸತ್ಯ ಸದಾಚಾರವುಳ್ಳ ಏಕಲಿಂಗ ನಿಷ್ಠಾವಂತರಿಗೆ ಸರಿ ಎನ್ನಬಹುದೇ ಅಯ್ಯ? ಇಂಥ ಗುರುಲಿಂಗ ಜಂಗಮವ ನೆರೆ ನಂಬದೆ, ಪಾದ ತೀರ್ಥ ಪ್ರಸಾದ ದಿರುವನ್ ಅರಿಯದೆ
ಬರಿದೆ.

ಭಕ್ತರೆಂದು ಬೊಗಳುವ ದುರಾಚಾರ್ಯ ತೋರದಿರಯ್ಯ, ದುರಾಚಾರ್ಯ ತೋರದಿರಯ್ಯ, ಕಲಿದೇವರ ದೇವ. ಮಾಚಿದೇವರ ವಚನಗಳು, ಬಹಳಷ್ಟು ವಚನಗಳು ಹೀಗೆ ನೇರವಾಗಿ ನುಡಿದದ್ದನ್ನು ನಾವು ಕಾಣ್ತೇವೆ. ಅವರು ಹೇಳುತ್ತಾರೆ, ಗುಂಗುರಿಗೆ ಅಂದರೆ ಅತ್ಯಂತ ಚಿಕ್ಕ ಚಿಟ್ಟೆಗಳಿಗೆ ಸೊಂಡಿಲು ಹುಟ್ಟಿದರೆ ಅವುಗಳನ್ನು ಆನೆ ಎಂದು ಹೇಳಬಹುದೇ ಎಂದು ಕೇಳುತ್ತಾರೆ. ಹಾಗೆಯೇ ನೊಣಗಳಿಗೆ ಪಕ್ಕೆಲುಬುಗಳು ಬಂದ ಕ್ಷಣ ಶರಭ ಎಂದರೆ ಎಂಟು ಕಾಲಿನ ವಿಶೇಷ ಜಿಂಕೆಯಾಗಬಲ್ಲದೆ. ಕಾಗೆ ಕೋಗಿಲೆ ಒಟ್ಟಾಗಿ ಇದ್ದರೆ ಕೋಗಿಲೆಯಂತೆ ಕಾಗೆ ಸೊರಗೈಯಬಲ್ಲದೆ. ನಾಯಿಯ ಸೊಂಟ ಸಣ್ಣದಾಗಿದ್ದರೆ ಅದನ್ನು ಸಿಂಹವೆಂದು ಹೇಳಬಹುದೇ? ಅದೇ ರೀತಿ ವಿಭೂತಿ, ರುದ್ರಾಕ್ಷಿ, ಲಿಂಗ ಇವುಗಳನ್ನು ಧರಿಸಿದ್ದರೆ ಅವನನ್ನು ಭಕ್ತನೆಂದು ಹೇಳಲು ಬರುವುದಿಲ್ಲ. ಯಾರಲ್ಲಿ ಗುರುಭಕ್ತಿ, ಲಿಂಗನಿಷ್ಠೆ, ಜಂಗಮ ಪ್ರೀತಿ ಇರುತ್ತದೋ, ಪಾದೋದಕ ಪ್ರಸಾದದ ಮಹಿಮೆಯನ್ನು ಅರಿತು ಆಚರಿಸುತ್ತಾನೋ ಅಂತಹವರು ಮಾತ್ರ ಭಕ್ತರು ಎನ್ನುತ್ತಾರೆ ಮಾಚಿದೇವರು. ಹೇಗಿದೆ ಮಡಿವಾಳ ಮಾಚಿದೇವರ ಚಿಂತನೆ? ಒಂದೆಡೆ ಹೇಳುತ್ತಾರೆ ಮಾಚಿದೇವರು, ನಾವು ಯಾರನ್ನು ತಿದ್ದಬಹುದು, ಯಾರನ್ನು ನಾವು ತಿದ್ದಲು ಬಾರದು ಎನ್ನುವ ವಿಷಯದ ಬಗೆಗೂ ಅವರು ವಿಚಾರದ ಲಹರಿಯನ್ನು ಅರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಕೆಸರಲ್ಲಿ ಬಿದ್ದ ಪಶುವಿನ ದೇಹವ ತೊಳೆವರಲ್ಲದೆ ಲೋಕದೊಳಗೆ ಗಂಜಲದೊಳಗಣ ಹಂದಿಯ ದೇಹವನ್ನು ಆದಾದರೂ ತೊಳೆಯಬಲ್ಲರೆ? ಗುರು ಕಾರುಣ್ಯವುಳ್ಳ ಭಕ್ತರ ನಡೆವ ಗುಣದಲ್ಲಿ ಎಡಹಿದರೆ ಶಬ್ದಕ್ಕೆ ಪ್ರಾಯಶ್ಚಿತ್ತವಂ ಕೊಟ್ಟು ವಿಭೂತಿಯನ್ನಿಟ್ಟು ಒಡಗೂಡಿಕೊಂಡು ನಡೆಸುವುದೇ ಸದಾಚಾರ. ಗುರು ಚರಲಿಂಗವನ್ ಅರಿಯದೆ ದುರಾಚಾರಿಗಳಿಗೆ ಪ್ರಾಯಶ್ಚಿತ್ತವಂ ಕೊಟ್ಟು ವಿಭೂತಿಯನ್ನಿಟ್ಟು ಒಡಗೂಡಿಕೊಂಡ ತೆರನೆಂತೆಂದೆಡೆ ಶೂಕರನ ದೇಹವ ತೊಳೆದೆಡೆ ಕೂಡೆ ವಾಕುಳದೊಳಗೆ ಹೊರಳಿದ ತೆರನಾಯಿತ್ತೆಂದ ಕಲಿದೇವರ ದೇವ. ಮಾಚಿದೇವರು ಹೇಳುತ್ತಾರೆ, ಕೆಸರಲ್ಲಿ ಬಿದ್ದು ಕೆಸರನ್ನು ತುಂಬಿಕೊಂಡು ಬಂದ ಹಸುವನ್ನು ತೊಳೆದು ಶುಭ್ರ ಮಾಡುವವರಲ್ಲದೆ ಹೊಲಸಿನೊಳಗೆ ಬಿದ್ದು ಹೊಲಸು ತುಂಬಿಕೊಂಡು ಬಂದಂತಹ ಅಂದಿಯನ್ನು ತೊಳೆದು ಶುಭ್ರ ಮಾಡುವರಿ ಎಂದು ಪ್ರಶ್ನೆ ಮಾಡುತ್ತಾರೆ, ಹೌದಲ್ಲವೇ? ಅದೇ ರೀತಿ ಗುರು ಕಾರುಣ್ಯವನ್ನು ಗಳಿಸಿದ ಭಕ್ತನ ನಡೆನುಡಿಯಲ್ಲಿ ವ್ಯತ್ಯಾಸವಾದರೆ ಅದನ್ನು ಮನ್ನಿಸಿ ಜೊತೆಗೆ ಸೇರಿಸಿಕೊಂಡು ವಿಭೂತಿಯನ್ನು ಧರಿಸಿ ಉತ್ತಮತ್ವದಡಿಗೆ ಕರೆದುಕೊಂಡು ಹೋಗಬಹುದು, ಅದುವೇ ಸದಾಚಾರ. ಆದರೆ ದುರಾಚಾರಿಗಳಿಗೆ, ಒಲಸಿನಂತಹ ಜನರಿಗೆ ಮನ್ನಿಸಲಾದೀತೆ ಎಂದು ಕೇಳುತ್ತಾರೆ. ಹಾಗಾಗಿ ನಾವು ಮನುಷ್ಯರಾಗಿ ತಪ್ಪು ಮಾಡಬಹುದು, ಅದರೊಳಗೆ ನಮ್ಮೊಳಗೆ ಉತ್ತಮತ್ವದ ಗುಣಗಳಿದ್ದು ಸಮಾಜಕ್ಕೆ ಕಿಂಕರ ಭಾವದಿಂದ ಇದ್ದರೆ ಸಮಾಜ ನಮ್ಮನ್ನು ಕ್ಷಮಿಸಿ ತನ್ನೊಳಗೆ ಸೇರಿಸಿಕೊಳ್ಳುತ್ತದೆ, ಇಲ್ಲವಾದಲ್ಲಿ ಸಮಾಜ ನಮ್ಮನ್ನು ದೂರ ತಳ್ಳುತ್ತದೆ ಎನ್ನುತ್ತಾರೆ ಮಾಚಿದೇವರು. ಖಂಡಿತ ಸತ್ಯ. ಒಂದೆಡೆ ಮಾಚಿದೇವರು ನಮ್ಮ ಸದ್ಭಕ್ತಿ, ಸದಾಚಾರ, ಉತ್ತಮ ನಡವಳಿಕೆಗೆ ಪ್ರೋತ್ಸಾಹ ನೀಡದೆ ಅಡ್ಡಿ ಆತಂಕಗಳನ್ನು ತಂದೊಡ್ಡುತ್ತಾರೋ ಅವರ ಸಂಘ ಬೇಡ ಎನ್ನುತ್ತಾರೆ. ವಚನ ಹೀಗಿದೆ, ಅಯ್ಯ, ಮಾತಾ ಪಿತರಾಗಲಿ, ಸಹೋದರ ಬಂಧುಗಳಾಗಲಿ, ಅತ್ಯಂತ ಸ್ನೇಹದಲ್ಲಿ ಕುಡಿದವರೇ ಆಗಲಿ, ಗುರು ಕಾರುಣ್ಯವ ಪಡೆದು ಶಿವ ಸೋದರರೇ ಆಗಲಿ, ಶಿವಾಚಾರ ಶಿವ ಕಾರ್ಯಕ್ಕೆ ಸಹಕಾರಿಗಳಲ್ಲದೆ ವಕ್ರವಾದವನು ಮಾತಿನಲ್ಲಿ ನಿರಾಕರಿಸಿ ನುಡಿಯದೆ ಮನದಲ್ಲಿ ಪ್ರತಿಕರಿಸಿ ಕೂಡಿಸಿಕೊಂಡು ನಡೆದ ನಾಡದರೆ ಅಘೋರ ನರಕದಲ್ಲಿ ಇಕ್ಕು ಕಲಿದೇವರ ದೇವ, ಅಘೋರ ನರಕದಲ್ಲಿಕ್ಕು ಎಂದು ಬಿಡುತ್ತಾರೆ ಮಾಚಿದೇವರು. ಅವರು ಹೇಳುತ್ತಾರೆ, ತಂದೆ ತಾಯಿಯೇ ಆಗಲಿ, ಬಂಧು ಬಾಂಧವರೇ ಆಗಲಿ, ಸ್ನೇಹಿತರೇ ಆಗಲಿ, ಗುರು ಕಾರುಣ್ಯವ ಪಡೆದಂಥವರೇ ಆಗಲಿ, ಯಾರೇ ಆಗಲಿ, ಶಿವಾಚಾರ ಶಿವ ಕಾರ್ಯಕ್ಕೆ ಸಹಕಾರ ಮಾಡದೆ ಅಡ್ಡಿಪಡಿಸುವವರ ಕೂಡ ಸಂಘ ಬೇಡ, ಅವರಿಗೆ ಅಘೋರ ನರಕ ಉಂಟಾಗಲಿ ಎನ್ನುವ ಮಾತು ಮಾಚಿದೇವರು ಶಿವಾಚಾರದ ಬಗ್ಗೆ ಅದೆಂತಹ ಪ್ರೇಮವನ್ನು ಇಟ್ಟುಕೊಂಡಿದ್ದರು ಎನ್ನುವುದನ್ನು ಈ ವಚನ ಸಾರಿ ಹೇಳುತ್ತದೆ. ಮತ್ತೊಂದೆಡೆ ಹೇಳುತ್ತಾರೆ, ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಶಿವಜ್ಞಾನಿಗಳಾಗಬೇಕು ಎನ್ನುವ ವಿಷಯವನ್ನು ಅನೇಕ ಉದಾಹರಣೆಗಳ ಮೂಲಕ
ನಮಗೆ

0: ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಚೆನ್ನಾಗಿದೆ, ಕೇಳೋಣ. ಮಧುರದ ಗುಣವ ಇರುವೆ ಬಲ್ಲದು, ವಾಯುವಿನ ಗುಣವ ಸರ್ಪ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನ ಅನುಭವವನ್ನು ಅರಿಯದಿರ್ತಾಳೆ. ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ, ಕರಕಷ್ಟ ಕಾಣ. ಮಾಚಿದೇವರು ಹೇಳುತ್ತಾರೆ, ಇರುವಿಗೆ ಸಿಹಿಯಲ್ಲಿದೆ ಎಂದು ತಿಳಿಯುವ ಗುಣ ಸಹಜವಾಗಿ ಬಂದಿದೆ. ಮಳೆಯ ಮಾರುತಗಳು ಬರುವುದನ್ನು ನಾವು ಸರ್ಪವು ಸಹಜವಾಗಿ ಅರಿತಿದೆ. ಕಾಗೆ ಗೋತ್ರದ ಗುಣವನ್ನು ಅರಿತು ಪಿಂಡ ಪ್ರಧಾನದಲ್ಲಿ ಬಂದು ಅದನ್ನು ಸ್ವೀಕರಿಸುವುದನ್ನು ಅದು ತಿಳಿದಿದೆ. ಹಾಗೆಯೇ ಕೋಳಿಗೆ ಬೆಳಗಾಗುವುದು ಬೇಗ ಅರಿತಿದೆ. ಹೀಗೆ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಸಹಜವಾಗಿಯೇ ಅನೇಕ ಪ್ರಾಕೃತಿಕ ವಿಷಯಗಳು ತಿಳಿದಿರುತ್ತದೆ. ಅದೇ ರೀತಿ ಮನುಷ್ಯನಾದವನಿಗೆ ಸಹಜವಾಗಿಯೇ ಶಿವಜ್ಞಾನದ ಅರಿವಿರಬೇಕು. ಇಲ್ಲವಾದಲ್ಲಿ ಅವನು ಕಾಗೆ ಕೋಳಿಗಳಿಗಿಂತಲೂ ಕೂಡ ಕನಿಷ್ಠದವನಾಗಿ ಬಿಡುತ್ತಾನೆ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶಿವಜ್ಞಾನಿ, ಶಿವಚಿಂತೆಯಲ್ಲಿರಬೇಕು ಎನ್ನುತ್ತಾರೆ. ಆಗ ಮಾತ್ರ ಅವನ ಜೀವನ ಪಾವನವಾಗುತ್ತದೆ, ಪವಿತ್ರವಾಗುತ್ತದೆ ಎನ್ನುತ್ತಾರೆ ಮಡಿವಾಳ ಮಾಚಿದೇವನವರು. ಮಡಿವಾಳ ಮಾಚಿದೇವರು ವಿಭೂತಿಯ ಬಗ್ಗೆಯೂ ಕೂಡ ತಮ್ಮ ಅರಿವನ್ನು ಚೆಲ್ಲಿರುವುದನ್ನು ನಾವು ಕಾಣಬಹುದಾಗಿದೆ. ಇದರ ಮೂಲಕ ವಿಭೂತಿಯ ಮಹಾತ್ಮೆಯನ್ನು ಎಲ್ಲರಿಗೂ ಕೂಡ ಸಾರಿದ್ದನ್ನು ನಾವು ಕಾಣಬಹುದು. ಅವರು ಹೇಳುತ್ತಾರೆ, ಧರಿಸಿ ಭೋ ಧರಿಸಿ ಭೋ ಮರ್ತರೆಲ್ಲರೂ, ಮರೆಯದೆ ಶ್ರೀ ಮಹಾಬಸಿತವ, ಲೆಕ್ಕವಿಲ್ಲದೆ ತೀರ್ಥಂಗಳ ನಿಂದ ಫಲಕ್ಕಿಂದಿದೆ ಕೋಟಿ ಮಡಿಮಿಗೆ ಹೆಗ್ಗಳ, ಲೆಕ್ಕವಿಲ್ಲದ ಯಜ್ಞಂಗಳ ಮಾಡಿದ ಫಲಕ್ಕಿಂದದು ಕೋಟಿ ಮಡಿಮಿಗೆ ವೆಗ್ಗಳ. ಅದೆಂತೆಂದೆಡೆ ಭೀಮಾಗಮದಲ್ಲಿ ಸರ್ವ ತೀರ್ಥೇಶು ಯತ್ ಪುಣ್ಯಂ ಸರ್ವ ಯಜ್ಞೇಶು ಯತ್ ಫಲಂ ತತ್ಫಲಂ ಕೋಟಿ ಗುಣಿತಂ ಭಸ್ಮಸ್ನಾನಂ ನ ಸಂಶಯ. ಇಂತೆಂದುದಾಗಿ ಧರಿಸಿ ಭೋ ಧರಿಸಿ ಭೋ ಮರ್ತುಲ್ಲರು, ಮರೆಯದೆ ಶ್ರೀ ಮಹಾಬಸಿತವ, ನಮ್ಮ ಕಲಿದೇವರ ನಿಜ ಚರಣವ ಕಾಣುವುದಕ್ಕೆ ಶ್ರೀ ಮಹಾಬಸಿತವೇ ವಶ್ಯ ಕಾಣ ವಶ್ಯ ಕಾಣ. ಇಲ್ಲಿ ಮಡಿವಾಳ ಮಾಚಿದೇವರು ಆಗಮದಲ್ಲಿ ಬರುವಂತಹ ಭೀಮಾಗಮದ ಶ್ಲೋಕವನ್ನು ಉದಾಹರಣೆ ಕೊಡುವುದರ ಮೂಲಕ ವಿಭೂತಿಯ ಮಹಿಮೆಯನ್ನು ಸಾರಿದ್ದಾರೆ. ಅವರು ಹೇಳುತ್ತಾರೆ, ಭಸ್ಮ ಸ್ನಾನದಿಂದ ಸರ್ವ ಯಜ್ಞಗಳಿಂದ ಸರ್ವ ತೀರ್ಥಗಳಿಂದ ಸಿಗುವ ಫಲಕ್ಕಿಂತ ಕೋಟಿ ಫಲ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಹೀಗೆ ಹೇಳುವ ಮೂಲಕ ವಿಭೂತಿಯ ಮಹಿಮೆಯನ್ನು ಸಾರಿದ್ದಾರೆ. ಯಾವ ವ್ಯಕ್ತಿ ಶ್ರೀ ಮಹಾಬಸಿತವ ಧರಿಸಿದರೆ ಅವನಿಗೆ ದೇವರ ಚರಣ ನಿಜಕ್ಕೂ ಕಾಣುತ್ತದೆ ಎನ್ನುತ್ತಾರೆ. ಹೌದು, ಹೀಗೆ ಮಡಿವಾಳ ಮಾಚಿದೇವರು ಅನೇಕ ವಿಷಯಗಳ ಬಗ್ಗೆ ತಮ್ಮ ವಚನದ ವಿಚಾರಗಳ ಲಹರಿಯನ್ನು ಅರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಮಾತುಗಳನ್ನು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6

0: ಗಂಟೆಗೆ
1: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಕೇಳುಗರೆ, ಇದುವರೆಗೂ ವಚನಗಳ ನುಡಿಗುಚ್ಚ ಭಾಗ 35 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜ ಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣ ಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೋತ ಪ್ರಕಾಶ್ ಜಿ ಉಡಿಗಾಲರವರು ನಡೆಸಿಕೊಟ್ಟ ವಚನ ವೈಭವ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 25ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

0: ವರ್ತತೆ
1: ಅಂದರೆ ಹೊಗೆ ಅಥವಾ ಧೂಮ. ರಾತ್ರಿ ಕೃಷ್ಣ ಪಕ್ಷದ ದಕ್ಷಿಣಾಯನದ 6 ಮಾಸಗಳು. ಈ ಮಾರ್ಗದಲ್ಲಿ ಪ್ರಯಾಣ ಮಾಡಿದಂತಹ ಯೋಗಿ ಚಂದ್ರನ ಜ್ಯೋತಿಯನ್ನು ಸೇರಿ ಪುನಃ ಇದೇ ಲೋಕಕ್ಕೆ ಮರಳುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಹಿಂದಿನ ಶ್ಲೋಕದಲ್ಲಿ ಗಮನಿಸಿದ್ವಿ, ಕೃಷ್ಣ ಹೇಳ್ದ ನಾವು ಯಾವ ಸಮಯದಲ್ಲಿ ಮರಣವನ್ನು ಹೊಂದುತ್ತೇವೆ ಅನ್ನೋದ್ರ ಮೇಲೆ ನಾವು ಮುಕ್ತಿಯನ್ನು ಪಡಿತೇವೆಯೋ ಅಥವಾ ಮರಳಿ ಇದೇ ಭೂಮಿಗೆ ವಾಪಸ್ಸಾಗ್ತೀವೋ ಅಂತ ಹೇಳಿ ಹೇಳ್ತಾ ಇದ್ದ. ಆ ಒಂದು ಮುಂದುವರೆದ ಭಾಗದಲ್ಲಿ ಹಿಂದಿನ ಶ್ಲೋಕದಲ್ಲಿ ಯಾರು ಉತ್ತರಾಯಣದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ ಸಾಯುಜ್ಯವನ್ನು ಹೊಂದುತ್ತಾರೆ ಅವರು ಮುಕ್ತಿಯನ್ನು ಪಡೀತಾರೆ ಅಂತ. ಅದರ ಜೊತೆಗೆ ಇನ್ನೂ ಒಂದು ಅಂಶವನ್ನು ತಿಳ್ಕೊಂಡಿದ್ವಿ. ಹಾಗಂತ ಹೇಳಿ ಉತ್ತರಾಯಣದಲ್ಲಿ ಶುಕ್ಲ ಪಕ್ಷದಲ್ಲಿ ಸಾಯುಜ್ಯವನ್ನು ಹೊಂದಿದಂತಹ ಎಲ್ಲರೂ ಮುಕ್ತಿ ಪಡೀತಾರೆ ಅಂತಲ್ಲ. ಯಾರು ಬ್ರಹ್ಮಜ್ಞಾನಿಗಳಾಗಿರ್ತಾರೋ, ಯಾರು ಸದಾಕಾಲ ಭಗವಂತನನ್ನೇ ಧ್ಯಾನಿಸಿರ್ತಾರೋ, ಯಾರು ಅವನನ್ನೇ ಸರ್ವ ರೀತಿಯಲ್ಲೂ ಬದುಕಿನಲ್ಲಿ ಸಮರ್ಪಣೆಯನ್ನು ಮಾಡಿಕೊಂಡು ಈ ಶುಕ್ಲ ಪಕ್ಷದ ಉತ್ತರಾಯಣದ ಹಗಲಿನಲ್ಲಿ ಸಾಯುಜ್ಯವನ್ನು ಹೊಂದಿರುವಂಥವರು ಬ್ರಹ್ಮಲೋಕವನ್ನು ಸೇರ್ತಾರೆ ಅಂತ ಹೇಳಿ ತಿಳಿದುಕೊಂಡಿದ್ವಿ. ಅದಕ್ಕೆ ವೈರುಧ್ಯವಾಗಿರುವಂಥ ಮತ್ತೊಂದು ಶ್ಲೋಕದ ಅರ್ಥ ಇದು. ಅದೇ ಒಬ್ಬ ವ್ಯಕ್ತಿ ಸದಾಕಾಲ ಒಂದು ಜ್ಞಾನಿಯಾಗಿಯೇ ಇದ್ದು ಯೋಗಿಯಾಗಿಯೇ ಬದುಕಿ ಈ ರೀತಿ ದಕ್ಷಿಣಾಯಣದಲ್ಲಿ ಸಾಯುಜ್ಯವನ್ನು ಹೊಂದಿದಾಗ ಅವನು ಚಂದ್ರನ ಜ್ಯೋತಿಯನ್ನು ಸೇರಿ ಅಂದರೆ ಚಂದ್ರನ ಲೋಕದವರೆಗೂ ಸಾಗಿ ಅಲ್ಲಿಂದ ಮತ್ತೆ ಪುನಃ ಮರಳಿ ಇದೇ ಭೂಮಿಗೆ ವಾಪಸ್ ಮರಳ್ತಾನೆ ಅಂತ. ಹಾಗಾಗಿ ಮೇಲೆ ಹೇಳಿದ ಕಾಲ, ಇವಾಗೇನೆಲ್ಲ ಕಾಲಗಳನ್ನು ಹೇಳಿದ್ವಿ, ಈ ಕಾಲದಲ್ಲಿ ತೀರಿ ಹೋದವ್ರಿಗೆಲ್ರಿಗೂ ಕೂಡ ಇದು ಅನ್ವಯಿಸೋದಿಲ್ಲ. ಯಾರು ಯೋಗಿಯಾಗಿರುವಂಥದ್ದ ಇದಾರೋ ಅವರಿಗೆ ಮಾತ್ರ ಇದು ಅನ್ವಯಿಸುವಂಥದ್ದು. ಅದರಲ್ಲಿಯೂ ಕೂಡ ಯಾವ ಯೋಗಿಯಲ್ಲಿ ಪೂರ್ಣ ಜ್ಞಾನ ಅನ್ನುವಂಥದ್ದು ಇನ್ನೂ ಬಂದಿಲ್ಲವೋ ಅವರಿಗೆ ಇದು ಅನ್ವಯಿಸುವಂಥದ್ದು. ಅವನಲ್ಲಿ ಇನ್ನೂ ಕೆಲವು ಆಕಾಂಕ್ಷೆಗಳು ಹಾಗೆ ಉಳಿದಿದ್ದಾವೆ. ಅವನ್ನು ಅನುಭವಿಸುವುದಕ್ಕಾಗಿ ಪುನಃ ಈ ಪ್ರಪಂಚಕ್ಕೆ ಬಂದು ಸಾಧನೆಯನ್ನು ಪೂರೈಸಿ ಹಲವು ಜನ್ಮಗಳಾದ ಮೇಲೆ ಮುಕ್ತಿಯನ್ನು ಪಡೆಯುತ್ತಾನೆ. ಹಾಗಾಗಿ ಇಲ್ಲಿ

0: ಧೂಮ ಅಂದರೆ ರಾತ್ರಿಯ ಹೊತ್ತಿನಲ್ಲಿ ಯಾರೆಲ್ಲ ಅಂದರೆ ಈ ದಕ್ಷಿಣಾಯಣದಲ್ಲಿ ಕೃಷ್ಣ ಪಕ್ಷದಲ್ಲಿ ಸಾಯುಜ್ಯವನ್ನು ಹೊಂದುತ್ತಾರೋ ಅವರು ಪುನರಾವೃತ್ತಿಯನ್ನು ಪಡೀತಾರೆ ಅಂತ. ಈ ಪುನರಾವೃತ್ತಿಯ ಈ ಒಂದು ದಾರಿಗೆ ಪಿತೃಯಾನ ಅಂತ ಹೇಳಿ ಕರೀತಾರೆ. ಅದೇ ಬ್ರಹ್ಮಲೋಕವನ್ನು ಸೇರುವಂತಹ ಒಂದು ಮಾರ್ಗಕ್ಕೆ ದೇವಯಾನ ಅಂತ ಹೇಳಿ ಕರೆದ್ರು. ಈ ದೇವಯಾನ ಮತ್ತು ಪಿತೃಯಾನ ಎಂಬಂಥ ಒಂದು ಅಂಶಗಳು ಉಪನಿಷತ್ತಿನಲ್ಲಿ ಬರುವಂಥ ಹೆಸರುಗಳು. ಈ ಪುನರಾವೃತ್ತಿ ಅಂದರೆ ಮತ್ತೆ ಪುನರ್ಜನ್ಮವನ್ನು ಪಡೆಯುವಂಥ ಒಂದು ಹಾದಿ ಏನಿದೆ ಆ ಹಾದಿಗೆ ಪಿತೃಯಾನ ಅಂತ ಹೇಳಿ ಕರೀತಾರೆ. ಈ ದಾರಿಗೆ ಅಧಿದೇವತೆ ಯಾರು ಅಂದರೆ ಚಂದ್ರ. ಅದೇ ದೇವಯಾನಕ್ಕೆ ಅಧಿಪತಿ ಜ್ಯೋತಿ, ಅದೇ ಸೂರ್ಯ. ಇಲ್ಲಿ ಈ ದಾರಿಯಲ್ಲಿ ಹೋಗುವಂಥವರು ಪಿತೃಲೋಕಕ್ಕೆ ಹೋಗುವರು ಅಥವಾ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಇದ್ದು ತಮ್ಮ ಪುಣ್ಯ ಶೇಷವನ್ನು ಅನುಭವಿಸಿ ಮತ್ತೆ ಹಿಂತಿರುಗುತ್ತಾರೆ. ಅವರ ಈ ಕರ್ಮವು ಇನ್ನೂ ಒಂದಷ್ಟು ಕ್ಷಯಿಸದೇ ಇದ್ದುದರಿಂದ, ಅಂದರೆ ಅವರು ಕರ್ಮ ಏನು ಅಥವಾ ಇಲ್ಲಿ ಕೆಲಸ ಏನು ಮಾಡಿದ್ದಾರೆ, ಪುಣ್ಯ ಸಂಚಯನಕ್ಕಾಗಿ ಕೆಲಸ ಮಾಡಿದ್ರೂ ಆಗಿರಬಹುದು ಅಥವಾ ಒಂದಷ್ಟು ಕೆಲಸಗಳನ್ನು ಮಾಡಿ ಪಾಪಗಳನ್ನೇ ಗಳಿಸಿರಬಹುದು, ಅವುಗಳನ್ನೆಲ್ಲ ಮರಳಿ ಪಡೆಯುವುದಕ್ಕಾದರೂ ಅವರು ಪುನಃ ಅವರು ಶರೀರವನ್ನು ಪಡೆದು ಅದನ್ನೆಲ್ಲ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಈ ಹೊಗೆ, ರಾತ್ರಿ, ಕೃಷ್ಣ ಪಕ್ಷ, ದಕ್ಷಿಣಾಯನಗಳೆಲ್ಲವೂ ಕೂಡ ಎಲ್ಲ ಶಬ್ದಗಳು
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆಯ ತವರೂರು, ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಶೇಕಡ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ವಿಧಾನಸಭೆಯಲ್ಲಿಂದು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನ ನಡೆಯಲು ಅವಕಾಶ ನೀಡುವಂತೆ ಪ್ರತಿಪಕ್ಷಗಳ ಸದಸ್ಯರಲ್ಲಿ ಪದೇ ಪದೇ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಲಾಪ ನಡೆಸಲು ಅಡ್ಡಿಪಡಿಸುವುದಿಲ್ಲ, ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂಬುದು ತಮ್ಮ ಆಗ್ರಹ ಎಂದು ಸ್ಪಷ್ಟನೆ ನೀಡಿದರು. ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿಂದು 3 ವಿಧೇಯಕಗಳನ್ನು ಮಂಡನೆ ಮಾಡಲಾಯಿತು. ವಿಧಾನ ಪರಿಷತ್ನಲ್ಲಿಂದು ಭೋಜನ ವಿರಾಮದ ಬಳಿಕ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಸದಸ್ಯರು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಚರ್ಚೆಗೆ ಅವಕಾಶ ನೀಡುವುದಾಗಿ ತಿಳಿಸಿದರು. ವಿಪಕ್ಷ ಸದಸ್ಯರು ಗದ್ದಲ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಸಭಾಪತಿ ನಾಳೆಗೆ ಮುಂದೂಡಿದರು. ರಾಜ್ಯದ ಯುವಕರು ಕೌಶಲ್ಯದಿಂದ ಕರ್ನಾಟಕ ವಿಶ್ವದಲ್ಲೇ ಹೊಸ ಸಂಶೋಧನೆಯ ತವರೂರಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೌಶಲ್ಯವನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 13 ಲಕ್ಷ ಐಟಿ ಇಂಜಿನಿಯರ್ಗಳಿದ್ದಾರೆ, ಬೆಂಗಳೂರಿನಲ್ಲಿ 25 ಲಕ್ಷ ಐಟಿ ವೃತ್ತಿಪರರಿದ್ದಾರೆ ಎಂದು ತಿಳಿಸಿದ್ದಾರೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಹಿತಿ ನೀಡಲು ಯುವ ಸೇತು ಎಂಬ ಹೊಸ ಯೋಜನೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ರಸ್ತೆ ವಿವಾದಕ್ಕೆ ಸಂಬಂಧಿಸಿದಂತೆ ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕನಕಪುರದಲ್ಲಿ ಜಮೀನು ಮಾರಾಟ ಮಾಡಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಡದಿ ರೈತರ ಕೃಷಿ ಭೂಮಿ ಪಡೆಯಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ನೈಸ್ ಹೆಸರಿನಲ್ಲಿ ಹಣ ಲೂಟಿಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ನೈಸ್ ವಿರುದ್ಧ ಉಪವಾಸ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಏಕಗ್ರಾಮ ಕುಡಿಯುವ

0: ಯೋಜನೆಗಳಡಿ ಕೈಗೊಂಡ ಕಾಮಗಾರಿಗಳ ಪೈಕಿ ಶೇಕಡ 80% ಪೂರ್ಣಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನೂತನವಾಗಿ ನೇಮಕಗೊಂಡಿರುವ 53 ಕಿರಿಯ ಮತ್ತು ಸಹಾಯಕ ಇಂಜಿನಿಯರ್ಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ಬಹುಗ್ರಾಮ ಕುಡಿಯುವ ನೀರಿನ ಶೇಕಡ 40-45% ಕಾಮಗಾರಿ ಇನ್ನೂ ಪೂರ್ಣಗೊಳ್ಳಬೇಕಾಗಿದೆ. ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊಳವೆ ಬಾವಿಗಳು, ತೆರೆದ ಬಾವಿಗಳು, ಬತ್ತಿ ಹೋಗುತ್ತಿದ್ದ ಶಾಶ್ವತ ಜಲಮೂಲಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಮೀಸಲು ಅರಣ್ಯದಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ನೀಡುವಂತೆ ಬಿಜೆಪಿ ಆಗ್ರಹಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಾವನ್ನಪ್ಪಿದವರ ಕುಟುಂಬಕ್ಕೆ ಉದ್ಯೋಗ ಹಾಗೂ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಘಟನೆಯ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ದು ಸರ್ಕಾರ ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಸೀಮಿತಗೊಳಿಸುವ ಬದಲು ನ್ಯಾಯಾಂಗ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಅರಣ್ಯ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪವಾಗಿದೆಯೇ ಎಂಬುದರ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಹನೂರಿನಲ್ಲಿ ನಡೆದ ಶೂಟೌಟ್ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಕೊಳ್ಳೇಗಾಲ ಡಿವೈಎಸ್ಪಿ ಮೋಹನ್ ನೇತೃತ್ವದ ತಂಡ ಸ್ಥಳ ಮಹಜರು ನಡೆಸಿ ಮಾಹಿತಿ ಕಲೆ ಹಾಕಿದೆ. ಎಫ್ಎಸ್ಎಲ್ ತಜ್ಞರು ಹಾಗೂ ಬ್ಯಾಲಿಸ್ಟಿಕ್ ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಶೂಟೌಟ್ ನಡೆದ ಸಂದರ್ಭದಲ್ಲಿ ಹಾರಿಸಲಾಗಿದ್ದ ಗುಂಡುಗಳು ಮತ್ತು ಪೆಲೆಟ್ಸ್ಗಳನ್ನು ಸಂಗ್ರಹಿಸಿದ್ದಾರೆ. ಸ್ಥಳದಲ್ಲಿದ್ದ ರಕ್ತದ ಕಲೆಗಳ ಮಾದರಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ನಾಡ ಬಂದೂಕುಗಳಿಂದ ಹಾರಿದೆ ಎನ್ನಲಾದ ಗುಂಡಿನ ಚೂರುಗಳು ಮತ್ತು ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡಿನ ಚೂರುಗಳನ್ನು ಸಂಗ್ರಹಿಸಲಾಗಿದ್ದು ತಜ್ಞರು ತನಿಖೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಶೂಟೌಟ್ ನಡೆದ ದಿನ ಪರಾರಿಯಾಗಿ ಬದುಕುಳಿದ ಮನೆಯ ಮಂಗಲ ಗ್ರಾಮದ ಮಹಿಮಾ ದಾಸ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಘಟನೆ ನಡೆದಾಗ ನನಗೆ ತುಂಬಾ ಭಯವಾಯಿತು, ಪೊಲೀಸರನ್ನು ಕಂಡರೆ ಸ್ವಲ್ಪ ಭಯ ಇದೆ ಎಂದು ಹೇಳಿದ್ದಾರೆ. ಘಟನೆಯ ಬಳಿಕ ಆಸ್ಪತ್ರೆಗೆ ತೆರಳಿದ್ದಾಗಿಯೂ ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಮಿಳುನಾಡು ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಹಾಗೂ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಮಾತನಾಡಿ, ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿ ಮಾಧ್ಯಮದವರಿಗೆ ತಲುಪಬೇಕು. ವಾರ್ತಾಲಾಪ ಕಾರ್ಯಾಗಾರ ಮಾಧ್ಯಮದವರಿಗೊಂದು ಉತ್ತಮ ಅವಕಾಶ ಎಂದು ಅಭಿಪ್ರಾಯಪಟ್ಟರು. ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಮಾತನಾಡಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಫಸಲ್ ಬಿಮಾ ಯೋಜನೆ, ಧನಧಾನ್ಯ ಕೃಷಿ ಯೋಜನೆ, ನಮೋ ಡ್ರೋನ್ ದೀದಿ, ಇ ನ್ಯಾಮ್, ಮತ್ಸ್ಯ ಸಂಪದ ಯೋಜನೆ, ನವೋದ್ಯಮ, ಸ್ಟೆಮ್ ಮುಂತಾದ ಕೇಂದ್ರ ಪುರಸ್ಕೃತ ಯೋಜನೆಗಳು ಹಾಗೂ ಅವುಗಳ ಅನುಷ್ಠಾನದ ಅಂಕಿಅಂಶಗಳ ಕುರಿತು ಮಾಹಿತಿ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನುಷ್ಠಾನಗೊಳ್ಳುವ ಹಲವು ಯೋಜನೆಗಳು ಎಲ್ಲ ವ್ಯಕ್ತಿಗಳಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಮಾಧ್ಯಮದವರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಬಾಕಿ ಉಳಿದಿರುವ 2 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆ ಕೂಡಲೇ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ಕೆಲ ರೈತರು ರಾಮನಗರ ಜಿಬಿಡಿಎ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಟೌನ್ಶಿಪ್ ನಿರ್ಮಾಣದಿಂದ ರೈತರ ಭೂಮಿಗೆ ಉತ್ತಮ ಬೆಲೆ ಸಿಗುವುದರೊಂದಿಗೆ ರೈತರ ಆರ್ಥಿಕ ಸ್ಥಿತಿಯೂ ಸುಧಾರಣೆಯಾಗಲಿದೆ. ಸರ್ಕಾರ ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದರು. ಪ್ರಕರಣ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಿಳಗಿಹಳ್ಳಿ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ಆಟವಾಡುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಏಕಾಏಕಿ ಪಿಲ್ಲರ್ ಕುಸಿದು ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತ ಧನುಷ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದು

0: ಸ್ನೇಹಿತರೊಂದಿಗೆ ಶಾಲೆಯ ಆವರಣದಲ್ಲಿ ಆಟವಾಡುತ್ತಿದ್ದ ವೇಳೆ ಶಾಲೆಯ ಪಕ್ಕದಲ್ಲಿರುವ ಕಟ್ಟಡವೊಂದರ ಪಿಲ್ಲರ್ ಏಕಾಏಕಿ ಕುಸಿದು ಬಿದ್ದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಹಂದನಕೆರೆ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ 25 ವರ್ಷಗಳ ಅನುಭವ ಹೊಂದಿರುವ ಆಕಾಶವಾಣಿಯ ಉನ್ನತ ಶ್ರೇಣಿಯ ಕಲಾವಿದೆ ಹಾಗೂ ಹಿನ್ನೆಲೆ ಗಾಯಕಿ ಸಂಗೀತ ಬಾಲಚಂದ್ರ ಅವರು ಇದೇ 23ರಂದು 25 ಗಂಟೆಗಳ ಕಾಲ ನಿರಂತರವಾಗಿ ದಾಸರ ಪದಗಳನ್ನು ಹಾಡುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಗೀತ ಬಾಲಚಂದ್ರ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲೆಯ ಉದ್ದೇಶದೊಂದಿಗೆ ಈ ವಿಶಿಷ್ಟ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪಂಚವಿಶಂತಿ ಎಂಬ ಹೆಸರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮವು ಉಡುಪಿಯ ಶ್ರೀ ಕೃಷ್ಣ ಮಠದ ಸಮೀಪದ ಗೀತಾ ಮಂದಿರದ ಪುತ್ತಿಗೆ ನರಸಿಂಹ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆಯ ತವರೂರು, ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟನೆ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
3: ಕೇಳು ಜಾಣ ಸುದ್ದಿಯ ಕೇಳು.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 18 ಜೂನ್ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಆಕಾಶಕ್ಕೆ ಕೈಚಾಚಿದ ರೋಬೋಟ್, ಮೊಸರಿನಂತಹ ವಿದ್ಯುತ್ ಬ್ಯಾಟರಿ ಹಾಗೂ ಕವಣೆ ಬೀಸುವ ಜೇಡ.
1: ಆಕಾಶಕ್ಕೆ ಕೈಚಾಚಿದ ರೋಬಾಟು, ಬಾಲಹನುಮಂತನ ಕತೆ ಕೇಳಿದ್ದೀರಲ್ಲ? ಆಕಾಶದಲ್ಲಿ ಕೆಂಪಗೆ ಉರಿಯುತ್ತಿದ್ದ ಸೂರ್ಯನನ್ನು ಹಣ್ಣು ಅಂತ ಬಾಲಹನುಮಂತ ಭಾವಿಸಿದನಂತೆ. ಅದನ್ನು ಹಿಡಿದು ತಿಂದೇ ಬಿಡುತ್ತೇನೆ ಅಂತ ಆಕಾಶಕ್ಕೆ ಹಾರಿಬಿಟ್ಟನಂತೆ. ಅವನೇನಾದರೂ ಅದನ್ನು ಹಿಡಿದು ತಿಂದು ಬಿಟ್ಟರೆ ಲೋಕದ ಪಾಡೇನು ಎಂದು ಗಾಬರಿಯಾಗಿ ಬಾಲಹನುಮ ಹಾಗೆ ಮಾಡದಂತೆ ತಡೆದರು ಎನ್ನುತ್ತದೆ ನಮ್ಮ ರಾಮಾಯಣ ಮಹಾಭಾರತದ ಕತೆಗಳು. ಅದು ಕತೆ. ಆದರೆ ಇದೀಗ ಅದೇ ರೀತಿಯಲ್ಲಿ ಆಕಾಶದಲ್ಲಿ ಸುತ್ತುತ್ತಿರುವ ದೊಡ್ಡದೊಂದು ನೌಕೆಯನ್ನು ಹಿಡಿಯಲು ರೋಬೋಟು ಒಂದು ಗಗನಕ್ಕೆ ಹಾರಲಿದೆ. ಇನ್ನೊಂದು ತಿಂಗಳೊಳಗೆ ಅಮೆರಿಕದ ವ್ಯೋಮಯಾನ ಸಂಸ್ಥೆ ನಾಸಾದಿಂದ ಗುತ್ತಿಗೆ ಪಡೆದ ಖಾಸಗಿ ಸಂಸ್ಥೆ ಕೆಟಲಿಸ್ಟ್ ಸ್ಪೇಸ್ ಟೆಕ್ನಾಲಜೀಸ್ ತಯಾರಿಸಿರುವ ಲಿಂಕ್ ಎನ್ನುವ ರೋಬೋಟ್ ನೌಕೆ ಭೂಮಿಯಿಂದ ಮೇಲೆ ಹಾರಿ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನು ಸುತ್ತುತ್ತಿರುವ ಸ್ವಿಫ್ಟ್ ಎನ್ನುವ ಕಬೌತ ವೀಕ್ಷಣಾಲಯವನ್ನು ತಬ್ಬಿ ಹಿಡಿದು 200 ಕಿಲೋಮೀಟರ್ ಎತ್ತರಕ್ಕೆ ದೂಡಲಿದೆ. ಪ್ರಪಂಚದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಸ್ವಯಂಚಾಲಿತ ನೌಕೆಯೊಂದು ಅಂತರಿಕ್ಷದಲ್ಲಿ ಚಲಿಸುತ್ತಿರುವ ಮತ್ತೊಂದು ನೌಕೆಯನ್ನು ಹಿಡಿದು ತಡೆಯಲಿದೆ. ಈ ಕಥೆ ಆರಂಭವಾಗುವುದು 20 ವರ್ಷಗಳ ಹಿಂದೆ. ಸ್ವಿಫ್ಟ್ ಎಂಬ ಹೆಸರಿನ ಅಂತರಿಕ್ಷ ವೀಕ್ಷಣಾಲಯವನ್ನು ನಾಸಾ ಸಂಸ್ಥೆ 2004 ಅಂದರೆ 21ನೇ ಶತಮಾನದ ಆರಂಭದಲ್ಲಿ ಹಾರಬಿಟ್ಟಿತ್ತು. ಇದರಿಂದ ದೊರೆಯುವ ಮಾಹಿತಿ ಖಬೌತ ವಿಜ್ಞಾನಿಗಳಿಗೆ ಅತ್ಯಂತ ವಿಶಿಷ್ಟವಾದದ್ದು. ವಿಶ್ವದಲ್ಲಿ ದೂರ ದೂರದಲ್ಲಿರುವ ತಾರೆಗಳಿಂದ ಸಿಡಿದು ಹೊಮ್ಮುವ ಎಕ್ಸ್ರೇ, ಗ್ಯಾಮಾರೆ ಹಾಗೂ ಅವಕೆಂಪು ಕಿರಣಗಳಂತಹ ಸಾಧಾರಣ ದೂರದರ್ಶಕಗಳು ಗ್ರಹಿಸಲಾಗದ ಅದೃಶ್ಯ ಬೆಳಕಿನ ಚಿತ್ರಗಳನ್ನು ಈ ದೂರದರ್ಶಕ ಗ್ರಹಿಸುತ್ತದೆ. ಅದರ ಅಧ್ಯಯನದಿಂದ ತಾರೆಗಳ ಹುಟ್ಟು ಸಾವು, ವಿಶ್ವದ ಬೆಳವಣಿಗೆ, ವಿಕಾಸದ ಬಗ್ಗೆ ಹೊಸ ಅರಿವು ಮೂಡುತ್ತದೆ. ಈ ಉದ್ದೇಶದಿಂದ ಹಾರಬಿಟ್ಟ ಸ್ವಿಫ್ಟ್ ಸಾಕಷ್ಟು ಮಾಹಿತಿ

ಎನ್ನೇನೋ ಕೊಟ್ಟಿತು. ಆದರೆ ಇತ್ತೀಚೆಗೆ ಅದರ ಪಥ ಸ್ವಲ್ಪ ಬದಲಾಗಿತ್ತು. ಸಾಮಾನ್ಯವಾಗಿ ಅದು ಸಾಗಬೇಕಿದ್ದ ಹಾದಿಗಿಂತಲೂ ಇಂಚಿಂಚು ಎನ್ನುವಂತೆ ಕೆಳಗೆ ಸರಿಯುತ್ತಿತ್ತು. ಅರ್ಥಾತ್ ನಿಧಾನವಾಗಿ ಭೂಮಿಯತ್ತ ಕುಸಿಯುತ್ತಿದೆ ಎಂದಷ್ಟೆ. ಸಾಮಾನ್ಯವಾಗಿ ಸ್ವಿಫ್ಟ್ ಪ್ರತಿ ಗಂಟೆಗೆ 27,500 ಕಿಲೋಮೀಟರು ದೂರವನ್ನು ಕ್ರಮಿಸಬೇಕು. ಹಾಗೆಯೇ ಒಂದು ನಿಮಿಷದಲ್ಲಿ ಅದು ಒಂದು ಬದಿಯಿಂದ ಇನ್ನೊಂದು ಬದಿಗೆ ತನ್ನ ಕ್ಯಾಮೆರಾವನ್ನು ಹೊರಳಿಸಿ ಚಿತ್ರವನ್ನು ತೆಗೆಯುವಷ್ಟು ಚುರುಕಾಗಿದೆ. ಇದೇ ಕಾರಣದಿಂದಲೇ ಈ ವೀಕ್ಷಣಾಲಯಕ್ಕೆ ಸ್ವಿಫ್ಟ್ ಎಂದು ಹೆಸರಿಸಲಾಗಿದೆ. ಸ್ವಿಫ್ಟ್ ಎನ್ನುವ ಹಕ್ಕಿಫ್ಟ್ ಎನ್ನುವ ಹಕ್ಕಿ ನಮ್ಮೂರ ತಾಳೆ ಬಾನಾಡಿಯಂತಹ ಹಕ್ಕಿ. ಹಾರುತ್ತಲೇ ಹೊರಳಿ ತಟಕ್ಕನೆ ಕೀಟಗಳನ್ನು ಬೇಟೆಯಾಡಬಲ್ಲುದು. ಈ ವೀಕ್ಷಣಾಲಯವು ಸಾವಿರಾರು ಕಿಲೋಮೀಟರು ವೇಗದಿಂದ ಚಲಿಸುವಾಗಲೂ ಬದಿಗೆ ಹೊರಳಿ ಚಿತ್ರಗಳನ್ನು ತೆಗೆಯಬಲ್ಲುದಾದ್ದರಿಂದ ಈ ಹೆಸರನ್ನು ಕೊಡಲಾಗಿತ್ತು. ಹಾರಿಬಿಟ್ಟ ದಿನದಿಂದ 2030 ಇಸವಿಯವರೆಗೂ ಸ್ವಿಫ್ಟ್ ತನ್ನ ಪಥದಲ್ಲಿಯೇ ಮುಂದುವರಿಯುತ್ತದೆ ಎಂದು ಯೋಜಿಸಿದ್ದರು. ಮನುಷ್ಯ ಯೋಜಿಸಿದಂತೆ ಎಲ್ಲವೂ ನಡೆಯುವುದು ಉಂಟೆ? ಸ್ವಿಫ್ಟ್ನ ಕಥೆಯು ಹಾಗೆಯೇ ಆಯಿತು. 2 ಹಿಂದೆ ಸ್ವಿಫ್ಟ್ನ ಗತಿ ಕಡಿಮೆಯಾಗಿ ಅದರ ಪಥ ಬದಲಾಗಿರುವುದು ಕಂಡಿತು. 600 ಕಿಲೋಮೀಟರ್ನ ಬದಲಿಗೆ ಅದು 370 ಕಿಲೋಮೀಟರ್ನ ಎತ್ತರಕ್ಕೆ ಬಂದು ಸುತ್ತುತ್ತಿರುವುದು ತಿಳಿಯಿತು. ಇದೇ ರೀತಿಯಲ್ಲಿ ಅದನ್ನು ಬಿಟ್ಟರೆ ಇನ್ನೊಂದು ವರ್ಷದಲ್ಲಿ ಭೂಮಿಗೆ ಬಂದು ಬೀಳುವುದು ನಿಶ್ಚಿತ ಎಂದು ಭವಿಷ್ಯ ಹೇಳಿದವರು ಉಂಟು. ಆ ಭವಿಷ್ಯವನ್ನು ಸುಳ್ಳು ಮಾಡುವ ಯತ್ನವೇ ಈ ಲಿಂಕ್ ರೋಬೋಟಿನ ಹಾರಾಟ. ಅಂತರಿಕ್ಷದಲ್ಲಿರುವ ಉಪಗ್ರಹಗಳು ಭೂಮಿಗೆ ಬೀಳುವುದು ಅಪರೂಪವೇನಲ್ಲ. ಸ್ವಿಫ್ಟ್ಗಿಂತಲೂ ದೊಡ್ಡದಾದ ವೀಕ್ಷಣಾಲಯಗಳು, ಸ್ಪೇಸ್ ಲ್ಯಾಬ್ಗಳು, ಸ್ಪೇಸ್ ಸ್ಟೇಷನ್ಗಳು ಭೂಮಿಗೆ ಬಿದ್ದಿವೆ. 2019 ಇಸವಿಯಲ್ಲಿ ಹೀಗೆಯೇ ಒಂದು ಅಂತರಿಕ್ಷ ಪ್ರಯೋಗಾಲಯ ಹೇಳದೇ ಕೇಳದೆ ಭೂಮಿಗೆ ಬಂದು ಬಿದ್ದಿತ್ತು. ಅದು ಚೀನಾ ಹಾರಿಸಿದ್ದ ಮೊತ್ತ ಮೊದಲ ಅಂತರಿಕ್ಷ ಪ್ರಯೋಗಾಲಯ ಟಿಯಾಂಗಾಂಗ್. ಸಾಮಾನ್ಯವಾಗಿ ತಮ್ಮ ಆಯುಸ್ಸು ಮುಗಿಸಿದ ನೌಕೆಗಳು ಭೂಮಿಗೆ ಬೀಳುವುದನ್ನು ವಿಜ್ಞಾನಿಗಳು ನಿಯಂತ್ರಿಸಲು ಉಪಾಯಗಳನ್ನು ಮಾಡಿರುತ್ತಾರೆ. ಅವೆಲ್ಲವೂ ವಿಫಲವಾದರಷ್ಟೇ ನೌಕೆಗಳು ತಮ್ಮಂತಾವೇ ಭೂಮಿಗೆ ಬೀಳುತ್ತವೆ. ಟಿಯಾಂಗಾಂಗ್ ಅಂತರಿಕ್ಷಕ್ಕೆ ಹಾರಿದ ಒಂದೇ ವರ್ಷದಲ್ಲಿ ಮರಳಿ ಭೂಮಿಗೆ ಕುಸಿದಿತ್ತು. ಪುಣ್ಯಕ್ಕೆ ಅದು ಶಾಂತಸಾಗರದಲ್ಲಿ ಎಲ್ಲೋ ಹೋಗಿ ಬಿತ್ತು. ಜನವಸತಿ ಇರುವ ಕಡೆ ಅಷ್ಟು ದೊಡ್ಡ ನೌಕೆಗಳು ಬಂದು ಅಪ್ಪಳಿಸಿದರೆ ಆಗುವ ಅಪಾಯ ಉಲ್ಕಾಪಾತದಿಂದ ಆಗುವುದಕ್ಕಿಂತ ಕಡಿಮೆ ಏನಿರುವುದಿಲ್ಲ. ಟಿಯಾಂಗಾಂಗು ಹಿಂದೆ 50 ಮೊದಲು 1979 ನಾಸಾ ಅಂತರಿಕ್ಷದಲ್ಲಿ ಇರಿಸಿದ್ದ ಸ್ಕೈಲ್ಯಾಬ್ ಎನ್ನುವ ನೌಕೆಯು ಇದೇ ರೀತಿ ನಿಯಂತ್ರಣ ತಪ್ಪಿ ಭೂಮಿಗೆ ಮರಳಿತು. ಆಗ ಗಂಟೆಗೊಮ್ಮೆ ಎನ್ನುವಂತೆ ಅದನ್ನು ಗಮನಿಸಿ ವರದಿ ನೀಡುತ್ತಿದ್ದರು. ಅದು ಬಂದು ಬೀಳಬಹುದಾದ ಜಾಗಗಳಲ್ಲಿದ್ದ ಜನರಿಗೆ ಎಚ್ಚರ ನೀಡುತ್ತಿದ್ದರು. ಪುಣ್ಯಕ್ಕೆ ಅದುವೂ ಕೂಡ ಜನವಸತಿ ಇಲ್ಲದ ಮರುಭೂಮಿಯಲ್ಲಿ ಬಿದ್ದು ಬೂದಿಯಾಗಿತ್ತು. ಅಂದಿನಿಂದಲೂ ಅಂತರಿಕ್ಷಕ್ಕೆ ಹಾರಿಬಿಡುವ ಎಲ್ಲ ನೌಕೆಗಳ ಅಂತ್ಯವನ್ನು ಅವು ಹಾರುವ ಮೊದಲೇ ತೀರ್ಮಾನಿಸಲಾಗಿರುತ್ತದೆ. ಹಾಗಿದ್ದು ಸ್ವಿಫ್ಟ್ನ ಯೋಜನೆ ಕೈಕೊಟ್ಟಿತ್ತು. ಇದಕ್ಕೆ ಕಾರಣ ಅಚಾನಕ್ಕಾಗಿ ಆದ ಒಂದು ಸೌರ ವಿದ್ಯಮಾನ. 4 ಹಿಂದೆ ಸೂರ್ಯನಲ್ಲಿ ಅತೀವ ಚಟುವಟಿಕೆಗಳು ಕಂಡುಬಂದವು. ಸೂರ್ಯನಲ್ಲಿ ಪ್ರತಿ 11 ಈ ರೀತಿಯಲ್ಲಿ ಸೌರಮಾರುತ, ಸೌರಕಲೆ ಮೊದಲಾದ ಚಟುವಟಿಕೆಗಳು ಮೇರುಮಟ್ಟವನ್ನು ಮುಟ್ಟುತ್ತವೆ. ಆದರೆ ಈ ಬಾರಿ ಇದು ತುಸು ಹೆಚ್ಚೇ ತೀವ್ರವಾಗಿತ್ತಿತ್ತು. ಅದರ ಫಲವಾಗಿ ಬೀಸಿದ ಸೌರಮಾರುತ ಭೂಮಿಯ ವಾಯುಮಂಡಲದ ಹೊರಪದರವನ್ನು ಬಿಸಿ ಮಾಡಿ ಉಬ್ಬಿಸಿತ್ತು. ಇದರಿಂದಾಗಿ ಅಂತರಿಕ್ಷದಲ್ಲಿ ಚಲಿಸುತ್ತಿದ್ದ ನೌಕೆಗಳಿಗೆ ಎದುರು ಗಾಳಿ ಬೀಸಿದಂತಾಗಿ ಅವುಗಳ ಗತಿ ನಿಧಾನವಾದುವು. ಗತಿ ನಿಧಾನವಾದ ಕೂಡಲೇ ಅಂತರಿಕ್ಷ ದೀಕ್ಷ ನೌಕೆಗಳ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಹೆಚ್ಚಾಗುವುದರಿಂದ ಅವು ನಿಧಾನವಾಗಿ ಭೂಮಿಯತ್ತ ಚಲಿಸುತ್ತವೆ. ಸ್ವಿಫ್ಟ್ಗೆ ಆಗಿದ್ದೂ ಇದೆ. ಅದು ಯೋಜಿಸಿದ್ದಕ್ಕಿಂತಲೂ ಹೆಚ್ಚು ಕುಸಿಯಲಾರಂಭಿಸಿತ್ತು. ಫೆಬ್ರವರಿ ತಿಂಗಳಿನಿಂದ ನೌಕೆಯ ಕುಸಿತ ಇನ್ನೂ ಹೆಚ್ಚಾಗದಿರಲಿ ಎಂದು ಅದರ ಎಲ್ಲ ವೈಜ್ಞಾನಿಕ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈ 4 ಸ್ವಿಫ್ಟ್ ಇಲ್ಲದಿದ್ದರೆ ಏನಾಗುತ್ತದೆ ಅನ್ನುವ ಅರಿವು ಜಗತ್ತಿನ ಖಗೋಳ ವಿಜ್ಞಾನಿಗಳಿಗೆ ಆಗಿದೆಯಂತೆ. ಅದರಿಂದ ದೊರೆಯುತ್ತಿದ್ದ ಅಮೂಲ್ಯ ಮಾಹಿತಿ ಇಲ್ಲದೆಯೇ ಹೊರವಿಶ್ವದಲ್ಲಿನ ಆಗುಹೋಗುಗಳ ಬಗ್ಗೆ ತಿಳಿಯುವುದು ಕಷ್ಟವಾಗಿ. ಹೀಗೆ ಸ್ವಿಫ್ಟ್ ಸಂಗ್ರಹಿಸುವ ಮಾಹಿತಿಯು ಜಗತ್ತಿನ ಬಹುತೇಕ ಖಗೋಳ ವಿಜ್ಞಾನದ ಸಂಶೋಧನೆಗಳಿಗೆ ಅಮೂಲ್ಯವಾದ್ದರಿಂದ ಈ ನೌಕೆಯನ್ನು ಇದ್ದಲ್ಲಿಯೇ ಉಳಿಸಿಕೊಳ್ಳುವುದು ಸಾಧ್ಯವೇ ಎಂಬ ಯೋಚನೆ ಹುಟ್ಟಿತು. ನಾಸಾ 1 ಹಿಂದೆ ಅದಕ್ಕಾಗಿ ಇಂಗ್ಲೆಂಡಿನ ಕೆಟಲಿಸ್ಟ್ ಸಂಸ್ಥೆಗೆ ರೋಬೋ ನೌಕೆಯನ್ನು ತಯಾರಿಸಲು ಗುತ್ತಿಗೆ ನೀಡಿತು. ಕೆಟಲಿಸ್ಟ್ ಸಂಸ್ಥೆ ಕೇವಲ 7 ನೌಕೆಯ ವಿನ್ಯಾಸದಿಂದ ಮೊದಲುಗೊಂಡು ತಯಾರಿ ಅವರೆಗೆ ಎಲ್ಲ ಕೆಲಸಗಳನ್ನು ಮುಗಿಸಿದೆ. ಇದೀಗ ನೌಕೆ ನಾಸಾದ ಪರೀಕ್ಷಣ ಕೇಂದ್ರದಲ್ಲಿ ಪರೀಕ್ಷೆಗೆ ಒಳಪಟ್ಟಿದೆ.

ಅಂತರಿಕ್ಷಕ್ಕೆ ಹಾರಿದ ಒಂದು ವಾರದೊಳಗೆ ಲಿಂಕ್ ನೌಕೆ ಸ್ವಿಫ್ಟ್ ದೂರದರ್ಶಕದ ಬಳಿಗೆ ಸಾರಲಿದೆ. ಒಂದೆರಡು ವಾರ ಅದರ ಜೊತೆಗೆ ಭೂಮಿಯನ್ನು ಸುತ್ತಲಿದೆ. ಈ ಅವಧಿಯಲ್ಲಿ ಸ್ವಿಫ್ಟ್ ನೌಕೆಗೆ ಆಗಿರುವ ಹಾನಿ, ಅದನ್ನು ಸರಿಪಡಿಸಲು ಬೇಕಾಗುವ ಸಿದ್ಧತೆ ಮೊದಲಾದವುಗಳ ಬಗ್ಗೆ ಸ್ಪಷ್ಟ ಚಿತ್ರವನ್ನು ಭೂಮಿಯಲ್ಲಿರುವ ವಿಜ್ಞಾನಿಗಳಿಗೆ ಒದಗಿಸಲಿದೆ. ಅನಂತರ ನಿಧಾನವಾಗಿ ಅದು ಸ್ವಿಫ್ಟ್ ನೌಕೆ

0: ಆಚೀಚೆ ಆದರೂ ಎರಡರಲ್ಲಿ ಒಂದು ಅಥವಾ ಎರಡೂ ನೌಕೆಗೂ ಅಪಾಯ ಕಟ್ಟಿಟ್ಟದ್ದು. ಹೀಗೆ ಅಡ್ಡಿಗಳನ್ನು ದೂರವಿಟ್ಟು ತಾಲೆಬಾನಾಡಿಯಂತೆಯೇ ಹಾರುತ್ತಿರುವ ಸ್ವಿಫ್ಟ್ ಅನ್ನು ಹಿಡಿದುಕೊಳ್ಳುತ್ತದೆ. ನಂತರ ಅದರೊಟ್ಟಿಗೆ ಸ್ವಲ್ಪ ಸ್ವಲ್ಪವೇ ವೇಗವನ್ನು ಹೆಚ್ಚಿಸಿಕೊಂಡು ಸ್ವಿಫ್ಟ್ ಅನ್ನು ಇನ್ನೂ ಎತ್ತರದ ಪಥಕ್ಕೆ 600 ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ದು ಬಿಡಲಿದೆ. ಅನಂತರ ನಿಧಾನವಾಗಿ ಬಾಹುಗಳನ್ನು ಬಿಡಿಸಿಕೊಂಡು ದೂರ ಸರಿಯಲಿದೆ. ಇವಿಷ್ಟನ್ನು ಮಾಡುವುದಕ್ಕೆ ನಾಸಾ $3 ಕೋಟಿ ತೆಗೆದಿಟ್ಟಿದೆ. ಇದು ಕಡಿಮೆಯೇ, ಯಾಕೆಂದರೆ ಮತ್ತೊಂದು ಸ್ವಿಫ್ಟ್ ನೌಕೆಯನ್ನು ಹೊಸದಾಗಿ ಸಿದ್ಧಪಡಿಸಲು ಇದರ 10 ಪಟ್ಟು ವೆಚ್ಚ ಮಾಡಬೇಕಾದೀತು. ಅದಕ್ಕೆ ಬದಲು ಈ ಯತ್ನ ಸಫಲವಾದಲ್ಲಿ ಕಡಿಮೆ ವೆಚ್ಚದಲ್ಲಿಯೇ ಸ್ವಿಫ್ಟ್ ಅನ್ನು ಉಳಿಸಿಕೊಂಡಂತೆ. ಒಂದು ವೇಳೆ ಈ ಯತ್ನ ವಿಫಲವಾದರೂ ಅದರಿಂದ ಕಲಿತ ಪಾಠಗಳು ವ್ಯರ್ಥವಂತೂ ಆಗುವುದಿಲ್ಲ ಎನ್ನುವುದು ನಾಸಾದ ಯೋಚನೆ.
1: ಮೊಸರಿನಂತಹ ವಿದ್ಯುತ್ ಬ್ಯಾಟರಿ, ಬ್ಯಾಟರಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಒಂದಾನೊಂದು ಕಾಲದಲ್ಲಿ ಕೆಲವರಿಗಷ್ಟೇ ಇದರ ಪರಿಚಯವಿರುತ್ತಿತ್ತು. ಆದರೆ ಮೊಬೈಲ್ ಯುಗದಲ್ಲಿ ಬ್ಯಾಟರಿ ಎನ್ನುವ ಸಾಧನದ ಬಗ್ಗೆ ಹಾಗೂ ಅದರಲ್ಲಿ ವಿದ್ಯುತ್ತನ್ನು ಕಾದಿಡುವ ಚಾರ್ಜಿಂಗ್ ಬಗ್ಗೆ ತಿಳಿಯದವರೇ ಇಲ್ಲ. ವಿದ್ಯುತ್ತು ಎಂದರೇನೆಂದು ತಿಳಿಯದವರು ಬ್ಯಾಟರಿಯ ಚಾರ್ಜ್ ಕಡಿಮೆಯಾಗಿದೆ, ಮುಗಿದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ದಿನಗಳು ಇವು. ಮೊಸರಿನಂತಹ ಬ್ಯಾಟರಿಯು ಸಾಧ್ಯವಂತೆ, ಅಂದರೆ ಮೊಸರಿನಂತೆಯೇ ಮೃದುವಾದ ವಿದ್ಯುತ್ತನ್ನು ಶೇಖರಿಸಿಟ್ಟುಕೊಳ್ಳುವ ಸಾಧನ ತಯಾರಾಗುತ್ತಿದೆ. ಲೋಹದ ಪ್ರಭಾವವೇ ಹೆಚ್ಚಿರುವ ಬ್ಯಾಟರಿಗಳ ಪ್ರಾಬಲ್ಯವನ್ನು ಕುಗ್ಗಿಸುವ ಇಂತಹ ಸಂಶೋಧನೆಯೊಂದರ ವಿವರಗಳನ್ನು ಸೆಲ್ ಪತ್ರಿಕೆ ಪ್ರಕಟಿಸಿದೆ. ಬೆಳಕಿಗೆ ತೆರೆದಿಟ್ಟಾಗ ಅಥವಾ ವಿದ್ಯುತ್ತನ್ನು ಹರಿಸಿ ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗುವ ದ್ರವವೊಂದನ್ನು ತಯಾರಿಸಲಾಗಿದೆಯಂತೆ. ಅನಂತರ ಬೇಕೆಂದಾಗ ಅದರಿಂದ ವಿದ್ಯುತ್ತನ್ನು ಪಡೆಯಬಹುದು ಎನ್ನುವ ಸ್ವಾರಸ್ಯಕರ ವಿಷಯವನ್ನು ಅಮೆರಿಕೆಯ ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಸ್ಯಾಮ್ಯುಯಲ್ ಸ್ಟಪ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಬ್ಯಾಟರಿ ಎಂದರೆ ಇನ್ನೇನಲ್ಲ, ವಿದ್ಯುತ್ ಚಾರ್ಜು ಅಥವಾ ವಿದ್ಯುತ್ ಆವೇಶ ಇರುವ ಕಣಗಳನ್ನು ಸಂಗ್ರಹಿಸಿಟ್ಟುಕೊಂಡ ಸಾಧನ. ಸಾಮಾನ್ಯವಾಗಿ ನಾವು ಬಳಸುವ ಎಲ್ಲಾ ಬ್ಯಾಟರಿಗಳಲ್ಲಿಯೂ ವಿದ್ಯುತ್ತನ್ನು ಧನ ಅಥವಾ ಪಾಸಿಟಿವ್ ಮತ್ತು ಋಣ ಅಥವಾ ನೆಗೆಟಿವ್ ಎನ್ನುವ ಎರಡು ಬಗೆಯ ವಿದ್ಯುತ್ ಆವೇಶಗಳನ್ನಾಗಿ ಸಂಗ್ರಹಿಸಲಾಗಿರುತ್ತದೆ. ಋಣ ಆವೇಶ ಇರುವ ಕಣಗಳಲ್ಲಿ ಅಧಿಕವಾಗಿ ಇರುವ ಇಲೆಕ್ಟ್ರಾನು ಧನ ಆವೇಶ ಇರುವ ಕಣಗಳ ಬಳಿಗೆ ಹೋಗದಂತೆ ತಡೆಗಟ್ಟಲಾಗಿರುತ್ತದೆ. ವಿದ್ಯುತ್ ಹರಿಯಬಲ್ಲ ಲೋಹದ ತಂತಿಯಿಂದ ಈ ಎರಡೂ ಧ್ರುವಗಳನ್ನು ಜೋಡಿಸಿ ಇಲೆಕ್ಟ್ರಾನುಗಳಿಗೆ ಹರಿದು ಹೋಗಲು ಹಾದಿ ಮಾಡಿಕೊಟ್ಟಾಗ ವಿದ್ಯುತ್ತು ಹರಿಯುತ್ತದೆ. ಫೋನು, ಬ್ಯಾಟರಿ ದೀಪ, ಹೆಡ್ಫೋನ್ಗಳು ಕೆಲಸ ಮಾಡುತ್ತವೆ. ಸ್ಕೂಟರು, ಕಾರುಗಳಲ್ಲಿ ಇರುವ ಬ್ಯಾಟರಿಗಳ ಕೆಲಸವೂ ಇದೇ ರೀತಿಯೇ. ಈ ಎಲ್ಲ ಬ್ಯಾಟರಿಗಳಲ್ಲಿಯೂ ಲೋಹದ ವಸ್ತುಗಳದ್ದೇ ಪ್ರಧಾನ ಪಾತ್ರ. ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಅಥವಾ ಲೀಥಿಯಂನಂತಹ ಲೋಹಗಳ ಸಂಯುಕ್ತಗಳನ್ನು ಚಾರ್ಜ್ ಹಿಡಿದಿಡಲು ಬಳಸುತ್ತಾರೆ. ವಿದ್ಯುತ್ ಹರಿಸಿದಾಗ ಈ ಲೋಹಗಳ ಸಂಯುಕ್ತಗಳು ಇಲೆಕ್ಟ್ರಾನುಗಳನ್ನು ಹೆಚ್ಚೆಚ್ಚು ಸಂಗ್ರಹಿಸಿಟ್ಟುಕೊಳ್ಳಬಲ್ಲವು. ಬ್ಯಾಟರಿ ಲೋಕದಲ್ಲಿ ಲೋಹಗಳ ಈ ಪ್ರಾಧಾನ್ಯವೇ ಒಂದು ತೊಡಕುವಾಗಿದೆ. ಲೋಹಗಳ ಸರಬರಾಜು ಎಲ್ಲಾ ಕಡೆಯೂ ಒಂದೇ ತರನಾಗಿಲ್ಲ. ಲೀಥಿಯಂನಂತಹ ಕೆಲವು ಲೋಹಗಳಂತೂ ಚೀನಾ, ಆಸ್ಟ್ರೇಲಿಯಾ, ಅಮೆರಿಕಾದಂತಹ ಕೆಲವೇ ರಾಷ್ಟ್ರಗಳಲ್ಲಿ ಹೆಚ್ಚು ದೊರೆಯುವುದರಿಂದ ಬ್ಯಾಟರಿಗಳನ್ನು ಬೇಕೆಂದ ರೀತಿಯಲ್ಲಿ ಬಳಸಲಾಗುತ್ತಿಲ್ಲ. ಲೋಹಗಳೇ ಇಲ್ಲದ ಬ್ಯಾಟರಿಯನ್ನು ತಯಾರಿಸಬಹುದೇ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಲೀಥಿಯಂ ಮೊದಲಾದ ಲೋಹಗಳಂತೆ ಸಾಮಾನ್ಯ ಸ್ಥಿತಿಯಲ್ಲಿಯೂ, ಅಂದರೆ ಸಾಮಾನ್ಯ ಉಷ್ಣತೆಯಲ್ಲಿಯೂ ಹೆಚ್ಚೆಚ್ಚು ಇಲೆಕ್ಟ್ರಾನ್ಗಳನ್ನು ಸೇರಿಸಿಟ್ಟುಕೊಳ್ಳಬಲ್ಲ ಅಣುರಚನೆ ಇರುವ ವಸ್ತುಗಳು ಬೇಕು. ಅಂತಹ ರಚನೆ ಸಾಧ್ಯವಾದರೆ ಬಹುಶಃ ಇಲೆಕ್ಟ್ರಾನ್ಗಳನ್ನು ತನ್ಮೂಲಕ ವಿದ್ಯುತ್ತನ್ನು ಸಂಗ್ರಹಿಸಿಟ್ಟುಕೊಳ್ಳುವ ವಸ್ತುಗಳನ್ನು ಸೃಷ್ಟಿಸಬಹುದು. ಇದು ಸ್ಟಪ್ ತಂಡದ ಯೋಚನೆ. ಈ ಯೋಚನೆಯ ಜಾಡು ಹಿಡಿದು ನಡೆದ ಇವರು ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗಿ, ವಿದ್ಯುತ್ ಖಾಲಿಯಾದಾಗ ಮೊದಲಿನಂತೆ ನೀರಾಗುವ ವಸ್ತುವನ್ನು ಸೃಷ್ಟಿಸಿದ್ದಾರೆ. ಇಲೆಕ್ಟ್ರಾನ್ಗಳನ್ನು ಕೂಡಿಸಲು ಇದಕ್ಕೆ ವಿದ್ಯುತ್ತೇ ಬೇಕಿಲ್ಲ. ಬಿಸಿಲಿನಲ್ಲಿರುವ ಶಕ್ತಿಯಿಂದಲೇ ಅಧಿಕ ಇಲೆಕ್ಟ್ರಾನ್ಗಳನ್ನು ಇದು ಹೀರಿಕೊಂಡು ಸಂಗ್ರಹಿಸಬಲ್ಲದು. ಅರ್ಥಾತ್ ಮೃದುವಾದೊಂದು ಸೌರವಿದ್ಯುತ್ ಫಲಕ ಕಂ ಬ್ಯಾಟರಿಯೂ ಆಗಬಹುದು. ಸ್ಟಪ್ ಅವರಿಗೆ ಈ ನಿಟ್ಟಿನಲ್ಲಿ ಪ್ರೇರಣೆಯಾಗಿದ್ದು ಜೀವಕೋಶಗಳ ಹೊದಗೆಯಲ್ಲಿರುವ ಬೃಹತ್ ಪಾಲಿಮರ್ ಅಣುಗಳು. ಪ್ರೋಟೀನ್ನಿಂದ ತಯಾರಾದ ಈ ಅಣುಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ. ಜೀವಕೋಶದಲ್ಲಿರುವ ಶಕ್ತಿಯನ್ನು ಹೀರಿಕೊಂಡು ಇಲ್ಲವೇ ತಮ್ಮಲ್ಲಿದ್ದ ಶಕ್ತಿಯನ್ನು ಬಿಟ್ಟುಕೊಟ್ಟು ಆಕಾರವನ್ನು ಬದಲಾಯಿಸಿಕೊಳ್ಳುತ್ತವೆ. ಇದೇ ಕೆಲಸವನ್ನು ಅವು ವಿದ್ಯುತ್ತನ್ನು ಹಿಡಿದಿಟ್ಟುಕೊಂಡು ಮಾಡಿದರೆ ಬ್ಯಾಟರಿಗೆ ತಕ್ಕ ವಸ್ತು ಸಿಕ್ಕಂತೆಯೇ ಸರಿ. ಹೀಗೆ ಇಲೆಕ್ಟ್ರಾನುಗಳು ಕೂಡಿದ ಕೂಡಲೇ ಆಕಾರ ಹಾಗೂ ರಚನೆಯನ್ನು ಬದಲಾಯಿಸಿಕೊಳ್ಳಬಲ್ಲ ಪಾಲಿಮರ್ಗಳನ್ನು ತಯಾರಿಸಲು ಸ್ಟೆಪ್ ತಂಡ ಹೊರಟು. ಇದಕ್ಕಾಗಿ ಇವರು ಎರಡು ವಿಭಿನ್ನ ಪಾಲಿಮರ್ ಅಣುಗಳನ್ನು ಬೆಸೆದರು. ಅಮೈನೋ ನಾಫ್ತಲಿನ್ನಿಂದ ತಯಾರಾದ ಒಂದು ಅಣು ಶಕ್ತಿಯನ್ನು ಹೀರಿಕೊಂಡು ಇಲೆಕ್ಟ್ರಾನ್ ಅನ್ನು ಬಿಡುಗಡೆ ಮಾಡಬಲ್ಲದು. ಅದರ ಜೊತೆಗೆ ಇರುವ ಮೀಥೈಲ್ ವಯೋಲಿಜನ್ ಎನ್ನುವ ಅಣುವು ಈ ಇಲೆಕ್ಟ್ರಾನ್ಗಳನ್ನು ಹೀರಿಕೊಳ್ಳಬಲ್ಲದು. ಇವೆರಡೂ ಹೀಗೆ ಶಕ್ತಿಯನ್ನು ಹೀರಿಕೊಂಡು ಬದಲಾದ ಫಲವಾಗಿ ಒಂದಿನ್ನೊಂದಕ್ಕೆ ಇನ್ನಷ್ಟು ಭದ್ರವಾಗಿ ಅಂಟಿಕೊಳ್ಳುತ್ತವೆ. ಅಂಟಿಕೊಂಡು ಅದೇ ಸ್ಥಿತಿಯಲ್ಲಿ ಇರುತ್ತವೆ. ಆದರೆ ಈ ಸ್ಥಿತಿ ಹೀಗೇ ಇರಬೇಕೆಂದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಇದು ಮರಳಿ ಮೊದಲಿನ ಸ್ಥಿತಿಗೆ ಬರುವಂತೆ ಮಾಡಬಹುದು. ಅಂತಹ ಅವಕಾಶ ಒದಗಿಸಿದಾಗ ಇವು ಸಂಗ್ರಹಿಸಿಟ್ಟುಕೊಂಡ ಇಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟು ಮೊದಲಿನ ಸ್ಥಿತಿಗೆ ಮರಳುತ್ತವೆ, ಅಂದರೆ ಬ್ಯಾಟರಿಯಂತೆ ಕೆಲಸ ಮಾಡುತ್ತವೆ ಅಂತ ಅರ್ಥ. ಸ್ಟಪ್ ತಂಡ ತಯಾರಿಸಿರುವ ಇದು ಹಳದಿ ಬಣ್ಣದ ದ್ರವ. ವಿಶೇಷವೆಂದರೆ ಇದಕ್ಕೆ ಶಕ್ತಿ ಇಂಥದ್ದೇ ಮೂಲದಿಂದ

0: ಇಂದ ಒದಗಬೇಕು ಎಂದಿಲ್ಲ. ಬೆಳಕು, ವಿದ್ಯುತ್, ಎಕ್ಸ್ರೇ ಅಥವಾ ರಾಸಾಯನಿಕ ಕ್ರಿಯೆ ಯಾವುದಾದರೂ ಆದೀತು. ಬಿಡುಗಡೆಯಾದ ಶಕ್ತಿಯನ್ನು ಹೀರಕೊಂಡು ಹಾಲು ಮೊಸರಾದ ಹಾಗೆ ಜೆಲ್ಲಿಯಾಗಿ ಬಿಡುತ್ತದೆ. ಈ ಜೆಲ್ಲಿಯನ್ನು ಹಾಗೆಯೇ ಎತ್ತಿಟ್ಟು ಬೇಕೆಂದಾಗ ಅದಕ್ಕೊಂದಿಷ್ಟು ಗಾಳಿಯನ್ನು, ಆಕ್ಸಿಜನ್ ಅನ್ನು ಅಥವಾ ಇಲೆಕ್ಟ್ರಾನ್ಗಳನ್ನು ಬೇಡುವ ರಾಸಾಯನಿಕ ಅಣುಗಳ ಜೊತೆಗೆ ತೆರೆದಿಟ್ಟರೆ ಸಾಕು. ತನ್ನಲ್ಲಿರುವ ಇಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟು ಮೊದಲಿನಂತೆ ದ್ರವವಾಗುತ್ತವೆ, ಹಾಲಿನಂತೆ ಆಗುತ್ತದೆ. ಮತ್ತೆ ಅವುಗಳನ್ನು ಚಾರ್ಜ್ ಮಾಡಿದರೆ ಜೆಲ್ಲಿಯಾಗುತ್ತದೆ. ಹಾಗಾದರೆ ಇನ್ನು ಮೇಲೆ ನೀರಿನ ಟ್ಯಾಂಕ್ನಂತೆ ಈ ವಸ್ತು ತುಂಬಿದ ಗಾಜಿನ ಟ್ಯಾಂಕನ್ನು ಅಥವಾ ಈ ವಸ್ತು ತುಂಬಿದ ಪಾರದರ್ಶಕ ಟ್ಯೂಬ್ಗಳನ್ನು ಮನೆಯ ಸೂರಿನ ಮೇಲಿಟ್ಟು ಸೌರಶಕ್ತಿಯನ್ನು ತಯಾರಿಸಬಹುದಲ್ಲ ಎಂದು ಖುಷಿಯಾದೀರಾ? ತಾಳಿ, ಆ ದಿನಗಳು ಇನ್ನೂ ಬಂದಿಲ್ಲ. ಏಕೆಂದರೆ ಸದ್ಯಕ್ಕೆ ಸ್ಟಪ್ ಅವರು ಇಂತಹ ವಸ್ತುವಿನ ಸೃಷ್ಟಿ ಸಾಧ್ಯ ಎಂದಷ್ಟೇ ತೋರಿಸಿಕೊಟ್ಟಿದ್ದಾರೆ. ಆದರೆ ಈ ದ್ರವದೊಳಗೆ ಎಷ್ಟು ವಿದ್ಯುತ್ ತುಂಬಬಹುದು ಎನ್ನುವುದು ಸಿದ್ಧವಾಗಬೇಕು. ದಾಸ್ತಾನಿಟ್ಟ ಶಕ್ತಿಯನ್ನು ನಿಯಂತ್ರಿತವಾಗಿ ಹೇಗೆ ಹೊರತೆಗೆಯುವುದು ಎನ್ನುವುದಕ್ಕೂ ಉಪಾಯ ಹುಡುಕಬೇಕು. ಆಮೇಲಷ್ಟೇ ಇದು ಬ್ಯಾಟರಿಯಾಗಿ ಕೆಲಸ ಮಾಡಬಲ್ಲದು. ಅದೇನೇ ಆಗಲಿ, ಲೋಹವೇ ಇಲ್ಲದ ಬ್ಯಾಟರಿಯ ತಯಾರಿಕೆ ಸಾಧ್ಯ ಎನ್ನುವ ಆಸೆಯನ್ನು ಇದು ಹುಟ್ಟಿಸಿದೆ. ದೇಹದಲ್ಲಿ ಬಳಸುವ ಪೇಸ್ ಮೇಕರ್ ಮೊದಲಾದ ಸಾಧನಗಳಿಗೆ ಲೋಹವಿಲ್ಲದ ನಿರಭಯಕಾರಿಯಾದ ವಿದ್ಯುದಾಗಾರವನ್ನು ಈ ಜೆಲ್ಲಿ ಒದಗಿಸಬಹುದು ಎನ್ನುವ ಆಶಯ ಸ್ಟೆಪ್ ಅವರದ್ದು. ಕಾದು ನೋಡೋಣ.
1: ಕವಣೆ ಬೀಸುವ ಜೇಡ. ಜೇಡ ಬಲೆ ಕಟ್ಟುವುದನ್ನು ನೋಡಿದ್ದೇವೆ. ಬಲವಾದ ಹಾಗೂ ಸುಂದರವಾದ ಬಲೆಯನ್ನು ಕಟ್ಟಿ ಬೇಟೆ ಅಲ್ಲಿಗೆ ಬರಲಿ ಎಂದು ಕಾಯ್ದು ಕುಳಿತುಕೊಳ್ಳುತ್ತದೆ. ಕೆಲವು ಜೇಡುಗಳು ಖೆಡ್ಡ ತೋಡುವುದುಂಟು. ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇದೀಗ ಇನ್ನೊಂದು ಸುದ್ದಿ ಬಂದಿದೆ. ಆಸ್ಟ್ರೇಲಿಯಾದ ಒಂದು ಜೇಡ ತನ್ನ ಬೇಟೆಯನ್ನು ಗಾಳ ಹಾಕಿ ಟಟಕ್ಕನೆ ತನ್ನೆಡೆಗೆ ಸೆಳೆದುಕೊಳ್ಳುತ್ತದಂತೆ. ಪಾಪ, ಬೇಟೆ ಜೇಡನ ಬಲೆ ಅಪಾಯ ಎಂದು ತಿಳಿದು ಅದನ್ನು ಕತ್ತರಿಸಲು ಹೋಗುತ್ತದಂತೆ. ಅದೇ ಅದಕ್ಕೆ ಮುಳುವಾಗಿ ನೇರವಾಗಿ ಜೇಡನ ಬಳಿಗೆ ಹೋಗಿ ಬೀಳುವಂತಾಗುತ್ತದಂತೆ. ಆಸ್ಟ್ರೇಲಿಯಾದ ಮೆಕ್ವಾಯಿರಿ ವಿಶ್ವವಿದ್ಯಾನಿಲಯದ ಪ್ರಕೃತಿ ವಿಜ್ಞಾನಿ ಅಜಯ್ ನರೇಂದ್ರ ಮತ್ತು ಸಂಗಡಿಗರು ಹೀಗೊಂದು ಜೇಡವನ್ನು ಪತ್ತೆ ಮಾಡಿದ್ದಾರೆ. ಪ್ರೊಪೋಸ್ಥಿರಾ ಕುಲಕ್ಕೆ ಸೇರಿದ ಈ ಜೇಡ ಆಸ್ಟ್ರೇಲಿಯಾದ ಕವಣೆ ಬೀಸಿ ಬೇಟೆಯಾಡುವ ಜೇಡಗಳಲ್ಲಿ ಒಂದು. ಕೀಟಗಳಲ್ಲಿ ಮಿಡತೆಗಳು, ಕೆಲವು ಜಲವಾಸಿ ಕೀಟಗಳು ಹಾಗೂ ಜೇಡುಗಳು ಈ ರೀತಿಯಲ್ಲಿ ಕವಣೆ ಬೀಸಿ ಬೇಟೆಯಾಡುತ್ತವೆ. ಅರ್ಥಾತ್ ಎಲ್ಲಿಯೋ ಒಂದೆಡೆ ಸ್ಪ್ರಿಂಗ್ ಮೇಲೆ ಮುಚ್ಚಳ ಹೊದಿಸಿ ಮುಚ್ಚಳವನ್ನು ಒತ್ತಿದೊಡನೆ ಸಿಡಿದೇಳುವ ಸಾಧನದಂತೆ ಇವು ಬೇಟೆಗಳು ಮುಟ್ಟಿದೊಡನೆ ಸಿಡಿಯುವ ಸಾಧನಗಳನ್ನು ಸೃಷ್ಟಿಸುತ್ತವೆ. ಅಮಾಯಕ ಬೇಟೆಗಳು ಆ ಸಾಧನಗಳನ್ನು ಮುಟ್ಟಿದೊಡನೆ ಅವು ಚಿಮ್ಮಿ ಬೇಟೆಯನ್ನು ಸುಲಭವಾಗಿ ಕೀಟಗಳಿಗೆ ತಲುಪಿಸುತ್ತವೆ. ಪ್ರೊಪೋಸ್ಟಿರಾ ಕೂಡ ಇದೇ ರೀತಿಯ ಸ್ಪ್ರಿಂಗ್ ಸಾಧನವನ್ನು ರೂಪಿಸುತ್ತದಂತೆ. ಆದರೆ ಅಮಾಯಕ ಬೇಟೆಗಳಿಗಾಗಿ ಅಲ್ಲ. ಬೇಟೆಯೇಯಾದರೂ ಉಗ್ರವಾದ ಕೀಟವನ್ನು ಹಿಡಿಯುವುದಕ್ಕಾಗಿ ಈ ವಿಧಾನವನ್ನು ಅದು ರೂಪಿಸಿಕೊಂಡಿದೆ ಎನ್ನುತ್ತಾರೆ ನರೇಂದ್ರ. ಪ್ರೊಪೋಸ್ಟಿರಾ ಆಸ್ಟ್ರೇಲಿಯಾದ ಕಾಡುಗಳಲ್ಲಿ ಮರಗಳಲ್ಲಿ ವಾಸಿಸುತ್ತದೆ. ಇದರ ಸಮೀಪದಲ್ಲಿಯೇ ಅತಿ ಉಗ್ರವಾದ ಇರುವೆವೊಂದು ವಾಸಿಸುತ್ತದೆ. ಈಕೋಫಿಲಾಸ್ ಮರಾಗ್ಡಿನಾ ಎನ್ನುವ ಈ ಇರುವೆ ಅತಿ ಉಗ್ರವಾದ ಇರುವೆಗಳಲ್ಲಿ ಒಂದು. ಎದುರಾದವರನ್ನು ಕಚ್ಚದೇ ಇರುವುದಿಲ್ಲ. ತಾನಿರುವ ನೆಲೆಯ ಬಳಿ ಯಾವುದೇ ಕೀಟವನ್ನು ಸುಳಿಯಲು ಬಿಡುವುದಿಲ್ಲ. ಜೊತೆಗೆ ಗುಂಪು ಗುಂಪಾಗಿ ಮರದ ಎಲ್ಲೆಡೆ ಆಹಾರಕ್ಕಾಗಿ ಹುಡುಕಾಡುತ್ತಿರುತ್ತವೆ. ಆದರೆ ಇವು ಪ್ರೊಪೋಸ್ಟಿರಾಗೆ ಆಹಾರ. ಪಾಪ, ಪ್ರೊಪೋಸ್ಟಿರಾ ಇಂತಹ ಉಗ್ರ ಬೇಟೆಯನ್ನು ಹಿಡಿಯುವುದಾದರೂ ಹೇಗೆ? ಬಹುಶಃ ಅದಕ್ಕೆ ನಿಸರ್ಗವೇ ಇದಕ್ಕೊಂದು ಉಪಾಯ ಹುಡುಕಿಕೊಟ್ಟಿರಬೇಕು ಎಂದು ನರೇಂದ್ರ ತಂಡ ತರ್ಕಿಸಿದೆ. ಈ ಜೇಡ ಕೇವಲ ಈ ಇರುವೆಗಳನ್ನು ಹಿಡಿಯಲೆಂದೇ ವಿಶೇಷವಾದ ಬಲೆಗಳನ್ನು ಹೆಣೆಯುತ್ತದೆ. ಉಳಿದಂತೆ ಬೇರೆ ಕೀಟಗಳಿಗೆ ಸಾಧಾರಣವಾಗಿ ಕಟ್ಟಿದ ಬಲೆಯನ್ನೇ ಬಳಸುತ್ತದೆ. ಈ ವಿಶೇಷ ಬಲೆ ಒಂದು ಮುಚ್ಚಿದ ಟೋಪಿ ಅಥವಾ ಡೇರೆಯಂತೆ ಎನ್ನಿ. ತಾನು ಬಲೆ ಕಟ್ಟಿರುವೆಡೆ ಸ್ವಲ್ಪ ಕೆಳಭಾಗದಲ್ಲಿ ಇರುವ ಎಲೆಗಳ ಮೇಲೆ ಈ ಗಾಳವನ್ನು ಜೇಡ ಕಟ್ಟುತ್ತದೆ. ಭದ್ರವಾಗಿ ಎಳೆದೆಳೆದು ಕಟ್ಟಿದ ರಬ್ಬರಿನ ಎಳೆಗಳಂತೆ ತನ್ನ ರೇಷ್ಮೆಯ ಎಳೆಗಳನ್ನು ನುಲಿದು ಈ ಡೇರೆಯನ್ನು ನಿರ್ಮಿಸುತ್ತದೆ. ಎಲೆಯನ್ನು ಭದ್ರವಾಗಿ ಹಿಡಿದಿಡುತ್ತದೆ. ಈಗ ಬೇಟೆಯಾಡುವುದು ಸುಲಭ. ಈ ಡೇರೆಯ ಯಾವುದೇ ಎಳೆಯನ್ನು ಕತ್ತರಿಸಿದರೂ ಇಡೀ ಡೇರೆ ಸ್ಪ್ರಿಂಗ್ ಬಿಡಿಸಿದಾಗ ಹಾರುವ ಮುಚ್ಚಳದಂತೆ ಟಟಕ್ಕನೆ ಸಿಡಿಯುತ್ತದೆ. ಸಿಡಿಯುವುದರೊಟ್ಟಿಗೆ ತನ್ನನ್ನು ಕಚ್ಚಿಕೊಂಡಿರುವ ಇರುವೆಯನ್ನು ಕೊಂಡೊಯ್ಯುತ್ತದೆ. ಮೇಲ್ಗಡೆ ಇರುವ ಜೇಡನ ಬಲೆಯಲ್ಲಿ ಸ್ಥಾಪಿಸಿಬಿಡುತ್ತದೆ. ಅಲ್ಲಿಗೆ ಮುಗಿಯಿತಲ್ಲ, ಜೇಡನಿಗೆ ಆಹಾರ ಗ್ಯಾರಂಟಿ. ಆದರೆ ಈ ವಿದ್ಯಮಾನ ಅಷ್ಟು ಸರಳವೇನಲ್ಲ ಎಂದು ನಾಗೇಂದ್ರ ತಂಡದ ಲೆಕ್ಕಾಚಾರ. ಈ ತಂಡ ಈ ಜೇಡನ ಪ್ರತಿ ಚಲನವಲನವನ್ನು ಹೈಸ್ಪೀಡ್ ಕ್ಯಾಮರಾದಿಂದ ವಿಡಿಯೋ ಹಿಡಿದು ಅದು ಬೇಟೆಯಾಡುವ ವಿಧಾನವನ್ನು ಅರಿತು. ಅಷ್ಟೇ ಅಲ್ಲ, ಈ ವಿಡಿಯೋಗಳಿಂದ ಜೇಡ ನುಲಿದೆಳೆದು ಕಟ್ಟಿದ ಆ ಗಾಳದ ಬಲವೆಷ್ಟು ಎಂದು ಲೆಕ್ಕ ಹಾಕಿದೆ. ಅದು ಟಟಕ್ಕನೆ ಸಿಡಿಯುವ ವೇಗವನ್ನು ಲೆಕ್ಕ ಹಾಕಿದೆ. ನಂಬಿದನೆ ನಂಬಿ, ಗಾಳವನ್ನು ಕಚ್ಚಿ ಅದರೊಟ್ಟಿಗೆ ಸಿಡಿದ ಇರುವೆ ಸೆಕೆಂಡಿಗೆ 1 ಕಿಲೋಮೀಟರ್ಗಿಂತಲೂ ವೇಗದಲ್ಲಿ ಹಾರುತ್ತದಂತೆ. ಅಂದರೆ ನಿಮಿಷಕ್ಕೆ 3,500 ಕಿಲೋಮೀಟರ್ ದೂರ ಚಲಿಸುವ

0: ಈಗ ಇಷ್ಟು ಕ್ಷಿಪ್ರವಾಗಿ ಹಾರುವುದರಿಂದ ಇರುವೆಗೆ ತಪ್ಪಿಸಿಕೊಳ್ಳಲು ಅವಕಾಶವೇ ಸಿಗುವುದಿಲ್ಲ. ಜೊತೆಗೆ ಜೇಡ ತಾನಿರುವ ಜಾಗದಿಂದ ಒಂದೆರಡು ಅಡಿ ದೂರ ಇರುವ ಇರುವೆಯನ್ನು ಹೀಗೆ ತನ್ನ ಬಳಿಗೆ ಗಾಳ ಹಾಕಿ ಸೆಳೆಯಬಲ್ಲದು. ಇನ್ನೊಂದು ವಿಶೇಷವೆಂದರೆ ಈ ಖೆಡ್ಡ ಕೇವಲ ಈ ಇರುವೆಗೆ ಮಾತ್ರ. ಈ ಇರುವೆಗಳು ಇಲ್ಲದ ಜಾಗದಲ್ಲಿ ಮನೆ ಇರುವ ಜೇಡುಗಳು ಈ ಬಗೆಯ ಗಾಳವನ್ನು ನಿರ್ಮಿಸುವುದಿಲ್ಲ. ಅಂದರೆ ಕೇವಲ ಈ ಕುಲದ ಇರುವೆಗೆ ಮಾತ್ರವೇ ಜೇಡ ವಿಶೇಷ ಗಾಳವನ್ನು ನಿರ್ಮಿಸುತ್ತದೆ. ಪ್ರಕೃತಿಯಲ್ಲಿ ಇದು ವಿಚಿತ್ರವೆನಿಸುವ ವಿದ್ಯಮಾನ. ಒಂದೇ ಒಂದು ಬೇಟೆಗಾಗಿ ಅಷ್ಟೊಂದು ಶ್ರಮ, ಸಮಯ ಹಾಗೂ ರೇಷ್ಮೆಯನ್ನು ವ್ಯಯ ಮಾಡುವುದು ಉಚಿತವೇ? ಇನ್ನೊಂದು ಪ್ರಶ್ನೆ, ಕೇವಲ ಆ ಇರುವೆ ಇರುವಲ್ಲಿಯಷ್ಟೇ ಏಕೆ? ನರೇಂದ್ರ ಅವರ ಊಹೆ ಹೀಗಿದೆ. ಬಹುಶಃ ಇವೆಂಡು ಜೀವಿಗಳು ಒಂದಿನ್ನೊಂದರ ಜೊತೆಗೆ ವಿಕಾಸವಾಗಿರಬೇಕು. ಇರುವೆಯ ಕಡಿತ ಬಲವಾಗಿದ್ದರಿಂದ ಅದರಿಂದ ದೂರವಿದ್ದೇ ಬೇಟೆಯಾಡುವ ವಿದ್ಯಮಾನವು ಜೇಡದಲ್ಲಿ ಬಲಗೊಂಡಿರಬೇಕು. ಈ ಬಗೆಯ ವಿಕಾಸದಿಂದಾಗಿ ಜೇಡವು ಕೇವಲ ಒಂದು ಇರುವೆಯ ಬೇಟೆಗಾಗಿಯಷ್ಟೇ ವಿಶಿಷ್ಟ ಗಾಳವನ್ನು ತಯಾರಿಸುವಂತಾಗಿದೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಎಐ ಜೆಮಿನಿ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುಗರೆ, ಇದುವರೆಗೂ ನಮ್ಮ ಜನಧ್ವನಿ ಬಾನುಲಿಯಲ್ಲಿ ವಿಜ್ಞಾನ ಜಾಣಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ. ಶಿಕ್ಷಕರ ನೇಮಕಾತಿ 2026 ಅಧಿಸೂಚನೆ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಹೆಚ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ಸಾಮಾನ್ಯ ಜ್ಞಾನ,
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾನು ದಿನೇಶ್, ಸಹಾಯಕ ಪ್ರಾಧ್ಯಾಪಕ ಬಿಜಿಎಸ್ ಬಿಎಡ್ ಕಾಲೇಜ್ ಕುವೆಂಪು ನಗರ ಮೈಸೂರು, ನಿಮ್ಮೊಂದಿಗೆ ಈ ದಿನ.
4: ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾವು ಇಂದು ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಕುರಿತು ಚರ್ಚಿಸೋಣ. ಪ್ರಥಮವಾಗಿ 2023 ಶಿಕ್ಷಕರ ನೇಮಕಾತಿಯಲ್ಲಿ ಸುಮಾರು 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡಿದ್ದಾರೆ. ಅದರಲ್ಲಿ ವಿವಿಧ ರೀತಿಯ ಶಿಕ್ಷಕರ ನೇಮಕಾತಿಗಳು ನಡೆಯಲಿದೆ. ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1-5 ತರಗತಿಯವರಿಗೆ ಶಿಕ್ಷಕರ ನೇಮಕಾತಿ, ಸರಿಸುಮಾರು 900 ಶಿಕ್ಷಕರನ್ನು ನೇಮಕಾತಿ ಮಾಡಲಾಗ್ತದೆ. ತದನಂತರ ಪದವೀಧರರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಅಂದರೆ GPTR ಶಿಕ್ಷಕರ ನೇಮಕಾತಿ, ಇದು ಸುಮಾರು 8,500 ಅಂದರೆ 8,500 ಶಿಕ್ಷಕರನ್ನು ನೇಮಕಾತಿ ಕರೆದಿದ್ದಾರೆ. ಅದೇ ರೀತಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ HSTR, ಸೊ ಈ ಶಿಕ್ಷಕರು 4,500 ಶಿಕ್ಷಕರ ನೇಮಕಾತಿಯನ್ನು ಕರೆದಿದ್ದಾರೆ. ಸೊ ಈ ಮೂರು ಕೂಡ 1-10 ತರಗತಿಯವರಿಗೆ 3 ಭಾಗಗಳಾಗಿ ಮಾಡಿಕೊಂಡು ಪ್ರೈಮರಿ, GPTR, HSTR ಅಂತ ಹೇಳಿ ಸುಮಾರು 14,000 ಶಿಕ್ಷಕರ ನೇಮಕಾತಿ ಇಲ್ಲೇ ಕಂಡು ಬರ್ತದೆ. ಅಂದರೆ 13,900 ಶಿಕ್ಷಕರ ನೇಮಕಾತಿಗಳು ಆಗ್ತಾಯಿದೆ. ಪ್ರಾಥಮಿಕ ಶಾಲೆ, ಪದವೀಧರರ ಪ್ರಾಥಮಿಕ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ. ಇನ್ನುಳಿದಂತೆ ದೈಹಿಕ ಶಿಕ್ಷಕರ ನೇಮಕಾತಿ, ಅದರಲ್ಲಿ ಪ್ರೈಮರಿ ಸ್ಕೂಲ್ ಮತ್ತು GPTR ಅಂದರೆ 68, ಅಲ್ಲಿ ಪ್ರೈಮರಿಗೆ 150 ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದಾರೆ. ಅಂದರೆ CPED ಆಗಿರ್ತಕ್ಕಂಥವ್ರಿಗೆ, BPED ಆಗಿರ್ತಕ್ಕಂಥವ್ರಿಗೆ 450 ಶಿಕ್ಷಕರ ನೇಮಕಾತಿ ಆಗ್ತಿದೆ. ಅಂದರೆ 550 ಶಿಕ್ಷಕರು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ನ ನೇಮಕಾತಿ ಮಾಡ್ಕೊಳ್ಳಾಗ್ತಾಯಿದೆ. ಅದೇ ಥರ ಕೊನೆಯದಾಗಿ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂದರೆ CST, ಸೊ ಈ ಶಿಕ್ಷಕರು ಸರಿಸುಮಾರು 500 ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳಾಗ್ತಾಯಿದೆ. ಅಂದರೆ ಇಲ್ಲಿ ವಿವಿಧ ರೀತಿಯ ವಿವಿಧ ವರ್ಗದ ಶಿಕ್ಷಕರ ನೇಮಕಾತಿಯನ್ನು ಈ ಬಾರಿ ಮೊದಲನೇ ಬಾರಿಗೆ ಎಲ್ಲ ರೀತಿಯ ಶಿಕ್ಷಕರ ನೇಮಕಾತಿಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ಇದುವರೆಗೆ ಏನು ಮಾಡ್ತಾ ಇದ್ರು, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಥವಾ ಪ್ರಾಥಮಿಕ ಅಥವಾ GPTR ಈ ಥರ, ಸೊ ವಿವಿಧ ವೃಂದಗಳನ್ನು ಆಯ್ಕೆ ಮಾಡಲಾಗ್ತಿತ್ತು. ಈಗ ಸೊ ಸರ್ಕಾರ ಬದಲಾದ ನಂತರ, DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದ ನಂತರ, ಸೊ ಎಲ್ಲ ರೀತಿಯ ಶಿಕ್ಷಕರನ್ನ ನೇಮಕಾತಿಯನ್ನು ಮಾಡಲಾಗ್ತಿದೆ. ಇದಕ್ಕೆ ಕಾರಣ ಹಲವಾರು ಇರ್ಬೋದು, ಹಿಂದೆ ನಡೆದಂಥ ಸ್ಪರ್ಧಾರ್ಥಿಗಳು ಅಥವಾ ನಿರುದ್ಯೋಗಿಗಳು ಪ್ರತಿಭಟನೆಯನ್ನು ಮಾಡಿ ಧಾರವಾಡ, ಬೆಳಗಾವಿ, ಬೆಂಗಳೂರಲ್ಲೆಲ್ಲ, ಸೊ ಇವಾಗ ಕೊನೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇಲ್ಲಿ ನಾವೊಂದು ತುಂಬ ಸುದೀರ್ಘವಾಗಿ ಚರ್ಚೆ ಮಾಡಬೇಕಾಗ್ತದೆ. ಏಕೆ ಅಂತ ಹೇಳಿದ್ರೆ 15,000 ಶಿಕ್ಷಕರ ನೇಮಕಾತಿ ಕಳೆದ 2022-23 ಸಾಲಿನಲ್ಲಿ GPTಯಲ್ಲೇ ಕರೆದಿದ್ದರು. ಸೊ ಅಂದರೆ ಗ್ರಾಜ್ಯುಯೇಷನ್ ಪ್ರೈಮರಿ ಟೀಚರ್ ರಿಕ್ರೂಪ್ಮೆಂಟಲ್ಲಿ ಸರಿಸುಮಾರು 15,000 ಶಿಕ್ಷಕರ ನೇಮಕಾತಿಯನ್ನು 2022 ಮಾಡಿ 23 ತುಂಬಿಕೊಳ್ಳಲಾಗ್ತಿತ್ತು. ಅದರಲ್ಲಿ ಇನ್ನೂ ಕೂಡ ಗೊಂದಲಗಳು, ಕೆಲವೊಂದು ಮಹಿಳಾ ಅಭ್ಯರ್ಥಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತಂದೆ ಮತ್ತು ಗಂಡನ ಹೆಸರಿನಲ್ಲಿ ಅದು ಸಮಸ್ಯೆಯಾಗಿದ್ದು, ಅದಿನ್ನೂ ಸರಿಸುಮಾರು 500-600 ಅಭ್ಯರ್ಥಿಗಳು ಕೋರ್ಟ್ನಲ್ಲೇ ಇದ್ದಾರೆ. ಸುಮಾರು 14,000 ಶಿಕ್ಷಕರ ನೇಮಕಾತಿ ಆಗಿದೆ. ಸೊ ಅದನ್ನು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಆ ಕ್ಲಿಯರೆನ್ಸ್ ಆದಮೇಲೆ ಈಗ ನೇಮಕಾತಿಯನ್ನು ಮಾಡಿದ್ದಾರೆ. ಹಾಗಾದರೆ ನಾವು ಒಂದೊಂದನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಈಗ ಶಿಕ್ಷಕ ನೇಮಕಾತಿ ಏನು ಆಗಿದೆ, ಇದಕ್ಕೆ ಅರ್ಹತೆಗಳೇನು, ಸ್ಪರ್ಧಾತ್ಮಕ ಪರೀಕ್ಷೆ ಎಷ್ಟು ಅಂಕಗಳಿದೆ, ನಾವು ಹೇಗೆ ಎದುರಿಸ್ಬೇಕು, ಇದನ್ನು ಏನನ್ನು ಅಧ್ಯಯನ ಮಾಡಬೇಕು, ಮತ್ತು ಅಧಿಸೂಚನೆಯಲ್ಲಿ ಹೊರಡಿಸ್ತಕ್ಕಂಥ ಮಾನದಂಡಗಳೇನು, ಇದನ್ನು ಮೊದಲು ತಿಳ್ಕೊಳ್ಬೇಕು. ಯಾಕಂದರೆ ಯಾವ ಯಾವ ವರ್ಗದ ಅಥವಾ ವೃಂದದ ಶಿಕ್ಷಕರಿಗೆ ನಾವು ಅರ್ಹರು ಅನ್ನೋದನ್ನು ಮೊದಲು ಸೊ ತಿಳ್ಕೊಳ್ಬೇಕಾಗ್ತದೆ. ಮೊದಲನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅರ್ಹತೆಗಳನ್ನು ನೋಡೋದಾದರೆ, ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿರಬೇಕು, PUCಯನ್ನು, ತದನಂತರ ಡಿಪ್ಲೊಮಾ ಇನ್ ಎಜುಕೇಷನ್ಸ್ DEDನ್ನು

ಕಂಪ್ಲೀಟ್ ಮಾಡಿರಬೇಕು. ತದನಂತರ ಅಲ್ಲಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನು ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದೆ, ಅದರಲ್ಲಿ ಪೇಪರ್ 1 ಇವರು ತೇರ್ಗಡೆಯನ್ನು ಹೊಂದಿರಬೇಕು. ಸೊ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ವಿದ್ಯಾರ್ಹತೆಗಳು. ಇದಾದ ನಂತರ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ 6-8 ಜಿ ಪಿ ಟಿ ಆರ್ ಅಂತ ಏನಿದೆ ಅಲ್ಲಿ ಸುಮಾರು 8,500 ಶಿಕ್ಷಕರನ್ನ ಕರೀತಾರೆ. ಸರಿ, ಕಳೆದ ಬಾರಿ ಬಳಸ್ಕೊಂಡ್ರೆ ಕಡಿಮೆ ಇದೆ. ಕಳೆದ ಬಾರಿ 15,000 ಶಿಕ್ಷಕರ ನೇಮಕಾತಿ ಆಗಿತ್ತು, ಈ ಸರಿ 8,500 ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಿದೆ. ಇದಕ್ಕೆ ವಿದ್ಯಾರ್ಹತೆಗಳೇನು ಅಂತ ಹೇಳೋದಾದ್ರೆ ಪದವಿಯನ್ನು ಪಡೆದಿರಬೇಕು, ಪದವಿಯಲ್ಲಿ ಯಾವುದಾದರೂ 2 ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕು ಅಂತ ಹೇಳ್ತಾ ಹೋಗ್ತಾನೆ. ಈಗ ಪದವಿನಲ್ಲಿ ನಮಗೆ ಸ್ವಲ್ಪ ಗೊಂದಲ ಏನಾಗ್ತದೆ ಅಂತ ಹೇಳಿದಾಗ ಆನ್ಯುವಲ್ ಸ್ಕೀಮಲ್ಲಿ ಮತ್ತು ಸೆಮಿಸ್ಟರ್ ಸ್ಕೀಮಲ್ಲಿ 3 ವಿಷಯಗಳನ್ನು ಅಧ್ಯಯನ ಮಾಡಿರ್ತಾರೆ. ತದನಂತರ ಎನ್ ಇ ಪಿ ಬ್ಯಾಚ್ನ ವಿದ್ಯಾರ್ಥಿಗಳು 2 ವಿಷಯವನ್ನು ಮಾತ್ರ ಅಧ್ಯಯನ ಮಾಡಿರ್ತಾರೆ. ಈ 2 ವಿಷಯವನ್ನು ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊಂದಲತೆ ಉಂಟಾಗ್ತದೆ. ಅವನು ಹೇಳ್ತಿರ್ತಕ್ಕಂಥದ್ದು ಪದವಿಯಲ್ಲಿ ಯಾವುದಾದರೂ 2 ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕು ಅಂತ ಹೇಳ್ತಾ ಹೋಗ್ತಾನೆ. ಆವಾಗ ಸ್ವಲ್ಪ ಎನ್ ಇ ಪಿ ಬ್ಯಾಚ್ ವಿದ್ಯಾರ್ಥಿಗಳಿಗೆ ಗೊಂದಲತೆಯನ್ನು ಎಡೆ ಮಾಡಿಕೊಡ್ತಾ ಹೋಗ್ತದೆ. ಇದು ಪದವಿ ಆದ ನಂತರ ಬಿ ಎಡ್ ಪದವಿಯನ್ನು ಪೂರೈಸಿರಬೇಕು, ಜೊತೆಗೆ ಟಿಇಟಿ ಪೇಪರ್ 2 ತೇರ್ಗಡೆ ಆಗಿರಬೇಕು. ಈ 3 ವಿದ್ಯಾರ್ಹತೆಗಳನ್ನು ಹೊಂದಿರತಕ್ಕಂಥ ಶಿಕ್ಷಕರು ಈ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗ್ತಾರೆ. ಅಂದರೆ ಬಿ ಎಸ್ ಸಿ ಆಗಿರಬೇಕು, ಜೊತೆಗೆ ಬಿ ಎಡ್ ಆಗಿರಬೇಕು, ಜೊತೆಗೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ 2 ಕ್ಲಿಯರೆನ್ಸ್ ಮಾಡಿಕೊಂಡಿರಬೇಕು. ಇದು ಜಿ ಪಿ ಟಿ ಆರ್ 8,500 ಶಿಕ್ಷಕರ ನೇಮಕಾತಿಗೆ ಇರತಕ್ಕಂಥ ಅರ್ಹತೆಗಳು. ತದನಂತರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಕರೆದಿದ್ದಾನೆ. ಇದೊಂದು ಮಹತ್ತರ ವಿಚಾರ. ಯಾಕೆ ಅಂತ ಹೇಳಿದ್ರೆ 2013 ಮತ್ತು 14 ಸಾಲಿನ ಹೊರತುಪಡಿಸಿದರೆ ಸುಮಾರು 12 ವರ್ಷಗಳ ನಂತರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳಾಗ್ತಿದೆ. ಇದುವರೆಗೂ ಕೂಡ ಹಿಂದೆ ಬರೀ 6-8 ಜಿ ಪಿ ಟಿ ಟೀಚರ್ಸ್ ಮಾತ್ರ ನೇಮಕಾತಿ 2015, 17, 19, 20 ಹೀಗೆ ಕಳೆದ 10 ವರ್ಷಗಳಿಂದ 4 ಬಾರಿ ನೇಮಕಾತಿಯನ್ನು ಮಾಡಲಾಗಿದೆ. ಸೊ ಅಲ್ಲಿರ್ತಕ್ಕಂಥ ಶಿಕ್ಷಕರನ್ನೇ ಬಡ್ತಿಯ ಮುಖಾಂತರ ಪ್ರೌಢಶಾಲಾ ಶಿಕ್ಷಕರುಗಳಿಗೆ ಅಥವಾ ಪ್ರೌಢಶಾಲೆಗಳಿಗೆ ಸೊ ನೇಮಕಾತಿಯನ್ನು ಮಾಡ್ಕೊಳ್ತಿದ್ರು. ಈ ಸರಿ 4,500 ಶಿಕ್ಷಕರನ್ನ ಪ್ರೌಢಶಾಲಾ ವಿಭಾಗಕ್ಕೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ 12 ವರ್ಷಗಳ ನಂತರ. ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಬಗ್ಗೆನೂ ಕೂಡ ನಾವು ಮಾತಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಈ ಶಿಕ್ಷಕರ ನೇಮಕಾತಿಗೆ ಇರ್ತಕ್ಕಂಥ ಏಜ್ ರಿಲ್ಯಾಕ್ಸೇಷನ್ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಜಿ ಎಂ ಕ್ಯಾಂಡಿಡೇಟ್ಗೆ 40 ಆಗಿರಬೇಕು ಗರಿಷ್ಠ, ಕನಿಷ್ಠ 21 ಆಗಿರಬೇಕು. ಅದೇ ಥರ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಕೂಡ ಸೊ ಸಾಮಾನ್ಯ ಅಭ್ಯರ್ಥಿಗೆ 40. ಅದೇ ಥರ ಓ ಬಿ ಸಿ ವಿದ್ಯಾರ್ಥಿಗಳಿಗೆ 43 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ಗರಿಷ್ಠ ಮಿತಿಯನ್ನು ಇರಲಾಗಿದೆ. ಸೊ ಈ ವರ್ಷದಲ್ಲಿ 5 ಸಡಿಲಿಕೆಯನ್ನು ಕೂಡ ಮಾಡಲಾಗಿದೆ. ಏಕೆಂದರೆ ಕಳೆದ 10 ವರ್ಷಗಳಿಂದ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಿರಲಿಲ್ಲ. ಆ ದೃಷ್ಟಿಯಿಂದ ಸೊ ವಯೋಮಿತಿ ಮೀರಿರುವ ಅಭ್ಯರ್ಥಿಗಳಿಗೆ ಒಂದು 5 ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ. ಅದನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗ್ತದೆ. ಸೊ ಇದು ವಿದ್ಯಾರ್ಹತೆ ಜೊತೆಗೆ ನಮ್ಮ ವಯೋಮಿತಿ ಯಾವ ಥರ ಇರಬೇಕು ಅಂತಕ್ಕಂಥದ್ದು. ಸೊ ಈ 3 ಥರದ ಶಿಕ್ಷಕರ ನೇಮಕಾತಿ ಸುಮಾರು 13,900 ಶಿಕ್ಷಕರು ಆಗ್ತಾ ಹೋಗ್ತಾರೆ. ಇನ್ನುಳಿದಂತೆ ಶಿಕ್ಷಕರು ಏನಿದ್ದಾರೆ ಅಂತ ಹೇಳಿದ್ರೆ 1,000 ಶಿಕ್ಷಕರು, ಅದರಲ್ಲಿ ದೈಹಿಕ ಶಿಕ್ಷಕರು ಹೇಳಿದಾಗೆ ಪ್ರಾಥಮಿಕದಲ್ಲಿ 150 ಶಿಕ್ಷಕರು, 6-8 400 ಶಿಕ್ಷಕರು, ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಅದರಲ್ಲಿ ಸೊ 500 ಶಿಕ್ಷಕರು ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಇದುವರೆಗೂ ನೇಮಕಾತಿನೇ ಮಾಡಿಲ್ಲ, ಸುಮಾರು 10-15 ವರ್ಷಗಳೇ ಆಗಿದೆ. ಮಾಹಿತಿ ಸಿಂಧು ಯೋಜನೆ ಬಂದ ನಂತರ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಪ್ರೌಢಶಾಲೆಗಳಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಸೊ ಗುತ್ತಿಗೆ ಆಧಾರದ ಮೇಲೆ ಕಂಪ್ಯೂಟರ್ ಟೀಚರ್ಸ್ನ ನೇಮಕಾತಿ ಮಾಡಲಾಗ್ತಿತ್ತು. ತದನಂತರ ಈಗ ಗಣಕಯಂತ್ರ ವಿಜ್ಞಾನ ಶಿಕ್ಷಕರ ವಿಭಾಗದ ಅಡಿಯಲ್ಲಿ ಈ ಒಂದು ಹೊಸ ನೇಮಕಾತಿಯನ್ನು ಕೂಡ ಮಾಡಲಾಗ್ತಾ ಇದೆ. ಆದ್ದರಿಂದ ಸೊ ಇದಕ್ಕೂ ಕೂಡ ಕಂಪ್ಯೂಟರ್ ವಿಭಾಗದಲ್ಲಿ ಸೊ ಅವರು ಅರ್ಹತೆಯನ್ನು ಹೊಂದಿರಬೇಕು. ಸೊ ನಾವು ಹೆಚ್ಚಾಗಿ ಬಿ ಎಡ್ ಕಾಲೇಜಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಸೊ ಕಂಪ್ಯೂಟರ್ ಸೈನ್ಸ್ ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಬಗ್ಗೆ ಅಷ್ಟು ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮೊದಲನೇದಾಗಿ ಪ್ರೈಮರಿ, ಹೈಯರ್ ಪ್ರೈಮರಿ ಮತ್ತು ಸೆಕೆಂಡರಿ ಸ್ಕೂಲ್ ಟೀಚರ್ಸ್ ಬಗ್ಗೆ ಹೆಚ್ಚು ನಾನು ಮಾತಾಡೋಕ್ಕೆ ಹೊರಡ್ತೀನಿ. ಇದಿಷ್ಟು ಕೂಡ ಶಿಕ್ಷಕರ ನೇಮಕಾತಿಯಲ್ಲಿ ಎಷ್ಟು ಹುದ್ದೆಗಳಿದೆ, ವಿದ್ಯಾರ್ಹತೆಗಳೇನು, ವಯೋಮಿತಿಯ ಮಾನದಂಡಗಳೇನು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ನಾವು ನೇರವಾಗಿ ಶಿಕ್ಷಕರ ನೇಮಕಾತಿ ಏನೆಲ್ಲ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಅಂತಕ್ಕಂಥ ನೋಡೋದಕ್ಕೂ ಮೊದಲು ಈ ಸಿ ಎಂಡ್ ಆರ್ ರೂಲಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ ಈ ಒಂದು ವರ್ಷದಲ್ಲಿ. ಕಳೆದ 22-23 ನೋಟಿಫಿಕೇಶನ್ಸ್ಗೂ 26 ನೋಟಿಫಿಕೇಶನ್ಸ್ಗೂ ಸೊ ತುಂಬ ಬದಲಾವಣೆಗಳನ್ನು ಮಾಡಲಾಗಿದೆ. ಏನು ಬದಲಾವಣೆ ಮಾಡಲಾಗಿದೆ ಅಂತ ನೋಡೋದಾದರೆ ಸೊ ಮೊದಲನೇದಾಗಿ ಇಲ್ಲಿ ಸಿ ಬಿ ಜೆಡ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಕಡ್ಡಾಯವಾಗಿ ಡಿಗ್ರಿನಲ್ಲಿ ಮಾಡಿರಬೇಕು. ಇನ್ನುಳಿರತಕ್ಕಂಥ 4 ಸಬ್ಜೆಕ್ಟ್ಸಲ್ಲಿ ಮಾತ್ರ ಅವರಿಗೆ ಆದ್ಯತೆಯನ್ನು ಕೊಟ್ಟಿದ್ದರು. ಬಟ್ ಇವಾಗ ಸೊ ತುಂಬ ಸಡಿಲಿಕೆನ ಉಂಟು ಮಾಡಿದ್ದಾರೆ. ಏನು ಸಡಿಲಿಕೆ ಉಂಟು ಮಾಡಿದ್ದಾರೆ ಅಂತ ಹೇಳೋದಾದರೆ ಸೊ ಅದರಲ್ಲಿ ಕೆಲವೊಂದು ವಿಷಯಗಳಲ್ಲಿ

ಪದವಿಯನ್ನ ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕು ಅಂತ ಹೇಳ್ತಿದ್ರು. ಕೆಮಿಸ್ಟ್ರಿ ಜೊತೆಗೆ ಸಸ್ಯಶಾಸ್ತ್ರ ಅಂದ್ರೆ ಬಾಟ್ನಿ ಇರ್ಬೋದು, ಜಿಯಾಲಜಿ, ಬಯೋಟೆಕ್ನಾಲಜಿ, ಹೌದಾ, ಫುಡ್ ಅಂಡ್ ಸೈನ್ಸ್, ಮತ್ತೆ ಸೊ ಬಯೋ ಕೆಮಿಸ್ಟ್ರಿ, ಈ ತರ ಎಲ್ಲಾ ವಿಷಯಗಳಿಗೂ ಕೂಡ ಆದ್ಯತೆ ಕೊಟ್ಟಿದ್ದಾರೆ. ಸೊ ಅದರಿಂದ ಸಿಬಿಜೆಡ್ ವಿದ್ಯಾರ್ಥಿಗಳಿಗೆ ಇದೊಂದು ಹೊಸ ಬದಲಾವಣೆಗಳು, ಅದರಿಂದ ಅವರಿಗೆ ಅವಕಾಶಗಳು ಜಾಸ್ತಿ ಇದೆ. ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಅಂದ್ರೆ ಭೌತ ವಿಜ್ಞಾನ ಮತ್ತೆ ಗಣಿತ ಶಿಕ್ಷಕರ ನೇಮಕಾತಿನ ಪ್ರೌಢಶಾಲೆಯಲ್ಲಿ ಕರೆದಿಲ್ಲ. ಅದೊಂದು ಸೊ ಒಂದು ನೋವಿನ ಸಂಗತಿ ಸೈನ್ಸ್ ಟೀಚರ್ ಆಗ್ತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ, ಯಾಕಂದ್ರೆ ಗಣಿತ ಮತ್ತು ವಿಜ್ಞಾನದ ಶಿಕ್ಷಕರ ನೇಮಕಾತಿನ ಪ್ರೌಢಶಾಲೆಯಲ್ಲಿ ಯಾವ ಒಂದು ಪೋಸ್ಟ್ನು ಕೂಡ ಇವರು ಸೊ ನೋಟಿಫಿಕೇಶನ್ಸ್ ಮಾಡಿಲ್ಲ. ಸೊ ಅದರಿಂದ ನಾವು ಇಲ್ಲಿ ಕೇವಲ ಯಾವ ವಿಚಾರಗಳಿದೆ ಅಂತ ಹೇಳಿದಾಗ ಲಾಂಗ್ವೇಜ್ ಟೀಚರ್ಸ್ ಅನ್ನ ಕರೆದಿದ್ದಾರೆ, ಇಂಗ್ಲಿಷ್ ಟೀಚರ್ಸ್ ಕರೆದಿದ್ದಾರೆ, ಸೋಷಿಯಲ್ ಸೈನ್ಸ್ ಟೀಚರ್ನ ಕಾಲ್ ಮಾಡಿದ್ದಾರೆ, ಅದರಲ್ಲಿ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂತೇಳಿ, ಬಯಾಲಜಿಯಲ್ಲಿ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂತ ಕರೆದಿದ್ದಾರೆ. ಹಾಗಾದ್ರೆ ಇಲ್ಲಿ ನಾವು ಭೌತ ವಿಜ್ಞಾನ ಮತ್ತೆ ಗಣಿತ ಶಿಕ್ಷಕ ನೇಮಕಾತಿ ಪ್ರೌಢಶಾಲಾ ಶಿಕ್ಷಣ ವರ್ಗದಲ್ಲಿ ಯಾವುದೇ ಹುದ್ದೆಗಳನ್ನ ಇವರು ಸೊ ನೋಟಿಫಿಕೇಶನ್ ಮಾಡಿಲ್ಲ. ಆದ್ರಿಂದ ಆ ಪ್ರೌಢಶಾಲಾ ಹಂತದ ಶಿಕ್ಷಕರ ನೇಮಕಾತಿಯಲ್ಲಿ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಟ್ರೈನಿಂಗ್ ಇದ್ದಾರೆ ಅಥವಾ ಯಾರೆಲ್ಲ ವಿದ್ಯಾರ್ಥಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರೆ, ಅವರಿಗೆ ಒಂದು ನೋವಿನ ಸಂಗತಿ. ಉಳಿದಂತೆ GPTR ನಲ್ಲಿ ಅವರಿಗೆ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ರೆ ಸೈನ್ಸ್ ಅಂಡ್ ಇದರಲ್ಲಿ ತುಂಬಾ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ GPTR ನಲ್ಲಿ, ಅದಕ್ಕೆ ಅವರು ಸೊ ಪ್ರಯತ್ನ ಪಡಬಹುದು. ಈ ಸ್ಕೂಲ್ಗೆ ಸಾಧ್ಯತೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಯಾವುದೇ ಒಂದು ಹುದ್ದೆಗಳನ್ನ ಅಲ್ಲಿ ಕ್ರಿಯೇಟ್ ಮಾಡಿಲ್ಲ. ಸೊ ಇದಕ್ಕೂ ಕಾರಣ ಹಲವಾರು ಇರ್ಬೋದು, ಯಾಕಂದ್ರೆ ಅಲ್ಲಿರ್ತಕ್ಕಂಥ GPT ಟೀಚರ್ಸ್ ನ ಪ್ರಮೋಷನ್ ಮುಖಾಂತರ ಈ ಸ್ಕೂಲ್ಗೆ ತೆಗೆದುಕೊಂಡಿರೋದ್ರಿಂದ ಆ ಹುದ್ದೆಗಳನ್ನ ತೆರವುಗೊಳ್ದೇ ಇರ್ಬೋದು, ಅದರಿಂದ ಅದು ಸೊ ನೇಮಕಾತಿಯ ಅಧಿಸೂಚನೆಯಲ್ಲಿ ಹೊರ ಬಿದ್ದಿರೋದಿಲ್ಲ. ಸೊ ಅದರಿಂದ ಇದು ಒಂದು CNR ಅಲ್ಲಿ ಬದಲಾವಣೆ ಆಗಿದೆ. ಮತ್ತೆ ಕಂಪ್ಯೂಟರ್ ಟೀಚರ್ಸ್ ಅನ್ನ ಆ್ಯಡ್ ಮಾಡಿದ್ದಾರೆ ಈ ಸರಿ, ಮತ್ತೆ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಅನ್ನು ಕೂಡ ಸೊ ಆ್ಯಡ್ ಮಾಡಿದ್ದಾರೆ. ಅದು ಸೊ ಹಲವಾರು ಪ್ರತಿಭಟನೆಗಳ ಹೋರಾಟಗಳ ಒಂದು ಸಫಲತೆ ಅಥವಾ ಕಾರಣ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕೂಡ ಈ ಶಿಕ್ಷಕರ ನೇಮಕಾತಿಯಲ್ಲಿ CNR ನಲ್ಲಿ ಬದಲಾವಣೆ ಆಗಿದೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಭಾಷಾ ಶಿಕ್ಷಕರಲ್ಲಿ ಬದಲಾವಣೆಗಳನ್ನು ತಂದಿದ್ದಾರೆ. ಏನ್ ತಂದಿದ್ದಾರೆ ಅಂತ ಹೇಳಿದ್ರೆ, ಮೊದಲೆಲ್ಲ ಸೊ ಭಾಷಾ ವಿಷಯದಲ್ಲಿ ಪದವಿ ಹಂತದಲ್ಲಿ ಭಾಷೆಯನ್ನು ಕಡ್ಡಾಯವಾಗಿ ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಬೇಕಾಗ್ತಿತ್ತು. ಸೊ BEd ನಲ್ಲಿ ಬೋಧನಾ ಮಾಧ್ಯಮವಾಗಿ ಅಧ್ಯಯನ ಮಾಡಬೇಕಾಗ್ತಿತ್ತು, ಜೊತೆಗೆ ಎಲಿಜಿಬಿಲಿಟಿನ ಪಡ್ಕೊಳ್ತಿದ್ರು. ಹಾಗಾದ್ರೆ ಈ ಒಂದು ನೇಮಕಾತಿಯಲ್ಲಿ ಅಥವಾ CNR ನಲ್ಲಿ ಏನ್ ಬದಲಾವಣೆ ಆಗಿದೆ ಭಾಷಾ ಶಿಕ್ಷಕರಿಗೆ ಅಂತ ಹೇಳಿದ್ರೆ, ಕಲಾ ವಿಷಯದಲ್ಲಿ ಅಂದ್ರೆ ವಿದ್ಯಾರ್ಥಿಗಳು ಸರ್ಕಾರಿ ಪದವಿಯಲ್ಲಿ ಕನ್ನಡ ಭಾಷೆಯನ್ನು ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಿರಬೇಕು, ಮತ್ತೆ ಭಾರತದ ಕಾನೂನಿನ ಸ್ಥಾಪಿಸಿಬಿಟ್ಟ ವಿಶ್ವವಿದ್ಯಾಲಯದಲ್ಲಿ BEd ಪದವಿಯನ್ನ ಪಡೆದಿರಬೇಕು. ಸೊ ಜೊತೆಗೆ ಭಾಷೆಯನ್ನು ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಏನು ಅಂತ ಹೇಳಿದ್ರೆ, BEd ನಲ್ಲಿ ಬೋಧನಾ ಮಾಧ್ಯಮವಾಗಿ ಭಾಷೆಯನ್ನು ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿಯನ್ನು ಹೊಂದಬೇಕು ಅಂತ ಹೇಳಿದಾನೆ. ಉದಾಹರಣೆಗೆ ಯಾರು ಕಂಟೆಂಟ್ ಕನ್ನಡ ಅಭ್ಯರ್ಥಿಗಳು BEd ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಅವರು BEd ಅಲ್ಲಿ ಬೋಧನಾ ಮಾಧ್ಯಮವಾಗಿ ಕನ್ನಡ ಅಥವಾ ಇಂಗ್ಲಿಷ್ ಅನ್ನು ಅಧ್ಯಯನ ಮಾಡಿದ ನಂತರ ಅದೇ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅಥವಾ MA ಇನ್ ಇಂಗ್ಲಿಷ್ MA ಇನ್ ಕನ್ನಡ ಮಾಡ್ಕೊಳ್ಬೇಕು. ಜೊತೆಗೆ ಅದಾಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಇನ್ನೊಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ, ಅಂದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನು ಕೂಡ ಪಡಿಬೇಕು ಅಂತಕ್ಕಂಥದ್ದು. ಸೊ ಅಂದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಪ್ರಾಧಿಕಾರದಿಂದ ಬೆಂಗಳೂರಿನಿಂದ ಅವರು ಒಂದು ಡಿಪ್ಲೊಮಾ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕು. ಇದರಿಂದ ಏನಾಗ್ತಾ ಹೋಗುತ್ತೆ, ಅವರು ಎಲಿಜಿಬಿಲಿಟಿನ ಪಡ್ಕೊಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು. ಹಾಗೆಯೇ ಭಾಷಾ ವಿಷಯದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಶಿಕ್ಷಕರ ನೇಮಕಾತಿಗೆ ಅರ್ಹತೆಗಳನ್ನ ನಾವು ನೋಡಿದ್ವಿ. ಅದೇ ತರ ಸಮಾಜ ವಿಜ್ಞಾನ, ವಿಜ್ಞಾನ, ಗಣಿತ ಶಿಕ್ಷಕರಿಗೆ ಸೊ ಕೆಲವೊಂದು ಮಾನದಂಡಗಳನ್ನಿದೆ. ಅಂದ್ರೆ ಪದವಿಯಲ್ಲಿ ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರಬೇಕು, BEd ನಲ್ಲಿ ಬೋಧನಾ ಮಾಧ್ಯಮವಾಗಿ ಅಧ್ಯಯನ ಮಾಡಿರಬೇಕು, ತದನಂತರ ಅದಕ್ಕೆ ಪೂರಕವಾದಂತಹ GPTR ಆದ್ರೆ ಸೊ TET ನ ಪಾಸ್ ಆಗಿರಬೇಕು, HSTR ಆದ್ರೆ ಸೊ ಯಾವುದೇ ರೀತಿಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಇಲ್ಲಿ ಕೇಳಲಾಗಿಲ್ಲ. ಯಾಕೆಂತ ಹೇಳಿದ್ರೆ ಮುಂದೊಂದು ದಿನದಲ್ಲಿ ಅದನ್ನು ಜಾರಿ ಮಾಡಲಾಗ್ತದೆ. Paper 3, Paper 4 ಅಂತಕ್ಕಂಥದ್ದನ್ನು ಆಲ್ರೆಡಿ ಅನುಮೋದನೆ ಮಾಡಿದ್ದಾರೆ. ಬಟ್ ಕಳೆದ ವರ್ಷಗಳಿಗೆ ರೀತಿಯಲ್ಲಿ ಈ ವರ್ಷವೂ ಕೂಡ ಯಾವುದೇ ರೀತಿಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಪರಿಗಣಿಸಿಲ್ಲ. ಸೊ ಹಾಗಾದ್ರೆ ಪದವಿಯನ್ನು ಪಡೆದಿರಬೇಕು, BSc ಜೊತೆಗೆ BEd ಅನ್ನ ಮಾಡಿರಬೇಕು, ಜೊತೆಗೆ BEd ನಲ್ಲಿ ಬೋಧನಾ ಮಾಧ್ಯಮವಾಗಿ ಅವರು ಅಭ್ಯಾಸವನ್ನು ಮಾಡಿರಬೇಕು ಅಂತಕ್ಕಂಥ ಷರತ್ತುಗಳನ್ನು ಕೊಟ್ಟಿದ್ದಾರೆ. ಇದಿಷ್ಟು ಕೂಡ ಸೊ ವಿದ್ಯಾರ್ಥಿಗಳು ಯಾವ ತರ ವಿದ್ಯಾರ್ಥಿಗಳನ್ನು ಪಡ್ಕೊಂಡಿರಬೇಕು ಈ CET ಎದುರಿಸಬೇಕು ಅನ್ನೋದಕ್ಕೆ. ಸೊ ಹಾಗಾದ್ರೆ ಅಪ್ಲಿಕೇಶನ್ಸ್ಗಳು ಸೋಮವಾರದಿಂದನೇ ಅಂದ್ರೆ 18/8/26 ಸೊ ಪ್ರಾರಂಭ ಆಗಲಾಗುತ್ತೆ. ಆನ್ಲೈನ್ ಅರ್ಜಿಗಳನ್ನು ಕರೆದಿದ್ರೆ ಎಲ್ಲರೂ ಕೂಡ ಆನ್ಲೈನ್ ಮೋಡ್ ನಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ತದನಂತರ ಲಾಸ್ಟ್ ಡೇಟು ಸೊ 7/9/2026 ಅಂದ್ರೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ಗೆ ಕೊಟ್ಟಿದ್ದಾನೆ, 7ನೇ ತಾರೀಕು. ಇದು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿದೆ. ತದನಂತರ ಪಾವತಿಯನ್ನು ಮಾಡೋದಕ್ಕೆ ಶುಲ್ಕವನ್ನ 10ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, 10/9/2026. ಸಾಮಾನ್ಯ ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪಂಗಡ ವಿದ್ಯಾರ್ಥಿಗಳಿಗೆ 500 ರೂಪಾಯಿಗಳನ್ನು ಮಾಡಿದ್ದಾರೆ. ಹಾಗಾದ್ರೆ ಒಬ್ಬ ಅಭ್ಯರ್ಥಿ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡನ್ನೂ ಗಮನಿಸಬೇಕು. ಏನು ಅಂತ ಹೇಳಿದಾಗ GPTR ಮತ್ತು HSTR ಈ ಎರಡರಲ್ಲೂ ಕೂಡ ಸೊ ಸೆಲೆಕ್ಷನ್ಸ್ ಬೇರೆ ಬೇರೆ ಇದೆ.

ಟಿಆರ್ನಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಸೆಲೆಕ್ಷನ್ಸ್ ಇದ್ರೆ ಅಂದ್ರೆ ಜಿಲ್ಲಾವಾರು ನೇಮಕಾತಿಯನ್ನು ಮಾಡ್ಕೊಳ್ಳಲಾದ್ರೆ HSTRನಲ್ಲಿ ಅಂದ್ರೆ ಪ್ರೌಢಶಾಲಾ ಶಿಕ್ಷಕ ನೇಮಕಾತಿಯಲ್ಲಿ ವಿಭಾಗವಾರು ಹಂಚಿಕೆ ಮಾಡ್ಕೊಳ್ಳಲಾಗ್ತಿದೆ. ಅಂದ್ರೆ ವಿಭಾಗವಾರು ಅಂತ ಹೇಳಿದಾಗ ನಾವು ಕರ್ನಾಟಕದಲ್ಲಿ ಸೊ 4 ಶೈಕ್ಷಣಿಕ ವಿಭಾಗಗಳನ್ನು ನೋಡ್ತಾ ಹೋಗ್ತೀವಿ, ಅಂದ್ರೆ ಮೈಸೂರು, ಬೆಂಗಳೂರು, ಬೆಳಗಾವಿ ಮತ್ತೆ ಕಲಬುರಗಿ. ಸೊ ಅದೇ ಥರ ನಾವು ಮೈಸೂರಿನಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಅಂದ್ರೆ ಮೈಸೂರು ವಿಭಾಗದನ್ನ ಡಿಸ್ಕಸ್ ಮಾಡೋದಾದ್ರೆ ಮೈಸೂರು ವಿಭಾಗದಲ್ಲಿ ಸುಮಾರು 8 ಜಿಲ್ಲೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಒಟ್ಟು 748 ಪೋಸ್ಟ್ಗಳನ್ನು ನಾವು ನೋಡಲಾಗ್ತದೆ. ಅಂದರೆ 748 ಪೋಸ್ಟ್ಗಳಲ್ಲಿ ಸೊ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಯಾವ ವಿಷಯದ ಶಿಕ್ಷಕರಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ಅಂದರೆ ಮೈಸೂರಿನಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಉಡುಪಿ, ಕೊಡಗು, ಹಾಸನ್, ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು, ಈ 8 ಜಿಲ್ಲೆಗಳಿಗೆ ಸೇರಿ ಮೈಸೂರು ವಿಭಾಗ ಅಂತ ಕರಿತಾ ಹೋಗ್ತೀವಿ. ಸೊ ನಾವು ಯಾವುದಾದ್ರೂ ಜಿಲ್ಲೆಗಳಲ್ಲಿ ಎಕ್ಸಾಮ್ಸನ್ನು ಬರೀಬೋದು. ಹಾಗಾದರೆ ಈ ವಿಭಾಗದಲ್ಲಿ ಆಯ್ಕೆ ನಡೆಯಲಾಗುತ್ತೆ. ಯಾಕಂದರೆ ಕಟ್ ಆಫ್ ಅನ್ನು ಮಾಡಿದ ಮೇಲೆ ಮೆರಿಟ್ ಲಿಸ್ಟ್ ಮೇಲೆ ನಮಗೆ ಡಿವಿಷನ್ ವೈಸ್ ಸೆಲೆಕ್ಷನ್ಸನ್ನು ಮಾಡ್ತಾ ಹೋಗ್ತಾರೆ. ಇದು HSTRಗೆ ಮಾತ್ರ ಅನ್ವಯ ಆಗುತ್ತೆ. ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಒಟ್ಟು 748 ಏನು ಹುದ್ದೆಗಳು ಖಾಲಿ ಇದೆ ಅಂದರೆ ವಿವಿಧ ವಿಷಯಗಳಲ್ಲಿ, ಉದಾಹರಣೆಗೆ ನಾನು ಮೈಸೂರನ್ನ ತಗೊಳ್ಳೋದಾದರೆ ಮೈಸೂರಿನಲ್ಲಿ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಶಿಕ್ಷಕರಲ್ಲಿ 26 ಮೈಸೂರು ಜಿಲ್ಲೆಯಲ್ಲಿ ನೋಡಲಾಗ್ತದೆ. ಆದರೆ ಅದನ್ನು ಡಿವಿಷನ್ ವೈಸ್ಗೆ ನೋಡೋದಾದರೆ 169 ಪೋಸ್ಟ್ಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಉಡುಪಿ, ಮೈಸೂರು, ಮಂಡ್ಯ, ಕೊಡಗು, ಹಾಸನ ಈ ಎಲ್ಲ 8 ಜಿಲ್ಲೆಗಳಲ್ಲಿ ಸೇರಿ 169 ಭಾಷಾ ಶಿಕ್ಷಕರಿದ್ದಾರೆ. ಅದರಲ್ಲಿ ಮೈಸೂರು ಜಿಲ್ಲೆಯಲ್ಲಿ 26 ಪೋಸ್ಟ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದೇ ಥರ ಆಂಗ್ಲ ಭಾಷಾ ಶಿಕ್ಷಕರಲ್ಲಿ 170 ಪೋಸ್ಟ್ಗಳು, ಸರಿ ಸುಮಾರು 169 ಕನ್ನಡ, 120 ಇಂಗ್ಲಿಷ್. ಇದು ಮೈಸೂರು ವಿಭಾಗದಲ್ಲಿದೆ. ಅದು ಮೈಸೂರು ಜಿಲ್ಲೆಯಲ್ಲಿ ನೋಡೋದಾದರೆ 26 ಮತ್ತು 22 ಈ ಥರ. ಸೊ ಅದೇ ಥರ ಕಲಾ ವಿಷಯ ಅಂತ ಹೇಳಿದ್ರೆ, ಕಲಾ ಅಂದರೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಈಗ ಇಲ್ಲೊಂದು ವಿಶೇಷನ ಗಮನಿಸ್ಬೇಕು. ನಾವು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಅಂತ ಕರೆದಿದ್ದಾನೆ. ಹಾಗಾದರೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಶಿಕ್ಷಕರ ನೇಮಕಾತಿಗೆ ಯಾರೆಲ್ಲ ಅರ್ಹರು ಅನ್ನೋದನ್ನು ಕೂಡ ಅವನು ಸ್ಪಷ್ಟವಾಗಿ ಹೇಳಿದ್ದಾನೆ. ಅಂದರೆ ಈ ಕರ್ನಾಟಕ ಪ್ರೌಢಶಾಲೆ ಮತ್ತು ಈ ವಿಭಾಗದಲ್ಲಿ ನಾವು ಮೀಡಿಯಂನ ನೋಡ್ತಾ ಇದ್ದೀವಿ ಯಾವಾಗಿಂದ 2007-08 ಸಾಲಿನಿಂದ. ಹೇಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಆದರ್ಶ ಶಾಲೆಗಳು ಕೂಡ ಇಂಗ್ಲಿಷ್ ಮೀಡಿಯಂ ಕಂಡುಬರುತ್ತೆ. ಬಟ್ ಇದರಲ್ಲಿ ಆದರ್ಶ ಶಾಲಾ ಶಿಕ್ಷಕ ನೇಮಕಾತಿಯನ್ನು ಒಳಗೊಂಡಿಲ್ಲ. ಯಾಕಂದರೆ ಅದು ಪ್ಯೂರ್ಲಿ ಸಪ್ರೇಟ್ ಆಗಿರೋದ್ರಿಂದ ಇಲ್ಲಿ ಕೇವಲ ಕರ್ನಾಟಕ ಸರ್ಕಾರಿ ಪ್ರೌಢಶಾಲೆಗಳಿಗೆ ನೇಮಕಾತಿ ನಡೀತಾ ಇದೆ. ಅದರಲ್ಲಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಏನು ಕರೀತಾನೆ ಅಂತ ಹೇಳಿದ್ರೆ, ಈ KPC ಸ್ಕೂಲ್ಗಳಲ್ಲೆಲ್ಲವೂ ಕೂಡ ನಾವು ಇಂಗ್ಲಿಷ್ ಮೀಡಿಯಮನ್ನು 1-10 ಅಥವಾ 1-12 ನೋಡ್ತಾ ಹೋಗ್ತೀವಿ. ಈಗ ಮಧು ಬಂಗಾರಪ್ಪನವರು ಹೇಳಿರೋ ಹಾಗೆ, ಸೊ KPC ಇನ್ನೂ ಕೂಡ ನಾವು ಹೆಚ್ಚು ಮಾಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಸುಮಾರು 500 ಶಾಲೆಗಳನ್ನು ಅಥವಾ 250 ಶಾಲೆಗಳನ್ನು ಹೆಚ್ಚು ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ 2 ಮೀಡಿಯಮ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ, ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ. ಸೊ ಇದಕ್ಕೆ ವಿದ್ಯಾರ್ಥಿಗಳೇನು ಅಂತ ಹೇಳಿದರೆ, ಸೊ ಆಲ್ಮೋಸ್ಟ್ BA, BSc, BEd ಮಾಡಿ TET ಅಥವಾ ಎಕ್ಸಾಮ್ಸನ್ನು ಪಾಸ್ ಮಾಡಿರ್ತಾರೆ. ಅದರಲ್ಲಿ ಸೊ ಭಾಷಾ ವಿಷಯವನ್ನು 1-10 ವರೆಗೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸನ್ನು ಕನ್ನಡ ಇಂಗ್ಲೀಷನ್ನು ಅಧ್ಯಯನ ಮಾಡಿರಬೇಕು. ಮತ್ತು ಪದವಿ ಹಂತದಲ್ಲಿ ಈ ಕನ್ನಡ ಮತ್ತು ಇಂಗ್ಲೀಷನ್ನು ಭಾಷಾ ವಿಷಯ ಅಧ್ಯಯನ ಮಾಡಿರಬೇಕು ಅಷ್ಟೇ. ಇನ್ನೇನಲ್ಲಿ ನೀವು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಅಂತಕ್ಕಂಥ ಸರ್ಟಿಫಿಕೇಟಲ್ಲಿ ಎಲ್ಲೂ ಕೂಡ ನಮಗೆ ಅನುಮೋದನೆ ಅಥವಾ ಎಂಟ್ರಿ ಆಗಲ್ಲ. ಸೊ ಇದನ್ನು ಕಡ್ಡಾಯವಾಗಿ ಮಾಡಬೇಕು. ಅಂದರೆ ಪದವಿ ಹಂತದಲ್ಲಿ ಫಾರ್ ಎಕ್ಸಾಂಪಲ್ BA ಮಾಡಬೇಕಾದಾಗ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಯನ್ನು ಅಧ್ಯಯನ ಮಾಡಿರಬೇಕು. ಅದನ್ನು ಅಧ್ಯಯನ ಮಾಡಿಲ್ಲ ಪದವಿ ಹಂತದಲ್ಲಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಅಂದರೆ ಇಟ್ಸ್ ನಾಟ್ ಎಲಿಜಿಬಲ್ ಫಾರ್ ದ ಸೊ ದಟ್ ಮೀಡಿಯಮ್ ಆಫ್ ಸೆಲೆಕ್ಷನ್ಸ್. ಆ ಮೀಡಿಯಮಲ್ಲಿ ಅವ್ರು ಆಯ್ಕೆ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಪುನಃ ಅದಕ್ಕೆ ಬೇರೆ ಕೊಡ್ತಾ ಹೋಗ್ತಾನೆ. ಅದು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಯಾವ ಮಾಧ್ಯಮ ಅವರು ಬಯಸ್ತಾ ಹೋಗ್ತಾರೆ ಆ ಮಾಧ್ಯಮದಲ್ಲಿ ಅವರು ಡಿಪ್ಲೊಮಾ ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಹೋಗ್ತಾನೆ. ಬಟ್ ಇಲ್ಲಿ ಕರ್ನಾಟಕದ ವಿಭಾಗದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಯಾಕಂದರೆ ಆಲ್ಮೋಸ್ಟ್ SLC UCL ಮತ್ತು ಪದವಿ ಹಂತದಲ್ಲಿ ಭಾಷೆಗಳನ್ನು ಅಧ್ಯಯನ ಮಾಡಿರ್ತಾ ಹೋಗ್ತಾರೆ ವಿದ್ಯಾರ್ಥಿಗಳು. ಆದ್ದರಿಂದ ಸೊ ಅವ್ರಿಗೆ ಅಷ್ಟು ಸಮಸ್ಯೆಯಾಗಿ ಕಾಣಲ್ಲ. ಆದ್ದರಿಂದ ಎರಡೂ ಮಾಧ್ಯಮಕ್ಕೂ ಕೂಡ ಸೊ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷನ್ನು ಅಧ್ಯಯನ ಮಾಡಿದ್ದೇ ಆದರೆ ಪದವಿ ಅಂತ ಮತ್ತು 1-10 ವರೆಗೆ ಇವರು ಸೊ ಎಲಿಜಿಬಿಲಿಟಿನ ಆಗ್ತಾ ಹೋಗ್ತಾರೆ. ಸೊ ಅದರಿಂದ ಸೋಷಿಯಲ್ ಸೈನ್ಸ್ರಿ ಮೈಸೂರು ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ 13 ಪೋಸ್ಟು, ಸೊ ಆಂಗ್ಲ ಮಾಧ್ಯಮದಲ್ಲಿ 19 ಪೋಸ್ಟು. ಸೊ ಒಟ್ಟು ಇಲ್ಲಿ ವಿಭಾಗವರು ನೋಡೋದಾದರೆ ಸೋಷಿಯಲ್ ಸೈನ್ಸ್ಲ್ಲಿ 83 ಹುದ್ದೆಗಳು ಮತ್ತು 126 ಹುದ್ದೆಗಳನ್ನು ಕಾಣ್ತಾ ಹೋಗ್ತೀವಿ. ಅದೇ ಥರ CBZ ಮತ್ತೊಂದು ಸುವರ್ಣ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ HSTRನಲ್ಲಿ ಹುದ್ದೆಗಳು ಅಂದರೆ CBZ ವಿದ್ಯಾರ್ಥಿಗಳ ಸಂಖ್ಯೆನೇ ಕಡಿಮೆ. ಸರಿ ಸುಮಾರು ನಾವು 100 ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ತೆರೆಗಡೆ ಮಾಡಿದ್ರೆ ಅದರಲ್ಲಿ 10-15 ವಿದ್ಯಾರ್ಥಿಗಳು ಮಾತ್ರ ಬೆರಳೆಣಿಕೆ ಎಷ್ಟು ಅಂದರೆ ಕೇವಲ 10% CBZ ಸ್ಟೂಡೆಂಟ್ ಇರ್ತಾರೆ. ಆ CBZ ಸ್ಟೂಡೆಂಟ್ಸಲ್ಲಿ TET ಆಗಿರ್ತಕ್ಕಂಥವ್ರ ಪ್ರಮಾಣ ಇನ್ನೂ ಕೂಡ ಕಡಿಮೆ ಇರುತ್ತೆ. ಅಂದರೆ 10 ವಿದ್ಯಾರ್ಥಿಗಳಲ್ಲಿ 2-3 ವಿದ್ಯಾರ್ಥಿಗಳು ಮಾತ್ರ TET ಪಾಸ್ ಮಾಡ್ಕೊಂಡು ಇರ್ತಾ ಹೋಗ್ತಾರೆ. ಸೊ ಅದರಿಂದ ಇಲ್ಲಿ ಕಾಂಪಿಟೇಷನ್ಸು ಅವ್ರಿಗೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ CBZ ಸ್ಟೂಡೆಂಟ್ಸ್ಗಳಿಗೆ. ಅದರಿಂದ ಅವ್ರಿಗೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಅದೇ ಥರ ಸೊ ಈ ಥರ ಅಂದರೆ ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳನ್ನು ಒಳಗೊಂಡಂತೆ ಸುಮಾರು 748 ಪೋಸ್ಟ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಒಬ್ಬ ಅಭ್ಯರ್ಥಿ ಈಗ ನಮಗೆ 15,000 ಶಿಕ್ಷಕರ ನೇಮಕಾತಿ ಮಾಡಿದ್ದಾರೆ, ಓ ಇಷ್ಟೊಂದು ಪೋಸ್ಟ್ ಇದೆ ಅಂತ ನಾವು ಪರಿಗಣಿಸೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸೆಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ನೇರವಾಗಿ ನಾವು 15 ಶಿಕ್ಷಕರ ನೇಮಕಾತಿಯಲ್ಲಿ ನಾನು ಆಲ್ರೆಡಿ ಹೇಳಿದಂಗೆ 13,900 GPTR ಮತ್ತು HSTR ಎರಡರಲ್ಲೂ ಕೂಡ ಇರ್ತದೆ. ಅದಕ್ಕೆ ಎರಡಕ್ಕೂ ಕ್ವಾಲಿಫಿಕೇಶನ್ಸ್ನ ಪಡ್ಕೊಂಡಿರಬೇಕು. ಅಂದರೆ
ಸೊ ಬಿ ಎ ಬಿ ಎಡ್

0: ಮತ್ತೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಟೂನು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ರೆ ಇಟ್ಸ್ ಎಲಿಜಿಬಲ್. ಅದರಿಂದ ಸೊ 8.5 ಸಾವಿರ ಮತ್ತೆ 4.5 ಸಾವಿರ ಎರಡೂ ಸೇರಿ 13 ಸಾವಿರ ಶಿಕ್ಷಕರ ನೇಮಕಾತಿ ಏನಿದೆ, ಜೊತೆಗೆ ಪ್ರೈಮರಿ ಸ್ಕೂಲ್ ಟೀಚರ್ ಇನ್ ಕೇಸ್ ಡಿ ಎಡ್ ಆಗಿ ಪೇಪರ್ ಒನ್ ಅನ್ನು ಕೂಡ ಅವ್ರು ಮಾಡಿದ್ರೆ ಡಿ ಎಡ್ ಬಿ ಎಡ್ ಸೊ ಬಿ ಎ ಈ ಥರ ಎಲ್ಲ ಮಾಡ್ಕೊಂಡಿದ್ರೆ ಒಟ್ಟು 13 ಸಾವಿರ ಅಥವಾ 14 ಸಾವಿರ ಶಿಕ್ಷಕರ ನೇಮಕಾತಿಗೆ ಬರ್ತಾರೆ. ಬಟ್ 13 ಸಾವಿರ ಶಿಕ್ಷಕರ ನೇಮಕಾತಿಗೂ ಕೂಡ ಎಲಿಜಿಬಿಲಿಟಿ ಆಗೋಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಯಾವ ವಿಷಯದಲ್ಲಿ ಬರ್ತೀವಿ ಮತ್ತೆ ನಮ್ಮಲ್ಲಿ ಯಾವ ಮೀಸಲಾತಿಗಳಿದೆ ಅದನ್ನು ಕೂಡ ನಾವು ಪರಿಗಣಿಸ್ಬೇಕಾಗತ್ತೆ. ನಾನು ಒಂದು ಉದಾಹರಣೆಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಉದಾಹರಣೆಗೆ ನಾವು ಮೈಸೂರು HSTRನೇ ತಗೊಳ್ಳೋಣ ಫಸ್ಟು, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ. ಅದರಲ್ಲಿ ಮೈಸೂರು ಬಗ್ಗೆನೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೈಸೂರು ವಿಭಾಗದಲ್ಲಿ ಉದಾಹರಣೆಗೆ ನಾವು ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿ ನೋಡೋಣ. ಮೈಸೂರು ವಿಭಾಗದಲ್ಲಿ ಸೊ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸೊ ವರ್ಗವಾರು ಅಥವಾ ವೃಂದವಾರು ಪೋಸ್ಟ್ಗಳಿಗಿದೆ. ಒಟ್ಟು 13 ಶಿಕ್ಷಕರ ನೇಮಕಾತಿಯನ್ನು HSTRನಲ್ಲಿ ಕನ್ನಡ ಮೀಡಿಯಂನಲ್ಲಿ ಕಾಲ್ ಮಾಡಿದ್ದಾನೆ. ಇಂಗ್ಲಿಷ್ ಮೀಡಿಯಂನಲ್ಲಿ ಒಟ್ಟು 19 ಇದೆ. ಹಾಗಾದರೆ ಒಟ್ಟು 32 ಪೋಸ್ಟ್ಗಳಿದೆ ಅಷ್ಟೇ ಮೈಸೂರು ವಿಭಾಗದ ಮೈಸೂರು ಜಿಲ್ಲೆಯಲ್ಲಿ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು, 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆಯ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ, ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. 2025ರ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ, ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ವಾರ್ತೆಗಳ ವಿವರ, ಜನಕೇಂದ್ರಿತ ಮತ್ತು ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ ನೀಡಿದೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಇಂದು ನಡೆದ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳ ಸಚಿವರು, ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಮಾನವೀಯತೆ ಮೊದಲು ಎಂಬ ವಿಧಾನವನ್ನು ಅನುಸರಿಸಿ ಸುಸ್ಥಿರ ಭೂಮಿಯನ್ನು ನಿರ್ಮಿಸುವ ಕಡೆಗೆ ನೀತಿ, ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. 2005 ಮತ್ತು 2022ರ ನಡುವೆ ಭಾರತ ಮಾಲಿನ್ಯ ಹೊರಸೂಸುವಿಕೆಯ ತೀವ್ರತೆಯನ್ನು %37 ತಗ್ಗಿಸಿದೆ. ಭಾರತದ ಒಟ್ಟು ವಿದ್ಯುತ್ ಸಾಮರ್ಥ್ಯದ ಅರ್ಧಕ್ಕಿಂತ ಹೆಚ್ಚು ಈಗ ಶುದ್ಧ ಇಂಧನ ಮೂಲಗಳಿಂದಾಗಿದೆ ಎಂದು ಅವರು ತಿಳಿಸಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಮುಕ್ತ, ರಚನಾತ್ಮಕ ಮತ್ತು ಒಮ್ಮತ ಆಧಾರಿತ ಸಂವಾದ ನಡೆಸಲು ದೇಶ ಬದ್ಧವಾಗಿದೆ. ಎಲ್ಲಾ ಸದಸ್ಯ ರಾಷ್ಟ್ರಗಳ ದೃಷ್ಟಿಕೋನಗಳು ಮತ್ತು ಕೊಡುಗೆಗಳನ್ನು ಭಾರತ ಗೌರವಿಸುತ್ತಿದೆ ಎಂದು ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಬಲಪ್ರಯೋಗದ ಆರೋಪಗಳನ್ನು ಪರಿಶೀಲಿಸಲು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಿವೃತ್ತ ಡಿಜಿಪಿ ಮತ್ತು ಸಿಬಿಐನ ಮಾಜಿ ನಿರ್ದೇಶಕರನ್ನು ಒಳಗೊಂಡ ಉನ್ನತ ಸಮಿತಿ ರಚಿಸುವುದಾಗಿ ಸುಪ್ರೀಂ ಕೋರ್ಟ್ ಇಂದು ತಿಳಿಸಿದೆ. ಸಮಿತಿಯಲ್ಲಿ ಇರಬೇಕಾದ ಇತರ ಸದಸ್ಯರ ಕುರಿತು ವಿವಿಧ ಪಕ್ಷಗಳಿಂದ ಸಲಹೆಗಳನ್ನು ಸ್ವೀಕರಿಸಿದ ನಂತರ ಸಮಿತಿ ರಚಿಸುವ ಆದೇಶವನ್ನು ನಾಳೆ ನೀಡಲಾಗುವುದು ಎಂದು ನ್ಯಾಯಪೀಠ ತಿಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ July 21 ದೆಹಲಿಯಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಹಿಂಸಾಚಾರದ ಕುರಿತು ಸಿಸಿಟಿವಿ ಮತ್ತು ವಿಡಿಯೋ ದೃಶ್ಯಾವಳಿಗಳನ್ನು ಪರಿಶೀಲನೆಗಾಗಿ ಸಮಿತಿಗೆ ಹಸ್ತಾಂತರಿಸುವಂತೆ ನಿರ್ದೇಶಿಸಿದೆ. ದೇಶದಲ್ಲಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಷ್ಟಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಈಡೇರಿದೆ. ಅಲ್ಲದೆ ಈಗ ಸರ್ಕಾರ ಹೆಚ್ಚುವರಿಯಾಗಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಜಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಕೃಷಿ, ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ರಾಜಸ್ಥಾನದ ಬರಾನ್ನಲ್ಲಿ ಇಂದು 1,258 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಯಂ ಉದ್ಯೋಗವನ್ನು ಬೆಂಬಲಿಸಲು ಮಹಿಳೆಯರಿಗೆ ಇದುವರೆಗೆ 13,461 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳು ತಮ್ಮದೇ ಸ್ವಂತ ಮನೆಯನ್ನು ಹೊಂದಲು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಪರಿಚಯಿಸಲಾಗಿದೆ. ಪರಿಷ್ಕೃತ ನಿಬಂಧನೆಗಳ ಅಡಿಯಲ್ಲಿ ದ್ವಿಚಕ್ರ ವಾಹನ ಹೊಂದಿರುವ ಮಹಿಳೆಯರು ಮತ್ತು ಮಾಸಿಕ 15,000 ರೂಪಾಯಿ ಗಳಿಸುವವರು ಸಹ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಅಲ್ಲದೆ ನೀರಾವರಿ ಅಲ್ಲದ 5 ಎಕರೆ ಭೂಮಿ ಅಥವಾ 2.5 ಎಕರೆ ನೀರಾವರಿ ಭೂಮಿ ಹೊಂದಿರುವ ರೈತರು ಸಹ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಪಡೆಯಲು

0: ಅರ್ಹರಾಗಿರುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಿವರಿಸಿದ್ದಾರೆ. ಯುದ್ಧದ ವಿಕಸನಗೊಳ್ಳುತ್ತಿರುವ ಸ್ವರೂಪವು ಸಶಸ್ತ್ರ ಪಡೆಗಳಿಗೆ ಉದಯೋನ್ಮುಖ ತಂತ್ರಜ್ಞಾನಗಳ ತ್ವರಿತ ಹೊಂದಾಣಿಕೆ ಮತ್ತು ಏಕೀಕರಣವನ್ನು ಕಡ್ಡಾಯಗೊಳಿಸಿದೆ ಎಂದು ಭಾರತೀಯ ಸೇನಾ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ಸೇನೆ ಆಯೋಜಿಸಿದ್ದ ಕಣ್ಗಾವಲು ಮತ್ತು ಎಲೆಕ್ಟ್ರೋ ಆಪ್ಟಿಕ್ಸ್ ಕುರಿತ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು, ಯುದ್ಧವು ವಿಶೇಷವಾಗಿ 2020 ತ್ವರಿತ ಮತ್ತು ತೀವ್ರ ರೂಪಾಂತರಕ್ಕೆ ಒಳಗಾಗಿದೆ ಎಂದರು. ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ಗೆ ನೂತನ ರಾಜ್ಯ ಉಸ್ತುವಾರಿಗಳನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ನೇಮಿಸಿದ್ದಾರೆ. ವಿನೋದ್ ತಾವಡೆ ಅವರನ್ನು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿ ಹಾಗೂ ಜಗದೀಶ್ ಈಶ್ವರ ಭಾಯಿ ಅವರನ್ನು ಸಹ ಪ್ರಭಾರಿಯಾಗಿ ನೇಮಿಸಲಾಗಿದೆ. ಡಾ ಸತೀಶ್ ಪೂನಿಯಾ ಅವರನ್ನು ಪಂಜಾಬ್ನ ಉಸ್ತುವಾರಿಯಾಗಿ ಹಾಗೂ ತರುಣ್ ಚುಗ್ ಅವರನ್ನು ಗುಜರಾತ್ನ ಉಸ್ತುವಾರಿಯಾಗಿ ನೇಮಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದೊಂದಿಗೆ ಸಹಿ ಮಾಡಲಾದ 14 ಅಂಶಗಳ ತಿಳುವಳಿಕೆ ಒಪ್ಪಂದದ ಎಲ್ಲಾ ಷರತ್ತುಗಳನ್ನು ಸಂಪೂರ್ಣವಾಗಿ ಈಡೇರಿಸುವವರೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರವನ್ನು ನಿರ್ಬಂಧಿಸಲಾಗುವುದು ಎಂದು ಇರಾನ್ ಸ್ಪಷ್ಟಪಡಿಸಿದೆ. ತನ್ನ ಮೇಲಿನ ವಿದೇಶಿ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ಹಿಂಪಡೆಯಬೇಕು ಹಾಗೂ ಮಿಲಿಟರಿ ಕಾರ್ಯಾಚರಣೆಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಇರಾನ್ ಷರತ್ತು ವಿಧಿಸಿದೆ. ಈ ಷರತ್ತುಗಳು ಈಡೇರಿದರೆ ಮಾತ್ರ ಜಲಸಂಧಿಯನ್ನು ಮುಕ್ತಗೊಳಿಸುವುದಾಗಿ ಇರಾನ್ ತಿಳಿಸಿದೆ. ನವದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂಗೆ ಅಗೌರವ ತೋರಿದ್ದಕ್ಕಾಗಿ ಬಿಜೆಪಿ ಇಂದು ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್, ರಾಷ್ಟೀಯ ಗೀತೆಯನ್ನು ಗೌರವಿಸಲು ಸಾಧ್ಯವಾಗದಿದ್ದಾಗ ಸ್ವಾತಂತ್ರ್ಯ ಚಳುವಳಿಯ ರಕ್ಷಕರಾಗಿ ಏಕಸ್ವಾಮ್ಯವನ್ನು ಪ್ರತಿಪಾದಿಸುವುದನ್ನು ಕಾಂಗ್ರೆಸ್ ಪಕ್ಷ ನಿಲ್ಲಿಸಬೇಕು ಎಂದು ಹೇಳಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ದೇಶಾದ್ಯಂತ ಶಾಲಾ ಮಕ್ಕಳಿಗೆ 2 ಕೋಟಿಗೂ ಹೆಚ್ಚು ಬಯೋಮೆಟ್ರಿಕ್ ನವೀಕರಣಗಳನ್ನು ಪೂರ್ಣಗೊಳಿಸುವ ಮೂಲಕ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣಗಳಿಗಾಗಿ ತನ್ನ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಪ್ರಮುಖ ಮೈಲುಗಲ್ಲು ಸಾಧಿಸಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾದ ವಿಶೇಷ ಅಭಿಯಾನ ಈಗ 156,000 ಹೆಚ್ಚು ಶಾಲೆಗಳನ್ನು ಒಳಗೊಂಡಿದೆ. ಶಾಲಾ ಮಕ್ಕಳು ತಮ್ಮ ಆಧಾರ್ ಬಯೋಮೆಟ್ರಿಕ್ ಅನ್ನು ಪೂರ್ಣಗೊಳಿಸಲು ಇದು ಅನುವು ಮಾಡಿಕೊಡುತ್ತದೆ. ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಮುಂದಿನ ಕೆಲವು ದಿನಗಳಲ್ಲಿ ಸಮಗ್ರ ವೈದ್ಯಕೀಯ ಪರೀಕ್ಷೆಗಾಗಿ ಇಸ್ಲಾಮಾಬಾದ್ನ ಶಿಫಾ ಅಂತಾರಾಷ್ಟ್ರೀಯ ಆಸ್ಪತ್ರೆಗೆ ವರ್ಗಾಯಿಸುವಂತೆ ಪಾಕಿಸ್ತಾನ ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ಆದೇಶಿಸಿದೆ. ಕೇಂದ್ರ ಸರ್ಕಾರ 2025 ರಾಷ್ಟೀಯ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಿಸಿದೆ. ಮಹಿಳಾ ಬ್ಯಾಡ್ಮಿಂಟನ್ ಡಬಲ್ಸ್ ಜೋಡಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಒಟ್ಟು 17 ಕ್ರೀಡಾಪಟುಗಳಿಗೆ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಅರ್ಜುನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಹಿರಿಯ ಫುಟ್ಬಾಲ್ ಆಟಗಾರ ಇಸಯ್ಯ ಅರುಮೈನಾ ಯಗಂ ಅವರಿಗೆ ಜೀವಮಾನದ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಅಥ್ಲೆಟಿಕ್ಸ್ ತರಬೇತುದಾರ ಪರ್ವೀನ್ ಸಿಂಗ್, ಬಾಕ್ಸಿಂಗ್ ತರಬೇತುದಾರ ಚೋಟೆಲಾಲ್ ಯಾದವ್ ಮತ್ತು ಶೂಟಿಂಗ್ ತರಬೇತುದಾರರಾದ ನೇಹಾ ನಂದಕುಮಾರ್ ಚೌಹಾಣ್ ಅವರು ದ್ರೋಣಾಚಾರ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಪುಣೆಯ ಆರ್ಮಿ ಪ್ಯಾರಾಲಿಂಪಿಕ್ ನೋಡ್ಗೆ ರಾಷ್ಟೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತದ ವಿರುದ್ಧದ ಸರಣಿಯ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದ ಆಟದ ಅಂತ್ಯಕ್ಕೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 84 ರನ್ ಗಳಿಸಿದೆ. ಈ ಮೂಲಕ 288 ರನ್ಗಳ ಹಿನ್ನಡೆಯಲ್ಲಿದೆ. ಅಂತಿಮ ದಿನದಾಟ ನಾಳೆ ಮುಂದೆ.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ, ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. ಹಾಗೂ 2025ರ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ, ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ಮೂವತ್ತೆರಡು ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿಗಳಾಗಿದೆ. ಹಾಗಾದ್ರೆ ನಾನು 15,000 ಶಿಕ್ಷಕ ನೇಮಕಾತಿಯಲ್ಲಿ 13-14,000 ಶಿಕ್ಷಕರು ಬರ್ತಾ ಹೋಗ್ತಾರೆ. ಅದರಲ್ಲಿ ನಾನು ಯಾವ್ದಾದ್ರು ಒಂದು ವಿಭಾಗದಲ್ಲಿ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿದ್ದೆ ಆಗಿದ್ರೆ ಸೊ ಈ 32 ಪೋಸ್ಟ್ಗಳಲ್ಲಿ ಮಾತ್ರ ಎಲಿಜಿಬಲ್ ಆಗ್ತಾ ಹೋಗ್ತಾನೆ. ಅದ್ರಲ್ಲಿ 32ನಲ್ಲಿ ಎಲ್ಲದರಲ್ಲೂ ಬರಲ್ಲ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಕನ್ನಡ ಮೀಡಿಯಂ ಸೋಷಿಯಲ್ ಸೈನ್ಸ್ ಅಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಸಾಮಾನ್ಯ ಅಭ್ಯರ್ಥಿಗೆ 2 ಪೋಸ್ಟು, ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1, 2A 1, 3A 1, 3B 1 ಒಟ್ಟು. ಸೊ ಈ ತರ ರಿಸರ್ವೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಯು ನಾನು ಯಾವ ಕ್ಯಾಟಗರಿಗೆ ಬರ್ತೀನಿ, ನನಗೆ ಯಾವ್ಯಾವ ಕೋಟಾದಲ್ಲಿ ರಿಸರ್ವೇಷನ್ ಇದೆ, ಅಷ್ಟು ಪೋಸ್ಟ್ ಅನ್ನು ಕನ್ಸಿಡರೇಷನ್ ಮಾಡಿದ್ರೆ ಸುಮಾರು 32ರಲ್ಲಿ 1-4-5 ಪೋಸ್ಟ್ಗಷ್ಟೇ ಅವನು ಎಲಿಜಿಬಿಲಿಟಿ ಆಗ್ತಾನೆ. ಇದನ್ನ ಅಭ್ಯರ್ಥಿಗಳು ಮನದಟ್ಟು ಮಾಡ್ಕೋಬೇಕು. ಸೊ ಇದು ಕರ್ನಾಟಕದಾದ್ಯಂತ ಶಿಕ್ಷಕರ ನೇಮಕಾತಿ ಆಗಿದ್ರೂ ಕೂಡ ಇಲ್ಲಿ ವಿಭಾಗವಾರು ಮತ್ತು ಜಿಲ್ಲಾವಾರು ಹಂಚಿಕೆ ಆಗಿರೋದ್ರಿಂದ ಸೊ ನಾನು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆಯನ್ನ ಎದುರಿಸ್ತಾ ಇದ್ದೀನಿ ಆ ಜಿಲ್ಲೆಯಲ್ಲಿ ಮಾತ್ರ ನಾನು ನೇಮಕಾತಿಯನ್ನು ಮಾಡ್ಕೊಳ್ಳಾಗ್ತಾ ಇದೆ. ಬಟ್ ಅಪ್ಲಿಕೇಶನ್ಸ್ ಹಾಕ್ಬೇಕಾದಾಗ ಅಲ್ಲಿ ಒಂದು ಕಂಡೀಷನ್ಸ್ ಅನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ವೃಂದದಲ್ಲಿ ಒಂದು ಜಿಲ್ಲೆ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಕೊಟ್ಟಿದ್ದಾನೆ. ಈ ಉದಾಹರಣೆಗೆ 6-8 ಸೋಷಿಯಲ್ ಸೈನ್ಸ್ಗೆ ನಾನು ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಮೈಸೂರು ಡಿಸ್ಟಿಕ್ ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ಮಂಡ್ಯಕ್ಕೆ ಅಪ್ಲೈ ಮಾಡುವಾಗಿಲ್ಲ. ಬಟ್ ಇಂದಿನ ನೇಮಕಾತಿಗಳಲ್ಲಿ ಎಷ್ಟು ಜಿಲ್ಲೆಗಳು ಬೇಕಾದ್ರೂ ನೇಮಕಾತಿ ಮಾಡುವ ಅಂದ್ರೆ ಅರ್ಜಿಯನ್ನು ಹಾಕೋದಾಗಿತ್ತು. ಬಟ್ ಈಗ ಹೊಸ ನೇಮಕಾತಿಯಲ್ಲಿ 2026ರಲ್ಲಿ ಅದೊಂದು ಬದಲಾವಣೆ ಮಾಡಿದ್ದಾನೆ. ಅಂದ್ರೆ ಒಂದು ವೃಂದದ ನೇಮಕಾತಿಗೆ ಒಂದು ಜಿಲ್ಲೆ ಒಂದು ಬಾರಿ ಮಾತ್ರ ಅವಕಾಶ, ಮತ್ತೊಂದು ಜಿಲ್ಲೆಯಲ್ಲಿ ಅದೇ ವೃಂದದ ಅಪ್ಲಿಕೇಶನ್ಸ್ ಅನ್ನ ಹಾಕುವಾಗಿಲ್ಲ. ಬಟ್ ಬೇರೆ ವೃಂದವನ್ನು ಹಾಕೋಬಹುದು. ಫಾರ್ ಎಕ್ಸಾಂಪಲ್ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಎಲಿಜಿಬಿಲಿಟಿ ಇದ್ರೆ ನೀವು ಮಂಡ್ಯದಲ್ಲೂ ಹಾಕೋಬಹುದು, HSTRಗೆ ಎಲಿಜಿಬಿಲಿ ಇದ್ರೆ ನೀವು ಹಾಸನದಲ್ಲಿ ಹಾಕೋಬಹುದು. ಎಷ್ಟು ಅಪ್ಲಿಕೇಶನ್ ಬೇಕಂದ್ರೆ ಹಾಕೋದು. ಪ್ರತಿ ಅಪ್ಲಿಕೇಶನ್ಸ್ಗೆ ಸಪ್ರೇಟ್ ಫೀಸ್ ಅನ್ನ ಕಟ್ಸ್ಕೊಳ್ತಾನೆ. ಅಂದ್ರೆ ಸುಮಾರು ಈಗ 700 ಜೊತೆಗೆ ಇನ್ನು 325 ಮಾಡಿ 1,200 ಚಿಲ್ಡ್ರೆನ್ ಫೀಸ್ ಅನ್ನ ಪೇ ಮಾಡಬೇಕಾಗ್ತದೆ ಪ್ರತಿಯೊಬ್ಬ ಅಭ್ಯರ್ಥಿಯು. ಆದ್ರಿಂದ ಒಬ್ಬ ಅಭ್ಯರ್ಥಿ ಎಷ್ಟು ಜಿಲ್ಲೆಗಾದ್ರೂ ಅಪ್ಲಿಕೇಶನ್ ಹಿಂದೆ ಹಾಕ್ಬೋದಾಗಿತ್ತು, ಇವಾಗ ಕಂಡೀಷನ್ಸ್ ಅಪ್ಲೈ ಮಾಡಿದ್ದಾರೆ. ಅಂದ್ರೆ ಆಯಾ ವೃಂದಕ್ಕೆ ಒಂದೊಂದು ಜಿಲ್ಲೆಯಲ್ಲಿ ಮಾತ್ರ ಅವಕಾಶ ಕೊಟ್ಟಿದ್ದಾನೆ. ಆದ್ರಿಂದ ಏನಾಗ್ತದೆ, ಸೊ ಪ್ರತಿಯೊಬ್ಬ ಅಭ್ಯರ್ಥಿಯು ಒಂದು ಜಿಲ್ಲೆಯಲ್ಲಿ ಸೊ ಸುಮಾರು ಈಗೇನು 32 ಪೋಸ್ಟ್ ಹೇಳಿದೆ ಮೈಸೂರು ಜಿಲ್ಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿಗೆ HSTRನಲ್ಲಿ ಆ 32ಕ್ಕೂ ಕೂಡ ನಾವು ಎಲಿಜಿಬಿಲಿ ಆಗಲ್ಲ. ಯಾಕಂದ್ರೆ ನಂದು ಉದಾಹರಣೆಗೆ ಯಾವುದೋ ಒಂದು ಕ್ಯಾಟಗರಿ ಬಂತು 2A ಅಥವಾ ಕ್ಯಾಟಗರಿ 1-3A ಅಂತ ಬಂದ್ರೆ ಅದರಲ್ಲಿ ಆ ಪೋಸ್ಟ್ ಇದ್ರೆ ಮಾತ್ರ ಎಲಿಜಿಬಲ್. ಇಲ್ಲಿ ಉದಾಹರಣೆಗೆ ಮೈಸೂರು ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಾನು ಸಹ ಶಿಕ್ಷಕರ ಕಲಾ ಕನ್ನಡ ನೇಮಕಾತಿಯಲ್ಲಿ ಹೇಳೋದಾದ್ರೆ 3B 1 ಇದೆ, 3A 1 ಇದೆ, 2B 2 ಇಲ್ಲ, ಕ್ಯಾಟಗರಿ 1 ಇಲ್ಲ, SC ಇಲ್ಲ. ಸೊ ಈ ತರ ಸೊ ಅವಾಗ ಏನಾಗುತ್ತೆ, ಆ ವಿದ್ಯಾರ್ಥಿಗಳೇನೋ ಕಂಡುಬಂದ್ರೆ ಅವರು GM 2 ಪೋಸ್ಟ್ ಏನಿದೆ ಆ 2 ಪೋಸ್ಟಿಗೆ ಮಾತ್ರ ಅವರು ಅರ್ಹರಾಗಿರ್ತಾರೆ. ಅಲ್ಲೇ ಅವರು ಸ್ಪರ್ಧೆಯನ್ನು ಎದುರಿಸಬೇಕಾಗ್ತದೆ. 2 ಪೋಸ್ಟ್ಗಳಲ್ಲಿ 32 ಪೋಸ್ಟ್ಗಳಲ್ಲಿ ಬೇಕಾದ 2 ಪೋಸ್ಟ್ಗಳಿಗೆ ಮಾತ್ರ ಅವರು ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತೆ. ಆದ್ರಿಂದ ಇಲ್ಲಿ ಅಭ್ಯರ್ಥಿಗಳು ಏನು ಗಮನಿಸಬೇಕು ಅಂತ ಹೇಳಿದ್ರೆ ಸೊ 1,000 ಶಿಕ್ಷಕರ ನೇಮಕಾತಿ ಆಗಿದೆ, ಸೊ ಇದು ನಾನು ಬರೀ 2 ಪೋಸ್ಟ್ಗೆ ಎಲಿಜಿಬಲ್ ಅಂತಕ್ಕಂಥದ್ದು ಬಂದಾಗ ಖಂಡಿತ ಶೋರ್. ಸೊ ಕಡ್ಡಾಯವಾಗಿ ಆ 2 ಪೋಸ್ಟ್ಗೆ ಅವರು ಕಾಂಪೀಟ್ ಮಾಡಬೇಕಾಗ್ತದೆ. ಸೊ ಇನ್ನೊಂದು ವಿಚಾರ ಅಂತ ಹೇಳಿದಾಗ ಅಭ್ಯರ್ಥಿಗಳು ಬೇರೆ ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ ಆದರೆ ಸೊ ಆ ಅಪ್ಲಿಕೇಶನ್ಸನ್ನು ಸೊ ನಾವು ಎಲ್ಲಿ ಹಾಕಿದ್ರು ಫೈನಲ್ ಆಗಿ ನಾವು ಯಾವ ಡಿಸ್ಟಿಕ್ಟಲ್ಲಿ ಎಕ್ಸಾಮ್ ಬರೀತಾ ಹೋಗ್ತೀವಿ ನೇಮಕಾತಿಯನ್ನು ಆ ಜಿಲ್ಲೆಯಿಂದಲೇ ನಮ್ಮನ್ನ ಆಯ್ಕೆ ಮಾಡಲಾಗ್ತದೆ. ವಿಭಾಗವಾರು ಬಂದಾಗ ಮಾತ್ರ ಮೆರಿಟ್ ಲಿಸ್ಟ್ ಮಾಡಿದಾಗ ಸೊ ಕಟ್ ಆಫ್ ಎಲ್ಲಿಗೆ ನಿಲ್ಲುತ್ತೆ ಅಲ್ಲಿಗೆ ನಮ್ಮ ಸೆಲೆಕ್ಷನ್ ಮೋಡ್ ಕೂಡ ಹಾಕ್ತದೆ. ಬಟ್ GPTR ಅಲ್ಲಿ ಆಗಲ್ಲ, ಆಯಾ ಜಿಲ್ಲೆ ಒಳಗಡೆ ಕಟ್ ಆಫ್ ಅನ್ನ ನಿಲ್ಲಿಸ್ತಾನೆ ಹೋಗ್ತಾನೆ. ಬಟ್ ಡಿವಿಜನ್ ವೈಸ್ HSTRನಲ್ಲಿ ಈ 8 ಜಿಲ್ಲೆಗಳಲ್ಲಿ ಸೊ ಮೆರಿಟ್ ಲಿಸ್ಟ್ ಅಲ್ಲಿ ಯಾರು ಕಟ್ ಆಫ್ಗೆ ಬರ್ತಾ ಹೋಗ್ತಾರೆ ಸೊ ಅವಾಗ ಆ ಒಂದು ಜಿಲ್ಲೆಯಲ್ಲಿ ಏನು ಎಕ್ಸಾಮ್ ಬರೆದಿರ್ತೀವಿ ಸೊ ಅದನ್ನು ವಿಭಾಗವಾರು ತೆಗೆದುಕೊಂಡು ಕಟ್ ಆಫ್ ಅನ್ನ ಮಾಡ್ತಾ ಹೋಗ್ತಾನೆ. ಸೊ ಆ ಕಟ್ ಆಫ್ ಅನ್ನ ರಿಸಲ್ಟ್ ಬಿಡ್ತಾ ಹೋಗ್ತಾನೆ. ಅದ್ರಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಇದು ಈ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟು ಕೂಡ ನಿಮಗೆ ಒಂದು ಉದಾಹರಣೆ ಸಮೇತ ನಿಮಗೆ ಸೊ ಒಬ್ಬ ಅಭ್ಯರ್ಥಿ ಸೊ ವಿಭಾಗವಾರು ಅಥವಾ ಜಿಲ್ಲಾವಾರು ಹೇಗೆ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೇಕು ಅನ್ನೋದನ್ನ ನಿಮಗೆ ಮಾಹಿತಿ ನೀಡಿದ್ದೀನಿ. ಸೊ ಹಾಗಾದ್ರೆ ನಾವು ಮುಂದೆ ಹೋಗೋಣ. ನೆಕ್ಸ್ಟು CET ಎಕ್ಸಾಮ್ಸ್ ಮೋಡ್ ಹೇಗಿರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಈ CET ಪರೀಕ್ಷೆ ಅಂತಕ್ಕಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತೆ ಪದವೀಧರ ಶಿಕ್ಷಕರ ನೇಮಕಾತಿ ನೋಡೋಣ. ಅದರಲ್ಲಿ ಮೊದಲನೇದಾಗಿ GPTR ನೋಡೋದಾದ್ರೆ ಇಲ್ಲಿ ಹಿಂದೆ ನಮಗೆ 400 ಅಂಕಗಳಿಗೆ ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗ್ತಿತ್ತು. ಸೊ 400 ಅಂಕಗಳಲ್ಲಿ ಅವಾಗ ಹಿಂದೆ 150ಕ್ಕೆ ಪೇಪರ್ 1, 150ಕ್ಕೆ ಪೇಪರ್ 2 ಮತ್ತೆ ಪೇಪರ್ 3 ಕಡ್ಡಾಯ ಕನ್ನಡ ಅಂತ ಹೇಳ್ಬಿಟ್ಟು 400 ಅಂಕ ಕೊಟ್ಟು ಅಲ್ಲಿ ಪೇಪರ್ 1 ಅಲ್ಲಿ ಮಾತ್ರ ಆಬ್ಜೆಕ್ಟಿವ್

ಪೇಪರ್ 3 ನ ಡಿಸ್ಕ್ರಿಪ್ಟಿವ್ ಕೊಟ್ಬಿಟ್ಟಿದ ವಿವರಣಾತ್ಮಕ ಪರೀಕ್ಷೆನ. ಸೊ ಇದ್ರದ್ದು ತುಂಬಾ ಹೋರಾಟವನ್ನೇ ಮಾಡಿ ಅಭ್ಯರ್ಥಿಗಳು ಇದರಿಂದ ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸೊ ನ್ಯಾಯ ಸಿಗ್ತಾ ಇಲ್ಲ ಮಕ್ಕಳಿಗೆ ಅಂತ ಹೇಳಿ ಅದು ಪ್ರತಿಭಟನೆ ನಂತರ C&R ಅಲ್ಲಿ ಬದಲಾವಣೆನ ಮಾಡಿ 400 ಅಂಕ ಇರೋದನ್ನ GPTR ನಲ್ಲಿ 200 ಅಂಕಗಳಿಗೆ ರಿಡ್ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಏನಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 200 ಅಂಕಗಳಿಗೆ ಅಂದ್ರೆ Paper 1 ಮತ್ತೆ Paper 2. Paper 1 ನಲ್ಲಿ ಸೊ ನಿಗದಿಪಡಿಸಿರ್ತಕ್ಕಂಥ ಅಂಶಗಳು ಅಂದ್ರೆ ಜನರಲ್ ಸ್ಟಡೀಸ್ ಅಲ್ಲಿ ಸಾಮಾನ್ಯ ಜ್ಞಾನಕ್ಕೆ 15 marks, ಅಂದ್ರೆ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಕ್ಕೆ 15 marks, ಜನರಲ್ ಕನ್ನಡಗೆ 10 marks, ಜನರಲ್ ಇಂಗ್ಲಿಷ್ಗೆ 10 marks, ಎಜುಕೇಶನ್ ಸೈಕಾಲಜಿ ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ 15 marks, ಕಂಪ್ಯೂಟರ್ ಲಿಟ್ರಸಿಗೆ 15, ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಶನ್ಗೆ 20 marks. ಈ ತರ ಸ್ಪ್ಲಿಟ್ ಮಾಡ್ಕೊಂಡಿದ್ದೇನೆ. ಒಟ್ಟು 100 ಅಂಕಗಳಿಗೆ ಜನರಲ್ ನಾಲೆಡ್ಜು, ಕರೆಂಟ್ ಅಫೇರ್ಸ್, ಕನ್ನಡ, ಇಂಗ್ಲಿಷ್, ಸೈಕಾಲಜಿ, ಕಂಪ್ಯೂಟರ್ ಲಿಟ್ರಸಿ, ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಶನ್, ಹೀಗೆ 15, 15, 10, 20 ಈ ತರ ಕೊಟ್ಟು ಒಟ್ಟು 100 ಅಂಕಗಳಿಗೆ ಈ ಒಂದು ಜನರಲ್ ಸ್ಟಡೀಸ್ ಪೇಪರ್ನ ಎಲ್ಲಾ ಈ ಭಾಗದ ವಿದ್ಯಾರ್ಥಿಗಳಿಗೆ ಸೊ ದಿನಾಂಕ 8 ತಾರೀಕು ಅಂದ್ರೆ 8, 10, 26 10-12 ಅಂದ್ರೆ 2 hours ಎಕ್ಸಾಮ್ಸ್ ಇರುತ್ತೆ. ಅದಕ್ಕೆ Paper 1 ಅಂತ ಹೇಳ್ಬಿಟ್ಟು ಜನರಲ್ ಪೇಪರ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾನೆ. ಈ ಪತ್ರಿಕೆ ಕಲಾ ಶಿಕ್ಷಕರು ಅಥವಾ ಭಾಷಾ ಶಿಕ್ಷಕರು, ಬಯಾಲಜಿ ಶಿಕ್ಷಕರು, ಕಂಪ್ಯೂಟರ್ ಲಿಟ್ರಸಿ ಶಿಕ್ಷಕರು, ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಎಲ್ಲರೂ ಕೂಡ ಇದೇ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾನೆ. ಅದಕ್ಕೆ ಒಂದೇ ಟೈಮು ಸೊ 8, 10, 26 10-12 ವರೆಗೆ Paper 1 ಅಂತ ಕೊಡ್ತಾ ಹೋಗ್ತಾನೆ. ಸೊ ಇದು ಕಾಮನ್ ಟು ಆಲ್ ದ ಸಬ್ಜೆಕ್ಟ್ ಟೀಚರ್ಸ್, ಇದನ್ನ ಕನ್ಸಿಡರೇಷನ್ ಮಾಡಿದ್ರೆ. ಇಲ್ಲೊಂದು ಈ ಸರಿ ಹೊಸ ವಿಚಾರ ಏನು ಅಂತ ಹೇಳಿದ್ರೆ, ಈ ಸಾಮಾನ್ಯ ಪತ್ರಿಕೆಯಲ್ಲಿ ಕನಿಷ್ಠ 35 ಅಂಕಗಳನ್ನ ತೆಗೆದುಕೊಳ್ಳೇಬೇಕು, 35% ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾನೆ. ಆ 35%ಗಿಂತ 1 marks ಕಡಿಮೆ ಬಂದರೂ ಕೂಡ ಅವರು ನೆಕ್ಸ್ಟ್ ಪೇಪರ್ ಅಲ್ಲಿ ಸ್ಕೋರ್ ಮಾಡಿದ್ರು ಕೂಡ, Paper 2 ನಲ್ಲಿ 100-80 ಸ್ಕೋರ್ ಮಾಡಿದ್ರು ಕೂಡ ಇಟ್ಸ್ ನಾಟ್ ಎಲಿಜಿಬಲ್. ಅಂದ್ರೆ ಮಿನಿಮಮ್ ಕ್ರೈಟೀರಿಯಾನು ಕೊಟ್ಬಿಟ್ಟಿದ್ದಾನೆ. ಅದೊಂದು ನಾವು ವಿಶೇಷವಾಗಿ ಈ ಒಂದು ಪರೀಕ್ಷೆಯಲ್ಲಿ ಬದಲಾವಣೆಗಳನ್ನ ಕಾಣಬೇಕು. ಹಿಂದೆ ಇದಿರ್ಲಿಲ್ಲ, ಮಿನಿಮಮ್ ಸ್ಕೋರ್ ಇರಲಿಲ್ಲ. ಮಿನಿಮಮ್ ಸ್ಕೋರ್ ಎಲ್ಲಿತ್ತು ಅಂತ ಹೇಳಿದಾಗ GPTR ನಲ್ಲಿ Paper 3 ಜನರಲ್ ಕನ್ನಡದಲ್ಲಿ 100 ಅಂಕಗಳಿಗೆ 60 ಅಂಕಗಳನ್ನ ತೆಗೆದುಕೊಳ್ಬೇಕು ಮಿನಿಮಮ್ ಅಂತ ಕೊಟ್ಟಿದ್ದ, ಅಂದ್ರೆ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ. ಸೊ ಈಗ ಆ ಪತ್ರಿಕೆನೆ ಕೈಬಿಟ್ಟಿರೋದ್ರಿಂದ ಈಗ ಇಲ್ಲೇ ಇದನ್ನ ಏನ್ ಮಾಡಿದಾನೆ, ಜನರಲ್ ಸ್ಟಡೀಸ್ ಅಲ್ಲೇ ಮಿನಿಮಮ್ 35% ಇರಬೇಕು ಅಂತ ಮಾಡಿದಾನೆ. ಇದೊಂದು ಸೊ ಕನಿಷ್ಠ ಇಷ್ಟು ತಗೊಳ್ಳೇಬೇಕು 35 marks ನ 100ಕ್ಕೆ. 35ಕ್ಕಿಂತ ಕಡಿಮೆ ಆದ್ರೆ Paper 2 ನಲ್ಲಿ ಎಷ್ಟೇ ಹೈಯೆಸ್ಟ್ ಸ್ಕೋರ್ ಬಂದ್ರು ಕೂಡ ಇಫ್ ಯು ಕೆನ್ ನಾಟ್ ಕನ್ಸಿಡರ್ ಫಾರ್ ದ Paper 2 ವ್ಯಾಲ್ಯುವೇಷನ್ಸ್. ಸೊ ಅದನ್ನ ನಾವು ಗಮನಿಸಬೇಕು. ಅದೇ ತರ GPTR ನಲ್ಲಿ Paper 2 ಹೈಯೆಸ್ಟ್ ರೆಸ್ಪೆಕ್ಟಿವ್ ಬೆಡಗಾಗಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದೆ. ಈಗ ಕನ್ನಡ ಭಾಷೆಗೆ ಸಂಬಂಧಪಟ್ಟದಾದ್ರೆ ಕನ್ನಡ ಭಾಷೆಗೆ 100 ಅಂಕಗಳಿರುತ್ತೆ, ಆಂಗ್ಲ ಭಾಷೆಗೆ 100 ಅಂಕಗಳಿರುತ್ತೆ, ಗಣಿತ ಮತ್ತೆ ವಿಜ್ಞಾನ ಶಿಕ್ಷಕರಿಗೆ 100 ಅಂಕ, ಬಯಾಲಜಿ ಟೀಚರ್ಸ್ಗೆ 100 ಅಂಕಗಳು, ಸಮಾಜ ವಿಜ್ಞಾನ ಶಿಕ್ಷಕರಿಗೆ 100 ಅಂಕ. ಅಂದ್ರೆ ಯಾವ್ಯಾವ ಮೆಥಡಾಲಜಿನ ನಾವು ಅಪ್ಲೈ ಮಾಡಿರ್ತೀವಿ ಅದಕ್ಕೆ 100 ಅಂಕ ಇರುತ್ತೆ. ಅದಕ್ಕೆ ಸಪ್ರೇಟ್ ಸಿಲೆಬಸ್ ಅನ್ನ ಕೊಟ್ಟಿದ್ದಾನೆ, ಕಂಪ್ಲೀಟ್ ಆಗಿ A to Z ಕೊಟ್ಬಿಟ್ಟಿದ್ದಾನೆ. ಎಷ್ಟು ಸಿಲೆಬಸ್ ಓದ್ಬೇಕು, ಏನೇನು ಓದ್ಬೇಕು, ಎಕ್ಸಾಮ್ ಮೋಡು ಹೇಗಿರುತ್ತೆ, ಮತ್ತೆ ಎಲ್ಲ MCQ ಕ್ವಶನ್ ಮಾಡ್ಬಿಟ್ಟಿದ್ದಾನೆ. ಈಗ ಯಾವುದು ಡಿಸ್ಪ್ರೆಕ್ಟಿವ್ ಇಲ್ಲ, ಅದೊಂದು ಖುಷಿ ವಿಚಾರ. ಯಾರೆಲ್ಲ ಇಂದಿಂದ ನಿರಂತರವಾಗಿ ದೀರ್ಘವಾಗಿ ಅಧ್ಯಯನ ಮಾಡಿದ್ದಾರೆ ಸ್ಪರ್ಧಾರ್ಥಿಗಳು ಅವ್ರಿಗೆ ಸೊ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋದ್ರಲ್ಲಿ ಎದುರು ಮಾಡ್ತಿಲ್ಲ. ಯಾಕಂದ್ರೆ ಕಳೆದ 2-3 ವರ್ಷಗಳಿಂದ ನೇಮಕಾತಿ ಆಗದೇ ಇರೋದ್ರಿಂದ 23 ನಂತರ 23, 24, 25 ಸೊ 3 ವರ್ಷದ ಹಿಂದೆ ಕಳೆದ 3 ವರ್ಷದ ಪದವೀಧರರು ಏನಿದ್ದಾರೆ, BA, BEd ಪದವೀಧರರು, ಅವ್ರಿಗೊಂದು ಸುವರ್ಣ ಅವಕಾಶ ಈ ಒಂದು 2026 ನೇಮಕಾತಿ ಆಗಿದೆ. ಸೊ ಅದರಿಂದ Paper 1 ಮತ್ತೆ Paper 2 ಎರಡೇ GPTR ನಲ್ಲಿ ಇರ್ತಕ್ಕಂಥದ್ದು. ಹಿಂದೆ 400 ಅಂಕಗಳಿಗೆ ಇತ್ತು, ಈಗ ಅದನ್ನ 200 ಅಂಕಗಳಿಗೆ ನಿಗದಿಪಡಿಸಿ ಎರಡೇ ಪೇಪರ್ ಮಾಡಿದರೆ 2 hours ಎಕ್ಸಾಮ್ಸ್. ಅದು 8 ತಾರೀಕು ಜನರಲ್ ಸ್ಟಡೀಸ್ ಇದ್ರೆ ಅವಾಗ ಟೈಮ್ ಟೇಬಲ್ ಬೇರೆ ಬೇರೆ ಇದೆ. 9 ತಾರೀಕು Paper 2 ಸೋಷಿಯಲ್ ಸೈನ್ಸ್ ಇದೆ, ಬಯಾಲಜಿ ಇದೆ, ಮತ್ತೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಇದೆ. Paper 2 ಲ್ಯಾಂಗ್ವೇಜ್ ಟೀಚರ್ಸ್ಗೆ 10 ತಾರೀಕು ಮಾಡಿದ್ದಾನೆ. ಅಂದ್ರೆ 8, 9, 10 ತಾರೀಕು ಸೆಪ್ಟೆಂಬರ್ ನಲ್ಲಿ ಈ ಪರೀಕ್ಷೆಗಳ ದಿನಾಂಕಗಳನ್ನು ನಿಗದಿ ಮಾಡಿದ್ದಾನೆ. ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾನೆ, ಸಿಲೆಬಸ್ ಕೊಟ್ಟಿದ್ದಾನೆ, ಎಕ್ಸಾಮ್ ಮೋಡ್ ಕೊಟ್ಟಿದ್ದಾನೆ, ಎಷ್ಟು ಮಾರ್ಕ್ಸ್ ತಗೋಬೇಕು. ಸೊ ನೀವೆಲ್ಲ ರಿಸರ್ವೇಷನ್ಸ್ ಯಾವ ಸರ್ಟಿಫಿಕೇಟ್ ಮಾಡ್ಕೋಬೇಕು, ಹೇಗಿರ್ಬೇಕು, ಎಲ್ಲವನ್ನು ಕೂಡ ಸ್ವಚ್ಛಂದವಾಗಿ ಎಳೆಯಾಗಿ ಹೇಳಿದ್ದಾನೆ. ಸೊ ಯಾವುದೇ ಅಭ್ಯರ್ಥಿಯು ನೀವು ಸೋಮವಾರ 8 ತಾರೀಕು ಅಪ್ಲಿಕೇಶನ್ಸ್ ಅಥವಾ ಅರ್ಜಿನ ಸಲ್ಲಿಸುವ ಮೊದಲು ನೋಟಿಫಿಕೇಶನ್ಸ್ ಅನ್ನ ಸುದೀರ್ಘವಾಗಿ ಓದ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಇರ್ಬೋದು, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇರ್ಬೋದು, ಕನ್ನಡ ಭಾಷಾ ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರ ಇರ್ಬೋದು, ಅದೆಲ್ಲ ಹೇಗಿರ್ಬೇಕು, ಯಾವ ಅಧಿನಿಯಮಗಳ ಪ್ರಕಾರ ನೀವು ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಂಡಿರ್ಬೇಕು, ಅದು ಯಾವ ಡೇಟ್ ಒಳಗಡೆ ಇರಬೇಕು ಕಂಪ್ಲೀಟ್ ಆಗಿ ಕೊಟ್ಟಿದ್ದಾನೆ. ಸೊ ಏನಾದ್ರು ಎಕ್ಸ್ಪೈರ್ ಆಗಿದ್ರೆ ಅಥವಾ ಡೇಟು ಸೊ ಅದು ನಿಗದಿ ದಿನಾಂಕದಿಂದ ಮುಗಿದು ಹೋಗಿದ್ರೆ ಅದನ್ನ ಪುನಃ ನಾವು ರಿನ್ಯೂವಲ್ ಮಾಡಿಸ್ಕೊಂಡು ಹೊಸದಾಗಿ ಅಪ್ಲಿಕೇಶನ್ಸ್ ಹಾಕೋದ್ರೊಳಗಡೆ ನಾವು ಆ ಒಂದು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಇಟ್ಕೊಳ್ಬೇಕಾಗತ್ತೆ. ಇದನ್ನ ಪ್ರತಿಯೊಬ್ಬ ಅಭ್ಯರ್ಥಿಯು ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ಇದು GPTR ನ ಎಕ್ಸಾಮ್ಸ್ ಮೋಡ್ ಆಯ್ತು. ಇನ್ನು HSTR ನೋಡೋದಾದ್ರೆ HSTR ನಲ್ಲಿ ಕಾಮನ್ ಆಗಿ ಇಲ್ಲೂ ಕೂಡ 2 ಪೇಪರ್ ಇತ್ತು. 2013-14 ಸಾಲಿನಲ್ಲಿ ನೇಮಕಾತಿಯಲ್ಲಿ ಕೂಡ 2 ಪೇಪರ್ ಇತ್ತು. ಬಟ್ ಅಲ್ಲಿ ಬೇರೆ ಮೋಡ್ ಇತ್ತು. ಅಂದ್ರೆ 100 ಅಂಕಗಳಿಗೆ ಸೈಕಾಲಜಿ 35, ಮೆಂಟಲ್ ಎಬಿಲಿಟಿ 35, ಮತ್ತೆ ಜನರಲ್ ನಾಲೆಡ್ಜ್ 34. ಈಗ ಒಟ್ಟು 100 ಅಂಕಗಳಿಗೆ ಮಾಡ್ತಿದ್ರು. ಈಗ ಅದನ್ನ ಬದಲಾವಣೆ ಮಾಡಿದ್ದಾರೆ. 10-12 ವರ್ಷಗಳ ನಂತರ ಹೊಸ ನೇಮಕಾತಿ ಇದಾಗಿರೋದ್ರಿಂದ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ Paper 1 ಅಂತಕ್ಕಂಥದ್ದು ಜನರಲ್ ಸ್ಟಡೀಸ್ ಕೊಟ್ಟಿದ್ದಾನೆ, ಸಾಮಾನ್ಯ ಪತ್ರಿಕೆ ಅಂತೇಳಿ. ಇದರಲ್ಲಿ

0: ಜನರಲ್ ನಾಲೆಡ್ಜ್ ಮತ್ತೆ ಕರೆಂಟ್ ಅಫೇರ್ಸ್ಗೆ 20 ಮಾರ್ಕ್ಸ್ ಕೊಟ್ಟಿದ್ದಾನೆ, ಜನರಲ್ ಕನ್ನಡ 10 ಮಾರ್ಕ್ಸ್, ಜನರಲ್ ಇಂಗ್ಲಿಷ್ 10 ಮಾರ್ಕ್ಸ್, ಎಜುಕೇಷನ್ ಸೈಕಾಲಜಿ 15 ಮಾರ್ಕ್ಸ್, ಮೆಂಟಲ್ ಎಬಿಲಿಟಿ 15 ಮಾರ್ಕ್ಸ್, ಕಂಪ್ಯೂಟರ್ ಲಿಟ್ರಸಿ 15 ಮಾರ್ಕ್ಸ್, ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಷನ್ 15 ಮಾರ್ಕ್ಸ್. ಅಂದ್ರೆ ಸ್ವಲ್ಪ 6 ಅಥವಾ 7 ಕ್ಷೇತ್ರಗಳನ್ನ ಸೇರಿಸಿದ್ದಾನೆ. ಯಾವ್ದು 7 ಕ್ಷೇತ್ರ ಅಂದಾಗ ಜನರಲ್ ನಾಲೆಡ್ಜು, ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಎಜುಕೇಷನ್ ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್ ಲಿಟ್ರಸಿ, ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಷನ್. ಹೀಗೆ ಎಲ್ಲದಕ್ಕೂ ಕೂಡ ಅಂಕಗಳನ್ನು ವಿಂಗಡಣೆ ಮಾಡಿ ಸುಮಾರು 100 ಅಂಕಗಳಿಗೆ ಪೇಪರ್ 1 ಮಾಡಿದ್ದಾನೆ. ಇದರಲ್ಲೂ ಕೂಡ ಅಷ್ಟೇ 35 ಕನಿಷ್ಠ ಅಂಕಗಳನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಸುಕಡ್ಡಾಯ ಅಥವಾ ನಿಯಮವನ್ನು ಏರ್ಪಡಿಸಿದ್ದಾನೆ. ಇನ್ನು ಪೇಪರ್ 2 ಅಂತಕ್ಕಂಥದ್ದು ನಮ್ಮ ನಮ್ಮ ಕನ್ನಡ ಭಾಷೆ ಆದರೆ ಕನ್ನಡ ಶಿಕ್ಷಕರಿಗೆ ಬೇರೆ, ಇಂಗ್ಲಿಷ್ ಭಾಷಾ ಶಿಕ್ಷಕರಿಗೆ ಬೇರೆ, ಸೋಷಿಯಲ್ ಸೈನ್ಸ್ಗೆ ಬೇರೆ, ಸಿಬಿಎಸ್ಇಟಿಗೆ ಬೇರೆ, ಮತ್ತೆ ದೈಹಿಕ ಶಿಕ್ಷಕರಿಗೆ ಬೇರೆ. ಹಾಗಾದ್ರೆ 5 ವಿಧದ ಶಿಕ್ಷಕರಿಗೆ 100 ಅಂಕಗಳಿಗೆ ಬೇರೆ ಬೇರೆ ಸುಪತ್ರಿಕೆಗಳನ್ನು ಆಯಾ ಪೆಡಗಾಗಿನಲ್ಲಿ ಕೊಟ್ಟಿದ್ದಾನೆ. ಇದಕ್ಕೆ ಅಲ್ಲೇ ಸಿಲೆಬಸ್ ಅನ್ನು ಕೂಡ ಕೊಟ್ಟಿದ್ದಾನೆ, ಏನೆಲ್ಲ ಓದಬೇಕು ಅಂತಕ್ಕಂಥದ್ದು. ಸೊ ಅದರಿಂದ ಆ ಸಿಲೆಬಸ್ ಅನ್ನು ನೋಡ್ಕೊಂಡು ಅದು ಕೂಡ. ಸೊ ಇದು HSTR ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ 12 ಮತ್ತು 13 ತಾರೀಕು ಸೆಪ್ಟೆಂಬರ್ ನಡೆಯುತ್ತೆ. 12 ತಾರೀಕು ಪೇಪರ್ 1 ಜನರಲ್ ಸ್ಟಡೀಸ್ 10 to 12 ಆದರೆ ಅದು 2 hours ಎಕ್ಸಾಮ್ ಇರುತ್ತೆ. ಇನ್ನು 13 ತಾರೀಕು ರೆಸ್ಪೆಕ್ಟಿವ್ ಪೇಪರ್ಸ್ ಇರುತ್ತೆ, CBZ ಮತ್ತು ಸೋಷಿಯಲ್ ಸೈನ್ಸ್, ಕನ್ನಡ, ಇಂಗ್ಲಿಷ್ ಎಲ್ಲ ಸೇರುತ್ತೆ. ಪೇಪರ್ 1 ಜನರಲ್ ಸ್ಟಡೀಸ್ ಇರೋದ್ರಿಂದ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ಗೆ 2:30 to 4:00 ಮಧ್ಯಾಹ್ನ, ಅಂದರೆ ಬೆಳಗ್ಗೆ ಜನರಲ್ ಸ್ಟಡೀಸ್ ಆದರೆ ಮಧ್ಯಾಹ್ನ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಗ್ರೇಡ್ 1 ಇವರಿಗೆ ಆ ದಿನ ಕಂಡಕ್ಟ್ ಮಾಡಲಾಗ್ತಿದೆ. ಸೊ ಇದಿಷ್ಟು ಕೂಡ ಪರೀಕ್ಷಾ ದಿನಾಂಕಗಳು ಮತ್ತು ಸೊ ಯಾವುದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ CET ಎಷ್ಟು ಎಕ್ಸಾಮ್ಸ್ ಇರುತ್ತೆ, ನಾವೆಷ್ಟು ಮಿನಿಮಮ್ ತಗೋಬೇಕು, ಮ್ಯಾಕ್ಸಿಮಮ್ ತಗೊಂಡಾಗ ಕಟ್ ಆಫ್ ಒಳಗಡೆ ಬಂದಾಗ ನಮ್ಮ ಕ್ಯಾಟಗರಿ ವೈಸು ರಿಸರ್ವೇಷನ್ ಪ್ರಕಾರ ಸೊ ನಮ್ಮ ಫಲಿತಾಂಶವನ್ನು ಪ್ರಕಟಿಸಿ ನಮ್ಮನ್ನು 1:2 ವೆರಿಫಿಕೇಶನ್ಗೆ ಕರೀತಾ ಹೋಗ್ತಾನೆ. ಸೊ ಆ 1:2 ವೆರಿಫಿಕೇಷನ್ಸ್ ಅಲ್ಲಿ ಫೈನಲ್ ಆಗಿ 1:1 ಮಾಡ್ಕೊಂಡು ಅವ್ರಿಗೆ ಸೊ ಸೆಲೆಕ್ಷನ್ಸ್ ಮೋಡನ್ನು ಮಾಡ್ಕೊಳ್ತಾ ಹೋಗ್ತಾನೆ, ಅದು ನೆಕ್ಸ್ಟ್ ಪ್ರೊಸೆಸ್ಸು. ಇದಿಷ್ಟು ಕೂಡ ಸೊ 2020 ಅಧಿಸೂಚನೆ ಮತ್ತು ಯಾವ್ಯಾವ ವರ್ಗದ ಶಿಕ್ಷಕರನ್ನ ನೇಮಕಾತಿ ಮಾಡಲಾಗ್ತಾ ಇದೆ, ಸೊ ಎಷ್ಟು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಲಾಗ್ತದೆ, ಅದ್ರಲ್ಲಿ ನಮ್ಮ ತಯಾರಿ ಹೇಗಿರಬೇಕು ಅನ್ನೋ ಒಂದು ಕಿರು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದು ಕೊಟ್ಟದಕ್ಕಾಗಿ ಮತ್ತು ಈ ಒಂದು ಅಂಶಗಳನ್ನು ಅಥವಾ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ಈ ಜನಧ್ವನಿ ರೇಡಿಯೋ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿ ಸೊ ನಾನು ಇಷ್ಟೊತ್ತು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಜನಧ್ವನಿ ಕೇಳುಗರಿಗೆ ನನ್ನ ಪ್ರಣಾಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಶಿಕ್ಷಕರ ನೇಮಕಾತಿ 2026 ಅಧಿಸೂಚನೆ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಎಚ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳು ಎಂಬ ವಿಷಯದ ಕುರಿತು ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ನಿಲಯದ ಮೇಲ್ವಿಚಾರಕರು ಆಗಿರುವ ಶ್ರೀ ಪೃಥ್ವಿರಾಜ್ ಎಚ್ಚಿನ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
4: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
5: ಮನೆಯೇ ಮೊದಲ ಪಾಠಶಾಲೆ.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
5: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
4: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೇ, ತಮ್ಮೆಲ್ಲರಿಗೂ 80th ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶದ ಏಕತೆ, ಶಾಂತಿ, ಸೌಹಾರ್ದತೆ ಸದಾ ಹೀಗೆ ಉಳಿಯಲಿ, ನಮ್ಮ ಮಕ್ಕಳ ಮನದಲ್ಲೂ ದೇಶ ಪ್ರೇಮದ ಬೀಜ ಮೊಳೆಯಲಿ ಎಂಬ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಕ್ಕಳೇ ನಮ್ಮ ದೇಶದ ಭವಿಷ್ಯ. ಉತ್ತಮ ಶಿಕ್ಷಣದ ಜೊತೆಗೆ ದೇಶಭಕ್ತಿ, ಮಾನವೀಯತೆ,

0: ಮಹತ್ವದ ವಿಷಯ. ಇಂತಹ ಮೌಲ್ಯಗಳ ಮೊದಲ ಪಾಠ ಮನೆಯಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಇಂದು ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳು ಎಂಬ ಮಹತ್ವದ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ನಿಲಯದ ಮೇಲ್ವಿಚಾರಕರಾದಂತಹ ಶ್ರೀ ಪೃಥ್ವಿರಾಜ್ ಎಚ್.ಎಂ.ರವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ಥ್ಯಾಂಕ್ ಯು ಪ್ರೀತಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.
0: ಸರ್, ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸರ್.
1: ಮೇಡಮ್, ನನ್ನ ಹೆಸರು ಪೃಥ್ವಿರಾಜ್ ಅಂತ. ನಾನು ಗುಂಡ್ಲುಪೇಟೆ ತಾಲೂಕು ಹಾಲಹಳ್ಳಿ ನಮ್ಮೂರು. ನಾನು ಮೊದಲು JSS ಕಾಲೇಜು ಮೈಸೂರು ಸರಸ್ವತಿಪುರಮಲ್ಲಿ ಲೆಕ್ಚರ್ ಆಗಿದೆ. ತದನಂತರ ಮೈಸೂರು ಮರಿಮಲಪ PU ಕಾಲೇಜಲ್ಲಿ ನಾನು ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಈಗ ನಾನು ಗುಂಡ್ಲುಪೇಟೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಹವ್ಯಾಸ, ನಾನು ಮೊದಲಿಂದ ಮಕ್ಕಳ ಜೊತೆ ಹೆಚ್ಚು ಬೆರೆತು ನನ್ನ ಪಾಠ ನನಗೆ ಅತ್ಯಂತ ಹೆಚ್ಚಿನ ಪ್ರೀತಿಯ ವೃತ್ತಿ, ಶಿಕ್ಷಕ ವೃತ್ತಿ. ಆದ್ರಿಂದ ನಾನು ಮಕ್ಕಳಿಗೆ ತುಂಬಾ ನೇರವಾಗಿ ವಿಚಾರಗಳನ್ನ ಹೇಳ್ತಿದ್ವಿ. ನಾನು ಯುವ ದಸರಾ ಯುವ ಸಂಭ್ರಮದಲ್ಲಿ ನಿರೂಪಕನಾಗಿ ಕೆಲಸ ಮಾಡಿದ್ದೇನೆ. ಇನ್ನಿತರ ಕಾರ್ಯಕ್ರಮಗಳನ್ನ ನೇರವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ ಮೇಡಮ್.
0: ಬಹಳ ಸಂತೋಷ ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತ ವಿಷಯನೇ ದೇಶಭಕ್ತಿ ಬಗ್ಗೆ. ಹಾಗಿದ್ರೆ ಮೊದಲಿಗೆ ದೇಶಭಕ್ತಿ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಹಾಗೇನೆ ಇದನ್ನ ಮಕ್ಕಳಲ್ಲಿ ಹೇಗೆ ಸರಳವಾಗಿ ಅರ್ಥ ಮಾಡಿಸ್ಕೊಡ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
1: ದೇಶಭಕ್ತಿ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ನಾಗರಿಕನಲ್ಲೂ ಇರಬೇಕಾದ ಕರ್ತವ್ಯ ಮತ್ತು ಜವಾಬ್ದಾರಿ. ನಾವು ಆಯಾಯ ದೇಶಕ್ಕೆ ನಾವು ಹಕ್ಕುದಾರರು ಅಂತ ನಾವು ನಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ವಿ ಹೊರತು ಕರ್ತವ್ಯಗಳನ್ನು ನಾವು ನೋಡ್ತಾ ಇಲ್ಲ. ಹಾಗಾಗಿ ಉತ್ತಮ ನಾಗರಿಕರು ಅನ್ನೋದಕ್ಕಿಂತ ಸಂಸ್ಕಾರವಂತ ನಾಗರಿಕರು ಬೇಕಾಗತ್ತೆ. ಆ ಮೂಲಕ ನಮ್ಮ ದೇಶವನ್ನ ಪ್ರೀತಿಸೋದು, ಅದರ ಅಭಿವೃದ್ಧಿಗೆ ಕೊಡುಗೆ ನೀಡತಕ್ಕಂತ ಮನೋಭಾವನೆಯನ್ನ ಹೆಚ್ಚಾಗಿ ಇಂದಿನ ಮಕ್ಕಳು ಬೆಳೆಸ್ಕೋಬೇಕು ಅಂತ ನನ್ನ ಅಭಿಲಾಷೆ ಆಗಿದೆ ಮೇಡಮ್.
0: ಖಂಡಿತ ಸರ್. ಹಾಗೇನೆ ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸೋದು ಏಕೆ ಮುಖ್ಯ ಸರ್?
1: ಮಕ್ಕಳಲ್ಲಿ ದೇಶ ಪ್ರೇಮವನ್ನ ಬೆಳೆಸಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಯಾಕಂದ್ರೆ ಬಹುಶಃ ಮಕ್ಕಳ ಮನಸ್ಸು ಮಣ್ಣಿನ ಇಟ್ಟಿಗೆ ಇದ್ದಾಗೆ, ಆ ಮಣ್ಣಿನ ಇಟ್ಟಿಗೆಯಲ್ಲಿ ನಾವು ಏನನ್ನ ತುಂಬುತ್ತೀವಿ ಅದು ಮುಂದೆ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ಅಬ್ದುಲ್ ಕಲಾಂ ಅವ್ರನ್ನ ಹೇಳ್ತಾರೆ ಬಂದು, ಹೂ ಇಸ್ ದ ಫಸ್ಟ್ ಸೈಂಟಿಸ್ಟ್ ಅಂತ ಕೇಳ್ತಾರೆ, ಯಾರು ಮೊದಲ ವಿಜ್ಞಾನಿ ಅಂತ ಹೇಳಿದಾಗ ಅಬ್ದುಲ್ ಕಲಾಂ ಅವರು ಹೇಳ್ತಕ್ಕಂಥದ್ದು ಮಗು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಮಗುವಿಗೆ ಪಾಸಿಟಿವ್ ಆಗಿ ದೇಶದ ಬಗ್ಗೆ, ದೇಶದ ಹೆಮ್ಮೆಯ ಬಗ್ಗೆ, ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡೋದ್ರ ಮೂಲಕ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ಹೇಳ್ತಾ ಹೋದಾಗ ಆ ಮಕ್ಕಳಲ್ಲಿ ತುಂಬಾ ಪಾಸಿಟಿವ್ ಆಗಿ ದೇಶದ ಬಗ್ಗೆ ಅಭಿಮಾನ ಮೂಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್.
0: ಖಂಡಿತ ಸರ್. ಸರ್, ಹಾಗೇನೇ ಮಕ್ಕಳಲ್ಲಿ ದೇಶ ಪ್ರೇಮವನ್ನ ಬೆಳೆಸುವಲ್ಲಿ ಮನೆಯ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಸರ್?
1: ಆಗ್ಬೇಕಾಗಿರದೆ ಅಲ್ಲಿ ಆಕ್ಚುಲಿ ನಾವು ದೇಶ ಪ್ರೇಮ ಅಥವಾ ಯಾವುದೋ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ದಿನಾಚರಣೆ ಕೇವಲ ಶಾಲೆ ಮತ್ತು ಸರ್ಕಾರಿ ವ್ಯವಸ್ಥೆಗಳಲ್ಲಿ ಮಾತ್ರ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಇದು ಬಹಳ ತಪ್ಪು. ಮನೆ ಮನೆಗಳಲ್ಲೂ ಕೂಡ ಈಗ ಇತ್ತೀಚೆಗೆ ತಮ್ಗೆ ಗೊತ್ತಿರಬಹುದು, ಹರ್ ಘರ್ ತಿರಂಗ ಬಂದ ಮೇಲೆ ಪ್ರತಿ ಮನೆಯಲ್ಲೂ ಕೂಡ ರಾಷ್ಟ್ರ ಧ್ವಜವನ್ನ ಮಾರಿಸ್ತಾ ಇದ್ದೇವೆ. ನಿಮಗೆ ಗೊತ್ತಿರ್ಲಿ, ಪಂಜಾಬ್ ಅಲ್ಲಿ ಒಂದು ಹಳ್ಳಿಯಲ್ಲಿ ಸುಮಾರು 20-30 ವರ್ಷಗಳ ಹಿಂದೆನೆ ಮನೆ ಮೇಲೆಲ್ಲ ರಾಷ್ಟ್ರ ಧ್ವಜವನ್ನ ಹಾರಿಸ್ತಕ್ಕಂತ ಪರಿಕಲ್ಪನೆ ಮೂಡ್ತಾ ಬಂದಿದೆ. ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದಾಗ ನಾವು ಹಬ್ಬಗಳನ್ನ ಮಾಡ್ತೀವಿ, ಸ್ವಾತಂತ್ರ್ಯ ಕೂಡ ಒಂದು ಹಬ್ಬ ಅಂತಕ್ಕಂತ ಕಾನ್ಸೆಪ್ಟ್ ನಮ್ಗೆ ಬರಬೇಕು ಮಕ್ಕಳಲ್ಲಿ. ಮಕ್ಕಳಲ್ಲಿ ಬೆಳೆದಾಗ ಅವ್ರಿಗೆ ಹೌದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಹೆಮ್ಮೆ ಆಗತ್ತೆ. ಮನೆಗಳಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರನಿರ್ತಕ್ಕಂತ ವ್ಯಕ್ತಿಗಳನ್ನ ತೋರಿಸೋದ್ರ ಮೂಲಕ, ಅವ್ರ ವಿಚಾರಗಳನ್ನ ಹೇಳೋದ್ರ ಮೂಲಕ, ಜೀವನವನ್ನ ಹೇಳೋದ್ರ ಮೂಲಕ ನಮ್ಮ ದೇಶಕ್ಕೆ ಇಂಥ ಜನೆಲ್ಲ ಬಲಿದಾನ ಮಾಡಿದೆ ಅಂದಾಗ ಆ ಮಕ್ಕಳಿಗೆ ದೇಶದ ಬಗ್ಗೆ ಅವ್ರ ಬಗ್ಗೆ ಹೆಮ್ಮೆ ಮೂಡೋದ್ರಲ್ಲಿ ಎರಡು ಮಾತಿಲ್ಲ ಮೇಡಮ್.
0: ಹೌದು ಸರ್, ಖಂಡಿತ ಸರ್. ಹಾಗೇನೆ ಈಗ ಶಾಲೆ ಮತ್ತೆ ಶಿಕ್ಷಕರು ದೇಶಭಕ್ತಿ ಅಥವಾ ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬಹುದು ಅಂತ ಹೇಳ್ತೀರಾ ಸರ್?
1: ಬಹುಶಃ ಈ ದೇಶದ ಬಹುದೊಡ್ಡ ಬದಲಾವಣೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತ ನನ್ನ ಭಾವನೆ. ನಾನೆಲ್ಲ ಒಂದು ಲೇಖವನ್ನ ಓದ್ತಿದ್ದೆ, ನೆಪೋಲಿಯನ್ನ ಯಾರೋ ಕೇಳ್ತಾರೆ ನೀನ್ ಸೋತೆ ಯುದ್ಧದಲ್ಲಿ ಅಂದಾಗ, ಅವನು ಹೆಚ್ಚು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ನನ್ನ ದೇಶದ ವಿದ್ಯಾರ್ಥಿಗಳು ಯಾವಾಗ ಶಾಲೆ ಮತ್ತು ಮೈದಾನವನ್ನ ಬಿಟ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ಗಳು ಹೋದ್ರು ಅವಾಗ್ಲೇ ನಾನು ಸೋತೆ ಅಂತ ಅವನು ಹೇಳ್ತಾನೆ. ಅದರರ್ಥ ವಿದ್ಯಾರ್ಥಿಗಳು ರೋಲ್ ಮಾಡೆಲ್ ತಗೊಳ್ಳೋದು ಶಿಕ್ಷಕ.

0: ಆಗಿರ್ತಾನೆ. ಹಾಗಾಗಿ ಶಿಕ್ಷಕ ಬಹಳ ಮುಖ್ಯ ಆಗಿರ್ತಾನೆ. ಶಿಕ್ಷಕನ ಎಲ್ಲಾ ವಿಚಾರವನ್ನು ನೇರವಾಗಿ ಅವರು ತಗೊಳ್ಳೋದ್ರಿಂದ, ಶಿಕ್ಷಕ ರೋಲ್ ಮಾಡೆಲ್ ಆಗೋದ್ರಿಂದ, ಅವನು ಶಿಕ್ಷಕ ಪಠ್ಯದ ಜೊತೆಗೆ ಪಠ್ಯೇತರವಾಗಿ ನೈತಿಕ ಶಿಕ್ಷಣ ಸಂಬಂಧಪಟ್ಟ, ದೇಶ ಪ್ರೇಮದ ಸಂಬಂಧಪಟ್ಟ, ಪರಿಸರದ ಬಗ್ಗೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳೋದ್ರ ಮೂಲಕ ಅವನು ರಾಷ್ಟ್ರ ಪ್ರೇಮವನ್ನು ಹೆಚ್ಚು ಮಾಡಬೇಕು ಅಂತ ನನ್ನ ಅಭಿಪ್ರಾಯ.
1: ಸರ್, ನಾವೀಗ ಆಚರಿಸುವಂತಹ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಏನಿದೆ, ಅದು ಮಕ್ಕಳಲ್ಲಿ ದೇಶಭಕ್ತಿಯನ್ನ ಹೇಗೆ ಬೆಳೆಸುತ್ತೆ ಅಂತ ಹೇಳ್ತೀರಾ ಸರ್?
0: ಅದು ಯಾವಾಗ್ಲೂ ಮಕ್ಕಳಲ್ಲಿ ದೇಶಭಕ್ತಿಯನ್ನ ಬೆಳೆಸೋದಕ್ಕೆ ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ಆಗ್ಬೇಕು. ನಮ್ಗೇನಾಗತ್ತೆ ಅಂದ್ರೆ ಶಾಲೆಗಳಲ್ಲಿ ಕೇವಲ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೇವಲ ಫ್ಯಾಷನ್ ಶೋ ಅಥವಾ ಇನ್ನೇ ರೀತಿಯ ಆಹಾರದ ಸಂಬಂಧಪಟ್ಟಂತ ಸ್ಪರ್ಧೆಗಳನ್ನ ಏರ್ಪಡಿಸಿದಾಗ ಮಕ್ಕಳಿಗೆ ಆ ಕಲ್ಪನೆ ಅಷ್ಟೇ ಇರುತ್ತೆ. ಯಾವಾಗ ನೀವು ಈ ಫ್ರೀಡಮ್ ಮೂವ್ಮೆಂಟ್ಸ್ ಬಗ್ಗೆ ಅಥವಾ ಪರಿಚಯದ ಬಗ್ಗೆ, ಸ್ವಾತಂತ್ರ್ಯ ಬಗ್ಗೆ, ದೇಶದ ಬಗ್ಗೆ ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದ್ರ ಮೂಲಕ, ನಾವೆಲ್ಲ ಇದ್ದಾಗ, ನಾನ್ ಚಿಕ್ಕವನಾಗಿದ್ದಾಗ ಒಂದು 15 ದಿನ ಹಿಂದೆನೆ ನಾವು ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಇವತ್ತು ಬಹಳ ದುರಂತ ಮಕ್ಕಳು ಭಾಷಣ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ. ಯಾಕೆ ಹಿಂಗ ಆಗ್ತಾ ಇದೆ ಅಂತ ಅವರು ಕೇಳ್ತಾ ಇದ್ದಾರೆ, ಬಟ್ ಅವರು ಭಾಗವಹಿಸ್ತಾ ಇಲ್ಲ. ಎಲ್ಲರೂ ಅಲ್ಲ, ಈ ಜೆನ್ಜಿ ಅಂತ ಪದವನ್ನ ಬಳಸ್ತೀವಿ, ಜೆನ್ಜಿ ಯಾವ್ದಕ್ಕೆ ಉಪಯೋಗ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಜೊತೆಗೆ ಸ್ವಾತಂತ್ರ್ಯವನ್ನ ಹೇಗ್ ಬಳಸ್ಕೊತಾ ಇದ್ದೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಕಾರಣಕ್ಕೆ ನಾವು ಶಾಲೆಗಳಲ್ಲಿ ಹೆಚ್ಚು ಹೆಚ್ಚು ಸ್ವಾತಂತ್ರ್ಯದ ಬಗ್ಗೆ, ಗಣರಾಜ್ಯದ ಬಗ್ಗೆ, ಸ್ವಾತಂತ್ರ್ಯದ ಪರಿಕಲ್ಪನೆ ಬಗ್ಗೆ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿದಾಗ ಮಕ್ಕಳು ಅದ್ರ ಬಗ್ಗೆ ಸಂಪೂರ್ಣವಾಗಿ ತೊಡಸ್ಕೋತಾರೆ, ಜೊತೆಗೆ ದೇಶದ ಬಗ್ಗೆ ಹೆಮ್ಮೆಯನ್ನು ಕೂಡ ಅವ್ರಿಗೆ ಮೂಡುತ್ತೆ. ಮೇಡಮ್,
1: ಒಂದೊಳ್ಳೆ ಅಭಿಪ್ರಾಯವನ್ನ ಹಂಚ್ಕೊಂಡ್ರಿ ಸರ್. ಹಾಗೇನೆ ಈಗ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಕಥೆಗಳನ್ನ ಮಕ್ಕಳಲ್ಲಿ ಪರಿಚಯಿಸುವುದು ಯಾಕೆ ಮುಖ್ಯ ಅಂತ ಹೇಳ್ತೀರಾ ಸರ್?
0: ಈಗ ಆಗ್ಬೇಕಾಗಿರೋದು, ನಾವೆಲ್ಲ ಇದ್ದಾಗ ಹಿಂದೆ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಪಂಚತಂತ್ರದ ಕಥೆಗಳನ್ನ ಕೂಡ ಶಾಲೆಗಳಲ್ಲಿ ಮತ್ತು ಮನೆಗಳಲ್ಲಿ ಇಟ್ಕೋತಾ ಇದ್ವಿ ಪುಸ್ತಕಗಳನ್ನ. ಆ ಪುಸ್ತಕದ ಪರಿಕಲ್ಪನೆ ಕೇವಲ ಶಾಲೆಗೆ ಸಂಬಂಧಪಟ್ಟಂತ ಹೋಮ್ವರ್ಕ್ ಗಳನ್ನ ಮಾಡೋದ್ರಿಂದ ನಾವು ಈಚೆ ಬರ್ಬೇಕಾಗತ್ತೆ. ಮಕ್ಕಳಿಗೆ ಹೋಮ್ವರ್ಕ್ ಒಂದ್ ಕಡೆ ಅವ್ರು ಮಾಡ್ಬೇಕಾಗತ್ತೆ, ಜೊತೆ ಜೊತೆಗೇನೆ ನಾವೇನ್ ಮಾಡ್ಬೇಕು, ಸ್ವಾತಂತ್ರ್ಯ ಹೋರಾಟದ ಜೀವನ ಚಿತ್ರವನ್ನ ಹೇಳ್ತಕ್ಕಂತ ಕಥಾ ಸ್ಪರ್ಧೆಗಳನ್ನ, ಭಾಷಣಗಳನ್ನ, ಪಿಕ್ಕಡ್ ಸ್ಪೀಚ್ ಗಳನ್ನ ಶಾಲೆಗಳಲ್ಲಿ ನಾವು ಏರ್ಪಡಿಸಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಪೋಷಕರು ಕೂಡ ಅದ್ರ ಜೊತೆಗೆ ಹೋಗ್ಬೇಕಾಗತ್ತೆ. ಇದು ಶಿಕ್ಷಕ, ಪೋಷಕ ಮತ್ತು ವಿದ್ಯಾರ್ಥಿಗಳ ಮೂರು ಸಮೂಹ ಸೇರಿದಾಗ ಮಾತ್ರ ನಮ್ಗೆ ಸ್ವಾತಂತ್ರ್ಯ ಹೋರಾಟಗಾರರ ಸಂಪೂರ್ಣ ಚಿತ್ರ ನಮ್ಮ ತಲೆಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ.
1: ಹೌದು ಸರ್, ಖಂಡಿತ.
0: ಜೀವನ ಕಥೆಗಳು ಅಂತ ಹೇಳಿದಾಗ ಮಕ್ಕಳಿಗೆ ಧನಾತ್ಮಕ ವಿಚಾರಗಳನ್ನ ಹೇಳ್ತಾ ಹೋಗ್ಬೇಕು. ಇದನ್ನ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾ ಇದ್ರು. ಸೊ ಮನೆಯಲ್ಲಿ ಮೊದಲು ಹೇಳ್ಬೇಕಾಗತ್ತೆ, ನಂತರ ಅವನು ಶಾಲೆಗೆ ಬರ್ತಾನೆ, ಶಾಲೆಯ ಮೈದಾನವನ್ನು ನೋಡ್ತಾನೆ, ಪರಿಸರನ ನೋಡ್ತಾನೆ, ಟೀಚರ್ಸ್ ಅನ್ನು ನೋಡ್ತಾನೆ, ಎಸ್ ನನಗೆ ಇವನು ರೋಲ್ ಮಾಡೆಲ್ ಅಂತ ಅವ್ನು ತಿಳ್ಕೊತಾನೆ. ಹಾಗಾಗಿ ಮಕ್ಕಳಿಗೆ ಒಳ್ಳೇದನ್ನ ಕೊಟ್ರೆ ಒಳ್ಳೇದೇ ಬರ್ತಕ್ಕಂಥದ್ದು. ನೀವೇನು ಬಿತ್ತಿದ್ದೀರಿ ಅದೇ ಬೆಳೆ ಬರ್ತದೆ. ನೀವು ಬಿತ್ತಿದ್ದೆ ಒಂದು ಬೆಳೆಯೋದು ಒಂದು ಆಗಲ್ವಲ್ಲ. ಅದ್ರ ಜೊತೆಗೆ ಮಕ್ಕಳಲ್ಲಿ ಈ ಸಮಾಜ ಸೇವೆ ಮತ್ತು ಈ ಸಮಾಜ ಸೇವೆಯ ಮನೋಭಾವನೆಯನ್ನ ನೀವು ಬದಲು ಮಾಡ್ಬೇಕಾಗತ್ತೆ. ಹೇಗೆ ಅಂದ್ರೆ ಈ ಸ್ವಚ್ಛತಾ ಅಭಿಯಾನವನ್ನು ಮಾಡಿಸ್ತಕ್ಕಂಥದ್ದು. ಮಕ್ಕಳಿಗೆ ಒಂದು ಶಿಸ್ತು ಬಹಳ ಮುಖ್ಯ ಮೇಡಮ್. ಬಹಳ ಮುಖ್ಯವಾಗಿ ವಾಟ್ ಈಸ್ ಅ ನಾಲೆಡ್ಜ್ ಅಂತ ಕೇಳಿದಾಗ ಪ್ರಶ್ನೆ ಏನ್ ಹೇಳುತ್ತೆ, ನಾಲೆಡ್ಜ್ ಇಸ್ ನಾಟ್ ಜಸ್ಟ್ ಇನ್ಫಾರ್ಮೇಶನ್ ಅಂತ. ನೋಡಿ, ಮೊನ್ನೆ ಯಾವ್ದೊಂದು ಹುಡುಗ ಪಿ ಯು ಸಿ ಓದ್ತಾನೆ ಅಥವಾ ಎಸ್ ಎಲ್ ಸಿ ಓದ್ತಾನೆ, ಕಡಿಮೆ ಮಾರ್ಕ್ಸ್ ಬಂತು, ಮೇಸ್ಟ್ರು ಬೈದ್ರು ಅಥವಾ ಇನ್ನೊಬ್ರು ಯಾರು ಬೈದ್ರು ಅಂತ ಸುಸೈಡ್ ಮಾಡ್ಕೋತಾನೆ. ಮಕ್ಕಳ ಮನಸ್ಥಿತಿ ಏನಾಗಿದೆ? ಸ್ವಾತಂತ್ರ್ಯ ಹೋರಾಟಗಾರರು ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ತೀವಿ. ಈಗಿನ ಮಕ್ಕಳು ಯಾವ್ದೊಂದು ಅವಮಾನಕ್ಕೆ ಸಾಯ್ತಾ ಇದಾರೆ, ಸುಸೈಡ್ ಮಾಡ್ಕೋತಾ ಇದಾರೆ ಅಂದ್ರೆ ಎಜುಕೇಶನ್ ಫೇಲ್ ಆಗಿದೆ ಎಂದರ್ಥ. ನಾಲೆಡ್ಜ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಕರೇಜ್ ಅಂತ. ನೀವು ಅವ್ರಿಗೆ ಧೈರ್ಯವನ್ನ ಹೇಳ್ಬೇಕು, ನೀವು ಅವ್ರಿಗೆ ಕ್ರಿಯೇಟಿವಿಟಿನ ಹೇಳ್ತಕ್ಕಂಥದ್ದು, ನೀವು ಅವ್ರಿಗೆ ಲಾ ಅಂಡ್ ಆರ್ಡರ್ನ ಹೇಗೆ ಫಾಲೋ ಮಾಡ್ಬೇಕು ಅಂತ ಹೇಳ್ತಕ್ಕಂಥ ಯು ಶುಡ್ ಟೀಚ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಆಸ್ ವೆಲ್ ಆಸ್ ಡ್ಯೂಟೀಸ್ ಆಲ್ಸೋ ಅಂತ. ಇವುಗಳನ್ನ ಒಟ್ಟು ಹೇಳಿದಾಗ ಮಾತ್ರ ಮಕ್ಕಳಿಗೆ ದೇಶದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಬದುಕಿನ ಬಗ್ಗೆ ಹೆಮ್ಮೆ ಉಂಟಾಗುತ್ತೆ ಮೇಡಮ್.
1: ಖಂಡಿತ ಸರ್. ಇವಾಗ ನೀವು ಮಾತಾಡ್ತಾನೆ ಹೇಳ್ತಾ ಇದ್ರಿ ಸರ್, ಮಕ್ಕಳಲ್ಲಿ ಸಮಾಜ ಸೇವೆ ಅದನ್ನ ಹೇಗೆ ಮೂಡಿಸೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಹಾಗೇನೆ ಮಕ್ಕಳಲ್ಲಿ ಸಮಾಜ ಸೇವೆ ಮತ್ತೆ ಇತರರಿಗೆ ಸಹಾಯ ಮಾಡುವಂತ ಮನೋಭಾವವನ್ನ ಹೇಗೆ ಬೆಳೆಸಬಹುದು ಸರ್ ಚಿಕ್ಕ ವಯಸ್ಸಿನಿಂದ?
0: ಖಂಡಿತವಾಗಿ ಅದೇನಾಗುತ್ತೆ ಅಂದ್ರೆ, ಮೊದಲು ಸಮಾಜ ಸೇವೆ ಈಗ ಒಂದು ತಮಾಷೆ ಅನ್ನಿಸ್ಬೋದು. ಬಹುದೊಡ್ಡ ಸಮಾಜ ಸೇವೆ ಯಾವ್ದಾಗಿದೆ ಅಂದ್ರೆ, ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮುಂದೆ ಪೊಲೀಸ್ ಅವರು ಹೆಲ್ಮೆಟ್ ಹಿಡಿತಾ ಇದಾರೆ ಅಂದ್ರೆ ಜನ ಹೇಳ್ತಾರೆ ಅಲ್ಲಿ ಹೋಗ್ಬೇಡ ಹೆಲ್ಮೆಟ್ ಹಿಡಿತಾ ಇರಿ ಅಂತ. ಅವ್ನು ಅನ್ಕೋತಾನೆ ಬಹುದೊಡ್ಡ ಸೇವೆನ ಮಾಡಿದಾನೆ, ಥ್ಯಾಂಕ್ ಯು ಅಂತ ವಾಪಸ್ ಬರ್ತಾನೆ. ಇದು ಬಹಳ ಇದು ದೊಡ್ಡ ಡೇಂಜರ್ ಇದು. ಆಕ್ಚುಲಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ರೂಲ್ಸ್ ಅದನ್ನ ಫಾಲೋ ಮಾಡ್ಬೇಕು. ಅಂಡ್ ಸೆಕೆಂಡ್ ಥಿಂಗ್, ಸ್ಟ್ಯಾಂಡ್ ಇಂದ ಯಾರೋ ಇದು ಮಾಡ್ತಿರ್ತಾನೆ, ಸ್ಟ್ಯಾಂಡ್ ಎತ್ತಿರೋದಿಲ್ಲ ಬೈಕ್ ಎಂದಾಗ ನೀವು ಸ್ಟ್ಯಾಂಡ್ ಎತ್ತಿ ಅಂತಾನೆ. ನಾನು ಹೇಳ್ತಿರೋದು ಒಂದು ಈಚೆ ಆದ, ಬಟ್ ಇದರಿಂದ ಆಚೆಯೂ ಕೂಡ ಬದುಕಲ್ಲಿ ಸಮಾಜ ಸೇವೆ.

0: ಅಂತಕ್ಕಂಥ ಹೇಗಾಗಿದೆ ಅದು ಮಕ್ಕಳು ನೋಡ್ತಾ ಇರ್ತಾರೆ. ಮನೇಲಿ ಅದನ್ನ ಮಾಡಬೇಕಾಗತ್ತೆ. ಒಂದಷ್ಟು ಸಮಾಜ ಸೇವೆ, ನಮ್ಮ ಗಿಡಗಳನ್ನ ಇಡ್ತಕ್ಕಂಥದ್ದು, ನಾವು ಚಿಕ್ಕವರಿದ್ದಾಗ ಗಿಡ ನೀಡಿ ಗಿಡ ನೀಡಿ ಗಿಡ ನೀಡಿ ಮನೆಯ ಮುಂದೊಂದು ಗಿಡ ನೀಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೂಡಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾರೋ ಒಬ್ಬ ಅಂಧನಿಗೆ ಕೈಯ ನೀಡೋದ್ರ ಮೂಲಕ, ರಸ್ತೆ ದಾಟಿಸೋದ್ರ ಮೂಲಕ ಆಗಿರ್ಬೋದು, ಅಥವಾ ಅಂಧನಿಗೆ ಪರೀಕ್ಷೆಯನ್ನು ಬರೀತಕ್ಕಂಥದ್ದಾಗಬಹುದು, ಅಥವಾ ಬ್ಲಡ್ ಕ್ಯಾಂಪ್ ಕಳ್ತಕ್ಕಂಥದ್ದು, ಈ ಎಲ್ಲಾ ವಿಚಾರಗಳನ್ನ ಹೇಳೋದ್ರ ಮೂಲಕ ಮಕ್ಕಳಲ್ಲಿ ಒಂದಷ್ಟು ಸಮಾಜ ಸೇವೆಯನ್ನ ಗೊತ್ತಾಗತ್ತೆ ಅಂತ ನನ್ನ ವಾದ ಮೇಡಮ್. ಅದು
1: ಹೌದು ಸರ್. ಹಾಗೇನೇಗ ಪೋಷಕರು ತಮ್ಮ ನಡವಳಿಕೆಯ ಮೂಲಕ ಮಕ್ಕಳಲ್ಲಿ ಯಾವ ರೀತಿಯ ಸಾಮಾಜಿಕ ಮೌಲ್ಯಗಳನ್ನ ಕಲಿಸಬಹುದು ಮಕ್ಕಳಲ್ಲಿ?
0: ಮೇಡಮ್, ನಿಜವಾಗಿ ಆಗ್ಬೇಕಾಗಿರೋದೇ ಪೋಷಕರ ಬದಲಾವಣೆ. ಜೊತೆಗೆ ಹೇಗಾಗತ್ತೆ, ಅತ್ಯಂತ ಹೆಚ್ಚು ಕೇರ್ ಅಂತ ಅತ್ಯಂತ ವ್ಯಾಮೋಹವಾಗಿ ಮಕ್ಕಳನ್ನ ನೋಡೋದು ಕೂಡ ತಪ್ಪಾಗತ್ತೆ. ಲಾಲಯ್ಯತ್ತು ಪಂಚವರ್ಷಾಣಿ ಅಂತ ಹೇಳ್ಬಿಡ್ತೀವಿ. ಫಸ್ಟ್ 5 ಇಯರ್ಸ್ ತುಂಬಾ ಅವ್ರಿಗೆ ಪ್ರೀತಿ ಕೊಡಿ, ಆಮೇಲೆ 5 ರಿಂದ 16 ವರ್ಷದವರೆಗೆ ಅವ್ರನ್ನ ನೀವು ತುಂಬಾ ಇದರಲ್ಲಿ ಬೆಳೆಸಿ, ಶಿಸ್ತಲ್ಲಿ ಬೆಳೆಸಿ, ಆಮೇಲೆ ಫ್ರೆಂಡ್ ಆಗಿ ನೋಡಿ ಅಂತಕ್ಕಂಥದ್ದು ಒಂದು ವಾದ ಇದೆ. ಡಗ್ರಿ ಆದ್ರೆ ಎಲ್ಲಾ ಕಾಲಘಟ್ಟಕ್ಕೂ ಅದು ಸರಿ ಅಂತಲ್ಲ. ಅಲ್ಲ, ನೀವು 18 ವರ್ಷ ಆದ್ಮೇಲೆ ನೀವು ತಪ್ಪನ್ನ ತಿದ್ದದೇ ಇದ್ರೆ, ನೀವು ಫ್ರೆಂಡ್ ಆಗಿ ನೋಡಿ ಅಂತ ಹೇಳದೇ ಇದ್ರೆ, ಅಥವಾ ನೀವು ಫ್ರೆಂಡ್ ಆಗಿ ನೋಡಿದಾಗ ತಪ್ಪು ಮಾಡಬಹುದು ಅಂತಂದಾಗ ತೊಂದರೆ ಆಗತ್ತೆ. ಹಾಗಾಗಿ ಮೊದಲು ಪೋಷಕರು ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಹೀಗಿದ್ದೀನಿ, ಅಪ್ಪ ಮನೆಗೆ ಬಂದು ಮನೆಗೆ ತಂದು ಇವನು ಕುಡಿತಾ ಕೂತ್ಕೊಡ್ತಾನೆ ಆಲ್ಕೋಹಾಲ್ನ, ಮಗನ್ಗೆ ಬೇಡ ಅನ್ನೋದು ತಪ್ಪು. ಅಥವಾ ಅಜ್ಜಿ ಮತ್ತು ತಾಯಿ ಧಾರಾವಾಹಿ ನೋಡ್ತಾ ನಾನ್ ನೋಡ್ತೀವಿ, ನೀನು ಒಳಗಡೆ ಹೋಗಿ ಓದ್ಕೋ ಅನ್ನೋದು ಕೂಡ ತಪ್ಪಾಗತ್ತೆ. ಜೊತೆಗೆ ಶಾಲೆಯಿಂದ ಬಂದಂತ ಮಗು ತನ್ನ ಶೂಸು, ಸಾಕ್ಸು, ಬ್ಯಾಗ್ ಗಳನ್ನ ಎಲ್ಲಿಡ್ಬೇಕು ಅಂತ ಗೊತ್ತಿರ್ಬೇಕು. ಅದಕ್ಕೆ ಇವ್ರು ಬಂದಾಗ ಮಗುಗೆ ಹೋಗಿ ನೀವು ತಪ್ಕೊಂಡು ಈಗ ಬಂದ ಕಂದ ಅಂತ ಒಂದು ಓಕೆ, ಅದು ಪ್ರೀತಿದ್ದೇ ಇರುತ್ತೆ. ಬಟ್ ಅವನು ಮನೆಗೆ ಒಳಗಡೆ ಬರ್ತಕ್ಕಂಥದ್ದು, ಅವರಮ್ಮ ಶೂ ತೆಗೆಯೋದು, ಸಾಕ್ಸ್ ತೆಗೆಯೋದು, ಬ್ಯಾಗ್ ಇವಳೆ ತಗೊಳೋದು, ಇದಾಗ್ಬಾರ್ದು. ಒಂದಷ್ಟು ಡಿಸಿಪ್ಲಿನ್ ಅನ್ನ ಪೋಷಕರು ಕಲಿಸ್ಬೇಕು. ಅಂಡ್ ನಾವು ಶಿಕ್ಷಕರನ್ನ ಬ್ಲೇಮ್ ಮಾಡೋದು, ಶಿಕ್ಷಕರು ಪೋಷಕರನ್ನ ಬ್ಲೇಮ್ ಮಾಡಬಹುದು, ಎರಡೂ ಆಗ್ಬಾರ್ದು. ನಾವು ಅವ್ರ ಆಬ್ಸೆನ್ಸ್ ಅಲ್ಲಿ, ಶಿಕ್ಷಕರ ಆಬ್ಸೆನ್ಸ್ ಅಲ್ಲಿ ಶಿಕ್ಷಕರ ಒಳ್ಳೆ ವಿಚಾರವನ್ನ ಅವ್ರಿಗೆ ಹೇಗೆ ಮರ್ಯಾದೆ ಕೊಡ್ಬೇಕು ಅಂತಕ್ಕದ್ ನಾವ್ ಹೇಳ್ಕೊಡ್ಬೇಕು. ಹಾಗೆ ಶಿಕ್ಷಕರು ಪೋಷಕರು ಹೇಗ್ ನಡ್ಕೋಬೇಕು, ಪೋಷಕರಿಗೆ ನೀವ್ ಹೇಗ್ ನೋಡ್ಕೊಡ್ಬೇಕು ಅಂತ ಮಕ್ಕಳಿಗೆ ಹೇಳೋದ್ರ ಮೂಲಕ ಪೋಷಕರು ರೋಲ್ ಮಾಡೆಲ್ ಆಗ್ಬೇಕು ಅಂತ ನನ್ನ ಭಾವನೆ.
1: ಹೌದು ಸರ್, ಅಂದ್ರೆ ಮಕ್ಕಳನ್ನ ಎಮೋಷನಲ್ ಆಗಿ ಬೆಳೆಸಬಾರ್ದು, ಅವ್ರವ್ರ ಜವಾಬ್ದಾರಿನ ಅವರೇ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ
0: ಇದ್ದಾರೆ. ತೀರಾ ಎಮೋಷನಲ್ ಇದೆಯಲ್ಲ, ಅದು ಕೆಲ್ಸಕ್ಕೆ ಬರಲ್ಲ. ಎಲ್ಲಿ ಎಮೋಷನಲ್ ಏನಕ್ಕೆ, ಅದೇ ಹೇಳಿದಲ್ಲ, ಎಮೋಷನಲ್ ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ ಈ ಆತ್ಮಹತ್ಯೆಗಳು ಹೆಚ್ಚಾಗ ಇಲ್ಲಿ. ಆಮೇಲೆ ಬಹಳ ಈ ಒಂದು ಮಾತಿದೆ, ಒಂದ್ ಸೇಯಿಂಗ್ ಇದೆ, ಎವ್ರಿ ನ್ಯೂ ಬೋರ್ನ್ ಚೈಲ್ಡ್ ಇಸ್ ಅ ಜೀನಿಯಸ್ ಅಂತ. ಈ ದೇಶದಲ್ಲಿ, ಪ್ರಪಂಚದಲ್ಲಿ ಹುಟ್ಟೋ ಪ್ರತಿ ಮಗು ಕೂಡ ಬುದ್ಧಿವಂತಾನೆ. ಅವನ್ನ ದೊಡ್ಡನಾಗಿ ಮಾಡ್ತಾ ಇರ್ತಕ್ಕಂಥದ್ದು ದಟ್ ಇಸ್ ಅ ಎನ್ವೈರನ್ಮೆಂಟ್ ಅಂಡ್ ಪೇರೆಂಟ್ಸ್ ಅಂಡ್ ಫ್ರೆಂಡ್ಸ್ ಅಂತ. ನೀವು ಹೇಗಿರ್ತೀರಾ, ಬೇರೆ ಬೇರೆ ಕ್ರಿಯೇಟಿವಿಟಿ ಇದೆ. ಎಲ್ಲರೂ IAS ಆಗಲ್ಲ, ಎಲ್ಲರೂ IPS ಆಗಲ್ಲ, ಎಲ್ಲರೂ ಕ್ರಿಕೆಟರ್ ಆಗಲ್ಲ. ಅಥವಾ ಕ್ರಿಕೆಟ್ ದೊಡ್ಡ ಕ್ರಿಕೆಟರ್ ಮಗ ಚೆನ್ನಾಗಿ ಆಟ ಆಡೋದಿಲ್ಲ, ದೊಡ್ಡ ಸಿಂಗರ್ ಮಗ ಚೆನ್ನಾಗಿ ಹಾಡಲ್ಲ. ಸೊ ಈ ರೀತಿ ಎಲ್ಲ ನೋಡಿದಾಗ ಏನಾಗುತ್ತೆ, ಮಕ್ಕಳಲ್ಲಿ ಕ್ರಿಯೇಟಿವಿಟಿಯನ್ನು ಬೆಳೆಸ್ಬೇಕು. ಯು ಶುಡ್, ನಾವ್ ಏನ್ ಮಾಡ್ಬೇಕು, ಪುಷ್ ಮಾಡ್ಬೇಕು, ನಿನಗೆ ಯಾವ್ದು ಇಷ್ಟ ನೀನ್ ಅದನ್ನ ಹೋಗು. ಐದರ್ ಇಸ್ ಎ ಆರ್ಟಿಸ್ಟ್ ಆರ್ ಕ್ರಿಕೆಟರ್ ಆರ್ ಟೀಚರ್, ವೃತ್ತಿ ಧರ್ಮ ಅಂತ ಒಂದಿದೆ ಮೇಡಮ್. ಆಕ್ಚುಲಿ ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಬಸವಣ್ಣವ್ರು ಹೇಳ್ತಾರಂತ, 12ನೇ ಶತಮಾನ ಹೇಳ್ತಾರೆ, ಸಿ ಡಿಗ್ನಿಟಿ ಆಫ್ ಲೇಬರ್ ಅಂತ. ಪ್ರತಿಯೊಂದು ವೃತ್ತಿಗೂ ಅದರದೇ ಆಗಿರ್ತಕ್ಕಂಥ ಸ್ಯಾಂಕ್ಟಿಟಿ ಇದೆ, ಪಾವಿತ್ರತೆ ಇದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ಈ ವಿಚಾರವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು.
1: ಖಂಡಿತ ಸರ್, ಒಂದೊಳ್ಳೆ ಸಲಹೆ ನೀಡಿದ್ರಿ ಸರ್ ಪೋಷಕರಿಗೆ. ಹಾಗೆಯೇ ಈಗಿನ ಡಿಜಿಟಲ್ ಯುಗದಲ್ಲಿ ಸರ್, ದೇಶಭಕ್ತಿ ಮತ್ತೆ ಸಾಮಾಜಿಕ ಮೌಲ್ಯಗಳನ್ನ ಉಳಿಸಿಕೊಳ್ಳೋದಕ್ಕೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬಹುದು ಸರ್?
0: ನಮ್ ಡಿಜಿಟಲ್ ಯುಗ ಅಂತ ಕರೆದು ಬಿಡ್ತೀವಿ.
1: ಹೌದು,
0: ಆದ್ರೆ ಒಂದು ನೋಡಿ, ಮಕ್ಕಳು ಜನ್ಜಿ ಅಂತ ಕರೆದು ಬಿಡ್ತೀವಿ, ಜೆನ್ ಆಲ್ಫಾ ಅಂತ ಕರಿತೀವಿ, ಜೆನ್ ಬೀಟಾ ಅಂತ ಕರಿತೀವಿ. ಈ ಎಲ್ಲಾ ನಡುವೆಯೂ ಕೂಡ ನನಗೆ, ನಾನೊಬ್ಬ ಎಕ್ಸಾಮ್ ಒಂದಷ್ಟು ಪರೀಕ್ಷೆಗಳಿಗೆ ನಾನು ಸಲಹೆಗಳನ್ನ ನೀಡೋದ್ರಿಂದ ಒಂದಷ್ಟು ಮಕ್ಕಳು ಮಾಧ್ಯಮದ ಮೂಲಕ, ಯೂಟ್ಯೂಬ್ಗಳ ಮೂಲಕ ಸಕ್ಸಸ್ ಆಗಿದ್ದಾರೆ, ಪರೀಕ್ಷೆಗಳನ್ನ ಪಾಸ್ ಮಾಡಿದ್ದಾರೆ. ಸೊ ನೀವ್ ಹೇಗ್ ಬಳಸ್ಕೋತಾ ಇದ್ರಿ, ಐದರ್ ಒಂದು ಸ್ವಾತಂತ್ರ್ಯವನ್ನ ಹೇಗ್ ಬೆಳೆಸ್ಕೋಬೇಕು, ಮಾಧ್ಯಮವನ್ನ ಹೇಗ್ ಬಳಸ್ಕೋಬೇಕು ನಿಮಗ್ ಗೊತ್ತಿರ್ಬೇಕು. ಡಿಜಿಟಲ್ ಯುಗ ಅಂದಾಗ ಅಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ಹಾಗಾಗಿ ಒಳ್ಳೆಯ ವಿಚಾರವನ್ನ ಮಾಡೋದಕ್ಕೂ ನಿಮಗೆ, ಯು ಹ್ಯಾವ್ ಎ ಸ್ಟೇಜ್. ಇವತ್ತು ತುಂಬಾ ಸ್ಟೇಜಸ್ ಇದೆ, ಡಿಜಿಟಲ್ ಒಂದು ಮಾಧ್ಯಮ, ಇವತ್ತು ಕ್ರಾಂತಿ ಆಗಿದೆ. ನೀವು ಅದ್ರ ಮೂಲಕ ಒಳ್ಳೇದಾಗಿ ನೀವು ಹೊರಗೆ

0: ಬಂದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಕ್ಕತ್ತೆ ಅಂತ ನನ್ನ ಅಭಿಪ್ರಾಯ. ಮೇಡಮ್
1: ಸರ್, ಇದರಿಂದ ದೇಶಭಕ್ತಿನ ಹೇಗೆ ಉಳಿಸ್ಕೋಬಹುದು ಸರ್?
2: 100% ಮೇಡಮ್. ಈಗ ದೇಶಭಕ್ತಿ ಅಂತಕ್ಕಂಥದ್ದು ಹೇಳಿದ್ನಲ್ಲ, ನಾವು ಡೆಲ್ಲಿಲಿ ಹೋಗಿ ಅಥವಾ ದೊಡ್ಡ ದೊಡ್ಡ ಬೆಂಗಳೂರು ನಗರಗಳಿಗೆ ಹೋಗಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸೋದ್ರ ಮೂಲಕ ಅಥವಾ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸೋದ್ರ ಮೂಲಕ ನಮ್ ಕೆಲಸ ಆಗೋಯ್ತು ಅಂತಲ್ಲ. ನಾಟ್ ಇಟ್ ಏ ದೇಶಭಕ್ತಿ ದೇಶ ಪ್ರೇಮ ಅನ್ನೋದು ಪ್ರತಿದಿನ ಇರಬೇಕು. ಹೇಳಿದ್ನಲ್ಲ, ದೇಶ ರಾಷ್ಟ್ರ ಧ್ವಜವನ್ನ ಗೌರವಿಸ್ತಕ್ಕಂಥದ್ದು, ರಾಷ್ಟ್ರ ಭಕ್ತಿ ಇರ್ಬೇಕಾಗಿರ್ತಕ್ಕಂಥದ್ದು, ರಾಷ್ಟ್ರ ಗೀತೆ ಹಾಡೋದನ್ನ ಗೌರವಿಸ್ತಕ್ಕಂಥದ್ದು ಎಲ್ಲಾ ಕಡೆ ಇರ್ಬೇಕು. ಅದು ಪ್ರತಿದಿನ ಆಗ್ಬೇಕು. ನೀವು ಕರ್ತವ್ಯಗಳನ್ನ ಮಾಡಿ, ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಮಾಡಿ, ನಿಮ್ಮ ಕೊಡುಗೆಗಳನ್ನ ನೀಡತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದೇಶಕ್ಕೆ ತನ್ನ ಕೊಡುಗೆಯನ್ನು ನೀಡಬೇಕು. ಅದು ಕೇವಲ ಅಭಿಮಾನ ಆಗ್ಬಾರ್ದು ಅಥವಾ ಅಂಧಾಭಿಮಾನ ಆಗ್ಬಾರ್ದು ಅಥವಾ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮಾತ್ರ ನೀವು ಸಿನಿಮಾಗಳಲ್ಲಿ ಮಾಧ್ಯಮಗಳಲ್ಲಿ ಟಿವಿ ನೋಡೋದ್ರ ಮೂಲಕ ನೀವು ಪರಿಗೇನು ಸ್ವಾತಂತ್ರ್ಯವನ್ನು ಹೆಚ್ಚಿಸ್ಬಿಡ್ತೀವಿ ಅನ್ನೋ ತಪ್ಪಾಗತ್ತದು. ನಿಮ್ಮ ವಾಟ್ ಈಸ್ ಯುವರ್ ಡ್ಯೂಟಿ, ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ನನ್ನ ದೇಶಕ್ಕೆ ನನ್ನ ಕೊಡುಗೆ ಏನು, ನನ್ನ ಪರಿಸರದಲ್ಲಿ ಹೇಗೆ ಬದುಕ್ತಾ ಇದ್ದೀನಿ, ಸಹಪಾಠಿಗಳ ಜೊತೆಗೆ ಹೇಗಿರ್ತೀನಿ, ಈ ಎಲ್ಲ ಅಂಶಗಳು ಮೇಡಮ್ ಬೇಕಾಗತ್ತೆ ನಮ್ಗೆ.
1: ಹೌದು ಹೌದು ಸರ್. ಸರ್, ಹಾಗೇನೆ ಈಗ ಮಕ್ಕಳಲ್ಲಿ ವೈವಿಧ್ಯತೆಯನ್ನ ಗೌರವಿಸುವುದು ಅಂತಾಗಿರ್ಬೋದು ಅಥವಾ ಎಲ್ಲರೊಂದಿಗೆ ಸಮಾನವಾಗಿ ನೋಡ್ಕೊಳ್ಳುವಂತಹ ಗುಣ ಆಗಿರ್ಬೋದು, ಇದನ್ನೆಲ್ಲ ಹೇಗೆ ಬೆಳೆಸ್ಬೋದು ಸರ್ ಮಕ್ಕಳಲ್ಲಿ?
2: ಖಂಡಿತವಾಗಿ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದೇ ಭಾರತದ ಪ್ರಮುಖವಾಗಿರ್ತಕ್ಕಂತ ಅಂಶ. ವಿವಿಧತೆಯಲ್ಲಿ ಅಂತಂದ್ರೆ ವೈವಿಧ್ಯಮಯವಾಗಿರ್ತಕ್ಕಂಥ ಜೀವನ ಡ್ರೆಸ್ ಅಂತ ಯಾಕೆ ನಾವು ಯೂನಿಫಾರ್ಮ್ ಅನ್ನ ಮಾಡಿದೀವಿ, ಒಂದು ಶಾಲೆಯಲ್ಲಿ ಒಂದು ಯೂನಿಫಾರ್ಮ್ ಅಂತ ಮಾಡ್ತೀವಿ ಮೇಡಮ್. ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಒನ್.
1: ಖಂಡಿತ,
2: ನೋ ಒನ್ ಇಸ್ ಅಬೌವ್ ದ ಲಾ ಅಂತ ಹೇಳ್ತೀವಿ.
1: ಹೌದು ಸರ್.
2: ಅಥವಾ ನಾವೆಲ್ಲ ಒಂದು ಅಂದಾಗ ಸಹಪಂಕ್ತಿ ಅಂತ ಕರಿತೀವಿ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀವಿ, ಒಟ್ಟಿಗೆ ಕೂತ್ಕೊಂಡು ನಾವು ಇನ್ನೊಂದೇನೋ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಅಥವಾ ಯೂನಿಫಾರ್ಮ್ ಹಾಕೋತೀವಿ, ಒಂದು ಪ್ರೇಯರ್ ಹೇಳ್ತಾ ಇರ್ತೀವಿ. ಈ ಎಲ್ಲ ವಿಚಾರವನ್ನು ನೋಡಿದಾಗ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆಯನ್ನ ನಾವು ಬೆಳೆಸ್ಬೇಕಾಗತ್ತೆ ಈ ಮೂಲಕ. ಹಾಗಾಗಿ ಈ ವಿವಿಧತೆಯಲ್ಲೂ ಕೂಡ ನಾವು ಏಕತೆ ಆಗಿರ್ತಕ್ಕಂಥದ್ದು. ನಾವು ಎಳೆಯರು, ನಾವು ಗೆಳೆಯರು ಅಂತ ಹೇಳ್ತೀವಲ್ಲ, ಓ ಭರತ ಪುತ್ರರೇ, ಭವ್ಯ ಚರಿತರೆ, ಬಂದು ಧ್ವಜಕ್ಕೆ ನಮಿಸಿರಿ, ವಿದೇಶ ತೊರೆಯಿರಿ, ಒಟ್ಟುಗೂಡಿರಿ, ಧ್ವಜದ ಅಡಿಯೊಳು ಸೇರಿರಿ ಅಂತ ಹೇಳ್ತೀವಿ. ಆ ಮೂಲಕ
1: ದೇಶ ಅಂದ್ರೇನೆ ನಾವೆಲ್ಲ ಒಟ್ಟಿಗೂಡಿ ಅಂತ ಆಚರಿಸುವಂತ ಹಬ್ಬನೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂತಾನೆ ಹೇಳ್ಬೋದು.
2: ಹೌದು ಮೇಡಮ್, ಹೌದು
1: ಸರ್. ಇಂದಿನ ಮಕ್ಕಳೇ ನಾಳೆಯ ಉತ್ತಮ ನಾಗರಿಕರು ಅಥವಾ ಉತ್ತಮ ಪ್ರಜೆ ಅಂತ ಹೇಳ್ತೀವಿ. ಈ ತರ ಮಕ್ಕಳನ್ನ ಬೆಳೆಸೋದಿಕ್ಕೆ ಯಾವ ರೀತಿಯ ಮೌಲ್ಯಗಳನ್ನ ಅವರಲ್ಲಿ ಬೆಳೆಸಬಹುದು ಅಂತ ಹೇಳ್ತೀರಾ ಸರ್ ನೀವು?
2: ಖಂಡಿತವಾಗ್ಲಿ ಮೇಡಮ್. ಈ ಒಂದು ಮಾತಿದೆ, ದ ಗ್ರೇಟ್ ವಾಲ್ ವಾಸ್ ನಾಟ್ ಬಿಲ್ಟ್ ಎ ಡೇ ಅಂತ ಒಂದು ಮಾತಿದೆ. ಒಂದು ದೊಡ್ಡ ಗೋಡೆಯನ್ನ ಒಂದೇ ದಿನದಲ್ಲಿ ಕಟ್ಟೋಕಾಗಲ್ಲ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದನ್ನ, ಮುಂದೆ ಅವನು ಪ್ರಜೆ ಆಗ್ಬಿಡ್ತಾನೆ ಅಂತಾನು ಅಲ್ಲ, ಪ್ರತಿದಿನ ಆಗ್ಬೇಕು. ಮಕ್ಕಳನ್ನ ಆಗಬೇಕು ಅಂತಾನೆ ಕರಿತೀವಿ ನೋಡಿ, ಪದ ನೋಡಿ, ಆಗಬೇಕು. ಅವನ ಆಸಕ್ತಿಗಳನ್ನ ಗುರುತಿಸ್ಬೇಕು, ಅವನ ಅಭಿರುಚಿಗಳನ್ನ ಗುರುತಿಸ್ಬೇಕು. ಅವನು ಕೆಟ್ಟದ್ ಮಾಡ್ತಾ ಇದ್ದಾನ, ಒಳ್ಳೇದ್ ಮಾಡ್ತಿದ್ದಾನ, ಸಮಾಜ ಜಡ್ಜ್ ಮಾಡ್ಬೇಕು. ಇಲ್ಲಿ ಸಮಾಜ ಅಂತಂದ್ರೆ ಪೋಷಕರನ್ನು ಒಳಗೊಂಡಂತೆ. ನಾವು ಎಲ್ಲಾ ಕೆಟ್ಟ ಚಟುವಟಿಕೆಗಳನ್ನ ನೀವು ಪ್ರೋತ್ಸಾಹಿತ ಹೋದ್ರೆ ಈ ಬಿಕಮ್ ಎ ಬ್ಯಾಡ್, ಅದಾಗ್ಬಾರ್ದು. ನೀವು ಒಳ್ಳೇದನ್ನ ಹೇಳಿ, ಒಳ್ಳೇದನ್ನ ಕಲಿತಾನೆ. ಹಾಗಾಗಿ ಒಳ್ಳೆ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಮನೇಲಿ ಆಗಿರ್ಬೇಕು, ಶಾಲೆಯಲ್ಲಿ ಆಗಿರ್ಬೋದು, ಅಥವಾ ಅವನ ಫ್ರೆಂಡ್ಸ್ ಹೇಗಿದ್ದಾರೆ. ಫ್ರೆಂಡ್ಸ್ ಬಹಳ ಮುಖ್ಯ ಆಗ್ತಾರೆ, ಫ್ರೆಂಡ್ಸ್ ಬಹಳ ಮುಖ್ಯ ಆಗ್ತಾರೆ. ಹಾಗಾಗಿ ಗುಡ್ ಕಂಪ್ಯಾನಿಯನ್ ಅಂತ ಕರಿತೀವಿ, ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್, ಗುಡ್ ಕಂಪ್ಯಾನಿಯನ್ ಅಂತ ಕರಿತೀವಿ. ಆ ಕಂಪ್ಯಾನಿಯನ್ ಫ್ರೆಂಡ್ಶಿಪ್ ಹೇಗಿದೆ, ಅವರ ಮಾತುಕತೆಗಳು ಹೇಗಿದೆ, ಮನೆಗೆ ಬಂದಾಗ ಅವ್ನ ಬಿಹೇವಿಯರ್ ಇತ್ತು, ನಿನ್ನೆ ಹೇಗಿದ್ದ. ಹಾಗಾಗಿ ಪ್ರತಿದಿನ ಪ್ರತಿದಿನ ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಹೋದಾಗ 100% ಆ ಹುಡುಗ ಒಳ್ಳೆಯವನಾಗೋದ್ರಲ್ಲಿ ಬೇರೆ ವ್ಯತ್ಯಾಸವೇ ಇರೋದಿಲ್ಲ ಮೇಡಮ್. ನಾಗರಿಕನಾಗೋ ಸ್ವಲ್ಪ ಸಂಸ್ಕಾರ, ವಿ ಹ್ಯಾವ್ ಎ ಸೋಫಾ ಇನ್ ಅವರ್ ಹೋಮ್. ನಮ್ಮ ನಮ್ಮ ಮನೆಗಳಲ್ಲಿ ಒತ್ತುತ್ತೆ ಮಗಳ ಸೋಫಾ ಇರುತ್ತೆ ನೋಡಿ. ಆದ್ರೆ ಬಂದಂತ ಜನನ ಕೂತ್ಕೊಳ್ಳಿ ಅಂತಕ್ಕಂಥ ವ್ಯವಧಾನ ನಮ್ಗಿಲ್ಲ, ನಮ್ಮ ಮಕ್ಕಳಿಗೂ ನಾವು ಕಲಿಸಿಲ್ಲ. ಹಾಗಾಗಿ ಸೋಫಾ ಇದೆ, ಕೂರೋದ್ ಗತಿ ಇಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ನಮ್ದು, ಒಳ್ಳೊಳ್ಳೆ ಮನೆಗಳಿದೆ, ಅಂದ್ರೆ ಸುಖ ಇದೆ, ನೆಮ್ಮದಿ ಇಲ್ಲ.
1: ಖಂಡಿತ ಸರ್.
2: ಹಾಗಾಗಿ ಈ ರೀತಿ ವಿಚಾರಗಳನ್ನ ಮಕ್ಕಳಿಗೆ ಹೇಳ್ತಾ ಹೋದಾಗ ಒಂದಷ್ಟು ಹೇಳ್ಬೇಕು, ನಾವು ಕಲಿತಾರೆ, ಯಾಕೆ ಕಲಿಯಲ್ಲ. ಈ ಭಾರತದ ಈ ಮಣ್ಣಿನ ಸತ್ವ ಇರೋದೇ ಹಾಗೆ, ನೀವು ಕಲಿಸಿ ಕಲಿತಾರೆ. ಬಟ್ ಇಟ್ ಟೇಕ್ಸ್ ಟೈಮ್, ಒಂದೇ ದಿನ ಆಗೋಲ್ಲ ಈ ಎಲ್ಲ ಕಲ್ಪನೆಗಳು ಅಂತ ನನ್ನ ಅಭಿಪ್ರಾಯ.
1: ಖಂಡಿತ ಸರ್. ಮಕ್ಕಳನ್ನ ಹೇಗೆ ನಾಗರಿಕರನ್ನಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್. ಹಾಗೇನೆ ಪರಿಸರನ ಸಂರಕ್ಷಣೆ ಮಾಡೋದು ಅಥವಾ ಸಮಾಜದ ಬಗ್ಗೆ ಕಾಳಜಿ ವಹಿಸುವಂತಹ ಮನೋಭಾವವನ್ನ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಸರ್?
2: ನಮ್ ಹೇಳಿದ್ವಿ ಈಗ ಮಕ್ಕಳಲ್ಲಿ ಪರಿಸರ ಕಾಳಜಿ ಅಂತಕ್ಕಂತ, ಈಗ ನಿಮಗೆ ಗೊತ್ತಿರ್ಲಿ, ಒಂದ್ ಮೆಚೂರ್ ಟ್ರೀ, ಒಂದು ಮರ ಒಂದು 16 kg ಅಷ್ಟು ಆಕ್ಸಿಜನ್ ಅನ್ನು ಕೊಡುತ್ತಂತೆ. ಒಂದು ಮೆಚೂರ್ ಟ್ರೀ ಒಂದು 20 kg ಅಷ್ಟು ಇಂಗಾಲ CO2 ಅಬ್ಸರ್ವ್ ಮಾಡುತ್ತೆ. ಮರವನ್ನು ಈಗ ಅಪ್ಪಿಕೋ ಚಳುವಳಿ

0: ಬಂತು. ಮರಗಳನ್ನ ಹೇಳ್ತಕ್ಕಂಥದ್ದು ಅವರು ಮರ್ಯಾದ ಒಬ್ಬ ಪೋಷಕನಾಗ್ಲಿ ಶಿಕ್ಷಕ, ನಾವು ಹಿಂದೆ ಶಾಲೆಯಲ್ಲಿ ಇದ್ದಾಗ ನಮ್ಮ ಮೇಷ್ಟ್ರಿಗಳು ಒಂದೊಂದು ಗಿಡವನ್ನು ನಮ್ಗೆ ಕೊಡ್ತಾ ಇದ್ರು. ನೋಡಪ್ಪ ನೀನು ಒಂದ್ರಿಂದ ಏಳನೇ ತರಗತಿಯೋದು ಇರ್ತೀಯ, ಈ ಗಿಡ ನಿಂದು ಅಂತ. ಆ ಗಿಡಕ್ಕೆ ನಾನು ಫಸ್ಟ್ ಹೋದಾಗ ನಾವೇನ್ ಮಾಡ್ತಿದ್ವಿ, ಗಿಡಕ್ಕೆ ನೀರ್ ಹಾಕ್ತಾ ಇದ್ವಿ. ಓ ಬೇರೆ ಒಂದ್ ಗಿಡಗಿಂತ ನಮ್ ಗಿಡ ಚೆನ್ನಾಗಿರ್ಬೇಕು ಅಂತ ಇದ್ವಿ. ಆ ಗಿಡದ ಎಲ್ಲಾ ವಿಚಾರವನ್ನು ಮೇಷ್ಟ್ರು ಹೇಳ್ತಾ ಇದ್ರು. ಆ ಮೂಲಕ ಪರಿಸರ ಜಾಗೃತಿ ಆಗ್ತಿತ್ತು. ಸಾಲು ಮರದ ತಿಮ್ಮಕ್ಕ ಯಾಕೆ ಮುಖ್ಯ ಆಗ್ತಾರೆ ನೋಡ್ರಿ, ಅವ್ರು ಶ್ರೀಮಂತರು ಅಂತಲ್ಲ, ದುಡ್ಡಿದೆ ಅಂತಲ್ಲ, ಸಾಮಾಜಿಕ ಚಟುವಟಿಕೆಯಲ್ಲಿ ಇದ್ರು ಅಂತ. ಸಾಲು ಮರದ ತಿಮ್ಮಕ್ಕ ಇವತ್ತು ಅಷ್ಟು ಮರಗಳನ್ನ ಹಾಕಿರ್ತಕ್ಕಂತ ಯಾರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬೇಕಾದ್ರೆ ಈ ಮೂಲಕ ಯು ಶುಡ್ ಸ್ಯಾಕ್ರಿಫೈಸ್ ಫಾರ್ ದ ಸೇಕ್ ಆಫ್ ಯುವರ್ ಓಲ್ ಲೈಫ್ ಫಾರ್ ದಿ ಪೀಪಲ್ ಸೊಸೈಟಿಗೆ ಸ್ಯಾಕ್ರಿಫೈಸ್ ಮಾಡಿ. ಹಾಗಾಗಿ ಪರಿಸರದ ವಿಚಾರವನ್ನು ಹೇಳ್ತಕ್ಕಂಥದ್ದು. ಈಗೆಲ್ಲ ಇವಿಎಸ್ ಬಂದಿರೋದ್ರಿಂದ ಪರಿಸರದ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಪರಿಸರ ಮಕ್ಕಳಿಗೆ ಬಹಳ ಅತ್ಯಾಪ್ತವಾಗ್ತಿದೆ. ಅಂಡ್ ಟೂರ್ಗಳಿಗೂ ಅಷ್ಟೇ ಮೇಡಮ್, ನನ್ನ ಪ್ರಕಾರ ನೀವು ಟೂರ್ಗಳಿಗೆ ಯಾವುದೋ ಒಂದು ಗೋವಾಕ್ಕೆ ಅಥವಾ ಯಾವುದೋ ಒಂದು ಇನ್ನೊಂದಕ್ಕೆ ಹೋಗೋ ಅದೇ ತರ ಕೂಡ ಒನ್ ಡೇ ಟ್ರಿಪ್ ಒಂದಷ್ಟು ನೀವು ಕಾಡುಗಳ ಬಗ್ಗೆ ವಿಚಾರವನ್ನ ಮಾಡ್ತಕ್ಕಂಥದ್ದು. ಕಾಡು ಎಷ್ಟಿದೆ, ಮರಗಳೆಷ್ಟಿದೆ, ಆ ಮರಗಳಲ್ಲಿ ವೈವಿಧ್ಯತೆ ಹೇಗಿದೆ, ಯಾವ್ಯಾವ ಮರ ಇದೆ ಅನ್ನೋದನ್ನ ಹೇಳೋದ್ರ ಮೂಲಕ ಮಕ್ಕಳಿಗೆ ಇಷ್ಟಿದೆ ಆಕ್ಸಿಜನ್ ಬರ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಇಷ್ಟು ಹೋಗ್ತಾ ಇದೆ, ಇದನ್ನೆಲ್ಲ ಹೇಳೋದ್ರ ಮೂಲಕ ಮಕ್ಕಳಿಗೆ ಪರಿಸರದ ಜಾಗೃತಿಯ ಮೂಲಕ. ಯಾಕಂದ್ರೆ ಹಬ್ಬ ಅನ್ನ ನನ್ನ ಪ್ರಕಾರ ಈ ಹಬ್ಬ ಸ್ವಾತಂತ್ರ್ಯದ ಹಬ್ಬ ಅನ್ನೋದು ಯಾವಾಗ ಗೊತ್ತಾ, ಪರಿಸರವೂ ಒಂದು ಹಬ್ಬ.
1: ಹೌದು ಸರ್, ನಿಜ.
0: ಎಲ್ಲೋ ಕಾಳ್ಗಿಚ್ಚಾದ್ರೆ ನೋಡಿ ನಮ್ಮ ಮನಸ್ಸಿಗೆ ನೋವುತ್ತೆ.
1: ಹೌದು ಸರ್,
0: ಹಸಿರು ಅದು ಬಟ್ಟೆ ಹಸಿ, ಈಗ ಕಾಡ್ಗೆ ಬಟ್ಟೆ ಹಾಕ್ತೀವಿ ಅಂದ್ರೆ ಯಾವ್ದು ಹಸಿರು,
1: ಹೌದು
0: ಅದು ನೋಡಕ್ಕೆ ಚಂದ ಅಲ್ವಾ ನಮ್ಗೆ. ಹಾಗಾಗಿ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂತ ಅಂಶಗಳನ್ನ ಆಗಾಗ ಪೋಷಕರು, ಸಮಾಜ, ಸ್ನೇಹಿತರು, ಶಿಕ್ಷಕರು, ಮಾಧ್ಯಮಗಳು, ಈ ರೀತಿಯಾಗಿ ನಿಮ್ಮಂತ ರೇಡಿಯೋ ಈ ಮಾಧ್ಯಮಗಳ ಮೂಲಕ ಹೇಳಿದಾಗ ಮಕ್ಕಳು 100% ಕಲಿತಾರೆ.
1: ಹೌದು ಸರ್, ಖಂಡಿತ ಸರ್. ಹಾಗೇನೆ ಈಗ ಪೋಷಕರು ಮತ್ತೆ ಶಿಕ್ಷಕರು ಒಟ್ಟುಗೂಡಿ ದೇಶಭಕ್ತಿಯ ಜೊತೆಗೆ ಉತ್ತಮ ನಾಗರಿಕ ಗುಣಗಳನ್ನ ಹೇಗ್ ಬೆಳೆಸಬಹುದು ಸರ್?
0: ಮೇಡಮ್, ನಾವೇನ್ ಮಾಡ್ತಾ ಇದೀವಿ, ಇಬ್ರು ಬಹಳ ಮುಖ್ಯ. ನಿಮ್ದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಬ್ಬ ಹುಡುಗನ ವ್ಯಕ್ತಿತ್ವದಲ್ಲಿ ಎರಡು ವ್ಯಕ್ತಿಗಳು ಬಹಳ ಮುಖ್ಯ ಆಗಿರ್ತಾರೆ, ಒಂದು ಪೋಷಕರು, ಇನ್ನೊಂದು ಶಿಕ್ಷಕರು.
1: ಹೌದು ಸರ್.
0: ಒಂದಷ್ಟು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಪೋಷಕ ಅತ್ಯಂತ ಹೆಚ್ಚು ದುಡ್ಡನ್ನು ಕೊಟ್ಟು ಒಳ್ಳೆ ಶಾಲೆಗೆ ಸೇರಿದ ತಕ್ಷಣ ನನ್ನ ಮಗ ಉದ್ಧಾರ ಆಗ್ತಾನೆ ಅಂತ ಹೇಳ್ಕೊಂಡಿರ್ತಕ್ಕಂತ ಮಹಾಪ್ರಾವದ ಪ್ರಮಾದ ಇದೆ. ಅದು ತಪ್ಪು, ಅವನು ಶಾಲೆಗೆ ಹೋಗಿರಲ್ಲ, ಗೊತ್ತೇ ಇರಲ್ಲ. ಅಥವಾ ಶಿಕ್ಷಕ ತನ್ನ ಸಂಪೂರ್ಣ ಜವಾಬ್ದಾರಿಯನ್ನ ಮರೆತು ಪೋಷಕರ ಜೊತೆ ಸರಿಯಾಗಿ ಮಾತನಾಡದೆ, ಮಕ್ಕಳಿಗೆ ಪಾಠ ಮಾಡದೆ ಇರತಕ್ಕಂಥದ್ದು ಕೂಡ ದ್ರೋಹ ಆಗತ್ತೆ. ಆದ್ರೆ ನಮ್ಮ ನಡುವೆ ಅಂತ ಶಿಕ್ಷಕರು ಕಡಿಮೆ ಇದ್ದಾರೆ. ಯಾಕಂದ್ರೆ ಅತ್ಯಂತ ಒಳ್ಳೆಯ ಟೀಚರ್ಸ್ ನ ನೋಡಿದೀನಿ, ಅವರು ಆ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಭಾವಿಸಿ ಒಂದು ಒಳ್ಳೆ ವಿಚಾರವನ್ನು ಹೇಳ್ತಾರೆ. ಇವತ್ತು ನನ್ನ ಪ್ರಕಾರ ಬಹಳ ಶ್ರೇಷ್ಠವಾಗಿರ್ತಕ್ಕಂತ ವೃತ್ತಿ ಅಂತ ಇದ್ರೆ, ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ ಅನ್ನೋದು ಯಾಕೆ ಹೇಳಿದೆ ಅಂತಂದ್ರೆ, ಗುರುವಿನ ಸ್ಥಾನ ಅಂತದ್ದು.
1: ಹೌದು ಸರ್, ಖಂಡಿತ ಸರ್.
0: ಗುರುವಿನ ಸ್ಥಾನ ಕೇವಲ ಶಿಕ್ಷಕ ಅಂತಲ್ಲ. ಅಬ್ದುಲ್ ಕಲಾಂ ನನ್ನ ಮೊದಲ ಗುರು, ನನ್ನ ಸ್ನೇಹಿತ, ಅವನೇ ನನ್ನ ಭಾವ ಆಗ್ತಾನೆ. ಅವನ ಹೆಸರು ಜಲಾಲುದ್ದೀನ್ ಅಂತ ಕರ್ಕೋತಾರೆ. ರಾಮೇಶ್ವರದ ಬೀದಿಯಲ್ಲಿ ಕೂತ್ಕೊಂಡು ಅವರು ನನ್ನ ಮೊದಲ ಗುರು ಅಂದ್ರೆ, ಸ್ನೇಹಿತರನ್ನೇ ನನ್ನ ಗುರು ಅಂತ ಕರೀತಾರ ಅವರು, ಜಲಾಲುದ್ದೀನ್ ಅಂತ ಅವನ ಹೆಸರು. ಯಾಕೆ ಹಿಂಗಾಗತ್ತೆ ಅಂದ್ರೆ, ನಿಮ್ಗೆ ಯಾರೋ ಒಬ್ರು ಕಂಡಕ್ಟರ್ ನಿಮ್ಗೆ ಒಳ್ಳೇದು ಹೇಳಿರ್ತಾರೆ, ಒಬ್ಬ ಡ್ರೈವರ್ ಒಳ್ಳೇದು ಹೇಳಿರ್ತಾರೆ, ಆಚೆ ಇನ್ನೊಬ್ರು ಒಳ್ಳೇದು ಹೇಳಿರ್ತಾರೆ, ಇವರೆಲ್ಲ ಗುರುನೇ. ಹಾಗಾಗಿ ಪೋಷಕರು ಮತ್ತು ಶಿಕ್ಷಕರು ಇಬ್ಬರು ನಡುವೆ ಇರ್ತಕ್ಕಂತ ಒಂದು ರೀತಿಯ ಅವಿನಾಭಾವ ಸಂಬಂಧ, ಇವರಿಬ್ಬರ ನಡುವೆ ಮಗು ಬೆಳೀತಾ ಹೋದಾಗ ಅವನು 100% ಉತ್ತಮ ವ್ಯಕ್ತಿಯಾಗಿ, ಉತ್ತಮ ನಾಗರಿಕನಾಗಿ ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನನ್ನ ಭಾವನೆ.
1: ಹೌದು ಸರ್, ಅಂದ್ರೆ ಮಕ್ಕಳ ನಾಗರಿಕ ಗುಣಗಳನ್ನ ಬೆಳೆಸೋದ್ರಲ್ಲಿ ಶಿಕ್ಷಕರು ಎಷ್ಟೆಲ್ಲ ಪಾತ್ರ ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಸರ್. ಹಾಗೇನೆ ಕೊನೆಯದಾಗಿ, ಮಕ್ಕಳಲ್ಲಿ ದೇಶಭಕ್ತಿ ಮತ್ತೆ ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸೋದಕ್ಕೆ ನಿಮ್ಮ ಪ್ರಮುಖ ಸಂದೇಶವನ್ನ ನೀಡೋದಾದ್ರೆ ಏನಂತ ಹೇಳ್ತೀರಾ ಸರ್?
0: ಮೇಡಮ್, ನನಗೆ ವೈಯಕ್ತಿಕವಾಗಿ ಮಕ್ಕಳಲ್ಲಿ ಈ ರೀತಿಯ ಭಾವನೆ ಮನೆಯಿಂದನೇ ಆಗ್ಬೇಕು.
1: ಖಂಡಿತ,
0: ಸ್ವಾತಂತ್ರ್ಯದ ಪರಿಕಲ್ಪನೆ ಅಂತಕ್ಕಂಥದ್ದು ಶಾಲೆಯನ್ನ ಮೊದಲುಗೊಂಡು ಮನೆಯಲ್ಲಿ ಆಗ್ಬೇಕು.
1: ಹೌದು ಸರ್.
0: ಅವತ್ತು ಬೆಳಿಗ್ಗೆ ಎದ್ದಾಗ August 15 ಮನೆಯವ್ರು ಯಾರು ಕೂಡ ನಾಳೆ ನಿಂಗೆ August 15 ಇದೆ, January 26 ಇದೆ, ರಜಾ ಇದೆ, ನೀನ್ ಅಲ್ಲೋಗು ಅಂತ ಹೇಳ್ಬಾರ್ದು. ನೋಡಪ್ಪ ನಾಳೆ August 15 ದೇಶಕ್ಕೆ ಸ್ವಾತಂತ್ರ್ಯ ಬಂದಿನ, ನೀನ್ ಬೆಳಿಗ್ಗೆ ಬೇಗ ಹೇಳ್ಬೇಕು, ಶಾಲೆಗೆ ಹೋಗ್ಬೇಕು, ರೆಡಿ ಆಗ್ಬೇಕು, ನಮ್ಮ ಮನೆ ಮೇಲೆ ನೀವು ತಿರಂಗವನ್ನ ಹಾರಿಸ್ಬೇಕು ಅಂತ ಹೇಳ್ಬೇಕು. ಯಾವಾಗ ಪೋಷಕರು ನಾಳೆ ನಿಂಗೆ ರಜಾ ಇದೆ ಅಂತ ನಾವೇ ಡಿಕ್ಲೇರ್ ಮಾಡ್ತೀವಿ, ಆ ಮಗು ತಪ್ಪು ತಿಳ್ಕೊತಾನೆ. ಇದಾಗ್ಬಾರ್ದು. ಶಾಲೆಯಲ್ಲೂ ಅಷ್ಟೇ, ಸ್ವಾತಂತ್ರ್ಯ ಅಥವಾ ಗಣರಾಜ್ಯೋತ್ಸವ ಒಂದು ಹಬ್ಬ, ನಮ್ಗೆ ಹಬ್ಬ ಬರ್ತಾ ಇದೆ, ನಾವು ಸ್ಪರ್ಧೆಗಳನ್ನ ಮಾಡ್ತಕ್ಕಂಥದ್ದು, ಭಾಷಣ ಸ್ಪರ್ಧೆಗಳನ್ನ ಮಾಡ್ತಕ್ಕಂಥದ್ದು, ಪಿಕ್ ಅಂಡ್ ಸ್ಪೀಚ್ಗಳು ಹೇಳ್ತಕ್ಕಂಥದ್ದು, ಡ್ರಾಯಿಂಗ್ ಗಳನ್ನ ಮಾಡ್ತಕ್ಕಂಥದ್ದು, ಆ ಪರಿಕಲ್ಪನೆ ಮುಡಿಸಿದಾಗ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ, ನೀವ್ ಹೇಳಿದ್ರಲ್ಲ ಆಗ್ಲೇ ವೈವಿಧ್ಯತೆ ಅಂತ, ಅಲ್ಲ ಈಚೆ ಬರುತ್ತೆ. ಒಬ್ಬ ಡ್ರಾಯಿಂಗ್ ಅಲ್ಲಿ ಯಾರೋ ಬರೀತಾ ಇರ್ತಾನೆ, ಒಬ್ಬ ಹಾಡ್ತಾನೆ.

0: ಇನ್ನೊಬ್ಬ ಏನಾದ್ರು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರ್ತಾನೆ. ಹೀಗೆ ಪ್ರತಿಯೊಬ್ರು ಬೇರೆ ಬೇರೆ ರಂಗದಲ್ಲಿ ಚಟುವಟಿಕೆಯಲ್ಲಿ ತೊಡಗದಾಗ ಮಾತ್ರ ಹಾಗಾಗಿನೆ ಭಾರತ ಎಲ್ಲಿ ಎಷ್ಟೋ ರಾಜ್ಯಗಳಿದ್ದು ಕೂಡ ವಿ ಆರ್ ಆಲ್ ಇಂಡಿಯನ್ಸ್ ಅಂತೇಳಿ ಭಾರತೀಯ ಭಾರತ ಅನ್ನೋ ಪರಿಕಲ್ಪನೆ ಬಹಳ ಸುಂದರವಾಗಿದ್ದು
1: ಮೇಡಮ್. ಸರ್, ಇವಾಗ ಹೆಂಗಿದ್ರು ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ, ಈ ದಿನ ನಿಮ್ಮ ಆಚರಣೆ ಹೇಗಿರುತ್ತೆ ಸರ್? ಅಥವಾ ನೀವು ಶಾಲೆಯಲ್ಲಿ ಹೋಗ್ತಿದ್ದಾಗ ಆಚರಣೆ ಬಗ್ಗೆ ಒಂದು ಸವಿ ನೆನಪುಗಳನ್ನ ಮಕ್ಕಳಿಗೆ ಹಂಚಿಕೊಳ್ಳೋದಾದ್ರೆ ಏನಂತ ಹೇಳ್ತೀರಾ ಸರ್?
0: ಮೇಡಮ್, ನಾವು ನಮ್ಮ ಇಲಾಖೆಯಲ್ಲೂ ಕೂಡ ಈ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಒಂದು 6:30 ಮತ್ತೆ ನಮ್ಮ ಹಾಸ್ಟೆಲ್ ವಿಚಾರ ನಾವು ಇರೋದ್ರಿಂದ ಹಾಸ್ಟೆಲ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಹಾಸ್ಟೆಲ್ ರಾಷ್ಟ್ರ ಧ್ವಜವನ್ನ ನಾವು ಫ್ಲಾಗ್ ಹಾಸ್ಟೆಲ್ ಆದ್ಮೇಲೆ ನಂತರ ಅವರು ಶಾಲೆಗೆ ಹೋಗ್ತಾರೆ. ಇದ್ರ ನಡುವೆ ನನಗೆ ವೈಯಕ್ತಿಕವಾಗಿ ಇಲ್ಲಿ ರಾಷ್ಟ್ರ ಧ್ವಜದ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಅವರು ಶಾಲೆಗೆ ಹೋಗಿರ್ತೀವಿ. ನನಗೆ ಆ ಶಾಲೆಯ ಇರ್ತಕ್ಕಂತ ಅಲ್ಲಿ ಸ್ವಾತಂತ್ರ್ಯದ ಬಹುದೊಡ್ಡ ಹಬ್ಬ ಅನ್ಸೋದೇ ನಮಗೆ ಯಾವಾಗ ಮಾತ್ರ, ಬೇರೆಲ್ಲ ಹಬ್ಬಗಳನ್ನ ನೋಡಿ ಎಲ್ಲ ಒಂದ್ ಒಳ್ಳೆ ಬಟ್ಟೆ ಹಾಕೋತೀವಿ, ಒಂದ್ ಒಳ್ಳೆ ಊಟ ಮಾಡ್ತೀವಿ, ಮುಗ್ದೋಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಅಂತ ಈ ದೇಶದ ಹಬ್ಬ ಆಗಿರುತ್ತೆ. ನೀವು ಎಲ್ಲಾದ್ರೂ ಗಮನಿಸಿ, ಯಾವ್ದಾದ್ರು ಒಂದು ಹಬ್ಬ ಈ ದೇಶದ ಹಬ್ಬ ಆಗಿರಲ್ಲ.
1: ಅದೇ
0: ಸ್ವಾತಂತ್ರ್ಯ ಅನ್ನೋದು, ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು ಗಣರಾಜ್ಯೋತ್ಸವ ಅಂತಕ್ಕಂಥದ್ದು ದೇಶದ ಹಬ್ಬ ಆಗಿರ್ತಾರೆ. ಎಲ್ಲೋ ಆಟೋ ಡ್ರೈವರ್ಸ್ ಮಿತ್ರರೆಲ್ಲ ಏನ್ ಮಾಡಿರ್ತಾರೆ, ರಾಷ್ಟ್ರ ಧ್ವಜವನ್ನ ಹಾಕೊಂಡಿರ್ತಾರೆ, ಬಸ್ ಗಳನ್ನ ಹಾಕೊಂಡಿರ್ತಾರೆ, ಮಕ್ಕಳೆಲ್ಲ ಒಳ್ಳೊಳ್ಳೆ ಬಟ್ಟೆಗಳನ್ನ ಯೂನಿಫಾರ್ಮ್ ಹಾಕೊಂಡು ಚಿಕ್ಕ ಚಿಕ್ಕ ರಾಷ್ಟ್ರ ಧ್ವಜವನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲ ಏನು ಭಾಷೆಗಳನ್ನ ಮಾಡ್ತಾ ಇರ್ತಾರೆ. ಪ್ರತಿ ಶಾಲೆ ಕೂಡ ಬಹಳ ಅಂದವಾಗಿ ಸಿಂಗಾರಗೊಂಡಿರುತ್ತೆ. ಇದನ್ನೆಲ್ಲ ನೋಡಿದಾಗ ಒಂದು ಅನ್ಸ್ತಕ್ಕಂಥದ್ದು, ಎಂತ ದೇಶದಲ್ಲಿ ನಾವಿದೀವಿ. ನಾವು ಅಕ್ಕಪಕ್ಕದ ಎಲ್ಲಾ ರಾಷ್ಟ್ರಗಳನ್ನ ನೋಡಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ದಿವಾಳಿ ಆಗಿದೆ, ಈ ಎಲ್ಲ ನಡುವೆ ಕೂಡ ಭಾರತ ಇನ್ನೂ ಉಳಿದಿದೆ. ಇದೇ ಭಾರತದ ಶ್ರೇಷ್ಠತೆ, ಇದು ಭಾರತದ ಪರಂಪರೆ. ಹಾಗಾಗಿ ಮಕ್ಕಳಿಗೆ ಆ ಪರಿಕಲ್ಪನೆಯನ್ನ ನಾವು ಪೋಷಕರು ಮತ್ತು ಶಿಕ್ಷಕರು ಮೂಡಿಸಬೇಕು ಅಂತ ನನ್ನ ಅಭಿಪ್ರಾಯ.
1: ಬಹಳ ಧನ್ಯವಾದಗಳು ಸರ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ದೇಶಭಕ್ತಿ ಮತ್ತೆ ಸಾಮಾಜಿಕ ಮೌಲ್ಯಗಳು ಎಂಬ ವಿಷಯದ ಬಗ್ಗೆ ಸಾಕಷ್ಟು ವಿಷಯನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ನಮ್ಮ ಪರವಾಗಿ ಹಾಗೂ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಿಮ್ಗೆ
0: ಧನ್ಯವಾದಗಳು ಮೇಡಮ್, ಧನ್ಯವಾದಗಳು.
1: ದೇಶವನ್ನು ಪ್ರೀತಿಸುವುದು ಎಂದರೆ ಕೇವಲ ರಾಷ್ಟ್ರ ಧ್ವಜಕ್ಕೆ ಗೌರವ ನೀಡುವುದು ಮಾತ್ರವಲ್ಲ, ಉತ್ತಮ ನಾಗರಿಕರಾಗಿ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವುದು, ಇತರರನ್ನು ಗೌರವಿಸುವುದು ಮತ್ತು ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ಸಹ ದೇಶಭಕ್ತಿಯ ಒಂದು ಭಾಗವಾಗಿದೆ ಅಂತ ಹೇಳ್ತಾ ಇವತ್ತಿನ ಮನೆ ಮಗನ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ನಿಗಮದ ಮೇಲ್ವಿಚಾರಕರಾದಂತಹ ಶ್ರೀ ಪೃಥ್ವಿರಾಜ್ ಎಚ್.ಎಂ.ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳು ಎಂಬ ವಿಷಯದ ಕುರಿತು ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ನಿಲಯದ ಮೇಲ್ವಿಚಾರಕರಾಗಿರುವ ಶ್ರೀಯುತ ಪೃಥ್ವಿರಾಜ್ ಎಚ್.ಎನ್.ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ ಎಸ್.ಎಂ.ಎಸ್. ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900551119. ನಮಸ್ಕಾರ, ಶುಭರಾತ್ರಿ.